ಆಕಾಶವಾಣಿ ಮಂಗಳೂರು. ಇಂದು ಬುಧವಾರ, ರಾಷ್ಟ್ರೀಯ ಶಕವರ್ಷ 1948, ಜ್ಯೇಷ್ಠ ಮಾಸದ 27ನೆಯ ದಿನ, ಎಂದರೆ 2026ನೇ ಇಸವಿ ಜೂನ್ ತಿಂಗಳ 17ನೆಯ ತಾರೀಕು. ಸಮಯ 5:58:30. ತರಂಗಾಂತರ ಮೀಡಿಯಂ ವೇವ್ನ 275.5 meters, 1099 kHz, FM ಕಂಪನಾಂಕ 100.3 MHz ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಶ್ರೋತೃ ಬಾಂಧವರಿಗೆ ಸುಪ್ರಭಾತ. ಮುಂಜಾನೆಯ ಈ ಪ್ರಸಾರಕ್ಕೆ ನಲ್ಮೆಯ ಸ್ವಾಗತ. ನಿಮ್ಮ ಜೊತೆಗೆ ನಾನು ಸಾವಿತ್ರಿ.

ಪುರಂದರದಾಸರ ಕೀರ್ತನೆಯನ್ನು ಕೇಳಿದಿರಿ. ಇದೀಗ ಅಲ್ಲಮ ಪ್ರಭುಗಳ ವಚನ. ತನುವೆಂಬ ಏರಿಗೆ ಮನವೆಂಬ ಕಟ್ಟೆಯ ಕಟ್ಟಿ ಹಾಡಿದ್ದಾರೆ ಎಂ ವೆಂಕಟೇಶ ಕುಮಾರ್.

ಅಲ್ಲಮ ಪ್ರಭುಗಳ ವಚನವನ್ನು ಕೇಳಿದಿರಿ. ಇದೀಗ ಬಸವಣ್ಣನವರ ವಚನ. ಭವಿಯ ಭಕ್ತನ ಮಾಡುವುದೇ ಅನಾಚಾರ ವೃಂದಗಾನದಲ್ಲಿ.

ಇದೀಗ ಕಾರ್ಯಕ್ರಮದ ಕೊನೆಗೆ ದೇಶಭಕ್ತಿ ಗೀತೆ. ಬಿ ರಾಜೇಶ್ ರಾವ್ ಚೇತನ ಹಾಗೂ ಹಾಡಿರುವ ಎಂ ಕೆ ಬಂಡಿತಡ್ಕ ಅವರ ರಚನೆ, ಸುಂದರ ಭಾರತ ದೇಶದ ಮಣ್ಣಿನ

ಬಿ ರಾಜೇಶ್ ರಾವ್ ಹಾಗೂ ಚೇತನ ವಿ ಆಚಾರ್ಯ ಅವರು ಹಾಡಿದ ಎಂ ಕೆ ಬಂಡಿತಡ್ಕ ಅವರ ರಚನೆಯ ಈ ದೇಶಭಕ್ತಿ ಗೀತೆಯೊಂದಿಗೆ ಇಂದಿನ ವಂದನಾ ಕಾರ್ಯಕ್ರಮ ಮುಗಿಯಿತು.

ಕೇಳಿದರೆ ಈ ಬೆಳಗ್ಗೆ 8:30 ಕಾವ್ಯಯಾನ, ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ಹಾಗೂ ವ್ಯಾಖ್ಯಾನ, ಸರಣಿಯ 68ನೆಯ ಸಂಚಿಕೆ ಪ್ರಸಾರವಾಗಲಿದೆ. ವಾಚನಕಾರರು ವಿಷ್ಣು ಪ್ರಸಾದ ಕಲ್ಲೂರಾಯ, ವ್ಯಾಖ್ಯಾನಕಾರರು KR ಸುವರ್ಣಕುಮಾರಿ. ಹಾಗೆ ಈ ಪೂರ್ವಾಹ್ನ 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಿ ಹೊನ್ನಪ್ಪ ಭಾಗವತರ್ ಅವರ ಹಾಡುಗಾರಿಕೆಯನ್ನು ಆಲಿಸಬಹುದು.

0: ಆಕಾಶವಾಣಿ ಮಂಗಳೂರು, ಸಮಯ 6:30. ಇದೀಗ ಚಿಂತನ ಸುದರ್ಶನ ಕುಮಾರ್ ಅವರಿಂದ.
1: ಅನುಮಾನ, ಈ ಪದವನ್ನು ಕೇಳಿದೊಡನೆಯೇ ಮನಸ್ಸಿನಲ್ಲಿ ಗೊಂದಲ, ಅಸ್ಪಷ್ಟತೆ, ದ್ವಂದ್ವಗಳ ಭಾವನೆಗಳು ಮೂಡುತ್ತವೆ. ಅನುಮಾನ ಎನ್ನುವ ಶಬ್ದವೇ ಒಂದು ಪ್ರಶ್ನೆಯಂತೆ ಮೂಡುತ್ತದೆ. ನಾವು ಪ್ರತಿದಿನದ ಬದುಕಿನಲ್ಲಿ ಏನೇ ಮಾಡುತ್ತಿದ್ದರೂ ಎಲ್ಲದರ ಹಿಂದೆಯೂ ಒಂದು ಮೌನವಾದ ಯೋಚನೆ ಇರುತ್ತದೆ. ಇದು ಸರಿಯೇ? ಇದನ್ನು ನಂಬಬಹುದೇ? ಸಾಧ್ಯವೇ? ಇವುಗಳೆಲ್ಲ ಅನುಮಾನದ ರೂಪಗಳು. ಹೀಗಾಗಿ ಅನುಮಾನ ಎಂದರೆ ನಿರ್ಧಾರದ ಸ್ಥಿತಿ, ವಿಷಯವನ್ನು ಪೂರ್ತಿಯಾಗಿ ಗ್ರಹಿಸದೇ ಇರುವ ಸ್ಥಿತಿ, ಯಥಾರ್ಥವೇನೆಂಬ ಬಗ್ಗೆ ಖಚಿತತೆ ಇಲ್ಲದಿರುವ ಪರಿಸ್ಥಿತಿ. ಅನುಮಾನ ಕೆಲವೊಮ್ಮೆ ರಕ್ಷಣಾತ್ಮಕ ಯಂತ್ರ ಆಗಿದ್ದರೆ

0: ಮತ್ತೊಮ್ಮೆ ವಿನಾಶದ ಬೀಜವೂ ಆಗುತ್ತದೆ. ಅನುಮಾನ ಎಂದರೆ ಸತ್ಯವೇನೆಂದು ಖಚಿತವಾಗದಿರುವ ಸ್ಥಿತಿ. ಇದು ಮನಸ್ಸಿನಲ್ಲಿಯೇ ಹುಟ್ಟುವ ನಿಶ್ಚಿತತೆಯ ಕೊರತೆಯಿಂದ ಹುಟ್ಟುವ ಸ್ಥಿತಿ. ಪ್ರಾಚೀನ ಭಾರತೀಯ ದಾರ್ಶನಿಕ ಪರಂಪರೆಯಲ್ಲಿ ಅನುಮಾನವನ್ನು ಆಧ್ಯಾತ್ಮದ ಒಂದು ದ್ವಾರವೆಂದು ಪರಿಗಣಿಸಲಾಗಿದೆ. ನ್ಯಾಯಶಾಸ್ತ್ರದಲ್ಲಿ ಅನುಮಾನವು ಜ್ಞಾನ ಸಾಧನೆಯ ಪ್ರಮಾಣವನ್ನು ತೋರಿಸುತ್ತದೆ. ಪ್ರತ್ಯಕ್ಷ, ಅನುಮಾನ, ಉಪಮ, ಶಬ್ದ, ಈ ನಾಲ್ಕು ಜ್ಞಾನ ಸಾಧನೆಗೆ ಉಪಾಯಗಳು. ಅದರಂತೆ ಅನುಮಾನವು ಕೆಲವೊಮ್ಮೆ ತಾತ್ವಿಕ ವಿಚಾರಕ್ಕೆ ದಾರಿ ತೋರಿಸುತ್ತದೆ, ಯಥಾರ್ಥ ಗ್ರಹಣದ ಕಡೆಗೆ ಒಯ್ಯುತ್ತದೆ, ಶ್ರದ್ಧೆಯ ಪರೀಕ್ಷೆಗೆ ಕಾರಣವಾಗುತ್ತದೆ. ಹಾಗಾದರೆ ಅನುಮಾನದ ರೂಪಗಳು ಯಾವುದು ಅಂಥೇಳಿ ನಾವು ಶೋಧನೆ ಮಾಡಿದಾಗ ಅನುಮಾನಗಳು ಅನೇಕ ಕ್ಷೇತ್ರಗಳಲ್ಲಿ ಕಾಣಸಿಗುತ್ತದೆ. ಉದಾಹರಣೆಗೆ ಆತ್ಮ ಅನುಮಾನ, ಅಂದರೆ ನಮ್ಮ ಮೇಲೆಯೇ ಇರುವ ಪ್ರಶ್ನೆಗಳು. ನಾನು ಇದನ್ನು ಮಾಡಬಹುದೇ, ನನ್ನಲ್ಲಿ ಶಕ್ತಿ ಇದೆಯೇ, ಮುಂತಾದ ಪ್ರಶ್ನೆಗಳು. ಇನ್ನು ಇತರರ ಮೇಲೆ ಅನುಮಾನ, ಇದು ನಿಜವೋ, ಇದು ಸತ್ಯವೋ, ಇವನು ಸತ್ಯವಂತನೇ ಎಂಬ ಧ್ವನಿಗಳು. ಮತ್ತು ಧಾರ್ಮಿಕ ಹಾಗೂ ತಾತ್ವಿಕ ಅನುಮಾನ, ದೇವರು ಇದ್ದಾರೆಯೇ, ಆತ್ಮವಿದೆಯೇ, ಪುನರ್ಜನ್ಮವಿದೆಯೇ ಎಂಬ ಪೌರಾಣಿಕ ಪ್ರಶ್ನೆಗಳು. ಇನ್ನು ವಿಜ್ಞಾನದಲ್ಲಿ ಅನುಮಾನ, ಹೊಸ ಸಿದ್ಧಾಂತದ ಪ್ರಾರಂಭವೇ ಅನುಮಾನ. ಅನುಮಾನ ಇಲ್ಲದಿದ್ದರೆ ವಿಜ್ಞಾನವೇ ಇರದು. ಹಾಗಾದರೆ ಅನುಮಾನಗಳ ಲಾಭ ಏನು? ಅನುಮಾನವೆಂಬುದು ನಾಚಿಕೆಗೇಡಿನ ಲಕ್ಷಣವಲ್ಲ, ಅದು ಬುದ್ಧಿವಂತಿಕೆಯ ಆರಂಭ. ಇದರ ಪ್ರಯೋಜನಗಳು ಅನೇಕ. ವಿಚಾರಶೀಲತೆ, ಅನುಮಾನ ಮಾಡುವುದರಿಂದ ಸಂಶೋಧನೆಗೆ ಪ್ರೇರಣೆ ಸಿಗುತ್ತದೆ. ಅನುಮಾನ ವಿಜ್ಞಾನದ ಬೆಳವಣಿಗೆಗೆ ಕಾರಣ. ಗೆಲಿಲಿಯೋ, ನ್ಯೂಟನ್, ಐನ್ಸ್ಟೀನ್ ಇವರುಗಳ ಸಾಧನೆಗೂ ಮೊದಲೇ ಒಂದು ಅನುಮಾನವಿತ್ತು. ಈ ಅನುಮಾನಗಳೇ ವೈಜ್ಞಾನಿಕ ಶೋಧನೆಗೆ ಕಾರಣವಾಯಿತು. ಅನುಮಾನ ಅಂಧ ನಂಬಿಕೆಗೆ ತಡೆಯನ್ನು ಒಡ್ಡುತ್ತದೆ. ಸಕಾರಣವಿಲ್ಲದೆ ನಂಬುವುದು ಅಪಾಯಕಾರಿಯಾಗಿದೆ. ಅನುಮಾನವು ಆತ್ಮಾವಲೋಕನಕ್ಕೆ ದಾರಿಯನ್ನು ಮಾಡಿಕೊಡುತ್ತದೆ. ಇನ್ನು ಅನುಮಾನಗಳ ಅಪಾಯವೇನು? ಎಲ್ಲ ಅನುಮಾನಗಳು ಸಹಾಯಕವಲ್ಲ. ಕೆಲವು ಅನುಮಾನಗಳು ತೊಂದರೆಯನ್ನು ಉಂಟು ಮಾಡುತ್ತದೆ. ಉದಾಹರಣೆಗೆ ಅನುಮಾನ ಸಂಬಂಧಗಳ ಹಾಳುಗೆಡವಿಕೆಗೆ ದಾರಿಯನ್ನು ಉಂಟು ಮಾಡುತ್ತದೆ. ತಾಯಿ ಮಕ್ಕಳು, ಗಂಡ ಹೆಂಡತಿ, ಸ್ನೇಹಿತರು ಇವರುಗಳ ನಡುವೆ ನಂಬಿಕೆ ಇಲ್ಲದಾಗ ಸಂಪರ್ಕವೇ ಕುಸಿಯುತ್ತದೆ. ಇನ್ನು ಆತ್ಮ ಅನುಮಾನ, ಅಂದರೆ ನಮ್ಮ ಬಗ್ಗೆಯೇ ಅನುಮಾನ ಉಂಟಾದಾಗ ಆತ್ಮವಿಶ್ವಾಸ ಹಿಂದೆ ಸರಿಯುತ್ತದೆ. ಅನುಮಾನವು ಕೆಲವೊಮ್ಮೆ ಜಾಣತನದ ನಿಶಾನೆಯಾಗಿದ್ದರೆ ಕೆಲವೊಮ್ಮೆ ಆತ್ಮವಿಶ್ವಾಸದ ಪತನಕ್ಕೆ ಕಾರಣವೂ ಆಗಬಹುದು. ಇದು ನಂಬಿಕೆ ಮತ್ತು ಜಿಜ್ಞಾಸೆ ನಡುವಿನ ಸಂಧಿಸ್ಥಳವಾಗಿದೆ. ಅತಿಯಾದ ಅನುಮಾನ ಶಂಕೆಯು ತಿಳುವಳಿಕೆ ಎಂಬ ಹಸಿವಿಗೆ ನಿಜವಾದ ಅನ್ನವನ್ನೂ ಒದಗಿಸಬಹುದು, ಅಥವಾ ವಿಷವನ್ನು ಉಣಿಸುವ ಅನುಭವಿಸುವ ಸ್ಥಿತಿಗೂ ಕರೆದೊಯ್ಯಬಲ್ಲುದು.
1: ಇದುವರೆಗೆ ಸುದರ್ಶನ ಕುಮಾರ್ ಅವರಿಂದ ಚಿಂತನ ಕೇಳಿದಿರಿ.

ಆಕಾಶವಾಣಿ ಮಂಗಳೂರು ಕೇಳಿದರೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಇನ್ನು 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಕಾರ್ತಿಕೇಯ, 6:50 ರೈತರಿಗೆ ಸಲಹೆ, 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ CDAC ಜೊತೆ ಪ್ರಾಯೋಜಕರು ಸುಧಾರಿತ ಕಂಪ್ಯೂಟಿಂಗ್ ಅಭಿವೃದ್ಧಿ ಕೇಂದ್ರ ಬೆಂಗಳೂರು. ಸಂದರ್ಶನ ಕೇಳುವಿರಿ. 7:45 ರಾಗರಂಜಿನಿ ಚಿತ್ರಗೀತೆಗಳು, 8:30 ಕಾವ್ಯಯಾನ, ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ಹಾಗೂ ವ್ಯಾಖ್ಯಾನ, ಸರಣಿಯ 62 ಸಂಚಿಕೆ, ವಾಚನಕಾರರು ವಿಷ್ಣುಪ್ರಸಾದ ಕಲ್ಲೂರಾಯ, ವ್ಯಾಖ್ಯಾನಕಾರರು KR ಸುವರ್ಣಕುಮಾರಿ. 8:45 ಕನ್ನಡ ಚಿತ್ರಗೀತೆಗಳು, 9:00 ಸುಗಮ ಸಂಗೀತ ಭಾವಗೀತೆಗಳು, 9:20 ಕನ್ನಡ ಚಿತ್ರಗೀತೆಗಳು, 9:30 ನಿಮಿಷದಿಂದ ನಯೇ ತರಾನೆ ಹೊಸ

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 10 ಗಂಟೆಗೆ CIET ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 10:30 ಕೇಳುಗರ ವಾಟ್ಸಾಪ್ ಸಂದೇಶಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ SMS ಮೆಲೋಡೀಸ್. 11 ಗಂಟೆಗೆ ವನಿತಾವಾಣಿ, ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಸತ್ಯಕಂಬ ಕಾದಂಬರಿ ಓದು, ಪ್ರಸ್ತುತಿ ಮಮತಾ ನವೀನ್ ಶೆಟ್ಟಿ. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಸಿ ಹೊನ್ನಪ್ಪ ಭಾಗವತರ್ ಅವರ ಹಾಡುಗಾರಿಕೆ. 12:05 ವನಿತಾ ವಿಹಾರ, ಡಾಕ್ಟರ್ ದುರ್ಗಾರತ್ನ ಸಿ ಅವರಿಂದ ಭಾಷಣ, ವಿಷಯ ಮಾನವ ಕಳ್ಳಸಾಗಾಣಿಕೆ ಒಂದು ಸಾಮಾಜಿಕ ಪಿಡುಗು. ರಾಜ್ಯವ್ಯಾಪಿ ಪ್ರಸಾರದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, PCOD, PCOS ಮತ್ತು PMOS ಇದರ ನಡುವಿನ ವ್ಯತ್ಯಾಸಗಳ ಕುರಿತು ಡಾಕ್ಟರ್ ಹರಿಚರಣ್ TK ಅವರಿಂದ ಮಾಹಿತಿ, ಆ ಬಳಿಕ ಬೊಜ್ಜು ಮತ್ತು ಡಯಾಬಿಟಿಸ್ ನಡುವಣ ಸಂಬಂಧ ಕುರಿತು ಡಾಕ್ಟರ್ ಗಾನವಿ ಅವರೊಂದಿಗೆ ಮಾತುಕತೆ. ಕಾರ್ಯಕ್ರಮ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ಇದು. 11:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಈ ಸರಣಿಯಲ್ಲಿ PM ಉದ್ಯೋಗ ಖಾತರಿ ಯೋಜನೆ ಕುರಿತು ಮಾಹಿತಿ ಕೇಳುವಿರಿ. 11:20 ಸ್ವರಮಾಧುರ್ಯ, ಚಂದನಬಾಲ ಹಾಡಿರುವ ಬಸವಣ್ಣನವರ ವಚನಗಳು. 11:30 ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಕನ್ನಡ ಚಿತ್ರಗೀತೆಗಳು.

ಕೇಳಿದರೆ ನಮ್ಮ ಈ ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಸಮೃದ್ಧಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮವಿದು. ಇಂದು PM ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ ಕೇಳುವಿರಿ. ಸಂಪನ್ಮೂಲ ವ್ಯಕ್ತಿಗಳು ರವಿಚಂದ್ರ ಆಚಾರ್ಯ ಮರೋಳಿ, ಅಧ್ಯಕ್ಷರು ಚಿನ್ನ ಬೆಳ್ಳಿ ಕೆಲಸಗಾರರ ಸಂಘ ಉಡುಪಿ ಮತ್ತು ಅರುಣ್ ಆಚಾರ್ಯ ಪೆರಡೂರು, ಸಂದರ್ಶನಕಾರರು ಪ್ರದೀಪ್ DM ಹಾವಂಜಿ. 5:30 ಯುವವಾಣಿ ಕಿವಿಯೋಲೆ ಬ್ರ್ಯಾಂಡ್ನ ಸಂಸ್ಥಾಪಕಿ ರೇಖಾ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸಹನ ಅಕ್ಷಯ್. 6:10 ಭಕ್ತಿಗೀತೆಗಳು, 6:30 ರಸವಾರ್ತೆ. ಈ ಸಂಜೆ 6:50 8:00 ಇಂಗ್ಲೆಂಡ್ನಲ್ಲಿ ನಡೆಯಲಿರುವ ಭಾರತ ಮತ್ತು ನೆದರ್ಲ್ಯಾಂಡ್ ನಡುವಿನ ICC T20 ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2026 ಈ ಪಂದ್ಯದ ವೀಕ್ಷಕ ವಿವರಣೆಯನ್ನು ವಾರ್ತಾ ಪ್ರಸಾರಗಳನ್ನು ಹೊರತುಪಡಿಸಿ ಕೇಳುವಿರಿ. ರಾತ್ರಿ 8:00 ಪ್ರಾಯೋಜಿತ ಕಾರ್ಯಕ್ರಮ ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ ಕಾರ್ಯಕ್ರಮ. ಪ್ರಾಯೋಜಕರು ಏನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕಟ್ಟೆ. ವಿಷಯ ದೀರ್ಘಕಾಲದ ಮೂತ್ರಪಿಂಡದ ತೊಂದರೆಗಳು ಮತ್ತು ಪರಿಹಾರ. ಭಾಗವಹಿಸುವವರು ಡಾಕ್ಟರ್ ಸಂತೋಷ್ ಪೈ. 8:30 ಇಂಗ್ಲೆಂಡಿನ ಲೀಡ್ ಹೆಡಿಂಗ್ಲೆಯಲ್ಲಿ ನಡೆಯಲಿರುವ ಭಾರತ ಮತ್ತು ನೆದರ್ಲ್ಯಾಂಡ್ ನಡುವಿನ ICC T20 ಮಹಿಳಾ ಕ್ರಿಕೆಟ್ ವಿಶ್ವಕಪ್ 26 ಪಂದ್ಯದ ವೀಕ್ಷಕ ವಿವರಣೆಯನ್ನು ವಾರ್ತಾ ಪ್ರಸಾರಗಳನ್ನು ಹೊರತುಪಡಿಸಿ ಕೇಳುವಿರಿ. 9:15 ಸ್ಪಾಟ್ಲೈಟ್, 9:30 ಕ್ರೀಡಾಲೋಕ. ಅಂತಾರಾಷ್ಟ್ರೀಯ ಕರಾಟೆ ಕ್ರೀಡಾಪಟು ಮತ್ತು ಯೋಗ ತಜ್ಞ ಡಾಕ್ಟರ್ ಪಿ ರಾಘವೇಂದ್ರ ಆಚಾರ್ಯ ಅವರೊಂದಿಗೆ ಸಂದರ್ಶನ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಈಮನಿ ಶಂಕರಶಾಸ್ತ್ರಿ ಅವರ ವೀಣಾವಾದನ. 10:30 ಕೇಂದ್ರ ಸರ್ಕಾರವು 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ. 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಇವು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು. ಇದೀಗ ತತ್ವಪದ. ಲಿಂಗದೊಳಗೆ ಮನವಿಲ್ಲದೆಡೆ ಮರುಳೆ, ಸಂತ ಶಿಶುನಾಳ ಶರೀಫರ ರಚನೆ. ಹಾಡಿದ್ದಾರೆ YK ಮುದ್ದುಕೃಷ್ಣ ಹಾಗೂ ಸಂಗಡಿಗರು.

0: ಸಂತ ಶಿಶುನಾಳ ಶರೀಫರ ತತ್ವಪದವನ್ನು ವೈಕೆ ಮುದ್ದಕೃಷ್ಣ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕೇಳಿದಿರಿ.
1: ಆಕಾಶವಾಣಿ ಮಂಗಳೂರು.

0: ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ಮಧುಮೇಹಕ್ಕೆ ಆಯುರ್ವೇದ ಚಿಕಿತ್ಸೆ. ಪ್ರಸ್ತುತಿ ಡಾಕ್ಟರ್ ಕಾರ್ತಿಕೇಯ.
1: ಶಮನ ಔಷಧಿ ಅಂತ ಹೇಳಿದ್ರೆ ಫಸ್ಟ್ ನಾವು ಮೇಂಟೈನ್ ಮಾಡೋದು ನಿಧಾನ ಪರಿವರ್ಜನ. ನಿಧಾನ ಪರಿವರ್ಜನ ಅಂದ್ರೆ ಪಥ್ಯ. ಈ ಡಯಾಬಿಟಿಸ್ ಪೇಷಂಟ್ಗಳು ನಾರ್ಮಲಿ ಆಗಿ ಉಪವಾಸ ಮಾಡಬಾರ್ದು. ನಾರ್ಮಲಿ ಉಪವಾಸ ಮಾಡಿದಲ್ಲಿ ಬಾಡಿ ಪುನಃ ಫ್ಯಾಟ್ ಅನ್ನು ಜಾಸ್ತಿ ರಿಲೀಸ್ ಮಾಡ್ತದೆ, ಶುಗರ್ ಅಂಶಗಳು ಜಾಸ್ತಿ ಆಗ್ತದೆ. ಸೊ ಹಾಗಾಗಿ ಅವರು ಟೈಮ್ ಟು ಟೈಮ್ ಪ್ರತಿ 2 ಗಂಟೆಗೆ ಒಂದ್ಸತಿ ಏನಾದರೂ ದ್ರವ ಅಂಶಗಳು ಅಥವಾ ಈ ಸೆಮಿ ಸಾಲಿಡ್ ಫುಡ್ ಅಂತ ನಾವೇನು ಹೇಳ್ತೀವಿ, ಈಚೆ ಹಾರ್ಡ್ ಫುಡ್ಡು ಅಲ್ಲ ಸಾಫ್ಟ್ ಫುಡ್ಡು ಅಲ್ಲ, ನಮ್ಮ ಗಂಜಿ ಊಟ ಬಾರ್ಲಿ, ಸೊ ಇಂಥದ್ದನ್ನು ಆಗಾಗಾಗ ಒಂದು 2 ಗಂಟೆಗೆ ಹಂಚಾವಾಗ, ಸೊ ಮಜ್ಜಿಗೆ, ಸೊ ಇದನ್ನೆಲ್ಲ ಅವರು ಆಗಾಗಾಗ ತಗೊಳ್ಬೇಕಾಗ್ತದೆ. 1 ವಾರ 15 ದಿನ ಊಟದಲ್ಲಿ ಕಂಟ್ರೋಲ್ ಮಾಡಿ, ಸೊ ಆ ಸಿಹಿ ಪದಾರ್ಥಗಳನ್ನು ಆದಷ್ಟು ಕಂಟ್ರೋಲ್ ಇಡ್ಲಿಕ್ಕೆ ಹೇಳ್ತೀವಿ. ಇದನ್ನು ನಾವು ಕಂಟ್ರೋಲ್ ಮಾಡಿ ಆದ ಮೇಲೆ ಮೊದಲನೇ ಹಂತ 2ನೇ ಹಂತದಲ್ಲಿ ಶುಗರ್ ಕಂಟ್ರೋಲ್ ಆಗದೇ ಬಂದದಲ್ಲಿ ಮತ್ತೆ ನಾವು ಮದ್ದುಗಳ ಪ್ರಯೋಗವನ್ನು ಮಾಡ್ತೀವಿ. ಸೊ ಅದರಲ್ಲಿ ನಾರ್ಮಲ್ ಆಗಿ ನಮ್ಮ ಆಯುರ್ವೇದದಲ್ಲಿ ಈ ಜಂಬು, ಆಮಲಕಿ, ಮತ್ತೆ ನಿಮ್ಮ ಮೆಂತೆ, ಮತ್ತೆ ಅಶ್ವಗಂಧ, ನಲನೆಲ್ಲಿ, ಸೊ ಇದನ್ನು ನಾವು ಮದ್ದು ಮುಖಾಂತರ ಆಗಿ ನಮಗೆ ಕೆಲವೆಲ್ಲ ಮೆಡಿಸಿನ್ಸ್ಗಳಲ್ಲಿ ಇದೆಲ್ಲ ಅಂಶಗಳು ಇರುವಾಗ ನಾವು ಇದನ್ನು ನಾವು ಪೇಷೆಂಟ್ಸ್ಗೆ ಸ್ಟಾರ್ಟ್ ಮಾಡಲಿಕ್ಕೆ ಹೇಳ್ತೀವಿ. ನಲನೆಲ್ಲಿ ಕಷಾಯ ಆಗಲಿ, ಜಂಬು, ನೇರಳೆ, ಇದರ ಈ ಅಂಶ ಇದ್ದದ್ದು ಮೆಡಿಸಿನ್ಸ್ಗಳನ್ನು ನಾವು ಕೊಟ್ಟು ಶುಗರ್ನ ಕಂಟ್ರೋಲ್ ಮಾಡಲಿಕ್ಕೆ ಕೊಡ್ತೀವಿ. ಇದರೊಟ್ಟಿಗೆ ಪಥ್ಯ ಒಟ್ಟಿಗೆ ಶೋಧನ ಚಿಕಿತ್ಸೆ ಅಂತ ನಾವು ಮಾಡ್ತೀವಿ. ದೇಹದಲ್ಲಿ ಶೋಧನ ಶುದ್ಧೀಕರಣ ವೆರಿ ಇಂಪಾರ್ಟೆಂಟ್. ಪಂಚಕರ್ಮದಲ್ಲಿ ಈ ವಮನ ಆಗಲಿ, ವಿರೇಚನ, ಸೊ ವಾಂತಿ ಮಾಡಿಸುವಂಥದ್ದಾಗಲಿ, ಭೇದಿ ಮಾಡಿಸುವಂಥದ್ದಾಗಲಿ, ಸೊ ಬೇರೆ ಬೇರೆ ನಾವು ಟ್ರೀಟ್ಮೆಂಟ್ಗಳನ್ನು ಹೇಳ್ತೀವಿ ಪೇಷೆಂಟ್ಗಳಿಗೆ. ಹಾಗೂ ಶುಗರಿಗೆ ಮೇನ್ ಅಂಶಗಳಲ್ಲಿ ಈಗ ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ ಅಂತೇಳಿದರೆ 20 ಬಗೆಗಳನ್ನು ಹೇಳಿದ್ದಾರೆ ಆಯುರ್ವೇದದಲ್ಲಿ. ಕಫಜ, ವಾತಜ ಮತ್ತು ಪಿತ್ತಜ. ಸೊ 10 ಟೈಪ್ ಕಫಜ, 6 ಟೈಪ್ ಪಿತ್ತಜ ಮತ್ತು 4 ಟೈಪ್ ವಾತಜ. ಸೊ ಟೋಟಲ್ 20 ಟೈಪ್ಸ್ ಆಫ್ ಪ್ರಮೇಹಗಳು ಬೇರೆ ಬೇರೆ ದೋಷಗಳಿಂದ ಬರುವಂಥದ್ದು ಇದೆ. ಸೊ ಯಾವ ಮಧುಮೇಹ ಯಾವ ದೋಷದಿಂದ ಬಂದಿದೆ ಅದರ ಮುಖಾಂತರ ಹಾಗೂ ಅದರ ಅನುಸರಣವಾಗಿ ನಾವು ಚಿಕಿತ್ಸೆಯನ್ನು ಹಾಗೂ ಪಥ್ಯನ್ನು ಹೇಳ್ತೀವಿ. ಕಫದಿಂದನೇ ಬಂದಿದಂತ ಹೇಳಾದ್ರೆ ಕಫಹರ ಚಿಕಿತ್ಸೆ, ಪಿತ್ತದಿಂದ ಬಂದರೆ ಪಿತ್ತಹರ ಚಿಕಿತ್ಸೆ, ವಾತದಿಂದ ಬಂದರೆ ವಾತಹರ ಚಿಕಿತ್ಸೆ ಅನ್ನು ನಾವು ಮಾಡ್ತೀವಿ. ಒಂದು ಉದಾಹರಣೆ ಕೊಡಬೇಕಾದ್ರೆ ವಾತದಿಂದಾದ್ರೆ ನಾವು ನಾರ್ಮಲಿ ವಾತಹರ ಚಿಕಿತ್ಸೆ ಅಂತ ಹೇಳ್ತೀವಿ. ಹುರುಳಿಕಾಳು, ಕುಲತ್ತ ಅಂತ ಏನು ಹೇಳಿ ಇದನ್ನ ಜಾಸ್ತಿ ತಗೊಳ್ಳಿಕ್ಕೆ ಹೇಳ್ತೀವಿ. ಸೊ ಪಿತ್ತದಿಂದ ಬರುವಂತದ್ದೇನಲ್ಲಾದರೆ ಸೊ ಪಿತ್ತಹರ ಚಿಕಿತ್ಸೆ ಅಂತ ನಾವೇನು ಹೇಳ್ತೀವಿ. ಮೆಂತೆ, ಸೊ ಇದು ಒಂದು ಪಿತ್ತಹರ ದ್ರವ್ಯ. ಕಫದಿಂದ ಬರಬೇಕಾದ್ರೆ ಜಂಬು, ನೇರಳೆ, ಆಮಲಕಿ, ಸೊ ಇದನ್ನೆಲ್ಲ ಕಫಹರ. ನಿಮಗೆ ನಾರ್ಮಲಿ ತ್ರಿದೋಷಹರ, 3 ದೋಷಗಳನ್ನು ಕಂಟ್ರೋಲ್ ಮಾಡಿ ಇಡುವಂಥದ್ದು ಪಥ್ಯಗಳನ್ನು ನಾವು ನಾರ್ಮಲಿ ಹೇಳ್ತೀವಿ. ಅದರೊಟ್ಟಿಗೆ ಸೊಪ್ಪು ಸೇವನೆ, ಸೊಪ್ಪು ಸೇವನೆ ಯಾಕಂದರೆ ಅದರಲ್ಲಿ ಫೈಬರ್ ಅಂಶಗಳು ಜಾಸ್ತಿ ಇರ್ತದೆ. ಇದು ನಿಮಗೆ ಕರಳಲ್ಲಿ ಮಲವನ್ನು ತಡೆಯುವುದಿಲ್ಲ, ಬೇಗ ಕ್ಲೀನಾಗಿ ಬಿಡ್ತದೆ. ನಾರ್ಮಲಿ ಎಲ್ಲ ವಿಟಮಿನ್ಸ್, ಪ್ರೋಟೀನ್ಸ್ಗಳು ಅಬ್ಸಾರ್ಪ್ಷನ್ ಕೆಪಾಸಿಟಿ ಜಾಸ್ತಿ ಆಗ್ತದೆ. ಯಾವಾಗ ಈ ಮಲಬದ್ಧತೆ ಸ್ಟಾರ್ಟ್ ಆಗ್ತದೆ ಅಬ್ಸಾರ್ಪ್ಷನ್ ಕಮ್ಮಿ ಆಗ್ತದೆ, ಸತ್ವ ಹೀರ್ಕೊಳ್ಳೋದು ಕಮ್ಮಿ ಆಗ್ತದೆ. ಕಮ್ಮಿ ಆದಾಗ ಶುಗರ್ ನಾರ್ಮಲಿ ಬಾಡಿಯಲ್ಲಿ ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ. ಸೊ ಅದನ್ನು ಕಮ್ಮಿ ಮಾಡುವಂಥದ್ದಕ್ಕೋಸ್ಕರ ನಾವು ಈ ಸೊಪ್ಪುಗಳನ್ನು ಜಾಸ್ತಿ ತಗೊಳ್ಳಿಕ್ಕೆ ಹೇಳ್ತೀವಿ. ಅದರಲ್ಲಿ ಮೇನಾಗಿ ಮೆಂತೆ, ಪಾಲಕ್, ಅದು ಸಬ್ಬಸ್ಕಿ ಸೊಪ್ಪಾಗಲಿ, ಇದೆಲ್ಲ ಭಾರಿ ಒಳ್ಳೆಯದು. ಈ ಸಬ್ಬಸ್ಕಿ ಸೊಪ್ಪು ಪಿತ್ತನ ಕಂಟ್ರೋಲ್ ಮಾಡ್ತದೆ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನೆಲ್ಲ ಯಾವಾಗಲೂ ತಗೊಳ್ಬೇಕಾಗ್ತದೆ, ಯಾಕಂದರೆ ನಮ್ಮ ಫೈಬರ್ ಅಂಶ ಜಾಸ್ತಿ ಆದಾಗ ಮಲಬದ್ಧತೆ ಆಗೋದಿಲ್ಲ. ಮಲಬದ್ಧತೆ ಆಗದೇ ಇದ್ದ ಕಾರಣದಲ್ಲಿ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡ್ಕೊಳ್ಬಹುದು ಆಹಾರ ಮುಖಾಂತರವಾಗಿ.
0: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಮಧುಮೇಹಕ್ಕೆ ಆಯುರ್ವೇದ ಚಿಕಿತ್ಸೆ. ಪ್ರಸ್ತುತಿ ಡಾಕ್ಟರ್ ಕಾರ್ತಿಕೇಯ. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.

0: ಆಕಾಶವಾಣಿ ಮಂಗಳೂರು, ಸಮಯ 6:50. ಕೇಳಿ ರೈತರಿಗೆ ಸಲಹೆ.
1: ಮೆಂತೆ ಎನ್ನುವುದು ಕರ್ನಾಟಕದಲ್ಲಿ ಸೊಪ್ಪಾಗಿ, ತರಕಾರಿಯಾಗಿ, ಕೆಲವು ಕಡೆ ಸಂಬಾರ ಪದಾರ್ಥವಾಗಿ ಕೂಡ ಬಳಕೆಯಾಗುತ್ತದೆ. ಉತ್ತರ ಭಾರತ ಹಾಗೂ ಅದರ ಗಡಿ ಪ್ರದೇಶ ಅಂದರೆ ಪಾಕಿಸ್ತಾನ, ಬಾಂಗ್ಲಾದೇಶದಲ್ಲಿ ಮೆಂತೆ ಬೀಜವನ್ನು ಬೇರೆ ಬೇರೆ ಅಡುಗೆಯಲ್ಲಿ ಬಳಸುತ್ತಾರೆ. ನಮ್ಮ ರಾಜ್ಯದಲ್ಲಿ ತರಕಾರಿ ಸೊಪ್ಪಾಗಿ ಬೆಳೆಸುವ ಮೆಂತೆಯನ್ನು ಆ ಭಾಗದಲ್ಲಿ ಬೀಜ ತಯಾರಿಸಿ ಬೀಜವನ್ನು ಪುಡಿ ಮಾಡಿ ಬೇರೆ ಬೇರೆ ಅಡುಗೆಗಳಿಗೆ ಬಳಸುತ್ತಾರೆ. ಮೆಂತೆ ಹಾಗೂ ತಾಜಾ ಸೊಪ್ಪುಗಳನ್ನು ಹೆಚ್ಚಾಗಿ ಬೆಳೆಯುವುದು ದಕ್ಷಿಣ ಕರ್ನಾಟಕದಲ್ಲಿ ಮಾತ್ರ. ಮುಖ್ಯವಾಗಿ ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಇದನ್ನು ಉತ್ಪಾದನೆ ಮಾಡಲಾಗುತ್ತದೆ. ಇದರ ಜೊತೆ ದಂಟು, ಚಕೋತ,

0: ಪುದೀನ, ಕೊತ್ತಂಬರಿ, ಪಾಲಕ್ ಇವುಗಳನ್ನು ಕೂಡ ಎಕರೆಗಟ್ಟಲೆ ಬೆಳೆಯುವ ಪರಿಪಾಠ ಇದೆ. ಮೆಂತ್ಯ ಸೊಪ್ಪು ಬೆಳೆಯಲು ಕಪ್ಪು ಕೆಂಪು ಮಣ್ಣು ಹಾಗೂ ಮರಳು ಮಿಶ್ರಿತ ಕೆಂಪು ಮಣ್ಣು ಸೂಕ್ತ. ಹೆಚ್ಚು ಮಳೆಯಾಗುವ ಸಂದರ್ಭದಲ್ಲಿ ಮೆಂತ್ಯ ಸೊಪ್ಪು ಕೊಳೆಯುವ ಸಾಧ್ಯತೆ ಹೆಚ್ಚಿದೆ. ಆಗಸ್ಟ್, ಸೆಪ್ಟೆಂಬರ್, ನವೆಂಬರ್ ಹೊರತುಪಡಿಸಿದರೆ ಎಲ್ಲ ಋತುಗಳಲ್ಲೂ ಕೂಡ ಇದನ್ನು ಬೆಳೆಸುತ್ತಾರೆ. ಸೊಪ್ಪುಗಳೆಲ್ಲ 30-40 ದಿನಗಳ ಬೆಳೆಗಳು. ವಿಶೇಷವಾಗಿ ಮೆಂತ್ಯ ಸೊಪ್ಪು ಬಿತ್ತನೆ ಆರೈಕೆ ಸುಲಭ. ಆದ್ದರಿಂದ 1.5 ತಿಂಗಳಲ್ಲಿ ಬರುವ ಬೆಳೆಯಾದ್ದರಿಂದ ಇದನ್ನು ಎಕರೆಗಟ್ಟಲೆಯಲ್ಲಿ ಬೆಳೆಯಲಾಗುತ್ತದೆ. 1 ಗುಂಟೆ ಪ್ರದೇಶದಲ್ಲಿ ಮೆಂತ್ಯ ಸೊಪ್ಪು ಬೆಳೆಯಲು 1 ಕೆಜಿ ಬಿತ್ತನೆ ಬೀಜ ಅಗತ್ಯವಾಗಿ ಬೇಕಾಗುತ್ತದೆ. ಕೊಯ್ಲು ಮಾಡಿದರೆ 200-250 ಕಟ್ಟು ಸೊಪ್ಪು ದೊರೆಯುತ್ತದೆ. ಸಭೆ ಸಮಾರಂಭಗಳ ಸಂದರ್ಭದಲ್ಲಿ ಮೆಂತ್ಯ ಸೊಪ್ಪಿಗೆ ಬೇಡಿಕೆ ಹೆಚ್ಚು ಇರುತ್ತದೆ. ಹಸಿ ಮೆಂತ್ಯದ ಕಾಳು ಪರಿಮಳ ಇರುವುದಿಲ್ಲ. ಇದನ್ನು ಹುರಿದಾಗ ಮಾತ್ರ ಪರಿಮಳ ಹೊಮ್ಮುತ್ತದೆ. ಸೊಪ್ಪಾದರೂ ಕೂಡ ಕೊಯ್ಲು ಮಾಡಿದ ಕೂಡಲೇ ಉಪಯೋಗಿಸಬೇಕು. ಹೆಚ್ಚಾಗಿ ಸೊಪ್ಪನ್ನು ನಿರ್ಜಲೀಕರಿಸಿ ದಾಸ್ತಾನು ಮಾಡುತ್ತಾರೆ. ಮೆಂತ್ಯದ ಸೊಪ್ಪು ಬೇಯಿಸುವಾಗ ನೀರು ಹಾಕಿದರೆ ಕಹಿ ಹೆಚ್ಚಾಗುತ್ತದೆ. ನೀರು ಹಾಕದೆ ಸಣ್ಣ ಉರಿಯಲ್ಲಿ ಬೇಯಿಸುವುದು ಉತ್ತಮ. ಬರೀ ಅಡುಗೆಗೆ ಅಷ್ಟೇ ಅಲ್ಲದೆ ಸೌಂದರ್ಯವರ್ಧಕ ಸಾಧನಗಳಲ್ಲೂ ಕೂಡ ಮೆಂತ್ಯ ಬೀಜ ಹಾಗೂ ಪುಡಿಯನ್ನು ಬೆಳೆಸಲಾಗುತ್ತದೆ. ಮೆಂತ್ಯ ಬೀಜವನ್ನು ನೆನೆಸಿ ರುಬ್ಬಿದ ಮೆಂತ್ಯದ ಪೇಸ್ಟನ್ನು ತಲೆಗೂದಲಿಗೆ ಹಚ್ಚಿ 1/2 ಗಂಟೆಯ ನಂತರ ಬಿಸಿ ನೀರಿನಲ್ಲಿ ಕೂದಲು ತೊಳೆದರೆ ನುಣುಪಾಗಿ ಹೊಳೆಯುತ್ತದೆ. ಮೊಳಕೆ ಕಟ್ಟಿದ ಮೆಂತ್ಯವನ್ನು ನೆರಳಿನಲ್ಲಿ ಒಣಗಿಸಿ ಕೊಬ್ಬರಿ ಎಣ್ಣೆಗೆ ಹಾಕಿ ಕಾಯಿಸಿ ನಿಯಮಿತವಾಗಿ ಎಣ್ಣೆ ಹಚ್ಚುತ್ತಿದ್ದರೆ ಕೂದಲು ಹೆಚ್ಚು ಕಪ್ಪಾಗಿ ಹೊಳಪಿನಿಂದ ಕೂಡುತ್ತದೆ ಎನ್ನುತ್ತಾರೆ. ಮೆಂತ್ಯ ಸೊಪ್ಪಿನಿಂದ ಮೆಂತ್ಯ ಬಾತ್, ಮೆಂತ್ಯ ಸೂಪ್, ಮೆಂತ್ಯ ಸೊಪ್ಪಿನ ಪಲ್ಯಗಳನ್ನು ತಯಾರಿಸಲಾಗುತ್ತದೆ.
1: ರೈತರಿಗೆ ಸಲಹೆ ಕೇಳಿದರೆ ಇಂದು ಸಂಜೆ 6:50 8 ಗಂಟೆಯವರೆಗೆ ಇಂಗ್ಲೆಂಡ್ನಲ್ಲಿ ನಡೆಯಲಿರುವ ಭಾರತ ಮತ್ತು ನೆದರ್ಲ್ಯಾಂಡ್ ನಡುವಿನ ICC T20 ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2026 ಪಂದ್ಯದ ವೀಕ್ಷಕ ವಿವರಣೆಯನ್ನು ವಾರ್ತಾ ಪ್ರಸಾರಗಳನ್ನು ಹೊರತುಪಡಿಸಿ ಕೇಳುವಿರಿ.
2: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೇ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
3: ಅಂದು ಮೇಘ ಸಂದೇಶ, ಇಂದು ರಾಗ ಸಂದೇಶ.
4: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಆಕಾಶವಾಣಿ ಮಂಗಳೂರು, ಸಮಯ 6:55. ಸಂಸ್ಕೃತದಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದಿಂದ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಫ್ರಾನ್ಸ್ ದೇಶಸ್ಯ ಎವಿಯನ್ ನಗರೆ G7 ಶಿಖರ ಸಮ್ಮೇಳನಾವಧೌ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ವಿಭಿನ್ನಾನಾಂ ರಾಷ್ಟ್ರಾಣಾಂ ನೇತೃಭಿ ಸಹ ದ್ವೈಪಾಕ್ಷಿಕೋಪವೇಶನಂ ಕೃತ್ವಾ ವಿಸ್ತೃತಂ ಕೂಟನೀತಿಕ ಕಾರ್ಯಂ ವಿಹಿತಂ. ವಿದೇಶ ಮಂತ್ರಾಲಯಾನುಸಾರಂ ಪ್ರಧಾನಮಂತ್ರಿಣಾ ಶ್ರೀಮೋದಿನಾ ತಥಾ ತಸ್ಯ ಕನಾಡಾ ದೇಶಸ್ಯ ಸಮಕಕ್ಷೀಯೇಣ ಮಾರ್ಕ್ ಕಾರ್ನಿ ಇತ್ಯನೇನ ಚ ಭಾರತ ಕನಾಡಾ ದೇಶಯೋಃ ಸಂಬಂಧೇಷು ಸಕಾರಾತ್ಮಕ

0: ಕೇಳಿ ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.
1: ಕೇಳುಗರೆ, ಈ ಬೆಳಗ್ಗೆ 8:30 ಕಾವ್ಯಯಾನ, ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ವಾಚನಕಾರರು ವಿಷ್ಣು ಪ್ರಸಾದ ಕಲ್ಲೂರಾಯ, ವ್ಯಾಖ್ಯಾನಕಾರರು KR ಸುವರ್ಣಕುಮಾರಿ. 9:00 ಸುಗಮ ಸಂಗೀತ ಭಾವಗೀತೆಗಳನ್ನು ಕೇಳುವಿರಿ. 9:20 ನಯೇ ತರಾನೆ ಹೊಸ ಹಿಂದಿ ಚಿತ್ರಗೀತೆಗಳ ಪ್ರಸಾರ. 10:30 ಕೇಳುಗರ ಸಂದೇಶಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ SMS ಮೆಲೋಡೀಸ್. 11:00 ವನಿತಾವಾಣಿ, ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಸತ್ಯಕಂಬ ಕಾದಂಬರಿಯಬಹುದು, ಪ್ರಸ್ತುತಿ ಮಮತಾ ನವೀನ್ ಶೆಟ್ಟಿ. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಸಿ ಹೊನ್ನಪ್ಪ ಭಾಗವತರವರ ಹಾಡುಗಾರಿಕೆ. ಆಕಾಶವಾಣಿ ಮಂಗಳೂರು ಸಮಯ 7:02. ಕೆಲವು ಪ್ರಕಟಣೆಗಳು 7:05 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಕಷ್ಟದೊಳನ್ನವ ದುರಿವ ನೆತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ.
2: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
3: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
4: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
5: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
6: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ರಫ್ತು ವಲಯದಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಸಾಫ್ಟ್ವೇರ್ ಮತ್ತು ಸೇವಾ ವಲಯದ ರಫ್ತಿನಲ್ಲಿ ಕರ್ನಾಟಕ ಪ್ರಥಮ ಸ್ಥಾನದಲ್ಲಿದ್ದು ವಾಣಿಜ್ಯ ಉತ್ಪನ್ನಗಳ ರಫ್ತಿನಲ್ಲಿ ದೇಶದಲ್ಲೇ ನಾಲ್ಕನೆಯ ಸ್ಥಾನವನ್ನು ಕಾಯ್ದುಕೊಂಡಿದೆ. ಕರ್ನಾಟಕದ ಉತ್ಪನ್ನಗಳು, ಸೇವೆಗಳು ಮತ್ತು ಹೊಸ ಆವಿಷ್ಕಾರಗಳು ಜಾಗತಿಕ ಮಟ್ಟಕ್ಕೆ ತಲುಪಿದ್ದು, ಈ ಮೂಲಕ ರಾಜ್ಯದಲ್ಲಿ ಹೊಸ ಹೂಡಿಕೆಗಳು, ಉದ್ಯಮಗಳ ಸ್ಥಾಪನೆ ಮತ್ತು ಉದ್ಯೋಗ ಸೃಷ್ಟಿಗೆ ಮುಕ್ತ ಅವಕಾಶ ದೊರಕಿದಂತಾಗಿದೆ ಎಂದಿದ್ದಾರೆ. ರಾಜ್ಯ ಸರ್ಕಾರ ರೈತರ ಕಲ್ಯಾಣಕ್ಕೆ ಸದಾ ಕಟಿಬದ್ದವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, 600 ಕೋಟಿ ರೂಪಾಯಿ ಆವರ್ತ ನಿಧಿ ಬಿಡುಗಡೆ ಮಾಡಲಾಗಿದೆ. ಇದರಿಂದ ಕೃಷಿ ಉತ್ಪನ್ನಗಳ ಖರೀದಿಗೆ ಒಟ್ಟು 1,356 ಕೋಟಿ ರೂಪಾಯಿ ಅನುದಾನ ಒದಗಿಸಿದಂತಾಗಿದೆ ಎಂದು ತಿಳಿಸಿದ್ದಾರೆ. ಸಕಾಲದಲ್ಲಿ ಅನುದಾನ ಬಿಡುಗಡೆ ಮಾಡಿರುವ ಹಿನ್ನೆಲೆಯಲ್ಲಿ ರಾಗಿ, ಜೋಳ, ಭತ್ತ ಖರೀದಿಗೆ ಅನುಕೂಲವಾಗಲಿದ್ದು, ಇದು ನಾಡಿನ ರೈತರನ್ನು ನೆಮ್ಮದಿಯ ನಿಟ್ಟುಸಿರು ಬಿಡುವಂತೆ ಮಾಡಿದೆ. ರಾಜ್ಯ ಸರ್ಕಾರ ಕೃಷಿಕರ ಬದುಕನ್ನು ಹಸನಾಗಿಸಲು ಹಾಗೂ ಸಮೃದ್ದ ಕೃಷಿ ಭವಿಷ್ಯ ರೂಪಿಸಲು ಬದ್ದವಾಗಿದೆ ಎಂದು ಹೇಳಿದ್ದಾರೆ. ಕೇಂದ್ರದ ಜನಪರ ಪ್ರಗತಿಗೆ ಕರ್ನಾಟಕ ಒಂದು ಉತ್ತಮ ನಿದರ್ಶನವಾಗಿದ್ದು, ಪ್ರಸ್ತುತ 8 ವಂದೇ ಭಾರತ್ ರೈಲುಗಳು ಬೆಂಗಳೂರು ಕೇಂದ್ರದಿಂದ ರಾಜ್ಯದ ವಿವಿಧೆಡೆ ಸಂಚರಿಸುತ್ತಿವೆ. ಬೆಳಗಾವಿ ವಿಮಾನ ನಿಲ್ದಾಣವನ್ನು ಆಧುನಿಕ ಸೌಕರ್ಯಗಳೊಂದಿಗೆ ಅಭಿವೃದ್ದಿ ಸಾಧಿಸಲಾಗಿದ್ದು, 250 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನೂತನ ಟರ್ಮಿನಲ್ ಕಟ್ಟಡವನ್ನು ನಿರ್ಮಿಸಲಾಗಿದೆ. ವರ್ಷಕ್ಕೆ 36 ಲಕ್ಷ ಪ್ರಯಾಣಿಕರು ಪ್ರಯಾಣಿಸಲಿದ್ದಾರೆ. ಇದರಿಂದ ಈ ಭಾಗದ ಆರ್ಥಿಕ ಪ್ರಗತಿಗೆ ಬೃಹತ್ ಪ್ರಮಾಣದ ಉತ್ತೇಜನ ದೊರಕಲಿದೆ ಎಂದು ಕೇಂದ್ರದ ಉಕ್ಕು ಮತ್ತು ಭಾರಿ ಕೈಗಾರಿಕೆಗಳ ಖಾತೆ ರಾಜ್ಯ ಸಚಿವ ಭೂಪತಿ ರಾಜು ಶ್ರೀನಿವಾಸ್ ವರ್ಮಾ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಆಯೋಜಿಸಲಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿ ಸಾಧಿಸಿದ ಪ್ರಗತಿಯನ್ನು ಪರಿಚಯಿಸುವ ವಿಕಸಿತ ಭಾರತ ಸಂಕಲ್ಪ ಸಮಾವೇಶ ಉದ್ಘಾಟಿಸಿ ಅವರು ಮಾತನಾಡಿದರು. 12 ವರ್ಷಗಳವರೆಗೆ ಆಡಳಿತ ನಡೆಸಿದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ದೇಶದ ಸಮಗ್ರ ಪ್ರಗತಿಯೊಂದಿಗೆ ಜಾಗತಿಕ ಮಟ್ಟದಲ್ಲಿ ಕೊಂಡೊಯ್ಯುವ ಸ್ಪಷ್ಟವಾದ ಗುರಿ ಮತ್ತು ಯೋಜನೆಗಳೊಂದಿಗೆ ಕಾರ್ಯಸಾಧನೆ ಮಾಡುತ್ತಾ ಬಂದಿದೆ. ಕೇಂದ್ರದ ಪ್ರತಿಯೊಂದು ಜನಪರ ಯೋಜನೆಯು ಪ್ರತಿಯೊಬ್ಬ ನಾಗರಿಕನಿಗೆ, ಪ್ರತಿಯೊಂದು ಮನೆಗೆ ಮತ್ತು ಪ್ರದೇಶಕ್ಕೆ ತಲುಪಿಸುವ ಕಾರ್ಯದಲ್ಲಿ ತೊಡಗಿದೆ ಎಂದರು. ಅನುಷ್ಠಾನದ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ರಾಷ್ಟೀಯ ಮಟ್ಟದ ಪ್ರಶಸ್ತಿಯನ್ನು ಕರ್ನಾಟಕ ತನ್ನದಾಗಿಸಿಕೊಂಡಿದೆ. ಗೋವಾದಲ್ಲಿ ನಡೆದ 2026ನೇ ಸಾಲಿನ ವಿಶ್ವ ಪವನ ದಿನಾಚರಣೆಯಲ್ಲಿ ಕರ್ನಾಟಕಕ್ಕೆ ಪ್ರತಿಷ್ಠಿತ ಹೈಯೆಸ್ಟ್ ವಿಂಡ್ ಕೆಪಾಸಿಟಿ ಪೈಪ್ಲೈನ್ ಪ್ರಶಸ್ತಿ ಸಂದಿದೆ. ಕೇಂದ್ರದ ನವ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅವರಿಂದ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕ ಕೆಪಿ ರುದ್ರಪ್ಪಯ್ಯ ಈ ಪ್ರಶಸ್ತಿ ಸ್ವೀಕರಿಸಿದರು. 9 ಗಿಗಾವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಗಳು ಅನುಷ್ಠಾನದ ಹಂತದಲ್ಲಿವೆ. ರಾಷ್ಟೀಯ ಪ್ರವೇಶ ಮತ್ತು ಅರ್ಹತಾ ಪರೀಕ್ಷೆ ನೀಟ್ ಯುಜಿ ಮರುಪರೀಕ್ಷೆ ಇದೇ ತಿಂಗಳ 21ರಂದು ನಡೆಯಲಿರುವ ಹಿನ್ನೆಲೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ಅಕ್ರಮಗಳನ್ನು ತಡೆಯಲು ಕೇಂದ್ರ ಸರ್ಕಾರ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಇದರ ಭಾಗವಾಗಿ ಭಾರತದಲ್ಲಿ ಜನಪ್ರಿಯ ಮೆಸೇಜಿಂಗ್ ಆಪ್ ಟೆಲಿಗ್ರಾಮ್ ಮೇಲೆ ತಾತ್ಕಾಲಿಕ ನಿರ್ಬಂಧ ಹೇರಿದ್ದು, ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ವಂಚನೆಗಳನ್ನು ತಡೆಯುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಜೂನ್ 22ರವರೆಗೆ ಭಾರತದಲ್ಲಿ ಟೆಲಿಗ್ರಾಮ್ ಬಳಕೆಯನ್ನು ಸೀಮಿತಗೊಳಿಸಿದೆ. ಅಷ್ಟೇ ಅಲ್ಲದೆ ಜೂನ್ 30ರವರೆಗೆ ಭಾರತದಲ್ಲಿ ಟೆಲಿಗ್ರಾಮ್ ಮೆಸೇಜ್ ಎಡಿಟ್ ಫೀಚರ್ ಅನ್ನು ಕೂಡ ನಿಷ್ಕ್ರಿಯಗೊಳಿಸಲಾಗಿದೆ. ಈಗಾಗಲೇ ಅಧಿಕಾರಿಗಳು ಹಲವು ಟೆಲಿಗ್ರಾಮ್ ಚಾನೆಲ್ಗಳನ್ನು ತೆಗೆದುಹಾಕಿದ್ದಾರೆ. ನೀಟ್ ಪೇಪರ್ ಲೀಕ್ ಎಂಬ ಹೆಸರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಹಲವಾರು ಚಾನೆಲ್ಗಳನ್ನು ಬಂದ್ ಮಾಡಲಾಗಿದೆ. ಪ್ರಯಾಣಿಕರ ಅನುಕೂಲಕ್ಕಾಗಿ ಜೂನ್ 20 ಹಾಗೂ 21ರಂದು ಚಿಕ್ಕಮಗಳೂರು ಹುಬ್ಬಳ್ಳಿ ನಡುವೆ ವಿಶೇಷ ರೈಲು ಸಂಚರಿಸಲಿದೆ ಎಂದು ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಚಿಕ್ಕಮಗಳೂರು ನಗರದಲ್ಲಿ ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದ ಅವರು, ನೈರುತ್ಯ ರೈಲ್ವೆಯ ಈ ಸೇವೆ ಒದಗಿಸಿದೆ. ಜೂನ್ 20-21ರಂದು ಬೆಳಗ್ಗೆ 5 ಗಂಟೆಗೆ ಹುಬ್ಬಳ್ಳಿಯಿಂದ ಹೊರಡುವ ರೈಲು ಕುಂದಗೋಳ ಹಾವೇರಿ ದಾವಣಗೆರೆ ಮಾರ್ಗವಾಗಿ ಬೆಳಗ್ಗೆ 11:15ಕ್ಕೆ ಚಿಕ್ಕಮಗಳೂರು ತಲುಪುತ್ತದೆ. ಸಂಜೆ 5:30ಕ್ಕೆ ಚಿಕ್ಕಮಗಳೂರಿನಿಂದ ಹೊರಟು ರಾತ್ರಿ 11:20ಕ್ಕೆ ಹುಬ್ಬಳ್ಳಿ ತಲುಪಲಿದೆ. ಪ್ರಯಾಣಿಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ಉದ್ಯಮ ಸ್ನೇಹಿ ಆಡಳಿತದ ಹಿನ್ನೆಲೆ ದೇಶದ ರಫ್ತು ವಲಯದಲ್ಲಿ ಕರ್ನಾಟಕ ಮುಂಚೂಣಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದ ಪ್ರಗತಿಗೆ ಕೇಂದ್ರದ ಕೊಡುಗೆ ಅಪಾರ, ಕೇಂದ್ರ ಸಚಿವ ಭೂಪತಿ ರಾಜು ಶ್ರೀನಿವಾಸ್ ವರ್ಮಾ. ಅನುಷ್ಠಾನ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕೆ ಕರ್ನಾಟಕಕ್ಕೆ ರಾಷ್ಟೀಯ ಪ್ರಶಸ್ತಿ. ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆ ರಾಜ್ಯದ ವಿವಿಧೆಡೆ ಯೋಗದ ಮಹತ್ವ ಸಾರಲು ವೈವಿಧ್ಯಮಯ ಕಾರ್ಯಕ್ರಮ. ಈಗ ವಾರ್ತೆಗಳ ವಿವರ. ತಮ್ಮ ಸರ್ಕಾರದ ಸುಸ್ಥಿರ ಆರ್ಥಿಕ ಅಭಿವೃದ್ದಿ, ದೂರದೃಷ್ಟಿಯ ಕೈಗಾರಿಕಾ ನೀತಿ, ಉದ್ಯಮ ಸ್ನೇಹಿ ಆಡಳಿತದ ಹಿನ್ನೆಲೆ ಭಾರತದ

0: ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆರೋಗ್ಯಕರ ಮುಪ್ಪಿಗೆ ಯೋಗ ಧ್ಯೇಯದೊಂದಿಗೆ ಈ ತಿಂಗಳ 21ನೇ ತಾರೀಕು ಅಂತಾರಾಷ್ಟೀಯ ಯೋಗ ದಿನದ ಹಿನ್ನೆಲೆ ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವ ಹೊಂದಿದ ದೇಶದ 12 ತಾಣಗಳನ್ನು ಗುರುತಿಸಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ವಿಶ್ವ ಪರಂಪರೆಯ ತಾಣ ಹಂಪಿ ಸಹ ಯೋಗ ಪ್ರದರ್ಶನಕ್ಕೆ ಆಯ್ಕೆಯಾಗಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ, ಪತಂಜಲಿ ಯೋಗ ಸಮಿತಿ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಜೂನ್ 21ರಂದು ಹೊಸಪೇಟೆಯ ಕಾಲೇಜು ರಸ್ತೆಯಲ್ಲಿರುವ ಜಿಲ್ಲಾ ಕ್ರೀಡಾಂಗಣದಲ್ಲಿ 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಪತಂಜಲಿ ಯೋಗ ಸಮಿತಿಯ ಬಾಲಚಂದ್ರ ಶರ್ಮಾ ಮತ್ತು ಅನೇಕ ನುರಿತ ಯೋಗಪಟುಗಳೊಂದಿಗೆ ಆಚರಿಸಲಾಗುವುದು. ಇದಕ್ಕೆ ಪೂರ್ವಭಾವಿಯಾಗಿ ಸಾರ್ವಜನಿಕರಿಗೆ ಯೋಗದ ಮಹತ್ವ ತಿಳಿಸುವ ನಿಟ್ಟನಲ್ಲಿ ನಾಡಿದ್ದು 19ರಂದು ಬೆಳಗ್ಗೆ 6 ಗಂಟೆಗೆ ಬೈಕ್ ಯೋಗ ಜಾಥಾ ಆಯೋಜಿಸಲಾಗಿದೆ ಎಂದು ಆಯುಷ್ ವೈದ್ಯಾಧಿಕಾರಿ ಡಾ ಗುರು ಬಸವರಾಜ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
3: ವಿಜಯನಗರ ಜಿಲ್ಲೆಯಲ್ಲಿ ಆಯುಷ್ ಇಲಾಖೆಯ ಆಯುಷ್ಮಾನ್ ಆರೋಗ್ಯ ಮಂದಿರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಯೋಗ ಶಿಕ್ಷಕರ ಸಹಾಯದೊಂದಿಗೆ ಜಿಲ್ಲೆಯಲ್ಲಿರುವ ವಿವಿಧ ವಸತಿ ಶಾಲೆಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಮತ್ತು ಸಾರ್ವಜನಿಕರಿಗೆ ಜೂನ್ 1ನೇ ವಾರದಿಂದ ಕಾಮನ್ ಪ್ರೋಟೋಕಾಲ್ ಪ್ರಕಾರ ಯೋಗಾಭ್ಯಾಸವನ್ನು ಮಾಡುವ ಬಗ್ಗೆ ನಿತ್ಯ ತರಬೇತಿಯನ್ನು ನೀಡುತ್ತಿದ್ದೇವೆ. 21 ಜೂನ್ ಹೊಸಪೇಟೆಯ ಜಿಲ್ಲಾ ಕ್ರೀಡಾಂಗಣದ ಮೈದಾನದಲ್ಲಿ ಹಮ್ಮಿಕೊಂಡಿರುವ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಸುಮಾರು 2,000 ಜನರು ಭಾಗವಹಿಸುವ ನಿರೀಕ್ಷೆ ಇದ್ದು, ಇದಕ್ಕೆ ಬೇಕಾದಂತಹ ವೇದಿಕೆ, ಲಘು ಉಪಹಾರ, ಕುಡಿಯುವ ನೀರು ಮತ್ತು ಭಾಗವಹಿಸಿದವರಿಗೆ ವಿತರಿಸಲು ಯೋಗಾಸನಗಳ ಕಿರು ಪುಸ್ತಕ ಹಾಗೂ ಔಷಧೀಯ ಸಸ್ಯಗಳ ವಿತರಣೆಯ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಸದುಪಯೋಗವನ್ನ ಪಡೆದುಕೊಳ್ಳಬೇಕಾಗಿ ವಿನಂತಿ.
2: ಯೋಗದ ಮಹತ್ವ ಸಾರಲು ಜೂನ್ 20ರಂದು ಬೆಳಗ್ಗೆ 7 ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿ ಆವರಣದಿಂದ ಬೃಹತ್ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಲಾಗುವುದು. ಜೂನ್ 21ರಂದು ನಡೆಯಲಿರುವ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಮನ್ವಯತೆಯಿಂದ ಯಶಸ್ವಿಗೊಳಿಸಬೇಕು ಎಂದು ಚಿತ್ರದುರ್ಗ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ವಯಸ್ಸಾಗುವ ಪ್ರಕ್ರಿಯೆಯನ್ನು ಆರೋಗ್ಯಕರವಾಗಿ ಎದುರಿಸಲು ಮತ್ತು ವೃದ್ಧಾಪ್ಯದ ಲಕ್ಷಣಗಳನ್ನು ಮುಂದೂಡಲು ಯೋಗಾಭ್ಯಾಸವೇ ಏಕೈಕ ಮಾರ್ಗವಾಗಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ್ ಕವಳಿಕಟ್ಟಿ ಶಿವಮೊಗ್ಗದಲ್ಲಿ ಹೇಳಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಸಿದ್ದತೆಗಳ ಕುರಿತು ಆಯೋಜಿಸಲಾಗಿದ್ದ ಪೂರ್ವ ಸಿದ್ದತಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ದೊಡ್ಡ ಉದ್ಯಮಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಉದ್ಯೋಗಿಗಳು ಪಡೆಯುವಂತಹ ಚಿಕಿತ್ಸಾ ಸೌಲಭ್ಯಗಳನ್ನು ಪೌರ ಕಾರ್ಮಿಕರಿಗೂ ಒದಗಿಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರಳಿ ಅಶೋಕ್ ಸಾಲಪ್ಪ ತಿಳಿಸಿದ್ದಾರೆ. ಹಾಸನದಲ್ಲಿ ಆಯೋಜಿಸಲಾದ ನೇರ ಪಾವತಿ ಪೌರ ಕಾರ್ಮಿಕ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಉಡುಪಿ ಜಿಲ್ಲೆಯಲ್ಲಿ ಕೈಗಾರಿಕಾ ಘಟಕಗಳಲ್ಲಿ ವೃತ್ತಿಯನ್ನು ಕೈಗೊಳ್ಳಲು ಅವಶ್ಯವಿರುವ ವೃತ್ತಿಪರ ಕೌಶಲ್ಯ ತರಬೇತಿಗಳನ್ನು ಕೈಗಾರಿಕಾ ತರಬೇತಿ ಸಂಸ್ಥೆಗಳು ಯುವ ಜನರಿಗೆ ನೀಡಬೇಕು, ಸ್ಥಳೀಯವಾಗಿ ಉದ್ಯೋಗ ಲಭ್ಯವಾಗುವಂತೆ ಮಾಡಬೇಕು ಎಂದು ಜಿಲ್ಲಾಧಿಕಾರಿ ಸ್ವರೂಪ್ ಟೀಕೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉದ್ಯಮ ಸ್ನೇಹಿ ಆಡಳಿತದ ಹಿನ್ನೆಲೆ ದೇಶದ ರಫ್ತು ವಲಯದಲ್ಲಿ ಕರ್ನಾಟಕ ಮುಂಚೂಣಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದ ಪ್ರಗತಿಗೆ ಕೇಂದ್ರದ ಕೊಡುಗೆ ಅಪಾರ, ಕೇಂದ್ರ ಸಚಿವ ಭೂಪತಿ ರಾಜು ಶ್ರೀನಿವಾಸ್ ವರ್ಮಾ. ಅನುಷ್ಠಾನ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕೆ ಕರ್ನಾಟಕಕ್ಕೆ ರಾಷ್ಟೀಯ ಪ್ರಶಸ್ತಿ. ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆ ರಾಜ್ಯದ ವಿವಿಧೆಡೆ ಯೋಗದ ಮಹತ್ವ ಸಾರಲು ವೈವಿಧ್ಯಮಯ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
4: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
5: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ, ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
6: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ.

0: ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
1: ಪ್ಲೇಸ್ಮೆಂಟ್ ಆಪರ್ಚುನಿಟಿ, ಉದ್ಯೋಗಾವಕಾಶಗಳು, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇಂದ್ರಾಣಿ ಹಂದೆ, PS ಪ್ಲೇಸ್ಮೆಂಟ್ ಆಫೀಸರ್, ಸಿಡ್ಯಾಕ್ ಬೆಂಗಳೂರು.
2: ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಇಂದ್ರಾಣಿ ಹಂದೆ, PS ಪ್ಲೇಸ್ಮೆಂಟ್ ಆಫೀಸರ್, ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ಮೇಡಮ್.
2: ನಮ್ಮ ವಿದ್ಯಾರ್ಥಿಗಳಲ್ಲಿ ಈಗ ಒಂದೇ ಪ್ರಶ್ನೆ ಏನಂತಂದ್ರೆ, ಅವರ ಹತ್ರ ಸರ್ಟಿಫಿಕೇಟ್ ಇದೆ, ಕೋರ್ಸ್ಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ, ಪದವಿಯನ್ನ ಪಡ್ಕೊಂಡಿದ್ದಾರೆ, ಆದ್ರೆ ಈ ಪ್ಲೇಸ್ಮೆಂಟ್ ಎಲ್ಲೂ ಆಗ್ತಾ ಇಲ್ಲ, ನಮಗೆ ಕೆಲಸ ಸಿಗ್ತಾ ಇಲ್ಲ ಅನ್ನೋದು ಪ್ರಶ್ನೆ ಎಲ್ಲ ಕಡೆ ನಾವು ಕೇಳ್ತಾ ಇದ್ದೀವಿ.
0: ಒಂದು ಸಣ್ಣ ಪಟ್ಟಣದ ವಿದ್ಯಾರ್ಥಿನಿಯ ಅನುಭವ ಹೇಳ್ತಾ ಇದ್ದೀನಿ. ಈಗ ಇಂಜಿನಿಯರಿಂಗ್ ಒಳ್ಳೆ ಅಂಕ ಪಡೆದಿದ್ಲು, ಒಳ್ಳೆ ಮಾರ್ಕ್ಸ್ ಇದ್ರೆ ಖಂಡಿತ ಕೆಲಸ ಸಿಗುತ್ತೆ ಅಂತ ಭಾವಿಸಿದ್ಲು. ಆದ್ರೆ ಕ್ಯಾಂಪಸ್ ಪ್ಲೇಸ್ಮೆಂಟ್ ಟೈಮ್ ನಲ್ಲಿ 3 ಇಂಟರ್ವ್ಯೂಗಳು ನಿರಂತರವಾಗಿ ಆಯ್ಕೆ ಆಗ್ಲಿಲ್ಲ. 3ನೇ ಬಾರಿ ಬಂದು ನನ್ನ ಬಳಿ ಕೇಳಿದ್ಲು, ಮೇಡಮ್ ನನಗೆ ಬಹುಶಃ ಅಷ್ಟು ಸಾಮರ್ಥ್ಯ ಇಲ್ಲ ಅಂತ ಅನ್ಸ್ತದೆ ಅಂತ, ಏನ್ ಸಮಸ್ಯೆ ಅಂತ ಕೇಳಿದೆ. ಅವಳು ಆಪ್ಟಿಟ್ಯೂಡ್ ರೌಂಡ್ ಬಂದಾಗ ಭಯ ಆಗುತ್ತೆ ಮೇಡಮ್, ಕಾನ್ಫಿಡೆನ್ಸ್ ಕಳೆದುಕೊಳ್ತೇನೆ ಅಂತ ಹೇಳಿದ್ಲು. ಅವಳ ಸಮಸ್ಯೆ ಬುದ್ಧಿವಂತಿಕೆ ಅಲ್ಲ, ಸಮಸ್ಯೆ ಇರೋದು ಪ್ರಿಪರೇಷನ್ ಅಲ್ಲಿ. ಪ್ರತಿದಿನ 30 ನಿಮಿಷ ಆಪ್ಟಿಟ್ಯೂಡ್ ಅಭ್ಯಾಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ಲು. ಮಾಕ್ ಆಪ್ಟಿಟ್ಯೂಡ್ ಟೆಸ್ಟ್ ಗಳಲ್ಲೂ ಭಾಗವಹಿಸಿದ್ಲು. ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಕಲ್ತ್ಕೊಂಡ್ಲು. ಕೆಲವು ತಿಂಗಳ ನಂತರ ಒಂದು ಕಂಪನಿಯಲ್ಲಿ ಯಶಸ್ವಿಯಾಗಿ ಉತ್ತಮ ಉದ್ಯೋಗ ಪಡೆದುಕೊಂಡ್ಲು. ಇಲ್ಲಿ ನಾವು ಕಲ್ತ್ಕೊಳ್ಳೋದು ಏನಂದ್ರೆ, ಇದು ಕಂಪನಿಗಳಿಂದ ಮಾರ್ಕ್ಸ್ ಮಾತ್ರ ನೋಡಲ್ಲ, ಆಪ್ಟಿಟ್ಯೂಡ್, ಅನಾಲಿಟಿಕಲ್ ಥಿಂಕಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಮತ್ತು ಒತ್ತಡದ ಪರಿಸ್ಥಿತಿಯಲ್ಲಿ ಅಂದ್ರೆ ಟೆನ್ಷನ್ ಅಲ್ಲಿ ಕೆಲಸ ಮಾಡುವಾಗ ಯಾವ ತರ ಸಾಮರ್ಥ್ಯ ತೋರಿಸ್ತೀವಿ ಅದನ್ನು ನೋಡ್ತಾರೆ. ಆದ್ರಿಂದ ವಿದ್ಯಾರ್ಥಿಗಳು ಈ ವಿಷಯದಲ್ಲೂ ತಿಳುವಳಿಕೆ ಹೊಂದಿರಬೇಕು.
2: ಮೇಡಮ್ ನೀವು ಹೇಳೋದೇನೋ ಸರಿ, ಆದ್ರೆ ಕೆಲವು ಮಕ್ಕಳಲ್ಲಿ ಏನಾಗುತ್ತೆ ಅಂದ್ರೆ ಸಾಕಷ್ಟು ಪರಿಶ್ರಮ ಇರುತ್ತೆ. ಅವರು ನೀವು ಹೇಳಿದ ಹಾಗೆ ಮನೇಲಿ ಕೂತು ಅಭ್ಯಾಸನು ಮಾಡಬಹುದು, ಯಾಕೆಂದ್ರೆ ಒಂದು ಕಡೆ ಇಂಟರ್ವ್ಯೂಗೆ ಹೋಗ್ತೀವಿ ಅಂತ ಹೇಳಿದಾಗ ಸಾಕಷ್ಟು ಅಭ್ಯಾಸ ಬೇಕಾಗತ್ತೆ. ಕಾಲೇಜ್ ಇಂದ ಆಗ್ತಾನೆ ಹೊರಗಡೆ ಬಂದಿರ್ತಾರೆ. ಆದ್ರೆ ಕೆಲವು ವಿದ್ಯಾರ್ಥಿಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಇಂಟರ್ವ್ಯೂ ಅನ್ನೋ ಪದನೇ ಅವರಿಗೆ ಭಯವನ್ನ ಹುಟ್ಟಿಸ್ತಾ ಇರತ್ತೆ. ಏನ್ ಕೇಳ್ತಾರೋ, ಎದುರುಗಡೆ ಯಾರು ಇರ್ತಾರೋ, ಸಾಕಷ್ಟು ವಿಷಯ ಗೊತ್ತಿರುತ್ತೆ, ಆದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ಬರಲ್ಲ, ಅವ್ರಿಗೆ ಹೇಳೋಕೆ ಬರಲ್ಲ. ಅಲ್ಲಿ ಅವರು ತಪ್ಪದಾಗ ಎದುರುಗಡೆ ಇರೋರು ಯಾವ ತರ ನಿರ್ಧಾರ ಮಾಡ್ತಾರೆ ಅಂತಂದ್ರೆ ಇವರು ನಮ್ಮ ಕಂಪನಿಗೆ ಸೂಕ್ತ ಅಲ್ಲ ಅಂತ, ಆದ್ರೆ ಇದು ತಪ್ಪಾಗತ್ತೆ. ಸೊ ಇಂಥ ವಿದ್ಯಾರ್ಥಿಗಳಿಗೆ ಏನು ಸಲಹೆಯನ್ನ ನೀಡ್ಲಿಕ್ಕೆ ಇಷ್ಟಪಡ್ತೀರಾ?
0: ಈ ಸಮಸ್ಯೆ ತುಂಬಾ ವಿದ್ಯಾರ್ಥಿಗಳಿಗಿದೆ. ನಾನು ಒಬ್ಬ ವಿದ್ಯಾರ್ಥಿ ಬಗ್ಗೆ ಹೇಳ್ತೇನೆ ಕೇಳಿ. ಅವನು ಟೆಕ್ನಿಕಲ್ ನಾಲೆಜ್ ನಲ್ಲಿ ತುಂಬಾ ಚೆನ್ನಾಗಿದ್ದ, ಆದ್ರೆ ಇಂಟರ್ವ್ಯೂಯರ್ ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಹೇಳಿ ಅಂದ್ಕೂಡ್ಲೇ ಅವನಿಗೆ ಏನು ಹೇಳ್ಬೇಕಂತಲೂ ಅರ್ಥ ಆಗ್ತಿರ್ಲಿಲ್ಲ. ಅದಕ್ಕೆ ಅವನಿಗೆ ಕೆಲವು ಸರಳ ಅಭ್ಯಾಸ ನಾವು ಪ್ರಾರಂಭ ಮಾಡಿದ್ವಿ. 1 ನಿಮಿಷದಲ್ಲಿ ನಿಮ್ ಪರಿಚಯ ಮಾಡಿಕೊಡೋದು, ನಿಮ್ಮ ಪ್ರಾಜೆಕ್ಟ್ ಅನ್ನು ನಿಮ್ಮ ಸ್ನೇಹಿತರಿಗೆ ಮೊದಲು ವಿವರಣೆ ಕೊಡೋದು, ಆಮೇಲೆ ಮಾಕ್ ಇಂಟರ್ವ್ಯೂಗಳಲ್ಲಿ ಭಾಗವಹಿಸೋದು, ಮತ್ತೆ ಸಣ್ಣ ಗುಂಪಿನ ಮುಂದೆ ನಿಂತುಕೊಂಡು ಮಾತಾಡುವ ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನೀವು ಯಾವ ರೀತಿ ವಾಯ್ಸ್ ಮಾಡ್ಯುಲೇಷನ್ ಮಾಡ್ತೀರಿ, ಅದು ಎಲ್ಲ ಅವನಿಗೆ ಪ್ರಾಕ್ಟಿಸ್ ಮಾಡು ಅಂತ ಹೇಳ್ಕೊಟ್ವಿ. ಅವನಿಗೆ ಫಸ್ಟ್ಗೆ ತುಂಬಾ ಕಷ್ಟ ಆಯ್ತು, ಆಮೇಲೆ ನಿರಂತರವಾಗಿ ಅಭ್ಯಾಸದಿಂದ ಅವನಿಗೆ ಇಂಟರ್ವ್ಯೂ ಭಯ ಕಡಿಮೆ ಆಗಿ ಅದು ಇಂಟರ್ವ್ಯೂ ಒಂದು ಪರೀಕ್ಷೆ ಅಲ್ಲ, ಒಂದು ಮಾತುಕತೆ ಅಂತ ಅನ್ಸ್ಲಿಕ್ಕೆ ಶುರುವಾಯ್ತು. ಇದರಿಂದ ಕಲಿಬೇಕಾದ್ದು ಏನು ಅಂದ್ರೆ, ವಿದ್ಯಾರ್ಥಿಗಳು ಧೈರ್ಯ ಅಥವಾ ಕಾನ್ಫಿಡೆನ್ಸ್ ಯಾರಿಗೂ ಹುಟ್ಟಿನಿಂದ ಬರೋದಲ್ಲ, ಅದು ಪ್ರಿಪರೇಷನ್ ಮತ್ತೆ ಪ್ರಾಕ್ಟಿಸ್ ಮೂಲಕ ಮಾತ್ರ ಬರೋದು.
2: ಇದು ನಗರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಸೂಕ್ತವಾಗುತ್ತೆ ಅನ್ನೋ ಅಂತ ಅನ್ಸುತ್ತೆ. ಆದ್ರೆ ನಮ್ಮ ಹಳ್ಳಿಯ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಎಷ್ಟೇ ಅವರು ಪ್ರಿಪರೇಷನ್ ಮಾಡ್ಕೊಂಡಿದ್ರು ಈ ತರ ಮಾಕ್ ಇಂಟರ್ವ್ಯೂ ನಲ್ಲಿ ಭಾಗವಹಿಸಿ, ಅವರು ಹೌದಪ್ಪ ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ರೂ ಕೂಡ ಇಂಟರ್ವ್ಯೂಗೆ ಹೋದಾಗ ಒಂದು ಅವರ ಮನಸ್ಸಿನಲ್ಲಿ ಬರುವಂತ ಭಯ ಅಂದ್ರೆ ನನಗೆ ಇಂಗ್ಲಿಷ್ ಬರಲ್ಲ, ಈಗಿನ ನಗರದ ಕಂಪನಿಗಳಲ್ಲಿ ಇಂಗ್ಲಿಷ್ ನಲ್ಲೇ ಉತ್ತರ ಕೊಡಬೇಕಾಗತ್ತೆ ಪ್ರಶ್ನೆಗೆ, ನನಗೆ ಇಂಗ್ಲಿಷ್ ಸರಿಯಾಗಿ ಬರಲ್ಲ. ಇಂಥ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ನಾವು ಏನ್ ಹೇಳಬಹುದು?
0: ಒಂದು ವಿದ್ಯಾರ್ಥಿಯ ತಂದೆ ರೈತರು, ಆ ವಿದ್ಯಾರ್ಥಿ ಆ ಕುಟುಂಬದ ಮೊದಲ ಇಂಜಿನಿಯರ್. ಅವನು ಪ್ಲೇಸ್ಮೆಂಟ್ ಗೈಡೆನ್ಸ್ ಗಾಗಿ ಬಂದಾಗ ಅವನು, ಮೇಡಮ್ ನಾನು ಬೇರೆಯವ್ರ ತರ ಚೆನ್ನಾಗಿ ಇಂಗ್ಲಿಷ್ ಮಾತಾಡಕ್ ಆಗಲ್ಲ, ಹಾಗಾಗಿ ನಾನು ಮುಂದೆ ಹೋಗಕ್ ಆಗೋದೇ ಇಲ್ಲ, ಯಾಕಂದ್ರೆ ನಾನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕಲಿತೇ ಇಲ್ಲ, ಏನ್ ಮಾಡೋದು ಅಂತ ಅವನಿಗೆ

0: ಭಯ ಶುರುವಾಗಿತ್ತು. ನಾನು ಅವನಿಗೆ ಫೈನಲ್ ಇಯರ್ ಪ್ರಾಜೆಕ್ಟ್ ವಿವರಿಸಲಿಕ್ಕೆ ಹೇಳಿದೆ. ಅವನು ತನ್ನ ಭಾಷೆ ಮತ್ತು ಇಂಗ್ಲಿಷ್ ಸೇರಿಸಿ 10 ನಿಮಿಷ ಚೆನ್ನಾಗಿ ಮಾತಾಡ್ದ. ಹಾಗಾದ್ರೆ ಅವನ ಟೆಕ್ನಿಕಲ್ ನಾಲೆಜ್ ಚೆನ್ನಾಗಿತ್ತು. ಕೊರತೆ ಇದ್ದದ್ದು ಕಾನ್ಫಿಡೆನ್ಸ್ ನಲ್ಲಿ. ಆ ವಿದ್ಯಾರ್ಥಿಗೆ ಕೆಲವು ಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ನಾವು ಸಹಾಯ ಮಾಡಿದ್ವಿ. ಅವನು ಪಬ್ಲಿಕ್ ಸ್ಪೀಕಿಂಗ್ ಸೆಷನ್ ಅಥವಾ ಕೌಶಲ್ಯ ತರಬೇತಿಯಲ್ಲಿ ಕುತ್ಕೊಳ್ಳೋದು, ಇಫೆಕ್ಟಿವ್ ಕಮ್ಯುನಿಕೇಶನ್ ಸೆಷನ್ಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಮತ್ತೆ ಮಾಕ್ ಇಂಟರ್ವ್ಯೂಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಪ್ರೆಸೆಂಟೇಷನ್ ಸ್ಕಿಲ್ಸ್ ಬೆಳೆಸ್ಕೊಳ್ಳೋದು, ಹೀಗೆ ಹಂತ ಹಂತವಾಗಿ ಅವನಿಗೆ ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ಅನುಕೂಲ ಮಾಡಿಕೊಟ್ವಿ. ಹೀಗಾಗಿ ಅವನ ಆತ್ಮವಿಶ್ವಾಸ ಹೆಚ್ಚಾಯ್ತು. ಅವನಿಗೆ ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ. ಇದರಿಂದ ನಾವು ಕಲ್ತ್ಕೊಳ್ಳೋದೇನಂದ್ರೆ ಭಾಷೆ ಸಮಸ್ಯೆ ಅಲ್ಲ, ಧೈರ್ಯ ಅಥವಾ ಕಾನ್ಫಿಡೆನ್ಸ್ ಕೊರತೆ ನಮ್ಮ ದೊಡ್ಡ ಸಮಸ್ಯೆ. ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿ ಪರಿಶ್ರಮ, ತಾಳ್ಮೆ ಮತ್ತು ಸಮಸ್ಯೆಯನ್ನು ಬಗೆಹರಿಸುವ ಸಾಮರ್ಥ್ಯ ತುಂಬಾ ಹೆಚ್ಚಿರ್ತದೆ. ಸರಿಯಾದ ಟ್ರೈನಿಂಗ್ ಮತ್ತೆ ಗೈಡೆನ್ಸ್ ಸಿಕ್ಕಿದ್ರೆ ಅವರು ಯಾರೊಂದಿಗೂ ಸ್ಪರ್ಧಿಸಬಹುದು.
1: ಇನ್ನು ಕಾಲೇಜಿಂದ ಹೊರಗಡೆ ಬಂದಂತಹ ವಿದ್ಯಾರ್ಥಿಗಳು ಪಠ್ಯ ಪುಸ್ತಕದಲ್ಲಿ ಓದಿ ಪದವಿಯನ್ನ ಪಡ್ಕೊಂಡಿರ್ತಾರೆ, ಅವರಿಗೆ ಯಾವುದೇ ಅನುಭವ ಇರೋದಿಲ್ಲ, ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಥಿಯರಿ ಗೊತ್ತಿದೆ, ಆದ್ರೆ ಅದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ತೋರಿಸಬೇಕು ಅನ್ನೋದು ಗೊತ್ತಿಲ್ಲ. ಇಂಥ ವಿದ್ಯಾರ್ಥಿಗಳಿಗೆ ನಾವು ಏನ್ ಹೇಳಬಹುದು?
0: ಹೌದು, ಈ ತರಹ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳು ತುಂಬಾ ಸಹಾಯ ಮಾಡ್ತದೆ. ಶಿಕ್ಷಣ ಅಥವಾ ನಮ್ಮ ಅಕಾಡೆಮಿಕ್ ಎಜುಕೇಶನ್ ನಮಗೆ ಮೂಲಭೂತ ಜ್ಞಾನ ಕೊಡಬಹುದು, ಆದ್ರೆ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮ ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳು ಈ ಜ್ಞಾನವನ್ನು ನಿಜ ಜೀವನದಲ್ಲಿ ಹೇಗೆ ಬಳಸಬಹುದು ಅಂತ ಸಹಾಯ ಮಾಡ್ತದೆ. ಇಂಡಸ್ಟ್ರಿಗಳಿಗೆ ಈಗ ಬೇಕಾಗಿರುವುದು ಪ್ರಾಬ್ಲಮ್ ಸಾಲ್ವ್ ಮಾಡುವವರು, ಮತ್ತೆ ಟೀಮ್ ಪ್ಲೇಯರ್ಸ್ ಅಂದ್ರೆ ಗುಂಪಿನೊಂದಿಗೆ ಸಾಮರಸ್ಯವಾಗಿ ಕೆಲಸ ಮಾಡುವವರು, ಇಫೆಕ್ಟಿವ್ ಕಮ್ಯುನಿಕೇಶನ್ ಅಂದ್ರೆ ಚೆನ್ನಾಗಿ ಮಾತನಾಡುವವರು, ಮತ್ತೆ ಉದಯೋನ್ಮುಖ ತಂತ್ರಜ್ಞಾನಗಳು ಎಮರ್ಜಿಂಗ್ ಟೆಕ್ನಾಲಜೀಸ್ ಗೆ ಹೊಂದಿಕೊಳ್ಳುವ ಪ್ರೊಫೆಷನಲ್ಸ್ ಬೇಕಾಗಿದ್ದಾರೆ.
1: ಮೇಡಮ್, ನೀವು ಇಷ್ಟೆಲ್ಲ ಹೇಳಿದ್ರಿ, ಕಾನ್ಫಿಡೆನ್ಸ್ ಬೆಳೆಸ್ಕೋಬೇಕು, ಪಬ್ಲಿಕ್ ಸ್ಪೀಕಿಂಗ್ ನಲ್ಲಿ ಭಾಗವಹಿಸಬೇಕು, ಮಾಕ್ ಇಂಟರ್ವ್ಯೂಸ್ ನಲ್ಲಿ ಭಾಗವಹಿಸಿ ಕಾನ್ಫಿಡೆನ್ಸ್ ನ ಹೆಚ್ಚು ಮಾಡ್ಕೊಳ್ಬೇಕು, ಭಾಷೆ ತೊಡಕಲ್ಲ, ಕಾನ್ಫಿಡೆನ್ಸ್ ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಂತ. ಈ ಸಾಮರ್ಥ್ಯವನ್ನ ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಮಾಡುವಂತಹ ಏನಾದ್ರೂ ಕಾರ್ಯಕ್ರಮಗಳು ಸಿಡ್ಯಾಕ್ ಬೆಂಗಳೂರಿನಲ್ಲಿ ಇದೆಯಾ?
0: ಹೌದು, ಸಿಡ್ಯಾಕ್ ಬೆಂಗಳೂರಿನಲ್ಲಿ ಹಲವಾರು ಟೆಕ್ನಾಲಜಿಕಲ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳಿವೆ. ಕೆಲವುದನ್ನ ನಾನು ಹೇಳ್ತೀನಿ. ACTS PG ಸರ್ಟಿಫಿಕೇಟ್ ಪ್ರೋಗ್ರಾಮ್, ಇದು ಪದವೀಧರರಿಗೆ. ಮತ್ತೆ ಮಾಸ್ಟರ್ ಕೋರ್ಸ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, ಇದು MSc MTech ವಿದ್ಯಾರ್ಥಿಗಳಿಗೆ. ಶಾರ್ಟ್ ಟರ್ಮ್ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನಡೆಸ್ತೇವೆ, ಇದು ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ. ಎಕ್ಸ್ಪೀರಿಯನ್ಶಿಯಲ್ ಲರ್ನಿಂಗ್ ಪ್ರೋಗ್ರಾಮ್ಸ್ ಅಂತ ಕಾಲೇಜ್ ಸ್ಟೂಡೆಂಟ್ಸ್ ಗಳಿಗೆ ನಡೆಸಿಕೊಡ್ತೇವೆ, ಇದು 1-2 ದಿನದ ಕೋರ್ಸ್ಗಳು. ಇಂಡಸ್ಟ್ರಿಯಲ್ ವಿಸಿಟ್ಸ್, ಇದು ಲಾ ಕಾಲೇಜ್ ಗಳಿಗೆ ಲಭ್ಯ ಇದೆ. ಮತ್ತೆ ವರ್ಕ್ ಬೇಸ್ಡ್ ಲರ್ನಿಂಗ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅಂತ ACTE ವತಿಯಿಂದ ಕಾಲೇಜ್ ಗಳಿಗೆ ಲಭ್ಯ ಇದೆ. ಪದವಿ ಪೂರ್ವ ಮತ್ತು ಪದವೀಧರರಿಗೆ ಈ ಕಾರ್ಯಕ್ರಮಗಳು ಲಭ್ಯ ಇದೆ. ಈ ಎಲ್ಲಾ ಕಾರ್ಯಕ್ರಮಗಳು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂದ್ರೆ ಪ್ರಾಯೋಗಿಕ ತರಬೇತಿಗಳು, ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಮತ್ತು ಇಂಡಸ್ಟ್ರಿ ರೆಡಿನೆಸ್ ಗೆ ಒತ್ತು ಕೊಡುತ್ತವೆ, ಅಂದ್ರೆ ಉದ್ಯಮ ಸಿದ್ಧತೆಗೆ ಒತ್ತು ನೀಡುತ್ತದೆ.
1: ಈಗಾಗಲೇ ACTS ಬಗ್ಗೆ ನಮ್ಮ ಶ್ರೋತೃಗಳಿಗೆ ಗೊತ್ತಿದೆ, ಆದ್ರೂ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಇದನ್ನ ಹೇಳ್ತಾ ಹೋಗ್ತಾ ಇದೀವಿ, ಯಾಕೆಂದ್ರೆ ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಈ ವಿವರಣೆ ತಲುಪಲಿ ಅಂತ. ಇದರ ಬಗ್ಗೆ ಮತ್ತೊಮ್ಮೆ ಹೇಳ್ಬೋದಾ?
0: ಖಂಡಿತ. ಸಿಡ್ಯಾಕ್ ನ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ACTS ಮೂಲಕ ಇಂಡಸ್ಟ್ರಿ ಓರಿಯೆಂಟೆಡ್ PG ಪ್ರೋಗ್ರಾಮ್ಸ್ ನಾವು ನಡೆಸಿಕೊಡ್ತೇವೆ. ಇದು NCVET ಸರ್ಟಿಫಿಕೇಟ್ ಕೋರ್ಸ್ಗಳು. NCVET ಅಂದ್ರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶನಲ್ ಎಜುಕೇಶನ್ ಅಂಡ್ ಟ್ರೈನಿಂಗ್. ಇದು ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಆಂಟರ್ಪ್ರಿನರ್ಶಿಪ್ ಕೆಳಗೆ ಬರ್ತದೆ. ಇದರ ಮೂಲಕ ನಾವು ನಡೆಸುವ ಕೋರ್ಸ್ಗಳಂದ್ರೆ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, ಎಂಬೆಡೆಡ್ ಸಿಸ್ಟಮ್ಸ್, ಬಿಗ್ ಡೇಟಾ ಅನಾಲಿಟಿಕ್ಸ್, ಹೀಗೆ ಹಲವಾರು ಪ್ರೋಗ್ರಾಮ್ಗಳಿದೆ. ಈ ಪ್ರೋಗ್ರಾಮ್ಗಳ ವಿಶೇಷತೆ ಏನಂದ್ರೆ ಇವುಗಳು ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್, ಪ್ರಾಕ್ಟಿಕಲ್ ಎಕ್ಸ್ಪೋಜರ್, ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಮತ್ತು ಇಂಡಸ್ಟ್ರಿ ಆಕ್ಸೆಪ್ಟೆನ್ಸ್ಗೆ ಸ್ಟೂಡೆಂಟ್ಸ್ ಗಳನ್ನು, ವಿದ್ಯಾರ್ಥಿಗಳನ್ನು ತಯಾರು ಮಾಡುತ್ತದೆ. ಟೆಕ್ನಿಕಲ್ ಟ್ರೈನಿಂಗ್ ಜೊತೆಗೆ ವಿದ್ಯಾರ್ಥಿಗಳಿಗೆ ಗ್ರೂಪ್ ಡಿಸ್ಕಷನ್ಸ್, ಮಾಕ್ ಇಂಟರ್ವ್ಯೂ, ಪ್ರೆಸೆಂಟೇಷನ್ ಸ್ಕಿಲ್ ಸೆಷನ್, ಮೆಂಟರಿಂಗ್ ಪ್ರೋಗ್ರಾಮ್ಸ್, ಆಪ್ಟಿಟ್ಯೂಡ್ ಪ್ರಿಪರೇಷನ್ ಹಾಗೂ ಇಫೆಕ್ಟಿವ್ ಕಮ್ಯುನಿಕೇಶನ್ ಟ್ರೈನಿಂಗ್ ಮತ್ತು MGPT ಅಂತ, ಇದು ಮೆಷಿನ್ ಗ್ರೇಡೆಡ್ ಪ್ರೋಗ್ರಾಮಿಂಗ್ ಟೆಸ್ಟ್ ಗಳನ್ನು ಸಹ ನಡೆಸಿಕೊಡಲಾಗುತ್ತದೆ. ಇದರಿಂದ ವಿದ್ಯಾರ್ಥಿಗಳ ಓವರ್ಆಲ್ ಪ್ರೊಫೆಷನಲ್ ಡೆವಲಪ್ಮೆಂಟ್ ಗೆ ತುಂಬಾ ಸಹಾಯವಾಗುತ್ತದೆ. ಅದರ ಜೊತೆಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ನೀಡಲಾಗುತ್ತದೆ. ಮುಂದಿನ ಬ್ಯಾಚ್ ಗಾಗಿ ಸಿಕ್ಯಾಟ್ ಅಪ್ಲಿಕೇಶನ್ 23 ಜೂನ್ ವರೆಗೆ ಲಿಂಕ್ ಓಪನ್ ಇರ್ತದೆ. ಸಿಕ್ಯಾಟ್ ಎಕ್ಸಾಮಿನೇಷನ್ ಇರೋದು 4 ಮತ್ತು 5 ಜುಲೈ 2026 ಹಾಗೂ ಕೋರ್ಸ್ ಶುರುವಾಗುವ ದಿನಾಂಕ 24 ಆಗಸ್ಟ್ 2020. 26. ಇದು 6 ತಿಂಗಳ ಕೋರ್ಸ್ ಆಗಿದೆ. ಯಾರೆಲ್ಲ ಐಟಿ ಮತ್ತು ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ಉತ್ತಮ ಕೆರಿಯರ್ ಮಾಡಲಿಕ್ಕೆ ಬಯಸ್ತಿರೋ ಆ ಪದವೀಧರರಿಗೆ ಇದು ಒಂದು ಒಳ್ಳೆಯ ಅವಕಾಶ.
1: ಕೆಲವು ವಿದ್ಯಾರ್ಥಿಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಪದೇ ಪದೇ ಇಂಟರ್ವ್ಯೂಗೆ ಹೋಗ್ತಾರೆ, ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೋ ಅಥವಾ ನಾಲೆಜ್ ಕಡಿಮೆ ಇದೆಯೋ ಅಥವಾ ಅಲ್ಲಿ ಭಯ ಬಿದ್ದು ಏನಾದ್ರೂ ತಪ್ಪು ಹೇಳ್ತಾರೋ, ಬರೀ ಥಿಯರಿ ಗೊತ್ತಿದೆ ಪ್ರಾಕ್ಟಿಕಲ್ ಮಾಡಕ್ ಆಗ್ಲಿಲ್ಲ ಅನ್ನೋ ಒಂದು ಕೊರತೆಯಿಂದನೋ, ಒಟ್ಟಿನಲ್ಲಿ

0: ಆಗಾಗ ಇಂಟರ್ವ್ಯೂಗಳಲ್ಲಿ ಫೇಲ್ ಆಗ್ತಾ ಇರ್ತಾರೆ. ಮತ್ತೆ ಮತ್ತೆ ರಿಜೆಕ್ಷನ್ ಅನ್ನೋ ಪದ ಅವರನ್ನ ತುಂಬಾ ಡಿಪ್ರೆಷನ್ಗೂ ತಳ್ಳಬಹುದು. ಇಂಥ ವಿದ್ಯಾರ್ಥಿಗಳಿಗೆ ನಾವೇನಾದ್ರೂ ಸಹಾಯ ಮಾಡ್ಲಿಕ್ಕೆ ಸಾಧ್ಯನಾ?
1: ಖಂಡಿತ. ರಿಜೆಕ್ಷನ್ ಅಂದ್ರೆ ಅದು ಸೋಲುವುದಲ್ಲ, ಫೇಲ್ಯೂರ್ ಅಲ್ಲ, ಅದು ನಮಗೆ ಸಿಗುವ ಫೀಡ್ಬ್ಯಾಕ್. ಪ್ರತಿ ಇಂಟರ್ವ್ಯೂ ನಂತರ ವಿದ್ಯಾರ್ಥಿಗಳು ತಮ್ಮನ್ನು ತಾವು ಕೇಳ್ಕೊಳ್ಬೇಕು. ತಾವು ಟೆಕ್ನಿಕಲ್ ಸ್ಕಿಲ್ಸ್ ಹೆಚ್ಚಿಸ್ಕೊಳ್ಬೇಕಾ, ಆಪ್ಟಿಟ್ಯೂಡ್ ಪ್ರಾಕ್ಟಿಸ್ ಹೆಚ್ಚಿಸ್ಕೊಳ್ಬೇಕಾ, ಅಥವಾ ಕಮ್ಯುನಿಕೇಶನ್ ಸ್ಕಿಲ್ಸ್ ಸ್ವಲ್ಪ ಸುಧಾರಿಸ್ಕೊಳ್ಬೇಕಾ, ಮತ್ತೆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಬೇಕಾ ತನಗೆ? ಪ್ರತಿ ಇಂಟರ್ವ್ಯೂ ನಮಗೆ ಹೊಸ ಹೊಸ ಪಾಠ ಕಲಿಸ್ತದೆ. ಪ್ರತಿ ನಿರಾಕರಣೆ ಅಂದ್ರೆ ರಿಜೆಕ್ಷನ್ ಅಲ್ಲಿ ನಾವು ನಮ್ಮನ್ನು ಮುಂದಿನ ಸಕ್ಸೆಸ್ ಗೆ ಸಿದ್ಧಗೊಳಿಸುವುದು.
0: ಇಂದ್ರಾಣಿ ಹಂದೆ ಅವರೇ, ಇದುವರೆಗೂ ವಿದ್ಯಾರ್ಥಿಗಳ ಕಾನ್ಫಿಡೆನ್ಸ್ ಹೇಗೆ ಹೆಚ್ಚು ಮಾಡ್ಕೊಳ್ಬೇಕು, ಹೇಗೆ ತಮ್ಮ ಕರಿಯರ್ ಅನ್ನ ಬಿಲ್ಡ್ ಮಾಡ್ಕೊಳ್ಬೇಕು, ನಿಮ್ಮಲ್ಲಿರುವಂತಹ ಪ್ರೋಗ್ರಾಮ್ಗಳ ಬಗ್ಗೆ ವಿವರಣೆಯನ್ನ ಕೊಟ್ರಿ. ಕೊನೆಯದಾಗಿ ಕಾರ್ಯಕ್ರಮ ಮುಗಿಸುವಂತ ಸಮಯ ಆಯ್ತು, ನಮ್ಮ ವಿದ್ಯಾರ್ಥಿಗಳಿಗೆ ನಿಮ್ಮ ಸಂದೇಶ?
1: ನನ್ನ ಸಂದೇಶ ತುಂಬಾ ಸರಳ. ನೀವು ಯಾವ ಊರಿಂದ ಬಂದಿದ್ದೀರಿ ಅನ್ನೋದು ಮುಖ್ಯ ಅಲ್ಲ, ಕಲಿಯುವ ಅಭ್ಯಾಸ ಮತ್ತೆ ಮನೋಭಾವನೆ ಇರಬೇಕು. ಸ್ಕಿಲ್ಸ್ ಬೆಳೆಸ್ಕೊಳ್ಳಿ, ಆಪ್ಟಿಟ್ಯೂಡ್ ಅಭ್ಯಾಸ ಮಾಡ್ಕೊಳ್ಳಿ, ಇಂಟರ್ವ್ಯೂಗೆ ಹೋಗುವಾಗ ಸ್ವಚ್ಛವಾದ ಮತ್ತು ಅಚ್ಚುಕಟ್ಟಾದ ಉಡುಪು ಧರಿಸಿ, ಇದು ತುಂಬಾ ಮುಖ್ಯ. ಕಮ್ಯುನಿಕೇಶನ್ ಸ್ಕಿಲ್ಸ್ ಸುಧಾರಿಸ್ಕೊಳ್ಳಿ, ಪಾಸಿಟಿವ್ ಮನೋಭಾವನೆ ಬೆಳೆಸ್ಕೊಳ್ಳಿ, ಪ್ರಾಜೆಕ್ಟ್ಸ್ ಮೇಲೆ ಕೆಲಸ ಮಾಡಿ, ಇಂಟರ್ನ್ಶಿಪ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳಲ್ಲಿ ಭಾಗವಹಿಸಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ, ಪದವಿಯು ಅಂದ್ರೆ ಡಿಗ್ರಿ ನಿಮಗೆ ಬಾಗಿಲು ತೆರೀಬಹುದು, ಕೌಶಲ್ಯ ಅಥವಾ ಸ್ಕಿಲ್ಸ್ ಒಳಗೆ ಕರೆದುಕೊಂಡು ಹೋಗಬಹುದು. ಧೈರ್ಯ ಕಾನ್ಫಿಡೆನ್ಸ್ ಬೆಳವಣಿಗೆಗೆ ದಾರಿ ಮಾಡಿಕೊಡ್ತದೆ. ಯಾವಾಗಲೂ ಕಲಿಯುವುದು ಅಂದ್ರೆ ಕಂಟಿನ್ಯೂಸ್ ಲರ್ನಿಂಗ್ ನಮ್ಮ ಮನೋಭಾವನೆಯಾಗಿರಬೇಕು. ಸಿಡ್ಯಾಕ್ ಬೆಂಗಳೂರು ಪರವಾಗಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಜ್ವಲ ಭವಿಷ್ಯದ ಹಾರೈಕೆಗಳು.
0: ಇದುವರೆಗೂ ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಿ ನಮ್ಮ ವಿದ್ಯಾರ್ಥಿಗಳಿಗೆ. ಈ ಕಾರ್ಯಕ್ರಮ ಕೇಳ್ತಾ ಇರುವಂತಹವರಿಗೆ ಒಂದಷ್ಟು ಕಾನ್ಫಿಡೆನ್ಸ್ ಈಗಲೇ ಬಂದಿದೆ ಅಂತ ನಾನು ಅನ್ಕೊಳ್ತೇನೆ. ಇದುವರೆಗೂ ಇಷ್ಟೆಲ್ಲ ಮಾಹಿತಿ ನೀಡಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಪ್ಲೇಸ್ಮೆಂಟ್ ಆಪರ್ಚುನಿಟಿ, ಉದ್ಯೋಗಾವಕಾಶಗಳು, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಇಂದ್ರಾಣಿ ಹಂದೆ, ಪಿಎಸ್ ಪ್ಲೇಸ್ಮೆಂಟ್ ಆಫೀಸರ್, ಸಿಡ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಐಟಿ ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಮಂಗಳೂರು, ಸಮಯ 7:30:25.
4: ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಆಯುಷ್ ಇಲಾಖೆ, ಆಯುಷ್ ಕಾಲೇಜುಗಳು, ಸ್ಕೌಟ್ಸ್ ಮತ್ತು ಗೈಡ್ಸ್ ಹಾಗೂ ಯೋಗ ಸಂಘಟನೆಗಳ ಆಶ್ರಯದಲ್ಲಿ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದಡಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಜಿಲ್ಲಾದ್ಯಂತ ಆಚರಿಸಲಾಗುತ್ತಿದೆ. ಪ್ರಧಾನ ಕಾರ್ಯಕ್ರಮ ದಿನಾಂಕ 21/6/2026 ಮಂಗಳೂರು ಪುರಭವನದಲ್ಲಿ ಬೆಳಿಗ್ಗೆ 8:00 ನಡೆಯಲಿದೆ. ಸರ್ವರಿಗೂ ಆದರದ ಸ್ವಾಗತ.
5: ಭವಿಷ್ಯದ ಕನಸು

0: ಗಳಿಗೆ ಹೊಸ ದಾರಿ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯೂಟಿಕಲ್ ಸೈನ್ಸಸ್,
0: ಅತ್ಯಾಧುನಿಕ ಲ್ಯಾಬ್ಗಳು, ಅನುಭವಿ ಉಪನ್ಯಾಸಕರು, ಉತ್ತಮ ಪ್ಲೇಸ್ಮೆಂಟ್ ಹಾಗೂ ಸಂಶೋಧನಾ ಅವಕಾಶಗಳು,
1: ಸಂಶೋಧನೆ, ಆಸ್ಪತ್ರೆಗಳು, ಫಾರ್ಮಸಿ ಕಂಪನಿಗಳು, ಮೆಡಿಕಲ್ ರೈಟಿಂಗ್, ಸರ್ಕಾರಿ ಕೆಲಸಗಳು, ಸಾವಿರಾರು ಉದ್ಯೋಗಾವಕಾಶಗಳು.
0: ದ್ವಿತೀಯ ಪಿಯುಸಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ, ಬಿ ಫಾರ್ಮಾ 4 ವರ್ಷ 8 ಸೆಮಿಸ್ಟರ್ಗಳು. ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ 9448250305.
1: ವೆಬ್ ವಿಳಾಸ www.vips.puttur.org.
0: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯೂಟಿಕಲ್ ಸೈನ್ಸಸ್, ಪುತ್ತೂರು.
2: ಸುಂದರ ಭವಿಷ್ಯಕ್ಕೆ ವಿಶ್ವಾಸದ ಹೆಜ್ಜೆ.
3: ಎಜೆ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ಗೆ 25 ವರ್ಷಗಳ ಸಂಭ್ರಮ. June 27ರವರೆಗೂ ಎಕ್ಸ್ಟೆಂಡ್ ಆಗಿದೆ ದ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಕ್ಯಾಂಪ್. ಕಡಿಮೆ ಪೇನ್, ಪರ್ಸನಲೈಸ್ಡ್ ಕೇರ್ ಮತ್ತು ಹೆಚ್ಚು ಆಕ್ಯುರೇಟ್ ರಿಸಲ್ಟ್ಸ್. ಎಕ್ಸ್ಪರ್ಟ್ ಸರ್ಜನ್ಸ್ ಇಂದ ಫ್ರೀ ಕನ್ಸಲ್ಟೇಷನ್ಗೆ ಇಂದೇ ರಿಜಿಸ್ಟರ್ ಮಾಡಿ ಮತ್ತು 1 ಲಕ್ಷದವರೆಗೂ ಉಳಿಸಿ. ಕರೆ ಮಾಡಿ 9611819633ಗೆ ಅಥವಾ ಎಜೆ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ಗೆ ಭೇಟಿ ನೀಡಿ.
4: ಕಾದಂಬರಿ ಓದು ಸರಣಿ ಕಾರ್ಯಕ್ರಮದಲ್ಲಿ ಕೇಳಿ ಸತ್ಯಕಂಬ. ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಕಾದಂಬರಿ ಇಂದು ಪೂರ್ವಾಹ್ನ 11 ಗಂಟೆಗೆ.
5: ಏನಮ್ಮ ನೀನು ಪುನಃ ಒಗಟಿನದ್ದೇ ಮಾತು, ಧರ್ಮ ಕರ್ಮದ ಕನವರಿಕೆ ಏನಾಗಿದೆ ನಿನಗೆ ಎಂದು ಹಗುರದಲ್ಲಿ ಗದರಿದ. ಮೌನ ಕಟ್ಟೆ ಒಡೆದಿದೆ ಮಗನೇ, ಮಾತು ಹರಿದಾಡುತ್ತಿದೆ, ಮಾತಿನ ಬೆಲೆ ತಿಳಿದಿದೆ. ಹೃದಯದ ತಕ್ಕಡಿಯಿಂದ ತೂಗಿಯೇ ಮಾತನಾಡುತ್ತಿದ್ದೇನೆ. ಹುಚ್ಚು ಹಿಡಿದಿದೆ ಎಂದೆಣಿಸುತ್ತಿದೆಯಾ? ಹುಚ್ಚಲ್ಲ, ಮನಸ್ಸಿನೊಳಗೆ ಮಿನ್ನನೆ ಸುಡುವ ಕಿಚ್ಚು.
4: ತಪ್ಪದೆ ಕೇಳಿ ಇಂದು ಪೂರ್ವಾಹ್ನ 11 ಗಂಟೆಗೆ ವನಿತಾವಾಣಿಯಲ್ಲಿ.

0: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಆಕಾಶವಾಣಿ ಮಂಗಳೂರು, ಸಮಯ 7:34. ಮೊದಲಿಗೆ ಪ್ರಕಟಣೆಗಳು. 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು, ಬೆಂಗಳೂರು ಕೇಂದ್ರದಿಂದ.
2: ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
3: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
2: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
4: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
2: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
4: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
2: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975200206.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಮಾನವೀಯತೆಗೆ ಭಾರತದ ಮೊದಲ ಆದ್ಯತೆ, ಪ್ರಧಾನಿ ನರೇಂದ್ರ ಮೋದಿ. G7 ಶೃಂಗಸಭೆ, ವಿಶ್ವ ನಾಯಕರೊಂದಿಗೆ ಪ್ರಧಾನಿ ದ್ವಿಪಕ್ಷೀಯ ಮಾತುಕತೆ. ಯಮುನಾ ನದಿ ಪುನರುಜ್ಜೀವನ, ಕಿಶವ್ ಅಣೆಕಟ್ಟು ಯೋಜನೆಗೆ 6 ರಾಜ್ಯಗಳು ಒಪ್ಪಿಗೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಐಗುಂಪಿನ ಪಂದ್ಯದಲ್ಲಿ ಸೆನೆಗಲ್ ವಿರುದ್ಧ ಫ್ರಾನ್ಸ್ಗೆ ಜಯ. ವಾರ್ತೆಗಳ ವಿವರ. ಫ್ರಾನ್ಸ್ನ ಎವಿಯನ್ನಲ್ಲಿ ನಿನ್ನೆ ನಡೆದ G7 ಶೃಂಗಸಭೆಯಲ್ಲಿ ನೂತನ ಪಾಲುದಾರಿಕೆಗಳನ್ನು ರೂಪಿಸುವುದು ಮತ್ತು ಅಂತಾರಾಷ್ಟ್ರೀಯ ಒಗ್ಗಟ್ಟಿನ ಪುನರ್ ನಿರ್ಮಾಣ ಎಂಬ ವಿಷಯದ ಕುರಿತು ಔಟ್ರೀಚ್ ಅಧಿವೇಶನವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದರು.

0: ಮಾತನಾಡಿದರು. ಪರಸ್ಪರ ಸಂಪರ್ಕ ಹೊಂದಿರುವ ಜಗತ್ತಿನಲ್ಲಿ ಅಂತಾರಾಷ್ಟೀಯ ಪಾಲುದಾರಿಕೆಗಳನ್ನು ನಿರ್ಮಿಸುವಲ್ಲಿ ವಿಶ್ವಾಸದ ಮಹತ್ವವನ್ನು ಪ್ರಧಾನಿಯವರು ಒತ್ತಿ ಹೇಳಿದರು. ಭಾರತ ಯಾವಾಗಲೂ ಮಾನವೀಯತೆಗೆ ಮೊದಲ ಆದ್ಯತೆ ಎಂಬ ವಿಧಾನವನ್ನು ಅನುಸರಿಸಿದೆ. ಅಂತಾರಾಷ್ಟೀಯ ಸೌರ ಒಕ್ಕೂಟ, ವಿಪತ್ತು ಸ್ಥಿತಿಸ್ಥಾಪಕ ಮೂಲಸೌಕರ್ಯಕ್ಕಾಗಿ ಒಕ್ಕೂಟ, ಜಾಗತಿಕ ಜೈವಿಕ ಇಂಧನ ಒಕ್ಕೂಟ, ಮಿಷನ್ ಲೈಫ್ ಮತ್ತು ಏಕ್ ಪೇಡಾ ಮಾಕೆ ನಾಮ್ ಅಭಿಯಾನದಂತಹ ಭಾರತ ನೇತೃತ್ವದ ಉಪಕ್ರಮಗಳಲ್ಲಿ ಇದು ಪ್ರತಿಫಲಿಸುತ್ತದೆ ಎಂದು ಅವರು ಹೇಳಿದರು. ಅಂತಾರಾಷ್ಟೀಯ ಪಾಲುದಾರಿಕೆಯ ಭಾರತದ ದೃಷ್ಟಿಕೋನವು ವಸುಧೈವ ಕುಟುಂಬಕಂ ಎಂಬ ಕಲಾತೀತ ತತ್ವಶಾಸ್ತ್ರದಲ್ಲಿ ಬೇರೂರಿದೆ. ಈ ಅಂತರ್ಗತ ವಿಧಾನವು ವಿಶ್ವದ ವಿವಿಧ ವಿಭಾಗಗಳಲ್ಲಿ ನೈಸರ್ಗಿಕ ವಿಕೋಪಗಳು ಸಂಭವಿಸಿದಾಗ, ಅದು ಶ್ರೀಲಂಕಾದಲ್ಲಿ ಚಂಡಮಾರುತ, ಅಫ್ಘಾನಿಸ್ತಾನದಲ್ಲಿ ಭೂಕಂಪ, ಮೊಜಾಂಬಿಕ್ನಲ್ಲಿ ಪ್ರವಾಹ ಅಥವಾ ಜಮೈಕಾದಲ್ಲಿ ಚಂಡಮಾರುತದಂತಹ ಸಂದರ್ಭದಲ್ಲಿ ಭಾರತವನ್ನು ಮೊದಲ ಪ್ರತಿಕ್ರಿಯೆ ನೀಡುವ ರಾಷ್ಟ್ರವನ್ನಾಗಿ ಮಾಡಿದೆ ಎಂದರು. ಭಾರತದ ಸರ್ವಜನ ಹಿತಯೇ ಸರ್ವಜನ ಸುಖಯೇ ಎಂಬ ಮಂತ್ರವು ಆರ್ಥಿಕ ಸೇರ್ಪಡೆ, ಆರೋಗ್ಯ ಭದ್ರತೆ, ಡಿಜಿಟಲ್ ಗುರುತು, ತಂತ್ರಜ್ಞಾನ ಆಧಾರಿತ ಜನರ ಸಬಲೀಕರಣ ಮತ್ತು ಮಹಿಳೆಯರ ನೇತೃತ್ವದ ಅಭಿವೃದ್ಧಿಯನ್ನು ಬೆಳೆಸುವಲ್ಲಿ ಗಮನಾರ್ಹ ಫಲಿತಾಂಶಗಳಿಗೆ ಕಾರಣವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಫ್ರಾನ್ಸ್ನ ಏವಿಯನ್ನಲ್ಲಿ ನಡೆದ G7 ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆನಡಾ, ಬ್ರಿಟನ್ ಮತ್ತು UAE ನಾಯಕರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಿದರು. ಅಲ್ಲದೆ ಹಲವಾರು ಇತರ ದೇಶಗಳ ನಾಯಕರನ್ನು ಭೇಟಿಯಾಗಿ ಸಂವಾದ ನಡೆಸಿದರು. ಭಾರತ ಕೆನಡಾ ನಡುವೆ ಭವಿಷ್ಯದ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ನಿರ್ಮಿಸುವ ತಮ್ಮ ಬದ್ಧತೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಪುನರುಚ್ಚರಿಸಿದರು. ಎಲ್ಎನ್ಜಿ, ಎಲ್ಪಿಜಿ ಮತ್ತು ಕಲ್ಲಿದ್ದಲಿಗೆ ಸಂಬಂಧಿಸಿದ ವಾಣಿಜ್ಯ ವ್ಯವಸ್ಥೆ ಸೇರಿದಂತೆ ಆರ್ಥಿಕ ಸಹಕಾರದಲ್ಲಿನ ಪ್ರಗತಿಯನ್ನು ಇಬ್ಬರು ನಾಯಕರು ಪರಿಶೀಲಿಸಿದರು. ವಿಜ್ಞಾನ ಮತ್ತು ತಂತ್ರಜ್ಞಾನ, ರಕ್ಷಣೆ, ಹಣಕಾಸು ಮತ್ತು ವಲಸೆಯಲ್ಲಿ ಪರಸ್ಪರ ಬೆಳೆಯುತ್ತಿರುವ ಸಹಕಾರವನ್ನು ಉಭಯ ನಾಯಕರು ಸ್ವಾಗತಿಸಿದರು. ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರೊಂದಿಗಿನ ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಷನ್ 2035 ಅಡಿಯಲ್ಲಿ ಭಾರತ ಬ್ರಿಟನ್ ಸಂಬಂಧಗಳಲ್ಲಿನ ಪ್ರಗತಿಯನ್ನು ಪರಿಶೀಲಿಸಿದರು. ವ್ಯಾಪಾರ, ರಕ್ಷಣೆ, ತಂತ್ರಜ್ಞಾನ, ಶಿಕ್ಷಣ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರವನ್ನು ಉಭಯ ನಾಯಕರು ಸ್ವಾಗತಿಸಿದರು. ಬೆಂಗಳೂರಿನ ಲಿವರ್ಪೂಲ್ ವಿಶ್ವವಿದ್ಯಾಲಯ ಮತ್ತು ಮುಂಬೈನ ಯಾರ್ಕ್ ಹಾಗೂ ಬ್ರಿಸ್ಟಲ್ ವಿಶ್ವವಿದ್ಯಾಲಯಗಳು ಸೇರಿದಂತೆ ಭಾರತದಲ್ಲಿ ಬ್ರಿಟನ್ ವಿಶ್ವವಿದ್ಯಾಲಯಗಳ ಕ್ಯಾಂಪಸ್ಗಳನ್ನು ಸ್ಥಾಪಿಸುವಲ್ಲಿನ ಇತ್ತೀಚಿನ ಪ್ರಗತಿಯನ್ನು ಪರಿಶೀಲಿಸಿದರು. G7 ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು UAE ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಅವರನ್ನು ಭೇಟಿಯಾದರು. ಸಭೆಯಲ್ಲಿ ಪ್ರಧಾನಿ ಮೋದಿ ಅವರು ಪಶ್ಚಿಮ ಏಷ್ಯಾ ಪ್ರದೇಶದಲ್ಲಿ ಶಾಶ್ವತ ಶಾಂತಿ, ಭದ್ರತೆ ಮತ್ತು ಸ್ಥಿರತೆಯನ್ನು ಮುನ್ನಡೆಸುವಲ್ಲಿ ಸಂವಾದ, ರಾಜತಾಂತ್ರಿಕತೆ ಮತ್ತು ಅಂತಾರಾಷ್ಟ್ರೀಯ ಕಾನೂನು ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಗೆ ಗೌರವ ನೀಡುವ ಅಗತ್ಯವನ್ನು ಒತ್ತಿ ಹೇಳಿದರು. ಹಾರ್ಮೋ ಜಲಸಂಧಿಯ ಮೂಲಕ ಮುಕ್ತ, ಸುರಕ್ಷಿತ ಮತ್ತು ಅಡೆತಡೆ ಇಲ್ಲದ ಸಂಚಾರ, ವ್ಯಾಪಾರ ಮತ್ತು ವಾಣಿಜ್ಯವನ್ನು ಮುಂದುವರಿಸಲು ಉಭಯ ನಾಯಕರು ಕರೆ ನೀಡಿದರು. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೀನ್ಯಾ ಅಧ್ಯಕ್ಷ ವಿಲಿಯಂ ರುಟೋ, ಈಜಿಪ್ಟ್ ಅಧ್ಯಕ್ಷ ಅಬ್ದೆಲ್ ಫತ್ತಾಹ್, ಜಪಾನ್ ಪ್ರಧಾನಿ ಸನೆ ತಕೈಚಿ ಅವರನ್ನು ಭೇಟಿಯಾಗಿ ಪರಸ್ಪರ ಸಹಕಾರ ಹಾಗೂ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ಫ್ರಾನ್ಸ್ನಲ್ಲಿ ನಡೆಯುತ್ತಿರುವ G7 ಶೃಂಗಸಭೆಯ ಸಂದರ್ಭದಲ್ಲಿ ಇಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಆರ್ಥಿಕ ಬೆಳವಣಿಗೆ, ಜಾಗತಿಕ ಸರಬರಾಜು ಸರಪಳಿ, ಕೃತಕ ಬುದ್ಧಿಮತ್ತೆ, ಹೂಡಿಕೆ, ಸಹಭಾಗಿತ್ವ ಹಾಗೂ ವಿವಿಧ ಜಾಗತಿಕ ಭದ್ರತಾ ಸವಾಲುಗಳ ಕುರಿತು ಉಭಯ ನಾಯಕರು ಚರ್ಚಿಸುವ ಸಾಧ್ಯತೆ ಇದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ನಿನ್ನೆ ನವದೆಹಲಿಯಲ್ಲಿ ನಡೆದ ನಿರ್ಣಾಯಕ ಸಭೆಯ ಅಧ್ಯಕ್ಷತೆ ವಹಿಸಲಾಗಿದ್ದು, ಯಮುನಾ ನದಿಯ ಪುನರುಜ್ಜೀವನಕ್ಕಾಗಿ ದೀರ್ಘಕಾಲದಿಂದ ಬಾಕಿ ಇರುವ ಕಿಶೌ ಬಹುಪಯೋಗಿ ಅಣೆಕಟ್ಟು ಯೋಜನೆಯ ಕುರಿತು 6 ರಾಜ್ಯಗಳ ನಡುವೆ ಒಮ್ಮತ ಮೂಡಿಬಂದಿದೆ. ಈ ಯೋಜನೆಯ ಅನುಷ್ಠಾನಕ್ಕಾಗಿ ಹಿಮಾಚಲ ಪ್ರದೇಶ, ಉತ್ತರಾಖಂಡ, ದೆಹಲಿ, ಉತ್ತರ ಪ್ರದೇಶ, ಹರಿಯಾಣ ಮತ್ತು ರಾಜಸ್ಥಾನಗಳು ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಲು ಒಪ್ಪಿಕೊಂಡಿವೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಒಪ್ಪಂದಕ್ಕೆ ಸಹಿ ಹಾಕಿದ ನಂತರ ಕಿಶವ್ ಯೋಜನೆಯನ್ನು ಕೇಂದ್ರ ಸಚಿವ ಸಂಪುಟದ ಮುಂದೆ ಅನುಮೋದನೆಗಾಗಿ ಇಡಲಾಗುವುದು. ಒಪ್ಪಂದಿತ ಹಣಕಾಸಿನ ಮಾದರಿಯಡಿಯಲ್ಲಿ ಕೇಂದ್ರ ಸರ್ಕಾರವು ಯೋಜನೆಯ ನೀರಿನ ಘಟಕಕ್ಕೆ 90% ಸಹಾಯ ನೀಡುತ್ತದೆ. ಉಳಿದ

0: 10% ಹಣವನ್ನು 6 ರಾಜ್ಯಗಳು ಹಂಚಿಕೊಳ್ಳುತ್ತವೆ. ವಿದ್ಯುತ್ ಘಟಕದ ವೆಚ್ಚವನ್ನು ಹಂಚಿಕೊಳ್ಳುವ ಬದಲು ಹಿಮಾಚಲ ಪ್ರದೇಶಕ್ಕೆ ಹಂಚಿಕೆಯಾದ ನೀರನ್ನು ದೆಹಲಿ ಮತ್ತು ರಾಜಸ್ಥಾನಕ್ಕೆ ಸರಬರಾಜು ಮಾಡಲು ಸಹ ನಿರ್ಧರಿಸಲಾಯಿತು. ಈ ನಿರ್ಧಾರ ಶುದ್ಧ ಮತ್ತು ಶುದ್ಧ ಯಮುನಾ ನದಿಯತ್ತ ಮಹತ್ವದ ಹೆಜ್ಜೆಯಾಗಿದೆ. ಇದು ನದಿಯಲ್ಲಿ ಶುದ್ಧ ನೀರಿನ ಹರಿವನ್ನು ಹೆಚ್ಚಿಸುತ್ತದೆ ಎಂದು ಸಚಿವಾಲಯ ಹೇಳಿದೆ. ಫ್ರಾನ್ಸ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ 2026 ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಸೆನೆಗಲ್ ತಂಡವನ್ನು 3-1 ಗೋಲುಗಳಿಂದ ಸೋಲಿಸಿತು. ಇದಕ್ಕೂ ಮೊದಲು ಲಾಸ್ ಏಂಜಲಿಸ್ನ ಸೂಫಿ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಇರಾನ್ ಮತ್ತು ನ್ಯೂಜಿಲೆಂಡ್ 2-2 ಗೋಲುಗಳ ಡ್ರಾ ಸಾಧಿಸಿತು. ಮತ್ತೊಂದು ಪಂದ್ಯದಲ್ಲಿ ಉರುಗ್ವೆ ಮತ್ತು ಸೌದಿ ಅರೇಬಿಯಾ ಮಿಯಾಮಿಯಲ್ಲಿ ನಡೆದ ತಮ್ಮ ಮೊದಲ ಪಂದ್ಯದಲ್ಲಿ 1-1 ಗೋಲುಗಳ ಡ್ರಾ ಸಾಧಿಸಿತು. ಸಿಯಾಟಲ್ ಕ್ರೀಡಾಂಗಣದಲ್ಲಿ ನಡೆದ ತಮ್ಮ ಜಿ ಗುಂಪಿನ ಆರಂಭಿಕ ಪಂದ್ಯದಲ್ಲಿ ಬೆಲ್ಜಿಯಂ ಮತ್ತು ಈಜಿಪ್ಟ್ ಕೂಡ 1-1 ಡ್ರಾದೊಂದಿಗೆ ಅಂಕಗಳನ್ನು ಹಂಚಿಕೊಂಡವು. ಭಾರತ ಪುರುಷರ ಕ್ರಿಕೆಟ್ ತಂಡ ಇಂದು ಲಕ್ನೋದ ಅಟಲ್ ಬಿಹಾರಿ ವಾಜಪೇಯಿ ಏಕಾನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ 3 ಪಂದ್ಯಗಳ ಸರಣಿಯ 2ನೇ ಏಕದಿನ ಪಂದ್ಯದಲ್ಲಿ ಅಫ್ಘಾನಿಸ್ತಾನವನ್ನು ಎದುರಿಸಲಿದೆ. ಪಂದ್ಯವು ಮಧ್ಯಾಹ್ನ 1:30 ಆರಂಭವಾಗಲಿದೆ. ಶುಭ್ಮನ್ ಗಿಲ್ ನೇತೃತ್ವದ ಭಾರತ ತಂಡ ಪ್ರಸ್ತುತ ಸರಣಿಯಲ್ಲಿ 1-0 ಮುನ್ನಡೆಯಲ್ಲಿದೆ ಮತ್ತು ಇಂದಿನ ಪಂದ್ಯದಲ್ಲಿ ಸರಣಿಯನ್ನು ವಶಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ. ಲೀಡ್ಸ್ನ ಹೆಡಿಂಗ್ಲೆಯಲ್ಲಿ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನ 2ನೇ ಎ ಗುಂಪಿನ ಪಂದ್ಯದಲ್ಲಿ ಭಾರತದ ಮಹಿಳಾ ಕ್ರಿಕೆಟ್ ತಂಡ ಇಂದು ನೆದರ್ಲೆಂಡ್ಸ್ ವಿರುದ್ಧ ಸೆಣಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಹರ್ಮನ್ ಪ್ರೀತ್ ಕೌರ್ ನೇತೃತ್ವದ ಭಾರತ ತಂಡ ಭಾನುವಾರ ಬರ್ಮಿಂಗ್ಹ್ಯಾಂನಲ್ಲಿ ನಡೆದ ತಮ್ಮ ಮೊದಲ ಪಂದ್ಯದಲ್ಲಿ ಪಾಕಿಸ್ತಾನವನ್ನು 64 ರನ್ಗಳಿಂದ ಸೋಲಿಸಿದ ನಂತರ ಗೆಲುವಿನ ಓಟವನ್ನು ಮುಂದುವರಿಸಲು ಎದುರು ನೋಡುತ್ತಿದೆ. ಆಕ್ಲೆಂಡ್ನ ನಾರ್ತ್ ಹಾರ್ಬರ್ ರಾಷ್ಟ್ರೀಯ ಹಾಕಿ ಕೇಂದ್ರದಲ್ಲಿ ನಿನ್ನೆ ನಡೆದ 2026 FIH ಹಾಕಿ ಮಹಿಳಾ ನೇಷನ್ಸ್ ಕಪ್ನ 2ನೇ ಫೂಲ್ ಎ ಪಂದ್ಯದಲ್ಲಿ ಭಾರತ ತಂಡ ಜಪಾನ್ ತಂಡವನ್ನು 2-1 ಗೋಲುಗಳಿಂದ ಸೋಲಿಸಿತು. ಈ ಗೆಲುವಿನೊಂದಿಗೆ ಭಾರತ ತಂಡ ಪೂಲ್ ಪಂದ್ಯಗಳನ್ನು ಗೆದ್ದು ಸೆಮಿಫೈನಲ್ಗೆ ಸ್ಥಾನ ಪಡೆದುಕೊಂಡಿತು. ಭಾರತ ನಾಳೆ ಬೆಳಗ್ಗೆ 4:15 ನಡೆಯುವ ಪಂದ್ಯಾವಳಿಯ ಕೊನೆಯ ಪೂಲ್ ಎ ಪಂದ್ಯದಲ್ಲಿ ಉರುಗ್ವೆಯನ್ನು ಎದುರಿಸಲಿದೆ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಇಂದು ಮುಂಬೈನ ವರ್ಲಿ ಸೈಕಲ್ ಟ್ರ್ಯಾಕ್ನಲ್ಲಿ ವಿಶೇಷ ಫಿಟ್ ಇಂಡಿಯಾ ಸೈಕ್ಲೋಥಾನ್ಗೆ ನೇತೃತ್ವ ವಹಿಸಲಿದ್ದಾರೆ. ಫಿಟ್ ಇಂಡಿಯಾ ಸೈಕ್ಲೋಥಾನ್ ಸಮುದಾಯದ ಭಾಗವಹಿಸುವಿಕೆ, ಸೈಕ್ಲಿಂಗ್, ಯೋಗ ಹಾಗೂ ಇತರ ದೈಹಿಕ ಚಟುವಟಿಕೆಗಳ ಮೂಲಕ ಆರೋಗ್ಯಕರ ಜೀವನ ಶೈಲಿಯನ್ನು ಉತ್ತೇಜಿಸುತ್ತಿರುವ ಫಿಟ್ ಇಂಡಿಯಾ ಚಳುವಳಿಯ ಭಾಗವಾಗಿದೆ ಎಂದು ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ಇದೇ 21ರಂದು ಆಚರಿಸಲಾಗುವ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಜಾಗತಿಕ ಕಾರ್ಯಕ್ರಮಗಳಿಗೆ ಇದು ಮುನ್ನುಡಿಯಾಗಿಯೂ ಕಾರ್ಯನಿರ್ವಹಿಸಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಮಧ್ಯಪ್ರಾಚ್ಯ ಭಾರತ ಆಳ ಸಮುದ್ರ ಪೈಪ್ಲೈನ್ ಯೋಜನೆಗೆ ಸಂಬಂಧಿಸಿದಂತೆ ಯಾವುದೇ ಪ್ರಸ್ತಾವನೆ ಪ್ರಸ್ತುತ ಸಚಿವಾಲಯದ ಪರಿಗಣನೆಯಲ್ಲಿ ಇಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಸ್ಪಷ್ಟಪಡಿಸಿದೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಸಚಿವಾಲಯ ಗುಜರಾತ್ ಅನ್ನು ಒಮನ್ ಹಾಗೂ ಇತರ ಗಲ್ಫ್ ರಾಷ್ಟ್ರಗಳೊಂದಿಗೆ ಸಂಪರ್ಕಿಸುವ ಮಧ್ಯಪ್ರಾಚ್ಯ ಭಾರತ ಆಳ ಸಮುದ್ರ ಪೈಪ್ಲೈನ್ ಯೋಜನೆಯನ್ನು ಕೇಂದ್ರ ಸರ್ಕಾರ ಸಕ್ರಿಯವಾಗಿ ಮುಂದುವರಿಸುತ್ತಿದೆ ಎಂಬ ಅರ್ಥದ ಹಲವು ಮಾಧ್ಯಮ ವರದಿಗಳು ಪ್ರಕಟವಾಗಿರುವುದು ಸತ್ಯಕ್ಕೆ ದೂರವಾಗಿದೆ ಎಂದು ಹೇಳಿದೆ. ಆದರೆ ಈ ಯೋಜನೆಗೆ ಸಂಬಂಧಿಸಿದ ಸಚಿವಾಲಯದ ಯಾವುದೇ ಹಂತದಲ್ಲಿಯೂ ಒಮನ್ ಅಥವಾ ಇತರ ಯಾವುದೇ ಗಲ್ಫ್ ರಾಷ್ಟ್ರಗಳೊಂದಿಗೆ ಸಕ್ರಿಯ ಚರ್ಚೆಗಳು ಅಥವಾ ಮಾತುಕತೆಗಳು ನಡೆಯುತ್ತಿಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾನವೀಯತೆಗೆ ಭಾರತದ ಮೊದಲ ಆದ್ಯತೆ, ಪ್ರಧಾನಿ ನರೇಂದ್ರ ಮೋದಿ. G7 ಶೃಂಗಸಭೆ, ವಿಶ್ವ ನಾಯಕರೊಂದಿಗೆ ಪ್ರಧಾನಿ ದ್ವಿಪಕ್ಷೀಯ ಮಾತುಕತೆ. ಯಮುನಾ ನದಿ ಪುನರುಜ್ಜೀವನ, ಕಿಶೋ ಅಣೆಕಟ್ಟು ಯೋಜನೆಗೆ 6 ರಾಜ್ಯಗಳು ಒಪ್ಪಿಗೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಐ ಗುಂಪಿನ ಪಂದ್ಯದಲ್ಲಿ ಸೆನೆಗಲ್ ವಿರುದ್ಧ ಫ್ರಾನ್ಸ್ಗೆ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಂಗಳೂರು, ಸಮಯ 7:45. ಸ್ವಲ್ಪ ಹೊತ್ತಿನಲ್ಲಿ ರಾಗರಂಜನಿ ಕೇಳುವಿರಿ.
2: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
3: ಸಿಕ್ಕಿಬಿದ್ರು.
4: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
6: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಕಿಡ್ನಿ ವೈ

0: ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ. ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಲಾಗಿದೆ. ರೋಗಿಗಳ ಸುರಕ್ಷತೆಗಾಗಿ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸಲಾಗುತ್ತದೆ. ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಇದೀಗ ರಾಗರಂಜಿನಿ. ಮೊದಲಿಗೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಚಿತ್ರಕ್ಕಾಗಿ ಹಾಡಿದ್ದಾರೆ ಕೆಜೆ ಯೇಸುದಾಸ್, ರಚನೆ ವಿಜಯ ನರಸಿಂಹ, ಸಂಗೀತ ಕೆವಿ ಮಹಾದೇವನ್.

ಕೆ ಜೆ ಯೇಸುದಾಸ್ ಅವರು ಹಾಡಿದ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಚಿತ್ರದ ಗೀತೆಯನ್ನು ಕೇಳಿದಿರಿ.

ಇದೀಗ ಉಪೇಂದ್ರ ಕುಮಾರ್ ಸಂಗೀತ ನೀಡಿರುವ ಅಪೂರ್ವ ಸಂಗಮ ಚಿತ್ರದ ಗೀತೆ, ಗೀತೆ ರಚನೆ ಚಿ ಉದಯಶಂಕರ್, ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಹಾಡಿರುವ ಪ್ರೀತಿ ಮಾಡು ತಮಾಷೆ ನೋಡು ಚಿತ್ರದ ಗೀತೆ, ರಚನೆ ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

ನೆಲೆಯಲ್ಲಿ ವಿಶೇಷ ಸ್ಥಾನವನ್ನು ಗಳಿಸಿದೆ. ಮಂಗಳೂರು ಆಕಾಶವಾಣಿಯು ಈ ಷಟ್ಪದಿ ಕಾವ್ಯವು ಸಾಹಿತ್ಯಾಭಿಮಾನಿಗಳ ಶ್ರೋತೃಗಳ ಮನಸ್ಸಿನಲ್ಲಿ ಹೃದಯಸ್ಥವಾಗುವಂತೆ ಮಾಡುತ್ತಿರುವ ಪ್ರಯತ್ನ ಸ್ತುತ್ಯರ್ಹವಾಗಿದೆ. ಕನ್ನಡ ಸಾಹಿತ್ಯವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಇದು ಒಂದು ದಿಟ್ಟ ಹೆಜ್ಜೆಯಾಗಿದೆ. ಶ್ರೀರಾಮನ ಸಹಕಾರದ ಭರವಸೆಯಲ್ಲಿ ಎರಡನೆಯ ಬಾರಿ ವಾಲಿಯನ್ನು ಯುದ್ಧಕ್ಕೆ ಕರೆದಾಗ ಮಡದಿಯಾದ ತಾರೆ ತಡೆದರೂ ಅವಳ ಮಾತಿಗೆ ಗಮನ ಕೊಡದೆ ನನ್ನನ್ನು ಸೋಲಿಸಲು ದೇವತೆಗಳಿಗೂ ಅಸಾಧ್ಯ ಎಂದು ಆಕೆಗೆ ಹೇಳಿ ಹೊರಡುತ್ತಾನೆ. ಹೋದವನೇ ಸುಗ್ರೀವನನ್ನು ಮಾತಿನಿಂದ ಕೆಣಕುತ್ತ, ಏ ಸುಗ್ರೀವ, ನಿನ್ನೆಯ ಹಾಗೆ ಇಂದು ಅಲ್ಲ. ಇವತ್ತು ನಿನಗೆ ಒಂದು ಗತಿಯನ್ನು ಕಾಣಿಸಿಯೇ ಸಿದ್ಧ. ಈ ಯುದ್ಧದಿಂದ ತಪ್ಪಿಸಿಕೊಂಡು ಹೋದರೆ ಬಿಡಲಾರೆ. ಏ ಕುನ್ನಿ, ಇವತ್ತು ನಿನ್ನ ಪೂರ್ಣ ಪರಾಕ್ರಮದ ಪರೀಕ್ಷೆಯೇ ನಡೆದು ಹೋಗಲಿ ಎಂದು ಬಲವಾಗಿ ಹೊಡೆದು ಬೀಳಿಸಿದನು. ಈಗ ಬಗಳು, ನಿನ್ನ ಪರಾಕ್ರಮ ಎಲ್ಲಿದೆ, ಎಷ್ಟಿದೆ, ನಿನಗೆ ಸತಿ ಬೇಕೇ ಎಂದು ಬೊಬ್ಬಿರಿಯುತ್ತ ಮತ್ತಷ್ಟು ಮುಷ್ಟಿ ಆಘಾತವನ್ನು ಮಾಡುತ್ತಿದ್ದಾನೆ. ದೂರದಿಂದ ರಾಮನು ಈ ಎಲ್ಲಾ ಪರಿಸ್ಥಿತಿಯನ್ನು ನೋಡುತ್ತಾ ಇದ್ದಾನೆ. ಬಿದ್ದಂತಹ ಸುಗ್ರೀವ ಮತ್ತೆ ಅಣ್ಣನಿಗೆ ಮುಷ್ಟಿಯಿಂದ ಸರಿಯಾಗಿಯೇ ಹೊಡೆಯುತ್ತಾನೆ. ಈಗ ಇಬ್ಬರಿಗೂ ಮುಷ್ಟಿಯುದ್ಧ

ಇಬ್ಬರಲ್ಲೂ ಆಯುಧಗಳಿಲ್ಲ. ಪರಸ್ಪರ ಬೊಬ್ಬಿರಿಯುತ್ತ ಗುರಿ ಹಿಡಿದು ಮುಷ್ಟಿ ಜಗಳ ಮಾಡುತ್ತಿದ್ದಾರೆ. ಆ ಇಡೀ ಕಾನನ ಇವರ ಬೊಬ್ಬೆಗೆ ಪ್ರತಿಧ್ವನಿಸುತ್ತಿದೆ. ಪರಸ್ಪರ ಬೈದು ಮೂದಲಿಸುತ್ತಿದ್ದಾರೆ. ಕೋಪದಿಂದ ನಿಟ್ಟುಸಿರು ಬಿಡುತ್ತಾ ಕಿಡಿಕಿಡಿಯಾಗಿ ಪರಸ್ಪರ ಹೋರುತ್ತಿದ್ದಾರೆ. ಈ ಸನ್ನಿವೇಶವನ್ನು ನೋಡುತ್ತಿದ್ದ ರಾಮ ಉದ್ಗಾರ ಮಾಡುತ್ತಿದ್ದಾನೆ, ಎಲೆಲೆ ಶಿವ ಶಿವ.

ಹೊಡೆದಾಡುತ್ತಿದ್ದಾರೆ. ಎರಡು ಕುಲಗಿರಿಗಳಿಗೆ ಬಾಲ ಬಂದು ಹೋರಾಟ ಮಾಡಿದ ಹಾಗೆ ಕಾಣುತ್ತಿದೆ. ಬಳಿರೆ ಭಾಪುರೆ, ಈ ಎರಡು ಕಪಿಗಳು ಕಲಿಗಳೇ ಹೌದು. ಇವರಿಗೆ ಸರಿಸಮರು ಯಾರೂ ಇಲ್ಲ. ರಾಮನಿಗೆ ಇವರ ಹೋರಾಟವನ್ನು ಕಂಡು ಆಶ್ಚರ್ಯವಾಗುತ್ತಾ ಇದೆ. ಕ್ಷತ್ರಿಯನಾದಂತಹ ರಾಮ ಇಬ್ಬರ ಪರಾಕ್ರಮದ ಬಗ್ಗೆ ಮೆಚ್ಚುಗೆಯನ್ನು ತನ್ನಲ್ಲೇ ತಾನು ಹೇಳಿಕೊಳ್ಳುತ್ತಿದ್ದಾನೆ. ಈ ವೀರ ಅಣ್ಣ ತಮ್ಮಂದಿರ ಜಗಳ ಜೋರಾಗಿಯೇ ನಡೆಯುತ್ತಿದೆ.

ಶಿವ ಶಿವ ಹರ ಹರ, ನಿಜವಾಗಿ ಇವರು ಕಪಿಗಳೇ? ಅಬ್ಬಬ್ಬಾ, ಪ್ರಳಯ ಕಾಲದಲ್ಲಿನ ರುದ್ರನ ಹಾಗೆ ಛಲದಿಂದ ವೀರರು ಎರಡು ರೂಪದಿಂದ ಪರಸ್ಪರ

ಅಣ್ಣ ತಮ್ಮಂದಿರ ಹೋರಾಟ ಅಂತ್ಯವಾಗುವ ಲಕ್ಷಣ ಕಾಣುತ್ತಿಲ್ಲ. ಪರಸ್ಪರ ಹೋರಾಟದ ಪರಿಣಾಮ ಅವರ ಶರೀರಗಳಿಗೆ ಗಾಯಗಳಾಗಿ ರಕ್ತ ಸೋರುತ್ತಿದೆ. ರಕ್ತದ ಕಡಲೇ ಅಲ್ಲಿ ಇದ್ದ ಹಾಗೆ ಕಾಣುತ್ತಿದೆ. ಯಾಕೋ ಸುಗ್ರೀವನು ನಡುಗುತ್ತಾ ಇದ್ದಾನೆ. ಯುದ್ಧ ಮಾಡಿ ಗೆಲ್ಲುವ ಅವನ ಧೈರ್ಯ ಕುಂದುತ್ತಾ ಇದೆ ಎಂಬುದನ್ನು ರಾಮನು ಅರ್ಥ ಮಾಡಿಕೊಳ್ಳುತ್ತಾನೆ. ಇನ್ನೇನು ವಾಲಿಯು ಸುಗ್ರೀವನನ್ನು ತಮ್ಮ ಎಂಬ ಭಾವವನ್ನು ಬಿಟ್ಟು ಕೊಂದೇ ಬಿಡುತ್ತಾನೆ ಎಂಬಷ್ಟರಲ್ಲಿ ರಾಮನು ಜಾಗೃತನಾಗುತ್ತಿದ್ದಾನೆ. ಇನ್ನು ತಡ ಮಾಡಿದರೆ ತಾನು ಸುಗ್ರೀವನಿಗೆ ಕೊಟ್ಟ ಮಾತು ಹಾಳಾಗುವುದರಲ್ಲಿ ಸಂಶಯವೇ ಇಲ್ಲ. ನನ್ನ ಮಾತನ್ನು ನಾನು ಉಳಿಸಿಕೊಳ್ಳಲೇಬೇಕು. ಅನ್ಯಾಯವಾಗಿರುವ ಸುಗ್ರೀವನಿಗೆ ತಾನು ಸೂರ್ಯವಂಶದವನಾಗಿ ನ್ಯಾಯ ಕೊಡಲೇಬೇಕು. ವಾಲಿಯ ಧಾರ್ಷ್ಟ್ಯವನ್ನು ನೋಡಿ ಸಿಟ್ಟುಗೊಂಡ ರಾಮನು ಬಾಣವೊಂದನ್ನು ತೆಗೆದು ವಾಲಿಯ ಮೇಲೆ ಪ್ರಯೋಗ ಮಾಡಿಯೇ ಬಿಟ್ಟನು. ರಾಮನು ಪ್ರಯೋಗಿಸಿದ ಬಾಣ ಹೇಗಿತ್ತು ಎಂದರೆ

ಉರಿಯನ್ನು ಉಗುಳುತ್ತಾ ರಾಮನ ಬಾಣ ವಾಲಿಯ ಕಡೆಗೆ ಬರುತ್ತಾ ಇದೆ. ಒಂದು ಕ್ಷಣದಲ್ಲಿ ಆ ಬಾಣವು ವಾಲಿಯ ಎದೆಗೆ ಬಂದು ತಾಗುತ್ತಾ ಇದೆ. ಬಾಣ ತಾಗಿದ ವಾಲಿಯು ಗಲಿಬಿಲಿಗೊಳ್ಳುತ್ತಾನೆ. ಎಲ್ಲಿಂದ ಬಾಣ ಬಂತು ಎಂದು ತಿಳಿಯಲಿಲ್ಲ. ಬಾಣ ಎದೆಗೆ ತಾಗಿದ ಗಳಿಗೆಯಲ್ಲೇ ನೆಲಕ್ಕೆ ತಲೆಯೂರಿ ಬೀಳುತ್ತಾ ಇದ್ದಾನೆ. ಅಲ್ಲಿಂದಲೇ ಬೊಬ್ಬಿಡುತ್ತಾ ಹೇಳುತ್ತಾ ಇದ್ದಾನೆ, ಎಲೈ ನರಕಿ ಸುಗ್ರೀವ, ಎಂತಹ ಕೆಲಸ ಮಾಡಿದೆ, ಮೋಸದಿಂದ ನನ್ನನ್ನು ಕೊಂದೆಯಲ್ಲ, ಕೊನೆಗೂ ಹೇಗಾದರೂ ಹಠವನ್ನು ಸಾಧಿಸಿಯೇ ಬಿಟ್ಟೆಯಲ್ಲ, ನಿನಗೆ ಸಮಾಧಾನ ಆಗಿರಬಹುದು. ಅಯ್ಯಯ್ಯೋ ಶಿವನೇ, ಹರಹರ ಎಂದು ನೆಲದಲ್ಲಿ ಆ ಬಾಣ ತಾಗಿದ ಉರಿಗೆ ಹೊರಳಾಡುತ್ತಾ ಇದ್ದಾನೆ. ಇಷ್ಟು ಹೊತ್ತಿಗೆ ಪಡವಿಪತಿಯಾದ ರಾಮನು ಮೆಲ್ಲನೆ ಎದುರಿಗೆ ಬಂದನು.

ವಾಲಿಯು ತನಗೆ ಬಾಣ ಬಂದದ್ದು ಯಾವ ಕಡೆಯಿಂದ ಎಂದು ಯೋಚಿಸುತ್ತಾ ನೋವಿನಿಂದ ಹೊರಳಾಡುತ್ತಿರುವಾಗ ಮೆಲ್ಲನೆ ಶ್ರೀರಾಮನು ಎದುರಿಗೆ ಬರುತ್ತಾನೆ. ಯುದ್ಧಕ್ಕೆ ಹೊರಡುವಾಗ ಮಡದಿ ತಾರೆ ಹೇಳಿದ ಮಾತುಗಳೆಲ್ಲ ನೆನಪಾಗುತ್ತದೆ. ಆಕೆ ಹೇಳಿದ ಮನುಜ ಇವನೇ ಎಂದು ಆತನಿಗೆ ಅರಿವಾಗುತ್ತದೆ. ರಾಮನಿಗೆ ಹೇಳುತ್ತಾನೆ, ರಾಮ ನೀನು ಕರುಣಾಳು, ಒಬ್ಬರನ್ನು ಅಡಗಿ ಕೊಲ್ಲಬೇಕು ಎಂದಾದರೆ ಆತ ಮಹಾದ್ರೋಹಿಯಾಗಿರಬೇಕು, ಯಾಕೆಂದರೆ ಅವನು ದುಷ್ಟ ವಂಚಕ ಪ್ರಜಾಪೀಡಕ ಆಗಿರಬೇಕು. ಹೇಗಾದರೂ ಅವನನ್ನು ಕೊಂದರೇನೆ ನಾಡಿಗೆ ನೆಮ್ಮದಿ. ನೀನು ಪೊಡವಿಪತಿ, ಚಕ್ರವರ್ತಿ, ಕರುಣಾಳು, ರಾಮ ದೇವರಾದ ನಿನ್ನ ಯೋಚನೆಯಲ್ಲಿ ನಾನು ಹೇಗೆ ದ್ರೋಹಿ ಎಂದು ಹೇಳು. ನೀನು ಮಾಡಿದ ಈ ಕೃತ್ಯದಿಂದ ನಿನಗೆ ಅಪಕೀರ್ತಿ ಖಂಡಿತ ಬರುತ್ತದೆ. ನಮಗಿಬ್ಬರಿಗೆ ಯುದ್ಧ ನಡೆಯುವಾಗ ಸೋಲುತ್ತಿರುವ ಸುಗ್ರೀವನ ಬದಲಿಗೆ ನೀನೇ ನನ್ನ ಎದುರು ಬಂದು ಹೋರಾಟವನ್ನು ಕೊಡಬಹುದಿತ್ತು. ಅದೂ ನಿನ್ನಿಂದ ಸಾಧ್ಯವಾಗದೆ ಮರದ ಮರೆಯಲ್ಲಿ ನಿಂತು ಈ ವಾಲಿಗೆ ಬಾಣ ಹೊಡೆದು ಬೀಳಿಸಿದೆಯಲ್ಲ. ಜನರು ನಿನ್ನನ್ನು ವಂಚಕ ಎಂದು ಹೇಳಲಾರರೆ ಕಡೆಗೂ ಅಪಕೀರ್ತಿಗೆ ನೀನು ಭಾಜನನಾದೆ ಎಂದು ರಾಮನು ಮಾಡಿದ ಕೃತ್ಯವನ್ನು ಖಂಡಿಸಿದನು. ನಾವಿಲ್ಲಿ ಹಲವು ವಿಚಾರಗಳನ್ನು ಗಮನಿಸಬಹುದು. ಭಕ್ತರ ರಕ್ಷಣೆಗಾಗಿ, ನ್ಯಾಯದ ಗೆಲುವಿಗಾಗಿ ತಾನೊಬ್ಬ ಚಕ್ರವರ್ತಿಯಾಗಿ ಕೊಟ್ಟ ಮಾತನ್ನು ಉಳಿಸಲು ದೇವರಾದ ಶ್ರೀರಾಮಚಂದ್ರನು ಅಪವಾದವನ್ನು ಹೊರಲು ತಯಾರಿದ್ದನು. ಅವನಿಗೆ ಆರ್ತರ ರಕ್ಷಣೆ ಮುಖ್ಯವಾಗುತ್ತದೆಯೇ ಹೊರತು ತನ್ನ ಪ್ರತಿಷ್ಠೆ ಅಧಿಕಾರವಲ್ಲ. ಸುಗ್ರೀವನ ಹೆಂಡತಿಯನ್ನು ವಾಲಿಯು ಬಿಟ್ಟುಕೊಡದೆ ತನ್ನಲ್ಲೇ ಇಟ್ಟುಕೊಂಡದ್ದು ಮಹಾ ಅಪರಾಧ ಎಂಬುದನ್ನು ಅರಿತ ರಾಮ ಸುಗ್ರೀವನಿಗೆ ನ್ಯಾಯವನ್ನು

ಕೊಡಿಸಿದ್ದಾನೆ. ಎಲ್ಲ ಕಾಲದ ಹೆಚ್ಚಿನ ಚಿಂತಕರು ವಾಲಿಯ ಹಿನ್ನೆಲೆಯನ್ನು, ಅವನು ಮಾಡಿದ ಕೆಲಸವನ್ನು ಅರ್ಥೈಸಿಕೊಳ್ಳದೆ ರಾಮ ಮರೆಯಲ್ಲಿ ನಿಂತು ಬಾಣ ಹೊಡೆದದ್ದೇ ತಪ್ಪು ಎಂಬುದಾಗಿ ಹೇಳುವವರೂ ಇದ್ದಾರೆ. ತನ್ನ ಪತ್ನಿಯನ್ನು ರಾವಣನಿಂದ ಬಿಡಿಸಿಕೊಳ್ಳಲು ಸುಗ್ರೀವನ ಪತ್ನಿಯನ್ನು ಬಿಡಿಸಿಕೊಡುವ ಪ್ರಯತ್ನ ಎಂಬ ಹಾಗೆ ವಾಲಿಗೆ ಮರೆಯಲ್ಲಾದರೂ ನಿಂತು ಬಾಣವನ್ನು ಹೊಡೆದು ಬೀಳಿಸುತ್ತಾನೆ ಎಂಬ ಅಪವಾದವನ್ನು, ಶ್ರೀರಾಮನ ವ್ಯಕ್ತಿತ್ವದ ಬಗ್ಗೆ ನಕಾರಾತ್ಮಕ ಚಿಂತನೆಯನ್ನು ಹೇಳುವ ಚಿಂತಕರು ಇದ್ದರೂ ಇರಬಹುದು. ಆದರೆ ಬತ್ತಲೇಶ್ವರ ಕವಿಯ ಕೌಶಿಕ ರಾಮಾಯಣವು ಶ್ರೀರಾಮನ ಪಾತ್ರದ ಆಳಕ್ಕೆ ಎತ್ತರಕ್ಕೆ ಹೋಗಿ ಸೂಕ್ಷ್ಮವಾದ ಚಿಂತನೆಗಳನ್ನು, ರಾಮಾಯಣದ ಅರ್ಥಪೂರ್ಣ ಮೌಲ್ಯಗಳನ್ನು ಕಾವ್ಯದ ಮುಖೇನ ಓದುಗರಿಗೆ ಸಾರಿ ಹೇಳಿದೆ.

ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ 62ನೇ ಹೆಜ್ಜೆ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ವಿಷ್ಣು ಪ್ರಸಾದ ಕಲ್ಲೂರಾಯ, ವ್ಯಾಖ್ಯಾನಕಾರರು KR ಸುವರ್ಣಕುಮಾರಿ. ನಿರ್ಮಾಣ ಸಹಾಯ ಚೈತನ್ಯ ಪ್ರಶಾಂತ್. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.

ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಕೇಳುಗರೆ, ಈ ಬೆಳಗ್ಗೆ 9:30 ನಯೆ ತರಾನೆ ಹೊಸ ಹಿಂದಿ ಚಿತ್ರಗೀತೆಗಳ ಪ್ರಸಾರವಿದೆ. 11:00 ವನಿತಾವಾಣಿಯಲ್ಲಿ ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಸತ್ಯಕಂಬ ಕಾದಂಬರಿಯ ಓದು, ಪ್ರಸ್ತುತಿ ಮಮತಾ ನವೀನ್ ಶೆಟ್ಟಿ. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಸಿ ಹೊನ್ನಪ್ಪ ಭಾಗವತರ್ ಅವರ ಹಾಡುಗಾರಿಕೆಯನ್ನು ಆಲಿಸಬಹುದು. ಆಕಾಶವಾಣಿ ಮಂಗಳೂರು, ಇದೀಗ ಚಿತ್ರಗೀತೆಗಳು.

ಕುನಾಲ್ ಗಾಂಜಾವಾಲಾ ಅವರ ಧ್ವನಿಯಲ್ಲಿ ಅರಸು ಚಿತ್ರದ ಗೀತೆಯನ್ನು ಕೇಳಿದರೆ ರಾಮ್ ನಾರಾಯಣ್ ಅವರ ರಚನೆಗೆ ಜೋಶ್ವಾ ಶ್ರೀಧರ್ ಅವರ ಸಂಗೀತವಿತ್ತು. ಇದೀಗ ಗುರುಕಿರಣ್ ಸಂಗೀತ ನೀಡಿರುವ ಜೀವ ಚಿತ್ರದ ಗೀತೆ, ರಚನೆ ಕವಿರಾಜ್ ಅವರದ್ದು, ಹಾಡಿದವರು ಸುನುನಿಗಮ್ ಹಾಗೂ ಶ್ರುತಿ.

0: ಚಿತ್ರಗೀತೆಗಳನ್ನು ಕೇಳಿದ್ರಿ.
1: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
0: ಆಕಾಶವಾಣಿ ಮಂಗಳೂರು, ಸಮಯ 9:30. ಇದೀಗ ಸುಗಮ ಸಂಗೀತ ಭಾವಗೀತೆಗಳು. ಮೊದಲಿಗೆ NS ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆ ಕಾಯುತ್ತಿದೆ ಈ ನೀರವ ಗಗನ, ಹಾಡಿದ್ದಾರೆ ಗೀತಾ ಭಟ್ ಹಾಗೂ ಸುಬ್ರಹ್ಮಣ್ಯ ಉಪಾಧ್ಯಾಯ.

0: ಅಂಬಿಕಾ ತನಯದತ್ತ ಅವರ ಈ ರಚನೆಯೊಂದಿಗೆ ಈ ಹೊತ್ತಿನ ಸುಗಮ ಸಂಗೀತ ಕಾರ್ಯಕ್ರಮ ಮುಗಿಯಿತು.
1: ಕಾದಂಬರಿ ಓದು ಸರಣಿ ಕಾರ್ಯಕ್ರಮದಲ್ಲಿ ಕೇಳಿ ಸತ್ಯಕಂಬ, ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಕಾದಂಬರಿ ಇಂದು ಪೂರ್ವಾಹ್ನ 11 ಗಂಟೆಗೆ.
2: ಏನಮ್ಮ ನೀನು ಪುನಃ ಒಗಟಿನದ್ದೇ ಮಾತು, ಧರ್ಮ ಕರ್ಮದ ಕನವರಿಕೆ ಏನಾಗಿದೆ ನಿನಗೆ ಎಂದು ಹಗುರದಲ್ಲಿ ಗದರಿದ. ಮೌನ ಕಟ್ಟೆ ಒಡೆದಿದೆ ಮಗನೇ, ಮಾತು ಹರಿದಾಡುತ್ತಿದೆ, ಮಾತಿನ ಬೆಲೆ ತಿಳಿದಿದೆ. ಹೃದಯದ ತಕ್ಕಡಿಯಿಂದ ತೂಗಿಯೇ ಮಾತನಾಡುತ್ತಿದ್ದೇನೆ. ಹುಚ್ಚು ಹಿಡಿದಿದೆ ಎಂದೆನಿಸುತ್ತಿದೆಯಾ? ಹುಚ್ಚಲ್ಲ, ಮನಸ್ಸಿನೊಳಗೆ ಮಿಣ್ಣನೆ ಸುಡುವ ಕಿಚ್ಚು.
1: ತಪ್ಪದೆ ಕೇಳಿ ಇಂದು ಪೂರ್ವಾಹ್ನ 11 ಗಂಟೆಗೆ ವನಿತಾವಾಣಿಯಲ್ಲಿ.

ಆಕಾಶವಾಣಿ ಮಂಗಳೂರು ಕೇಳಿ ಚಿತ್ರಗೀತೆಗಳು. ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಹಾಡಿರುವ ಅಸುರ ಚಿತ್ರದ ಗೀತೆ, ರಚನೆ ಕೆ ಕಲ್ಯಾಣ್, ಸಂಗೀತ ಗುರುಕಿರಣ್.

0: ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. 10:30 SMS ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಮತ್ತೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. ಆಕಾಶವಾಣಿ ಮಂಗಳೂರು, ಸಮಯ 9:30:45. ಇದೀಗ ನಯೆ ತರಾನೆ, ಹೊಸ ಹಿಂದಿ ಚಿತ್ರಗೀತೆಗಳ ಪ್ರಸಾರ.
1: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ.
0: ಮೊದಲಿಗೆ ಕೇಳಿ, ಆದಿತ್ಯ ಆರ್ ಕೆ ಹಾಡಿರುವ ದಿಲ್ ಮದರಾಸಿ ಚಿತ್ರದ ಗೀತೆ, ರಚನೆ ಜಿತೇಶ್ ಜಿರಾವ್, ಸಂಗೀತ ಅನಿರುದ್ಧ್ ರವಿಚಂದರ್.

ಜಾಸ್ಮಿನ್ ಸ್ಯಾಂಡ್ಲಾಸ್ ಹಾಗೂ ಸತೀಂದರ್ ಸರ್ತಾಜ್ ಹಾಡಿರುವ ದುರಂಧರ್ ದ ರಿವೆಂಜ್ ಚಿತ್ರದ ಗೀತೆ, ಸಂಗೀತ ಶಾಶ್ವತ್ ಸಚ್ದೇವ್.

ಧುರಂಧರ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಇದೀಗ ಬಾರ್ಡರ್ ಟು ಚಿತ್ರಗಾಗಿ ಹಾಡಿದ್ದಾರೆ ವಿಶಾಲ್ ಮಿಶ್ರಾ, ರೂಪ್ ಕುಮಾರ್ ರಾಥೋಡ್, ರಚನೆ ಜಾವೇದ್ ಅಖ್ತರ್, ಸಂಗೀತ ಅನು ಮಲಿಕ್.

ಸಿಮಾರ್ ಕೌರ್ ಹಾಗೂ ನವೀಶ್ ರಾನ್ ಹಾಡಿರುವ ಹೀರ್ ಎಕ್ಸ್ಪ್ರೆಸ್ ಚಿತ್ರದ ಗೀತೆ. ಹರ್ಮನ್ ಜೀತ್ ಅವರ ರಚನೆಗೆ ಸಂಗೀತ ಅವೈಶ್ರಾ.

ಅರ್ಜಿತ್ ಸಿಂಗ್ ಧ್ವನಿಯಲ್ಲಿ ಧಡಕ್ ಟು ಚಿತ್ರದ ಗೀತೆಯನ್ನು ಕೇಳಿದಿರಿ. ಸಿದ್ಧಾರ್ಥಿ ಗರಿಮಾ ಅವರ ರಚನೆಗೆ ಶ್ರೇಯಸ್ ಪುರಾಣಿಕ್ ಅವರ ಸಂಗೀತವಿತ್ತು. ಇದೀಗ ಕನಿಕಾ ಕಪೂರ್ ಹಾಗೂ ಆಶೀಶ್ ಛಾಬ್ರಾ ಹಾಡಿರುವ ಬೊಬ್ಬಿ ಔರ್ ರಿಷಿ ಕಿ ಲವ್ ಸ್ಟೋರಿ ಚಿತ್ರದ ಗೀತೆ, ಸಂಗೀತ ಆಶೀಶ್ ಛಾಬ್ರೇ.

ಸಂಚಿಕೆಯ ಕೊನೆಯ ಗೀತೆ ಹಾಡಿದ್ದಾರೆ ಆದಿತ್ಯ ರಿಖಾರಿ ಹಾಗೂ ಶ್ರೇಯಾ ಘೋಷಾಲ್. ಚಿತ್ರ ಪತಿ ಪತ್ನಿ ಓದೋ, ರಚನೆ ಕುಮಾರ್ ಅವರದು, ಸಂಗೀತ ರೋಚಕ್ ಕೊಹ್ಲಿ.

ಇದುವರೆಗೆ ನಯೆ ತರಾನೆ ಹೊಸ ಹಿಂದಿ ಚಿತ್ರಗೀತೆಗಳ ಪ್ರಸಾರವನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 10:32. ಇದೀಗ CIET ಹಾಗೂ NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: अभी आपने सुना कार्यक्रम एक माँ की बेबसी, और अब इसी के साथ हमारा आज का उमंग प्रसारण यहीं पर समाप्त होता है। तो अपने मित्र अजीत
1: और विमलेश को इस वायदे के साथ कि कल एक बार फिर से इसी कार्यक्रम में आपसे होगी मुलाकात, उमंग की तकनीकी टीम के साथ आज्ञा दीजिए।
0: नमस्कार।
2: उमंग उमंग उमंग उमंग।
3: ಇದುವರೆಗೆ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಯಿತು. ಮೀಡಿಯಂ ವೇವ್ನ 275.5 ಮೀಟರ್ಗಳು, 1089 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಹಾಗೂ ಎಫ್ಎಂ ಬ್ಯಾಂಡ್ನ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ನಿಲಯದ ಪ್ರಸಾರವನ್ನು ಮುಂದುವರೆಸುತ್ತಾ ನಿಲಯದ ಸಮಸ್ತರ ಪರವಾಗಿ ಶ್ರೋತೃಬಾಂಧವರಿಗೆಲ್ಲ ಸ್ನೇಹ ಭಟ್ ಮಾಡುವ ಆತ್ಮೀಯ ಸ್ವಾಗತ ಮತ್ತು ನಮಸ್ಕಾರ. ಇದೀಗ ಕೇಳುಗರ ಸಂದೇಶಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಎಸ್ಎಂಎಸ್ ಮೆಲೋಡೀಸ್ ಕಾರ್ಯಕ್ರಮ.

ಎಸ್ಎಂಎಸ್ ಮೆಲೋಡೇಸ್ ಕಾರ್ಯಕ್ರಮದ ಮೊದಲ ಸಂದೇಶ. ನಮಗೆ ನಮ್ಮೂರ ಮಂದಾರ ಹೂವೆ ಚಿತ್ರದಿಂದ ಆಲೆಮನೆ, ಕ್ಷಮಿಸಿ, ನಮಗೆ ಆಲೆಮನೆ ಚಿತ್ರದಿಂದ ನಮ್ಮೂರ ಮಂದಾರ ಹೂವೆ ಈ ಗೀತೆಯನ್ನ ಪ್ರಸಾರ ಮಾಡಿ ಅಂತ ತನುಶ್ರೀ ಆಚಾರ್ಯ ಉಡುಪಿ ಮಂಚಕ್ಕಲ್ಲಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇವರು ತಿಳಿಸ್ತಾರೆ, ನಮ್ಮೂರ ಮಂದಾರ ಹೂವೆ ಹಾಡೋದು ನನಗೆ ತುಂಬ ಇಷ್ಟ, ಯಾಕೆಂದರೆ ಅದರ ಸಾಹಿತ್ಯ, ಮಧುರ ಸಂಗೀತ ಮತ್ತು ಹಳ್ಳಿಯ ಸೊಗಡಿನ ಭಾವನೆ ಮನಸ್ಸಿಗೆ ತುಂಬ ಹತ್ತಿರವಾಗುತ್ತದೆ. ಈ ಹಾಡು ಕೇಳಿದಾಗ ಒಂದು ಶಾಂತವಾದ, ನೆನಪುಗಳು ತುಂಬಿದ ಭಾವನೆ ಬರುತ್ತೆ ಅಂತ ಕೂಡ ಸಂದೇಶದಲ್ಲಿ ತಿಳಿಸಿದ್ದಾರೆ. ನಿಮಗೆ ಇದೀಗ ಆಲೆಮನೆ ಚಿತ್ರದಿಂದ ನಮ್ಮೂರ ಮಂದಾರ ಹೂವೆ ಅನ್ನುವಂತಹ ಸುಮಧುರ ಗೀತೆಯನ್ನು ಇದೀಗ ಪ್ರಸಾರ ಮಾಡಲಿದ್ದೇವೆ.

ಕಾಶಿ ಚಿತ್ರದಿಂದ ನೂರಾರು ಕಾಲ ಸುಖವಾಗಿ ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಅಪೇಕ್ಷೆ ಪಟ್ಟವರು ಮಂಗಳೂರು ಕುಳಾಯಿಯಿಂದ ಸುದರ್ಶನ್ ಆಚಾರ್ಯ. ಇವರು ತಿಳಿಸ್ತಾರೆ, ನನ್ನ ಬಳಿಗೆ ಆಕಾಶವಾಣಿ ಅಂದರೆ ಇಷ್ಟ. ಆಕಾಶವಾಣಿಯ ನಿಮ್ಮೆಲ್ಲರ ಧ್ವನಿಯನ್ನು ತುಂಬ ಇಷ್ಟಪಡುತ್ತಾಳೆ. ನಾನು ಅವಳಿಂದ ಆಕಾಶವಾಣಿಯ ಅಭಿಮಾನಿಯಾಗಿರುವೆ. ಕರೆ ಮಾಡುವುದು ಅಥವಾ ಸಂದೇಶ ಕಳುಹಿಸುವುದು ಕಡಿಮೆ. ಆದರೆ ನನ್ನವಳ ಜನ್ಮದಿನ ನಿನ್ನೆ. ಹಾಗಾಗಿ ಈ ಹಾಡು ಅವಳಿಗಾಗಿ. ನನ್ನವಳ ಹೆಸರು ದಿವ್ಯಾ. ಎಷ್ಟು ಮುದ್ದಾಗಿ ಪ್ರೀತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ ಸುದರ್ಶನ್ ಆಚಾರ್ಯ ಅವರು. ಸರ್, ನಿಮ್ಮವಳಿಗಾಗಿ ನಮ್ಮ ನಿಲಯದಿಂದ ನಿಮ್ಮ ನೆಚ್ಚಿನ ಹಾಗೂ ನಿಮ್ಮ ಧರ್ಮಪತ್ನಿಯ ನೆಚ್ಚಿನ ಗೀತೆ.

ನಮ್ಮ ಕಡೆಯಿಂದ ಕೂಡ ದೇವಿ ಅವರಿಗೆ ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಕೆಳಗರೆ ಇದೀಗ ಎಸ್ಎಂಎಸ್ ಮೆಲೋಡಿಯಸ್ ಕಾರ್ಯಕ್ರಮದ ಮುಂದಿನ ಸಂದೇಶ. ನಮಸ್ತೆ ಮಂಗಳೂರು ಆಕಾಶವಾಣಿಯ ಸಿಬ್ಬಂದಿ ವರ್ಗದವರಿಗೆ, ನಮಗೆ ಗಲಾಟೆ ಅಳಿಯಂದಿರು ಚಿತ್ರದಿಂದ ಸಾಗರಿಯೇ ಸಾಗರಿಯೇ ಹಾಡು ಪ್ರಸಾರ ಮಾಡಿ, ಹಾಡು ಕೇಳಲು ಮಜವಾಗಿದೆ ಅಂತ ಗೀತಾ ಗಿರೀಶ್ ಆಚಾರ್ಯ ಹಾಗೂ ಮಕ್ಕಳು ವಿಜಯ್ ಕಾಪಿಕಾಡು ಮಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ನೆಚ್ಚಿನ ಗೀತೆಯನ್ನು ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ನಮಗೆ ರಾಯರು ಬಂದರು ಮಾವನ ಮನೆಗೆ ಚಿತ್ರದಿಂದ ನಗುಮೋಮು ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಇವರು ತಿಳಿಸ್ತಾರೆ, ಸಂಗೀತ ಹಾಗೂ ಸಾಹಿತ್ಯ ಪ್ರಧಾನವಾಗಿ

ಇರುವ ಈ ಹಾಡು ತುಂಬಾ ಚೆನ್ನಾಗಿದೆ. ತ್ಯಾಗರಾಜರ ಕೃತಿಯಾಗಿರುವ ಈ ಹಾಡು ಎಲ್ಲಾ ಭಾಷೆಯ ಚಲನಚಿತ್ರಗಳಲ್ಲಿ ಅಳವಡಿಸಲಾಗಿದೆ ಹಾಗೂ ಕೆಜೆ ಯೇಸುದಾಸ್ ಅವರು ಬಹಳ ಸುಶ್ರಾವ್ಯವಾಗಿ ಹಾಡಿದ ಗೀತೆ ಇದು ಪ್ರಸಾರ ಮಾಡಿ ಅಂತ ಮಂಜುನಾಥ್ ಕುಂಬ್ಳೆ ಶಾರದಾನಗರ ಗುರುವಯ್ಯನಕೆರೆಯಿಂದ ಸಂದೇಶವನ್ನು ಕಳಿಸಿದರೆ. ಸುದೀರ್ಘವಾದಂತಹ ಗೀತೆಯನ್ನು ಇದೀಗ ಆಲಿಸೋಣ.

ಕ್ಷಮಗರಿ ಗಣಿತ ಕ್ಷಮಗರಿ ಗಣಿತ ಕಮ ಬಮ ಯಮ ಪನಿ ಬಿ ಸನಿ ಬಾಪನಿ ಬಿಸ ತನಿ ಸನಿ ದ ಬಮ ಬಾಪನಿ ನಿನಿ ಸನಿ ದ ಬಮ ಬಾಪ ಸನಿ ದ ಬಮ ಗಮ ಪನಿ ಬಮ ಪದ್ಧಿ ಸನಿ ನಿಪನಿ ಸಗ ಸಗ ಗಗ್ಗರಿ ನಿದ್ದಿ ಸ ಗರಿ ಗಣಿತ ಬರಿ ನಿದ್ದಿ ಸ ಸರಿ ಸನಿ ದ ಬಮ ಗಗ ಗಮ ಪನಿ ಸಗ ಮಮ

ನಮಸ್ತೆ ಆಕಾಶವಾಣಿ ಮಂಗಳೂರು. ಎಸ್ಎಂಎಸ್ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ಬಿಸಿಲಾದರೇನು, ಮಳೆಯಾದರೇನು, ಬೆಂಕಿಯ ಬಲೆ ಚಿತ್ರದ ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಕಾರ್ಕಳ ಹೆರ್ಗಾಣ ನೆಲ್ಲಿಕಟ್ಟೆಯಿಂದ ರಮಾನಂದ, ಪವಿತ್ರ, ಆತ್ರೇಯ ಮತ್ತು ಆರಾಧ್ಯ ನಾಯಕ್ ಸಂದೇಶವನ್ನು ಕಳಿಸಿದ್ದಾರೆ. ಯಾವುದೇ ಕಷ್ಟ ನಷ್ಟ, ಮುಳ್ಳು, ವಿಷ, ಸಿಡಿಲು, ಪ್ರಳಯ ಬಂದರೂ ಜೊತೆಯಾಗಿ ನಿಲ್ಲುತ್ತೇನೆ ಎಂಬ ಪ್ರೇಮಿಯ ಛಲವನ್ನು ಈ ಗೀತೆ ಸುಂದರವಾಗಿ ಬಿಂಬಿಸುತ್ತದೆ. ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ನಿಮ್ಮ ನೆಚ್ಚಿನ ಗೀತೆ ಕಾರ್ಯಕ್ರಮದ ಕೊನೆಯಲ್ಲಿ

ಕೇಳುಗರೆ, ಈ ಗೀತೆಯೊಂದಿಗೆ ಇಂದಿನ ಎಸ್ಎಂಎಸ್ ಮೆಲೋಡಿಯಸ್ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಸಂದೇಶಗಳನ್ನು ಕಳುಹಿಸಿದ ಎಲ್ಲರಿಗೂ ಅಭಿನಂದನೆಗಳು ಅಂತ ಹೇಳ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ತಾಂತ್ರಿಕ ನೆರವು ಮನೋಜ್ ಕುಮಾರ್ ಮತ್ತು ಪದ್ಮನಾಭ ಗೌಡ. ಹಾಗಿದ್ರೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಸಂದೇಶಗಳೊಂದಿಗೆ ಮತ್ತೆ ಭೇಟಿಯಾಗುವ. ನಮಸ್ತೆ.

0: ಆಕಾಶವಾಣಿ ಮಂಗಳೂರು ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಂಗಳೂರು, ವನಿತಾವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ.
2: ಈಗ ಕೇಳಿ ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಸತ್ಯಕಂಬ ಕಾದಂಬರಿ ಓದು ಸರಣಿ ಕಾರ್ಯಕ್ರಮ.
3: ಒಂದು ಬೆಳಗಿನಿಂದ ಸಂಜೆಯವರೆಗೂ ಪಟೇಲರ ಮನೆಯಲ್ಲೇ ಚಾಕರಿ. ತಾನೊಬ್ಬಳೇನು ಬಂತು? ಮನೆಯ ಹೆಂಗಸರು ಮತ್ತು ಗಂಡಸರು ಹೊಲ ಗದ್ದೆಗಳಲ್ಲಿ ಇಡೀ ಸುಡುಬಿಸಿಲು ಮೈಗೆಳೆದುಕೊಂಡವರು. ಆದರೆ ಅಮ್ಮನಿಗೆ ಮಾತ್ರ ಮನೆಯೊಳಗಿನ ಕೆಲಸ, ಗುಡಿಸುವುದು, ಒರೆಸುವುದು, ಮುಸುರೆ ತಿಕ್ಕುವುದು. ಅಮ್ಮನ ಜೊತೆಗೆ ತಾನೂ ಕೂಡ. ಬಲು ದೊಡ್ಡ ಮನೆ, ಊರ ಪಟೇಲರದ್ದು. ಊರ ಪಟೇಲರದ್ದು ಅಂದರೆ ಕೇಳಬೇಕೆ? ಮಾಳಿಗೆಯ ಹಂಚಿನ ಮನೆ, ಮೇಲೆ ಚಾವಡಿ, ಕೆಳಚಾವಡಿ, ನಡು ನಡುವೆ ಬೃಹದಾಕಾರದ ಕೊತ್ತನೆಯ ಹೊಳೆಯುವ ಮರದ ಕಂಬಗಳು, ಎದುರು ವಿಶಾಲ ಅಂಗಳ. ಚಾವಡಿಯಲ್ಲಿ ಕುಳಿತರೆ ಕಣ್ಣಿಗೆ ಕಾಣಿಸುವಷ್ಟು ದೂರದವರೆಗೂ ಹೊಲ ಗದ್ದೆಗಳು, ತೆಂಗು ಕಂಗಿನ ತೋಟಗಳು. ಕಷ್ಟದಲ್ಲಿ ನೊಂದವರಿಗೆ ಸಾಂತ್ವನ, ಸಹಾಯ, ಹಸಿದವರಿಗೆ ಊಟ, ನ್ಯಾಯಕ್ಕಾಗಿ ಬಂದವರಿಗೆ ಪಂಚಾಯಿತಿ ಪರಿಹಾರ ದೊರಕುತ್ತಿತ್ತು. ಮನೆಯ ಹಾಗೂ ಊರಿನ ಕಟ್ಟುಕಟ್ಟಲೆ ಸಂಪ್ರದಾಯ ನಡೆದುಕೊಂಡು ಬರುವಲ್ಲಿ ಪಟೇಲರದ್ದು ಮುಖ್ಯ ಪಾತ್ರ. ಅಮ್ಮ ಬರುವವರೆಗೆ ಕೆಲಸದ ಆಯಾಸದ ಅರಿವಾಗುತ್ತಿರಲಿಲ್ಲ. ಅಮ್ಮನಿಲ್ಲದ ಮೇಲೆ ಪಟೇಲರ ಹೆಂಡತಿಯ ಪ್ರತಿಯೊಂದು ಕೆಲಸಕ್ಕೂ ಅಡಿಯಾಳಾಗಿ ದುಡಿತ. ಆಗ ಸರಸರನೆ ಮಾಡಿದ ಕೆಲಸ, ಈಗ ನಡೆಯಲಾಗುತ್ತಿಲ್ಲ, ಶಕ್ತಿ ಕುಂದಿದೆ, ಮನಸ್ಸಿನ ನೋವು ದೇಹಕ್ಕೆ ಬಲು ಬೇಗನೆ ಮುಪ್ಪು ತಂದೊಡ್ಡಿತು ಎನ್ನುವಾಗಲೇ ಕಣ್ಣಲ್ಲಿ ಒಸರಿದ ನೀರನ್ನ ಸೀರೆಯ ಸೆರಗಿಂದ ಒರೆಸಿಕೊಂಡಳು. ಮತ್ತ್ಯಾಕೆ ಪಟೇಲರ ಮನೆಗೆ ಹೋಗಬೇಕು? ಏನು ಸುಖ ಕಂಡಿದ್ದೀಯಲ್ಲಿ ಎಂದು ಪ್ರಶ್ನಿಸಿದ ಮಗನಿಗೆ, ಉಪ್ಪು ಇಕ್ಕಿದವರನ್ನು ಮುಪ್ಪಿನ ತನಕ ನೆನೆ ಎಂಬ ಗಾದೆಯೇ ಇದೆಯಲ್ಲ, ಈಗ ನೋಡು, ಕೂದಲುಗಳಿಗೆ ಮುಪ್ಪು ಬಂದು ಬಿಳಿಯಾಗಿದೆ, ಹಲ್ಲುಗಳು ಕ್ಷೀಣಗೊಂಡಿದೆ, ನಡು ನಡುವೆ ಕೆಲವೊಂದು ಉದುರುತ್ತಿದೆ. ಆದರೆ ಒಡಲೊಳಗಿನ ಪ್ರೀತಿ ಸತ್ತಿಲ್ಲ. ಪ್ರೀತಿಸುವ ಪ್ರವೃತ್ತಿ ಮನುಷ್ಯನ ಸ್ವಭಾವ, ಪ್ರೀತಿಸುವ ಭಾಷೆ ಮೃಗಗಳಿಗೂ ಗೊತ್ತು. ಹೃದಯದೊಳಗೆ ಪ್ರೀತಿ ಹುಟ್ಟಿದ ವ್ಯಕ್ತಿ ದಯಾಪರನಾಗಲು ಸಾಧ್ಯವೇ? ವಿವಾಹದಲ್ಲಿ ಪರ್ಯವಸಾನವಾಗದೇ ಇರಬಹುದು, ಆದರೆ ಪ್ರೀತಿ ಹುಟ್ಟಿದ್ದು ಸುಳ್ಳೆ, ಸ್ನೇಹದಿಂದ ಅನ್ಯೋನ್ಯರಾಗಿದ್ದದ್ದು ಸುಳ್ಳೆ. ಪ್ರೇಮವೇ ಸೃಷ್ಟಿಯ ಮೂಲ, ಪ್ರೇಮ ಪಟ್ಟಕ್ಕೇರಿಸುತ್ತದೆಂದು ತಿಳಿದದ್ದು ತಪ್ಪು, ಅದು ಶೂಲಕ್ಕೇರಿಸಿದ್ದಂತೂ ನಿಜ. ಯಾಕೋ ಮನಸ್ಸಿನೊಳಗೆ ವಿಚಾರವೆಲ್ಲ

ಮಾತಾಗಿ ಹೊರಬರುತ್ತಿದೆ. ಯಾರು ಎದುರಿಗಿದ್ದಾರೆಂಬ ಅರಿವೂ ಇಲ್ಲದೆ ರಾಜುವಿಗೆ ಈಗಂತೂ ಬೆರಗು. ಅಮ್ಮ ನಿಜವಾಗಿಯೂ ವಿಚಾರವಂತಳೆ. ಅದಲ್ಲದೆ ಪ್ರೀತಿ ಪ್ರೇಮ ಸುಳ್ಳು ಸತ್ಯಗಳ ಗೊಂದಲದಲ್ಲಿದ್ದಾಳಲ್ಲ, ಈಕೆಗೆ ಏನೋ ಬಹಳ ದೊಡ್ಡ ಘಾಸಿಯಾಗಿರಬೇಕು. ಮತ್ಯಾಕೆ ನೋವುಂಡಲ್ಲಿ ಆಕೆಯ ನಡೆಯ ಇಚ್ಛೆ, ಆಕೆಯ ಆಸೆ ಈಡೇರಿಸದಿದ್ದರೂ ಬದುಕಿರುವವರೆಗೂ ತನ್ನನ್ನು ವ್ಯಥೆ ಕಾಡದಿರದು. ಎಲ್ಲವೂ ಗೊಂದಲಮಯ. ತಾಯಿ ಹೇಳಿದರೆ ಕೇಳುವ ಸ್ಥಿತಿಯಲ್ಲಿ ಇರುವಂತೆ ಕಾಣುವುದಿಲ್ಲ, ಆದರೂ ಹೇಳದೇ ಇರಲು

ಸತ್ಯ ಹೇಗಿದೆಯೋ, ನೀನಿರುವಾಗ ಇದ್ದವರೆಲ್ಲ ಈಗಿರಲು ಹೇಗೆ ಸಾಧ್ಯ? ನೀನು ಹಂಬಲಿಸುತ್ತಿರಬೇಕು ಅವರನ್ನೆಲ್ಲ ಕಣ್ತುಂಬಿಸಿಕೊಳ್ಳಬೇಕೆಂದು. ಅವರೇನು ಅಜರಾಮರರೇ, ಇಷ್ಟು ದಿನ ನಿಮ್ಮ ಮಾತನ್ನೇ ಕೇಳುತ್ತಾ ಬಂದಿದ್ದೆ. ನನ್ನಮ್ಮ ಒಬ್ಬಂಟಿ, ತನ್ನನ್ನು ಬಿಟ್ಟರೆ ಆಕೆಗೆ ಯಾರೂ ಇಲ್ಲ. ನೋಯಿಸಬಾರದೆಂದು ಅಂದದ್ದಕ್ಕೆಲ್ಲ ತಲೆ ಆಡಿಸುತ್ತಾ ಬಂದೆ. ಇನ್ನು ಈ ಇಳಿ ವಯಸ್ಸಿನಲ್ಲಾದರೂ ಮಗನ ಮಾತು ಕೇಳುವುದರಲ್ಲಿ ತಪ್ಪಿದೆಯೇನಮ್ಮ ಎನ್ನುತ್ತಾ ಕುಳಿತ ತಾಯಿಯ ತಲೆ ನೇವರಿಸತೊಡಗಿದ. ಮಗನ ಮುಖದಲ್ಲಿ ನೋವಿನ ಎಳೆಯನ್ನು ಕಂಡ ಬಾಮ್ನಿ ಬಾಯಿಯ ಕರುಳು ಚುರುಕ್ಕೆಂದಿತು. ಇಷ್ಟು ದಿನ ಬಚ್ಚಿಟ್ಟುಕೊಂಡ ಗುಟ್ಟು, ಗುಟ್ಟನ್ನು ಕಾಪಾಡಿಕೊಳ್ಳುವುದೂ ಕಷ್ಟ, ಅನ್ಯಾಯವನ್ನು ಸಹಿಸಿಕೊಳ್ಳುವುದೂ ಕಷ್ಟವೇ. ಗುಟ್ಟು ರಟ್ಟಾಗಿಯೇ ಆಗುತ್ತದೆ. ಗತಕಾಲವನ್ನು ಮರೆಯಲಾಗದು. ಘಟನೆಯ ಸಾಕ್ಷಿ ಕಣ್ಣೆದುರೇ ಕಾಣಿಸುವಾಗ ಮರೆಯುವುದಾದರೂ ಹೇಗೆ? ಮಗನನ್ನು ಹೇಗಾದರೂ ಮಾಡಿ ಒಪ್ಪಿಸಬೇಕಾಗಿದೆ. ತನ್ನ ಊರು, ತನ್ನ ಮನೆ ಮಾರು, ಅದಕ್ಕಿಂತಲೂ ತನ್ನ ಬಾಲ್ಯದ ಹೆಚ್ಚಿನ ದಿವಸಗಳನ್ನು ಕಳೆದ ಆ ಮನೆಯ ಇಂಚಿಂಚು ಸ್ಥಳ ಅದೇ ಪಟೇಲರ ಮನೆ. ರಾಜು, ಕಂದ, ನಿನ್ನ ಮಾತನ್ನು ಕೇಳುವುದರಲ್ಲೂ ತಪ್ಪಿಲ್ಲ, ನಾನನ್ನುವುದರಲ್ಲೂ ತಪ್ಪಿಲ್ಲ ಮಗನೇ ಎನ್ನುತ್ತಾ ಮಗನ ಉತ್ತರಕ್ಕಾಗಿ ಅವನ ತಲೆ ನೋಟ ನೆಟ್ಟಳು. ತಾನೊಂದು ಪುಟ್ಟ ಮಗು, ಅದೂ ಅಪ್ಪನಲ್ಲಿ ಚಾಕಲೇಟು ತೆಗೆಸಿಕೊಡುತ್ತೀಯಾ ಎನ್ನುವ ದೈನ್ಯತೆಯಿಂದ. ನೋಡಮ್ಮ, ನೀನೇ ಮಗುವಿನಂತೆ ಆಡಿದರೆ ಹೇಗೆ? ನಿನ್ನ ನಿರ್ಧಾರವೇ ತಪ್ಪು. ನನಗೆ ಬುದ್ಧಿ ಬಂದಾಗಿನಿಂದ ನೋಡುತ್ತಿದ್ದೇನಮ್ಮ, ನಿನಗ್ಯಾಕೋ ಭಯವಿದೆ, ಹೆದರಿಕೆ. ಕೆಲವೊಮ್ಮೆಯಂತೂ ಗಿಡುಗನಿಗೆ ಹೆದರಿ ಮರಿಗಳನ್ನು ಬಚ್ಚಿಡಲು ಮರೆಯಾಗಿ ನಿಲ್ಲುವ ಕೋಳಿ ಹೆಂಟೆಯಂತೆ ಮಾಡುತ್ತಿದ್ದಿ. ಮನೆಯ ಮೆಟ್ಟಿಲಿಂದ ಇಳಿಯದವಳು ಆಚೀಚೆ ಹೋಗಗೊಡದವಳಿಗೆ ಒಮ್ಮೆಲೆ ಮೂಡಿದ ಬಯಕೆ, ಅದು ಇವತ್ಯಾಕೆ ಇದ್ದಕ್ಕಿದ್ದಂತೆ ಎನ್ನುವುದೇ ಸೋಜಿಗ ಎಂದ ಮಾತಿಗೆ ಆಕೆ ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತಿದ್ದಳು. ಬಳಿಕ, ಅದೆಲ್ಲ ನಿನಗೆ ಅರ್ಥವಾಗುವುದಿಲ್ಲ, ನೀನು ಕೇಳಲೂ ಬಾರದು, ನಾನು ಹೇಳುವುದೂ ಇಲ್ಲ ಎಂದು ಸಿಡುಕಿನಿಂದ ನುಡಿದಿದ್ದರು. ಅಲ್ಲ, ನನಗೂ ನಿವೃತ್ತಿಯಾಗಿದೆ. ಒಮ್ಮೆ ಸರಿಯಾಗಿ ನೋಡಮ್ಮ, ಮೀಸೆಯ ಕೂದಲು ಒಂದೊಂದು ಹಣ್ಣಾಗುತ್ತಿದೆ. ಹಾಗಿರುವಾಗ ಇನ್ನು ಅರ್ಥವಾಗದು ಎಂದರೆ ಹೇಗೆ? ಒಟ್ಟಿನಲ್ಲಿ ಅಮ್ಮನನ್ನು ಹಳಿತಪ್ಪಲು ಬಿಡದ ಮಗರಾಯ, ಏನೋ ಕೊನೆಯಾಸೆ. ನನ್ನ ಯೌವನದ ನೋವು, ನಾಚಿಕೆ, ಅಸಹಾಯಕತೆ, ಅಪಮಾನಗಳಿಂದ ಬಿಸಿ ಮಾಡಿದ ಕ್ಷಣ ಮರೆಯಲಾದೀತೆ? ಆ ಸತ್ಯ ಕಂಬದಲ್ಲಿ ನಿಲ್ಲಿಸಿ ಮಾನಹಾನಿಗೈದ ಆ ಜಾಗವನ್ನು ಮತ್ತೊಮ್ಮೆ ನೋಡಬೇಕು. ಬದುಕನ್ನು ಪೂರೈಸಿದ್ದೇನೆ ಎನ್ನುವ ರುಜುವಾತಿಗಾಗಿ ವೀಕ್ಷಿಸಲೇಬೇಕು. ಬಂಗಾರವನ್ನ ಹೇರಿಕೊಂಡ ಪಟೇಲರ ಹೆಂಡತಿ ಧಿಮಾಕಿನ ಮಾತಿಗೆ ಉತ್ತರಿಸಬೇಕು. ಕಿವಿಗೆ ಮುತ್ತಿನ ಬುಗುಡಿ ಏರಿಸಿಕೊಂಡು ತುತ್ತಿನ ಕೂಳಿಗೂ ಗತಿಯಿಲ್ಲದ ತೊತ್ತೆ ಎಂದು ಅಂಗಳಕ್ಕೆ ಎಳೆದು ತಂದ ಆಕೆ ಎದುರು ನಿಲ್ಲಬೇಕೆಂದು ಹೊತ್ತ ಹಠ? ತಪ್ಪು ಮಾಡದವರಾರು? ನಡೆವಾಗ ಎಡವುದು ಸಹಜ, ಚಪ್ಪಾಳಿಗೆ ಎರಡೂ ಕೈಯ ಅವಶ್ಯಕತೆ ಇದೆ ತಾನೆ. ಆದರೆ ತಪ್ಪಿಗೂ ವಿಂಗಡಣೆಗಳಿವೆ ಗೊತ್ತೇ. ಬಡವರ ತಪ್ಪು ಸಿರಿವಂತರ ತಪ್ಪು, ಇದ್ದವರ ತಪ್ಪು ಇಲ್ಲದವರ ತಪ್ಪು, ಹೀಗೆ ಸಿರಿವಂತರ ತಪ್ಪಿಗೆ ಪರಿಹಾರವಿದೆ. ಆದರೆ ಬಡವರ ತಪ್ಪು ದವಡೆಗೆ ಮೂಲ ಎನ್ನುತ್ತಾರಲ್ಲ, ಹಾಗೆಯೇ ಶಿಕ್ಷೆಗೆ ಒಳಪಡಲೇಬೇಕಾಗುತ್ತದೆ ಅಷ್ಟೇ. ಕುತೂಹಲದ ಕಣ್ಣಿಂದ ಕಂಡ ಅದೆಷ್ಟು ಜೋಡಿ ಕಂಗಳು ಈ ದಿನಕ್ಕೆ ಸಾಕ್ಷಿಯಾದವೆ. ಅದು ಹೊರಬಾಗಿಲ ಎಂಜಿಲು ತಿನ್ನುವ ನಾಯಿಗಳು ಮನೆಯೊಳಗೆ ತಿರುಗುವ ಬೆಕ್ಕಿನ ಮೇಲಿನ ದ್ವೇಷದಂತೆ. ಒಳಗೆ ಆರಾಮದಲ್ಲಿ ತಿರುಗುವ ಬಗ್ಗೆ ಹೊರಗೆ ಕಾವಲು ಕಾಯುವವುಗಳಿಗೆ ಒಳಗೊಳಗೆ ತುಂಬಿಕೊಂಡ ಮತ್ಸರ. ಒಮ್ಮೆ ಹೊರಬಂದು ಬಿಡಲಿ ಎಂದು ಕಾಯುತ್ತಿರುವವುಗಳು ಅವಕಾಶ ಸಿಕ್ಕಾಗ ಕೊಂದೆ ಬಿಡುವಂತೆ ಅಟ್ಟಿಸಿಕೊಂಡು ಹೋಗುತ್ತವಲ್ಲ, ಹಾಗಾಗಿತ್ತು ಸಂದರ್ಭ. ಸತ್ಯ ಕಂಬದ ಎದುರು ಸೇರಿದವರ ಒಂದೊಂದು ಬಗೆಯ ಮಾತು, ಕುಹಕದ ನಂಜಿ ಸಹಿಸುವುದಷ್ಟು ಸುಲಭವಲ್ಲ. ಮನಸ್ಸಿಗಾದ ಗಾಯ, ಹೇಳುವಾಗ ಒಂದೇ ಕಡೆ ನೆಟ್ಟ ನೋಟ, ಕಣ್ಣಲ್ಲಿ ಹೆಡೆಯಾಡುವ ಆಕ್ರೋಶ, ರಾಜುವಿಗೆ ಅಚ್ಚರಿ. ಎದೆಯೊಳಗೆ ಇಷ್ಟೊಂದು ಹೆಪ್ಪುಗಟ್ಟಿದ ನೋವನ್ನು ನುಂಗಿಕೊಂಡು ಬದುಕಿದವಳೇ ನನ್ನಬ್ಬೆ ಎಂದು ಪರಿತಪಿಸಿದ. ಒಂದು ರೀತಿ ಆಘಾತ, ಇದುವರೆಗೆ ಯಾರೆಲ್ಲೂ ತೆರೆದಿಡದ ಒಬ್ಬಂಟಿಯಾಗಿ ನುಂಗಿಕೊಂಡ ಬಗ್ಗೆ ವೇದನೆ. ಹೇಗೆ ಎದೆಗೂಡಲ್ಲಿ ಬಚ್ಚಿಕೊಂಡು ಬದುಕಿದಳೀಕೆ? ತನ್ನಲ್ಲಾದರೂ ಹೇಳಿಕೊಳ್ಳಬಾರದಿತ್ತೆ? ಮನಸ್ಸು ಹಗುರಾಗುತ್ತಿರಲಿಲ್ಲವೆ? ನನ್ನಲ್ಲಿ ಹೇಳಿಕೊಂಡಿದ್ದೇ ಆದರೆ ಮಗನೆದುರು ಕೀಳರಿಮೆ ಹೊಂದುತ್ತೇನೆ ಅಂದುಕೊಂಡಳೋ ಹೇಗೆ? ಒಮ್ಮೆಯೂ ಕಣ್ಣೀರು ಗರೆದದ್ದು ಕಂಡಿಲ್ಲ. ಹೃದಯದಲ್ಲಿ ತುಂಬಿಕೊಂಡ ನೋವನ್ನು ಹೊರಗೆಡಹುಲು ಗಟ್ಟಿಯಾಗಿ ಅಳಬಾರದಿತ್ತೆ? ನನ್ನ ಅರಿವಿಗೆ ಬರಬಹುದೆಂಬ ಅಂಜಿಕೆ ಇದ್ದಿರಬಹುದೇನು? ಈ ನೋವಿಗೆ ಪರಿಹಾರ ದೊರಕಬೇಕಾದರೆ ಆಕೆ ತಿರುಗಿ ನಿಲ್ಲಲೇಬೇಕು. ಹೃದಯಕ್ಕಾದ ನೋವಿನ ಗಾಯದ ಕಲೆ ಯಾರಿಂದಲೂ ಅಳಿಸಲಾಗದು. ಏನಮ್ಮ, ನನ್ನೊಂದಿಗೆ ಹಂಚಿಕೊಂಡಿದ್ದರೆ ಮನಸ್ಸಾದರೂ ಹಗುರವಾಗುತ್ತಿರಲಿಲ್ಲವೇ ಎಂದು ಬಗ್ಗಿದ ಗಲ್ಲವನ್ನು ಮೇಲೆತ್ತಿ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದ ಮಗನಿಗೆ, ಆಗ ಆ ಪರಿಸ್ಥಿತಿಯಲ್ಲಿ ಹೇಳಲು ನೀನೆಲ್ಲಿದ್ದಿ ಮಗು?
ವರುಷ ಕಳೆದಂತೆ ಮತ್ತೆ ನನ್ನ ಸರ್ವಸ್ವವೇ ನೀನಾಗಿದ್ದೆ. ನಿನ್ನನ್ನು ನೋಯಿಸಿ ನಾನ್ಯಾವ ಪಾಪಕ್ಕೂ

ಹಬ್ಬಕ್ಕೆ ಹೋಗಬೇಕು ಹೇಳು ಎಂದು ಮಗನ ಅಂಗೈಯನ್ನು ತನ್ನ ಕೈಯೊಳಗೆ ಭದ್ರವಾಗಿ ಹಿಡಿದಳು. ಏನಮ್ಮ ಒಗಟು? ನನ್ನ ಹುಟ್ಟಿನಂತೆ ನಿನ್ನ ಮಾತು ಒಗಟಾಗಿದೆಯಲ್ಲ. ನಿನ್ನವರೆಂಬವರು ಎಲ್ಲರೂ ಇದ್ದರು, ಆದರೆ ಯಾರೂ ಇಲ್ಲದವರಂತೆ ಒಬ್ಬಂಟಿಯಾಗಿ ಬದುಕಸವಿಸಿದಿ. ಅದೆಷ್ಟು ಬಾರಿ ಕೇಳಿದರೂ ಉತ್ತರವೇ ಇಲ್ಲದಂತೆ ಮೌನಿಯಾಗಿದ್ದೆ. ಇಷ್ಟು ವರುಷಗಳ ಬಳಿಕ ನಿನ್ನವರು, ನಿನ್ನ ಕುಟುಂಬ, ಎಲ್ಲರ ಸರ್ವಸ್ವವೂ ನಿನ್ನ ಪಾಲಿಗಿದೆ. ಮತ್ಯಾಕೆ ದುಃಖ? ಒಬ್ಬಂಟಿತನದಲ್ಲಿ ಕುಗ್ಗಿ ಹೋಗಿದ್ದಿ. ಎಲ್ಲರೊಡನೆ ಬೆರೆಯಲು ಭಯ ಆವರಿಸಿಕೊಂಡದ್ದರಿಂದ ಹೀಗಾಗಿರುವೆ. ಒಳ್ಳೆಯದರ ಜೊತೆ ಕೆಟ್ಟದ್ದೂ ಇದೆ, ಕೆಟ್ಟದರ ಜೊತೆ ಒಳ್ಳೆಯದೂ ಇರುತ್ತದೆ. ಎಲ್ಲರಿಗೂ ಇದರ ಅನುಭವ ಆಗೇ ಆಗುತ್ತದೆ. ನಿನ್ನೊಬ್ಬಳ ಬದುಕಿನೊಳಗಿನ ಪ್ರವೇಶವಲ್ಲ, ಅದರಿಂದ ನುಸುಳಿ ಪಾರಾಗುವುದನ್ನು ಕಲಿತುಕೊಳ್ಳಬಾರದಿತ್ತೆ ಎಂದರೆ ಬಾಮ್ನಿ ಬಾಯಿಯಲ್ಲಿ ಉತ್ತರವಿಲ್ಲ. ಆತನಿಗೆ ಹೇಳುವುದಾದರೂ ಹೇಗೆ? ಯಾವ ಬಾಯಲ್ಲಿ ಹೇಳಲಿ? ಎನ್ನುವ ವ್ಯಥೆಯೇ ಬೃಹದಾಕಾರದಲ್ಲಿ ಇದುವರೆಗೆ ಕಾಡಿದ್ದು. ಆಗಿನ ಕಾಲ ಈಗಿನಂತಿರಲಿಲ್ಲ. ಸೂರ್ಯ ಚಂದಿರರ ಹುಟ್ಟು ಹಾಗೂ ಮುಳುಗುವಿಕೆಯಲ್ಲಿ ಯಾವ ಬದಲಾವಣೆಯೂ ಇಲ್ಲ, ಅದೂ ಒಂದೇ ವೇಗದಲ್ಲಿ ನಡೆಯುತ್ತಿರುತ್ತದೆ. ಆದರೆ ಕೆಲವರಿಗೆ ಒಂದು ದಿನ ಒಂದು ವರುಷದಂತೆ ನಿಧಾನಗತಿಯಲ್ಲಿ ಕಂಡರೆ ಕೆಲವರಿಗೆ ಒಂದು ದಿನ ಒಂದು ಕ್ಷಣದಂತೆ ಅನಿಸಬಹುದು. ಸಂತೋಷ ಸೌಭಾಗ್ಯದಲ್ಲಿ ದಿನದ ಕರಗುವಿಕೆ ವೇಗವಾಗಿ ಕಂಡರೆ ಕಾಯಿಲೆಯಿಂದ ನೊಂದು ಬೆಂದವನಿಗೆ ಒಂದು ದಿನವೆಂದರೆ ಒಂದು ಯುಗವೆನಿಸದೆ? ಸುಖದಲ್ಲಿ ದಿನವೆನ್ನುವುದರ ರೂಪ ಚಿಕ್ಕದೆನಿಸಿದರೆ ದುಃಖದಲ್ಲಿ ದೀರ್ಘವಾಗಿರುತ್ತದೆ. ತನ್ನ ಪಾಲಿಗೆ ಆಗಿನ ಕಾಲ ಹೇಗಿರಲಿಲ್ಲ? ಇಂದು ಹೆಣ್ಣು ಮಕ್ಕಳ ಸ್ಥಾನಮಾನದಲ್ಲಿ ಏನೊಂದು ಬದಲಾವಣೆ, ಸ್ಥಿತಿಗತಿಯಲ್ಲಿ ಸುಧಾರಣೆ. ಆಗ ಹೆಂಗಸೆಂದರೆ ಬರಿಯ ಹೆಂಗಸಲ್ಲ, ಹೆಣ್ಣು ಹೆಂಗಸು, ಗಂಡಸರದ್ದೇ ಯಜಮಾನಿಕೆ. ಅವರು ಮುನ್ನಡೆದ ದಾರಿಯನ್ನು ಹೆಣ್ಣು ಹಿಂಬಾಲಿಸಬೇಕು. ಗಂಡು ತಂದು ಕೊಟ್ಟದ್ದನ್ನ ಹೆಣ್ಣು ಕೈ ನೀಡಿ ಪಡೆದು ಮನೆ ಮಂದಿಯ ಹೊಟ್ಟೆಗೆ ಅನ್ನಪಡಿಸಬೇಕಿತ್ತು. ಹೆಣ್ಣಿನ ಸಂಪಾದನೆಗೆ ಅವಕಾಶವೆಲ್ಲಿತ್ತು? ಬಾಮ್ನಿ ಬಾಯಿಂದ ಮನಸ್ಸು ಅದೆಷ್ಟೋ ವರುಷಗಳ ಹಿಂದೆ ಅರಿವಿಲ್ಲದೆ ಜಾರಿ ಹೋಗಿತ್ತು. ಅವಳ ಬಾಲ್ಯಕ್ಕೆ, ಅವಳ ತವರಿನಂಗಳಕ್ಕೆ, ಹಿರಿಯ ಮುತ್ತಜ್ಜಿಯಿಂದ ಮಾತುಕತೆಗೆ, ಕೇಳಿದ ಭಯಾನಕ ನೈಜ ಕತೆಗಳಿಗೆ, ಹೆಣ್ಣೆಂದರೆ ಹೀಗೆ ಇರಬೇಕೆನ್ನುವ ಅವರೇ ಎಳೆದುಕೊಂಡ ಪರಿಧಿಗೆ ಮತ್ತು ಪರಿಸ್ಥಿತಿಗೆ, ಮುಗ್ಧ ಮನಸ್ಸುಗಳ ಕೇರಿಗೆ. ಆ ಕಥೆಗಳನ್ನ ಕೇಳಿ ಹನಿಗಣ್ಣಾದದ್ದು ಅದೆಷ್ಟು ಬಾರಿ. ಗಂಡನೆಂದರೆ ದೇವರು, ಅವನ ಎದುರು ಮಾತನಾಡಲು ಭಯಪಡುತ್ತಿದ್ದ ಕಾಲ. ವ್ಯಾಪಾರ ನಿಮಿತ್ತ ತಿಂಗಳುಗಟ್ಟಲೆ ದೂರ ದೂರಿಗೆ ಪ್ರಯಾಣ ಮಾಡುತ್ತಿದ್ದ ಯಜಮಾನರುಗಳು. ಗೋವಿನಂತಹ ಮಡದಿಯರ ಮೇಲೆಯೂ ಮುಂಜಾಗ್ರತೆಯ ಪ್ರಯೋಗ ಮಾಡುತ್ತಿದ್ದವರೂ ಇದ್ದರು. ತನ್ನಮ್ಮ ಯಾವತ್ತೂ ಒಡಲ ಬೇನೆ ಬೇಗೆಗಳನ್ನ ಹತೋಟಿಗೆ ತರಬೇಕಾದಲ್ಲಿ ಹಾತೊರೆಯುತ್ತಿದ್ದದ್ದು ಸಂಕದ ಬದಿಯಿರುವ ಮನೆಯ ಗೌರಮ್ಮನ ಭೇಟಿಗೆ. ಅನುಕೂಲಸ್ಥರು ಅವರು. ಗೌರಮ್ಮನ ಮನಸ್ಸೋ ತೆರೆದ ಬಾಗಿಲು. ದಾನ ಧರ್ಮಕ್ಕೆ ಕೈ ಇದ್ದದ್ರಲ್ಲಿ ಹಂಚಿ ತಿನ್ನುವ ಮನೋಭಾವದಾಕೆ, ಹಾಗಾಗಿ ಊರಿಗೆ ಊರೇ ಕೊಂಡಾಡುವ ವ್ಯಕ್ತಿತ್ವದಾಕೆ. ತಾಯಿಯನ್ನು ಬಹಳ ಬೇಗನೆ ಕಳೆದುಕೊಂಡವಳೆಂದು ಹಿರಿತಲೆಗಳು ಒಂದು ಬೊಗಸೆ ಪ್ರೀತಿ ಜಾಸ್ತಿಯೇ ಹಂಚುತ್ತಿದ್ದುದು. ತನ್ನ ತಾಯಿಗೂ ಎಲ್ಲಿದ್ದೆ ಪುರುಸೊತ್ತು? ಪಟೇಲರ ಮನೆಯಲ್ಲಿ ಗಾಣದೆತ್ತಿನ ದುಡಿತ, ಮತ್ತೆ ಮನೆಗೆ ಬಂದರೆ ಅಲ್ಲಿಯೂ ಕೆಲಸ. ಇದೆಲ್ಲದಕ್ಕೂ ಅಪರೂಪಕ್ಕೊಮ್ಮೆ ಬಿಡುವು ಮಾಡಿಕೊಂಡು ಮಕ್ಕಳ ಕಣ್ತಪ್ಪಿಸಿ ಗೌರಮ್ಮನ ಬಳಿ ಹೋಗುತ್ತಿದ್ದರು. ಆ ಗಳಿಕೆಗಾಗಿ ಕಾಯುತ್ತಿದ್ದ ತಾನು ಆಕೆಯ ಬಾಲದಂತೆ ಹಿಂಬಾಲಿಸದೆ ಬಿಡುತ್ತಿರಲಿಲ್ಲ. ಅದಕ್ಕೂ ಒಂದು ಕಾರಣವಿತ್ತು. ಕೈ ಮೇಲೆ ಹಾಕುವ ಬೆಲ್ಲದ ತುಂಡಿನ ಆಸೆ ಒಂದಾದರೆ ಎರಡನೆಯದ್ದೇ ಅಲ್ಲಿಯ ಗೋಳಿಮರದಿಂದ ಇಳಿದ ಬಿಳಲಿನಲ್ಲಿ ಆಡುವ ಜೋಕಾಲಿಗಾಗಿ. ಅಮ್ಮ ಅವರೊಡನೆ ಹರಟೆಯಲ್ಲೋ ಮಗ್ನರಾಗುತ್ತಿದ್ದರು. ಕೆಲವೊಮ್ಮೆ ಮಾತುಗಳು ನಡುನಡುವೆ ಕಿವಿಗೆ ಬಿದ್ದರೂ ಅರ್ಥವಾಗುತ್ತಿರಲಿಲ್ಲ, ಅಲ್ಲದೆ ಆಡುವ ಬರದಲ್ಲಿ ಕೇಳಿಸಿಕೊಳ್ಳುವ ಮನಸ್ಸು ಆಗುತ್ತಿರಲಿಲ್ಲ. ಮನೆಗೆ ಬಂದ ಮೇಲೆ ರಾತ್ರಿಯ ಊಟದ ನಂತರ ಕಾಲು ನೀಡಿ ಕುಳಿತು ಮನೆ ಮಂದಿಯ ಪಂಚಾಯಿತಿಗೆ ವಿಷಯ ಬಂದೇ ಬರುತ್ತದೆಂದು ಆಕೆಗೆ ಮೊದಲೇ ಗೊತ್ತಿರುತ್ತಿತ್ತು. ಅಂತೆಯೇ ಅಂದು ರಾತ್ರಿಯ ಪಂಚಾಯಿತಿ ಕಟ್ಟೆಯಲ್ಲಿ ಗೌರಮ್ಮನದ್ದೇ ವಿಚಾರ ಬಂದಿತ್ತು. ಚಿಕ್ಕಮ್ಮ ಅಮ್ಮನಲ್ಲಿ ಗೌರಮ್ಮನಂತವರು ನಮ್ಮೂರಲ್ಲಿ ಯಾರೂ ಇರಲಿಕ್ಕಿಲ್ಲ ಅಲ್ಲವೇನಕ್ಕ? ಎಷ್ಟು ಮುಗ್ಧ ಹೆಂಗಸು, ಗಂಡ ಹೆಂಡತಿಯ ಅನ್ಯೋನ್ಯತೆ. ಅವರ ತಾಯಿಯೂ ತುಂಬಾ ಒಳ್ಳೆಯವರಂತಲ್ಲ? ಅವರೀಗ ಇದ್ದಿದ್ದರೆ ಮೊಮ್ಮಕ್ಕಳ ಲಾಲನೆ ಪಾಲನೆಗೆ ಗೌರಮ್ಮನಿಗೆ ಕಷ್ಟವಾಗುತ್ತಿರಲಿಲ್ಲ. ಪಾಪ, ಹೋಗಿಬಿಟ್ಟರು ಎಂದು ಮಾತು ಬೀಳುವುದಕ್ಕೆ ಮುಂಚೆಯೇ ತನ್ನಬ್ಬೆ ನಡುವೆ ಬಾಯಿ ಹಾಕಿ, ಹೋದದ್ದೇ, ಅವರನ್ನು ಸಾಯುವಂತೆ ಮಾಡಿದ್ದೆ ಅಂದಾಗ ಅಲ್ಲೇ ಕುಳಿತ ಬಾಮ್ನಿ ಬಾಯಿಯ ಕಿವಿ ನೆಟ್ಟಗಾಗಿತ್ತು. ಹೌದು, ಗೌರಮ್ಮನ ಅಮ್ಮನು ಇವರಂತೆಯೇ ಮೂಕ ಪ್ರಾಣಿ, ಗೋವಿನಂಥವರು, ಗಂಡ ಅಂದದ್ದಕ್ಕೆಲ್ಲ ತಲೆಯಾಡಿಸುತ್ತಿದ್ದವರು. ಅಂತಹ ಹೆಂಡತಿಗೆ ಜಮದಗ್ನಿಯಂತಹ ಗಂಡ ಶಿಕ್ಷೆ ಕೊಟ್ಟದ್ದೇ? ಯಾರೂ ಏನೂ ಎದುರು ಮಾತನಾಡುವಂತಿರಲಿಲ್ಲ. ಯಜಮಾನಿಕೆಯ ದರ್ಪ, ಹಣದ ಮದ, ವ್ಯಾಪಾರಕ್ಕಾಗಿ ದೂರ ದೂರಿನ ಪ್ರಯಾಣ ತಿಂಗಳುಗಟ್ಟಳೆ. ಹೋದರೆ ಹೋಗಲಿ, ಸುಮ್ಮನೆ ಹೋಗುತ್ತಿದ್ದರೆ ಇಲ್ಲ, ಹೆಂಡತಿಯ ಗುಪ್ತಾಂಗವನ್ನೇ ಹೊಲಿದು ಹೋಗುತ್ತಿದ್ದ ನೀ.

0: ಕಿಚನವ, ಎಲ್ಲಿತ್ತು ನಂಬಿಕೆ? ಆ ಪದಕ್ಕೆ ಅರ್ಥವೇ ಇರಲಿಲ್ಲ. ಅವರಿಗೋ ಊರು ಮೇಯುವ ಸ್ವಾತಂತ್ರ್ಯ, ಹೆಂಡತಿ ಗರತಿ ಗಂಗವ್ವನ ಸ್ಥಾನ. ಉರಿ ಸೆಳೆತ ನೋವು ನುಂಗಿಕೊಂಡು ಕೀವು ತುಂಬಿ ಜ್ವರವೇರಿ ನರಳಿ ನರಳಿ ಸತ್ತೇ ಹೋದರೆ ಆ ಸ್ಥಾನಕ್ಕೆ ಮತ್ತೊಬ್ಬಳು, ಆ ಎಲ್ಲಿತ್ತು ಹೆಣ್ಣು ಸಂತಾನಕ್ಕೆ ಬರ? ಯಾವ ರೀತಿಯಲ್ಲಾದರೂ ಯಾವ ನೋವಲ್ಲಾದರೂ ಗಂಡಿನೊಂದಿಗೆ ಬಾಳುವುದೇ ಹೆಣ್ಣಿನ ಧರ್ಮವಂತೆ. ಮನೆ ಮಂದಿಯ ಮಾತು ಅವಾಗ ಕೇಳಿಸಿಕೊಂಡರೂ ಸರಿಯಾಗಿ ಅರ್ಥವೂ ಆಗಿರಲಿಲ್ಲ ಬಾಮ್ನಿಬಾಯಿಗೆ, ಅರ್ಥವಾಗುವ ಪ್ರಾಯವೂ ಅದಾಗಿರಲಿಲ್ಲ. ಆದರೆ ನೆನಪಾದಾಗಲೆಲ್ಲ ಅದರ ಒಳಮರ್ಮ ತೆರೆದುಕೊಳ್ಳಲು ಆರಂಭಿಸಿತ್ತು. ಗಂಡನೇ ದೇವರು, ನಡತೆಯೇ ಎಲ್ಲ ಸಂಪತ್ತಿಗಿಂತ ಶ್ರೇಷ್ಠ. ಹೆಣ್ಣಿನ ಪ್ರತಿಬಿಂಬದ ಕನ್ನಡಿ ನಡತೆ, ಬಂಗಾರಕ್ಕಿಂತಲೂ ಮಿಗಿಲಾದ ಆಭರಣವೇ ನಡತೆ. ಆದರೆ ಗಂಡಿಗೆ ಇದು ಅನ್ವಯಿಸದೆ ಎನ್ನುವ ಪ್ರಶ್ನೆ ಕಾಡಿದ್ದಂತೂ ಸತ್ಯ. ಮದುವೆ ಅಂದರೆ ಹೆಣ್ಣು ಗಂಡಿನ ಅಡಿಯಾಳೆ ಇಲ್ಲ, ಅದು ಸಾಧ್ಯವಿಲ್ಲ. ಗಂಡು ಹೆಣ್ಣು ರಥದ ಎರಡು ಚಕ್ರಗಳಿದ್ದಂತೆ, ದಾಂಪತ್ಯವೆಂದರೆ ಕಬ್ಬಿಣ ಮತ್ತು ಸೂಜಿಗಲ್ಲಿನ ಕಾಂತಶಕ್ತಿಯ ಸೆಳೆತದಂತೆ. ಗಂಡ ಹೆಂಡತಿಯ ಅನ್ಯೋನ್ಯತೆ ಪಾಪ, ಅನ್ಯೋನ್ಯತೆ ಪಾಪ. ಗೌರಮ್ಮನ ಅಮ್ಮನಿಗೆ ಕೇವಲ ಕಾಣುವವರ ಕಣ್ಣಿಗೆ ಮಾತ್ರ ಮಡದಿಯ ಸ್ಥಾನ, ಗಂಡನ ದೃಷ್ಟಿಯಲ್ಲಿ ಕೇವಲ ಭೋಗದ ವಸ್ತು. ಅಪನಂಬಿಕೆಗೆ ಗುರಿಯಾದ ಆಕೆ, ನಂಬಿಕೆ ಕಳಕೊಂಡ ಮೇಲೆ ವಿಶ್ವಾಸವೆಲ್ಲಿ ಉಳಿಯುತ್ತದೆ? ಮತ್ತೆ ಕೇವಲ ಭಯದ ಬದುಕಲ್ಲೇ ಇದ್ದಿರಬೇಕು ಆ ತಾಯಿ. ಎಲ್ಲವನ್ನು ಸಹಿಸಿಕೊಂಡು ಗಂಡನೊಂದಿಗೆ ಬಾಳುವುದು ಹೆಣ್ಣಿನ ಧರ್ಮವೆನ್ನುವ ಸಮಾಜ ಒಂದು ಕಡೆಯಾದರೆ, ಗಂಡಿನೊಂದಿಗೆ ಬಾಳಬೇಕೆನ್ನುವ ಹಂಬಲಕ್ಕೆ ಎಳ್ಳು ನೀರು ಬಿಟ್ಟು ಚಂದ ಕಾಣುವ ವರ್ಗವೂ ಇಲ್ಲದಿಲ್ಲ ಎನ್ನುವ ಯೋಚನೆ ಮನಸ್ಸಿಗೆ ಬರುತ್ತಿದ್ದಂತೆ ಮತ್ತೊಮ್ಮೆ ಹನಿಗಣ್ಣಾದ ಬಾಮ್ನಿಬಾಯಿಯ ದುಃಖದ ಕಟ್ಟೆ ಒಡೆಯಲು ಇನ್ನೇನು ಹೆಚ್ಚು ಹೊತ್ತು ಇರಲಿಲ್ಲ. ಇದನ್ನೆಲ್ಲ ಗಮನಿಸುತ್ತಿದ್ದ ರಾಜು, ಏನಮ್ಮ ನೀನು, ಪುನಃ ಒಗಟಿನದ್ದೇ ಮಾತು, ಧರ್ಮ ಕರ್ಮದ ಕನವರಿಕೆ, ಏನಾಗಿದೆ ನಿನಗೆ ಎಂದು ಹಗುರದಲ್ಲಿ ಗದರಿದ. ಮೌನ ಕಟ್ಟೆ ಒಡೆದಿದೆ ಮಗನೇ, ಮಾತು ಹರಿದಾಡುತ್ತಿದೆ, ಮಾತಿನ ಬೆಲೆ ತಿಳಿದಿದೆ, ಹೃದಯದ ತಕ್ಕಡಿಯಿಂದ ತೂಗಿಯೇ ಮಾತನಾಡುತ್ತಿದ್ದೇನೆ. ಹುಚ್ಚು ಹಿಡಿದಿದೆ ಎಂದೆಣಿಸುತ್ತಿದೆಯಾ? ಹುಚ್ಚಲ್ಲ, ಮನಸ್ಸಿನೊಳಗೆ ಮಿನ್ನನೆ ಸುಡುವ ಕಿಚ್ಚು. ಕಾಲಡಿಯ ನೆಲ ಕುಸಿದಾಗಲೂ ಮಾತನಾಡಲಿಲ್ಲ, ಆಕಾಶ ಕಡಿದು ತಲೆಯ ಮೇಲೆ ಬಿದ್ದಾಗಲೂ ಮಾತನಾಡಲಿಲ್ಲ. ಜೀವನದ ಕೆಲವೊಂದು ಕಹಿ ಕಠೋರ ಸತ್ಯಗಳನ್ನು ಎದುರಿಸಿಕೊಂಡು ಮನಸ್ಸು ಬಲಿಷ್ಠವಾಗಿದೆ. ಮತ್ತೊಮ್ಮೆ ಮೌನದ ಬೆಪ್ಪಳಗೆ ಹುದುಗಿ ಕುಳಿತುಕೊಳ್ಳಬೇಕೆಂದು ಬಯಸುವೆಯಾ ಎಂದು ಮಗನತ್ತ ಪ್ರಶ್ನಾರ್ಥಕವಾಗಿ ನೋಟ ಬೀರಿದರು. ರಾಜುವಿಗೆ ಅಮ್ಮನ ದೃಷ್ಟಿಯನ್ನು ಎದುರಿಸಲು ಭಯವಾಯಿತು. ಇಷ್ಟು ಮಾತನಾಡುತ್ತಿರುವುದೇ? ಆತನಿಗೆ ಆಶ್ಚರ್ಯ. ತನಗೆ ಬುದ್ಧಿ ಬಂದಾಗಿನಿಂದ ತಾಯಿ ಮಿತಭಾಷಿ, ಮಾತು ಕಡಿಮೆ. ಇನ್ನೇನಾಗಿದೆ ಈಕೆಗೆ? ಖಂಡಿತವಾಗಿಯೂ ಅಚ್ಚರಿಗೊಂಡ ರಾಜು.
1: ಇದುವರೆಗೆ ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಸತ್ಯಕಂಬ ಕಾದಂಬರಿ ಓದು ಸರಣಿ ಪ್ರಸಾರವಾಯಿತು. ನಿರೂಪಣೆ ಮಮತಾ ನವೀನ್ ಶೆಟ್ಟಿ.
2: ಸರೋಜಾ ಆಚಾರ್ಯ ಅವರಿಂದ ಸಣ್ಣ ಕಥೆ ಜ್ಯೋತಿರ್ಗಮಯ.
3: ಬೆಳಗ್ಗೆ ಕ್ಲಿನಿಕ್ಗೆ ಹೋದಾಗಲೇ ಸ್ವಲ್ಪ ತಡವಾಗಿತ್ತು. ಆಗಲೇ ಐದಾರು ಗಂಡಸರು ಮಕ್ಕಳು ಕಾಯುತ್ತಿದ್ದರು. ಲಘುಬಗೆಯಿಂದ ಒಳಗೆ ಬಂದವಳೇ ರೂಢಿಯಂತೆ ಧನ್ವಂತರಿಗೆ ದೀಪ ಹಚ್ಚಿ ನಮಸ್ಕಾರ ಮಾಡಿ ಕೂತ್ಕೊಂಡೆ. ಈ ಕ್ಲಿನಿಕ್ ಎಂದರೆ ನಮ್ಮ ವಾಸದ ಮನೆಗೆ ತಾಗಿದಂತೆ ಕಟ್ಟಲಾಗಿದ್ದ ಎರಡು ಕೋಣೆಗಳು ಅಷ್ಟೇ. ತಿಳಿ ಗುಲಾಬಿ ಬಣ್ಣದ ಉಡುಗೆಯ ಮಹಿಳೆಯೊಬ್ಬಳು ಈಗಷ್ಟೇ ಒಳಗೆ ಬರುತ್ತಿರುವುದು ಕಂಡಿತು. ಇರಲಿ, ಹೊರಗಿನ ವಾತಾವರಣಕ್ಕೆ ಸ್ವಲ್ಪ ರಂಗು ಬಂದಿತು ಎನಿಸಿ ನನಗೆ ನಗು ಬಂತು. ಮುಂದೆ ಸರದಿಯಂತೆ ರೋಗಿಗಳನ್ನು ಪರೀಕ್ಷಿಸಿ ಔಷಧಿಗಳನ್ನು ಕೊಟ್ಟು ಕಳುಹಿಸಿ ತಲೆ ಎತ್ತಿದರೆ ಹೊರಗಿನ ಗುಲಾಬಿ ಬಣ್ಣ ನಾಪತ್ತೆಯಾಗಿತ್ತು. ಗಂಟೆ ಎರಡನ್ನು ಸಮೀಪಿಸುತ್ತಿತ್ತು. ರಜನಿ, ಯಾರೂ ಪೇಷಂಟ್ ಇಲ್ಲವಲ್ಲ, ಮುಂದಿನ ಬಾಗಿಲು ಹಾಕಿ ನೀನು ಹೋಗಮ್ಮ, ಹಾಸ್ಟೆಲ್ನಲ್ಲಿ ನಿನ್ನ ಊಟ ತಣ್ಣಗಾಗಿರುತ್ತೇನೋ ಎನ್ನುತ್ತಾ ಎದ್ದೆ. ಹೌದಾ ರಜನಿ, ಅದೊಂದು ಹೆಣ್ಣು ಮಗಳು ಆಗಲೇ ಬಂದ ಹಾಗಿತ್ತು. ಯಾರದು? ಒಳಗೂ ಬರಲಿಲ್ಲ, ಎಲ್ಲಿ ಹೋದ್ರು? ಹೌದಮ್ಮ, ಬಂದು ಸ್ವಲ್ಪ ಹೊತ್ತು ಕೂತಿದ್ರು, ಆಮೇಲೆ ಮತ್ತೆ ಬರ್ತೇನೆಂತ ಹೇಳಿ ಹೋದ್ರಮ್ಮ ಎನ್ನುತ್ತಾ ರೋಗಿಗಳ ಹೆಸರು ಮತ್ತಿತರ ವಿವರಗಳ ಫೈಲನ್ನು ಒಳಗೆ ತಂದು ಇರಿಸಿದಳು ರಜನಿ. ಫೈಲನ್ನು ಮೇಲಿಂದ ಮೇಲೆ ನೋಡಿದಾಗ ಆ ಮಹಿಳೆಯ ಹೆಸರು ಭಾನುಮತಿ ಮತ್ತು ಆಕೆ ಬನಶಂಕರಿಯ ಯಾವುದೇ ಅಪಾರ್ಟ್ಮೆಂಟಿನಿಂದ ಬಂದಿರುವ ವಿಚಾರ ತಿಳಿಯಿತು. ಭಾನುಮತಿ, ತುಸು ಅಪರೂಪದ ಹೆಸರು. ಅಷ್ಟೇ ಅಲ್ಲ, ಅದೆಷ್ಟೋ ವರ್ಷಗಳು ನನ್ನೊಂದಿಗೆ ಅವಿನಾಭಾವ ಸಂಬಂಧಗಳನ್ನು ಹೊಂದಿದ್ದ ಹೆಸರು ಕೂಡ. ಆಲೋಚನೆ ಮಾಡುತ್ತಲೇ ಮನೆಗೆ ಬಂದು ಪತಿರಾಯರೊಂದಿಗೆ ಊಟ ಮಾಡಿ ಮಜ್ಜಿಗೆ ಲೋಟ ಹಿಡಿದುಕೊಂಡು ಬಾಲ್ಕನಿಯಲ್ಲಿ ಕುಳಿತರೆ ಮನಸ್ಸು ಮಾತ್ರ ತಾನೇ ತಾನಾಗಿ ಭೂತಕಾಲಕ್ಕೆ ಜಾರಿತ್ತು. ನಾಲ್ಕನೇ ಕಲಿಯುತ್ತಿದ್ದಾಗ ಹೊಸತಾಗಿ ಒಬ್ಬಳು ಹುಡುಗಿ ನಮ್ಮ ತರಗತಿಗೆ ಬಂದು ಸೇರಿದ್ದಳು. ಅವಳ ಹೆಸರು ಭಾನುಮತಿ. ಎತ್ತರದ ಮೈಕಟ್ಟು, ಗೋಧಿ ಬಣ್ಣ, ಆಕರ್ಷಕವಾಗಿದ್ದ ಮುಖದಲ್ಲಿ ಸದಾ ನಸುನಗು, ಯಾರನ್ನು ಕ್ಯಾರೇ ಮಾಡದ ಬಿಂದಾಸ್ ಹುಡುಗಿ, ಆಟೋಟಗಳಲ್ಲೂ ಸದಾ ಮುಂದು. ಸರಕಾರಿ ಕೆಲಸದಲ್ಲಿದ್ದ ಅವಳ ತಂದೆಗೆ ನಮ್ಮ ಊರಿಗೆ ವರ್ಗವಾಗಿತ್ತು. ಅವರ ಮನೆಯಲ್ಲಿ ಮೊದಲ ಎರಡು

ಗಂಡು ಮಕ್ಕಳಂತೆ. ಭಾನುಮತಿ 12 ವರ್ಷಗಳ ನಂತರ ಅಪರೂಪವಾಗಿ ಹುಟ್ಟಿದ ಹೆಣ್ಣು ಮಗುವಂತೆ, ಸಾಕಷ್ಟು ಅನುಕೂಲವಂತರಂತೆ. ಹೀಗೆ ಸುದ್ದಿಯ ಚೂರುಗಳು ಒಟ್ಟಾಗುತ್ತಿದ್ದವು. ನಮ್ಮ ಹಳ್ಳಿಯನ್ನು ಹೋಲಿಸಿದರೆ ತುಸು ಆಧುನಿಕ ಎನ್ನಬಹುದಾದ ಜೀವನ ಶೈಲಿ ಅವರದು. ಇಲ್ಲಿ ನಾವಂತೂ ಅಪ್ಪಟ ಹಳ್ಳಿಗರೆಯನ್ನಿ. ಅಜ್ಜ ಮುತ್ತಜ್ಜರಿಂದ ಬಳುವಳಿಯಾಗಿ ಬಂದಿದ್ದ ನಾಟಿ ಔಷಧಿಗಳನ್ನು ಊರವರಿಗೆ ಕೊಡುತ್ತಾ ಪಂಡಿತರೆನಿಸಿಕೊಂಡವರು ನಮ್ಮಪ್ಪ. ಒಟ್ಟೊಟ್ಟಿಗೆ ಸ್ವಲ್ಪ ಜ್ಯೋತಿಷ್ಯ, ಸ್ವಲ್ಪ ಪೌರೋಹಿತ್ಯ ಅಂತೆಲ್ಲ ಮಾಡುತ್ತಾ 4 ಮಕ್ಕಳ ಸಂಸಾರವನ್ನು ಶ್ರಮದಿಂದಲೇ ಸಾಗಿಸುತ್ತಿದ್ದವರು. ನನ್ನಂತೆಯೇ ಈ ಮಣ್ಣಿನ ಮಕ್ಕಳಾದ ನನ್ನ ಸಹಪಾಠಿಗಳ ಜೀವನ ಸ್ತರವು ಹೆಚ್ಚು ಕಡಿಮೆ ಇದೇ ಆಗಿತ್ತು. ಹಾಗಿರಲು ಆಕಾಶದಿಂದ ಧರೆಗಳಿದಂತೆ ಈ ಹೊಸ ಹುಡುಗಿಯ ಆಗಮನ ತರಗತಿಯ ಹುಡುಗ ಹುಡುಗಿಯರು ಇರಲಿ, ಶಿಕ್ಷಕ ವರ್ಗದಲ್ಲೂ ಸಣ್ಣ ಸಂಚಲನವನ್ನು ಉಂಟು ಮಾಡಿತ್ತು. ಆ ಭಾನುಮತಿ ಹೆಸರೇ ಎಷ್ಟು ಚೆನ್ನಾಗಿದೆ ಅಲ್ವಾ? ನಮಗೂ ಇಟ್ಟಿದ್ದಾರೆ ಕಣೆ ಅಜ್ಜಿ ಕಾಲದ ಹೆಸರುಗಳು, ಕಾವೇರಿ, ಭಾಗೀರಥಿ, ಯಶೋದ ಅಂತ. ಮತ್ತೆ ಇನ್ನು ಹೇ, ಅವಳ ಶೂ ನೋಡೋ ಹೇಗೆ ಹೊಳಿತಿದೆ ಅಲ್ವಾ? ಹೇ, ಅವರ ಮನೆಯಲ್ಲಿ ಇದ್ದಲಿನ ಇಸ್ತ್ರಿ ಪೆಟ್ಟಿಗೆ ಇದೆ ಅಂತೆ ಕಣೆ. ಹೀಗೆ ಶುರುವಾಗಿ ಒಂದೋ ಅವಳನ್ನು ಅನುಕರಣೆ ಮಾಡುವ ಅಥವಾ ಹೊಟ್ಟೆ ಕಿಚ್ಚಿನಿಂದ ಅವಳನ್ನು ದೂರುವ 2 ಬಣಗಳು ಉಂಟಾಗಿದ್ದವು. ನಮ್ಮೊಟ್ಟಿಗೆ ಕಾಡು, ಬೆಟ್ಟ, ಹಾಡಿ, ಹುಣಿ ಎಲ್ಲ ಸಲೀಸಾಗಿ ತಿರುಗುತ್ತಿದ್ದ ಹುಡುಗಿ ಕುಂಟಬಿಲ್ಲೆ, ಕಳ್ಳ ಪೊಲೀಸ್ ಮಾತ್ರವಲ್ಲ, ಕುಟ್ಟಿದೊಣ್ಣೆ ಕೂಡ ಆಡುತ್ತಿದ್ದಳು. 7 ವರ್ಷಗಳ ಶಾಲಾ ಪರ್ವ ಮುಗಿದು PUCಗಾಗಿ 15 ಕಿಲೋಮೀಟರ್ ದೂರದ ಪೇಟೆಗೆ ಹೋಗಲು ನಾವೆಲ್ಲ ಬಸ್ ಸ್ಟ್ಯಾಂಡಲ್ಲಿ ಕಾಯುತ್ತಿದ್ದರೆ ಭಾನು ಸ್ಕೂಟರ್ ಕೊಂಡಿದ್ದಳು. ಈಗಾಗಲೇ ರಿಟೈರ್ ಆಗಿದ್ದ ಅವಳ ತಂದೆ ನಮ್ಮೂರಲ್ಲೇ ಒಂದು ತೋಟ ಮನೆ ಕೊಂಡುಕೊಂಡಿದ್ದರು. ಈ ಮಧ್ಯೆ ಜ್ಯೋತಿಷ್ಯದಂತೆ ಪೌರೋಹಿತ್ಯಕ್ಕೂ ಜನರಲ್ಲಿ ಬೇಡಿಕೆ ಹೆಚ್ಚಾಗಿದ್ದು ಪಕ್ಕದ ಮಂಗಳೂರಿಗೆ, ದೂರದ ಬೆಂಗಳೂರಿಗೆ ಎಂದು ಮಾರಕ್ಕೊಮ್ಮೆ ಹೋಗಿ ಬರುತ್ತಿದ್ದ ಅಪ್ಪಯ್ಯನು ಆರ್ಥಿಕವಾಗಿ ಚೇತರಿಸಿಕೊಂಡಿದ್ದರು. ಡಿಗ್ರಿ ಮುಗಿದ ವರ್ಷವೇ ನನ್ನ ಮದುವೆ ಆಯಿತು. ನನ್ನವರು ರಾಧಾಕೃಷ್ಣ, ಬೆಂಗಳೂರಿನಲ್ಲಿ ಒಂದು ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದರು. ಮಧ್ಯಮ ವರ್ಗದ ಸಂಸಾರ ನನ್ನದು. ಮೊದಲೊಂದು ಹುಡುಗಿ, ಆಮೇಲೊಂದು ಹುಡುಗ. ನನ್ನ ಗಂಡನಾಗಾದರೂ ಹಿರಿಯರ ಮನೆ ಕಡೆಯಿಂದ ಸಾಕಷ್ಟು ಜವಾಬ್ದಾರಿಗಳಿದ್ದವು. ಅಂತೂ ನಾವು ಒಂದು ಸೈಟ್ಕೊಂಡು ಸ್ವಂತ ಮನೆ ಕಟ್ಟಿದಾಗ 20 ವರ್ಷಗಳೇ ಕಳೆದಿದ್ದವು. ನಾನು 1-2 ಆಸ್ಪತ್ರೆಗಳಲ್ಲಿ ಅರೆಕಾಲಿಕ ವೈದ್ಯೆಯಾಗಿ ಕೆಲಸ ಮಾಡುತ್ತಿದ್ದೆ. ಇದೀಗ ಪಕ್ಕಾ ಬೆಂಗಳೂರು ವಾಸಿಯೇ ಆಗಿಬಿಟ್ಟಿದ್ದೆ. ನಾನಿಲ್ಲೇ ಲೈಬ್ರರಿ ಕಡೆ ಹೋಗಿ ಬರುತ್ತೇನೆ ಕಾವೇರಿ. ಬೆಚ್ಚಿ ತಟ್ಟನೆ ತಲೆ ತಿರುಗಿಸಿ ನೋಡಿದೆ. ಇವರು ನನ್ನ ಗಂಡ ಹೊರಟು ನಿಂತಿದ್ದಾರೆ. ಸಾಮಾನ್ ಲಿಸ್ಟ್ ತಗೊಂಡಿದ್ದೇನೆ, ಬರ್ತಾ ತಂದು ಬಿಡ್ತೇನೆ ಹೇಳುತ್ತಾ ಅವರು ಹೊರ ನಡೆದಾಗ ನನ್ನ ಖಾಲಿ ಲೋಟಕದಲ್ಲಿ ಮಜ್ಜಿಗೆ ಒಣಗಿ ಹೋಗಿತ್ತು. ಓ ಭಾನು, ಹಳೆ ವಿಚಾರಗಳ ಗುಂಗಿನಲ್ಲೇ ನನ್ನ ಮುಳುಗಿಸಿಬಿಟ್ಟೆಯಲ್ಲೇ, ನಿಜವಾಗಿ ನೀನು ಗ್ರೇಟ್ ಕಣೆ ಎಂದು ತಲೆ ಕೊಡವಿಕೊಂಡೆ. ಆಷಾಢ ಶುರುವಾಗಿತ್ತು. ಆಕಾಶವೇ ಹರಿದು ಹೋದಂತೆ ಭೀಕರ ಮಳೆ. ಈಗಿನ್ನೂ 5 ಆಗಿಲ್ಲ, ಆಗಲೇ ಕತ್ತಲು. ಯಾವುದೋ ಪತ್ರಿಕೆಯಲ್ಲಿ ತಿರುವಿ ಹಾಕುತ್ತಿದ್ದೆ ನಾನು. ಮುಂದಿನ ಕೋಣೆಯಲ್ಲಿ ರಜನಿ ಪರೀಕ್ಷೆಗೆಂದು ಓದಿಕೊಳ್ಳುತ್ತಿದ್ದಳು. ಹೊರಗೆಲ್ಲೋ ಕಾರಿನ ಬಾಗಿಲು ಹಾಕಿದ ಸದ್ದು. ಡಾಕ್ಟರ್ ಇದ್ದಾರಲ್ಲ, ಯಾರೋ ಕೇಳಿದಂತಾಯಿತು. ರಜನಿ ಏನೋ ಉತ್ತರಿಸದಂತಿತ್ತು. ಅಷ್ಟರಲ್ಲಿ ತುಸು ಸ್ಥೂಲಕಾಯದ ಎತ್ತರದ ಮಹಿಳೆಯೊಬ್ಬಳು ಒಳಗೆ ಬಂದಿದ್ದರು. ಈಕೆ ಒಂದೇ ಕ್ಷಣ, ವಾಟ್ ಅ ಸರ್ಪ್ರೈಸ್ ಬಾನು ಎನ್ನುತ್ತಾ ಅವಳ ಕೈಗಳನ್ನು ಆತ್ಮೀಯವಾಗಿ ಹಿಡಿದುಕೊಂಡೆ. ಬಾ ಬಾ, ಬನ್ನಿ ಕೂತ್ಕೊಳ್ಳಿ. ಹಾಯ್ ಕಾವೇರಿ, ಸರ್ಪ್ರೈಸ್ ಏನಿಲ್ಲ, ನಾನೊಮ್ಮೆ ಬಂದಿದ್ದೆ ಲಾಸ್ಟ್ ಮಂತ್, ನಿನ್ನನ್ನು ತುಂಬ ಮಾತಾಡಲಿದ್ದಕ್ಕಿದೆ ಅಂತ ಹೇಳಿ, ಆದರೆ ಇಲ್ಲಿ ನೋಡಿದರೆ ತುಂಬ ರಶ್ ಇತ್ತು, ಹಾಗೆ ವಾಪಸ್ ಹೋಗ್ಬಿಟ್ಟೆ. ಇವತ್ತು ನೋಡು ಜಡಿ ಮಳೆ, ಯಾರೂ ಬರಲ್ಲ ಅಂತ ಗೆಸ್ ಮಾಡಿಕೊಂಡು ಬಂದ್ಬಿಟ್ಟೆ. ನನಗಂತೂ ಏನು ಮಾತಾಡಬೇಕೋ ತೋಚಲಿಲ್ಲ. ನನ್ನ ಸಂತಸವನ್ನೆಲ್ಲ ಕಣ್ಣಲ್ಲಿ ಕೈಗಳಲ್ಲಿ ತುಂಬಿಕೊಂಡು ಹೇಳಿದೆ. ಹೇಗಿದ್ದಿ ಬಾನು, ಚೆನ್ನಾಗಿದ್ದೀಯಾ? ಕುರ್ಚಿಯಲ್ಲಿ ಕೂತು ಆರಾಮವಾಗಿ ಹಿಂದಕ್ಕೊರಗಿದ ಬಾನು. ನಾನಾ ಎಂದು ಮೆಲ್ಲಗೆ ನಕ್ಕಂತೆ ಮಾಡಿದಳು. ತನ್ನ ಕೈಚೀಲದಿಂದ ಸಣ್ಣ ಫೈಲಿನಂತಹ ಪೇಪರ್ ಕಂತೆಯನ್ನು ನನ್ನ ಮುಂದಿಟ್ಟಳು. ಈಗೋ ನೋಡು, ಹೀಗಿದ್ದೇನೆ. ಅದೊಂದು ವೈದ್ಯಕೀಯ ರೆಕಾರ್ಡ್. 10 ವರ್ಷಗಳ ಹಿಂದೆ ಒಂದು ಆಕ್ಸಿಡೆಂಟಲ್ಲಿ ಅವಳ ಕಾಲಿನ ಮೂಳೆ ಮುರಿತ, ಅದಕ್ಕೆ ನೀಡಲಾದ ಮದ್ದುಗಳು, ಶುಶ್ರೂಷೆಗಳು, ಆ ನಂತರ ಸತತವಾಗಿ ಅನೇಕ ಸಣ್ಣ ದೊಡ್ಡ ಅನಾರೋಗ್ಯಗಳ ಡಾಕ್ಟರ್ ರಿಪೋರ್ಟ್ಗಳು, ಟ್ರೀಟ್ಮೆಂಟ್ಗಳ ವಿವರ. ಅಂತೂ ಯಾವ ಯಾವುದೋ ಅಸೌಖ್ಯಗಳಿಂದ ಈಕೆ ನರಳುತ್ತಿರುವುದು ವೇದ್ಯವಾಗಿತ್ತು. ಬೇಸರದಿಂದ ತಲೆ ಎತ್ತಿದೆ. ಅವಳು ನಿರ್ವಿಕಾರವಾಗಿ ಮೌನವಾಗಿ ಶೂನ್ಯದಲ್ಲಿ ದೃಷ್ಟಿನೆಟ್ಟಿದ್ದಳು. ಈಗ ನನ್ನ ಮುಂದಿರುವವಳು ಗೆಳತಿಯೋ ಪೇಷೆಂಟೋ ಸಂದಿಗ್ಧತೆಯಲ್ಲಿ ಬಿದ್ದೆ ನಾನು. ಅವಳೇ ಏನಾದರೂ ಮಾತಾಡಲಿ ಎಂದು ಸ್ವಲ್ಪ ಹೊತ್ತು ಕಾದಿದ್ದು ನಂತರ, ಭಾನು ಒಳಗೆ ಬಾ, ಮನೆಯಲ್ಲಿ ಬಿಸಿ ಬಿಸಿ ಕಾಫಿ ಕುಡಿತಾ ಮಾತಾಡುವ ಎಂದು ಅವಳನ್ನು ಎಬ್ಬಿಸಿದೆ. ನಡಿ ಹೋಗುವ ಎನ್ನುತ್ತಾ ನನ್ನನ್ನು ಹಿಂಬಾಲಿಸಿದ ಭಾನು. ಮನೆಯ ಹಜಾರದೊಳಗೆ ಕಾಲಿಡುತ್ತಿದ್ದಂತೆಯೇ ಕೇಳಿದಳು, ಎಲ್ಲಿ, ಯಾರು ಕಾಣಿಸ್ತಿಲ್ಲ? ಅದಾ, ಮಗಳು ಹುಬ್ಳಿಲಿ, ಗಂಡನ ಮನೆಯಲ್ಲಿದ್ದಾಳೆ. ಮಗ ಮುಂಬೈಯಲ್ಲಿ PhD ಮಾಡ್ತಾ ಇದ್ದಾನೆ. ಇನ್ನು ನನ್ನ ಗಂಡ ಹೋದ ವರ್ಷ ರಿಟೈರ್ ಆಗಿದ್ದಾರೆ. ಈಗ ಅವರ ಚಿಕ್ಕಪ್ಪಂಗೆ ಊರಲ್ಲಿ ಸಹಸ್ರಚಂದ್ರ ಹೋಮ ಅಂತ ಹೋಗಿದ್ದಾರೆ. ಹಾಗಾಗಿ ಸದ್ಯ ಈ ಮನೆಯಲ್ಲಿ ನಾನೊಬ್ಬಳೇ ಮಹಾರಾಣಿ. ಬಾ ಕೂತ್ಕೋ. ನಾನು ಕಾಫಿ ಮಾಡುವವರೆಗೂ ಕಿಚನ್ನಲ್ಲಿ ಅದು ಇದು ನೋಡುತ್ತಾ ಅಡ್ಡಾಡುತ್ತಿದ್ದಳು ಭಾನುಮತಿ. ಅವಲಕ್ಕಿ ಚಕ್ಕುಲಿಗಳನ್ನು ಮೆಲ್ಲುತ್ತಾ ನಾನು 7 ವರ್ಷಗಳ ಕಾಲ ಒಟ್ಟಿಗೆ ಇದ್ದಿದ್ದ ಶಾಲೆಯ ಅಧ್ಯಾಪಕರ ಸಹಪಾಠಿಗಳ ಒಡನಾಟದಲ್ಲಿ ನಡೆದ ಅದೆಷ್ಟೋ ಘಟನೆಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಂಡೆವು. ಒಂದು 15-20 ನಿಮಿಷಗಳೊಳಗೆ ಈ ಮಾತುಗಳೆಲ್ಲ ಮುಗಿದು ಹೋದಂತಾಗಿ ಮತ್ತೆ ಅದೇ ನೀರವತೆ ನೆಲೆಸಿದಾಗ ತಾನೇ ಬಾಯಿ ತೆಗೆದಳು ಭಾನು. ಅದೇ ಕಾವೇರಿ, ಏನೋ ಸಿಸ್ಟು ಫೈಬ್ರಾಯ್ಡ್ ಇದೆ ಅಂತಲ್ಲ,
ಮತ್ತೆ ತೊಂದರೆ ಆಗಬಹುದು.

ಹಿಸ್ಟ್ರೆಕ್ಟಮಿ ಮಾಡಬೇಕೆಂದಿದ್ದಾರೆ ನನ್ನ ಗೈನಿಕ್. ಮತ್ತೆ ನೀನೆ ನೋಡಿದ್ಯಲ್ಲ, ಥೈರಾಯ್ಡ್ನಲ್ಲೂ ಏನೋ ಪ್ರಾಬ್ಲಮ್ ಇದೆ ಅಂತ. ನಾನು ವೈದ್ಯಳಾಗಿ ಒಂದು ನಿಮಿಷ ಆಲೋಚನೆ ಮಾಡಿದೆ. ಅಲ್ಲ ಭಾನು, ಸರ್ಜರಿ ಎಲ್ಲ ಮಾಡೋಕೆ ಮೊದಲು ಒಂದು ಸೆಕೆಂಡ್ ಒಪಿನಿಯನ್, ಥರ್ಡ್ ಒಪಿನಿಯನ್ ಅಂತ ತಗೊಂಡ್ರೆ ಒಳ್ಳೇದಲ್ವಾ? ದುಡುಕಬೇಡ. ಮತ್ತೆ ಇದರಲ್ಲಿ ನಿನ್ನ ಗಂಡನ ಸಜೆಷನ್ ಏನು? ಮಕ್ಕಳು ಏನಂತಾರೆ? ಕೈಯಲ್ಲಿದ್ದ ಕಾಫಿಯನ್ನು ಟೀಪಾಯಿನ ಮೇಲಿಟ್ಟು ಭಾನು ನಕಾರಾತ್ಮಕವಾಗಿ ಅಡ್ಡ ತಲೆಯಾಡಿಸಿದಳು. ಓ ಐ ಎಮ್ ಸಾರಿ, ಪ್ರಯತ್ನವಾಗಿ ಉಸಿರಿದೆ ನಾನು. ಇಟ್ಸ್ ಓಕೆ ಕಾವೇರಿ, ಎಲ್ಲರಂತೆ ಇದ್ದಿದ್ದರೆ ನನಗೂ ಒಂದೆರಡು ಮಕ್ಕಳು ಆಗುತ್ತಿದ್ದವೋ ಏನೋ. ಸ್ವಗತವೆಂಬಂತೆ ಮೆಲ್ಲಗೆ ನುಡಿದಳು ಭಾನು. ಮಕ್ಕಳ ಕುರಿತು ಕೇಳಿದ್ದಾಯಿತು, ಇನ್ನು ಗಂಡನ ಬಗ್ಗೆ ಕೇಳುವ ಧೈರ್ಯವೇ ಬರಲಿಲ್ಲ ನನಗೆ. ಗೇಟಿನ ಹೊರಗೆ ಭಾನುಮತಿ ನಿಲ್ಲಿಸಿದ್ದ ನೀಲ ಬಣ್ಣದ ಕಾರಿನ ಮೇಲೆ ಬೀಳುವ ಮಳೆ ಹನಿಗಳು ಕಾಲುವೆಗಳಾಗಿ ಹರಿದು ಹೋಗುತ್ತಿರುವನ್ನು ಸುಮ್ಮನೆ ನೋಡುತ್ತಾ ಕೂತಿದ್ದಾಗ ಭಾನುವೆ ಮತ್ತೆ ಗಂಟಲು ಸರಿ ಮಾಡಿಕೊಂಡಳು. ಅಣ್ಣಂಗೂ ನಂಗೂ ನಡುವೆ 11 ವರ್ಷ. ಬಹುಶಃ ಅದೇ ಕಾರಣ ನಾನು ಸ್ವಲ್ಪ ಪ್ಯಾಂಪರ್ಡ್ ಆಗಿತ್ತೆ ಅನ್ನೋ. ನಿಂಗೂ ಗೊತ್ತಿದೆ ಅಲ್ಲ ಕಾವೇರಿ, ನನ್ನ ಹೈಸ್ಕೂಲ್ ಮುಗಿದಾಗಲೇ ಅಪ್ಪ ರಿಟೈರ್ ಆಗಿದ್ದರು. ಕಾಲೇಜ್ ಮುಗಿಸಿ ನಾನು ಜಾಬ್ಗೆ ಸೇರಿದಾಗ ಅಮ್ಮ ಹಾಸಿಗೆ ಹಿಡಿದಿದ್ದಳು, ಅಪ್ಪನೂ ತೀರಾ ಮೆತ್ತಗಾಗಿದ್ದರು. ಅಣ್ಣ ಆಗಲೇ ಹೆಂಡತಿಯೊಟ್ಟಿಗೆ ಅಮೆರಿಕಾ ಸೇರಿದ್ದ. ಆಗೆಲ್ಲ ನನಗೆ ಈ ಮದುವೆ ಅನ್ನೋದೇ ಒಂದು ಸಂಕೋಲೆ ಅನ್ನಿಸ್ತಿತ್ತು. ಹಾಗಾಗಿ ಅಪ್ಪ ತೋರಿಸಿದ ಹುಡುಗರನ್ನೆಲ್ಲ ಬೇಡ ಬೇಡ ಅಂತಿದ್ದೆ. ಲೋಟದಲ್ಲಿ ಉಳಿದಿದ್ದ ಕಾಫಿಯನ್ನು ಬಾಯಿಗೆ ಸುರಿದುಕೊಂಡಳು ಭಾನು. ನನ್ನ ಒಬ್ಬ ಬೆಸ್ಟ್ ಫ್ರೆಂಡ್ ಇದ್ದ, ರಾಜೇಶ್ ಅಂತ. ಅವನ ಜೊತೆ ಲಿವ್ ಇನ್ ರಿಲೇಷನ್ನಲ್ಲಿ ಇದ್ದೆ ಒಂದು ಫ್ಲ್ಯಾಟ್ನಲ್ಲಿ ಕೆಂಗೇರಿಯಲ್ಲಿ. ಅಪ್ಪನಿಗಂತೂ ಚೂರೇ ಚೂರು ಸಮಾಧಾನವಿರಲಿಲ್ಲ. ಆದರೂ ಹೀಗೆ ಕಾಲ ಕಳೆಯುತ್ತಾ ಕಳೆಯುತ್ತಾ ಒಂದಲ್ಲ ಒಂದು ದಿನ ನಾನು ರಾಜೇಶನನ್ನು ಮದುವೆ ಆಗಬಹುದು ಅಂತ ಅವರಿಗೆ ಆಸೆ ಇದ್ದಿರಬಹುದೇನು. ಸುಮ್ಮನೆ ಮಳೆ ನೋಡುತ್ತಾ ಒಂದು ನಿಮಿಷ ಕಳೆದವಳು ಮತ್ತೆ ಮುಂದುವರಿಸಿದಳು. ಒಂದೊಳ್ಳೆ ಜಾಬ್ನ ಆಫರ್ ಬಂದಿತ್ತು ಕಾವೇರಿ, ಮುಂಬೈಯಲ್ಲಿ. ನಾನು ಹೊರಟು ನಿಂತೆ. ಈ ರಾಜೇಶನ್ಗೆ ಇಷ್ಟವೇ ಇರಲಿಲ್ಲ. ಹೋಗ್ಬೇಡ ಹೋಗ್ಬೇಡ ಅಂದ. ಹಾಗಂತ ಅಷ್ಟೊಳ್ಳೆ ಸ್ಯಾಲರಿ, ಪೊಸಿಷನ್, ಫ್ಯೂಚರ್ ಎಲ್ಲ ಬಿಡಕ್ಕಾಗತ್ತಾ? ನಾನು ಮುಂಬೈಗೆ ಹೊರಟು ಹೋದೆ. ಅಲ್ಲಿಗೆ ನನ್ನ ರಾಜೇಶ್ನ ಕನೆಕ್ಷನ್ ತಪ್ಪಿ ಹೋಯಿತು. ಬಹುಶಃ ಅದೇ ಡಿಸಪಾಯಿಂಟ್ಮೆಂಟ್ ಇರಬೇಕು. ಅಪ್ಪನಿಗೆ ಒಂದು ಅಟ್ಯಾಕ್ ಆಯಿತು, 5-6 ತಿಂಗಳ ಒಳಗೆ ಹೋಗಿಬಿಟ್ರು. ಆಗ ಮಾತ್ರ ನಾನು ತೀರಾ ಅಪ್ಸೆಟ್ ಆಗಿಬಿಟ್ಟೆ. ಗಿಲ್ಟಿ ಕಾನ್ಷಿಯಸ್ ತುಂಬಾ ಕಾಡ್ತಿತ್ತು ಅನ್ನು. ಮತ್ತೆ ಮುಂಬೈನಲ್ಲಿ ಕೆ ಎಂ ಪಾಟೀಲ್ ಅಂತ ಇದ್ರು, ನನ್ನ ಕೊಲೀಗ್. ನನ್ನ ಸಂಕಟ ಪಡ್ತಿದ್ದಾಗೆಲ್ಲ ನನಗೆ ಸಮಾಧಾನ ಪಡಿಸೋರು, ಏನಾದರೂ ಹೇಳಿ ನನ್ನ ನಗಿಸ್ತಿದ್ರು. ಸ್ವಲ್ಪ ಕ್ಲೋಸ್ ಆಗುತ್ತಾ ಅವರನ್ನೇ ಮದುವೆ ಆಗೋ ವಿಚಾರ ಬಂತು ನನಗೆ. ಆದರೆ ಅವರಿಗೆ ಆಲೋಚನೆ ಇದ್ದಂತಿರಲಿಲ್ಲ. ಹಾಗೆ ನನ್ನ ಮದುವೆ ಪ್ರಸ್ತಾಪ ವರ್ಷಕಟ್ಟಲೆ ಮುಂದೆ ಮುಂದೆ ಹೋಗುತ್ತಿದ್ದು. ಅಂತೂ ಇನ್ನೊಂದು ಲಿವ್ ಇನ್ ರಿಲೇಷನ್ನಲ್ಲಿ ಸಿಕ್ಕಿಕೊಂಡಂತಾಯಿತು. ನಾನು ಸುಮ್ಮನೆ ನೆಲ ನೋಡುತ್ತಿದ್ದೆ. ಮತ್ತೆ ಒಂದು ಸಲ ಒಂದು ರೋಡ್ ಆಕ್ಸಿಡೆಂಟ್ನಲ್ಲಿ ನನಗೆ ಕೆಲವು ಕಡೆ ಫ್ರ್ಯಾಕ್ಚರ್ ಆಯಿತು, ಅಡ್ಮಿಟ್ ಆಗಬೇಕಾಯಿತು. 3-4 ತಿಂಗಳು ಕಂಪ್ಲೀಟ್ ಬೆಡ್ ರೀಡನ್ ಆಗಿದ್ದೆ. ನಾನೇ ಒಬ್ಬಳು ನರ್ಸನ್ನು ಗೊತ್ತು ಮಾಡಿಕೊಂಡೆ ನನ್ನ ನೋಡ್ಕೊಳ್ಳೋಕ್ಕೆ. ಮೊದಲೆಲ್ಲ 2 ದಿನಕ್ಕೊಮ್ಮೆ ಬರುತ್ತಿದ್ದರು ಪಾಟೀಲರು, ಮತ್ತೆ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಆಗಿ ನಿಂತೇ ಹೋಯಿತು. ಬೇರೆ ಮನೆ ಮಾಡಿಕೊಂಡು ಹೋಗಿಬಿಟ್ರು. ಡಿಸ್ಚಾರ್ಜ್ ಆದ ಮೇಲೆ ಅವರನ್ನು ಹುಡುಕೊಂಡು ಹೋಗಿದ್ದೆ ಒಮ್ಮೆ. ಯಾರೋ ಹೊಸ ಮನುಷ್ಯನಂತೆ ಬಿಹೇವ್ ಮಾಡಿದರು. ಹಾಗೆ ಅದು ಎಂಡ್ ಆಯಿತು. ನಂಗೋ ಒಂಟಿಯಾಗಿರಲಿ ಮನೆಯಲ್ಲಿ ಇರಲಿಕ್ಕೆ ಏನೋ ತಳವಳ. ಕೆಲವು ದಿನ ಅಳುತ್ತಿದ್ದೆ. ಏರಿಳಿತವಿಲ್ಲದ ಧ್ವನಿಯಲ್ಲಿ ಹೇಳುತ್ತಿದ್ದ ಅವಳ ಕಣ್ಣುಗಳೇನೂ ಹನಿಗೂಡಿರಲಿಲ್ಲ. ಅಂತೆಯೇ ಈ 1 ಗಂಟೆಯಲ್ಲಿ ಅವಳು ಒಂದು ಸಲವೂ ಮುಕ್ತವಾಗಿ ನಕ್ಕಿರಲಿಲ್ಲ ಎನ್ನುವ ಅಂಶವು ನನಗೆ ಆಗ ಹೊಳೆಯಿತು. ಗಂಭೀರವಾಗಿಯೇ ಇದ್ದಳು. ಶಾಲಾ ದಿನಗಳ ಕ್ರೀಡಾಪಟುವಿನ ಅದೇ ದೃಢತೆ ಮತ್ತು ಆತ್ಮಸ್ಥೈರ್ಯ ಈಗಲೂ ಅವಳಲ್ಲಿದೆ ಎನಿಸಿತು. ಒಂದೊಮ್ಮೆ ಮುಂಬೈಗಿಂತ ಬೆಂಗಳೂರೇ ವಾಸಿ ಇತ್ತೇನೋ ಅನಿಸಿತು ಕಾವೇರಿ. ಹೋದ ವರ್ಷ ಅಲ್ಲಿಯ ಕೆಲಸ ರಿಸೈನ್ ಮಾಡಿ ಇಲ್ಲಿ ಬೇರೊಂದು ಜಾಬ್ಗೆ ಸೇರಿಕೊಂಡೆ. ಇಲ್ಲಾದರೂ ನನ್ನೋರು ಅನ್ನೋರು ಯಾರೂ ಉಳಿದಿಲ್ಲ. ಇನ್ನೂ ಅಪ್ಪ ಅಮ್ಮನ ಕಡೆ ನೆಂಟರೆಲ್ಲ ಕೆಲವರು ಹೋಗಿ ಆಗಿತ್ತು. ಉಳಿದವರು ನನ್ನನ್ನು ಹಚ್ಚಿಕೊಂಡಿಲ್ಲ. ಒಂದು ಕಷ್ಟ ಸುಖ ಹೇಳ್ಕೊಳ್ಳೋಕ್ಕೂ ಯಾರೂ ಇಲ್ಲ. ಸ್ವಲ್ಪ ಬಿ ಪಿ, ಶುಗರ್, ಮೆನೋಪಾಸ್, ಅದು ಇದು ಅಂತ. ಮತ್ತೆ ನೀನೇ ನೋಡಿದ್ದೆಲ್ಲ ಏನೇನೋ ಕಾಯಿಲೆಗಳು. ಎದ್ದು ಹೋಗಿ ಹೂಜಿಯ ನೀರನ್ನು ಲೋಟಕ್ಕೆ ಬಗ್ಗಿಸಿ ತಂದಳು ಭಾನು. ನಾನು ಅವಳನ್ನೇ ದಿಗ್ಭ್ರಮೆಯಿಂದ ನೋಡುತ್ತಾ ಇದ್ದೆ. ಒಂದು ಕಾಲದಲ್ಲಿ ಜೀವನೋತ್ಸಾಹದ ಸಾಕಾರ ಮೂರ್ತಿ ಅಂತಿದ್ದ, ಅಂತೆಯೇ ನಾನೂ ಸೇರಿ ಹಲವರ ಈರ್ಷೆಗೆ ಒಳಗಾಗುತ್ತಿದ್ದ ಭಾನುಮತಿಯ ಇತಿಹಾಸ ನನ್ನನ್ನು ಕಂಗೆಡಿಸಿತು. ಇದರ ಮಧ್ಯೆ ಗಂಡ, ಮಕ್ಕಳು, ನೆಂಟರು, ಆಪ್ತರು ಎಲ್ಲರನ್ನೂ ಹೊಂದಿರುವ ನಾನು ಅದೆಷ್ಟೋ ಪುಣ್ಯ ಮಾಡಿದ್ದೇನೆ ಎಂದು ಒಂದು ಕ್ಷಣ ಅನಿಸದೇ ಇರಲಿಲ್ಲ. ಆಚೆ ಕ್ಲಿನಿಕ್ನಲ್ಲಿ ರಜನಿ ಒಂದೊಂದಾಗಿ ಬಾಗಿಲು ಕಿಟಕಿಗಳನ್ನು ಮುಚ್ಚುವ ಸದ್ದು. ಓಹ್, ಗಂಟೆ 7 ಆಗುತ್ತಾ ಬಂದಿತ್ತು. ಭಾನು, ಒಂದು ನೆನಪಿಟ್ಕೋ, ನಾವು ಕ್ಲಾಸ್ಮೇಟ್ಸ್, ಯಾರೂ ನಿನ್ನ ಚೂರೂ ಮರೆತಿಲ್ಲ, ಮರೆಯುವುದೂ ಇಲ್ಲ. ನಿಂಗೆ ಏನಾದರೂ ತೊಂದರೆ ಬಂದರೆ ಖಂಡಿತ ನಾವಿದ್ದೇವೆ. ಇಲ್ಲೇ 2 ರೋಡ್ ಆಚೆ ಚಾನಕ್ಕಿದ್ದಾಳೆ, 1-10 ನಿಮಿಷ ಡ್ರೈವಿಂಗ್ನಲ್ಲಿ ಯಶೋಧ ಸಿಗ್ತಾಳೆ. ನಿಂಗೆ ಆಪರೇಷನ್ ಆಗೋದಿದ್ರೂ ನಾವು ಸರದಿ ಪ್ರಕಾರ ನಿನ್ನ ನೋಡ್ಕೋತೇವೆ, ತಿಳೀತಾ? ಥ್ಯಾಂಕ್ ಯು ಕಾವೇರಿ ಎಂದವಳ ಮುಖ ಹೌದೋ ಅಲ್ಲವೋ ಎಂಬಂತೆ ತುಸುವೆ ಅರಳಿತು. ಒಂದಿಷ್ಟು ಪುಸ್ತಕಗಳನ್ನು ಎದೆಗಾನಿಸಿಕೊಂಡು ಒಳಗೆ ಬಂದಳು ರಜನಿ. ಅಮ್ಮ, ಇವತ್ತು 8 ಗಂಟೆಗೆ ಕರುಣೆಯಲ್ಲಿ ಸತ್ಸಂಗ ಇದೆ, ಅಕ್ಕ ಬಂದಿದ್ದಾರೆ. ಅದಕ್ಕೆ ನಾನು ಸೀದಾ ಹಾಸ್ಟೆಲ್ಗೆ ಹೋಗಿ ಫ್ರೆಶ್ ಆಗಿ ಕರುಣೆಗೆ ಹೋಗ್ತಿದ್ದೇನೆ ಎನ್ನುತ್ತಾ ಕೀಲಿ ಕೈಗಳನ್ನು ಮೇಜಿನ ಮೇಲಿರಿಸಿದಳು. ಅದೇನು ಕರುಣೆ ಅಂದರೆ? ಭಾನುಮತಿ ವಿಚಾರಿಸಿದಳು. ಉತ್ಸಾಹದ ಬುಗ್ಗೆಯಾಗಿದ್ದಳು ರಜನಿ. ಓಹೋ, ಅದಾ ಆಂಟಿ, ಕರುಣೆ ಅಂದರೆ ನಮ್ಮ ಆಶ್ರಮದ ಹೆಸರು. ಮತ್ತೆ ಅಕ್ಕ ಅಂದರೆ? ಅಕ್ಕ ಅಂದರೆ ಅವರೇ ನಮ್ಮ ಅಪ್ಪ, ಅಮ್ಮ, ಗುರು ಎಲ್ಲ.
ಹೇಳುತ್ತಾ ರಜನಿಯ ಗಂಟಲು ತುಸು

0: ಕರಕರ ಎಂದಿತು. ಭಾನುವಿಗಂತೂ ತಲೆ ಬುಡ ಅರ್ಥ ಆಗಲಿಲ್ಲ. ನಾನೇ ಮುಂದಾಗಿ ವಿವರಿಸಿದೆ. ಅದೇನಂದ್ರೆ ಭಾನು, ಅನ್ನಪೂರ್ಣಮ್ಮ ಅಂತ ಇದ್ದಾರೆ, ಅವರು ಒಂದು ಆಶ್ರಮ ನಡೆಸ್ತಿದ್ದಾರೆ. ತಾಯಿ ತಂದೆ ಇಲ್ಲದ ತಬ್ಬಲಿ ಮಕ್ಕಳು, ವಿಶೇಷ ಚೇತನರು ಅಂತೇವಲ್ಲ ಅಂಥ ಮಕ್ಕಳು, ಇನ್ನು ಯಾರೇ ಆಗಲಿ ಅಸಹಾಯಕರಂತೆ ಕಂಡರೆ ಸೇರಿಸಿಕೊಳ್ತಾರೆ. ಊಟ ಬಟ್ಟೆ ಕೊಟ್ಟು ವಿದ್ಯೆಯನ್ನು ಕಲಿಸ್ತಾರೆ ಅವರವರು ತಂತಮ್ಮ ಸ್ವಂತ ಕಾಲಲ್ಲಿ ನಿಲ್ಲೋ ತನಕ. ಹೌದಾ? ಉದ್ಗರಿಸಿದಳು ಭಾನು. ನಾನು ಅಲ್ಲಿ ಮಕ್ಕಳಿಗೆ ಪ್ರಾಣಾಯಾಮ ಯೋಗ ಕಲಿಸಲಿಕ್ಕೆ ಅಂತ ವಾರಕ್ಕೆ ಎರಡು ಸಲ ಹೋಗ್ತೇನಲ್ಲ, ಆಗ ಇವಳು ರಜನಿ ಸಿಕ್ಕಿದ್ಲು, ಅವಳಿಗೊಂದು ಪಾರ್ಟ್ ಟೈಮ್ ಜಾಬ್, ನನಗೊಂದು ಹೆಲ್ಪ್ ಅಂತ ಕರ್ಕೊಂಡು ಬಂದೆ. ತುಂಬ ಚೂಟಿ ಇದ್ದಾಳೆ ಹುಡುಗಿ, ಓಪನ್ ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಬೇರೆ ಮಾಡ್ತಿದ್ದಾಳೆ ಗೊತ್ತಾ. ಹೆಮ್ಮೆಯಿಂದ ರಜನಿಯ ಬೆನ್ನು ತಟ್ಟಿದೆ ನಾನು. ಭಾನುಮತಿಯಿಂದ ಉತ್ತರವಿಲ್ಲ, ಕಣ್ಣುಗಳಲ್ಲಿ ಮಾತ್ರ ಅದೇನೋ ಕನಸಿನ ವಿಸ್ತಾರ. ಕಾವೇರಿ ಥ್ಯಾಂಕ್ಸ್ ಆಯ್ತಾ? ನಾನು ಪ್ರಶ್ನಾರ್ಥಕವಾಗಿ ಹುಬ್ಬೇರಿಸಿದೆ. ಕಾವೇರಿ, ರಜನಿ ಜೊತೆ ನಾನು ಕೂಡ ಆಶ್ರಮಕ್ಕೆ ಹೋಗ್ತಿದ್ದೇನೆ. ಆ ಮಹಾತಾಯಿಯನ್ನು ನಾನೊಮ್ಮೆ ನೋಡಬೇಕಾಗಿದೆ. ಮತ್ತೆ ನಾನು ಕೂಡ ಆಶ್ರಮದಲ್ಲಿ ಇಡೀ ದಿನ ಸಹಾಯಕಿಯಾಗಿ ವಾಲಂಟರಿ ಸರ್ವಿಸ್ ಮಾಡ್ತೇನೆ ಅಂತ ರಿಕ್ವೆಸ್ಟ್ ಮಾಡಬೇಕಾಗಿದೆ. ಸುದೃಢವಾದ ಸ್ವರದಲ್ಲಿ ಅವಳು ಅಂದಾಗ ನನ್ನ ಕಿವಿಯನ್ನೇ ನಾನು ನಂಬದಾದೆ.
1: ಇದುವರೆಗೆ ಸರೋಜಾ ಆಚಾರ್ಯ ಅವರಿಂದ ಸಣ್ಣ ಕಥೆ ಕೇಳಿದಿರಿ. ಇದು ಇಂದಿನ ವನಿತಾವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
2: ವನಿತಾವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು. ಸಮಯ ಸರಿಯಾಗಿ 11:30 ಹಾಗೂ 18 ಸೆಕೆಂಡುಗಳು. ಕೇಳುಗರೆ, ಇದೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಿ ಹೊನ್ನಪ್ಪ ಭಾಗವತರ್ ಅವರ ಹಾಡುಗಾರಿಕೆಯನ್ನು ಆಲಿಸೋಣ. ವಯಲಿನ್ ಎಆರ್ ಕೃಷ್ಣಮೂರ್ತಿ, ಮೃದಂಗ ಕೆ ಹರಿಶ್ಚಂದ್ರನ್, ಘಟ ಟಿವಿ ವಾಸನ್. ಮೊದಲಿಗೆ ಮೈಸೂರು ವಾಸುದೇವಾಚಾರ್ ಅವರ ರಚನೆ ನೀನೇ ರಕ್ಷಕು, ಕದನ ಕುತೂಹಲರಾಗ ಆದಿತಾಳ.

ಕಾರ್ಯಕ್ರಮದ ಕೊನೆಯಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ರಾಮಚಂದ್ರಂ ವಸಂತರಾಗ ರೂಪಕ ತಾಳ.

ಇದುವರೆಗೆ ಸಿ ಹೊನ್ನಪ್ಪ ಭಾಗವತರವರ ಹಾಡುಗಾರಿಕೆಯನ್ನು ಆಲಿಸಿದೆವು. ವಯಲಿನ್ ಎಆರ್ ಕೃಷ್ಣಮೂರ್ತಿ, ಮೃದಂಗ ಕೆ ಹರಿಶ್ಚಂದ್ರನ್, ಘಟ

ಕೇಳುಗರೆ ಗಮನಿಸಿ, ಮಧ್ಯಾಹ್ನ 1 ಗಂಟೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಉದ್ಯೋಗ ಖಾತ್ರಿ ಯೋಜನೆ ಕುರಿತು ಮಾಹಿತಿ ಕೇಳುವಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆಯಾಗಿರುತ್ತದೆ. ಆಕಾಶವಾಣಿ ಮಂಗಳೂರು, ಸಮಯ 12 ಗಂಟೆಯಾಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯ ಸರ್ಕಾರದ ಸುಸ್ಥಿರ ಆರ್ಥಿಕ ಅಭಿವೃದ್ಧಿ, ದೂರದೃಷ್ಟಿಯ ಕೈಗಾರಿಕಾ ನೀತಿ, ಉದ್ಯಮ ಸ್ನೇಹಿ ಆಡಳಿತದ ಕಾರಣ ಭಾರತದ ರಫ್ತು ವಲಯದಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. 2025-26 ಆರ್ಥಿಕ ವರ್ಷದಲ್ಲಿ ರಾಜ್ಯದ ಒಟ್ಟು ರಫ್ತು ಪ್ರಮಾಣ ಶೇಕಡ 9.5% ವೃದ್ಧಿಯಾಗಿದ್ದು ಸುಮಾರು 19.7 ಲಕ್ಷ ಕೋಟಿ ರೂಪಾಯಿಗಳಿಗೆ ತಲುಪಿದೆ. ಸಾಫ್ಟ್ವೇರ್ ಮತ್ತು ಸೇವಾ ವಲಯದ ರಫ್ತಿನಲ್ಲಿ ಕರ್ನಾಟಕ ನಂಬರ್ 1 ಸ್ಥಾನಕ್ಕೆ ಏರಿದೆ. ವಾಣಿಜ್ಯ ಉತ್ಪನ್ನಗಳ ರಫ್ತಿನಲ್ಲಿ ಕರ್ನಾಟಕ ದೇಶದಲ್ಲೇ 4ನೇ ಸ್ಥಾನ ಕಾಯ್ದುಕೊಂಡಿದೆ ಎಂದು ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಕರ್ನಾಟಕದ ಬೀದರ್, ಮಹಾರಾಷ್ಟ್ರದ ವಿದರ್ಭದಂತಹ ಪ್ರದೇಶಗಳಲ್ಲಿ ಅಂತರ್ಜಲ ಮಟ್ಟ ಕಡಿಮೆಯಾಗುತ್ತಿರುವುದನ್ನು ಗಮನಿಸಿರುವ ಕೇಂದ್ರ ಸರ್ಕಾರ ಜಲ ಸಂರಕ್ಷಣೆ ಹಾಗೂ ಜಲ ಮರುಪೂರಣಕ್ಕೆ ಆದ್ಯತೆ ನೀಡಿ ಅಮೃತ್ ಸರೋವರ ಯೋಜನೆಯನ್ನು ಜಾರಿಗೆ ತಂದಿದೆ ಎಂದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ಸಚಿವ ಭೂಪೇಂದ್ರ ಯಾದವ್ ಹೇಳಿದರು. ಹೊಸದಿಲ್ಲಿಯಲ್ಲಿ ಇಂದು ಮರುಭೂಮೀಕರಣ ಮತ್ತು ಬರಗಾಲ ಎದುರಿಸುವ ವಿಶ್ವ ದಿನ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಪ್ರಕೃತಿಯೊಂದಿಗೆ ಬದುಕಿ ಮರ ಅರಣ್ಯವನ್ನು ಪೂಜಿಸಿ ಗೌರವಿಸುವ ಕರ್ನಾಟಕದ ಸೋಲಿಗ ಸಮುದಾಯದ ಜನರ ಪರಿಸರ ಪೂರಕ ಚಟುವಟಿಕೆಗಳನ್ನು ಅವರು ಸ್ಮರಿಸಿದರು. ಜಾಗತಿಕ ಮಟ್ಟದಲ್ಲಿ ಹವಾಮಾನ ಬದಲಾವಣೆಯ ದುಷ್ಪರಿಣಾಮಗಳನ್ನು ನಿಯಂತ್ರಿಸಲು ರಾಜ್ಯ ಸರ್ಕಾರ ಸಿದ್ಧತೆ ನಡೆಸುತ್ತಿದೆ. ಇದಕ್ಕಾಗಿ ವಿಶೇಷ ರಾಜ್ಯ ಹವಾಮಾನ ಕ್ರಿಯಾ ಯೋಜನೆ ರೂಪಿಸಿದೆ ಎಂದು ಪರಿಸರ ವಿಜ್ಞಾನಿ ಡಾ ಪವಿತ್ರ ನಾಯಕ್ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಆಯೋಜಿಸಿದ್ದ ಹವಾಮಾನ ಬದಲಾವಣೆ ಕುರಿತಾದ ಕರ್ನಾಟಕ ರಾಜ್ಯ ಕ್ರಿಯಾ ಯೋಜನೆ ತಯಾರಿಕೆ ಕುರಿತ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಜಾಗತಿಕ ಶೂನ್ಯ ಇಂಗಾಲ ಹೊರಸೂಸುವಿಕೆ ಗುರಿಗೆ ಪೂರಕವಾಗಿ ರಾಜ್ಯದಲ್ಲೂ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯಡಿ ಉದ್ಯೋಗಿ ಮತ್ತು ಉದ್ಯೋಗದಾತರನ್ನು ಪ್ರೋತ್ಸಾಹಿಸುವ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಇಪಿಎಫ್ಒ ಪ್ರಾದೇಶಿಕ ಆಯುಕ್ತ ನೀರಜ್ ಕುಮಾರ್ ತಿಳಿಸಿದ್ದಾರೆ. ರಾಯಚೂರಿನಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ನಾಡಿದ್ದು 19ರಂದು ನಗರದ ನವೋದಯ ವೈದ್ಯಕೀಯ ಕಾಲೇಜಿನಲ್ಲಿ ಸಂವಾದ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವರ್ಚುವಲ್ ವೇದಿಕೆಯ ಮೂಲಕ ರೋಜ್ಗಾರ್ ಫಲಾನುಭವಿಗಳನ್ನು ಉದ್ದೇಶಿಸಿ ಮಾತನಾಡಲಿರುವ ಸಂವಾದ ಕಾರ್ಯಕ್ರಮದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಇಪಿಎಫ್ ಕಚೇರಿ ಅನುಷ್ಠಾನ ಅಧಿಕಾರಿ ಶರಣ ಬಸವ ವೈ.
1: ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನಾ ಅಂತ ಇವೆಂಟ್ ನಡೀತಾ ಇದೆ ಡೆಲ್ಲಿಯಿಂದ. ಮೋದಿ ಅವರು ಅಲ್ಲಿಂದ ಅಡ್ರೆಸ್ ಮಾಡ್ತಾರೆ. ಮತ್ತೆ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಾ ರೀಜನಲ್ ಆಫೀಸಸ್ ಕೂಡ ನಾವು ಆರ್ಗನೈಸ್ ಮಾಡ್ತಾ ಇದೀವಿ ಇವೆಂಟ್. ನಮ್ಮ ರಾಯಚೂರು, ಬಾಗಲಕೋಟೆ ಮತ್ತೆ ಯಾದಗಿರಿ ತಾಲೂಕು ಅವರು ರಾಯಚೂರು ನವೋದಯ ಇನ್ಸ್ಟಿಟ್ಯೂಟ್ ಇದೆ ಅಲ್ವಾ, ಇಲ್ಲಿ ಆರ್ಗನೈಸ್ ಮಾಡ್ತಾ ಇದೀವಿ. ಅದೇ ರೀತಿ ಇದರಲ್ಲಿ ಎಂಪ್ಲಾಯೀಸ್ ಆಯ್ತು ಮತ್ತೆ ಎಂಪ್ಲಾಯರ್, ಎಂಪ್ಲಾಯೀಸ್ ಇನ್ ದ ಸೆನ್ಸ್ ಬೆನಿಫಿಷಿಯರಿ ಯಾರಿದ್ದಾರೆ ಪಿಎಂಇಬಿಆರ್ ಅಲ್ಲಿ ಅವರೆಲ್ಲ ಬರ್ತಾರೆ. ಅದರ ಜೊತೆಗೆ ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್ ಬರ್ತಾರೆ, ಪ್ಲಸ್ ನಮ್ಮ ಆಫೀಸ್ ಕಡೆಯಿಂದ ನಮ್ಮ ಕಮಿಷನರ್ ಅವರೆಲ್ಲ ಬರ್ತಾರೆ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನಾದಲ್ಲಿ ಎರಡಿದೆ. ಪಾರ್ಟಿ ಬಂದ್ಬಿಟ್ಟು ಫಸ್ಟ್ ಟೈಮ್ ಎಂಪ್ಲಾಯೀಸ್ಗೆ ಬೆನಿಫಿಟ್ ಇದೆ, ಈಗ ಹೊಸದಾಗಿ ಕೆಲಸ

0: ಜಾಯ್ನ್ ಆಗಿದ್ರೆ ಅವ್ರಿಗೆ ಒನ್ ಟೈಮ್ ಬೆನಿಫಿಟ್ 15,000 ಗವರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಅವರ ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಫಸ್ಟ್ ಇನ್ಸ್ಟಾಲ್ಮೆಂಟ್ ಆಫ್ಟರ್ 6 ಮಂತ್ಸ್, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಆಫ್ಟರ್ 12 ಮಂತ್ಸ್.
1: ಕರ್ನಾಟಕ ರಾಜ್ಯ ಅನುಷ್ಠಾನದ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಯನ್ನು ಪಡೆದುಕೊಂಡಿರುವುದು ಸಂತಸ ಹಾಗೂ ಹೆಮ್ಮೆಯ ವಿಷಯವಾಗಿದೆ ಎಂದು ಇಂಧನ ಮತ್ತು ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ಹೇಳಿದ್ದಾರೆ. ಖೇಲೋ ಇಂಡಿಯಾ ಉಪಕ್ರಮದಡಿ ರಾಜ್ಯದಲ್ಲಿ ಪ್ರತಿಭಾನ್ವಿತ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಿ 1 ವರ್ಷದ ಅವಧಿಗೆ ತರಬೇತಿ ನೀಡಲಾಗುತ್ತದೆ. ರಾಯಚೂರು ಜಿಲ್ಲೆಯಲ್ಲಿ 12-18 ವರ್ಷ ವಯಸ್ಸಿನ ಕ್ರೀಡಾಸಕ್ತ ಬಾಲಕ ಹಾಗೂ ಬಾಲಕಿಯರ ಆಯ್ಕೆಗಾಗಿ ನೋಂದಣಿ ಪ್ರಕ್ರಿಯೆ ನಾಡಿದ್ದು 19ರಂದು ಬೆಳಗ್ಗೆ 10 ಗಂಟೆಗೆ ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಆಯೋಜಿತವಾಗಿದೆ ಎಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಈರೇಶ್ ನಾಯಕ್ ತಿಳಿಸಿದ್ದಾರೆ. ರಾಜ್ಯ ವಿಧಾನಪರಿಷತ್ 7 ಸ್ಥಾನಗಳಿಗೆ ನಾಳೆ 18ರಂದು ಚುನಾವಣೆ.

0: ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಆಯೋಜಿತವಾಗಿದೆ ಎಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಈರೇಶ್ ನಾಯಕ್ ತಿಳಿಸಿದ್ದಾರೆ. ರಾಜ್ಯ ವಿಧಾನ ಪರಿಷತ್ 7 ಸ್ಥಾನಗಳಿಗೆ ನಾಳೆ 18ರಂದು ಚುನಾವಣೆ ನಡೆಯಲಿದೆ. ಕಾಂಗ್ರೆಸ್ 5, ಬಿಜೆಪಿ 2 ಮತ್ತು ಜೆಡಿಎಸ್ 1 ಸೇರಿ ಒಟ್ಟು 8 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪೂರ್ವಭಾವಿಯಾಗಿ ಯೋಗದ ಮಹತ್ವ ಸಾರಲು ಚಿತ್ರದುರ್ಗ ನಗರದಲ್ಲಿ 20ರಂದು ಬೆಳಗ್ಗೆ 7 ಗಂಟೆಗೆ ಬೃಹತ್ ಜಾಗೃತಿ ಜಾಥಾ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಚಂದ್ರಕಾಂತ್ ಎಸ್ ನಾಗಸಮುದ್ರ ತಿಳಿಸಿದ್ದಾರೆ. ನಬಾರ್ಡ್ ಚಿಕ್ಕಬಳ್ಳಾಪುರ ಜಿಲ್ಲಾ ಅಭಿವೃದ್ಧಿ ವ್ಯವಸ್ಥಾಪಕರ ಕಚೇರಿಯನ್ನು ಸಂಸದ ಡಾ ಕೆ ಸುಧಾಕರ್ ಇಂದು ಸಂಜೆ 4 ಗಂಟೆಗೆ ಜಿಲ್ಲಾಡಳಿತ ಭವನದ ಮುಖ್ಯ ಸಭಾಂಗಣದಲ್ಲಿ ಉದ್ಘಾಟಿಸಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಸಮಯ ಸರಿಯಾಗಿ 12:05:48. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ

0: Juanita Vijara. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ, ಮಾನವ ಕಳ್ಳ ಸಾಗಾಣಿಕೆ ಒಂದು ಸಾಮಾಜಿಕ ಪಿಡುಗು, ಈ ಕುರಿತು ಡಾಕ್ಟರ್ ದುರ್ಗಾರತ್ನ ಸಿ ಅವರಿಂದ ಭಾಷಣ.
1: ಕಳ್ಳ ಸಾಗಾಣಿಕೆ ಎಂದ ತಕ್ಷಣ ನಮಗೆ ನೆನಪಾಗುವುದು ಲಾರಿಯಲ್ಲಿ ತುಂಬಿಕೊಂಡು ಹೋಗುವ ಕಾಡಿನ ಮರಮಟ್ಟುಗಳು ಅಥವಾ ದನಗಳ ಕಳ್ಳ ಸಾಗಾಣಿಕೆ ಇತ್ಯಾದಿ. ಇದೇ ಸಾಲಿಗೆ ಸೇರಿದ ಇನ್ನೊಂದು ವಿಚಾರವೇ ಮಾನವ ಕಳ್ಳ ಸಾಗಾಣಿಕೆ ಅಥವಾ ಹ್ಯೂಮನ್ ಟ್ರಾಫಿಕಿಂಗ್. ನಾವು ಪತ್ರಿಕೆಗಳಲ್ಲಿ ಓದ್ತೇವೆ ಅಥವಾ ದೂರದರ್ಶನದಲ್ಲಿ ನಾವು ನೋಡ್ತೇವೆ ಕಾಣೆಯಾದವರ ನಾಪತ್ತೆಯಾದವರ ಮಾಹಿತಿ. ಪೇಟೆಗೆ ಹೋದ ಮಹಿಳೆ ನಾಪತ್ತೆ, ಕಾಲೇಜಿಗೆ ಹೋದಂಥ ಯುವತಿ ಕಣ್ಮರೆ, ಆಟ ಆಡ್ತಾ ಇದ್ದಂಥ ಮಗು ಅದೃಶ್ಯ ಆಗಿದೆ, ಅಂತೆಯೇ ಕೆಲಸಕ್ಕೆ ಹೋದಂತಹ ವೃದ್ಧ ನಾಪತ್ತೆ ಇತ್ಯಾದಿ. ಈಗ ನಮ್ಮ ಮುಂದೆ ನಿಲ್ಲುವಂತಹ ಪ್ರಶ್ನೆ, ಹಾ, ಮನುಷ್ಯರನ್ನು ಕಳ್ಳ ಸಾಗಾಣಿಕೆ ಮಾಡ್ತಾರೆಯೇ ಅಂತ. ಹೌದು, ಇದು ಅತ್ಯಂತ ಗಂಭೀರವಾದಂಥ ಒಂದು ವಿಷಯ. ಯಾವುದೋ ಊರಿನಲ್ಲಿ ಏನೋ ಆಯಿತು, ನಾಪತ್ತೆಯಾದರೂ ಕಾಣೆಯಾದರೂ ನಮಗೇನು ಅದರಿಂದ ಅಂತ ಅಂದ್ಕೊಂಡು ನಾವು ನಿರ್ಲಕ್ಷ್ಯವನ್ನು ತೋರುವಂಥದ್ದಲ್ಲ. ಬದಲಾಗಿ ಈ ವಿಷಯದ ಬಗ್ಗೆ ನಾವು ಗಂಭೀರವಾಗಿ ಚಿಂತನೆಯನ್ನು ಮಾಡಬೇಕಾಗಿದೆ. ಮಾನವರನ್ನು ಕದ್ದು ಮಾರಾಟ ಮಾಡ್ತಾರೆ, ಅಂದರೆ ಒಂದು ಊರಿನಲ್ಲಿ ಇರುವವರನ್ನು ಅಪಹರಿಸಿ ಇನ್ನೊಂದೂರಿಗೆ ಅಥವಾ ಬಹುದೂರದ ಊರಿಗೆ ತಲುಪಿಸುವಂತಹ ಒಂದು ಅತ್ಯಂತ ಸಮಾಜ ವಿದ್ರೋಹಿ ಘಟನೆ ನಮ್ಮಲ್ಲಿ ನಡೀತಾ ಇದೆ. ಮಾನವ ಕಳ್ಳ ಸಾಗಾಣಿಕೆ ಎನ್ನುವುದು ಒಂದು ಸಾಮಾಜಿಕ ಪಿಡುಗು, ಹಾಗೂ ಇಂದು ಇದೊಂದು ದೊಡ್ಡ ದಂಧೆಯಾಗಿ ಬೆಳೆದು ಬಿಟ್ಟಿದೆ. ಪುಟ್ಟ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಎಲ್ಲರೂ ಈ ಕಳ್ಳ ಸಾಗಾಣಿಕೆಗೆ ಬಲಿಪಶುಗಳಾಗ್ತಾರೆ. ಸಾಮಾನ್ಯವಾಗಿ ಮಧ್ಯಮ ಮತ್ತು ಕೆಳವರ್ಗದ ಬಡಜನರು ಇದಕ್ಕೆ ಸುಲಭವಾಗಿ ಬಲಿಯಾಗುತ್ತಾರೆ. ಯಾರ ಅರಿವಿಗೂ ಬಾರದಂತೆ ತೆರೆಯ ಮರೆಯಲ್ಲಿ ಕತ್ತಲೆಯಲ್ಲಿ ನಡೆಯುವ ಈ ದಂಧೆ ನಮ್ಮ ಸಮಾಜಕ್ಕೊಂದು ಅಭಿಶಾಪವಾಗಿ, ಮೋಸದ ಮಾಯಾಜಾಲವಾಗಿ ವ್ಯಾಪಿಸಿದೆ. ದಂಧೆಕೋರರು ವ್ಯವಸ್ಥಿತವಾಗಿ ಅವ್ಯಾಹತವಾಗಿ ಈ ದುಷ್ಕೃತ್ಯವನ್ನು ನಡೆಸುತ್ತಿದ್ದಾರೆ. ಅಧ್ಯಯನದ ದೃಷ್ಟಿಯಿಂದ ನಾವಿದನ್ನು ಮಕ್ಕಳ ಕಳ್ಳ ಸಾಗಾಣಿಕೆ, ಹೆಣ್ಮಕ್ಕಳ ಕಳ್ಳ ಸಾಗಾಣಿಕೆ, ಯುವಕ ಮತ್ತು ವೃದ್ಧರ ಕಳ್ಳ ಸಾಗಾಣಿಕೆ ಎಂಬ ಮೂರು ವಿಧಗಳನ್ನಾಗಿ ಮಾಡಿಕೊಳ್ಳೋಣ. ಮೊದಲಾಗಿ ಮಕ್ಕಳ ಕಳ್ಳ ಸಾಗಾಣಿಕೆ. ಅದಾಗುತ್ತಾನೇ ಹುಟ್ಟಿದಂತಹ ಮಗು ತೊಟ್ಟಿಲಿನಿಂದ ಕಾಣೆ, ಅಮ್ಮನ ಮಡಿಲಿನಿಂದ ಮಗು ನಾಪತ್ತೆ, ಶಾಲೆಗೆ ಹೋಗುವ ಪುಟ್ಟ ಮಕ್ಕಳು ಅದೃಶ್ಯ,

ಮನೆ ಮುಂದೆ ಆಟ ಆಡ್ತಾ ಇದ್ದಂತಹ ಮಗು ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿದೆ. ಹೀಗೆ ಹಲವಾರು ಸುದ್ದಿಗಳನ್ನ ನಾವು ಕೇಳ್ತಾ ಇರ್ತೇವೆ. ಮಕ್ಕಳಿಗೆ ಚಾಕಲೇಟು ಅಥವಾ ತಿಂಡಿಯ ಆಸೆಯನ್ನು ತೋರಿಸಿ ಈ ದಂಧೆಕೋರರು ಅವರನ್ನು ಕೈವಶ ಮಾಡಿಕೊಳ್ತಾರೆ. ಶಾಲೆಗೆ ಅಥವಾ ದಾರಿಯಲ್ಲಿ ಬಂದು ಅಪ್ಪ ಅಥವಾ ಅಮ್ಮ ನಿಮ್ಮನ್ನು ಕರ್ಕೊಂಡು ಬರಲಿಕ್ಕೆ ಹೇಳಿದ್ದಾರೆ ಎಂದು ಸುಳ್ಳು ಹೇಳಿ ಅಪಹರಿಸುವವರು ಇದ್ದಾರೆ. ಇತ್ಯಾದಿಗಳೆಲ್ಲವೂ ನಿರಂತರವಾಗಿ ನಡೆಯುತ್ತಿರುವಂಥ ಈ ಹೊತ್ತಲ್ಲಿ ಯಾವ ಉದ್ದೇಶಕ್ಕಾಗಿ ಮಕ್ಕಳನ್ನು ಅಪಹರಿಸುತ್ತಾರೆ ಎಂದು ಒಂದಷ್ಟು ವಿಚಾರವನ್ನು ವಿಮರ್ಶೆ ಮಾಡೋಣ. ಮೊದಲಾಗಿ ಮಕ್ಕಳಿಲ್ಲದವರಿಗೆ ದತ್ತು ಕೊಡುವುದಕ್ಕಾಗಿ, ಭಿಕ್ಷಾಟನೆಗೆ ತೊಡಗಿಸುವುದಕ್ಕಾಗಿ, ಕೂಲಿ ಕೆಲಸ ಮಾಡಲು ಹಾಗೂ ಚಿಂದಿ ವಸ್ತುಗಳನ್ನು ಆಯುವುದಕ್ಕಾಗಿ, ಅಂಗಾಂಗ ದಾನಕ್ಕಾಗಿ, ಕದ್ದ ಮಕ್ಕಳನ್ನು ಮಕ್ಕಳಿಲ್ಲದವರಿಗೆ ಮಾರಾಟ ಮಾಡಿ ಈ ದಂಧೆಕೋರರು ಸಾವಿರಾರು ರೂಪಾಯಿ ಗಳಿಸುತ್ತಾರೆ. ದೊಡ್ಡ ನಗರಗಳಲ್ಲಿ ಸಾಲಾಗಿ ನಿಂತ ವಾಹನಗಳ ಮಧ್ಯದಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಕೈಯಲ್ಲಿ ಬಲೂನು, ಪೆನ್ಸಿಲು, ಬೊಂಬಾಯಿ ಮಿಠಾಯಿ ಇತ್ಯಾದಿಗಳನ್ನು ಮಾರಾಟ ಮಾಡುವುದನ್ನು ನಾವು ನೋಡುತ್ತೇವೆ. ಊಟ, ಹಸಿವು ಎಂದು ಹೊಟ್ಟೆಯನ್ನು ಜುತ್ತಾ ಭಿಕ್ಷೆ ಬೇಡುತ್ತಾರೆ. ಈ ಎಲ್ಲ ಮಕ್ಕಳನ್ನು ನಿಯಂತ್ರಣ ಮಾಡುವಂತಹ ವ್ಯಕ್ತಿಯೊಬ್ಬ ದೂರದಲ್ಲಿ ಮರೆಯಲ್ಲಿ ನಿಂತಿರುತ್ತಾನೆ. ಚಿಂದಿ ಬಟ್ಟೆ ಧರಿಸಿದ, ಎಣ್ಣೆ ಕಾಣದ ಕೂದಲಿನ ಈ ಪುಟ್ಟ ಪುಟ್ಟ ಮಕ್ಕಳನ್ನು ಎಲ್ಲಿಂದಲೋ ಕದ್ದು ತಂದು ಭಿಕ್ಷಾಟನೆಗೆ ಹಚ್ಚಿ ಅವರಿಂದ ದುಡ್ಡು ಕಳಿಸುವ ಈ ದುಷ್ಟರು ನಿಜವಾಗ್ಲೂ ಸಮಾಜ ದ್ರೋಹಿಗಳು. ಅಂತೆಯೇ ಈ ಅನಾಥ ಮಕ್ಕಳ ಅಂಗಗಳನ್ನು ಛೇದನ ಮಾಡಿ, ಅಂಗ ಊನ ಮಾಡಿ ಭಿಕ್ಷಾಟನೆಗೆ ಹಚ್ಚುವಂಥ ಕ್ರೂರಿಗಳು ಇದ್ದಾರೆ. ಅವರಿಗೆ ದಿನಕ್ಕೆ ಇಷ್ಟು ದುಡ್ಡನ್ನು ಭಿಕ್ಷಾಟನೆ ಮಾಡಿ ತಂದುಕೊಡಬೇಕೆಂದು ತಾಕೀತು ಮಾಡುತ್ತಾರೆ. ತರದಿದ್ದಲ್ಲಿ ಅವರಿಗೆ ಅಂದು ಊಟ ನೀಡದೆ, ತಿಂಡಿ ನೀರನ್ನು ನೀಡದೆ ಸತಾಯಿಸುತ್ತಾರೆ. ಮೈತುಂಬ ಹೊಡೆದು ಬಡೆದು ಸತಾಯಿಸುತ್ತಾರೆ. ಇನ್ನು ಕೆಲವರು ಕದ್ದು ತಂದ ಮಕ್ಕಳನ್ನು ಕಾರ್ಖಾನೆಗಳಲ್ಲಿ, ಕೈಗಾರಿಕೆಗಳಲ್ಲಿ, ಹೋಟೆಲ್ಗಳಲ್ಲಿ, ರಸ್ತೆ ಮತ್ತು ಕಟ್ಟಡ ನಿರ್ಮಾಣ ಕಾರ್ಯಗಳಲ್ಲಿ ಕೆಲಸಕ್ಕೆ ಹಚ್ಚುತ್ತಾರೆ. ಈ ಪುಟ್ಟ ಮಕ್ಕಳ ಅಂಗಾಂಗಗಳನ್ನು ದಾನ ಮಾಡ್ತಾರೆ. ಕಣ್ಣು, ಕಿಡ್ನಿ, ಲಿವರ್, ಮೂಳೆ ಇತ್ಯಾದಿ ಅಂಗಗಳನ್ನು ಮಾರಾಟ ಮಾಡಿ ಲಕ್ಷಗಟ್ಟಲೆ ದುಡ್ಡು ಗಳಿಸುತ್ತಾರೆ. ನಾವಿಲ್ಲಿ ಗಮನಿಸಬೇಕಾದಂಥ ಅಂಶವೆಂದರೆ, ಇಂದು ಮಾನವನ ಚರ್ಮ ಕೂಡ ಅತ್ಯಂತ ಬೇಡಿಕೆಯ ವಸ್ತುವಾಗಿದೆ. ಇಂದು ಹೆಚ್ಚಾಗಿ ನಡೀತಾ ಇರುವಂತಹ ಆಕ್ಸಿಡೆಂಟ್ಗಳು ಅಥವಾ ಬೆಂಕಿಯ ಅವಘಡಗಳ ಸಂದರ್ಭದಲ್ಲಿ ಗಾಯಾಳುವಿಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡುವುದಕ್ಕಾಗಿ ಕೂಡ ಮನುಷ್ಯನ ಚರ್ಮವನ್ನು ಬಳಸಲಾಗುತ್ತದೆ. ಇನ್ನು ಮುಂದೆ ಹೆಣ್ಣುಮಕ್ಕಳು ಅಥವಾ ಮಹಿಳೆಯರ ಅಪಹರಣ ಮತ್ತು ಅವರನ್ನು ಯಾವ ರೀತಿಯಲ್ಲಿ ದುರ್ಬಳಕೆ ಮಾಡಿಕೊಳ್ತಾರೆ ಅನ್ನುವ ಬಗ್ಗೆ ಚಿಂತನೆಯನ್ನು ಮಾಡೋಣ. ಮಕ್ಕಳನ್ನು ನೋಡಿಕೊಳ್ಳುವ ಆಯಾ ಆಗಿ ಕೆಲಸ ಮಾಡುವುದಕ್ಕಾಗಿ, ಮನೆ ಕೆಲಸ ಮತ್ತು ಕೂಲಿ ಕೆಲಸ ಮಾಡುವುದಕ್ಕಾಗಿ, ವಯೋವೃದ್ಧರನ್ನು ನೋಡಿಕೊಳ್ಳುವುದಕ್ಕಾಗಿ, ವೇಶ್ಯಾವಾಟಿಕೆಗಾಗಿ ದೇಹವನ್ನು ಮಾರಿ ದುಡ್ಡು ಗಿಟ್ಟಿಸುವುದಕ್ಕಾಗಿ, ಮೊದಲಾಗಿ ಮಕ್ಕಳನ್ನು ನೋಡಿಕೊಳ್ಳುವ ಆಯಾ ಆಗಿ, ಅಂದರೆ ಇಂದು ತಂದೆ ಮತ್ತು ತಾಯಿ ಇಬ್ಬರು ದುಡಿಯುವ ಕುಟುಂಬ, ಹಾಗಾಗಿ ಅವರ ಪುಟ್ಟ ಪುಟ್ಟ ಮಕ್ಕಳನ್ನು ನೋಡಿಕೊಳ್ಳೋದಕ್ಕೆ ಮನೆಯಲ್ಲಿ ಜನ ಬೇಕಾಗ್ತಾರೆ. ಅದಕ್ಕಾಗಿ ಆಯಾಗಳನ್ನು ನೇಮಿಸುವುದಕ್ಕಾಗಿ ಕೆಲವು ಹೆಂಗಸರನ್ನು, ಮಹಿಳೆಯರನ್ನು ದುರ್ಬಳಕೆ ಮಾಡಿಕೊಳ್ಳಿಕ್ಕಾಗ್ತದೆ. ಇನ್ನು ಯಾರದೋ ಮನೆಯ ಮನೆ ಕೆಲಸಗಳು, ಕೂಲಿ ಕೆಲಸಕ್ಕೆ ಹಚ್ಚುವುದಕ್ಕಾಗಿ ರಸ್ತೆ, ಕಾಂಕ್ರೀಟ್ ಕಟ್ಟಡಗಳನ್ನು ನಿರ್ಮಿಸುವಲ್ಲಿ ಮಹಿಳೆಯರನ್ನು ಬಳಸಿಕೊಳ್ತಾರೆ. ವಯೋವೃದ್ಧರನ್ನು ನೋಡಿಕೊಳ್ಳುವುದಕ್ಕಾಗಿ, ಅಂದರೆ ಇಂದು ಮಗ ಮತ್ತು ಸೊಸೆ ಅಥವಾ ಮಗಳು ಅಳಿಯ ಇಬ್ಬರು ದುಡಿಯುವಂತಹ ಈ ಕುಟುಂಬದಲ್ಲಿ, ಈ ವ್ಯವಸ್ಥೆಯಲ್ಲಿ ವಯಸ್ಸಾದಂಥ ವೃದ್ಧರನ್ನು ನೋಡಿಕೊಳ್ಳುವುದಕ್ಕಾಗಿ ಅವರಿಗೆ ವ್ಯವಧಾನವೂ ಇರುವುದಿಲ್ಲ, ಸಮಯವೂ ಇರುವುದಿಲ್ಲ. ಅದಕ್ಕಾಗಿ ಅವರು ಹೋಮ್ ನರ್ಸ್ ಅಥವಾ ಮನೆಯಲ್ಲೇ ಇದ್ದು ಅವರನ್ನು ನೋಡಿಕೊಳ್ಳುವಂತಹ ಮಹಿಳೆಯರನ್ನು ನೇಮಿಸಿಕೊಳ್ತಾರೆ. ಈ ದಂಧೆಕೋರರು ಅಂತಹ ಅವಕಾಶಗಳನ್ನು ಬಳಸಿಕೊಂಡು ಯಾವುದೋ ಊರಿನ ಮಹಿಳೆಯನ್ನು ಎಲ್ಲೋ ತಂದು ನೇಮಿಸ್ತಾರೆ. ಕೆಲವೊಮ್ಮೆ ಆ ಮಹಿಳೆಗೆ ತಾನು ಎಲ್ಲಿದ್ದೇನೆ, ಯಾವ ಊರಲ್ಲಿದ್ದೇನೆ ಅನ್ನುವಂಥದ್ದು ಕೂಡ ಗೊತ್ತಾಗಿರುವುದಿಲ್ಲ. ಹದಿಹರೆಯದ ಹೆಣ್ಣು ಮಕ್ಕಳಿಗೆ ಹಣದ ಆಮಿಷ ಅಥವಾ ಉದ್ಯೋಗದ ಆಸೆಯೊಡ್ಡಿ ಅವರನ್ನು ಕೂಡ ಈ ದಂಧೆಕೋರರು ಪಟಾಯಿಸುತ್ತಾರೆ. ಇನ್ನು ಇಂದು ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ. ಇದರಿಂದ ಎಷ್ಟು ಉಪಯೋಗ ಇದೆಯೋ ಅಷ್ಟೇ ಅಪಾಯವೂ ಇದೆ. ಇದು ಭಯಂಕರ ಭಸ್ಮಾಸುರನಿದ್ದಂತೆ. ಕೆಲವೊಮ್ಮೆ ಹೆಣ್ಣು ಮಕ್ಕಳು ತಾವು ಹೋಗುವಂಥ ದಾರಿಯಲ್ಲಿ ಬಹಳ ದೂರದವರೆಗೆ ಕಿವಿಗೆ ಮೊಬೈಲ್ ಹಚ್ಚಿಕೊಂಡು ಮಾತನಾಡಿಕೊಂಡು ಹೋಗುವುದನ್ನು ನಾವು ನೋಡುತ್ತೇವೆ. ಆ ಹೊತ್ತಲ್ಲಿ ಅವರಿಗೆ ಮೈ ಮೇಲೆ ಅರಿವೇ ಇರುವುದಿಲ್ಲ. ಇದೇ ಸಂದರ್ಭವನ್ನು ಬಳಸಿಕೊಂಡು ದುಷ್ಟರು ಅವರನ್ನು

ಅಪಹರಿಸುವ ಸಾಧ್ಯತೆ ಇರುತ್ತದೆ. ಇನ್ನು ಮನೆಯಲ್ಲಿ ಬಡತನ, ಬವಣೆ, ಸಂಘರ್ಷಗಳಿದ್ದಲ್ಲಿ ಹೆಣ್ಣು ಮಕ್ಕಳು ಹೊರಗಿನವರನ್ನು ಹೆಚ್ಚು ಅವಲಂಬಿತರಾಗಿ ತನ್ನೆಲ್ಲ ನೋವನ್ನು ಅವರಿಗೆ ಹೇಳಿಬಿಡುತ್ತಾರೆ. ಆಗ ಅತ್ಯಂತ ಆಪ್ತ ಹಿತೈಷಿಯ ಹಾಗೆ ನಟನೆ ಮಾಡುವ ಅವರು ಇವರನ್ನು ಪಟಾಯಿಸಿ ಬಹುದೂರದ ಊರಿಗೆ ತಲುಪಿಸುತ್ತಾರೆ. ಕೆಲವರು ವಿದೇಶಗಳಲ್ಲಿ ಉದ್ಯೋಗದ ಆಸೆಯನ್ನು ತೋರಿಸಿ ಅಲ್ಲಿಗೆ ಕಳುಹಿಸಿ ಅವರ ಬದುಕನ್ನು ನರಕ ಸದೃಶ ಮಾಡಿಬಿಡುತ್ತಾರೆ. ಇನ್ನು ಪ್ರೇಮಪಾಶಕ್ಕೆ ಸಿಲುಕಿ ಮನೆ ಬಿಟ್ಟು ಬಂದಂತಹ ಪ್ರೇಯಸಿಯನ್ನು ಕೆಲವರು ಮುಂಬಯಿಯ ಕೆಂಪುದೀಪದ ಪ್ರದೇಶಕ್ಕೆ ಅಥವಾ ವೇಶ್ಯಾವಾಟಿಕೆಗೆ ತಳ್ಳುತ್ತಾರೆ. ಒಮ್ಮೆ ಈ ನರಕಕ್ಕೆ ಇಳಿದಂತಹ ಯುವತಿ ಮಾನಕ್ಕೆ ಅಂಜಿ ಮರ್ಯಾದೆಗೆ ಹೆದರಿ ಮತ್ತೆ ಅವಳು ಊರಿಗೆ ಬರುವುದಿಲ್ಲ. ಕೊನೆಯದಾಗಿ ಆಕೆ ಆತ್ಮಹತ್ಯೆಯ ದಾರಿಯನ್ನ ವಿವಶಳಾಗಿ ನೋಡಿಕೊಳ್ಳುವಂತಹ ಪ್ರಸಂಗ ಕೂಡ ಬರ್ತದೆ. ಇನ್ನು ಹಲವರು ಒಪ್ಪಂದದ ಮೇರೆಗೆ ಕೂಲಿ ಕೆಲಸ ಅಥವಾ ಮನೆ ಕೆಲಸ ಮಾಡಿಸುತ್ತಾರೆ. ಚಿಲ್ಲರೆ ಕಾಸನ್ನು ಅವರ ದುಡಿಮೆಗೆ ನೀಡಿ ಅಮಾಯಕ ಹೆಣ್ಮಕ್ಕಳಿಗೆ ಅದನ್ನು ನೀಡುತ್ತಾ ತಾವು ಸುಖವಾಗಿ ಸಂತೋಷವಾಗಿರುವಂತಹ ದುಷ್ಟರನ್ನು ಕೂಡ ನಾವು ಸಮಾಜದಲ್ಲಿ ಕಾಣುತ್ತೇವೆ. ಇನ್ನು ಅಂಗಾಂಗ ದಾನಕ್ಕಾಗಿ ಕಣ್ಣು, ಚರ್ಮ, ಕಿಡ್ನಿ, ಲಿವರ್ ಇತ್ಯಾದಿಗಳನ್ನು ಮಾರಾಟ ಮಾಡಿ ದುಡ್ಡು ಪಡೆಯುವುದಕ್ಕಾಗಿ ಹೆಣ್ಣು ಮಕ್ಕಳನ್ನು ಮಾರಾಟ ಮಾಡುವವರು, ಕದ್ದುಕೊಂಡು ಹೋಗುವವರು ಇದ್ದಾರೆ. ಇನ್ನು ಹೆಣ್ಣು ಮಕ್ಕಳನ್ನು ಅಪಹರಣ ಮಾಡಿಕೊಂಡು ಹೋಗುವಂತಹ ಇನ್ನೂ ಒಂದು ಕಾರಣ ಏನಂತಂದರೆ ಅವರ ಕೂದಲಿಗಾಗಿ. ಅವರ ಕೂದಲನ್ನು ಚೌರಿ ಅಥವಾ ಕೃತಕ ಕೂದಲನ್ನು ಮಾಡುವುದಕ್ಕಾಗಿ ಹಾಗೂ ಕ್ಯಾನ್ಸರ್ ಪೀಡಿತರಾದಂತಹ ರೋಗಿಗಳಿಗೆ ವಿಗ್ ಮಾಡುವುದಕ್ಕಾಗಿ ಬಳಸುತ್ತಾರಂತೆ. ಈ ರೀತಿಯಲ್ಲಿ ದಂಧೆಕೋರರು ಯಾರನ್ನೋ ಎಲ್ಲಿಗೋ ತಗೊಂಡು ಹೋಗಿ ಮಾರಾಟ ಮಾಡಿ ಅಪಾರ ದುಡ್ಡನ್ನು ಗಳಿಸುತ್ತಾರೆ. ಇದು ಅನ್ಯಾಯದ, ಸಮಾಜ ದ್ರೋಹದ ಇನ್ನೊಂದು ಕರಾಳ ಮುಖ. ಇನ್ನು ಯುವಕರು ಮತ್ತು ವೃದ್ಧರನ್ನು ಕಳ್ಳ ಸಾಗಾಣಿಕೆ ಯಾಕೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಕೂಲಿ ಕೆಲಸ ಹಾಗೂ ಮನೆ ಕೆಲಸಕ್ಕಾಗಿ. ಇನ್ನು ಅಂಗಾಂಗ ದಾನಕ್ಕಾಗಿ. ಈ ಮಾನವ ಕಳ್ಳ ಸಾಗಾಣಿಕೆ ಎನ್ನುವುದು ದೇಶಾದ್ಯಂತ ಹರಡಿರುವಂತಹ ಒಂದು ದೊಡ್ಡ ಮಾಯಾಜಾಲ, ಷಡ್ಯಂತ್ರದ ಮಾಯಾಜಾಲ. ಈ ದಂಧೆಕೋರರು ಎಷ್ಟು ಚಾಣಾಕ್ಷರಿರುತ್ತಾರೆ ಎಂದರೆ ಕದ್ದ ವ್ಯಕ್ತಿಯನ್ನು ಕ್ಷಣ ಮಾತ್ರದಲ್ಲಿ ಬಹುದೂರದವರೆಗೆ ತಲುಪಿಸುವಂತಹ ಅವರದ್ದೇ ಆದಂತಹ ತಂಡ ಇರುತ್ತದೆ, ಕಾರ್ಯತಂತ್ರವಿರುತ್ತದೆ. ಈ ರೀತಿ ಮನುಷ್ಯರನ್ನ ಕದ್ದು ಸಾಗಾಣಿಕೆ ಮಾಡುವಂತಹವರು ತುಂಬಾ ದಿನಗಳಿಂದ ಅವರು ಅದನ್ನು ಗಮನಿಸ್ತಾ ಇರ್ತಾರೆ. ಗಿಡುಗ ಒಂದು ಹಾರಿ ಬಂದು ಒಂದು ಕೋಳಿ ಮರಿಯನ್ನು ಗಬಕ್ಕಂತೆ ಎತ್ತಿಕೊಂಡು ಹೋಗುವ ಹಾಗೆ ಈ ದಂಧೆಕೋರರು ವ್ಯಕ್ತಿಗಳನ್ನು ಪಟಾಯಿಸುವುದಿಲ್ಲ. ಬದಲಾಗಿ ಹಲವಾರು ದಿನಗಳಿಂದ ವ್ಯಕ್ತಿಗಳ ಚಲನವಲನವನ್ನು ಸೂಕ್ಷ್ಮವಾಗಿ ಗಮನಿಸುವಂಥದ್ದು, ಅವರ ಸುತ್ತಮುತ್ತ ಯಾರಿರುತ್ತಾರೆ, ಹೇಗಿರುತ್ತಾರೆ ಇತ್ಯಾದಿ ಎಲ್ಲ ವಿಷಯಗಳನ್ನು, ಆ ಪ್ರದೇಶದ ವಿಚಾರಗಳನ್ನು ಎಲ್ಲವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸುತ್ತಾ ಇರುತ್ತಾರೆ. ಇದನ್ನು ನಾವು ನಮ್ಮ ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಇನ್ನು ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಸುಮಾರು 30,000ಕ್ಕಿಂತಲೂ ಅಧಿಕ ಜನರು ಈ ರೀತಿ ಕಣ್ಮರೆಯಾಗುತ್ತಾರೆ. ಇನ್ನು ಮಾನವ ಅಪಹರಣಕ್ಕೆ ಬಹಳ ಒತ್ತನ್ನು ಕೊಡುವಂತಹ ಅಥವಾ ಈ ದಂಧೆ ಅತ್ಯಧಿಕವಾಗಿ ನಡೆಯುವಂತಹ ಪ್ರದೇಶ ಅಥವಾ ರಾಜ್ಯವೆಂದರೆ ಅಸ್ಸಾಂ ಹಾಗೂ ಇಲ್ಲಿಯ ರಾಜಧಾನಿ ಗೌಹಟಿ ದೊಡ್ಡ ಹೆಬ್ಬಾಗಿಲಿದ್ದಂತೆ. ಎಲ್ಲಿಂದಲೋ ಕದ್ದು ತಂದಂತಹ ಜನರನ್ನ ವಿಮಾನದ ಮೂಲಕ ತಮಗೆ ಬೇಕಾದ ಊರಿಗೆ ಕಳುಹಿಸಿ ಈ ದಂಧೆಕೋರರು ಹಣವನ್ನು ಪಡೆಯುತ್ತಾರೆ. ಊರಿಗೆ ಬಂದವರು ನೀರಿಗೆ ಬಾರರೆ ಎನ್ನುವಂತಹ ಮತ್ತೊಂದು ನಮ್ಮಲ್ಲಿದೆ. ಖಂಡಿತವಾಗಲೂ ಪಕ್ಕದ ಮನೆಗೆ ಬಂದಂಥವರು ನಮ್ಮ ಮನೆಯ ಬಾಗಿಲನ್ನು ತಟ್ಟಬಹುದು. ಇದು ನಮಗೊಂದು ವಾರ್ನಿಂಗ್ ಅಥವಾ ಎಚ್ಚರಿಕೆಯ ಸಂದೇಶವಾಗಿದೆ. ಹಾಗಾಗಿ ನಾವು ಯಾರೋ ಎಲ್ಲೋ ಕಾಣೆಯಾದರೂ ಅಥವಾ ಅದೃಶ್ಯರಾದರೂ ಕಣ್ಮರೆಯಾದರೂ ಅನ್ನುವಾಗ ಸುಮ್ಮನೆ ಕೂತುಕೊಳ್ಳುವಂಥದ್ದಲ್ಲ. ಬದಲಾಗಿ ಈ ಎಲ್ಲ ವಿಚಾರಗಳು ಯಾಕೆ ನಡೀತವೆ, ಹೇಗೆ ನಡೀತವೆ, ಇದರ ಉದ್ದೇಶಗಳೇನು, ಪರಿಣಾಮಗಳೇನು, ಇಂತಹ ಒಂದು ಸಮಾಜದ ಸ್ವಾಸ್ಥ್ಯಕ್ಕೆ ಒಂದು ತಡೆಯನ್ನು ಉಂಟು ಮಾಡುವಂತಹ ಬಾಧಕವಾದಂಥ ವಿಚಾರವನ್ನು ಹೇಗೆ ತಡೆಯಬಹುದು ಅನ್ನೋದರ ಬಗ್ಗೆ ನಾವೆಲ್ಲರೂ ಯೋಚಿಸಬೇಕಾಗಿದೆ. ಹಾಗಾಗಿ ನಾವು ಈ ದೃಷ್ಟಿಯಿಂದ ಈ ಸಮಸ್ಯೆಗಳಿಗೆ ಪರಿಹಾರವೇನು ಅನ್ನೋದನ್ನು ಚಿಂತಿಸೋಣ. ಮೊದಲಾಗಿ ನಾವು ಪ್ರಜ್ಞಾವಂತ ನಾಗರಿಕರಾಗಬೇಕು, ಸಮಾಜದ ಆಗುಹೋಗುಗಳನ್ನು ತಿಳಿದುಕೊಳ್ಳಬೇಕು. ಈಗ ನಮಗೆ ಮಾಹಿತಿ ಮತ್ತು ಮಾರ್ಗದರ್ಶನ ನಮ್ಮ ಅಂಗೈಯೊಳಗಿರುವಂತಹ ಮೊಬೈಲಲ್ಲೇ ಸಿಗುತ್ತದೆ, ಅಥವಾ ಪತ್ರಿಕೆಗಳ ಮೂಲಕ ಇರಬಹುದು, ನಮ್ಮ ಮೀಡಿಯಾ ವಾಹಿನಿಗಳ ಮೂಲಕ ಇರಬಹುದು, ದೂರದರ್ಶನ ಇತ್ಯಾದಿಗಳ ಮೂಲಕ ಇರಬಹುದು. ಇಲ್ಲಿ ಸಿಗುವಂತಹ

ಎಲ್ಲ ಮಾಹಿತಿಯನ್ನು ನಾವು ತಿಳ್ಕೊಳ್ಬೇಕು, ಪಡ್ಕೊಳ್ಬೇಕು, ಹಾಗೂ ನಮ್ಮ ಜೀವನದ ವಿಕಾಸಕ್ಕೆ ಅದನ್ನು ಬಳಸ್ಕೊಳ್ಬೇಕು. ಬಗಲ್ ಮೇ ದುಷ್ಮನ್ ಹೇ ಅಂದರೆ ನಮ್ಮ ಪಕ್ಕದಲ್ಲೇ ನಮ್ಮ ಶತ್ರು ಇದ್ದಾನೆ, ನಮ್ಮ ಚಲನವಲನಗಳನ್ನು ಬೇರೆಯವರಿಗೆ ತಿಳಿಸುವವರು ಇರಬಹುದು ಅನ್ನುವಂತಹ ಅರಿವು ನಮ್ಮಲ್ಲಿ ಮೂಡಿ ಬರಬೇಕು. ಹಾಗೂ ನಾವು ಜಾಗರೂಕರಾಗಬೇಕು. ಪುಟ್ಟ ಮಕ್ಕಳನ್ನು ಅಪರಿಚಿತರ ಬಳಿಯಲ್ಲಿ ಬಿಡಬಾರದು. ಅಪರಿಚಿತರು ಕೊಡುವಂತಹ ಚಾಕಲೇಟು ಅಥವಾ ಇನ್ಯಾವುದೋ ದುಡ್ಡಿಗೆ ಅಥವಾ ತಿಂಡಿಗೆ ಆಸೆ ಪಡದಂತೆ ನಮ್ಮ ಮಕ್ಕಳಿಗೆ ನಾವು ತಿಳಿಸಿಕೊಡಬೇಕು. ಅಪರಿಚಿತರು ಬಂದು ನಿಮ್ಮಪ್ಪ ಕರೆತರಲು ಹೇಳಿದ್ದಾರೆ ಎಂದಾಗ ನನ್ನ ಅಪ್ಪನ ಹೆಸರೇನು ಅಥವಾ ತನ್ನ ಮನೆಯ ಮಾಹಿತಿಯನ್ನು ಮಕ್ಕಳು ಅವರಲ್ಲಿ ಕೇಳುವಂತಹ ಒಂದು ಮಾಹಿತಿಯನ್ನು, ಮಾರ್ಗದರ್ಶನವನ್ನು ಮಕ್ಕಳಿಗೆ ತಿಳಿಸಿಕೊಡಬೇಕು. ಅಥವಾ ಮಕ್ಕಳಿಗೆ ಒಂದು ಕೋಡೆಡ್ ನಂಬರನ್ನು ತಿಳಿಸಿ ಬಂದಂಥ ಅಪರಿಚಿತನಲ್ಲಿ ಆ ನಂಬರ್ ಏನು ಹೇಳವು ಅಂತ ಹೇಳಿಕೊಂಡು ಕೇಳಿದಾಗ ಖಂಡಿತವಾಗ್ಲೂ ಬಂದಂತಹ ಕಳ್ಳ ಅಥವಾ ದಂಧೆಕೋರರು ಯಾರಿದ್ದಾರೆ ಅವರು ಕಸಿವಿಸಿಯಾಗಿ ಕಾಲು ಕೀಳುತ್ತಾರೆ. ಇನ್ನು ಅಪರಿಚಿತರು ಬಂದು ನಿಮ್ಮ ಮನೆಯಲ್ಲಿ ಅಪ್ಪ ಇದ್ದಾರಾ ಅಮ್ಮ ಇದ್ದಾರಾ ಎಂದು ಕೇಳಿದಾಗ ಸಾಮಾನ್ಯವಾಗಿ ಪುಟ್ಟ ಮಕ್ಕಳು ಅಪ್ಪ ಇಲ್ಲ ಅಮ್ಮ ಕೆಲಸಕ್ಕೆ ಹೋಗಿದ್ದಾರೆ ಈ ರೀತಿ ಹೇಳ್ತಾರೆ. ಆಗ ಅಪರಿಚಿತರಿಗೆ ಬಹಳ ಸುಲಭದಲ್ಲಿ ಈ ಮಕ್ಕಳನ್ನು ಅಥವಾ ಮನೆಯಲ್ಲಿರೋರನ್ನು ದೋಚುವುದು, ಪಟಾಯಿಸುವಂತಹ ಕಾರ್ಯವನ್ನು ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವು ಮಕ್ಕಳಿಗೆ ಯಾರು ಬಂದು ಕೇಳಿದರೂ ಕೂಡ, ಅಪ್ಪ ಮನೆಯಲ್ಲಿ ಇಲ್ಲದಿದ್ದರೂ ಕೂಡ ಮನೆಯೊಳಗಿದ್ದಾರೆ ಅನ್ನುವಂತಹ ಮಾತನ್ನು ಅವರಿಗೆ ಹೇಳಬೇಕೆಂದು ನಾವು ಮಕ್ಕಳಿಗೆ ಕಲಿಸಿಕೊಡಬೇಕು. ಇನ್ನು ಕೆಲವು ಹೆಣ್ಣು ಮಕ್ಕಳು, ನಾನು ಈಗಾಗಲೇ ಹೇಳಿದ ಹಾಗೆ ದಾರಿಯಲ್ಲಿ ಹೋಗುವಾಗ ಉದ್ದಕ್ಕೆ ಗಂಟೆಗಟ್ಟಲೆ ಮೈ ಮೇಲೆ ಪರಿವೇ ಇಲ್ಲದಂತೆ ಮೊಬೈಲಲ್ಲಿ ಮಾತನಾಡಿಕೊಂಡು ಹೋಗುವುದನ್ನು ನಿಲ್ಲಿಸಬೇಕು. ಆ ರೀತಿ ನಾವು ಮಾಡಬಾರದು, ಯಾಕಂತಂದರೆ ಇದರಿಂದ ನಮಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಇನ್ನು ಕಂಡ ಕಂಡವರಿಗೆಲ್ಲ ಮೊಬೈಲ್ ನಂಬರನ್ನು ನೀಡಬಾರದು. ಅಪರಿಚಿತರನ್ನು ನಂಬಬಾರದು. ಅವರ ಮಾತಿಗೆ ಮರುಳಾಗಬಾರದು, ಆಮಿಷಕ್ಕೆ ಬಲಿಯಾಗಬಾರದು. ಒಂದೇ ಕಡೆಯಲ್ಲಿ ಒಬ್ಬನೇ ವ್ಯಕ್ತಿಯ ಬಳಿಯಲ್ಲಿ ಮೊಬೈಲ್ ಚಾರ್ಜಿಂಗ್ ಅಥವಾ ಅದನ್ನು ಕರೆನ್ಸಿ ಹಾಕಿಸುವಂಥ ಕೆಲಸವನ್ನು ಮಾಡಬಾರದು. ಯಾಕಂತಂದರೆ ನಿಧಾನವಾಗಿ ಅವನು ನಮ್ಮೆಲ್ಲ ಮಾಹಿತಿಗಳನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಇನ್ನು ತಂದೆ ತಾಯಿಗಳ ಜವಾಬ್ದಾರಿ, ತುಂಬ ಹೆಚ್ಚಿನ ಜವಾಬ್ದಾರಿ ತಂದೆ ತಾಯಿಗಳಿಗೆ ಇದೆ. ನಾವು ನಮ್ಮ ಮಕ್ಕಳನ್ನು ಪ್ರೀತಿಯಿಂದ ವಿಶ್ವಾಸದಿಂದ ಮಾತನಾಡಿಸಬೇಕು ಹಾಗೂ ಅವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕು. ಅವರ ಹಿತೈಷಿಗಳಾಗಿ ಅವರಿಗೆ ಮಾರ್ಗದರ್ಶಕರಾಗಿ ನಾವು ದಾರಿ ತೋರಬೇಕು. ಇಲ್ಲವಾದಲ್ಲಿ ಮಕ್ಕಳು ಹೆತ್ತವರನ್ನು ತೊರೆದು ಅಪರಿಚಿತರೊಂದಿಗೆ ಹೊರಟು ಹೋಗುತ್ತಾರೆ. ಇನ್ನು ಹೆಣ್ಣು ಮಕ್ಕಳು ಯೋಗವನ್ನು ಕಲಿತು ಶಾರೀರಿಕವಾಗಿ ಗಟ್ಟಿಯಾಗಬೇಕು. ಎಲ್ಲಿ ನಾವು ಶಾರೀರಿಕವಾಗಿ ಗಟ್ಟಿಯಾಗಿರ್ತೇವೋ ಅಲ್ಲಿ ನಾವು ಮಾನಸಿಕವಾಗಿಯೂ ಗಟ್ಟಿಯಾಗ್ತೇವೆ. ಹಾಗಾಗಿ ಯೋಗ ಅನ್ನುವಂಥದ್ದು ನಮ್ಮ ಮಾನಸಿಕ ಶಾರೀರಿಕ ಎರಡೂ ವಿಚಾರಗಳ ಆರೋಗ್ಯ ವರ್ಧಕ ವಿಚಾರವಾಗಿದೆ. ಹಾಗಾಗಿ ಅದನ್ನು ನಾವು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಆಗ ನಾವು ಶಾರೀರಿಕವಾಗಿ ಸ್ವಸ್ಥರಾಗಿ ಸದೃಢರಾಗ್ತೇವೆ. ಇನ್ನು ಕರಾಟೆಯನ್ನು ಕಲಿತು ಶಾರೀರಿಕವಾಗಿ ಹಾಗೂ ಮಾನಸಿಕ ಶಕ್ತಿಯನ್ನು ಪಡೆದು ನಾವು ಅದನ್ನು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಇಂದು ನಮ್ಮ ಸರ್ಕಾರ ಶಾಲೆಗಳಲ್ಲಿ ಹೆಣ್ಮಕ್ಕಳಿಗೆ ಕರಾಟೆಯ ಶಿಕ್ಷಣವನ್ನು ಕಡ್ಡಾಯ ಮಾಡಿದೆ. ಎಲ್ಲ ವಿದ್ಯಾರ್ಥಿನಿಯರು ಇದನ್ನು ಕಲಿಯಬೇಕು ಹಾಗೂ ತಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಬೇಕು. ತನ್ಮೂಲಕ ಆತ್ಮವಿಶ್ವಾಸವನ್ನು ಗಳಿಸಬೇಕು. ಎಲ್ಲಿ ಆತ್ಮವಿಶ್ವಾಸ ಇರುತ್ತದೋ ಅಲ್ಲಿ ಖಂಡಿತವಾಗಲೂ ಮಹಿಳೆ ತನ್ನ ಶಕ್ತಿಯನ್ನು ತನ್ನ ಸಾಮರ್ಥ್ಯವನ್ನು ಪ್ರದರ್ಶಿಸಬಹುದು. ಹೆಡೆ ಎತ್ತಿದ ನಾಗಿಣಿಯಂತೆ ಸೆಟೆದು ನಿಂತ ಹೆಣ್ಮಗಳನ್ನು ಮುಟ್ಟುವ ಧೈರ್ಯ ಯಾರಿಗೂ ಇಲ್ಲ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ನಾವು ನಮ್ಮ ಮನಸ್ಸಲ್ಲಿ ಇಟ್ಟುಕೊಂಡು ಅದನ್ನು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಇನ್ನು ನಮ್ಮ ಸರ್ಕಾರವೂ ಕೂಡ ಹಲವಾರು ವಿಷಯದಲ್ಲಿ ಜನೋಪಯೋಗಿ ಕಾರ್ಯಗಳನ್ನು ಅಳವಡಿಸಿಕೊಂಡಿದೆ. ಎಷ್ಟೋ ಜನರಿಗೆ ಇದರ ಮಾಹಿತಿಯೇ ಇರುವುದಿಲ್ಲ. ನಮ್ಮ ಸರ್ಕಾರದ ಮಹಿಳಾ ಕಲ್ಯಾಣ ಮಂತ್ರಾಲಯದಲ್ಲಿ ಮಹಿಳಾ ಮತ್ತು ಶಿಶು ಅಭಿವೃದ್ಧಿ ಇಲಾಖೆಯು ಈ ನಿಟ್ಟಿನಲ್ಲಿ ಕಾರ್ಯಾಚರಿಸ್ತಾ ಇದೆ. ಚೈಲ್ಡ್ ಲೈನ್ ಅನ್ನುವಂತಹ ಒಂದು ಹೆಲ್ಪ್ ಲೈನ್ ಅನ್ನು ಇದರ ಮೂಲಕ ಕಾರ್ಯಾಚರಿಸ್ತಾ ಇದೆ. 1098 ಇದು ಈ ಚೈಲ್ಡ್ ಹೆಲ್ಪ್ ಲೈನ್ನ ಸಂಪರ್ಕ ಸಂಖ್ಯೆ. ಇದು ಟೋಲ್ ಫ್ರೀ
ಆಗಿರುವಂತಹ ಒಂದು ನಂಬರ್ ಆಗಿದೆ. ಇದಕ್ಕೆ ನಾವು ಯಾವಾಗ ಬೇಕಾದರೂ ಕರೆ ಮಾಡಿ ನಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಬೋದು. ಇದು ವರ್ಷ ಇಡೀ 24 ಗಂಟೆನೂ ಕಾರ್ಯಾಚರಿಸ್ತಾ ಇರುವಂತಹ ಒಂದು ಅಭಿವೃದ್ಧಿ ಸಮಿತಿ, ಜನೋಪಯೋಗಿ ಒಂದು ಇಲಾಖೆ.

0: ಹಾಗಾಗಿ ಈ ನಂಬರಿಗೆ ನಾವು ಸಂಪರ್ಕವನ್ನು ಮಾಡಿದರೆ ಅವರು ಖಂಡಿತವಾಗಲೂ ತಕ್ಷಣ ಅದಕ್ಕೆ ತಮ್ಮ ಸ್ಪಂದನೆಯನ್ನು ಪ್ರತಿಸ್ಪಂದನೆಯನ್ನು ತೋರಿಸ್ತಾರೆ. ನಾವೇ ಸಂಕಷ್ಟಕ್ಕೊಳಗಾದಾಗ ಅಥವಾ ಸಂಕಷ್ಟಕ್ಕೆ ಒಳಗಾದಂತಹ ಸಂತ್ರಸ್ತ ಮಗುವನ್ನು ಕಂಡಾಗ ನಾವು ಈ ನಂಬರಿಗೆ 1098 ಚೈಲ್ಡ್ ಲೈನ್ ನಂಬರನ್ನು ಉಪಯೋಗಿಸಬಹುದು. ಇನ್ನು ಮಹಿಳೆಯರು ಸಂಕಷ್ಟಕ್ಕೆ ಒಳಗಾದಂತಹ ಮಹಿಳೆಯರನ್ನು ಕಂಡಾಗ ಅವರಿಗೂ ಕೂಡ ಹೆಲ್ಪ್ ಲೈನ್ ಇದೆ. ಇದರ ಸಂಖ್ಯೆ 1091 1091. ಈ ಸಂಪರ್ಕ ಸಂಖ್ಯೆಯನ್ನು ಬಳಸಿಕೊಂಡು ನಾವು ನಮಗಾದಂತಹ ಕಷ್ಟ ನಷ್ಟ ಅಥವಾ ಸಂತ್ರಸ್ತ ಮಹಿಳೆಯನ್ನು ಬೇರೆಲ್ಲೋ ಕಂಡಾಗ ಅವರ ಪರವಾಗಿ ಕೂಡ ನಾವು ಈ ಸಂಖ್ಯೆಗೆ ಕರೆ ಮಾಡಿ ಅವರ ಸಹಾಯವನ್ನು ಪಡ್ಕೊಳ್ಬೋದು. ಈ ಚೈಲ್ಡ್ ಲೈನ್ ಅಥವಾ ಈ ಹೆಲ್ಪ್ ಲೈನ್ ಅವರು ಏನು ಮಾಡ್ತಾರೆ ಅಂತಂದರೆ ಸಂತ್ರಸ್ತರಿಗೆ ಆ ಸಮಯದಲ್ಲಿ ಅಗತ್ಯವಾಗಿ ಬೇಕಾದಂತಹ ವೈದ್ಯಕೀಯ ಸಹಾಯ ಹಾಗೂ ಮಾನಸಿಕವಾಗಿ ಭಾವನಾತ್ಮಕವಾಗಿ ಕೊಡಬೇಕಾದಂತಹ ಸಪೋರ್ಟು ಜೊತೆಗೆ ಕಾನೂನಾತ್ಮಕ ಹೋರಾಟಕ್ಕೆ ಬೇಕಾದಂತಹ ಮಾರ್ಗದರ್ಶನವನ್ನು ಕೂಡ ಅವರು ನೀಡುತ್ತಾರೆ. ಈ ಎಲ್ಲವನ್ನು ನಾವು ಅರಿತುಕೊಳ್ಬೇಕು ಹಾಗೂ ಬಳಸಿಕೊಳ್ಬೇಕು. ಇನ್ನು ಜನರನ್ನು ಕಾಪಾಡುವುದಕ್ಕೆ ಪೊಲೀಸ್ ವ್ಯವಸ್ಥೆ ಇದೆ, ಮಹಿಳಾ ಪೊಲೀಸ್ ಠಾಣೆಗಳು ಇರ್ತವೆ. ಆದರೆ ಇದರ ಬಳಕೆ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಆಗುವುದನ್ನು ನಾವು ನೋಡ್ತಾ ಇದ್ದೇವೆ. ಇನ್ನು ಇದರ ಜೊತೆಯಲ್ಲಿ ಒಂದು ಗ್ರಾಮದ, ಒಂದು ಪ್ರದೇಶದ, ಒಂದು ದೇಶದ ಜನರಿಗೂ ಕೂಡ ಜವಾಬ್ದಾರಿ ಇದೆ. ಊರಿಗೆ ಬಂದಂತಹ ಅಲ್ಲಿಲ್ಲಿ ಓಡಾಡುವಂತಹ ಅಪರಿಚಿತರನ್ನು ಎಲ್ಲಾದರೂ ಕಂಡಲ್ಲಿ ಅವರ ಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಿ ಜನರೇ ಎಚ್ಚೆತ್ತುಕೊಂಡು ಅವರಿಗೆ ಒಂದು ಪಾಠವನ್ನು ಕಲಿಸುವಂತಹ ಅಥವಾ ಪೊಲೀಸರಿಗೆ ಒಪ್ಪಿಸುವಂತಹ ಕೆಲಸವನ್ನು ನಾವು ಮಾಡಬಹುದು. ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಈ ಕೆಲಸವನ್ನು ಮಾಡಿದರೆ ಇಂತಹ ಸಮಸ್ಯೆಗಳನ್ನು ಬಹಳ ಸುಲಭದಲ್ಲಿ ಪರಿಹರಿಸಿಕೊಳ್ಳಬಹುದು. ಹಾಗೇನೆ ಇಂತಹ ಸಮಾಜದ್ರೋಹಿ ಕೆಲಸ ಮಾಡುವಂತಹವರಿಗೆ ಕಠಿಣ ಶಿಕ್ಷೆಯನ್ನು ನೀಡುವಂತಹ ಕಾನೂನುಗಳು ನಮ್ಮಲ್ಲಿ ಜಾರಿಯಾಗಬೇಕು. ಒಮ್ಮೆ ತಪ್ಪು ಮಾಡಿದಂಥವರು ಪುನಃ ಆ ತಪ್ಪನ್ನು ಮಾಡದಂತೆ ಅಥವಾ ಬೇರೆಯವರಿಗೆ ಅದೊಂದು ಪಾಠವನ್ನು ಕಲಿಸುವ ರೀತಿಯಲ್ಲಿ ಕಠಿಣವಾದಂಥ ಶಿಕ್ಷೆಯನ್ನು ನೀಡುವಂತಹ ವ್ಯವಸ್ಥೆಯು ಜಾರಿಗೆ ಬರಬೇಕು. ಮೋಸ ಹೋಗುವವರು ಇರುವ ತನಕ ಮೋಸ ಮಾಡುವವರೂ ಇರುತ್ತಾರೆ ಎನ್ನುವ ಮಾತೊಂದಿದೆ. ಹಾಗೆಯೇ ಪ್ರಿಕಾಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್, ಅಂದರೆ ಕಾಯಿಲೆ ಬರೋದಕ್ಕೆ ಮುಂಚೆಯೇ ಮುಂಜಾಗ್ರತೆ ವಹಿಸುವುದು ಕ್ಷೇಮ ಎನ್ನುವಂತೆ ನಾವೆಲ್ಲರೂ ಪ್ರಜ್ಞಾವಂತ ನಾಗರಿಕರಾಗಿ ಈ ಸಾಮಾಜಿಕ ಪಿಡುಗಿನ ಬಗ್ಗೆ ಅರಿತುಕೊಂಡು ನಾವೂ ತಿಳಿದುಕೊಳ್ಳೋಣ, ಇತರರಿಗೆ ತಿಳಿಸೋಣ. ಆ ಮೂಲಕ ಸ್ವಸ್ಥ ಸದೃಢ ಸಮಾಜದ ನಿರ್ಮಾಣಕ್ಕೆ ನಮ್ಮ ಕೊಡುಗೆಯನ್ನು ನೀಡೋಣ.
1: ಇದುವರೆಗೆ ಮಾನವ ಕಳ್ಳ ಸಾಗಾಣಿಕೆ ಒಂದು ಸಾಮಾಜಿಕ ಪಿಡುಗು, ಈ ಕುರಿತು ಡಾಕ್ಟರ್ ದುರ್ಗಾರತ್ನ ಸಿ ಇವರಿಂದ ಭಾಷಣ ಕೇಳಿದಿರಿ. ಮುಂದೆ ಕೇಳಿ ಬಿ ಕೆ ಸುಮಿತ್ರಾ ಹಾಗೂ ಸಂಗಡಿಗರು ಹಾಡಿರುವ ಜನಪದ ಗೀತೆ.

0: ಇದು ಇಂದಿನ ವನಿತಾ ವಿಹಾರ.
1: ಈ ಮೀಡಿಯಂ ವೇವ್ನ 275.5 ಮೀಟರ್ಗಳು, 1089 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಹಾಗೂ ಎಫ್ಎಂ ಬ್ಯಾಂಡ್ನ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಸಮಯ 12:31 ಹಾಗೂ 35 ಸೆಕೆಂಡುಗಳು.
2: ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ. ಈ ವಾರ ಪ್ರಸಾರವಾಗಲಿರುವ ಕಾರ್ಯಕ್ರಮದಲ್ಲಿ ದೀರ್ಘಕಾಲದ ಮೂತ್ರಪಿಂಡದ ತೊಂದರೆಗಳು ಮತ್ತು ಪರಿಹಾರ, ಈ ವಿಷಯದ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಡಾಕ್ಟರ್ ಸಂತೋಷ್ ಪೈ. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611, ಎಸ್ಟಿಡಿ ಸಂಖ್ಯೆ 0824, ಮೊಬೈಲ್ ಸಂಖ್ಯೆ 8277038000. ಕೇಳಿ ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.

ಪ್ರಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯಿಂದ ಪ್ರಸಾರವಾಗುತ್ತಿರುವ 100.3 ಎಫ್ಎಂ ಟೆಲಿಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನಾಂಕ ಜೂನ್ 23 ಬೆಳಗ್ಗೆ 11:30 12:30 ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 ಅಥವಾ 2222611. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 2211999 ಅಥವಾ 2222611. ನಮ್ಮ STD ಸಂಖ್ಯೆ 0824. ಮೊಬೈಲ್ ಸಂಖ್ಯೆ 8277038000. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 8277038000. ಕರೆ ಮಾಡಿ ಭಾಗವಹಿಸಿ.

ಕೇಳುಗರೆ ಗಮನಿಸಿ, ಇಂದು ಮಧ್ಯಾಹ್ನ 1:20 ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ಚಂದನ್ ಬಾಲ ಹಾಡಿರುವ ಬಸವಣ್ಣನವರ ವಚನಗಳನ್ನು ಆಲಿಸಬಹುದು. 1:30 ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ, 2:15 ಹಿಂದಿ ಚಿತ್ರಗೀತೆಗಳು, 2:40 ಕನ್ನಡ ಚಿತ್ರಗೀತೆಗಳ ಪ್ರಸಾರವಿರುತ್ತದೆ.

0: ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಆಧುನಿಕ ಜಗತ್ತು ತುಂಬಾ ವೇಗವಾಗಿ ಬೆಳೀತಾ ಇದೆ. ಅಷ್ಟೇ ವೇಗವಾಗಿ ಡಯಾಬಿಟಿಸ್ನಂತಹ ಆರೋಗ್ಯ ಸಮಸ್ಯೆಗಳು ಕೂಡ ನಮ್ಮನ್ನು ಅಧಿಕ ಒತ್ತಡದೆಡೆಗೆ ಕೊಂಡೊಯ್ತಾ ಇವೆ. ಡಯಾಬಿಟಿಸ್ ಮತ್ತು ಬೊಜ್ಜು ಈಗೆಲ್ಲ ಕಾಡುತ್ತಿರುವ ಸಮಸ್ಯೆಗಳಲ್ಲಿ ಬಹಳ ಪ್ರಮುಖನೇ ಅಂತ ಹೇಳಬಹುದು. ಮನುಷ್ಯ ಕುಳಿತಲ್ಲಿಯೇ ಅನೇಕ ಸಮಸ್ಯೆಗಳಲ್ಲಿ ಸಿಲುಕಾಕೊಂಡಿದ್ದಾನೆ. ಸಣ್ಣ ವಯಸ್ಸಿನ ಹೆಣ್ಣುಮಕ್ಕಳು ಕೂಡ PCOD, PCOS, PMOS ಸಮಸ್ಯೆಯನ್ನು ಅನುಭವಿಸ್ತಾಯಿದ್ದಾರೆ. ಒಂದೇ ಬಾರಿ ಅನೇಕ ಸಮಸ್ಯೆಗಳ ಆಗರ ಈ PMOS. ಋತುಚಕ್ರದಿಂದ ಆರಂಭವಾಗುವ ಈ ಸಮಸ್ಯೆಗೆ ತುರ್ತು ಪರಿಹಾರ ಈಗ ಬಹಳ ಅಗತ್ಯ. ಬನ್ನಿ, ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಹರಿಚರಣ್ ಟೀಕೆ ಅವರು ಸ್ತ್ರೀಯರು ಎದುರಿಸುತ್ತಿರುವ ಈ PCOD, PCOS ಅಥವಾ PMOS ಸಮಸ್ಯೆ ಕುರಿತಾಗಿ ಮಾಹಿತಿ ನೀಡುತ್ತಾರೆ. ನಂತರ ಡಾಕ್ಟರ್ ಗಾನವಿ YP ಅವರು ಬೊಜ್ಜು ಮತ್ತು ಡಯಾಬಿಟಿಸ್ಗೆ ಚಿಕಿತ್ಸೆ ವಿಷಯವಾಗಿಯೂ ಕೂಡ ಮಾಹಿತಿ ಒದಗಿಸಿಕೊಡ್ತಾ ಇದ್ದಾರೆ. ಮೊದಲಿಗೆ ಈ PCOD, PCOS ಮತ್ತು PMOS ಇವುಗಳ ನಡುವಣ ವ್ಯತ್ಯಾಸ ಏನು ಅಂತ ಅರಿಯೋಣ. ಬನ್ನಿ, ಡಾಕ್ಟರ್ ಹರಿಚರಣ್ ಟೀಕೆ ಅವರೊಂದಿಗಿನ ಸಂದರ್ಶನದಲ್ಲಿ.
1: ಸರ್ ನಮಸ್ಕಾರ.
2: ನಮಸ್ಕಾರ.
1: ಅಂದರೆ ರೆಗ್ಯುಲರ್ ಆಗಿ ಅವರಿಗೆ ಪೀರಿಯಡ್ಸ್ ಆಗ್ತಿರಂಗಿಲ್ಲ, ಋತುಚಕ್ರದಲ್ಲಿ ಬದಲಾವಣೆ ಆಗ್ತದೆ, ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತಾವು ವ್ಯಾಖ್ಯಾನಿಸ್ತೀರಿ, ಏನು ಸರ್ ಈ ಸಮಸ್ಯೆಗೆ ಮುಖ್ಯ ಕಾರಣ?
2: ಈ ಸಮಸ್ಯೆ ಮುಖ್ಯವಾದ ಕಾರಣ ಏನು ಅಂತಂದರೆ, ಇವಾಗ ಇರುವಂಥ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ, ಇವುಗಳು ಸುಮಾರು ಪೀಡಿಕೆಗಳಿಂದನೇ ಮಾರ್ಪಡೆಯಾಗಿ ಅದು ಇವಾಗ ಇಂಟರ್ ಜನ್ರೇಷನಲ್ ಅಂದರೆ ನೆಕ್ಸ್ಟ್ ಜನ್ರೇಷನ್ಗೆ ಇನ್ನೂ ಬೇಗ ಬೇಗ ತೊಂದರೆಗಳು ಬರೋ ಪರಿಸ್ಥಿತಿನಲ್ಲಿ ಇವಾಗ ಬಂದುಬಿಟ್ಟಿದೆ. ಸೊ ಇದು ಸುಮಾರು ಆಲ್ಮೋಸ್ಟ್ ಹೇಳಬೇಕಂದ್ರೆ 30-40% ಮಕ್ಕಳಲ್ಲೇ ಕಾಣಿಸ್ಕೊಳ್ಳೋಕ್ಕೆ ಶುರು ಆಗ್ಬಿಟ್ಟಿದೆ. ಸೊ ಇದು ತುಂಬ ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಇದರಲ್ಲಿ ಒಂದು ಚಿಕ್ಕ ಹೆಣ್ಮಕ್ಕಳು, ಅವರಿಗೆ ಮೆನ್ಸಸ್ ಸ್ಟಾರ್ಟ್ ಆಗಿ 1 ವರ್ಷ ಆಗಿಬಿಟ್ಟಿರುತ್ತೆ, ಕೆಲವು ತಿಂಗಳು ಸರಿಯಾಗಿ ಬಂದಿರುತ್ತೆ, ಮತ್ತೆ ಸರಿಯಾಗಿ ಬರದೆ ಲೇಟ್ ಆಗಿ ಬರುವಂಥದ್ದು, ಬಂದರೆ ಜಾಸ್ತಿ ಪೀರಿಯಡ್ ಕಂಟಿನ್ಯೂಸ್ ಆಗಿ ಹೋಗುವಂಥದ್ದು ರಕ್ತ, ಆ ಥರ ಪ್ರಾಬ್ಲಮ್ಗಳು ಬಂದು ಅದ್ರ ಜೊತೆಗೆ ಅವರಿಗೆ ಅವ್ರ ದೇಹದಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಒಂದು ಕೊರತೆಯಿಂದ ಸೈಕಲಾಜಿಕಲಿ ಸ್ವಲ್ಪ ಲೋ ಆಗಿ ಫೀಲ್ ಆಗಿ ಅದು ಅದೇ ಟೈಮಲ್ಲಿ ಅವರಿಗೆ ಎಕ್ಸಾಮ್ಗಳು, ಪರೀಕ್ಷೆಗಳು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸು ಆ ಥರ ಯಂಗ್ ಟೈಮಲ್ಲಿ ಇರ್ತಾರೆ ಅವರು, ಆವಾಗ ಅದು ಅವರಿಗೆ ಅಡಿಷ್ನಲ್ ಆಗಿ ಅವರಿಗೆ ನಾನ್ ಕಾಂಪಿಟೇಟಿವ್ ಆಗಿ ಮಾಡಿಬಿಡುತ್ತೆ ಅವ್ರನ್ನ. ಸೊ ಇಂಥ ಸೀರಿಯಸ್ ಪ್ರಾಬ್ಲಮ್ ಇದು PCOS ಅಂತ, ಇವಾಗ ಅದನ್ನ PMOS ಅಂತ ಮಾಡಿಬಿಟ್ಟಿದ್ದಾರೆ. ಮುಂಚೆ PCOD ಅಂತ ಇದ್ರು, ಒಂದೇ ರೋಗ ಅನ್ಕೊಂಡಿದ್ರು ಮುಂಚೆ, ಇವಾಗ ಅದನ್ನ PCOS ಅಂತ ಮಾಡಿ ಆಮೇಲೆ ಇವಾಗ PMOS ಅಂತ ಮಾಡಿಬಿಟ್ಟಿದ್ದಾರೆ. PCOS ಅಂದ್ರೆ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಂತ, ಡಿಸೀಸ್ನ ತೆಗೆದು ಸಿಂಡ್ರೋಮ್ ಅಂತ ಹೇಳಿದ್ದೇನಕ್ಕೆ ಅಂತಂದರೆ ಅದು ಒಂದು ರೋಗ ಅಲ್ಲ, ಸುಮಾರು ರೋಗಗಳ ಸಮೂಹ ಅಂತ. ನೆಕ್ಸ್ಟ್ ಇವಾಗ ಬಂದು ಅದನ್ನು PMOS ಅಂತ ಮಾಡಿದ್ದಾರೆ, ಯಾಕಂದರೆ ಅದು ಪಾಲಿಸಿಸ್ಟಿಕ್ ಅನ್ನೋ ಅಂತ ಸಿಸ್ಟ್ ಅಂತ ಅಂಶ ಯಾವುದು ಇಲ್ಲ ಆ್ಯಕ್ಚುಲಿ ಅದರಲ್ಲಿ. ಇವಾಗ ಗೊತ್ತಾಗಿರೋದೇನಂತಂದರೆ ಅದು ಪಾಲಿಎಂಡೋಕ್ರೈನ್, ಪಿ ಅಂದರೆ ಪಾಲಿಎಂಡೋಕ್ರೈನ್, ಎಂ ಮೆಟಬಾಲಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ. ಸೊ ಓವರಿ ನೋಡೋದಕ್ಕೆ ನಾರ್ಮಲ್ ಓವರಿ ತರ ಕಾಣಿಸೋದಿಲ್ಲ, ಅದರಲ್ಲಿ more than 10-12 ಫಾಲಿಕಲ್ಸ್ ಒಂದೊಂದು ಕಡೆನು ಇದ್ದಾಗ ಅದನ್ನ ಪಾಲಿಸಿಸ್ಟಿಕ್ ಓವೇರಿಯನ್ ಮಾರ್ಫಾಲಜಿ ಅಂತೀವಿ. ಅಂದ್ರೆ ಅಲ್ಟ್ರಾಸೌಂಡ್ ಮಾಡಿದಾಗ, ಸ್ಕ್ಯಾನಿಂಗ್ ಮಾಡಿದಾಗ ಒಂದು ಅದರದ್ದು ವಾಲ್ಯೂಮ್ ಅಂದ್ರೆ ಗಾತ್ರ ಜಾಸ್ತಿ ಇರೋದು, ಇಲ್ಲ ಅದರಲ್ಲಿ ಮೊಟ್ಟೆಗಳು ಜಾಸ್ತಿ ಇರೋಂಥದ್ದು. ಆ ಮೊಟ್ಟೆಗಳನ್ನ ಮುಂಚೆ ಸಿಸ್ಟ್ ಅಂತ ಕರಿತಾ ಇದ್ರು, ಅದು ಸಿಸ್ಟ್ ಅಲ್ಲ, ಅದು ಮೊಟ್ಟೆ ಅದು. ಸೊ ಅದಕ್ಕೆ ಇವಾಗ ಸಿಸ್ಟ್ ನ ತೆಗೆದ್ಬಿಟ್ರು ಅದರಲ್ಲಿ. ಇವಾಗ ಪಾಲಿ ಎಂಡೋಕ್ರೈನ್, ಎಂಡೋಕ್ರೈನ್ ಅಂದ್ರೆ ಇವಾಗ ಏನ್ ಗೊತ್ತಾಗಿದೆ ಅಂತಂದ್ರೆ ಅದರಲ್ಲಿ ಬರೀ ಅಂಡಾಶಯದ ಪ್ರಾಬ್ಲಮ್ ಅಲ್ಲ, ಅದು ಇಡೀ ದೇಹದಲ್ಲಿ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತಹ ಹಾರ್ಮೋನ್ಸ್, ಇನ್ಸುಲಿನ್ ಆಗಲಿ ಮತ್ತೆ LH-FSH ಆಗಲಿ, ಇವೆಲ್ಲಾನು ಅಬ್ನಾರ್ಮಲ್ ಆಗಿರುತ್ತೆ ಇವಾಗ PMOS
1: ಅಲ್ಲಿ. PMOS ಸರ್, ಇದು ಬಹಳಷ್ಟು ಒಂಥರ ಗೊಂದಲದ ವಿಚಾರ ಆದಂಗೆ ಆಯಿತು, ಮತ್ತು ಅತಿ ದೊಡ್ಡ ಸಮಸ್ಯೆ ಇದು ಅಂತ ಅನಿಸುತ್ತೆ. ಈಗ ತಾವು ಹೇಳ್ತಾ ಇದ್ರಬೇಕಾದ್ರೆ ಇದ್ರ ಬಗ್ಗೆ ನಿರ್ಧಾರಗಳನ್ನು ತಡವಾಗಿ ಬೇರೆ ಬೇರೆ ರೀತಿಯಲ್ಲಿ ಪರೀಕ್ಷೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದೆ ವೈದ್ಯಕೀಯ ಜಗತ್ತು, ಅಂದರೆ ಇನ್ನು ಏನು ಮಾರ್ಪಾಟ ಆಗುತ್ತೋ ಗೊತ್ತಿಲ್ಲ, ಆ ರೀತಿ ಅನಿಸ್ತಾ ಇದೆ ಇದು ಅಲ್ವಾ? ಈಗ ಯಾವ ಕಾರಣಕ್ಕಾಗಿ ಈ ಸಮಸ್ಯೆ ಬರುತ್ತೆ?
2: ಈ ಕಾರಣ ಮೇನ್ಲಿ

0: ಜೀವನ ಶೈಲಿನಲ್ಲಿ ಮಾರ್ಪಡೆ ಆಗಿರೋದ್ರಿಂದ ಮನುಷ್ಯರು ಸುಮಾರು ಸಾವಿರಾರು ವರ್ಷದಿಂದ ಏನು ಆಹಾರ ತಗೊತಾ ಇದ್ರು, ಯಾವ ಥರ ಜೀವನ ಶೈಲಿ ಇತ್ತು ಅವ್ರದ್ದು, ಅದು ಸಡನ್ನಾಗಿ ಇವಾಗ ಮಾರ್ಪಡೆ ಆಗಿರೋದ್ರಿಂದ ಅಗ್ರಿಕಲ್ಚರ್ ಇರಲಿ, ಅದರಿಂದ ಉತ್ಪತ್ತಿ ಆಗಿರುವಂಥ ಆಹಾರ ಸೇವನೆ ನಾವು ಮಾಡೋದಿರಲಿ, ಅದರಲ್ಲಿ ನಾವು ನಮ್ಮ ದೇಹನ ಯೂಸ್ ಮಾಡೋ ಬಳಕೆ ಮಾಡೋ ಪ್ರಕ್ರಿಯೆ ಇರಲಿ, ಅದೆಲ್ಲ ಮಾರ್ಪಡೆ ಆಗಿಬಿಟ್ಟಿದೆ. ಕಷ್ಟಪಟ್ಟು ನಾವು ಕೆಲಸ ಮಾಡೋದು ನಿಂತೋಯ್ತೀವಿ. ಮತ್ತು ಆಹಾರ ಸೇವನೆ ಮಾಡಬೇಕಾದ್ರೂ ನಮಗೆ ಪ್ರಾಸೆಸ್ಡ್ ಫುಡ್ ಅಂದರೆ ಅದೇ ಆಹಾರ ನಮ್ಮ ಪ್ಲೇಟಲ್ಲಿ ಬಂದಾಗ ಅದು ಪ್ರಾಸೆಸ್ಡ್ ಆಗಿ ಅದರಲ್ಲಿ ಕಾರ್ಬೋಹೈಡ್ರೇಟ್ ಅಂದರೆ ಶುಗರ್ ಅಂಶ ಜಾಸ್ತಿ ಇರೋವಂಥ ಪರಿಸ್ಥಿತಿ ಇವಾಗ ಬಂದ್ಬಿಟ್ಟಿದೆ. ಅದು ತಿಂದಿದ ತಕ್ಷಣ ನಮ್ಮ ಹೊಟ್ಟೆಯಿಂದ ರಕ್ತಕ್ಕೆ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ.
1: ಅಂದರೆ ಆಹಾರದ ಶೈಲಿ, ಅದೇ ರೀತಿ ಜೀವನ ಶೈಲಿ, ಮತ್ತೆ ಕಾಲಕಾಲಕ್ಕೆ ಪಾಲಿಸದೇ ಇರುವಂತಹ ಆರೋಗ್ಯದ ನಿಯಮಗಳು ಇವೆಲ್ಲವೂ ಕಾರಣ ಆಗ್ತಾ ಇದಾವೆ. ಮತ್ತೆ ಆತಂಕಗಳು, ತಾವು ಹೇಳ್ತಾ ಇದ್ರಲ್ಲ, ಹೆಣ್ಮಕ್ಳಲ್ಲಿ ಪರೀಕ್ಷೆ ಇತ್ಯಾದಿ ಬಂದಾಗ ಅದು ಆ ಸಮಸ್ಯೆ, ತಮಗಿರುವಂತಹ ಅನಾರೋಗ್ಯದ ಸಮಸ್ಯೆ ಅದು ಇನ್ನೊಂದು ಸಮಸ್ಯೆಗೆ ಎಡೆ ಮಾಡಿಕೊಡ್ತದೆ. ಅತಿ ದೊಡ್ಡ ಸಮಸ್ಯೆ ಅದೇ ಅಂತ ಅನ್ಸ್ಬಿಡುತ್ತೆ ಅವಾಗ. ಈಗ PMOS ಈ ಸಮಸ್ಯೆಗೆ ಚಿಕಿತ್ಸೆ ಕೊಡಲಿಲ್ಲ ಅಂತಂದ್ರೆ ಏನಾಗುತ್ತೆ ಅಂತ ಅನ್ನೋದು ಗೊತ್ತಾಗ್ಬೇಕು ನಮಗೆ.
0: ಏನಾಗುತ್ತೆ ಅಂತಂದ್ರೆ ಇದರಲ್ಲಿ ಮೇನ್ ಸಮಸ್ಯೆ ಏನು ಅಂತಂದ್ರೆ, ಸಮಸ್ಯೆ ಇಲ್ಲ ಅಂತ ಅನ್ಕೊಳ್ಳೋದೇ ದೊಡ್ಡ ಸಮಸ್ಯೆ. ಸುಮಾರು ಜನ ಇದನ್ನ ಏನೋ ಉಷ್ಣ ಇರ್ಬೋದು, ಅದರಿಂದ ಮೆನ್ಸ ಸರಿಯಾಗಿ ಬರ್ತಾ ಇಲ್ಲ ಅಂತ, ಇಲ್ಲ ಅಂದರೆ ಅದು ನಮ್ಮ ತಾಯಿಗೂ ಇತ್ತು, ಇನ್ನೊಬ್ರಿಗೂ ಇತ್ತು, ಯಾರಿಗೂ ಎಲ್ಲರಿಗೂ ಇದೆ, ಅದರಿಂದ ನಾವು ಅದನ್ನು ನೆಗ್ಲೆಕ್ಟ್ ಮಾಡಿಬಿಡೋ ಅಂಥದ್ದು ಪರಿಸ್ಥಿತಿ, ಮತ್ತು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇರೋ ಪರಿಸ್ಥಿತಿ. ವೈಜ್ಞಾನಿಕವಾಗಿ ಲಾಜಿಕ್ ಆಗಿ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಕೆಲವು ಮಿನಿಮಮ್ ಲೆವೆಲ್ ಎಜುಕೇಷನ್ ಅಥವಾ ತಮ್ಮದೇ ಆದ ರೀಪ್ರೊಡಕ್ಟಿವ್ ಆರ್ಗನ್ಸ್ ಬಗ್ಗೆ ನಾಲೆಜ್ ಬೇಕಾಗಿಬರುತ್ತೆ. ಅದು ಸುಮಾರು ಜನದಲ್ಲಿ ಇರೋದಿಲ್ಲ. ಆದ್ದರಿಂದ ಅವರಿಗೆ ಏನೋ ಒಂದು ಸುಮಾರು ತುಂಬ ದೊಡ್ಡ ತೊಂದರೆ ಇದೆ ಅಂತ ಅನ್ಕೊಂಡ್ಬಿಟ್ಟು ಅದಕ್ಕೆ ಸೊಲ್ಯೂಷನ್ ಇಲ್ಲ ಅನ್ಕೊಂಡ್ಬಿಡೋದು, ಇಲ್ಲ ಅದನ್ನ ಉದಾಸೀನ ಮಾಡಿಬಿಟ್ಟು ಅದಕ್ಕೆ ಏನು ಮಾಡದೆ ಇರೋಂಥದ್ದು, ಈ ಎರಡೂ ಪರಿಸ್ಥಿತಿಗಳು ಸುಮಾರು ಜನದಲ್ಲಿ ಕಾಣಿಸ್ಕೊಳ್ಳುತ್ತೆ. ಮತ್ತೆ ವೈದ್ಯರ ಹತ್ರ ಹೋಗಿ ಅದನ್ನ ತಪಾಸಣೆ ಮಾಡಿಸಿ ಅದು ಕ್ರೈಟೀರಿಯಾ ಫುಲ್ಫಿಲ್ ಆಗ್ತಾ ಇದೆಯಾ ಇಲ್ವಾ ಅಂತ ಕಂಡಿಡಿದು, ಮತ್ತೆ ಅದಕ್ಕೆ ಸಿಂಪಲ್ ಆಗಿರೋ ಟ್ರೀಟ್ಮೆಂಟ್, ಬರೀ ಜೀವನ ಶೈಲಿನ ಮಾರ್ಪಡೆ ಹೆಂಗ್ ಮಾಡಬೇಕು, ಯಾವ್ದ್ರಿಂದ ಇದು ತೊಂದರೆ ಆಗ್ತಾ ಇದೆ ಅಂತ ಕಂಡಿಡ್ಕೊಂಡು ಅದನ್ನ ಪಾಲಿಸಿದ್ರೆ ಅಷ್ಟರಲ್ಲೇ ಎಷ್ಟೊಂದಲ್ಲ, ಆಲ್ಮೋಸ್ಟ್ ನಿಮಗೆ 50% ಪ್ರಾಬ್ಲಮ್ ಸಾಲ್ವ್ ಆದಂಗ
1: ಸಾಲ್ವ್ ಆಗತ್ತಲ್ಲ ಸರ್. ಈಗ ಮುಖ್ಯವಾಗಿ ಆತಂಕಗಳು ಏನಂತಂದ್ರೆ, ಮದುವೆ ಆದ ನಂತರ ಮುಂದೆ ನಮಗೆ ಏನೋ ಸಮಸ್ಯೆ ಆಗಬಾರದು, ಇದು ಈ ಸಮಸ್ಯೆ ಬಹುಶಃ ಅಲ್ಲಿ ಸರಿ ಆಗತ್ತೇನೋ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ.
0: ಹೌದು, ಅದು ತಪ್ಪಾದ ಭಾವನೆ. ಆಕ್ಚುಲಿ ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ತಮ್ಮ ದೇಹದಲ್ಲಿ ಪಾಲಿ ಎಂಡೋಕ್ರೈನ್ ಅಂದ್ರೆ ಸುಮಾರು ಬೇರೆ ಬೇರೆ ಹಾರ್ಮೋನ್ಸ್ ಯಾಕೆ ಅಬ್ನಾರ್ಮಲ್ ಲೆವೆಲ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದೆ, ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ನಾವು ಆಹಾರದಲ್ಲಿ ಏನ್ ತಪ್ಪಾಗಿ ತಿಂತಾ ಇದ್ದನ್ನ ನಾವು ಇವಾಗ ಏನ್ ಸರಿ ಮಾಡ್ಕೋಬೇಕು, ಅದನ್ನ ವೈಜ್ಞಾನಿಕವಾಗಿ ಲಾಜಿಕ್ ಆಗಿ ಅರ್ಥ ಮಾಡಿಕೊಂಡು ಮೋಟಿವೇಟ್ ಆಗಿದ್ದು ಅದನ್ನ ಪಾಲಿಸ್ಬೇಕು. ಅದನ್ನ ಒಂಥರ ಭಾರ ಅಂತ ತಮ್ಮ ಮೇಲೆ ಒಂದೇನೋ ಹೇರ್ತಾ ಇದಾರೆ ಭಾರ, ಅದನ್ನ ಒತ್ಕೊಂಡು ನಾವು ಹೋಗ್ಬೇಕು ಅಂತ ಹೇಳಿ ಹಂಗೆ ಯೋಚನೆ ಮಾಡ್ಕೊಂಡು ಹೋಗಿ ಅದನ್ನ ಮಾಡಕ್ ಹೋದ್ರೆ ಅದೊಂಥರ ಕೆಲವು ದಿನ ಆದ್ಮೇಲೆ ಅದನ್ನ ಪಾಲಿಸದೇ ಇರೋಂತ ಪರಿಸ್ಥಿತಿ ಬರುತ್ತೆ. ಅದು ಆಮೇಲೆ ಹೋಗಿ ಸುತ್ತಿ ಬಳಸಿ ಬಂದು ಅದೇ ಮುಂಚೆ ಇದ್ದಿದ್ದ ಆಹಾರ ಪದ್ಧತಿ ಇಲ್ಲ ಜೀವನ ಶೈಲಿ ಪ್ರಕ್ರಿಯೆಗೆ ಬಂದ್ಬಿಡ್ತೀವಿ. ಸೊ ಇದರಲ್ಲಿ ತಮ್ಮ ದೇಹದ ಬಗ್ಗೆ ತಮಗೆ ರೆಸ್ಪಾನ್ಸಿಬಿಲಿಟಿ ತಗೊಂಡು ಇದು ಸುಮಾರು ವರ್ಷಗಳಿಂದ ಮೇ ಬಿ ನಮ್ಮ ಫ್ಯಾಮಿಲಿನಲ್ಲಿ ನಮ್ಮ ಸಮಾಜದಲ್ಲೇ ಯಾರೂ ಸರಿಯಾಗಿ ಫಾಲೋ ಮಾಡ್ತಾ ಇಲ್ಲ, ಇಷ್ಟು ಎಕ್ಸಸೈಸ್ ಮಿನಿಮಮ್ ಇವಾಗ ಸದ್ಯಕ್ಕೆ ಪ್ರೆಗ್ನೆನ್ಸಿನಲ್ಲಿ 1.5 kilometers ಓಡಿದ್ರೇನು ಒಳ್ಳೇದು ಅಂತ ಇವಾಗ ಎವಿಡೆನ್ಸ್ ಬಂದಿದೆ. ಬಟ್ ನಮ್ಮ ಸಮಾಜದಲ್ಲಿ ಎಸ್ಪೆಷಲಿ ಹಳ್ಳಿನಲ್ಲಿರೋರು ಇದನ್ನ ಸೊ ಆ ಪ್ರಾಬ್ಲಮ್ ಇರೋದ್ರಿಂದ
1: ಅದೇ ತಿಳುವಳಿಕೆಯಲ್ಲಿ ಅನೇಕ ಸಮಸ್ಯೆಗಳು ಇವೆ. ಅಥವಾ ತಪ್ಪು ತಪ್ಪಾಗಿ ತಿಳುವಳಿಕೆ, ತಾವು ಹೇಳಿದಂಗೆ ಏನೇನೋ ಆಗತ್ತೆ. ಇವಾಗ ಮೊಬೈಲ್ ಒಂದು ಇರೋದ್ರಿಂದ ಅಲ್ಲಿ ಸರ್ಚ್ ಮಾಡಿ ಮಾಡಿ ಮಾಡಿ ಏನೇನೋ ಅನ್ಕೊಂಡ್ಬಿಡೋದು ಎಲ್ಲ ಮಾಡ್ತಾರೆ. ಸರ್, ಇದಕ್ಕೆ ಈಗ ಇಂಥದ್ದೇ ಒಂದು ಸಮಸ್ಯೆ ಇದೆ ಅಂತ ಒಂದು ನಿರ್ಧಾರಕ್ಕೆ ಬರಬೇಕಂದ್ರೆ ಬೇರೆ ಬೇರೆ ಪರೀಕ್ಷೆಗಳನ್ನು ಮಾಡ್ತೀರಿ, ತುಂಬಾ ಸುಲಭವಾದಂತಹ ಯಾವ್ಯಾವ ಪರೀಕ್ಷೆಗಳನ್ನು ಮಾಡಿ ಈ ಸಮಸ್ಯೆ ಇಂಥವ್ರಿಗೆ ಇದೆ ಅಂತ ಹೇಳ್ತೀರಾ ತಾವು?
0: ಸಿಂಪಲ್ ಆಗಿ ನೀವು ಯಾರಾದರೂ OBG ಸ್ಪೆಷಲಿಸ್ಟ್ ಗೈನಕಾಲಜಿಸ್ಟ್ ಹತ್ರ ಹೋದರೆ ಅವರು ತಪಾಸಣೆ ಮಾಡಿನೇ ಎಷ್ಟೊಂದು ಸಲ ಗೊತ್ತಾಗ್ಬಿಡುತ್ತೆ ಅದರಲ್ಲಿ ಈ ಏನು ಕ್ಲಿನಿಕಲ್ ಕ್ರೈಟೀರಿಯಾ ಏನಿದೆ ಫುಲ್ಫಿಲ್ ಮಾಡಿದ್ರೆ ಅವರು, ಅಂದರೆ ಅವ್ರ ಸ್ಕಿನ್ನಲ್ಲಿರೋಂಥ ಪ್ರಾಬ್ಲಮ್ಮು, ಫೇಸಲ್ಲಿರೋ ಪಿಂಪಲ್ಸು, ಇಲ್ಲ ಫೇಷಿಯಲ್ ಹೇರು, ಇಲ್ಲ ಮೇಲ್ ಪ್ಯಾಟರ್ನ್ ಬಾಲ್ಡ್ನೆಸ್ಸು, ಇಲ್ಲ ದೇಹದ ಗಾತ್ರ ಅಂದರೆ BMI ಜಾಸ್ತಿ ಇರೋದು, ಅಲ್ಲ BP ಜಾಸ್ತಿ ಇರೋದು, ಇಲ್ಲ ಶುಗರೇ ಇರೋದು, ಇವೆಲ್ಲನೂ ಇದರಲ್ಲಿ ಸೇರಿರೋದು. ಯಾಕಂದರೆ ಸಿಂಡ್ರೋಮ್ ಅಂತ ಹೇಳಿದ್ನಲ್ಲ, ಸೊ ಎಷ್ಟೊಂದೆಲ್ಲ ಸೇರಿರ್ಬೋದು. ಸೊ ಕೆಲವು ಮಿನಿಮಮ್ ಕ್ರೈಟೀರಿಯಾ ಫುಲ್ಫಿಲ್ ಆದರೆ ಅವರಿಗೆ ನಾವು ಇದಿದೆ ಅಂತ ಖಚಿತವಾಗಿ ಹೇಳಿ ಆಮೇಲೆ ಅದಕ್ಕೆ ಬೇಕಾಗಿರೋಂಥ ಇನ್ವೆಸ್ಟಿಗೇಷನ್ಸ್ ಅಂದರೆ ಬ್ಲಡ್ಡು ಮತ್ತು ಸ್ಕ್ಯಾನಿಂಗ್ ಮಾಡಿ ಅದರಲ್ಲಿ ಮತ್ತೆ ಕನ್ಫರ್ಮ್ ಮಾಡಿ ಅದನ್ನು ಅದಿದೆ ಅಂತ, ಮತ್ತೆ ಅವರಿಗೆ ಡಯಟು ಎಕ್ಸಸೈಸ್ ಎಲ್ಲ ಹೇಳಿ ಅವರಿಗೆ ನಾವು ಸುಮಾರು ದೇಹದಲ್ಲಿ ಏನೇನು ಡ್ಯಾಮೇಜ್ ಇವಾಗ ಮದುವೆ ಆಗಲಿ ಆಗದೇ ಇರಲಿ, ಮಗು ಆಗೋಕ್ಕೆ ಇಷ್ಟ ಇರಲಿ ಇಲ್ಲದೇ ಇರಲಿ, ಅಟ್ಲೀಸ್ಟ್ ಅವ್ರ ದೇಹದಲ್ಲಿ ಆಗ್ತಾ ಇರೋವಂಥ ಡ್ಯಾಮೇಜ್ನ ನಿಲ್ಸೋದಕ್ಕಾದರೂ ಅವರು ಈ ವೈದ್ಯರ ಹತ್ರ ಹೋಗಿ ಸಲಹೆ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ ನನ್ಗೆ

0: ಅನ್ಸುತ್ತೆ.
1: ಸರ್, ಈಗೇನೋ ಒಂದು ಟ್ರೀಟ್ಮೆಂಟ್ ಶುರು ಮಾಡಿರ್ತಾರೆ, PCOS PMOS ಸಮಸ್ಯೆ ಏನೋ ಇದೆ ಅಂತ ಗೊತ್ತಾಗ್ತದೆ, ಟ್ರೀಟ್ಮೆಂಟ್ ನಡೀತಾ ಇರ್ತದೆ, ಆ ಹಂತದಲ್ಲಿ ಎಲ್ಲೋ ಒಂದ್ ಕಡೆ ಮದುವೆ ಆಗುತ್ತೆ, ಮುಂದೆ ಹೆಂಗೆ ಸರ್ ಮಕ್ಕಳು ಆಗೋದು, ಆ ವಿಚಾರಗಳು ಏನ್ ಸಮಸ್ಯೆ ಇರುತ್ತಾ?
0: ಆಲ್ರೆಡಿ ನೀವು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಈ ಪ್ರಾಬ್ಲಮ್ ಇದೆ ಅಂತ ಕಂಡಿಡ್ಕೊಂಡ್ರಾಗ್ಲೇ 50% ಸಾಲ್ವ್ ಆದಂಗೆ ಪ್ರಾಬ್ಲಮ್ ಏನಿ ಅಂತ ಗೊತ್ತಾದ್ಮೇಲೆ 50% ಪ್ರಾಬ್ಲಮ್ ಹೋದಂಗೆ. ಇನ್ 50% ಅಲ್ಲಿ ಇನ್ 25% ನಿಮ್ ಮೋಟಿವೇಶನ್ ಲೆವೆಲ್ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಹೆಂಗೆ ಡಯಟ್ ಎಕ್ಸೈಸ್ ಎಲ್ಲ ಫಾಲೋ ಮಾಡ್ತೀರಾ ಅಂತ. ಅದು ಆ ಡಯಟ್ ಎಕ್ಸೈಸ್ ಅಲ್ಲೇ ದಟ್ ಇಸ್ ನೋನ್ ಆಸ್ ದ ಕಾರ್ನರ್ ಸ್ಟೋನ್ ಆಫ್ ಮ್ಯಾನೇಜ್ಮೆಂಟ್ ಆಫ್ ದೀಸ್ ಡಿಸಾರ್ಡರ್ಸ್.
1: ಆಯ್ತು, ಡಯಟ್ ಆಯ್ತು, ಎಲ್ಲ ಆಯ್ತು, ಆ ಹಂತದಲ್ಲಿ ಮದುವೆ ಒಂದು ಬರ್ತದೆ, PCOS ಸಮಸ್ಯೆ ಇರುತ್ತೆ, ಮದುವೆ ಆಗ್ತಾರೆ, ಅವಾಗ ಅವರಿಗೆ ಒಂದು ಆತಂಕ, ನಮಗೆ ನಮ್ಮ ವೈವಾಹಿಕ ಜೀವನವನ್ನು ಚೆನ್ನಾಗಿರಬೇಕು ಮತ್ತೆ ಮಕ್ಕಳಾಗಬೇಕು ಅಂತ, ಯಾಕಂದ್ರೆ ಈ ಋತುಚಕ್ರದ ಇದಕ್ಕೂ ಮಕ್ಕಳಾಗೋಕ್ಕೂ ಬಹಳ ಅವಿನಾಭಾವ ಸಂಬಂಧ ಇದೆಯಲ್ಲ.
0: ಅದರಲ್ಲಿ ಅವರಿಗೆ ತಪಾಸಣೆ ಮಾಡಿ ಅಕಸ್ಮಾತ್ ಆಗಿ ಮಕ್ಕಳು ಆಗದೆ ಇರೋದಕ್ಕೆ ಬೇರೆ ಕಾರಣಗಳು ಏನಾದರೂ ಅದ್ರ ಜೊತೆ ಸೇರ್ಕೊಂಡಿದ್ರೆ ಆವಾಗ ಅದಕ್ಕೆ ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಏನಾದರೂ
1: ಅದಕ್ಕೆ ಮತ್ತೆ ಬಂಜೆತ್ತಿನ ಸಮಸ್ಯೆ ಇತ್ಯಾದಿ ನೋಡಿಕೊಂಡು ಆ ಟ್ರೀಟ್ಮೆಂಟ್ ಮಾಡ್ತಾರೆ. ಅಂದ್ರೆ PCOS ಸಮಸ್ಯೆಯಿಂದ ಮಕ್ಕಳು ಆಗಲ್ವಾ?
0: ಇಲ್ಲ ಇಲ್ಲ, ಹಂಗಂತ ಏನಿಲ್ಲ. PCOS ಇರೋರಿಗೆ ಮಕ್ಕಳಾಗೋದಕ್ಕೆ ತೊಂದರೆ ಆಗುತ್ತೆ ಹೊರತು ಮಕ್ಕಳೇ ಆಗೋದಿಲ್ಲ ಅಂತ ಹೇಳಕ್ ಬರಲ್ಲ.
1: ಅಂದ್ರೆ ಸುಲಭವಾಗಿ ಈ ಒಂದು ಸಮಸ್ಯೆಯನ್ನ ವೈದ್ಯರ ಬಳಿ ಹೋಗಿ ಚಿಕಿತ್ಸೆ ಪಡ್ಕೊಂಡ್ರೆ ಜೀವನ ಶೈಲಿನಲ್ಲಿ ಖಡಾಖಂಡಿತವಾಗಿ ಬದಲಾವಣೆ ಆಗಬೇಕಾಗತ್ತೆ. ಯಾಕಂದ್ರೆ ಬರೀ ಗುಳಿಗೆ ನುಂಗಿದ್ರೆ ನಾನು ಆರಾಮಾಗ್ಬಿಡ್ತೀನಿ ಅಂತ ಅನ್ನೋಂಗಿಲ್ಲ, ಜೀವನ ಶೈಲಿನಲ್ಲಿ ಮತ್ತೆ ಇನ್ನಿತರ ಕೆಲವು ಸಲಹೆಗಳನ್ನು ತಾವು ಕೊಡ್ತೀರಿ.
0: ಹೌದು,
1: ಅದರ ಪ್ರಕಾರ ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಂಡು ಒಳ್ಳೆ ಬಾಳನ್ನ ನಡೆಸಲಿ ಅಂತಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಬಯಸೋಣ ಸರ್. ತಾವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು. ನಮಸ್ಕಾರ.
2: ಇದುವರೆಗೆ PCOD PCOS ಅಥವಾ PMOS ಈ ಸಮಸ್ಯೆ ಕುರಿತಾಗಿ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಹರಿಚರಣ್ ಟಿಕೆ ಅವರೊಂದಿಗೆ ಸಂದರ್ಶನ ಕೇಳ್ತಾ ಇದ್ರಿ. ಬನ್ನಿ ಈಗ ಬೊಜ್ಜು ಮತ್ತು ಡಯಾಬಿಟಿಸ್ಗೆ ಚಿಕಿತ್ಸೆ ಯಾವ ರೀತಿ ಮಾಡಬಹುದು ಅನ್ನೋದನ್ನ ತಿಳಿಸಿಕೊಡ್ತಾರೆ ಡಾಕ್ಟರ್ ಗಾನವಿ YP ಅವರು.
3: ಪ್ರಚಲಿತದಲ್ಲಿ ತುಂಬಾನೇ ಬಹಳ ಚರ್ಚಿತ ವಿಷಯವಾಗಿರುವಂತಹ ಈ ಬೊಜ್ಜು, ಈ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ. ಬೊಜ್ಜು ಕರಗಿಸಬೇಕು ಅಂತ ಅನ್ನೋದನ್ನ ನಾವು ಇವತ್ತು ದೇಶೀಯ ಮಟ್ಟದಲ್ಲಿ ವ್ಯಾಪಕವಾಗಿ ಮಾತಾಡ್ತಾ ಇದ್ದೇವೆ. ಮಾಹಿತಿ ಕೊಡಲು ಡಾಕ್ಟರ್ ಗಾನವಿ YP ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಮೇಡಮ್.
4: ನಮಸ್ತೆ.
3: ಈಗ ಡಯಾಬಿಟಿಸ್ ಅನ್ನ ಕಂಟ್ರೋಲ್ ಮಾಡಬೇಕು, ಯಾಕಂದ್ರೆ ಜಾಗತಿಕ ಮಟ್ಟದಲ್ಲಿ ಡಯಾಬಿಟಿಸ್ ನಮ್ಮಲ್ಲಿ ತುಂಬಾನೇ ಜಾಸ್ತಿ ಅಂತ ಹೇಳ್ತೀವಿ.
4: ಕಳೆದ ಕೆಲವು ದಶಕಗಳಲ್ಲಿ ಎಸ್ಪೆಷಲಿ ಭಾರತದಲ್ಲಿ ಓವರ್ವೇಟ್ ಮತ್ತೆ ಒಬೆಸಿಟಿ ಇದು ಎಲ್ಲಾ ಏಜ್ ಗ್ರೂಪ್ ಅಲ್ಲೂ ಕೂಡ ಇದು ಜಾಸ್ತಿ ಆಗ್ತಾ ಇದೆ. ನಗರ ಪ್ರದೇಶಗಳಲ್ಲಿ ಈವನ್ ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ 20-30% ಜನರಲ್ಲಿ ಕೂಡ ಇದು ಕಂಡು ಬರ್ತಿದೆ ಅಂತ ಬಂದಿದೆ. ಸೊ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಈ ಒಬೆಸಿಟಿ ಮತ್ತೆ ಓವರ್ವೇಟ್ ವೇಗವಾಗಿ ಹೆಚ್ಚುತ್ತಿದೆ. ಆಹಾರ ಪದ್ಧತಿಯಲ್ಲಿ ಬದಲಾವಣೆ, ವ್ಯಾಯಾಮದ ಕೊರತೆ ಮತ್ತು ಕೂತುಕೂರಿನ ಜೀವನ ಶೈಲಿಯೇ ಇದರ ಪ್ರಮುಖ ಕಾರಣಗಳಾಗಿವೆ. ನಮಗೆಲ್ಲ ಸಿಗ್ತಾ ಇರೋಂತ ಫುಡ್ಗಳು ಕೂಡ ಹೈಲಿ ಪ್ರೊಸೆಸ್ಡ್ ಫುಡ್, ಅದು ಕೂಡ ಕಮ್ಮಿ ರೇಟ್ ಅಲ್ಲಿ ಸಿಗ್ತಾ ಇದೆ ಇವಾಗ. ಸೊ ಇದನ್ನೇ ಜಾಸ್ತಿ ಯೂಸ್ ಮಾಡೋದ್ರಿಂದ ಕೂಡ ಓವರ್ವೇಟ್ ಮತ್ತೆ ಒಬೆಸಿಟಿ ಕೂಡ ಜಾಸ್ತಿ ಆಗ್ತಾ ಇದೆ. ಆಗಿನ ಕಾಲದಲ್ಲಿ ನಮ್ಮ ಜೀನ್ಸ್ಗಳು ಆ ತರ ಸ್ಟೇಟಿಗೆ ಅಡಾಪ್ಟ್ ಆಗಿತ್ತು, ಬಟ್ ಇವಾಗ ಆಹಾರದ ಕೊರತೆ ಇಲ್ಲ. ಲೈಕ್ ಫುಡ್ ಏನಾದ್ರು ತಗೊಂಡಾಗ ಎಲ್ಲಾ ಫುಡ್ಗಳು ಕೂಡ ಫ್ಯಾಟ್ ಆಗಿ ಸ್ಟೋರ್ ಆಗ್ತಾ ಇದೆ.
3: ಗ್ರಾಮೀಣ ಭಾಗದ ಜನರು ಕೂಡ ನಗರೀಕರಣದ ಶೈಲಿಗೆ ಒಗ್ಗಿಕೊಂಡ್ಬಿಟ್ಟಿದ್ದಾರೆ, ಹಾಗಾಗಿ ಅವರಲ್ಲಿ ಕೂಡ ಒಂದಿಷ್ಟು ವಿಶ್ರಾಂತಿ ಬೇಕು ಅಂತ ಹೇಳೋದಾಗ್ಲಿ ಅಥವಾ ಜಮೀನಿಗೆ ಹೋಗಿ ಕೆಲಸ ಮಾಡೋದು ಕೂಡ ಕಡಿಮೆ ಆಗ್ತಾ ಇದೆ. ಎಲ್ಲರೂ ಕೂಡ ಕುಳಿತು ಕೆಲಸ ಮಾಡುವಂಥದ್ದು, ಯಾವುದೋ ಒಂದು ಕೆಲಸ ಬೇಕು, ಸರ್ಕಾರಿ ನೌಕರಿ ಬೇಕು ಅಂಥೇಳಿ ಬಯಸಿ ಹಳ್ಳಿನಲ್ಲಿ ಅವರು ಕೆಲಸ ಮಾಡದೇನೆ ಕೂತ್ಕೊಳ್ಳೋ ಥರ ನಡೀತಾ ಇದೆ. ಹೊರಗಡೆ ಸಿಟಿ ಪ್ರದೇಶದಲ್ಲಿ ಸಿಗುವಂಥ ತಿನಿಸುಗಳು ಕೂಡ ಇವತ್ತು ಹಳ್ಳಿಯಲ್ಲಿ ಸಿಗ್ತಾ ಇದೆ, ಹಣ ಓಡಾಡ್ತಾ ಇದೆ, ಎಲ್ಲ ಕಡೆನೂ ನಾವು ಕೂಡ ಖರ್ಚು ಮಾಡಬಲ್ಲೆವು ಅಂತ ಅನ್ನೋದ್ರಲ್ಲಿ ನಡೀತಾ ಇದೆ. ವಿಶೇಷವಾಗಿ ಬೊಜ್ಜುತನ ಅಂತ ಅನ್ನೋದು ಮಕ್ಕಳಿಗೆ ಅಲ್ಲಿಂದ ಶುರು ಆಗುತ್ತೋ ಅಥವಾ ಯುವಕರಲ್ಲಿಂದ ಶುರು ಆಗುತ್ತೋ?
4: ಏನಂತ ಅಂದ್ರೆ ಇದು ನಾವೇನ್ ಹೇಳ್ತೀವಿ ಓವರ್ವೇಟ್ ಅಥವಾ ಒಬೆಸಿಟಿ, ಇದು ಕುಟುಂಬದಲ್ಲಿ ಕೂಡ ಕಾಣಿಸಬಹುದು. ಅಂದ್ರೆ ಎರಡು ಕಾರಣಗಳಿದೆ, ಒಂದು ಜೀನ್ಸ್ ಮತ್ತೆ ಒಂದು ಕುಟುಂಬದ ಆಹಾರ ಜೀವನ ಶೈಲಿಯ ಅಭ್ಯಾಸಗಳು. ಸೊ ಈವನ್ ಫ್ರಮ್ ಚೈಲ್ಡ್ಹುಡ್ ಆಲ್ಸೋ ಇದು ನಾವು ನೋಡ್ತಾ ಇದೀವಿ ಕ್ಲಿನಿಕಲ್ ಪ್ರಾಕ್ಟೀಸ್ ಅಲ್ಲಿ.
3: ಆದ್ರೆ ಮಕ್ಕಳಿಗೆ ಏನಾದ್ರೂ ಬೇರೆ ಸಮಸ್ಯೆ ಬರುತ್ತಂತೀರಾ ಈಗ ಬೊಜ್ಜಿನಿಂದ? ಕಿಡ್ನಿ ಸಮಸ್ಯೆ ಆಗಲಿ ಇತ್ಯಾದಿ ಏನಾದ್ರು ಸಮಸ್ಯೆ?
4: ಡೆಫಿನೆಟ್ಲಿ ಡೆಫಿನೆಟ್ಲಿ. ಒಂದು ಮೋಸ್ಟ್ ಇಂಪಾರ್ಟೆಂಟ್ ಮಧುಮೇಹ ಅಂದ್ರೆ ಡಯಾಬಿಟೀಸ್ ಅನ್ನೋದು, ಇನ್ನೊಂದು ಡಿಸ್ಲಿಪಿಡೆಮಿಯಾ ಅಂದ್ರೆ ಕೊಲೆಸ್ಟ್ರಾಲ್ ಕೂಡ ಜಾಸ್ತಿ ಆಗ್ಬೋದು. ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದ್ರಿಂದ ಹಾರ್ಟ್ ಪ್ರಾಬ್ಲಮ್ಸ್ ಆಗೋ ಸಾಧ್ಯತೆ ಇರುತ್ತೆ. ಚಿಕ್ಕ ವಯಸ್ಸಲ್ಲೇ ಹಾರ್ಟ್ ಅಟ್ಯಾಕ್ಸ್, ಸ್ಟ್ರೋಕು ಕೂಡ ಈವನ್ 20-30 years ಅಲ್ಲಿ. ಮುಂಚೆ ನಾವೆಲ್ಲ ಇದು ಮಧ್ಯಮ ವಯಸ್ಸಲ್ಲಿ ನೋಡ್ತಾ ಇದ್ವಿ, ಬಟ್ ಇವಾಗ 20-30 years ಅವರಲ್ಲೂ ಕೂಡ ಇದೆಲ್ಲ ಕಂಡು ಬರ್ತಾ ಇದೆ. ಫ್ಯಾಟಿ ಲಿವರ್ ಕೂಡ ಇಟ್ಸ್ ಅ ವೆರಿ ಬಿಗ್ ಪ್ರಾಬ್ಲಮ್. ಸೊ ಫ್ಯಾಟಿ ಲಿವರ್ ಇಂದ ಲಿವರ್ ಕ್ಯಾನ್ಸರ್ ಕೂಡ ಆಗ್ಬೋದು ಅಂತ ಬಂದಿದೆ.
3: ಜೀನ್ಸ್ ಕೂಡ ತುಂಬಾ ಪ್ರಭಾವಿ ಇರುತ್ತೆ ಇದರಲ್ಲಿ,
4: ತುಂಬಾ ಇಂಪಾರ್ಟೆಂಟ್.
3: ಆತರ ಈಗ ಉದಾಹರಣೆ ಜೀನ್ಸ್ ಇಂದನೇ ಅವಾಗ ತಾತ ಮುತ್ತಾತ ಇದ್ದಂತಹ ಸಮಸ್ಯೆ ಇವ್ರಿಗೆ ಬಂದಿರಬಹುದು ಅಂತ ಹೇಳಿ ಇತ್ಯಾದಿ ಕೆಲವು ಅನೇಕ ರೋಗಗಳು ಕೂಡ ನೀವು ಅದನ್ನೇ ಸಸ್ಪೆಕ್ಟ್ ಮಾಡ್ತಿರಲ್ಲ, ಈ ಡಯಾಬಿಟಿಸ್ ಆಗಿರ್ಬೋದು.

0: ಅದಕ್ಕೆ ಕೆಲವು ಕ್ಯಾನ್ಸರ್ ಅಂತ ರೋಗಗಳು ಕೂಡ ನಿಮ್ಮ ಫ್ಯಾಮಿಲಿನಲ್ಲಿ ಯಾರಿಗಾರು ಏನಾರು ಇತ್ತ ಅಂತ ತಾವು ಕೇಳ್ತೀರಿ. ಅದೇ ರೀತಿ ಒಬೆಸಿಟಿ ಸಮಸ್ಯೆ ಕೂಡ ಅಕಸ್ಮಾತ್ ತೆಳ್ಳಗಿದ್ದವರು ಏನಾರು ಬಂದ್ರಂದ್ರೆ ಅವರಿಗೆ ಒಬೆಸಿಟಿ ಸಮಸ್ಯೆ ಇರುತ್ತಾ ಹೇಗೆ?
1: ಯಾಕೆಂತಂದ್ರೆ ತೆಳ್ಳವರಲ್ಲೂ ಕೂಡ ನಮ್ದು ಜೀನ್ಸ್ ಹೇಗಿದೆ ಅಂತಂದ್ರೆ, ಎಸ್ಪೆಷಲಿ ಸೌತ್ ಇಂಡಿಯನ್ಸ್ ಅಲ್ಲಿ ವಿ ಆರ್ ಅಡಾಪ್ಟೆಡ್ ಟು ಸ್ಟೋರ್ ವಾಟ್ ಎವರ್ ಏನೇನು ನಮ್ಮ ಫುಡ್ ಸಿಗುತ್ತೋ, ಎಸ್ಪೆಷಲಿ ಎಕ್ಸ್ಟ್ರಾ ಫುಡ್ ಸಿಕ್ಕದನ್ನ ನಾವೆಲ್ಲ ಅದನ್ನ ಎಕ್ಟೋಪಿಕ್ ಫ್ಯಾಟ್ ಅಂತ ನಾವು ಹೇಳ್ತೀವಿ. ಅಂದ್ರೆ ನಾರ್ಮಲ್ ಲೊಕೇಶನ್ ಇಲ್ಲದೆ ಬೇರೆ ಲೊಕೇಶನ್ ಅಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ, ಲೈಕ್ ಲಿವರ್ ಅಲ್ಲಿ ಅಥವಾ ಹಾರ್ಟ್ ಸುತ್ತ ಇರೋಂತ ಜಾಗದಲ್ಲಿ ಅಲ್ಲೆಲ್ಲ ಪ್ಲಸ್ ಹೊಟ್ಟೆ ಭಾಗದಲ್ಲಿ ಇದು ಡೆಪಾಸಿಟ್ ಆಗ್ತಾ ಹೋಗಕ್ ಶುರುವಾಗುತ್ತೆ. ಸೊ ಈ ಎಕ್ಟೋಪಿಕ್ ಫ್ಯಾಟ್ ನ ನಾವು ಇನ್ಫ್ಲಮೇಷನ್ ನಿಗೆ ರಿಲೇಟ್ ಮಾಡ್ತೀವಿ. ಸೊ ಇನ್ಫ್ಲಮೇಷನ್ ಆಗೋದ್ರಿಂದ ಮುಂದೆ ಹಾರ್ಟ್ ಅಟ್ಯಾಕ್ ಸ್ಟ್ರೋಕ್ ಕೂಡ ಚಿಕ್ಕ ವಯಸ್ಸಲ್ಲೇ ಆಗ್ಬೋದು. ಅದರಿಂದ ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ನಾವು ಹೇಳ್ತೀವಿ. ಇನ್ಸುಲಿನ್ ಇರುತ್ತೆ ದೇಹದಲ್ಲಿ ಬಟ್ ಆಕ್ಟ್ ಮಾಡಕ್ ಆಗಲ್ಲ, ಅದರಿಂದ ಕೂಡ ಶುಗರ್ ಲೆವೆಲ್ ಜಾಸ್ತಿ ಆಗ್ಬೋದು ದೇಹದಲ್ಲಿ.
0: ಅದರಿಂದ ಬೇರೆ ಬೇರೆ ಸಮಸ್ಯೆಗಳಿಗೆ ಅದು ಎಡೆ ಮಾಡಿಕೊಡ್ತದೆ ಅಂತ. ಆನುವಂಶಿಕ ಕಾರಣಗಳಿಂದ ಬೇರೆ ಬೇರೆ ಸಮಸ್ಯೆಗಳಾಗ್ತವೆ, ಅದನ್ನ ಆಯಾ ಕಾಲಘಟ್ಟಗಳಲ್ಲಿ ಕಂಟ್ರೋಲಿಗೆ ತಂದು ಚಿಕಿತ್ಸೆ ಕೊಟ್ಟು ಅದನ್ನ ಕಡಿಮೆ ಮಾಡಬಹುದು.
1: ಡೆಫಿನೆಟ್ಲಿ ಅಂದ್ರೆ ಕಂಪ್ಲೀಟ್ಲಿ ದಾಟಬಹುದು ಅಂತ ನಾವು ಹೇಳಕ್ಕಾಗಲ್ಲ, ಬಟ್ ಡಯಟ್ ಕರೆಕ್ಟ್ ಆಗಿರ ಜೀವನ ಶೈಲಿ ಅಳವಡಿಸ್ಕೊಂಡ್ರೆ ಡೆಫಿನೆಟ್ಲಿ ಇದನ್ನ ಎಷ್ಟೋ ಮಟ್ಟಿಗೆ ತಡಿಬಹುದು.
0: ಈಗ ಎಲ್ಲರೂ ಹೇಳೋದು ಏನಂದ್ರೆ ಈ ಜಂಕ್ ಫುಡ್, ಫಾಸ್ಟ್ ಫುಡ್ ಗಳನ್ನೆಲ್ಲ, ಬೇಕರಿ ಫುಡ್ ಗಳನ್ನೆಲ್ಲ ಸತತವಾಗಿ ಜಾಸ್ತಿ ತಿನ್ನೋದ್ರಿಂದ ಸಮಸ್ಯೆ ಆಗತ್ತೆ ಅಂತಾರೆ. ಈಗ ಕೌಟುಂಬಿಕ ಕಾರಣಗಳನ್ನ ಹೊರತಾಗಿ ಈ ಅಡೋಲೆಸೆನ್ಸ್, ಈ ಎಲ್ಲ ಮಕ್ಕಳು, ಸಣ್ಣ ಮಕ್ಕಳಾಗಲಿ, ದೊಡ್ಡವರಾಗಲಿ, ಯುವಕರು ಆಗಲಿ, ಅದೇ ಹೇರಿಯ ಎಲ್ಲ ಯುವಕರಿಗೆ ಇದು ಒಂದು ತಿನ್ನೋ ಚಪಲ ಜಾಸ್ತಿ.
1: ಹೌದು,
0: ಅವರು ಹಿಂಗ್ ತಿಂತಾನೆ ಜಾಸ್ತಿ ಈ ತರ ಆರೋಗ್ಯಕ್ಕೆ ಒಗ್ಗಿಬಿಟ್ಟು ಒಬೆಸಿಟಿ ಅಂತ 100% ಬಂದೇ ಬರುತ್ತೆ. ಆಮೇಲೆ ನಂತರದ ಕಾಯಿಲೆಗಳು, ಡಯಾಬಿಟಿಸ್ ಇತ್ಯಾದಿಗಳೆಲ್ಲ ಬರ್ತಾವೆ ಹೇಗೆ ಅಂತ?
1: ಅದೇ ಏನಂತ ಅಂದ್ರೆ ಇದಕ್ಕೆ ಫಂಕ್ಷನಲ್ MRI ಅಂತ ಮಾಡಿರ್ತಾರೆ, ಅಂದ್ರೆ ಮೆದುಳಿನ ಸ್ಕ್ಯಾನ್ಗಳು. ಸೊ ಇದ್ರ ಪ್ರಕಾರ ಫಾಸ್ಟ್ ಫುಡ್ ಅಥವಾ ಸಕ್ಕರೆ ತುಂಬಿದ ಆಹಾರ ತಿಂದಾಗ ನಮ್ಮಲ್ಲಿ ಬ್ರೈನ್ ಅಲ್ಲಿ ಹೈಪೋಥಾಲಮಸ್ ಅಂತ ಇರುತ್ತೆ, ಅದರಲ್ಲೂ ಕೂಡ ರಿವಾರ್ಡ್ ಸೆಂಟರ್ ಅಂತ ಇರುತ್ತೆ. ಸೊ ಆ ರಿವಾರ್ಡ್ ಸೆಂಟರ್ ಈ ತರ ಫಾಸ್ಟ್ ಫುಡ್, ಜಂಕ್ ಫುಡ್ ಎಲ್ಲ ತಿಂದಾಗ ಲೈಟ್ ಅಪ್ ಆಗುತ್ತೆ. ಇದೇ ಲೈಕ್ ಮಾರ್ಫಿನ್ ಅಥವಾ ಕೊಕೇನ್ ಆ ತರ ಡ್ರಗ್ಸ್ ತಗೊಂಡಾಗ ಹೆಂಗೆ ಲೈಟ್ ಅಪ್ ಆಗುತ್ತೋ ಅದೇ ತರ ಈ ಏರಿಯಾಸ್ ಕೂಡ ಹೈಪೋಥಾಲಮಸ್ ಕೂಡ ಲೈಟ್ ಅಪ್ ಆಗುತ್ತೆ. ಸೊ ಹೀಗಾಗಿ ಜಂಕ್ ಫುಡ್ ಅಡಿಕ್ಷನ್ ಅಥವಾ ಆಹಾರ ವ್ಯಸನದ ಚಕ್ರ ಅಂತ ನಾವು ಹೇಳ್ಬೋದು. ಸೊ ಇದು ಕೂಡ ಉಂಟಾಗುತ್ತೆ.
0: ಮೆದುಳು ನಮಗೆ ಪ್ರಚೋದನೆ ಮಾಡುತ್ತೆ, ಸತತವಾಗಿ ತಿನ್ನಬೇಕು, ಆ ಕಡೆ ಹೋಗ್ಬೇಕು, ಅದೇ ಬಹಳ ಬೆಸ್ಟ್ ಫುಡ್ ನನಗೆ ಅಂತ. ಅದನ್ನ ತಿಂದ್ಬಿಟ್ಟು ಸಂಜೆ ಹೊತ್ತು ನೋಡ್ತೀವಿ ನಾವು ಬಂಡಿಗಳ ಮುಂದೆ ಆರಾಮಾಗಿ ನಿಂತ್ಕೊಂಡು ತಿಂತಾ ಇರ್ತಾರೆ. ಆಕ್ಚುಲಿ ಎಲ್ಲೋ ಒಂದ್ ಕಡೆ ಹೋಟ್ಲಿಗೆ ಹೋದಾಗ ಕೂತ್ಕೊಂಡು ತಿನ್ಬೇಕು ಅಂತ ಮಾತಾಡ್ತೀವಿ ನಾವು, ಆದ್ರೆ ಇದು ನಿಂತ್ಕೊಂಡು ತಿನ್ನೋದು, ಅದರಿಂದ ಸ್ವಲ್ಪ ಇನ್ನೂ ಏನಾರ ಇನ್ನೊಂದು ಸಮಸ್ಯೆ ಆಗತ್ತೇನೋ ಅನ್ಸುತ್ತೆ. ಸಾಮಾನ್ಯ ಕುಳಿತು ಶಾಂತ ರೀತಿಯಿಂದ ತಿನ್ಬೇಕು, ಏನೇ ತಿಂದ್ರು ಕೂಡ ಅಂತ ಹೇಳ್ತೀವಿ.
1: ಏನೇ ತಿಂದ್ರು ಕೂಡ
0: ನಿಧಾನವಾಗಿ
1: ಆಮೇಲೆ ಯಾವಾಗ ಹೊಟ್ಟೆ ತುಂಬುತ್ತೋ ಅವಾಗ ನಿಲ್ಲಿಸ್ಬೇಕು. ಸೊ ಅದನ್ನ ನಾವು ಮಾಡಲ್ಲ, ಹಂಗಾಗಿ ಅದರಿಂದ ಕೂಡ ಇದು ಈ ಪ್ರಮಾಣ ಹೆಚ್ಚುತ್ತೆ.
0: ಮೇಡಮ್, ಇದರಿಂದ ಈ ಜೀವನ ಶೈಲಿಗೆ ಈ ಬೊಜ್ಜು ಅಥವಾ ಡಯಾಬಿಟಿಸ್ ಅಥವಾ ಈ ರೀತಿ ಹೊರಗಡೆ ತಿಂದು ತಿಂದು ತಿಂದು ಅದಕ್ಕೆ ಆ ಜೀವನ ಶೈಲಿಗೆ ಒಗ್ಗಿರುವಂತಹ ಮನುಷ್ಯನಿಗೆ ಮಾನಸಿಕವಾದಂತ ಕೆಲವು ಸಮಸ್ಯೆಗಳು ಏನಾರ ಬರ್ತಾ?
1: ಹೌದು, ಇದರಲ್ಲಿ ಒಬೆಸಿಟಿ ಸ್ಟಿಗ್ಮಾ ಅಂತ ನಾವು ಹೇಳ್ತೀವಿ. ಯಾಕೆಂತಂದ್ರೆ ಎಲ್ಲಿ ಹೋದ್ರು ಓಡ್ತಾ ಇಲ್ಲ ಅಥವಾ ಎಕ್ಸಸೈಸ್ ಮಾಡ್ತಾ ಇಲ್ಲ, ಅದರಿಂದ ಇವನಿಗೆ ಈ ತರ ತೊಂದರೆ ಬಂದಿದೆ, ಅಥವಾ ಜಂಕ್ ಫುಡ್ ಜಾಸ್ತಿ ತಿಂದು ಈ ತರ ತೊಂದರೆ ಬಂದಿದೆ ಅಂತ ತುಂಬಾ ಹೀಯಾಳಿಸ್ತಾರೆ ಜನ. ಪ್ಲಸ್ ಬಾಡಿ ಶೇಮಿಂಗ್ ಅಂತ ಹೇಳ್ತಾರೆ, ಅದು ಕೂಡ ತುಂಬಾ ನಡೀತಾ ಇದೆ. ಸೊ ಇದೆಲ್ಲ ನಾವು ಸ್ಟಿಗ್ಮಾ ಅಂತ ನಾವು ಹೇಳ್ತೀವಿ.
0: ಯಾವ ರೀತಿ ಟ್ರೀಟ್ಮೆಂಟ್ಗಳನ್ನ ಕೊಡಬೇಕಾಗುತ್ತೆ?
1: ಆಹಾರದ ಪದ್ಧತಿಯಲ್ಲಿ ಬದಲಾವಣೆ, ಪ್ಲಸ್ ಎಕ್ಸಸೈಸ್ ಕೂಡ ರೆಗ್ಯುಲರ್ ಆಗಿ ಮಾಡುವುದು ಕೂಡ ತುಂಬಾ ಇಂಪಾರ್ಟೆಂಟ್. ಇದಲ್ದೇನೆ ಕೂಡ ಮೆಡಿಸಿನ್ಸ್ ಗಳು ಕೂಡ ಇದಕ್ಕೆ ಬಂದಿದೆ. ಇದಕ್ಕೆ ನಾವು GLP-1 ಅನಲಾಗ್ಸ್ ಅಂತ ನಾವು ಹೇಳ್ತೀವಿ. GLP-1 ಅಂದ್ರೆ ಗ್ಲುಕಗಾನ್ ಲೈಕ್ ಪೆಪ್ಟೈಡ್ ಅಂತ, ಇದು ಒಂದು ಊಟದ ನಂತರ ಇಂಟೆಸ್ಟೈನ್ ಇಂದ ಬಿಡುಗಡೆ ಆಗುವಂತ ಹಾರ್ಮೋನ್ ಇದು. ಸೊ ಇದು ರಕ್ತದಲ್ಲಿನ ಸಕ್ರಿಯ ನಿಯಂತ್ರಣ ಮಾಡುತ್ತೆ, ಪ್ಲಸ್ ಆಹಾರದ ಆಸೆ ಕೂಡ ಕಡಿಮೆ ಮಾಡುತ್ತೆ, ಪ್ಲಸ್ ಸೊ ಇದ್ರ ಜೊತೆ ಎನರ್ಜಿ ಎಕ್ಸ್ಪೆಂಡಿಚರ್ ಅಂತ ನಾವು ಹೇಳ್ತೀವಲ್ಲ ಅದು ಕೂಡ ಜಾಸ್ತಿ ಮಾಡುತ್ತೆ. ಸೊ ಇದ್ರ ಜೊತೆ ಇನ್ಸುಲಿನ್ ಬಿಡುಗಡೆ ಕೂಡ ಹೆಚ್ಚಿಸುತ್ತದೆ. ಒಬೆಸಿಟಿಗೆ ಅಲ್ದೇನೆ ಡಯಾಬಿಟೀಸ್ಗೂ ಕೂಡ ಇದನ್ನ ನಾವು ಉಪಯೋಗಿಸ್ತಾ ಇದೀವಿ. ಸೊ ಇದು ಅಪೆಟೈಟ್ ಕಡಿಮೆ ಮಾಡೋದ್ರಿಂದ, ಪ್ಲಸ್ ಎನರ್ಜಿ ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡೋದ್ರಿಂದ, ಪ್ಲಸ್ ನಮ್ದು ಇಂಟೆಸ್ಟೈನಲ್ ಮೋಟಿಲಿಟಿ ಇವೆಲ್ಲ ಕಡಿಮೆ ಮಾಡೋದ್ರಿಂದ, ಮಧುಮೇಹ ನಿಯಂತ್ರಣ ಪ್ಲಸ್ ತೂಕ ಇಳಿಕೆ ಎರಡೂ ಕೂಡ ಈ ಮೆಡಿಸಿನ್ಸ್ ಅಲ್ಲಿ ಸಾಧ್ಯವಾಗುತ್ತದೆ.
0: ಡಯಾಬಿಟಿಸ್ ಅಂತೂ ನಿರಂತರವಾಗಿ ಇದೇ ಇರುತ್ತೆ, ಯಾವಾಗ ಸ್ವಲ್ಪ ಮುಂಚೆನೆ ಕಾಣಿಸಿರಬಹುದು, ಅದನ್ನ ಟ್ರೀಟ್ಮೆಂಟ್ ನಡೀತಾ ಇರ್ತದೆ. ಈ ಒಬೆಸಿಟಿ ಒಂಥರ ಅವನು ದೈಹಿಕವಾಗಿ ಅಟ್ಲೀಸ್ಟ್ ನಾನು ನೋಡ್ಲಿಕ್ಕಾದ್ರೂ ಚಂದ ಇರಬೇಕು ಅಂತ ಹೇಳಿ ಒಂದು ಇರುತ್ತೆ ತಲೆಯಲ್ಲಿ, ಅದನ್ನಷ್ಟೇ ಮ್ಯಾನೇಜ್ ಮಾಡಬಹುದಾ?
1: ಕಾಸ್ಮೆಟಿಕ್ ಇಶ್ಯೂಸ್ ಕೂಡ ಡೆಫಿನೆಟ್ಲಿ ಇದರಲ್ಲಿ ಇದಾಗುತ್ತೆ. ಸೊ ಈ ಮೆಡಿಸಿನ್ಸ್ ಇಂದ ವೆಯ್ಟ್ ಕಮ್ಮಿ ಆಗೋದ್ರಿಂದ ನಮ್ದು ಲೈಕ್ ಡೆಫಿನೆಟ್ಲಿ ಕಾಸ್ಮೆಟಿಕಲಿ ಆಲ್ಸೋ ಪೀಪಲ್ ವಿಲ್ ಫೀಲ್ ಬೆಟರ್. ಬಟ್ ಅದಲ್ದೇನೆ ಈ ಮೆಡಿಸಿನ್ಸ್ ಅಲ್ಲಿ ಬೇರೆ ಬೆನಿಫಿಟ್ಸು ಇದೆ.

0: ಲೈಕ್ ವೇಟ್ ಕಡಿಮೆ ಮಾಡೋದ್ರಿಂದ ನಮ್ಮಲ್ಲಿ ಏನೇನ್ ಫ್ಯಾಟ್ ಸ್ಟೋರ್ ಆಗಿರುತ್ತೋ ಲಿವರ್ ಅಲ್ಲಿ ಮತ್ತೆ ಪ್ಯಾನ್ಕ್ರಿಯಸ್ ಅಲ್ಲಿ ಅದು ಕೂಡ ಕಮ್ಮಿ ಆಗುತ್ತೆ.
1: ಈಗ ಈ ಜಿಮ್ಗಳಿಗೆ ಹೋಗ್ತಾರೆ ಸಾಕಷ್ಟು, ಸ್ವಲ್ಪ ಜಾಸ್ತಿ ಬೆವರು ಹರಿಸುವಂತ ಕೆಲವು ಕೆಲಸಗಳು, ವಿಶೇಷವಾಗಿ ಸಿಟಿನಲ್ಲಿ ಜಿಮ್ ಬಗ್ಗೆನೆ ಮಾತಾಡ್ತೀವಿ ನಾವು, ಇದು ಹೇಗೆ ಒಬೆಸಿಟಿಗೆ ಅನುಕೂಲ ಆಗುತ್ತೆ, ಹೆಲ್ಪ್ ಮಾಡುತ್ತೆ?
0: ಸೋ ಏನಂತಂದ್ರೆ ನಾರ್ಮಲಿ ಏನ್ ಹೇಳ್ತೀವಿ ಅಂತ ಅಂದ್ರೆ ಲೈಕ್ ವಿಗರಸ್ ಇಂಟೆನ್ಸಿಟಿ ಅಥವಾ ಮಾಡರೇಟ್ ಇಂಟೆನ್ಸಿಟಿ ಎಕ್ಸಸೈಸ್ ಆಗ್ತೀವಿ ಅಟ್ ಲೀಸ್ಟ್ ಪರ್ ಡೇ 45-60 ಮಿನಿಟ್ಸ್ ಮಾಡಿದ್ರೆ ಒಳ್ಳೇದು. ಏರೋಬಿಕ್ ಎಕ್ಸಸೈಸಸ್ ಅಂತ ಅಂದ್ರೆ ಲೈಕ್ ಓಡೋದು, ಸ್ವಿಮ್ಮಿಂಗ್ ಮಾಡೋದು, ಅವೆಲ್ಲ ಏರೋಬಿಕ್ ಎಕ್ಸಸೈಸ್ ಬರುತ್ತೆ, ಸೈಕ್ಲಿಂಗ್ ಎಲ್ಲ. ಸೊ ಇದರಿಂದ ಏನಾಗುತ್ತೆ, ನಮ್ ಕಾರ್ಡಿಯಾಕ್ ಫಂಕ್ಷನ್ ಇಂಪ್ರೂವ್ ಆಗುತ್ತೆ. ವೆರಾಸ್ ರೆಸಿಸ್ಟೆನ್ಸ್ ಟ್ರೈನಿಂಗ್ ಮಾಡೋದ್ರಿಂದ ನಮ್ ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ, ಪ್ಲಸ್ ಇನ್ಸುಲಿನ್ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಹಂಗಾಗಿ ಎರಡೂ ಕೂಡ ಇಂಪಾರ್ಟೆಂಟ್.
1: ಎರಡು ಇಂಪಾರ್ಟೆಂಟ್. ಈಗ ಕೆಲವು ಸಲ ತುಂಬಾ ಚಿಕ್ಕ ವಯಸ್ಸಿರುತ್ತೆ ನೋಡ್ಲಿಕ್ಕೆ ಒಬೆಸಿಟಿ ದೇಹ, ಅಲ್ಲಿಂದ ಆಗ್ಲೇನೆ ಸ್ವಲ್ಪ ಎಚ್ಚರಿಕೆ ತಗೊಂಡು ಬಾಡಿಯನ್ನ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರೆ ಮುಂದೆ ಡಯಾಬಿಟಿಸ್ ಇಂದ ದೂರ ಇರಬಹುದು, ಅಥವಾ ದಪ್ಪ ಇದ್ದವರಿಗೆ ಇವರಿಗೆ ಶುಗರ್ ಬಂದ್ಬಿಡುತ್ತೆ ಆಲ್ರೆಡಿ ಇರಬಹುದು ಅಂತ ಹೇಳಿ ಜನನು ಕೂಡ.
0: ಫಸ್ಟ್ ಆಫ್ ಆಲ್ ಒಬೆಸಿಟಿ ಇದ್ದಾಗ ನಾವ್ ಈ ತರ ಮೆಟಬಾಲಿಕ್ ಕಾಂಪ್ಲಿಕೇಶನ್ಸ್ ಅಂತ ನಾವ್ ಏನ್ ಹೇಳ್ತೀವಿ ಅದನ್ನ ನಾವ್ ಸ್ಕ್ರೀನ್ ಮಾಡೋದು ತುಂಬಾ ಮುಖ್ಯ. ಅಂದ್ರೆ ಶುಗರ್, ಫ್ಯಾಟಿ ಲಿವರ್, ಕೊಲೆಸ್ಟ್ರಾಲ್, ಬಿಪಿ ಇದೆಯಾ ಇಲ್ವಾ, ಇವೆಲ್ಲ ನಾವ್ ನೋಡೋದು ತುಂಬಾ ಮುಖ್ಯ.
1: ಒಬೆಸಿಟಿ ಇದ್ದವರಿಗೆ ಡಯಾಬಿಟಿಸ್ ಇರುತ್ತಾ?
0: ಹಾ, ಒಬೆಸಿಟಿ ಇಂದಾನೆ ಡಯಾಬಿಟಿಸ್ ಬರುತ್ತೆ.
1: ಬರೀ ಡಯಾಬಿಟಿಸ್ ಬಂದು ಆಮೇಲೆ ಅದು ಒಬೆಸಿಟಿ ಏನಾರ ಮತ್ತೆ ತೊಂದರೆ ಕೊಡುತ್ತಾ, ಅದು ಹಂಗ ಒಂದಕ್ಕೊಂದು ಲಿಂಕ್ ಇದೆಯಾ ಅಂತ?
0: ಲೈಕ್ ಒಬೆಸಿಟಿ ಇಂದ ಡಯಾಬಿಟಿಸ್ ಆಗಬಹುದು,
1: ಆದ್ರೆ ಡಯಾಬಿಟಿಸ್ ಇಂದ ಒಬೆಸಿಟಿ ಆಗಲ್ಲ.
0: ತೀರಾ ಶುಗರ್ ಜಾಸ್ತಿ ಆದ್ರೆ ಇನ್ಫ್ಯಾಕ್ಟ್ ವೇಟ್ ಲಾಸ್ ಆಗುತ್ತೆ, ಡಯಾಬಿಟಿಸ್ ಇಂದ ಒಬೆಸಿಟಿ ಬರಲ್ಲ.
1: ಎಕ್ಸರ್ಸೈಸ್ ಮಾಡಬೇಕು, ತುಂಬಾ ವ್ಯಾಯಾಮ ಮಾಡಬೇಕು, ಒಳ್ಳೆ ಕೆಲಸದಲ್ಲಿ ತೊಡಗಿರಬೇಕು, ಕೂತ್ ಕಡೆ ಕೂತಿರಬಾರದು ಇತ್ಯಾದಿಗಳೆಲ್ಲ ಇವೆ. ಇದನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ನಾವು ದಿನನಿತ್ಯ ಕೆಲಸ ಕಾರ್ಯಗಳಲ್ಲಿ ತೊಡಗಿದಾಗನೇ ನಮಗೆ ಸಾಕು, ಇದ್ರೊಳಗನೆ ಮಾಡಕ್ ಸಾಧ್ಯ, ನಮಗೆ ಎಕ್ಸರ್ಸೈಸ್ ಸಪರೇಟ್ ಆಗಿ ಸಮಯ ನಿಗದಿ ಮಾಡಕ್ ಆಗಲ್ಲ ಅಂತೆಲ್ಲ ಹೇಳ್ತಾರೆ.
0: ಎಕ್ಸರ್ಸೈಸ್ ಮಾಡಕ್ಕೆ ಟೈಮ್ ಇಲ್ಲದೆ ಇಲ್ಲ ಅಂದಾಗ ಸ್ವಲ್ಪ, ಇವಾಗ ಲೈಕ್ ಕ್ಯಾಬ್ ಅಲ್ಲಿ ಹೋಗ್ತಾ ಇದ್ರೆ ಆಫೀಸಿಗೆ, ಸೊ ಒಂದು 2-3 ಸ್ಟಾಪ್ಸ್ ಹಿಂದ್ಗಡೆನೆ ನಿಂತ್ಕೊಳ್ಳೋದು, ಆಮೇಲೆ ಆಫೀಸ್ ಟೈಮ್ ಅಲ್ಲೇ ಲಂಚ್ ಬ್ರೇಕ್ ಅಲ್ಲಿ ಬೇಗ ಊಟ ಮಾಡ್ಬಿಟ್ಟು ಇನ್ನೊಂದ್ ಏನ್ ಟೈಮ್ ಇರುತ್ತೋ ಆಫೀಸ್ ಅವರ್ಸ್ ಅಲ್ಲೇ ವಾಕ್ ಮಾಡೋದು, ಕಂಪ್ಯೂಟರ್ ಮುಂದೆ ಕೂತಾಗ ಅಟ್ ಲೀಸ್ಟ್ 1/2 hour ಒಂದ್ಸತಿ ಎದ್ಬಿಟ್ಟು ಕೂಡ ಓಡಾಡಿ ಬಂದು ಸ್ಟ್ರೆಚ್ ಮಾಡ್ಕೊಂಡು ಮತ್ತೆ ಬಂದು ಕೂತ್ಕೊಳ್ಳೋದು, ಅವೆಲ್ಲ ಕೂಡ ಹೆಲ್ಪ್ ಆಗುತ್ತೆ ಸ್ವಲ್ಪ ಮಟ್ಟಿಗೆ. ಪ್ಲಸ್ ಲೈಕ್ ಅಕಸ್ಮಾತ್ ಪೆಟ್ಸ್ ಇದ್ರೆ ಮನೆಯಲ್ಲಿ ಅವನ್ ವಾಕಿಂಗ್ ಕರ್ಕೊಂಡು ಹೋಗೋದು, ಪ್ಲಸ್ ಗಾರ್ಡನಿಂಗ್ ಮಾಡೋದು, ಇದರಿಂದನು ಕೂಡ ಹೆಲ್ಪ್ ಆಗುತ್ತೆ.
1: ಈ ಸೋಶಿಯಲ್ ಮೀಡಿಯಾ ಇದು ಕೂಡ ಒಬೆಸಿಟಿಗೆ ತುಂಬಾನೇ ಕೊಡುಗೆ ಕೊಟ್ಟಿದೆ. ಇದರಿಂದ ಕೆಲವು ಸಲಹೆಗಳನ್ನ ಸ್ವೀಕಾರ ಮಾಡಬೇಕು ಅಂತ ಅನ್ಸುತ್ತೆ, ಯಾಕಂದ್ರೆ ಅದೇ ಜಮಾನ ಇವಾಗ ಸಾಮಾಜಿಕ ಮಾಧ್ಯಮಗಳ ಭರಾಟೆನಲ್ಲಿ ಜನ ಅದಕ್ಕೆ ಮಾರು ಹೋಗ್ಬಿಟ್ಟಿದ್ದಾರೆ, ಅದರ ಪ್ರಭಾವ ಕೂಡ ಜಾಸ್ತಿ ಆಗ್ಬಿಟ್ಟಿದೆ. ಅದ್ರ ಮೂಲಕವಾಗಿ ಏನು ನಾವು ಹಿಂಟ್ಸ್ ಗಳನ್ನ ತಗೊಳಕ್ ಸಾಧ್ಯ?
0: ಫಸ್ಟ್ ಆಫ್ ಆಲ್ ಯಾರು ಕೊಡ್ತಾ ಇದಾರೆ ಆ ಹಿಂಟ್ಸ್ ನ ನೋಡೋದು ಅದು ತುಂಬಾ ಮುಖ್ಯ. ಯಾರು ಕ್ವಾಲಿಫೈಡ್ ಪರ್ಸನ್ಸ್ ಇದಾರೋ ಅವ್ರ ಹತ್ರ ಈ ತರ ಸಲಹೆ ತಗೊಳ್ಳೋದು ಇನ್ನ ಮುಖ್ಯ. ಎಕ್ಸರ್ಸೈಸ್ ನ ಕಂಟಿನ್ಯೂಸ್ ನಮ್ ಡೈಲಿ ಆಕ್ಟಿವಿಟೀಸ್ ಹೇಗೆ ನಾವು ಬ್ರಷ್ ಮಾಡ್ತೀವೋ ಹೇಗೆ ಸ್ನಾನ ಮಾಡ್ತೀವೋ ಅದೇ ತರ ಅಳವಡಿಸ್ಕೊಂಡ್ರೆ ಒಳ್ಳೇದು.
1: ಒಟ್ಟಾರೆ ಒಂದು ಜೀವನ ಶೈಲಿ ಅದರಲ್ಲಿ ಬದಲಾವಣೆ ಮಾಡದೇನೆ ಒಬೆಸಿಟಿ ಆಗಲಿ ಅಥವಾ ಡಯಾಬಿಟಿಸ್ ಆಗಲಿ ಇವನ್ನೆಲ್ಲವನ್ನು ನಿಯಂತ್ರಣ ಮಾಡಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ರೀತಿಯಲ್ಲಿ ಬಂದ್ಬಿಟ್ಟಿದೆ ಈಗ. ಆಮೇಲೆ ಮೆಡಿಸಿನ್ ಜೊತೆಗೆ ಎಕ್ಸರ್ಸೈಸ್ಗಳು ಮಾಡ್ತಾ ಇರಬೇಕು, ಅದು ಡಾಕ್ಟರ್ಸ್ ಏನು ಕೊಟ್ಟಿರ್ತಾರೆ ಅದು ಎರಡೂ ಕೂಡ ಒಟ್ಟಿಗೆ ಬೇಗ ಕೆಲಸ ಮಾಡುತ್ತೆ. ಆಮೇಲೆ ಇದು ಒಂದು ದೊಡ್ಡ ರೋಗ ಅಂತಂತೇಳಿ ಆ ಭಾವನೆ ಇಟ್ಕೋಬಾರ್ದು, ಯಾಕಂದ್ರೆ ಈ ಡಯಾಬಿಟಿಸ್ ಆಗಲಿ ಒಬೆಸಿಟಿ ಆಗಲಿ ಬೊಜ್ಜುತನ ಆಗಲಿ ಇವು ಯಾವ ರೋಗಗಳಲ್ಲ,
0: ರೋಗಗಳು ಅಂತ ಹೇಳಕ್ಕಾಗಲ್ಲ.
1: ನೀವೇ ಹೇಳ್ತೀರಿ ಡಾಕ್ಟರ್ಸ್ ಗಳೆಲ್ಲ ತುಂಬಾ ಒಂದು ಆತ್ಮಸ್ಥೈರ್ಯ ತುಂಬ್ತಿರಿ, ನೀವು ಬಂದಾಗ ಹಾಗೇನು ಸಮಸ್ಯೆ ಅಲ್ಲ ಇದು, ಇದನ್ನ ಮ್ಯಾನೇಜ್ ಮಾಡಬಹುದು ಅಂತ ಹೇಳ್ತಾರೆ. ಬೊಜ್ಜು ಇದರಿಂದ ನಾವು ಹೊರಗೆ ಬರಬೇಕು. ಈ ದೇಶದಲ್ಲಿ ತಾವು ತುಂಬಾ ಅನೇಕ ಸಲಹೆಗಳನ್ನು ನೀಡಿದಿರಿ, ನಮ್ಮ ಕೇಳುವರ ಪರವಾಗಿ ನಿಮಗೆ ಧನ್ಯವಾದಗಳು, ನಮಸ್ಕಾರ.
0: ಥ್ಯಾಂಕ್ ಯು.
2: ಸಾಧನೆ ಎಂಬ ವಿಷಯಕ್ಕೆ ಬಂದ್ರೆ ಅಲ್ಲಿ ಅಸಾಧ್ಯ ಎಂಬ ಪದ ಇರಬಾರದು ಅಂತ ಹೇಳ್ತಾರೆ. ಅಂದ್ರೆ ಮನುಷ್ಯನಿಗೆ ಎದುರಾಗುವ ಕೆಲವು ಅನಾರೋಗ್ಯದ ಸ್ಥಿತಿಗತಿಗಳನ್ನು ಕೂಡ ಸೂಕ್ತ ಚಿಕಿತ್ಸೆ ಪಡೆದು ಸುಧಾರಿಸಿಕೊಳ್ಳಬಹುದು ಎಂದುಕೊಂಡು ನಾವು ಮುನ್ನುಗ್ಗಬೇಕು. ಇದಕ್ಕೆ ಮೊದಲ ಮಾರ್ಗವೆಂದರೆ ಆಲಸ್ಯದ ಬದುಕಿನಿಂದ ಹೊರಬರುವುದು. ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಲು ಚಟುವಟಿಕೆ ಜೀವನವನ್ನು ಮುನ್ನಡೆಸಲೇಬೇಕು. ತನ್ಮೂಲಕ ಸುಖಿ ಸಮಾಜದ ನಿರ್ಮಾಣಕ್ಕೆ ಸಹಾಯಕಾರಿಯಾಗಬೇಕು. ಇಲ್ಲಿಗೆ ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಕೇಳ್ತಾ ಇರಿ ದಿನಂಪ್ರತಿ ಇದೇ ಸಮಯಕ್ಕೆ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಇಂದಿನ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ
3: ನಿರ್ಮಾಣ ಜಾಂಪಣ್ಣ ಆಶಿಹಾಳ್.

0: ಆಕಾಶವಾಣಿ. ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಥವಾ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ನಿವೃತ್ತ ರಾಜ್ಯ ಸರ್ಕಾರದ ಹಿರಿಯ ಅಧಿಕಾರಿ ಶ್ರೀ ಶರಶ್ಚಂದ್ರ ರಾನಡೆ ಅವರು.
1: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅಂತೇಳಿ. ನಾನು ಕೃಷಿ ಮಾರಾಟ ಇಲಾಖೆಯ ನಿವೃತ್ತ ಹೆಚ್ಚುವರಿ ನಿರ್ದೇಶಕನಾಗಿದ್ದೇನೆ. ಇಂದು ನಾವು PMEGP ಅಥವಾ ಪ್ರೈಮ್ ಮಿನಿಸ್ಟರ್ಸ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಂ ಅಥವಾ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಅಂದ್ರೇನು ಮತ್ತು ಅದರ ಮುಖ್ಯಾಂಶಗಳು ಏನು ಎಂಬುದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ, ದೇಶದಲ್ಲಿ ನಿರುದ್ಯೋಗಗಳ ಪ್ರಮಾಣ 6.6% ಇದರಲ್ಲಿ ಗ್ರಾಮೀಣ ನಿರುದ್ಯೋಗ ಪ್ರಮಾಣ 4.6% ಈ ನಿರುದ್ಯೋಗಿಗಳಲ್ಲಿ 80% ಜನ ಯುವಕರಾಗಿದ್ದು 67% ಯುವಕರು ಪದವೀಧರ ನಿರುದ್ಯೋಗಿಗಳಾಗಿದೆ. ಇಂದಿನ ಯುವಕರು ಸ್ವಂತದ್ದೊಂದು ಉದ್ಯಮ ಅಥವಾ ಸ್ವಂತ ಉದ್ಯೋಗವನ್ನು ಆರಂಭಿಸಲು ಸಿದ್ಧರಾಗಿದ್ದಾರೆ, ಆದರೆ ಅವರಿಗೆ ಹಣಕಾಸಿನ ನೆರವು ಮತ್ತು ತರಬೇತಿಯ ಅವಶ್ಯಕತೆ. ಗ್ರಾಮೀಣ ಹಾಗೂ ಅರೆ ನಗರ ಪ್ರದೇಶದಲ್ಲಿರ್ತಕ್ಕಂತಹ ಕೃಷಿ ಮತ್ತು ಆಹಾರ ಆಧಾರಿತ ವಲಯದ ಅರ್ಹ ಫಲಾನುಭವಿಗಳು, ಸಾಂಪ್ರದಾಯಿಕ ಕುಶಲಕರ್ಮಿಗಳು, ನಿರುದ್ಯೋಗಿ ಯುವಕರು ಮತ್ತು ಕೃಷಿಯೇತರ ವಲಯದ ಸೂಕ್ಷ್ಮ ಉದ್ಯಮ ಸ್ಥಾಪಕರಿಗೆ ಪ್ರೋತ್ಸಾಹ ನೀಡಲಿಕ್ಕೋಸ್ಕರವೇ ಕೇಂದ್ರ ಸರ್ಕಾರ ಒಂದು ಸಾಲ ಆಧಾರಿತ ಸಹಾಯಧನ ಯೋಜನೆಯನ್ನು ಜಾರಿಗೆರಿದೆ. ಈ ಯೋಜನೆ PMEGP ಅಥವಾ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಂ ಅಥವಾ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮದ ರಚನೆ ಹೇಗಾಯಿತು ಅಂತ ನಾವು ನೋಡೋಣ. ಭಾರತ ಸರ್ಕಾರದ MSME ಅಥವಾ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮ ಸಚಿವಾಲಯದಿಂದ ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ ಮತ್ತು ಗ್ರಾಮೀಣ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಎಂಬ ಎರಡು ಯೋಜನೆಗಳನ್ನು ವಿಲೀನಗೊಳಿಸಿ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮವನ್ನು ಆಗಸ್ಟ್ 2008 ಪ್ರಾರಂಭಿಸಲಾಯಿತು. ಈ ಕಾರ್ಯಕ್ರಮವನ್ನು KVIC ಅಥವಾ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ, KVIBS ಅಥವಾ ಖಾದಿ ಮತ್ತು ಗ್ರಾಮೀಣ ಉದ್ಯೋಗ ಮಂಡಳಿಗಳು, DIC ಅಥವಾ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು, ತೆಂಗು ಮಂಡಳಿ ಮತ್ತು ವಾಣಿಜ್ಯ ಬ್ಯಾಂಕುಗಳ ಸಹಯೋಗದೊಂದಿಗೆ ಕಾರ್ಯಗತಗೊಳಿಸಲಾಗ್ತಾ ಇದೆ. ದೇಶಾದ್ಯಂತ ಉದ್ಯಮ ಸೃಷ್ಟಿ ಮತ್ತು ಸುಸ್ಥಿರ ಜೀವನೋಪಾಯವನ್ನು ಬೆಂಬಲಿಸಲು 2021-22 2022-26 5 ವರ್ಷಗಳ ಅವಧಿಗೆ ಜಾರಿಗೊಳಿಸಲಾಗಿದ್ದಂತಹ ಈ ಯೋಜನೆಯನ್ನು 2026-27 ಅವಧಿಗೆ ಈಗ ವಿಸ್ತರಿಸಲಾಗಿದೆ. ಈ ಯೋಜನೆಯ ಒಟ್ಟು ವೆಚ್ಚ 13,554.42 ಕೋಟಿ ರೂಪಾಯಿಗಳಾಗಿದೆ. ಯೋಜನೆಯ ಉದ್ದೇಶ ಏನು ಅಂತೇಳಿ ನಾವೀಗ ತಿಳ್ಕೊಳ್ಳೋಣ. ಮೊದಲನೆಯದಾಗಿ, ಹೊಸ ಸ್ವ ಉದ್ಯೋಗ ಉದ್ಯಮಗಳ ಯೋಜನೆಗಳು ಮತ್ತು ಸೂಕ್ಷ್ಮ ಉದ್ಯಮಗಳನ್ನು ಸ್ಥಾಪಿಸುವ ಮೂಲಕ ದೇಶದ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಉದ್ಯೋಗಾವಕಾಶವನ್ನು ಹೆಚ್ಚಿಸ್ತಕ್ಕಂಥದ್ದು ಮತ್ತು ಸೃಷ್ಟಿ ಮಾಡ್ತಕ್ಕಂಥದ್ದು. ಎರಡನೇದಾಗಿ, ವ್ಯಾಪಕವಾಗಿ ಹರಡಿರತಕ್ಕಂತಹ ಸಾಂಪ್ರದಾಯಿಕ ಕುಶಲಕರ್ಮಿಗಳು ಮತ್ತು ಗ್ರಾಮೀಣ ಹಾಗೂ ನಗರ ನಿರುದ್ಯೋಗಿಗಳನ್ನು ಒಟ್ಟುಗೂಡಿಸಿ ಅವರಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಅವರ ಸ್ಥಳದಲ್ಲಿ ಸ್ವ ಉದ್ಯೋಗದ ಅವಕಾಶಗಳನ್ನು ಕಲ್ಪಿಸ್ತಕ್ಕಂಥದ್ದು. ಮೂರನೇದಾಗಿ, ಗ್ರಾಮೀಣ ಯುವಕರು ನಗರ ಪ್ರದೇಶಕ್ಕೆ ವಲಸೆ ಹೋಗುವುದನ್ನು ತಡೆಯಲು ದೇಶದ ಸಾಂಪ್ರದಾಯಿಕ ಮತ್ತು ಭವಿಷ್ಯದ ಕುಶಲಕರ್ಮಿಗಳು ಮತ್ತು ಗ್ರಾಮೀಣ ಹಾಗೂ ನಗರ ನಿರುದ್ಯೋಗಿ ಯುವಕರ ದೊಡ್ಡ ಭಾಗಕ್ಕೆ ನಿರಂತರ ಹಾಗೂ ಸುಸ್ಥಿರ ಉದ್ಯೋಗವನ್ನು ಒದಗಿಸ್ತಕ್ಕಂಥದ್ದು. ನಾಲ್ಕನೇದಾಗಿ, ಕುಶಲಕರ್ಮಿಗಳ ವೇತನಗಳಿಸುವ ಸಾಮರ್ಥ್ಯವನ್ನು ಹೆಚ್ಚಿಸ್ತಕ್ಕಂಥದ್ದು. ಐದನೇದಾಗಿ, ಗ್ರಾಮೀಣ ಮತ್ತು ನಗರ ಉದ್ಯೋಗದ ಬೆಳವಣಿಗೆಯ ದರದಲ್ಲಿ ಹೆಚ್ಚಳ ಆಗಲಿಕ್ಕೆ ಕೊಡುಗೆಯನ್ನು ನೀಡತಕ್ಕಂಥದ್ದು. ಆರನೇದಾಗಿ, ಗ್ರಾಮೀಣ ಹಾಗೂ ನಗರ ಯುವ ನಿರುದ್ಯೋಗಿಗಳಿಗೆ ಹಣಕಾಸಿನ ನೆರವು ಮತ್ತು ತರಬೇತಿಯನ್ನು ನೀಡತಕ್ಕಂಥದ್ದು. ಇನ್ನು ಏಳನೇದಾಗಿ, ದೇಶದಲ್ಲಿ ಉದ್ಯಮ ಸೃಷ್ಟಿ ಮತ್ತು ಸುಸ್ಥಿರ ಜೀವನೋಪಾಯ ಉತ್ಪಾದನೆಯನ್ನು ಬೆಂಬಲಿಸತಕ್ಕಂಥದ್ದು. ಇನ್ನು ಈ ಯೋಜನೆಯ ಪ್ರಮುಖ ಅಂಶಗಳು ಏನು ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ. ಮೊದಲನೇದಾಗಿ, ಈ ಯೋಜನೆಯಡಿ ಯೋಜನೆ ಮತ್ತು ಫಲಾನುಭವಿಯ ವರ್ಗವನ್ನು ಆಧರಿಸಿ ಬ್ಯಾಂಕ್ ಸಾಲಗಳ ಮೇಲೆ 15%-35%

ಸಹಾಯಧನವನ್ನು ಒದಗಿಸಲಾಗ್ತದೆ. ಈ ಸಹಾಯಧನವನ್ನು ಮಾರ್ಜಿನ್ ಮನಿ ಅಂತೇಳಿ ಕರೀತೇವೆ. ಇದು ಫಲಾನುಭವಿಗಳಿಗೆ ನೀಡಲಾಗ್ತಕ್ಕಂತಹ ಸಾಲದ ಮೊತ್ತದ ಭಾಗವಾಗಿದ್ದು ಇದನ್ನು ಸರ್ಕಾರವು ನೇರವಾಗಿ ಬ್ಯಾಂಕಿಗೆ ಪಾವತಿ ಮಾಡುತ್ತದೆ. ಇನ್ನು ಎರಡನೇದಾಗಿ ವಿಶೇಷ ವರ್ಗಗಳಾಗಿರ್ತಕ್ಕಂತಹ ಪರಿಶಿಷ್ಟ ಜಾತಿ, ಪಂಗ, ಮಹಿಳೆಯರು, ಅಲ್ಪಸಂಖ್ಯಾತರು, ಮಾಜಿ ಸೈನಿಕರು, ವಿಕಲಚೇತನರು ಮುಂತಾದ ಫಲಾನುಭವಿಗಳಿಗೆ ಹೆಚ್ಚಿನ ಸಹಾಯಧನ ಅಂತಕ್ಕಂಥದ್ದು ಈ ಯೋಜನೆಯಡಿ ದೊರಕುತ್ತೆ. ಈ ವರ್ಗ ಗ್ರಾಮೀಣ ಫಲಾನುಭವಿಗಳಿಗೆ 35%

0: ಫಲಾನುಭವಿಗಳಿಗೆ ಹೆಚ್ಚಿನ ಸಹಾಯಧನ ಅಂತಕ್ಕಂಥದ್ದು ಈ ಯೋಜನೆಯಡಿ ದೊರಕುತ್ತೆ. ಈ ವರ್ಗ ಗ್ರಾಮೀಣ ಫಲಾನುಭವಿಗಳಿಗೆ ಶೇಕಡ 35 ಮತ್ತು ನಗರ ಪ್ರದೇಶದ ಫಲಾನುಭವಿಗಳಿಗೆ ಶೇಕಡ 25 ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು ಮೂರನೇದಾಗಿ ಉತ್ಪಾದನಾ ವಲಯವು 50 ಲಕ್ಷ ರೂಪಾಯಿ ಮತ್ತು ಸೇವಾ ವಲಯವು 20 ಲಕ್ಷ ರೂಪಾಯಿಗಳವರೆಗೆ ಈ ಯೋಜನೆಯಡಿ ಸಾಲವನ್ನು ಪಡೆಯುವಂಥ ಅರ್ಹತೆಯನ್ನು ಹೊಂದಿವೆ. ಇನ್ನು ನಾಲ್ಕನೆಯದಾಗಿ ಈ ಯೋಜನೆಯಡಿ 10 ಲಕ್ಷ ರೂಪಾಯಿವರೆಗಿನ ಸಾಲಗಳಿಗೆ ಮೇಲಾಧಾರ ಅಂತಕ್ಕಂಥದ್ದು ಅಗತ್ಯವಿರುವುದಿಲ್ಲ, ಅಂದರೆ ಕೊಲಾಟ್ರಲ್ ಸೆಕ್ಯುರಿಟಿ ಬೇಕಾಗಿಲ್ಲ. ಇನ್ನು ಐದನೇದಾಗಿ ಈ ಯೋಜನೆಯಡಿ ಅರ್ಹ ಅರ್ಜಿದಾರರು ತಮ್ಮ ವರ್ಗ ಮತ್ತು ಸ್ಥಳವನ್ನು ಆಧರಿಸಿ ಶೇಕಡ 15-35 ಸಹಾಯಧನದೊಂದಿಗೆ ಹೊಸ ಉತ್ಪಾದನಾ ಅಥವಾ ಸೇವಾ ಘಟಕಗಳನ್ನು ಸ್ಥಾಪಿಸಬಹುದು. ಇನ್ನು ಆರನೇದಾಗಿ ಇನ್ನೆಯಡಿ ದುರ್ಬಲ ವರ್ಗದವರಿಗೆ ಯೋಜನಾ ವೆಚ್ಚದ ಶೇಕಡ 95 ಮತ್ತು ಸಾಮಾನ್ಯ ವರ್ಗದವರಿಗೆ ಶೇಕಡ 90 ಸಾಲ ಅಂತಕ್ಕಂಥದ್ದು ಲಭ್ಯವಾಗುತ್ತೆ. ಇನ್ನು ಏಳನೇದಾಗಿ ಫಲಾನುಭವಿ ಶೇಕಡ 5-10 ಸ್ವಂತ ಕೊಡುಗೆಯನ್ನು ನೀಡಬೇಕಾಗ್ತದೆ. ಇನ್ನು ಈ ಫಲಾನುಭವಿಗಳನ್ನು ಈ ಒಂದು ಯೋಜನೆಯಡಿ ಹೇಗೆ ವರ್ಗೀಕರಿಸಿದ್ದಾರೆ ಅಂತ ನಾವು ನೋಡೋಣ. ಈ ಯೋಜನೆಯಡಿ ಫಲಾನುಭವಿಗಳನ್ನು 4 ವರ್ಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೆಯದಾಗಿ ನಗರ ಪ್ರದೇಶದ ಸಾಮಾನ್ಯ ವರ್ಗದವರು ತಮ್ಮ ಸ್ವಂತ ಪಾಲು ಶೇಕಡ 10 ನೀಡಬೇಕು. ಸರ್ಕಾರ ಶೇಕಡ 15 ಸಹಾಯಧನವನ್ನು ನೀಡುತ್ತದೆ. ಬ್ಯಾಂಕುಗಳು ಶೇಕಡ 90 ಸಾಲವನ್ನು ನೀಡುತ್ತವೆ. ಇನ್ನು ಎರಡನೇ ವರ್ಗದ ಗ್ರಾಮೀಣ ಪ್ರದೇಶದ ಸಾಮಾನ್ಯ ವರ್ಗದವರು ಶೇಕಡ 10 ತಮ್ಮ ಸ್ವಂತ ಕೊಡುಗೆಯನ್ನು ನೀಡಬೇಕು. ಸರ್ಕಾರ ಅಂತಕ್ಕಂಥದ್ದು ಶೇಕಡ 25 ಸಹಾಯಧನವನ್ನು ನೀಡುತ್ತದೆ. ಬ್ಯಾಂಕುಗಳು ಶೇಕಡ 90 ಸಾಲವನ್ನು ನೀಡುತ್ತವೆ. ಇನ್ನು ಗ್ರಾಮೀಣ ಪ್ರದೇಶದ ವಿಶೇಷ ವರ್ಗದವರು ಶೇಕಡ 5 ಮತ್ತು ಸ್ವಂತ ಪಾಲನ್ನು ಆ ಒಂದು ಪ್ರಮಾಣದಲ್ಲಿ ನೀಡಿದರೆ ಸಾಕು, ಸರ್ಕಾರವು ಶೇಕಡ 35 ಸಹಾಯಧನವನ್ನು ನೀಡುತ್ತದೆ. ಬ್ಯಾಂಕುಗಳು ಶೇಕಡ 95 ಸಾಲವನ್ನು ಒದಗಿಸುತ್ತದೆ. ಇನ್ನು ಈ PMEGP ಅಂತಕ್ಕಂಥ ಒಂದು ಕಾರ್ಯಕ್ರಮ ಯಾವ ಯಾವ ಉದ್ಯಮಗಳಿಗೆ ಪ್ರೋತ್ಸಾಹ ನೀಡುತ್ತೆ ಅನ್ನೋದನ್ನು ನೋಡೋಣ. ಈ PMEGP 4 ವರ್ಗದ ಉದ್ಯಮಗಳನ್ನು ಬೆಂಬಲಿಸಿದೆ. ಮೊದಲನೇದಾಗಿ ಆಹಾರ ಮತ್ತು ಕೃಷಿ ಉದ್ಯಮಗಳು, ಎರಡನೇದು ಸೇವಾ ವಲಯದ ಉದ್ಯಮಗಳು, ಮೂರನೇದಾಗಿ ರಾಸಾಯನಿಕ ಮತ್ತು ಪಾಲಿಮರ್ ಆಧಾರಿತ ಉದ್ಯಮಗಳು, ನಾಲ್ಕನೇದಾಗಿ ಇತರ ಉದ್ಯಮಗಳು. ಈ PMEGP ಯೋಜನೆಯಡಿ ಸಹಾಯಧನಕ್ಕೆ ಅರ್ಹವಾಗಿರ್ತಕ್ಕಂತಹ ಆಹಾರ ಮತ್ತು ಕೃಷಿ ಉದ್ಯಮಗಳು ಯಾವುವು ಅನ್ನೋದನ್ನು ನಾವು ನೋಡೋಣ. ಮೊದಲನೇದಾಗಿ ಬೇಕರಿ ಉತ್ಪನ್ನಗಳು ಮತ್ತು ಮಿಠಾಯಿ ತಯಾರಿಕೆ, ಎರಡನೇದಾಗಿ ಜಾಮ್ ಜೆಲ್ಲಿ ತಯಾರಿಕೆ, ಮೂರನೇದಾಗಿ ಉಪ್ಪಿನಕಾಯಿ ತಯಾರಿಕೆ, 4 ಮಸಾಲಾ ತಯಾರಿಕಾ ಘಟಕಗಳು. ಇನ್ನು ಎರಡನೇದಾಗಿ ಸೇವಾ ವಲಯ ಉದ್ಯಮಗಳು ಯಾವ್ಯಾವು ಮತ್ತು ಯಾವುದಕ್ಕೆ ಈ ಬೆಂಬಲ ಸಿಗುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಇನ್ನು ಈ ಒಂದು ಉದ್ದಿಮೆ ಬೆಂಬಲಿಸತಕ್ಕಂತಹ ರಾಸಾಯನಿಕ ಮತ್ತು ಪಾಲಿಮಾರ್ ಆಧಾರಿತ ಉದ್ಯಮಗಳು ಯಾವ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ರಬ್ಬರ್ ಫೋಲ್ಡಿಂಗ್, 2 ಅಂಟಿಕೊಳ್ಳುವ ಟೇಪ್ಗಳು, ಮೂರನೇದಾಗಿ ಸಿಮೆಂಟ್ ಮತ್ತು ಫ್ರೈ ಆಶ್ ಇಟ್ಟಿಗೆಗಳು. ಇತರ ಉದ್ಯಮಗಳಿಗೂ ಕೂಡ ಈ ಯೋಜನೆ ಬೆಂಬಲ ನೀಡ್ತದೆ. ಅವುಗಳಲ್ಲಿ ಮೊದಲನೇದಾಗಿ ನಮಗೆಲ್ಲ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ತ್ಯಾಜ್ಯ ನಿರ್ವಹಣೆ ಮತ್ತು ಮರುಬಳಕೆಯ ಘಟಕಗಳು, ಎರಡನೇದಾಗಿ ಶೀತಲ ಗೃಹಗಳ ನಿರ್ಮಾಣ. ಇದಕ್ಕೆ ನಾವು ಅರ್ಹತೆಯನ್ನು ಹೊಂದಿರಬೇಕು ಅಂತ ಹೇಳಿದರೆ, ಮೊದಲನೇದಾಗಿ 18 ಮೇಲ್ಪಟ್ಟ ಭಾರತೀಯ ನಾಗರಿಕನಾಗಿರಬೇಕು. ಈ ಯೋಜನೆಯಡಿ ಹೇಗೆ ನಾವು ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದರೆ, ಬಹಳ ಮುಖ್ಯವಾಗಿ ಅರ್ಜಿದಾರರು kviconline.gov.in PMEGP ಭೇಟಿ ನೀಡಿ ಪೋರ್ಟಲ್ನಲ್ಲಿ ಹೊಸ ಘಟಕಕ್ಕೆ ಅರ್ಜಿ ಮೇಲೆ ಕ್ಲಿಕ್ ಮಾಡಬೇಕು. ಭವಿಷ್ಯದಲ್ಲಿ ಅರ್ಜಿಯ ಸ್ಥಿತಿಯನ್ನು ಟ್ರ್ಯಾಕ್ ಮಾಡಲು ಅಥವಾ ಹಿಂಬಾಲಿಸಲು ಒಂದು ಅಪ್ಲಿಕೇಶನ್ ಐಡಿ ಅಥವಾ PMEGP ID ರಚನೆಯಾಗುತ್ತೆ. ಜಿಲ್ಲಾ ಕೈಗಾರಿಕಾ ಕೇಂದ್ರ, ಖಾದಿ ಮತ್ತು ಗ್ರಾಮೋದ್ಯೋಗ ಕೇಂದ್ರ KVIC ಅಥವಾ ಖಾದಿ ಮತ್ತು ಗ್ರಾಮೀಣ ಉದ್ಯೋಗ ಮಂಡಳಿಗಳು ಅರ್ಜಿಯನ್ನು ಪರಿಶೀಲಿಸಿ ಅರ್ಜಿದಾರರು ಇಚ್ಛಿಸಿದ ಬ್ಯಾಂಕಿಗೆ ರವಾನಿಸ್ತವೆ. ಸಾಲ ಅನುಮೋದನೆಯೊಡನೆ ಸಹಾಯಧನದ ಮೊತ್ತ ಶೇಕಡ 15-30 ತಲುಪಲಿಕ್ಕೆ ಸಹಾಯ ಆಗ್ತಕ್ಕಂಥದ್ದನ್ನು ನೋಡಬಹುದು. ಆದ್ದರಿಂದ ಈ ಯೋಜನೆಯ ಒಂದು ಪ್ರಯೋಜನ ಪಡೆದುಕೊಳ್ಳಲಿಕ್ಕೆ ಯುವಕರು ಮುಂದೆ ಬಂದರೆ ಅವರಿಗೂ ಅನುಕೂಲ, ದೇಶಕ್ಕೂ ಅನುಕೂಲ ಅನ್ನುವ ಮಾತನ್ನು ಹೇಳುತ್ತಾ ನಾನು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.
1: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್, ಈ ಕುರಿತು ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. G7 ಶೃಂಗಸಭೆ ನೇಪಥ್ಯದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ದೇಶದ ರಕ್ಷಣಾ ಉತ್ಪಾದನೆ ಸಾರ್ವಕಾಲಿಕ ಗರಿಷ್ಠ 178,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಮೊನಾಕೋ ರಾಜಕುಮಾರ 2ನೇ ಆಲ್ಬರ್ಟ್ ಅವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಮಾತುಕತೆ. ಏಕದಿನ ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಭಾರತ ಅಫ್ಘಾನಿಸ್ತಾನ ಮುಖಾಮುಖಿ. ಮತ್ತು ಫಿಫಾ ವಿಶ್ವಕಪ್ ಫುಟ್ಬಾಲ್, ಅಲ್ಜೀರಿಯಾ ವಿರುದ್ಧ ಅರ್ಜೆಂಟೀನಾಗೆ ಗೆಲುವು, ಹ್ಯಾಟ್ರಿಕ್ ಗೋಲು ಗಳಿಸಿದ ಮೆಸ್ಸಿ. ವಾರ್ತೆಗಳ ವಿವರ. ಫ್ರಾನ್ಸ್ನಲ್ಲಿ ನಡೆಯುತ್ತಿರುವ G7 ಶೃಂಗಸಭೆಯ ಸಂದರ್ಭದಲ್ಲಿ ಇಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಆರ್ಥಿಕ ಬೆಳವಣಿಗೆ, ಜಾಗತಿಕ ಸರಬರಾಜು ಸರಪಳಿ, ಕೃತಕ ಬುದ್ಧಿಮತ್ತೆ, ಹೂಡಿಕೆ ಸಹಭಾಗಿತ್ವ ಹಾಗೂ ವಿವಿಧ ಜಾಗತಿಕ ಭದ್ರತಾ ಸವಾಲುಗಳ ಕುರಿತು ಉಭಯ ನಾಯಕರು ಚರ್ಚಿಸುವ ಸಾಧ್ಯತೆ ಇದೆ. 2025-26 ಹಣಕಾಸು ವರ್ಷದಲ್ಲಿ ಭಾರತದ ವಾರ್ಷಿಕ ರಕ್ಷಣಾ ಉತ್ಪಾದನೆಯು ಸಾರ್ವಕಾಲಿಕ ಗರಿಷ್ಠ 178,000 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು, ಈ ಸಾಧನೆಯು ಹಿಂದಿನ ಹಣಕಾಸು ವರ್ಷದ 154,000 ಕೋಟಿ ರೂಪಾಯಿ ಉತ್ಪಾದನೆಗೆ ಹೋಲಿಸಿದರೆ ಶೇಕಡ 15.6% ಬೆಳವಣಿಗೆ ಹಾಗೂ 2020-21 ಹಣಕಾಸು ವರ್ಷದಲ್ಲಿ 84,000 ಕೋಟಿ ರೂಪಾಯಿಗೂ ಅಧಿಕವಾಗಿದ್ದ ಉತ್ಪಾದನೆಗೆ ಹೋಲಿಸಿದರೆ ಶೇಕಡ 110% ಏರಿಕೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ. 2013-14 ಹಣಕಾಸು ವರ್ಷದಲ್ಲಿ 4,746 ಕೋಟಿ ರೂಪಾಯಿಗಳಷ್ಟಿದ್ದ ಸ್ವದೇಶಿ ರಕ್ಷಣಾ ಉತ್ಪಾದನೆಯು ಸುಮಾರು 4 ಪಟ್ಟು ಹೆಚ್ಚಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತದ ರಕ್ಷಣಾ ಉತ್ಪಾದನೆಯಲ್ಲಿ ಕಂಡುಬಂದಿರುವ ಗಮನಾರ್ಹ ಏರಿಕೆಯು ರಕ್ಷಣಾ ಉತ್ಪಾದನಾ ಇಲಾಖೆ ಹಾಗೂ ಇತರ ಎಲ್ಲ ಪಾಲುದಾರರ ಸಾಮೂಹಿಕ ಪ್ರಯತ್ನಗಳ ಫಲವಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಮೊನಾಕೋ ರಾಜಕುಮಾರ 2ನೇ ಆಲ್ಬರ್ಟ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಸಚಿವರು, ಭೇಟಿಯ ಸಂದರ್ಭದಲ್ಲಿ ಸುಸ್ಥಿರತೆ, ಕಡಲ ಆರ್ಥಿಕತೆ, ನಾವೀನ್ಯತೆ ಹಾಗೂ ಉದಯೋನ್ಮುಖ ತಂತ್ರಜ್ಞಾನಗಳಂತಹ ಕ್ಷೇತ್ರಗಳಲ್ಲಿ ಭಾರತ ಮೊನಾಕೋ ಸಹಭಾಗಿತ್ವವನ್ನು ಮತ್ತಷ್ಟು ವಿಸ್ತರಿಸುವ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಫ್ರಾನ್ಸ್ನ ನೀಸ್ನಲ್ಲಿ ನಿನ್ನೆ ಸಮಾರೋಪಗೊಂಡ ಭಾರತ್ ಇನೋವೇಟ್ಸ್ 2026 ಕಾರ್ಯಕ್ರಮದ ಕುರಿತು ರಾಜಕುಮಾರ 2ನೇ ಆಲ್ಬರ್ಟ್ಗೆ ಮಾಹಿತಿ ಹಂಚಿಕೊಂಡಿರುವುದಾಗಿ ಅವರು ತಿಳಿಸಿದ್ದಾರೆ. ಭಾರತದ ಚೈತನ್ಯಮಯ ತಂತ್ರಜ್ಞಾನ ಹಾಗೂ ನಾವೀನ್ಯತೆ ಪರಿಸರ ವ್ಯವಸ್ಥೆಯನ್ನು ಜಗತ್ತಿನ ಮುಂದೆ ಪ್ರದರ್ಶಿಸುವುದರ ಜೊತೆಗೆ ಜಾಗತಿಕ ಸಹಯೋಗವನ್ನು ಬಲಪಡಿಸುವಲ್ಲಿ ಈ ಕಾರ್ಯಕ್ರಮ ಮಹತ್ವದ ಪಾತ್ರ ವಹಿಸಿದೆ ಎಂದು ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಭಾರತದ ಕೃಷಿ ರಫ್ತು ದಶಕದ ಹಿಂದೆ ಸುಮಾರು 280 ಉತ್ಪನ್ನಗಳಿಂದ ಇಂದು ಸುಮಾರು 500 ಉತ್ಪನ್ನಗಳಿಗೆ ವಿಸ್ತರಿಸಿದೆ ಎಂದು ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಭಿಷೇಕ್ ದೇವ್ ಹೇಳಿದ್ದಾರೆ. ಅಮೆರಿಕ, ಬ್ರೆಜಿಲ್, ಚೀನಾ ಮತ್ತು ಐರೋಪ್ಯ ಒಕ್ಕೂಟದಂತಹ ಪ್ರಮುಖ ಜಾಗತಿಕ ರಫ್ತುದಾರರಿಂದ ಸ್ಪರ್ಧೆಯನ್ನು ಎದುರಿಸುತ್ತಿದ್ದರೂ ಸಹ ಕಳೆದ ವರ್ಷ ದೇಶದ ಕೃಷಿ ರಫ್ತು 53 ಶತಕೋಟಿ ಡಾಲರ್ಗಳನ್ನು ತಲುಪಿದೆ ಮತ್ತು ವಿಶ್ವದ ಅಗ್ರ 10 ಕೃಷಿ ರಫ್ತು ಮಾಡುವ ದೇಶಗಳಲ್ಲಿ ಸ್ಥಿರವಾಗಿ ಸ್ಥಾನ ಪಡೆದಿದೆ ಎಂದು ಮಾಹಿತಿ ನೀಡಿದರು. ಅಕ್ಕಿ ಮತ್ತು ಮಸಾಲೆಗಳಂತಹ ಸಾಂಪ್ರದಾಯಿಕ ಉತ್ಪನ್ನಗಳನ್ನು ಮೀರಿ ದೇಶವು ತನ್ನ ಕೃಷಿ ರಫ್ತುಗಳನ್ನು ಗಮನಾರ್ಹವಾಗಿ ವೈವಿಧ್ಯಗೊಳಿಸಿದೆ. ಇದರಲ್ಲಿ ದ್ವಿದಳ ಧಾನ್ಯಗಳು, ಕೋಕೋ ಉತ್ಪನ್ನಗಳು, ಅನಾನಸ್, ದ್ರಾಕ್ಷಿ ಮತ್ತು ದಾಳಿಂಬೆ ಸೇರಿವೆ. ಇವುಗಳನ್ನು ಈಗ 12 ಹೆಚ್ಚು ದೇಶಗಳ ಮಾರುಕಟ್ಟೆಗಳಿಗೆ ಸಾಗಿಸಲಾಗುತ್ತಿದೆ ಎಂದು ಅಭಿಷೇಕ್ ದೇವ್ ತಿಳಿಸಿದರು. ನೀಟ್ ಪರೀಕ್ಷೆಗೂ ಮುನ್ನ ಪೋಷಕರು ಮತ್ತು ಅಭ್ಯರ್ಥಿಗಳು ವಂಚಕರ ಬಗ್ಗೆ ಎಚ್ಚರದಿಂದಿರಬೇಕು ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಮನವಿ ಮಾಡಿದೆ. ಟೆಲಿಗ್ರಾಂನಲ್ಲಿ ವಂಚಕರು ಮರುಪರೀಕ್ಷಾ ಪತ್ರಿಕೆಯನ್ನು ಹಂಚಿಕೊಳ್ಳುವುದಾಗಿ ಹೇಳಿಕೊಂಡು 14,000 ರಿಂದ 25,000 ರೂಪಾಯಿಗಳವರೆಗೆ ಹಣಕ್ಕಾಗಿ ಬೇಡಿಕೆ ಇಡುತ್ತಿದ್ದಾರೆ. ಇದನ್ನು ಪೋಷಕರು ಮತ್ತು ಅಭ್ಯರ್ಥಿಗಳು ನಂಬಿ ವಂಚನೆಗೆ

0: ಒಳಗಾಗಬಾರದು ಎಂದು ಎನ್ಟಿಎ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ಅಧ್ಯಕ್ಷತೆಯಲ್ಲಿ 8ನೇ ಬ್ರಿಕ್ಸ್ ಮಾದಕ ವಸ್ತು ವಿರೋಧಿ ಕಾರ್ಯಪಡೆ ಸಭೆ ವರ್ಚುವಲ್ ಮೂಲಕ ನಡೆಯಿತು. ಸಭೆಯಲ್ಲಿ ಭಾರತ, ಚೀನಾ, ಇಥಿಯೋಪಿಯಾ, ಇಂಡೋನೇಷ್ಯಾ, ರಷ್ಯಾ, ದಕ್ಷಿಣ ಆಫ್ರಿಕಾ ಹಾಗೂ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಪ್ರತಿನಿಧಿಗಳು ಭಾಗವಹಿಸಿದ್ದರು ಎಂದು ಮಾದಕ ವಸ್ತು ನಿಯಂತ್ರಣ ಬ್ಯೂರೋ ಎನ್ಸಿಬಿ ತಿಳಿಸಿದೆ. ಮಾದಕ ವಸ್ತು ಕಳ್ಳಸಾಗಣೆ ಮತ್ತು ಮಾದಕ ವಸ್ತು ದುರ್ಬಳಕೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಅಂತಾರಾಷ್ಟೀಯ ಸಹಕಾರವನ್ನು ಬಲಪಡಿಸುವುದು, ಮಾಹಿತಿ ವಿನಿಮಯವನ್ನು ಹೆಚ್ಚಿಸುವುದು, ಸಾಮರ್ಥ್ಯ ವೃದ್ಧಿ ಹಾಗೂ ಸಮನ್ವಯಿತ ಕಾರ್ಯಾಚರಣೆಗಳನ್ನು ಉತ್ತೇಜಿಸುವ ಬಗ್ಗೆ ಬ್ರಿಕ್ಸ್ ರಾಷ್ಟ್ರಗಳ ಹಂಚಿಕೆಯ ಬದ್ಧತೆಯನ್ನು ಈ ಸಭೆ ಪುನರುಚ್ಚರಿಸಿದೆ ಎಂದು ಎನ್ಸಿಬಿ ಹೇಳಿದೆ. ಉತ್ಪಾದನೆ, ಸಂಶೋಧನೆ, ನಾವೀನ್ಯತೆ ಹಾಗೂ ಸಾಮರ್ಥ್ಯ ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಗಾಢಗೊಳಿಸಲು ಭಾರತ ಮತ್ತು ಥೈಲ್ಯಾಂಡ್ ಪರಸ್ಪರ ಒಪ್ಪಿಗೆ ಸೂಚಿಸಿವೆ. ಬ್ಯಾಂಕಾಕ್ನಲ್ಲಿ ನಡೆದ 10ನೇ ಭಾರತ ಥೈಲ್ಯಾಂಡ್ ರಕ್ಷಣಾ ಸಂವಾದದಲ್ಲಿ ಈ ಒಪ್ಪಂದಕ್ಕೆ ಬರಲಾಯಿತು. ಸಭೆಯ ಅಧ್ಯಕ್ಷತೆಯನ್ನು ಥೈಲ್ಯಾಂಡ್ನ ರಕ್ಷಣಾ ಇಲಾಖೆಯ ಉಪ ಕಾರ್ಯದರ್ಶಿ ಅಡ್ಮಿರಲ್ ನುಟಾಪೋಲ್ ಡಿಯೇವಾನಿಚ್ ಹಾಗೂ ಭಾರತದ ಪರವಾಗಿ ರಕ್ಷಣಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸತ್ಯಜಿತ್ ಮೊಹಾಂತಿ ವಹಿಸಿದ್ದರು. ಸಭೆಯಲ್ಲಿ ಉಭಯ ದೇಶಗಳ ನಡುವಿನ ರಕ್ಷಣಾ ಸಹಕಾರದ ವಿವಿಧ ಆಯಾಮಗಳನ್ನು ಪರಿಶೀಲಿಸಲಾಯಿತು ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ಭದ್ರತಾ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲಾಯಿತು. ಭಾರತ ಪುರುಷರ ಕ್ರಿಕೆಟ್ ತಂಡ ಇಂದು ಲಕ್ನೋದ ಅಟಲ್ ಬಿಹಾರಿ ವಾಜಪೇಯಿ ಏಕಾನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ 3 ಪಂದ್ಯಗಳ ಸರಣಿಯ 2ನೇ ಏಕದಿನ ಪಂದ್ಯದಲ್ಲಿ ಅಫ್ಘಾನಿಸ್ತಾನವನ್ನು ಎದುರಿಸಲಿದೆ. ಪಂದ್ಯ ಮಧ್ಯಾಹ್ನ 1:30 ಆರಂಭವಾಗಲಿದೆ. ಶುಭ್ಮನ್ ಗಿಲ್ ನೇತೃತ್ವದ ಭಾರತ ತಂಡ ಪ್ರಸ್ತುತ ಸರಣಿಯಲ್ಲಿ 1-0 ಮುನ್ನಡೆಯಲ್ಲಿದೆ ಮತ್ತು ಇಂದಿನ ಪಂದ್ಯದಲ್ಲಿ ಸರಣಿಯನ್ನು ವಶಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ. ಅಮೆರಿಕದ ಕಾನ್ಸಸ್ ಸಿಟಿ ಕ್ರೀಡಾಂಗಣದಲ್ಲಿ ಇಂದು ಬೆಳಿಗ್ಗೆ ನಡೆದ ಫಿಫಾ ವಿಶ್ವಕಪ್ 2026 ಫುಟ್ಬಾಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ತಂಡ ಅಲ್ಜೀರಿಯಾ ವಿರುದ್ದ 3-0 ಗೋಲುಗಳ ಭರ್ಜರಿ ಗೆಲುವು ಸಾಧಿಸಿ ತನ್ನ ಅಭಿಯಾನ ಆರಂಭಿಸಿದೆ. ಈ ಪಂದ್ಯದಲ್ಲಿ ಹ್ಯಾಟ್ರಿಕ್ ಗೋಲು ಗಳಿಸಿದ ಲಿಯೋನೆಲ್ ಮೆಸ್ಸಿ ವಿಶ್ವಕಪ್ನಲ್ಲಿ ತಮ್ಮ 14ನೇ, 15ನೇ ಹಾಗೂ 16ನೇ ಗೋಲುಗಳನ್ನು ದಾಖಲಿಸುವ ಮೂಲಕ ಇತಿಹಾಸ ನಿರ್ಮಿಸಿದ್ದಾರೆ. ಇದರೊಂದಿಗೆ ವಿಶ್ವಕಪ್ ಇತಿಹಾಸದಲ್ಲಿ ಗರಿಷ್ಠ 16 ಗೋಲುಗಳನ್ನು ದಾಖಲಿಸಿದ ಜರ್ಮನಿಯ ದಿಗ್ಗಜ ಆಟಗಾರ ಮಿರೋಸ್ಲಾವ್ ಕ್ಲೋಸೆಯ ದಾಖಲೆಯನ್ನು ಮೆಸ್ಸಿ ಸರಿಗಟ್ಟಿದ್ದಾರೆ. ಇದಕ್ಕೂ ಮುನ್ನ ಅಮೆರಿಕದ ಬೋಸ್ಟನ್ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ನಾರ್ವೆ ತಂಡವು ಐ ಗುಂಪಿನ ತನ್ನ ಮೊದಲ ಪಂದ್ಯದಲ್ಲಿ ಇರಾಕ್ ವಿರುದ್ಧ 4-1 ಗೋಲುಗಳ ಜಯ ಸಾಧಿಸಿದೆ. ಈ ಜಯದೊಂದಿಗೆ ನಾರ್ವೆ ಐ ಗುಂಪಿನಲ್ಲಿ ಅಗ್ರಸ್ಥಾನಕ್ಕೇರಿದೆ. ಇನ್ನೊಂದೆಡೆ ನಿನ್ನೆ ರಾತ್ರಿ ಅಮೆರಿಕದ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಡೆದ ಐ ಗುಂಪಿನ ಆರಂಭಿಕ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಸೆನೆಗಲ್ ವಿರುದ್ಧ 3-1 ಗೋಲುಗಳಿಂದ ಜಯ ಸಾಧಿಸಿತು. ಫ್ರಾನ್ಸ್ ಪರ ಕೈಲಿಯನ್ ಎಂಬಾಪೆ 2 ಗೋಲುಗಳನ್ನು ಗಳಿಸಿ ಒಟ್ಟು 58 ಗೋಲುಗಳೊಂದಿಗೆ ಫ್ರಾನ್ಸ್ ತಂಡದ ಸರ್ವಕಾಲಿಕ ಅಗ್ರ ಗೋಲು ಗಳಿಕೆದಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಜಮ್ಮು ಕಾಶ್ಮೀರದಲ್ಲಿ ವಾರ್ಷಿಕ ಅಮರನಾಥ ಯಾತ್ರೆಗೆ ಮುಂಚಿತವಾಗಿ ಕೇಂದ್ರಾಡಳಿತ ಪ್ರದೇಶದಾದ್ಯಂತ ಭದ್ರತೆಯನ್ನು ಬಿಗಿಗೊಳಿಸಲಾಗಿದೆ. ಯಾತ್ರೆ ಸುಗಮವಾಗಿ ನಡೆಯುವ ನಿಟ್ಟಿನಲ್ಲಿ ಬಹುಪದರದ ಭದ್ರತಾ ವ್ಯವಸ್ಥೆ, ಅಣಕು ಕವಾಯತು ಮತ್ತು ಸಂಘಟಿತ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. G7 ಶೃಂಗಸಭೆ ನೇಪಥ್ಯದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ದೇಶದ ರಕ್ಷಣಾ ಉತ್ಪಾದನೆ ಸಾರ್ವಕಾಲಿಕ ಗರಿಷ್ಠ 1,78,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಮೊನಾಕೋ ರಾಜಕುಮಾರ 2ನೇ ಆಲ್ಬರ್ಟ್ ಅವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಮಾತುಕತೆ. ಏಕದಿನ ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಇಂದು ಭಾರತ ಅಫ್ಘಾನಿಸ್ತಾನ ಮುಖಾಮುಖಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಅಲ್ಜೀರಿಯಾ ವಿರುದ್ಧ

0: ವಿರುದ್ಧ ಅರ್ಜೆಂಟೀನಾಗೆ ಗೆಲುವು, ಹ್ಯಾಟ್ರಿಕ್ ಗೋಲು ಗಳಿಸಿದ ಮೆಸ್ಸಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಮಂಗಳೂರು.

0: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಇಂದಿನ ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ಚಂದನ್ ಬಾಲ ಹಾಡಿರುವ ಬಸವಣ್ಣನವರ ವಚನಗಳನ್ನು ಆಲಿಸೋಣ. ಮೊದಲಿಗೆ ಸಂಸಾರವೆಂಬ ಸರ್ಪ.

ಇದುವರೆಗೆ ಚಂದನಬಾಲ ಹಾಡಿರುವ ಬಸವಣ್ಣನವರ ವಚನಗಳನ್ನು ಆಲಿಸಿದೆವು. ಇಲ್ಲಿಗೆ ಇಂದಿನ ಸ್ವರಮಾಧುರ್ಯ ಕಾರ್ಯಕ್ರಮ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಸಮಯ 1:30. ಕೇಳುಗರಿಗೆಲ್ಲ ಇಂದಿನ ಸಂಯೋಜಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ. ಕಣ್ಣ ಮುಚ್ಚೆ ಕಾಡೆಗೂಡೆ ಉದ್ದಿನ ಮೂಟೆ ಉರುಳಿ ಹೋಯ್ತು, ನಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮಯ ಹಕ್ಕಿ ಹಿಡಿದುಕೊಳ್ಳಿ. ನಾವು ಚಿಕ್ಕವರಿದ್ದಾಗ ಆಡಿದ ಆಟದ ಬಗ್ಗೆ ಈಗ ಯಾಕೆ ಹೇಳ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ ನೀವು? ಹೌದು, ಸರಿ. ಯಾಕೆಂದ್ರೆ ಇವತ್ತಿನ ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಚಿತ್ರಗೀತೆಗಳನ್ನು ಕೇಳ್ತಾ ಕೇಳ್ತಾ ಕಣ್ಣ ಮುಚ್ಚಾಲೆ ಬಗ್ಗೆ ಮಾತಾಡೋದು. ಹಾಗಿದ್ರೆ ಕಾರ್ಯಕ್ರಮದ ಮೊದಲಿಗೆ ಮ್ಯಾಜಿಕ್ ಅಜ್ಜಿ ಚಿತ್ರದ ಗೀತೆ ಅಜ್ಜಿ ಬಂದಳು.

ಕಣ್ಣಮುಚ್ಚಾಲೆ ಆಟವನ್ನು ನಾವು ಸಾಮಾನ್ಯವಾಗಿ ಚಿಕ್ಕ ಮಕ್ಕಳೊಟ್ಟಿಗೆ, ಅದರಲ್ಲೂ 5 ವರ್ಷದ ಒಳಗಿನ ಮಕ್ಕಳೊಂದಿಗೆ ಆಟ ಆಡಿದರೆ ಅದರ ಮಜಾನೇ ಬೇರೆ. ಮನೆಯಲ್ಲಿ ಅಪ್ಪ, ಅಮ್ಮ, ಅಕ್ಕ, ತಂಗಿ, ಅಣ್ಣ, ತಮ್ಮ, ಅಜ್ಜ, ಅಜ್ಜಿ, ಚಿಕ್ಕಪ್ಪ, ಚಿಕ್ಕಮ್ಮ, ಹೀಗೆ ಮನೆ ಮಂದಿಯವರು ಈ ಚಿಕ್ಕ ಮಕ್ಕಳ ಜೊತೆ ಕಣ್ಣಮುಚ್ಚಾಲೆ ಆಟ ಆಡಿದರೆ ಮುಗ್ಧತೆಯ ಪ್ರತಿರೂಪ ಕಾಣೋಕೆ ಸಿಗತ್ತೆ. ಹೇಗೆ ಗೊತ್ತಾ? ಆ ಚಿಕ್ಕ ಮಗು ಅಡಗಿ ಕುಳಿತುಕೊಳ್ಳೋ ಮುಂಚೆ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಒಂದು ಚಿಕ್ಕ ಇನ್ಸಿಡೆಂಟ್ ಆಯ್ತಾ, ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಅಮ್ಮ, ನಾನು ಈ ಸೋಫಾದ ಕೆಳಗೆ ಅಡಗಿ ಕುಳಿತಿರ್ತೇನೆ, ನೀನು ನನ್ನನ್ನ ಹುಡುಕ್ಬೇಕು ಅಂತ ಮೊದಲೇ ಮಾಹಿತಿ ಕೊಟ್ಟು ಮತ್ತೆ ಕಣ್ಣಿಗೆ ಕಾಣುವ ಹಾಗೆಯೇ ಕುಳಿತುಕೊಂಡು ಕಣ್ಣನ್ನ ಮುಚ್ಚಲು ಹೇಳುತ್ತೆ. ಇದೇ ಅಲ್ವಾ ಆ ಮಕ್ಕಳ ಮುಗ್ಧತೆ ಅಂತ ಹೇಳಿದ್ರೆ? ಕೇಳುಗರೆ, ಇದೀಗ ಉಳಿದವರು ಕಂಡಂತೆ ಚಿತ್ರದಿಂದ ಶಂಕರ್ ಮಹಾದೇವನ್ ಹಾಗೂ ವಾಣಿ ಹರಿಕೃಷ್ಣ ಹಾಡಿರುವ ಗೀತೆ

ಪ್ರಕೃತಿ ಕೂಡ ನಮ್ಮೊಂದಿಗೆ ಕಣ್ಣ ಮುಚ್ಚಲೆ ಆಟ ಆಡ್ತಾ ಇದೆ. ಬೇಸಿಗೆಯ ಸಮಯದಲ್ಲಿ ತುಂಬ ಬಿಸಿಲು, ಹೆಚ್ಚಿದ ತಾಪಮಾನ ಇತ್ತು. ಈಗ ಮಳೆಗಾಲ, ಆದರೆ ಮಳೆಯ ಆಗಮನ ಅಪರೂಪ ಆಗಿ ಹೋಗಿದೆ. ಎಲ್ಲ ಕಡೆಯಲ್ಲೂ ಮೋಡ ಕವಿದ ವಾತಾವರಣ. ಬೇಸಿಗೆಯ ಸಮಯದಲ್ಲಿ ಎಂಥ ಸೆಖೆ ಅಂತ ಬೈತಾ ಇದ್ವಿ, ಮಳೆಗಾಲದಲ್ಲಿ ಎಂಥ ಮಳೆಯಪ್ಪಾ ಅಂತ ಬೈತಾ ಇದ್ವಿ, ಆದರೆ ಈಗ ಮಳೆಯೇ ಇಲ್ಲ. ಪ್ರಕೃತಿ ನಮ್ಮೊಂದಿಗೆ ಆಡುವ ಕಣ್ಣ ಮುಚ್ಚಾಲೆ ಅಂತ ಹೇಳಿದ್ರೂ ತಪ್ಪಾಗೋಲ್ಲ. ಕೆಳಗರೆ ಇದೀಗ ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ ರಾಂಬೋ ಚಿತ್ರದ ಗೀತೆ, ಗೀತೆಗೆ ಸಾಹಿತ್ಯ ಹೃದಯ ಶಿವ, ಸಂಗೀತ ನಿರ್ದೇಶನ ಅರ್ಜುನ್ ಜನ್ಯ.

0: ಹವಾಮಾನ ಬದಲಾವಣೆ, ಅಕಾಲಿಕ ಮಳೆ, ಮಳೆಗಾಲದಲ್ಲಿ ಮಳೆಯ ಅಭಾವ, ಬೆಳೆಯಲ್ಲಿ ಏರುಪೇರು, ಇದೆಲ್ಲ ಮುಂದೆ ಬಹಳ ಸಂಕಷ್ಟಗಳನ್ನು ತರಬಹುದೆಂಬ ಸೂಚನೆಗಳು. ಕೃಷಿಕನೊಟ್ಟಿಗೆ ಪ್ರಕೃತಿ ಆಟ ಆಡುವ ಕಣ್ಣಾಮುಚ್ಚಾಲೆ. ಆದರೆ ಪ್ರಕೃತಿಯ ಈ ಕೋಪಕ್ಕೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವೇ ಕಾರಣಕರ್ತರಾಗಿರಬಹುದಾ? ನಾವೇ ಚಿಂತಿಸಬೇಕಾದ ಅನಿವಾರ್ಯ ಸಮಯ ಇದೀಗ ಬಂದಿದೆ ಅಂತ ಹೇಳ್ತಾ, ಇದೀಗ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಆರ್ ರಾಜೇಶ್ವರಿ ಹಾಡಿರುವ ಪುಟಾಣಿ ಏಜೆಂಟ್ 1, 2, 3 ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ಗೀತಪ್ರಿಯ, ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.
1: ಪುಟಾಣಿಗೆ

ಎಷ್ಟೋ ಸಲ ನಾವು ನಂಬಿದ ಸ್ನೇಹಿತರು ಬಂಧು ಬಾಂಧವರು ಕೂಡ ನಮ್ಮೊಂದಿಗೆ ಕಣ್ಣಮುಚ್ಚಾಲೆ ಆಟ ಆಡ್ತಾರೆ. ನಿಮಗೂ ಅದರ ಅನುಭವ ಆಗಿರಬೇಕು ಅಲ್ವಾ? ಎದುರಿನಲ್ಲಿ ಒಳ್ಳೆಯವರಂತೆ ಇದ್ದು ಹಿಂದಿನಿಂದ ಬೆನ್ನಿಗೆ ಚೂರಿ ಹಾಕುವವರು, ನಮ್ಮ ಜಾಗರೂಕತೆಯಲ್ಲಿ ನಾವಿದ್ದರೆ ಒಳ್ಳೆಯದು ಅಂತ ಹೇಳ್ತಾ ಇದೀಗ ಕಾರ್ಯಕ್ರಮದ ಕೊನೆಯಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಹಾಡಿರುವ ಕರುಳಿನ ಕುಡಿ ಚಿತ್ರದ ಗೀತೆ, ಗೀತೆಗೆ ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

0: ಕಣ್ಣ ಮುಚ್ಚಾಲೆ ಅನ್ನುವ ಜೋಡು ಪದವನ್ನ ಹೀಗೆಲ್ಲ ಅರ್ಥ ಮಾಡ್ಕೊಳ್ಬಹುದು ಅಲ್ವಾ ಅಂತ ಹೇಳ್ತಾ ಇಂದಿನ ಸಂಯೋಜಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗುವ. ನಮಸ್ಕಾರ.
1: ಪ್ರಿಯ ಕೇಳುಗರೆ, ನನ್ನ ರಾಗತಾನ ಪಲ್ಲವಿ
2: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
3: ಜೀವನದಲ್ಲಿ ಎಷ್ಟೇ ಏರಿಳಿತ ಬಂದರೂ ಈ ಮಧುರವಾದ ಸಂಗೀತವನ್ನು ಕೇಳಿದರೆ ಸಾಕು, ನಮ್ಮ ನೋವೆಲ್ಲ ಮರೆತು ಒಂಥರ ಹೊಸ ಚೈತನ್ಯ ಬಂದ ಹಾಗೆ ಆಗುತ್ತೆ. ಪ್ರಕೃತಿಯ ಪ್ರತಿ ಕಣದಲ್ಲೂ ಸಂಗೀತ ಅಡಗಿದೆ ಎಂಬ ಸತ್ಯವನ್ನು ಈ ಹಾಡು ನಮ್ಮ ಮನಸ್ಸಿಗೆ ಮುಟ್ಟುವ ಹಾಗೆ

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಆಕಾಶವಾಣಿ ಮಂಗಳೂರು, ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಮಿಡ್ ಡೇ ನ್ಯೂಸ್ ದೆಹಲಿ ಕೇಂದ್ರದಿಂದ.

ಗುಲ್ಜರ್ ರಚನೆಯ ಶಂಕರ್ ಎಹಸಾನ್ ಲಾಯ್ ಸಂಗೀತ ನೀಡಿರುವ ಗೀತೆ ಜೂಮ್ ಬರಾಬರ್ ಜೂಮ್ ಚಿತ್ರದ್ದು. ಹಾಡಿದವರು ರಾಹತ್ ಫತೇ ಅಲಿ ಖಾನ್ ಹಾಗೂ ಮಹಾಲಕ್ಷ್ಮಿ ಅಯ್ಯರ್.

ಕೇಳುಗರೆ, ಈ ಗೀತೆಯೊಂದಿಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಸಮಯ 2:30 ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ.

0: ಸಮಯ 2:30.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಾಳೆ ಚುನಾವಣೆ, ಇಂದು ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ. ಪೋಸ್ಟರ್ಗಳ ಮೂಲಕ ತಮ್ಮ ಹಾಗೂ ಕುಟುಂಬದ ವಿರುದ್ಧ ಅಪಪ್ರಚಾರ. ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಸಮಾಧಾನ. ಬಿಡದಿ ಟೌನ್ಶಿಪ್ಗೆ ಪ್ರತಿಪಕ್ಷಗಳ ವಿರೋಧ,

0: ಇಂದು ರೈತರ ಅಹವಾಲು ಆಲಿಸಿದ ಬಿಜೆಪಿ ನಿಯೋಗ. ಹಾಗೂ ಬೆಂಗಳೂರಿನಲ್ಲಿ ಸಿಎಸ್ಐಆರ್ ಎನ್ಎಎಲ್ ಜೊತೆ ಗತಿಶಕ್ತಿ ವಿಶ್ವವಿದ್ಯಾನಿಲಯ ತಿಳುವಳಿಕಾ ಒಪ್ಪಂದ. ವಿಧಾನಪರಿಷತ್ನ 7 ಸ್ಥಾನಗಳಿಗೆ ನಾಳೆ ಚುನಾವಣೆ ನಡೆಯಲಿದೆ. ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ. ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಈ ನಡುವೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಿನ್ನೆ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ನಡೆದಿದ್ದು, ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಕಾರ್ಯತಂತ್ರ ರೂಪಿಸಿದೆ. 8 ಅಭ್ಯರ್ಥಿಗಳು 7 ಸ್ಥಾನಗಳಿಗೆ ಸ್ಪರ್ಧಿಸುತ್ತಿರುವ ಈ ಚುನಾವಣೆಯಲ್ಲಿ ಪ್ರತಿಯೊಂದು ಮತವೂ ಮಹತ್ವದ್ದಾಗಿದೆ. ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ನಿಂದ ಬಿಕೆ ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರು, ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ, ವಿನಯ್ ಕಾರ್ತಿಕ್ ಕಣದಲ್ಲಿದ್ದಾರೆ. ಬಿಜೆಪಿಯಿಂದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ, ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಗೋವಿಂದರಾಜು ಕಣಕ್ಕಿಳಿದಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪೋಸ್ಟರ್ಗಳ ಮೂಲಕ ತಮ್ಮ ಹಾಗೂ ತಮ್ಮ ಕುಟುಂಬವನ್ನು ಗುರಿಯಾಗಿಸಿಕೊಂಡು ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿಯಾದ ಬಳಿಕವೂ ಅವರ ಮನಸ್ಥಿತಿ ಬದಲಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪುತ್ರ ನಿಖಿಲ್ ಕುಮಾರಸ್ವಾಮಿ ಹಾಗೂ ತಾವು 100 ಎಕರೆ ಭೂಮಿ ಹೊಂದಿದ್ದೇವೆ ಎಂದು ಪೋಸ್ಟರ್ಗಳನ್ನು ಹಾಕಲಾಗಿದೆ. 40 ವರ್ಷಗಳ ಹಿಂದೆ ಕಠಿಣ ಪರಿಶ್ರಮದಿಂದ 46 ಎಕರೆ ಭೂಮಿ ಸಂಪಾದಿಸಲಾಗಿದೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಇದೇ ವೇಳೆ ಪರಿಷತ್ ಚುನಾವಣೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಕಾಂಗ್ರೆಸ್ ಶಾಸಕರನ್ನು ಸೆಳೆಯಲು ಪ್ರಯತ್ನಿಸಲಾಗಿದೆ ಎಂಬ ಆರೋಪಗಳನ್ನು ತಳ್ಳಿಹಾಕಿದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಬಿಜೆಪಿ ನಾಯಕರು ಇಂದು ಅಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ರೈತರನ್ನು ಭೇಟಿಯಾಗಿದ್ದಾರೆ. ಹಾಲಿನ ಡೈರಿ, ರೈತರ ಹೊಲ ಹಾಗೂ ರೇಷ್ಮೆ ಕೃಷಿ ರೈತರ ತೋಟಕ್ಕೆ ತೆರಳಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ನೇತೃತ್ವದ ಬಿಜೆಪಿ ನಿಯೋಗ ರೈತರ ಅಹವಾಲು ಆಲಿಸಿದೆ. ಈ ನಡುವೆ ಬೆಂಗಳೂರಿನಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ಪ್ರಮುಖ ಆದ್ಯತೆ ರಿಯಲ್ ಎಸ್ಟೇಟ್ ಎಂದು ಆರೋಪಿಸಿದ್ದಾರೆ. ಈ ಸರ್ಕಾರಕ್ಕೆ ರೈತರ ಮೇಲೆ ಕಾಳಜಿ ಇಲ್ಲ. ರಾಜ್ಯ ಸರ್ಕಾರ ಕೂಡಲೇ ರೈತರ ಸಮಸ್ಯೆಗಳನ್ನು ಆಲಿಸಬೇಕು. ರೈತರನ್ನು ಯಾವುದೇ ಕಾರಣಕ್ಕೂ ಒಕ್ಕಲೆಬ್ಬಿಸಬಾರದು. ಟೌನ್ಶಿಪ್ಗಾಗಿ ಭೂಸ್ವಾಧೀನ ನಿಲ್ಲಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಸಾರಿಗೆ ಮತ್ತು ಲಾಜಿಸ್ಟಿಕ್ಸ್ ವಲಯಕ್ಕೆ ಮೀಸಲಾಗಿರುವ ಭಾರತದ ಪ್ರಮುಖ ವಿಶ್ವವಿದ್ಯಾಲಯವಾದ ಗತಿಶಕ್ತಿ ವಿಶ್ವವಿದ್ಯಾಲಯ ದೇಶದ ಅತಿದೊಡ್ಡ ನಾಗರಿಕ ವಿಮಾನಯಾನ ಸಂಶೋಧನಾ ಪ್ರಯೋಗಾಲಯವಾದ ಬೆಂಗಳೂರಿನ ಸಿಎಸ್ಐಆರ್ ಎನ್ಎಎಲ್ ಜೊತೆ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಿದೆ. ವಾಯುಯಾನ, ಶಿಕ್ಷಣ, ಸಂಶೋಧನೆ, ನಾವೀನ್ಯತೆ ಮತ್ತು ಸಾಮರ್ಥ್ಯ ವೃದ್ಧಿಯಲ್ಲಿ ಸಹಯೋಗವನ್ನು ಬಲಪಡಿಸುವ ಗುರಿಯನ್ನು ಈ ಪಾಲುದಾರಿಕೆ ಹೊಂದಿದೆ. ಶೈಕ್ಷಣಿಕ ಪಠ್ಯಕ್ರಮದ ಜಂಟಿ ಅಭಿವೃದ್ಧಿ, ಸುಧಾರಿತ ಪ್ರಯೋಗಾಲಯಗಳು ಮತ್ತು ಪರೀಕ್ಷಾ ಸೌಲಭ್ಯಗಳ ಸ್ಥಾಪನೆ, ವಾಯುಯಾನ ವಲಯದಲ್ಲಿ ಸಹಯೋಗದ ಸಂಶೋಧನೆ ಮತ್ತು ಅಭಿವೃದ್ಧಿ ಯೋಜನೆಗಳಿಗೆ ಈ ಒಪ್ಪಂದ ಅನುಕೂಲ ಮಾಡಿಕೊಡಲಿದೆ. ಬೆಂಗಳೂರಿನ ಸಿಎಸ್ಐಆರ್ ಎನ್ಎಎಲ್ನಲ್ಲಿ ನಡೆದ ಸಮಾರಂಭದಲ್ಲಿ ಮಾತನಾಡಿದ ನಿರ್ದೇಶಕ ಡಾ ಅಭಯ್ ಪಾಶೀಲ್ಕರ್, ಈ ಪಾಲುದಾರಿಕೆಯು ಸಿಎಸ್ಐಆರ್ ಎನ್ಎಎಲ್ನ ಪ್ರಯಾಣದಲ್ಲಿ ಮಹತ್ವದ ಮೈಲಿಗಲ್ಲು ಸೃಷ್ಟಿಸಲಿದೆ ಎಂದು ತಿಳಿಸಿದ್ದಾರೆ. ಗತಿಶಕ್ತಿ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಮನೋಜ್ ಚೌಧರಿ ಮಾತನಾಡಿ, ಈ ಸಹಯೋಗವು ನಾಗರಿಕ ವಿಮಾನಯಾನ ಉದ್ಯಮದ ವಿಕಸನಗೊಳ್ಳುತ್ತಿರುವ ಅಗತ್ಯಗಳನ್ನು ಪರಿಹರಿಸಲು, ಸ್ಥಳೀಯ ತಂತ್ರಜ್ಞಾನ ಅಭಿವೃದ್ಧಿಯನ್ನು ಉತ್ತೇಜಿಸಲು ಮತ್ತು ವಿಕಸಿತ ಭಾರತದ ದೃಷ್ಟಿಕೋನಕ್ಕೆ ಕೊಡುಗೆ ನೀಡಲು ಸಹಾಯಕವಾಗಲಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ಪಂಚ ಗ್ಯಾರಂಟಿ ಯೋಜನೆಗಳಡಿ 1,38,000 ಕೋಟಿ ರೂಪಾಯಿ ಹಣ ಯಾವುದೇ ಮಧ್ಯವರ್ತಿಗಳ ಹಾವಳಿಯಿಲ್ಲದೆ ನೇರವಾಗಿ ಫಲಾನುಭವಿಗಳಿಗೆ ತಲುಪಿದೆ ಎಂದು ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಎಚ್ಎಂ ರೇವಣ್ಣ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗೃಹಲಕ್ಷ್ಮಿ ಯೋಜನೆಯಲ್ಲಿ ವ್ಯತ್ಯಾಸ ಆಗಿದ್ದು 2025 ಮರಣ ಹೊಂದಿದವರ ಮಾಹಿತಿ ಕ್ರೋಢೀಕರಣ ಆಗುವಲ್ಲಿ ತಡವಾಗಿದೆ. ಒಟ್ಟು

0: 144,000 ಮಂದಿ ಸಾವನ್ನಪ್ಪಿದ್ದು, ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ ಮೂಲಕ ಹಣ ಡ್ರಾ ಆಗಿರುವ ಬಗ್ಗೆ ಪರಿಷ್ಕರಣೆಯಾಗಬೇಕು ಎಂದು ಹೇಳಿದ್ದಾರೆ. ಶಕ್ತಿ ಯೋಜನೆಗೆ ಸ್ಮಾರ್ಟ್ ಕಾರ್ಡ್ ತರುವ ಯೋಚನೆ ಇದೆ ಎಂದು ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಪೈಕಿ 3,477 ಮಂದಿ ಸಾವನ್ನಪ್ಪಿದ್ದು, ಅವರ ಖಾತೆಗೆ 3,34,00,000 ರೂಪಾಯಿ ಜಮೆಯಾಗಿದೆ. ಈ ಮೊತ್ತವನ್ನು ಫಲಾನುಭವಿಗಳ ಮನೆಯವರು ಸರ್ಕಾರಕ್ಕೆ ತಕ್ಷಣ ಹಿಂತಿರುಗಿಸಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಭರತ್ ಮುಂಡೋಡಿ ಆಗ್ರಹಿಸಿದ್ದಾರೆ. ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಯೋಜನೆಗೆ ನೋಂದಾಯಿಸಿ ನಂತರ ಮರಣ ಹೊಂದಿದ ಫಲಾನುಭವಿಗಳ ಖಾತೆಗೆ ಮರಣ ನಂತರ ಜಮೆಯಾದ ಸಹಾಯಧನ ಹಣವನ್ನು ಮರಳಿ ಸರ್ಕಾರಕ್ಕೆ ಹಿಂದಿರುಗಿಸಬೇಕು. ಈ ನಿಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು, ಆಯಾಯ ತಾಲೂಕು ಗ್ಯಾರಂಟಿ ಅಧ್ಯಕ್ಷರು ಸಮಗ್ರವಾಗಿ ಪರಿಶೀಲನೆ ನಡೆಸಬೇಕು ಎಂದು ಸೂಚಿಸಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗಳು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳ್ಳುವುದಿಲ್ಲ ಎಂದು ಮೈಸೂರು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಸ್ ಅರುಣ್ ಕುಮಾರ್ ತಿಳಿಸಿದ್ದಾರೆ. ಜಿಲ್ಲೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ಪಂಚ ಗ್ಯಾರಂಟಿ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ಮಾತ್ರ ತಲುಪಬೇಕು ಎಂಬುದು ಸಮಿತಿಯ ಉದ್ದೇಶ ಎಂದು ತಿಳಿಸಿದ್ದಾರೆ. ಅನರ್ಹ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ನಿಖರ ಮಾಹಿತಿಯನ್ನು ಸಭೆಗೆ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ತಲ್ಲಣ ಮೂಡಿಸುತ್ತಿರುವ ಹವಾಮಾನ ಬದಲಾವಣೆಯ ದುಷ್ಪರಿಣಾಮ ನಿಯಂತ್ರಿಸಲು ರಾಜ್ಯ ಸರ್ಕಾರ ಸಿದ್ಧತೆ ನಡೆಸುತ್ತಿದ್ದು, ಇದಕ್ಕಾಗಿ ವಿಶೇಷ ರಾಜ್ಯ ಹವಾಮಾನ ಕ್ರಿಯಾ ಯೋಜನೆ ರೂಪಿಸಿದೆ ಎಂದು ಪರಿಸರ ವಿಜ್ಞಾನಿ ಡಾ ಪವಿತ್ರಾ ನಾಯಕ್ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿಂದು ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆಯಿಂದ ಹಮ್ಮಿಕೊಂಡಿದ್ದ ಹವಾಮಾನ ಬದಲಾವಣೆ ಕುರಿತಾದ ಕರ್ನಾಟಕ ರಾಜ್ಯ ಕ್ರಿಯಾ ಯೋಜನೆ ತಯಾರಿಕೆ ಈ ಕುರಿತ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, ಹಸಿರುಮನೆ ಅನಿಲಗಳ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವ ಮತ್ತು ಶೂನ್ಯ ಇಂಗಾಲ ಹೊರಸೂಸುವಿಕೆ ಗುರಿಯನ್ನು ತಲುಪುವ ಜಾಗತಿಕ ಒಪ್ಪಂದಗಳಿಗೆ ಪೂರಕವಾಗಿ ರಾಜ್ಯದಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದ್ದಾರೆ. ಮಾವಿನ ಹಣ್ಣಿನ ಬೆಲೆ ಕುಸಿತ ಕಂಡಿರುವ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾವು ಬೆಳೆಗಾರರ ನೆರವಿನ ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬೆಂಬಲ ಬೆಲೆ ಘೋಷಿಸಬೇಕು ಎಂದು ಜಿಲ್ಲಾ ಪ್ರಾಂತ ರೈತ ಸಂಘ ಆಗ್ರಹಿಸಿದೆ. ಈ ಕುರಿತು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿರುವ ಪ್ರಾಂತ ರೈತ ಸಂಘದ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿ, ಚಿಂತಾಮಣಿ ಸೇರಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟು 8,612 ಹೆಕ್ಟೇರ್ನಲ್ಲಿ ವಿವಿಧ ತಳಿಯ ಮಾವು ಬೆಳೆ ಬೆಳೆಯಲಾಗುತ್ತಿದೆ. ಚಿಂತಾಮಣಿ ತಾಲೂಕು ಒಂದರಲ್ಲೇ 4,711 ಹೆಕ್ಟೇರ್ನಲ್ಲಿ ಮಾವು ಬೆಳೆಯಲಾಗುತ್ತಿದೆ. ಮಾರುಕಟ್ಟೆಯಲ್ಲಿ ಬೇಡಿಕೆ ಕಡಿಮೆಯಾಗುವುದರ ಜೊತೆಗೆ ಹವಾಮಾನ ವೈಪರೀತ್ಯದ ಕಾರಣಗಳಿಂದಾಗಿ ಫಸಲು ಕಡಿಮೆಯಾಗಿ ಬೆಲೆ ಕುಸಿತವಾಗಿದೆ. ಆದ್ದರಿಂದ ಆರ್ಥಿಕ ಸಂಕಷ್ಟದಲ್ಲಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾವು ಬೆಳೆಗಾರರ ನೆರವಿಗೆ ಸರ್ಕಾರಗಳು ಧಾವಿಸಬೇಕು ಹಾಗೂ ಮಾವಿಗೆ ಬೆಂಬಲ ಬೆಲೆ ಘೋಷಿಸಬೇಕು ಎಂದು ಪ್ರಾಂತ ರೈತ ಸಂಘ ಮನವಿ ಮಾಡಿದೆ. ಇದೀಗ ಸಂಕ್ಷಿಪ್ತ ಸುದ್ದಿ. ಮೀನುಗಾರಿಕೆ ಇಲಾಖೆ ವತಿಯಿಂದ ಪ್ರಸಕ್ತ ಸಾಲಿನ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಉಪ್ಪು ನೀರಿನ ಪ್ರದೇಶದಲ್ಲಿ ಬಯೋಪ್ಲಾಕ್ ಕೊಳಗಳ ನಿರ್ಮಾಣ, ಮಂಜುಗಡ್ಡೆ ಸ್ಥಾವರ ನವೀಕರಣಕ್ಕೆ ಸಹಾಯಧನ ಪಡೆಯಲು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಾಳೆ ಚುನಾವಣೆ, ಇಂದು ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ. ಪೋಸ್ಟರ್ಗಳ ಮೂಲಕ ತಮ್ಮ ಹಾಗೂ ಕುಟುಂಬದ ವಿರುದ್ಧ ಅಪಪ್ರಚಾರ, ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ. ಬಿಡದಿ ಟೌನ್ಶಿಪ್ಗೆ ಪ್ರತಿಪಕ್ಷಗಳ ವಿರೋಧ, ಇಂದು ರೈತರ ಅಹವಾಲು ಆಲಿಸಿದ ಬಿಜೆಪಿ ನಿಯೋಗ. ಹಾಗೂ ಬೆಂಗಳೂರಿನಲ್ಲಿ ಸಿಎಸ್ಐಆರ್ ಎನ್ಎಎಲ್ ಜೊತೆ ಗತಿಶಕ್ತಿ ವಿಶ್ವವಿದ್ಯಾನಿಲಯ ತಿಳುವಳಿಕಾ ಒಪ್ಪಂದ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಮಂಗಳೂರು ಕನ್ನಡ ಚಿತ್ರಗೀತೆಗಳು ಕಾರ್ಯಕ್ರಮದ ಮೊದಲಿಗೆ ತ್ರಿವಿಕ್ರಮ ಚಿತ್ರದ ಗೀತೆ. ಹಾಡಿದವರು ಸಂಜೀತ್ ಹೆಗಡೆ. ಗೀತೆಗೆ ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ನಿರ್ದೇಶನ ಅರ್ಜುನ್ ಜನ್ಯಾ.

ಕೇಳುಗರೆ ಇದೀಗ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಪರಮಾತ್ಮ ಚಿತ್ರದ ಗೀತೆ, ಜಯಂತ್ ಕಾಯ್ಕಿಣಿ ಸಾಹಿತ್ಯವಿರುವ ಗೀತೆಗೆ ಸಂಗೀತ ನೀಡಿದವರು ವಿ ಹರಕೃಷ್ಣ.

ರಾಜೇಶ್ ಕೃಷ್ಣನ್ ಹಾಗೂ ರಕ್ಷಾ ಅರವಿಂದ್ ಹಾಡಿರುವ ಇಂತಿ ನಿನ್ನ ಪ್ರೀತಿಯ ಚಿತ್ರದ ಗೀತೆ, ಗೀತೆಗೆ ಸಾಹಿತ್ಯ ಯೋಗರಾಜ ಭಟ್, ಸಂಗೀತ ನಿರ್ದೇಶನ ಸಾಧು ಕೋಕಿಲ.

ಕಾರ್ಯಕ್ರಮದ ಕೊನೆಯಲ್ಲಿ ನಂದಿತಾ ಹಾಗೂ ಇಳಯರಾಜಾ ಹಾಡಿರುವ ಆ ದಿನಗಳು ಚಿತ್ರದ ಗೀತೆ, ಗೀತೆಗೆ ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ನಿರ್ದೇಶನ ಇಳಯರಾಜಾ.

0: ಇದುವರೆಗೆ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಮಂಗಳೂರು.
1: ಪ್ರಿಯ ಕೇಳುವರೆ, ಪ್ರತಿ ಶುಕ್ರವಾರದಂದು ಆಲಿಸಿ ಚಿತ್ರರಂಗದ ಸ್ವಾರಸ್ಯಕರ ಕಥೆಗಳು, ಬಾಲಿವುಡ್ ಸ್ಯಾಂಡಲ್ವುಡ್ ತಾರೆಯರ ಹುಟ್ಟುಹಬ್ಬ ಮತ್ತು ಜನಪ್ರಿಯತೆ ಗಳಿಸಿದ ಚಲನಚಿತ್ರಗಳ ಕುರಿತ ಸಂಗೀತಮಯ ಪ್ರಸ್ತುತಿ ಕೇಳಿ ಸಿನಿಮಾ ಎಕ್ಸ್ಪ್ರೆಸ್ ಪ್ರತಿ ಶುಕ್ರವಾರ ಸಂಜೆ 5:30 ಮಂಗಳೂರು ಆಕಾಶವಾಣಿ ಮತ್ತು ನ್ಯೂಸ್ ಆನ್ ಏರ್ ಆಪ್ನಲ್ಲಿ.
0: ಕೇಳುಗರೆ, ಇದೊಂದು ಪ್ರಕಟಣೆ. ಕಾಣೆಯಾದವರ ಚೆಹರೆ ಈ ರೀತಿಯಲ್ಲಿದೆ. ಹೆಸರು ಕರ್ಮೆಲಿಯಾ ಸೊರೆನ್, 48 ವರ್ಷ ಪ್ರಾಯ, ಕಪ್ಪು ಮೈಬಣ್ಣ, 5 ಅಡಿ ಎತ್ತರ, ಬಿಳಿ ಮಿಶ್ರಿತ ಕಪ್ಪು ಮಿಶ್ರಿತ ತಲೆಕೂದಲು, ಸಾಧಾರಣ ಮೈಕಟ್ಟು, ಪಿಂಕ್ ಬಣ್ಣದ ನೈಟಿ ಧರಿಸಿರುತ್ತಾರೆ. ಇಂತಹವರ ವಿವರ ಕಂಡುಬಂದಲ್ಲಿ ಮೂಡಬಿದಿರೆ ಪೊಲೀಸ್ ಠಾಣಾ ನಂಬರ್ 9480805357 ಅಥವಾ 08258823333 ಇದಕ್ಕೆ ಸಂಪರ್ಕಿಸಬಹುದು ಎಂದು ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ.
2: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇದೇ ಶುಕ್ರವಾರ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
3: ಶಕಟಾಧಿ ವಧೆ ನಡೆಸಿಕೊಡುತ್ತಾರೆ ಯಕ್ಷ ಸಂಗೀತ ನಾದವೈಭವಂ ಪರಂಪಳ್ಳಿ ಉಡುಪಿ ಇಲ್ಲಿನ ಸದಸ್ಯರು.
4: ದೊರೆ ಕಂಸನಿಂದ ಅಪ್ಪಣೆಯನ್ನು ಪಡೆದು ಊರು ಊರು ಕೇರಿ ಕೇರಿ ಅಲೆದಾಡಿದೆ. ಎಲ್ಲೆಲ್ಲಿ ನೋಡಿದರೂ ಎಲ್ಲ ಹುಡುಗರು ಅವರು ಇವರು ನನ್ನನ್ನು ನೋಡಿದವರೆಲ್ಲ ದೂರ ಸರಿಯುತ್ತಿದ್ದಾರೆ, ಚಿಟ್ಟನೆ ಚೀರುತ್ತಿದ್ದಾರೆ. ಎಲ್ಲಿ ನೋಡಿದರಲ್ಲಿ ವೈರಿ ಶೇಷ ಕಾಣುವ ಹಾಗಿಲ್ಲ. ಹೀಗೆ ಧಾವಿಸಿದ್ದೆ ಆದ್ರೆ ಕಾರ್ಯದಲ್ಲಿ ಸಫಲತೆಯನ್ನು ಕಾಣುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ
2: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷ ಸಿರಿ ಇದೇ ಶುಕ್ರವಾರ ರಾತ್ರಿ 9:30.
0: ಕೇಳುಗರೆ ಗಮನಿಸಿ, ಇಂದು ಸಾಯಂಕಾಲದ ಪ್ರಸಾರದಲ್ಲಿ 5 ಸಮೃದ್ಧಿ. ಈ ಕಾರ್ಯಕ್ರಮದಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ, ಸಂಪನ್ಮೂಲ ವ್ಯಕ್ತಿಗಳು ರವಿಚಂದ್ರ ಆಚಾರ್ಯ ಮರೋಳಿ ಅಧ್ಯಕ್ಷರು, ಚಿನ್ನ ಬೆಳ್ಳಿ ಕೆಲಸಗಾರರ ಸಂಘ ಉಡುಪಿ ಮತ್ತು ಅರುಣ್ ಆಚಾರ್ಯ ಪೆರ್ಡೂರು, ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ. 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಕಿವಿಯೋಲೆ ಬ್ರ್ಯಾಂಡ್ನ ಸಂಸ್ಥಾಪಕಿ ರೇಖಾ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸಹನ ಅಕ್ಷಯ್. 6:10 ಭಕ್ತಿಗೀತೆಗಳು, 6:30 ರಸವಾರ್ತೆ. ಈ ಸಂಜೆ 6:50 ಇಂಗ್ಲೆಂಡ್ನ ಲೀಡ್ಸ್ ಹೆಡ್ಡಿಂಗ್ಲೆಯಲ್ಲಿ ನಡೆಯಲಿರುವ ಭಾರತ ಮತ್ತು ನೆದರ್ಲ್ಯಾಂಡ್ ನಡುವಿನ ಐಸಿಸಿ T20 ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2026 ಪಂದ್ಯದ ವೀಕ್ಷಕ ವಿವರಣೆಯನ್ನು ಆಲಿಸಲಿರುವಿರಿ. 8:00 ಪ್ರಾಯೋಜಿತ ಕಾರ್ಯಕ್ರಮ ಯನಪೇಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನ್ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ವಿಷಯ ದೀರ್ಘಕಾಲದ ಮೂತ್ರಪಿಂಡದ ತೊಂದರೆಗಳು ಮತ್ತು ಪರಿಹಾರ. ಭಾಗವಹಿಸುತ್ತಾರೆ ಡಾಕ್ಟರ್ ಸಂತೋಷ್ ಪೈ. ಈ ಕಾರ್ಯಕ್ರಮದ ಪ್ರಾಯೋಜಕರು ಯನಪೇಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕಟ್ಟೆ. 8:30 ಇಂಗ್ಲೆಂಡ್ನ ಲೀಡ್ಸ್ ಹೆಡಿಂಗ್ಲೆಯಲ್ಲಿ ನಡೆಯಲಿರುವ ಭಾರತ ಮತ್ತು ನೆದರ್ಲೆಂಡ್ ನಡುವಿನ ಐಸಿಸಿ T20 ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2026 ಪಂದ್ಯದ ವೀಕ್ಷಕ ವಿವರಣೆ ಮುಂದುವರಿಯಲಿದೆ. 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಇವು ಈ ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಆಕಾಶವಾಣಿ ಮಂಗಳೂರು. ಈಗ ಸಮಯ ಸರಿಯಾಗಿ 3:05:10. ನಿಲಯದ ಈ ಹೊತ್ತಿನ ಪ್ರಸಾರ ಇಲ್ಲಿಗೆ ಮುಗಿಯಿತು. ಮುಂದಿನ ಪ್ರಸಾರ ಇಂದು ಸಾಯಂಕಾಲ 5:00 ಆರಂಭ. ನಿಲಯದ ಸಮಸ್ತರ ಪರವಾಗಿ ಶ್ರೋತೃ ಬಾಂಧವರಿಗೆಲ್ಲ ಸ್ನೇಹ ಭಟ್ ಮಾಡುವ ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು, ಸಮಯ 5 ಗಂಟೆ. ತರಂಗಾಂತರ 275.5 ಮೀಟರ್, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಸಾಯಂಕಾಲದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ಸಾಯಂಕಾಲದ ಈ ಪ್ರಸಾರ ಕಾರ್ಯಕ್ಕೆ ನಿಲಯದ ಪರವಾಗಿ ಅಂಜನ ಮಾಡುವ ಪ್ರೀತಿಯ ಸ್ವಾಗತ ಮತ್ತು ನಮಸ್ಕಾರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಂಗಳೂರು, ಸಮೃದ್ಧಿ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಯೋಜನೆ ಅಭಿವೃದ್ಧಿ ಬಗೆಗಿನ ಮಾಹಿತಿ ಆಧಾರಿತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆ ಬಗ್ಗೆ ಮಾಹಿತಿ ಕೇಳಲಿದ್ದೀರಿ. ಮಾಹಿತಿ ನೀಡುವವರು ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಜಿಲ್ಲಾಧ್ಯಕ್ಷರಾದ ರವಿಚಂದ್ರ ಆಚಾರ್ಯ ಮರೋಳ್ಳಿ ಉಡುಪಿ ಹಾಗೂ ಅರುಣ್ ಆಚಾರ್ ಪೆರ್ಡೂರು. ಪ್ರಸ್ತುತಿ ಮತ್ತು ನಿರೂಪಣೆ ಪ್ರದೀಪ್ ಡಿಎಂ ಹಾವಂಜೆ.
2: ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಸಮೃದ್ಧಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಸಮೃದ್ಧಿ ಕಾರ್ಯಕ್ರಮದಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆ, ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಿದ್ದಾರೆ ರವಿಚಂದ್ರ ಆಚಾರ್ಯ ಮರಳ್ಳಿ ಉಡುಪಿ ಜಿಲ್ಲಾ ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಅಧ್ಯಕ್ಷರು. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
3: ನಮಸ್ಕಾರ
2: ಸರ್. ಮೊದಲನೇದಾಗಿ ಪಿಎಂ ವಿಶ್ವಕರ್ಮ ಯೋಜನೆ ಎಂದ್ರೇನು?
3: ನನ್ನ ಹೆಸರು ರವಿಚಂದ್ರ ಆಚಾರ್ಯ ಮರಳ್ಳಿ. ನಾನು ಉಡುಪಿ ಜಿಲ್ಲಾ ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಅಧ್ಯಕ್ಷನಾಗಿ ಹಾಗೂ ವಿವಿಧ ನಮ್ಮ ಜಾತೀಯ ಸಂಘಟನೆಗಳಲ್ಲಿ ಅಧ್ಯಕ್ಷನಾಗಿ ಸದಸ್ಯನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಪಿಎಂ ವಿಶ್ವಕರ್ಮ ಯೋಜನೆ ಅಂತ ಹೇಳುವಂಥದ್ದು ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆ ಅಂತೇಳಿ, ಅದನ್ನು ಕುಲಕಸುಬುಗಳ ಏಳಿಗೆಗಾಗಿ ಗೌರವಾನ್ವಿತ ಪ್ರಧಾನಮಂತ್ರಿಯವರು ನಮ್ಮ ಕುಲಕಸುಬುಗಳ ಅಭಿವೃದ್ಧಿಗಾಗಿ ಕೊಟ್ಟಂಥ ಯೋಜನೆ. ಆ ಯೋಜನೆ ನಮಗೆ ತಿಳಿದದ್ದು ಹೇಳಿದರೆ, ನಮ್ಮ ವಿಶ್ವಕರ್ಮ ದಿನಾಚರಣೆಯ ದಿನ ಪ್ರಧಾನಮಂತ್ರಿಯವರ ಮನ್ ಕಿ ಬಾತ್ನಲ್ಲಿ ಇದರಲ್ಲಿ ಅವರು ಅನೌನ್ಸ್ ಮಾಡಿದರು ಪಿಎಂ ವಿಶ್ವಕರ್ಮ ಯೋಜನೆ ಕುಟುಂಬದಿಂದ ಬಂದಂಥ ಕೆಲಸಗಳಿಗೆ ಅನುಕೂಲವಾಗುವಂಥ ಯೋಜನೆ ಅಂತೇಳಿ ಅನೌನ್ಸ್ ಮಾಡಿದರು. ಅದರ ನಂತರ ನಾವು ನಮ್ಮ ಜಿಲ್ಲಾ JDO ಅವರನ್ನು ಸಂಪರ್ಕ ಮಾಡಿತ್ತು ಇದರ ಬಗ್ಗೆ ಮಾಹಿತಿಗಾಗಿ. ಆ ಮೂಲಕ ನಮಗೆ ಅದರ ವಿಷಯ ತಿಳಿಯಿತು.
2: ಸರ್, ಈಗ ಪಿಎಂ ವಿಶ್ವಕರ್ಮ ಯೋಜನೆ ಅಂತ ಹೇಳಿದಾಗ ಯಾವೆಲ್ಲ ಕುಲಕಸುಬುಗಳಿಗೆ ಇದರ ವ್ಯಾಪ್ತಿಗೆ ಒಳಪಡ್ತದೆ ಅಂತೇಳಿ?
3: ಪಿಎಂ ವಿಶ್ವಕರ್ಮ ಯೋಜನೆ ಅಂತ ಹೇಳುವುದು ಒಂದು ಜಾತಿಗೆ ಸೀಮಿತವಾಗಿ

0: ಪ್ರಧಾನಿಯವರು ಘೋಷಣೆ ಮಾಡಿದಂಥ ಯೋಜನೆ ಅಲ್ಲ. ಅದು ಕುಲಕಸಬುಗಳ ಅಭಿವೃದ್ಧಿ. ಸಾಧಾರಣ 18 ಕುಲಕಸಬುಗಳು ಅದರಲ್ಲಿ ಇನ್ಕ್ಲೂಡ್ ಆಗಿದೆ. ಆ ಕುಲಕಸಬುಗಳು ಯಾವುದಂತ ಹೇಳಿದರೆ, ಒಂದು ಕಾರ್ಪೆಂಟರ್ ಇರ್ಬೋದು, ದೋಣಿ ತಯಾರಕರು, ಶಸ್ತ್ರಾಸ್ತ್ರ ತಯಾರಕರು, ಶಿಲಾಶಿಲ್ಪಿಗಳು, ಅಕ್ಕಸಾಲಿಗರು, ಕಮ್ಮಾರ, ಸುತ್ತಿಗೆ ಮತ್ತು ಉಪಕರಣಗಳ ತಯಾರಕರು, ಬೀಗ ತಯಾರಕರು ಲಾಕ್ ಸ್ಮಿತ್ ಅಂತೇಳಿ, ಮಡಿಕೆ ತಯಾರಕರು ಕುಂಬಾರರು, ಚಮ್ಮಾರರು ಅಂದರೆ ಪಾದರಕ್ಷೆಯನ್ನು ತಯಾರು ಮಾಡತಕ್ಕಂಥವರು, ಮೇಸ್ತ್ರಿ, ನೇಕಾರರು, ಗೊಂಬೆ ಮತ್ತು ಬೊಂಬೆ ಅದು ಟ್ರೆಡಿಷ್ನಲ್ ಗೊಂಬೆ ಮತ್ತು ಬೊಂಬೆ ತಯಾರಕರು, ಪ್ಲಾಸ್ಟಿಕ್ ಅಲ್ಲ, ಕ್ಷೌರಿಕರು ಬಾರ್ಬರ್ ಅಂತೇಳಿ ಏನು ಹೇಳ್ತೇವೆ ಕ್ಷೌರಿಕರು, ಅಗಸರು ದೋಬಿ, ಮೀನುಗಾರಿಕಾ ಬಲೆಯನ್ನು ಮಾಡುವಂಥವರು, ಸಣ್ಣ ಪ್ರಮಾಣದಲ್ಲಿ ಮೀನುಗಾರಿಕಾ ಬಲೆಗಳನ್ನು ಮಾಡುವಂಥವರು, ಹೂಮಾಲೆಯನ್ನು ಕಟ್ಟುವರು ಗಾರ್ಲ್ಯಾಂಡ್ ಮೇಕರ್ ಅಂತೇಳಿ, ದರ್ಜಿ, ದರ್ಜಿ ಅಂತ ಹೇಳಿದರೆ ಇಲ್ಲಿ ನಮ್ಮಲ್ಲಿ ಟೈಲರಿಂಗ್, ಬೇರೆ ಕಡೆ ಕುಲಕಸಬಾಗಿ ದರ್ಜಿ ಅಂತೇಳಿ ಇದ್ದಾರೆ ದರ್ಜಿ. ಮತ್ತೊಂದು ಕಲ್ಲು ಒಡೆಯುವರು ಅಂತ, ಸ್ಟೋನ್ ಬ್ರೇಕರ್ ಅಂತ ಹಾಕಿದ್ದಾರೆ ಅಂತ. ಇಷ್ಟು 18 ವಿಭಾಗಗಳನ್ನು ಆಯ್ಕೆ ಮಾಡಿದ್ದಾರೆ.
1: ಸರಿ, ಈಗ ಈ 18 ವಿಭಾಗದಲ್ಲಿ PM ವಿಶ್ವಕರ್ಮ ಯೋಜನೆಗೆ ಒಳಪಡ್ತದೆ ಅಂತ ಹೇಳಿದರು. ಹಾಗಾದರೆ 18 ವಿಭಾಗದ ವೃತ್ತಿ ಇರುವವರು ಈ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಯಾವ ಅರ್ಹತೆಯನ್ನು ಇಟ್ಕೊಳ್ಬೇಕು ಅಂತೇಳಿ?
0: ಇದರಲ್ಲಿ ಯಾವುದೇ ವಿದ್ಯಾರ್ಹತೆ ಅರ್ಹತೆ ಅಲ್ಲ. ಅವರ ಅರ್ಹತೆ ಅಂತ ಹೇಳಿದರೆ ಅವರ ನಾಲೆಜ್ ಒಂದು, ಮತ್ತು ಆ 18 ಏನು ಕುಲಕಸಬುಗಳನ್ನು ಮಾಡ್ತಾ ಇದ್ದಾರೆ, ಆ ಕುಲಕಸಬು ಮಾಡುವವರು ಯಾವುದೇ ಇದಕ್ಕೆ ಹೋಗ್ಲಿಕ್ಕಿಲ್ಲ, ಡೈರೆಕ್ಟ್ CSE ಸೆಂಟರ್ಗಳಲ್ಲಿ ಅಪ್ಲೈ ಮಾಡುವಂಥದ್ದು, ಬೇರೆಯವರನ್ನು ಸಂಪರ್ಕಿಸುವಂಥ ಅವಶ್ಯಕತೆ ಇಲ್ಲ. ಕುಲಕಸಬು ಮಾಡುವವರು CSE ಸೆಂಟರ್ಗಳಲ್ಲಿ, ಅದು ನಮ್ಮ SKDRP ಇರ್ಬೋದು, ಬೇರೆ CSE ಸೆಂಟರ್ಗಳು ಇರ್ತಾವಲ್ಲ, ಅದರಲ್ಲಿ ಡೈರೆಕ್ಟ್ ಅಪ್ಲೈ ಮಾಡುವಂಥದ್ದು. ರಾಜ್ಯದ ಎಲ್ಲ ಕಡೆಗಳಲ್ಲೂ ಉಂಟು, ಗ್ರಾಮಗಳಲ್ಲಿ ಸಹ CSE ಸೆಂಟರ್ಗಳುಂಟು.
1: ಈ ಒಂದು CSE ಸೆಂಟರ್ ಅಂತ ಹೇಳಿದ್ರಿ, ಈಗ ಈ CSE ಸೆಂಟರ್ಗೆ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆಗಳು ಏನು? ಈಗ ಅರ್ಜಿ ಸಲ್ಲಿಸುವಾಗ ಯಾವೆಲ್ಲ ದಾಖಲೆಗಳನ್ನು ಸಲ್ಲಿಸಬೇಕಾಗ್ತದೆ ಮತ್ತು ಅರ್ಜಿ ಶುಲ್ಕಗಳು ಏನಾದರೂ ಇದೆಯಾ ಅಂತೇಳಿ?
0: ಒಳ್ಳೆಯ ಪ್ರಶ್ನೆ. ಇದರಲ್ಲಿ CSE ಸೆಂಟರ್ಗಳಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಇರತಕ್ಕಂಥ ದಾಖಲೆಗಳು, ಒಂದು ಆಧಾರ್ ಕಾರ್ಡ್. ಆಧಾರ್ ಕಾರ್ಡ್ ಅಂತ ಹೇಳೋದಂತೂ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆದಂಥ ಆಧಾರ್ ಕಾರ್ಡ್, ಅಕೌಂಟ್ ಡೀಟೇಲ್ಸ್, ಮತ್ತು ಆಧಾರ್ ಕಾರ್ಡ್ ರೇಷನ್ ಕಾರ್ಡಿಗೆ ಲಿಂಕ್ ಆಗಿರಬೇಕು, ಲಿಂಕ್ಡ್ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಡೀಟೇಲ್ಸ್, ಇದು ಎರಡು ಇದ್ದರೆ ನಾವು ಅರ್ಜಿ ಸಲ್ಲಿಸಲಿಕ್ಕೆ ಅದು ಎರಡು ಡಾಕ್ಯುಮೆಂಟ್ಗಳು ಸಾಕಾಗ್ತದೆ. ಮತ್ತು ಡಾಕ್ಯುಮೆಂಟ್ಗಳನ್ನು ಸಲ್ಲಿಸಿದ ನಂತರ ಅದು ಸೀದಾ ನಮ್ಮ ಜಿಲ್ಲಾ ಪೋರ್ಟಲ್ಲಿಗೆ ಹೋಗ್ತದೆ. ಇದಕ್ಕೆ ಯಾವುದೇ ಅರ್ಜಿ ಶುಲ್ಕ ನಾವು ತೆರಲಿಕ್ಕಿಲ್ಲ, ಅದು ಸರ್ಕಾರವೇ ಭರಿಸ್ತದೆ. ಅರ್ಜಿ ಶುಲ್ಕಗಳನ್ನು ಸರ್ಕಾರವೇ ಭರಿಸ್ತದೆ, ನಾವು ಯಾವುದೇ ರೀತಿಯ ಅರ್ಜಿ ಶುಲ್ಕಗಳನ್ನು ತೆರಲಿಕ್ಕಿಲ್ಲ. ಬಟ್ ಮೇನ್ ಹೇಳಿದರೆ ಲಿಂಕ್ಡ್ ಆಧಾರ್ ಕಾರ್ಡು, ಅದು ಪಾಸ್ಬುಕ್ಕಿಗೂ ಲಿಂಕ್ ಆಗಿರಬೇಕು, ಆ ರೇಷನ್ ಕಾರ್ಡಿಗೂ ಲಿಂಕ್ ಆಗಿರಬೇಕು, ಲಿಂಕ್ಡ್ ಆಧಾರ್ ಕಾರ್ಡ್, ಆ ಆಧಾರ್ ಕಾರ್ಡನ್ನು CSE ಸೆಂಟರ್ ಮುಖಾಂತರ ಅರ್ಜಿ ಸಲ್ಲಿಸುವಂಥದ್ದು.
1: ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನಾನೊಂದು ಬಡಗಿ ವೃತ್ತಿಯನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿದೆ, ನಾನು ಆ ವೃತ್ತಿಯನ್ನು ಮಾಡ್ತಾ ಇದ್ದೇನೆ ಅನ್ನೋ ರೀತಿಯಲ್ಲಿ ಏನಾದರೂ ಸರ್ಟಿಫೈಡ್ ಆದಂಥ ಸರ್ಟಿಫಿಕೇಟ್ ಅಥವಾ ದಾಖಲೆಗಳು ಏನಾದರೂ ಇರಬೇಕಾ ಅಂತೇಳಿ?
0: ಇದಕ್ಕೆ ದಾಖಲೆ ಹೇಳಿದರೆ ಪಂಚಾಯತಿನ ಅಧ್ಯಕ್ಷರು, ಕಾರ್ಯದರ್ಶಿಗಳು, PDO ಇವರು ಏನು ಅದನ್ನು ಓಕೆ ಮಾಡಿ ದಾಖಲೆ ಓಕೆ ಮಾಡ್ತಾರೆ. ಅರ್ಜಿ ಸಲ್ಲಿಸಿದ ನಂತರ ಬರುವುದು, ಫಸ್ಟ್ ಬರುವುದು ಪಂಚಾಯತಿ ಬರ್ತದೆ. ಪಂಚಾಯತಲ್ಲಿ ಓಕೆ ಮಾಡಿದರೆ ಅವರು ಹೌದು ಬಡಗಿ ವೃತ್ತಿಯನ್ನು ನಿರ್ವಹಿಸುವವರು ಹೌದು ಅಂತೇಳಿ ಓಕೆ ಮಾಡಿದರೆ ಅದೇ ದಾಖಲೆ, ಬೇರೆ ಯಾವುದೇ ಸರ್ಟಿಫೈಡ್ ದಾಖಲೆಗಳನ್ನು ನಾವು ಸಲ್ಲಿಸಬೇಕಾಗಿಲ್ಲ.
1: ಈಗ PM ವಿಶ್ವಕರ್ಮ ಯೋಜನೆಗೆ ಈ ಎಲ್ಲ ದಾಖಲೆಗಳನ್ನು ಸಲ್ಲಿಸಿದ ನಂತರ ಮುಂದೇನು? ಈಗ ಆ ವ್ಯಕ್ತಿ ಫಲಾನುಭವಿ ಆಗಿದ್ದಾನಾ, ಅವನಿಗೆ PM ವಿಶ್ವಕರ್ಮ ಯೋಜನೆಯಡಿ ಟೂಲ್ ಕಿಟ್ಗಳು ಸಿಗ್ತದ, ಮುಂದೆ ಕೌಶಲ್ಯ ತರಬೇತಿಗಳಿರ್ಬೋದು ಅಥವಾ ನಾವೊಂದು ಗುರುತಿನ ಚೀಟಿಗಳು ಅಂತ ಹೇಳ್ತೇವೆ, ಇದೆಲ್ಲ ಹೇಗೆ ಸಿಗ್ತದೆ ಅಂತೇಳಿ?
0: ಒಮ್ಮೆ ಒಬ್ಬ ಅಭ್ಯರ್ಥಿ ಏನು ಅಪ್ಲಿಕೇಶನ್ ಹಾಕಿದ ನಂತರ ಅದು ಪಂಚಾಯತಿಗೆ ಬರ್ತದೆ, ಪಂಚಾಯತಿಯಿಂದ ಜಿಲ್ಲಾ ಕೇಂದ್ರಕ್ಕೆ ಹೋಗ್ತದೆ, ಜಿಲ್ಲಾ ಕೇಂದ್ರದ ರಾಜ್ಯ ಮಟ್ಟಕ್ಕೆ ಹೋಗ್ತದೆ. ಆ ರಾಜ್ಯ ಮಟ್ಟದಲ್ಲಿ ಪ್ರೊಸೆಸ್ ಆಗಿ ಏನು ಅರ್ಜಿಗಳನ್ನು ಹಾಕಿದ್ದೀರಿ ಅವೆಲ್ಲವೂ ಅರ್ಜಿಗಳು ಓಕೆ ಆದ ನಂತರ ನಮಗೆ PM ವಿಶ್ವಕರ್ಮ ಯೋಜನೆಯ ID ಬರ್ತದೆ, ID ಕಾರ್ಡ್ ಬರ್ತದೆ. ಸೇಮ್ ನಮ್ಮ ATM ಕಾರ್ಡ್ ಅದರ ID ಕಾರ್ಡ್ ಬರ್ತದೆ, ಮತ್ತೊಂದು ಅದರ ಸರ್ಟಿಫಿಕೇಟ್ ಬರ್ತದೆ ಆಯ್ಕೆ ಆದದಕ್ಕೆ. ಸರ್ಟಿಫಿಕೇಟ್ ಬಂದ ನಂತರ ನಮ್ಮ ಏನು ಟ್ರೈನಿಂಗ್ ಸೆಂಟರ್ಗಳಿವೆ ಆ ಸೆಂಟರ್ಗಳಿಗೂ ಸಹ ಈ ನಮ್ಮ ಡಾಕ್ಯುಮೆಂಟ್ಗಳು ಪಾಸ್ ಆಗ್ತವೆ. ಅಲ್ಲಿ ಸೆಂಟರಿನಿಂದ ನಮಗೆ ಕಾಲ್ ಬರ್ತದೆ, ನಿಮಗೆ ಇಂಥ ದಿವಸ PM ವಿಶ್ವಕರ್ಮ ಯೋಜನೆಯ ಟ್ರೈನಿಂಗ್ ಆಯೋಜನೆ ಉಂಟು, ನೀವು ಬರ್ಬೋದಾ. ಕೆಲವರು ಈ ಒಂದು ಪೀರಿಯಡಲ್ಲಿ ಆಗೋದಿಲ್ಲ, ನೆಕ್ಸ್ಟ್ ಬರ್ತೀನಿ ಅಂತ ಹೇಳೋರು ಇರ್ತದೆ. ಒಟ್ಟು ಪ್ರಕ್ರಿಯೆ ಅನ್ನೋದು ಹಾಗೆ ಬರ್ತದೆ, ಒಂದು ಟ್ರೈನಿಂಗ್ ಸೆಂಟರಿಂದ ಡೈರೆಕ್ಟ್ ಫೋನ್ ಬರ್ತದೆ, ಅಲ್ಲಿ 7 ದಿನದಿಂದ ಟ್ರೈನಿಂಗ್ ಇರ್ತದೆ. ಟ್ರೈನಿಂಗ್ ಆದ ನಂತರ ಆ ಟ್ರೈನಿಂಗ್ ಸರ್ಟಿಫಿಕೇಟ್ ಸಿಕ್ಕಿದ ನಂತರ ಸೀದಾ ಅದು ಬ್ಯಾಂಕಿಗೆ ಹೋಗ್ತದೆ, ನಮಗೇನು ಬೇರೆ ಇದಿಲ್ಲ. ಬ್ಯಾಂಕಿಂದ ಟ್ರೈನಿಂಗ್ ಆಗಿದೆ ಇವರಿಗೆ ಅಂತೇಳಿ ಕಾಲ್ ಬರ್ತದೆ. ಆ ಕಾಲ್ ಬಂದ ನಂತರ ನಾವು ಬ್ಯಾಂಕಿಗೆ ಹೋಗಬೇಕು. ಬ್ಯಾಂಕಿಗೆ ಹೋಗಿ ನಮ್ಮ ಏನು ಡಾಕ್ಯುಮೆಂಟ್ಗಳು, ಬ್ಯಾಂಕಲ್ಲಿ ಕೆಲವು ಸ್ವಲ್ಪ ಡಾಕ್ಯುಮೆಂಟ್ಗಳು ರಿಕ್ವೈರ್ ಮಾಡ್ತಾರೆ, ಆ ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡಬೇಕು.
1: ತರಬೇತಿಗೆ ಆ ಕೇಂದ್ರದಿಂದ ಕರೆ ಬರ್ತದೆ ಅಂತ
0: ಕರೆ ಬರ್ತದೆ.
1: ಈಗ ಅಥವಾ ಆ ಒಂದು ಏನು

0: ಅವರಿಗೆ ಡೈಲಿ 500 ರೂಪಾಯಿ ದಿನಭತ್ಯೆ ಸಿಗ್ತದೆ. ಮತ್ತು ಕೆಲವು ಸೆಂಟರ್ಗಳಲ್ಲಿ ಊಟದ ವ್ಯವಸ್ಥೆ ಸಹ ಆಗಿದೆ. ನಮ್ಮ ಈಗ ನಮ್ಮ ಗೋಲ್ಡ್ ಸ್ಮಿತ್ಗೆ ಸಂಬಂಧಪಟ್ಟಾಗಿ ಅಕ್ಕಸಾಲಿಗರ ಟ್ರೈನಿಂಗ್ ಸೆಂಟರ್ನಲ್ಲಿ ನಮ್ಮ ಒಂದು ಉಡುಪಿ ಜಿಲ್ಲಾ ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಮನವಿಯ ಮುಖಾಂತರ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮತ್ತು ಸಂಜೆ ಒಂದು ಚಹದ ವ್ಯವಸ್ಥೆಯನ್ನು ಸಹ ಅವರು ವ್ಯವಸ್ಥೆ ಮಾಡಿದ್ದಾರೆ. ಯಾಕಂತೇಳಿದರೆ ನಾವು ದೂರ ದೂರದಿಂದ ಉಡುಪಿ ಜಿಲ್ಲೆ ಹೇಳಿದರೆ ತುಂಬ ಭಾಗದಿಂದ ಒಂದು ಸೆಂಟರ್ ಇರುವಂಥದ್ದು, ಹಾಗಾಗಿ ಊಟಕ್ಕೆ ಪುನಃ ಹೋಗಿ ಬರಲಿಕ್ಕೆ ಕಷ್ಟ ಆಗ್ತದೆ. ಆದ್ದರಿಂದ ಊಟದ ವ್ಯವಸ್ಥೆಯನ್ನು ಮಾಡಬೇಕಂತ ಹೇಳಿ ಒಂದು ಹೇಳಿದ್ರಿಂದ ಅದನ್ನು ಅವರು ನಮ್ಮ JJPC ಅವರು ವ್ಯವಸ್ಥೆಯನ್ನು ಮಾಡಿದ್ದಾರೆ. ವಸತಿ ವ್ಯವಸ್ಥೆಗಳಿಲ್ಲ ಅಂದರೆ 5 ಗಂಟೆಗೆ ಮುಗಿದಿರಿಂದ ಅನಂತರ ಅವರು ಮನೆಗೆ ಹೋಗುವಂಥದ್ದು.
1: PM ವಿಶ್ವಕರ್ಮ ಯೋಜನೆಯಡಿ ತಾವು ಅನೇಕ ರೀತಿಯ ತರಬೇತಿ ಕೇಂದ್ರಗಳಿಗೆ ತಾವು ಭೇಟಿಯನ್ನು ನೀಡಿದಿರಿ, ಜೊತೆಗೆ ವಿಶ್ವಕರ್ಮ ಯೋಜನೆಯನ್ನು ಉಡುಪಿ ಜಿಲ್ಲಾ ಮಟ್ಟದಲ್ಲಿ ಅನುಷ್ಠಾನಗೊಳಿಸುವಲ್ಲಿ ತಮ್ಮ ಪಾತ್ರ ಬಹಳ ದೊಡ್ಡದು ಅಂತೇಳಿ ತಿಳ್ಕೊಂಡಿದ್ದೀರಿ ಸರ್. ಹಾಗಾಗಿ ಈ ಒಂದು ಏನು ಯೋಜನೆಗಳು ಎಲ್ಲರಿಗೂ ಸಿಗುವ ರೀತಿಯಲ್ಲಿ ಆ ಒಂದು ತಮ್ಮ ಒಂದು ಅನುಭವಗಳನ್ನು ತಾವು ಹೇಳಬೇಕು ಸರ್.
0: ಈಗ PM ವಿಶ್ವಕರ್ಮ ಯೋಜನೆ ನಮ್ಮ ಪ್ರಧಾನಮಂತ್ರಿಯವರ ಮಹತ್ವಾಕಾಂಕ್ಷಿ ಯೋಜನೆ. ಅದು ತಳಮಟ್ಟದಲ್ಲಿರ್ತಕ್ಕಂಥ ಕುಲಕಸಬು, ಇದು ಯಾವುದು ಸಹ ಕೋಟಿಗಟ್ಟಲೆಯಲ್ಲಿ ಮಾಡ್ತಕ್ಕಂಥ ಕುಲಕಸಬಲ್ಲ. ತಳಮಟ್ಟದಲ್ಲಿ ಯಾವ ಕುಲಕಸಬು ಉಂಟು ಆ ಕುಲಕಸಬುಗಳನ್ನು ಮೇಲೆ ತರುವಲ್ಲಿ ಈ ಒಂದು ಯೋಜನೆ ತಂದಿರುವಂಥದ್ದು ತುಂಬ ಸ್ವಾಗತಾರ್ಹ. ಉಡುಪಿ ಜಿಲ್ಲೆಯಿಂದ ಮತ್ತು ಉಳಿದ ಎಲ್ಲ ಜಿಲ್ಲೆಗಳಿಗೂ ಆ ಎರಡನೇ ಸ್ಟೆಪ್ನಲ್ಲಿ ಅದನ್ನು ಯೋಜನೆಯನ್ನು ಅನುಷ್ಠಾನಗೊಳಿಸಿದರು. ಆ ಯೋಜನೆ ಅನುಷ್ಠಾನಗೊಂಡ ನಂತರ ನಮ್ಮವರನ್ನು ಆ ಯೋಜನೆಯೊಳಗೆ ತರುವುದು ನಮ್ಮ ಒಂದು ದೊಡ್ಡ ಸಮಸ್ಯೆ. ಯಾಕಂತೇಳಿ ಕೆಲವರಿಗೆ ಅದರ ಅನುಭವಗಳಿರುವುದಿಲ್ಲ, ತಿಳುವಳಿಕೆಗಳಿರುವುದಿಲ್ಲ. ಅದಕ್ಕಾಗಿ ನಾವೇನು ಮಾಡಿದ್ದೇವೆ ಕೇಳಿದರೆ, PM ವಿಶ್ವಕರ್ಮ ಯೋಜನೆಯ ಅನುಷ್ಠಾನಗೊಳಿಸಲಿಕ್ಕೆ ಅಥವಾ ನಾವೇನು ರಿಜಿಸ್ಟ್ರಿ ಮಾಡಲಿಕ್ಕಾಗಿ ಒಂದು ಹಲವಾರು ಕ್ಯಾಂಪ್ಗಳನ್ನು ಮಾಡಿತ್ತು ಕಸಾಲಿಗರ ವ್ಯಾಪ್ತಿಯಿಂದ. ಅದು ಮಾತ್ರ ಅಲ್ಲ, ಎಲ್ಲ ಸಾಧಾರಣ ಎಲ್ಲ ಸಂಘಟನೆಗಳು, ಈಗ ಜಿಲ್ಲಾ ಸಂಘಟನೆಗಳಾಗಿ ಟೈಲರಿಂಗ್ ಅಸೋಸಿಯೇಷನ್ನವರು ಹಾಗೆ ಕಾರ್ಪೆಂಟ್ರಿ ಯೂನಿಯನ್ನವರು ಇನಿಷಿಯೇಟಿವ್ ತಗೊಂಡು ಅವರು ಇದು ಮಾಡಿದರು, ಏನು ಕ್ಯಾಂಪ್ಗಳನ್ನು ಮಾಡಿದರು. ಪ್ರಪ್ರಥಮವಾಗಿ ಸ್ವಲ್ಪ CSC ಸೆಂಟರ್ನವರಿಗೂ ಮಾಹಿತಿಯ ಕೊರತೆ ಇತ್ತು, ಮತ್ತು ಕೆಲವು ಸರ್ವರ್ ಪ್ರಾಬ್ಲಮ್ಗಳಿಂದ ಒಂದೆರಡು ಕ್ಯಾಂಪ್ಗಳು ನಮಗೂ ಸಹ ಸ್ವಲ್ಪ ಕಿರಿಕಿರಿ ಆಗಿದೆ. ಆದರೆ ನಂತರ ಸತತವಾಗಿ ನಮ್ಮ ಒಂದು ಪ್ರಯತ್ನದ ಮುಖಾಂತರ ಆ ಕ್ಯಾಂಪ್ಗಳನ್ನು ಜಾಸ್ತಿ ಮಾಡಿ ಮತ್ತು ನಾವು ಕೆಲವು ಆಯ್ದ CSC ಸೆಂಟರ್ಗಳನ್ನೇ ಆಯ್ಕೆ ಮಾಡಿಕೊಂಡು ನಾವು ಕ್ಯಾಂಪ್ಗಾಗಿ ಬೇರೆ ಬೇರೆ ಕಡೆ ಮಾಡದೆ ಕೆಲವು CSC ಸೆಂಟರ್ಗಳನ್ನು ಮಾತಾಡಿ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ತನಕ ನೀವು ಅಲ್ಲಿ ಹೋಗಿ ಅಲ್ಲಿ ಮಾಡ್ತಾರೆ ಅಂತ ಹೇಳುವಂಥ ಮಾಹಿತಿಗಳನ್ನು ಕೊಟ್ಟು ಆ ರೀತಿಯಾಗಿ ನಾವು ಜನರನ್ನು PM ವಿಶ್ವಕರ್ಮ ಯೋಜನೆಯೊಳಗೆ ಬರುವಂತೆ ಪ್ರಯತ್ನ ಪಟ್ಟಿದ್ದೇವೆ.
1: ಉಡುಪಿ ಜಿಲ್ಲೆಯಲ್ಲಿ PM ವಿಶ್ವಕರ್ಮ ಯೋಜನೆಯಡಿ ಅನೇಕ ರೀತಿಯ ವೃತ್ತಿಗಳಿಗೆ ತರಬೇತಿಗಳನ್ನು ನೀಡಿದ್ದು ಮತ್ತು ಅರಿವು ಕಾರ್ಯಕ್ರಮಗಳನ್ನು ಕೂಡ ಮತ್ತು ಈ ಒಂದು PM ವಿಶ್ವಕರ್ಮ ಯೋಜನೆಗಳು ಅನುಷ್ಠಾನಗೊಳಿಸುವಲ್ಲಿ ತಮ್ಮ ಪ್ರಯತ್ನಗಳು ಬಹಳ ದೊಡ್ಡದು. ಹಾಗಾಗಿ ಫಲಾನುಭವಿಗಳ ಸಂಖ್ಯೆಗಳು ಎಷ್ಟಿದೆ ಸರ್ ಅಂತೇಳಿ?
0: ಈಗ ಫಲಾನುಭವಿಗಳ ಸಂಖ್ಯೆಯನ್ನು ನೋಡ್ತಾ ಹೋದರೆ ನಮ್ಮಲ್ಲಿ ಟೈಲರ್ ಏನು ದರ್ಜಿ ಅಂತ ಏನು ಹೇಳ್ತಾರೆ ಅವರು 3,000 ಚಿಲ್ಲರೆ 3,000 ಹೆಚ್ಚಿಗೆ ಅರ್ಜಿಗಳನ್ನು ಸಲ್ಲಿಸಿರ್ತಾರೆ. ಅದರ ನಂತರ ಕಾರ್ಪೆಂಟರ್ ಮೂರನೇ ಸ್ಥಾನದಲ್ಲಿ ಕಾರ್ಪೆಂಟರ್ ಬರ್ತಾರೆ, ಅವರು 1,200 ಆಸ್ಪಾಸ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅವರು ಸಹ 500 ಹತ್ರ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಫಿಶ್ಮೇಕರ್ಸು 1,300 ಸಮಥಿಂಗ್ ಅರ್ಜಿಯನ್ನು ಅವರು ಸಲ್ಲಿಸಿದ್ದಾರೆ. ಫಿಶ್ ಮೇಕರ್ಸ್ ನಮ್ಮ ಉಡುಪಿ ಜಿಲ್ಲೆಗೆ ಸೀಮಿತವಾಗಿ ನಾನು ಹೇಳ್ತಾ ಇದ್ದೇನೆ. ನಂತರ ಬಾಸ್ಕೆಟ್ ಮೇಕರು, ಹೀಗೆ ನಮ್ಮ ಅಕ್ಕಸಾಲಿಗರಾದ್ರಿಂದ 450 ಅಧಿಕ ಮಂದಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹೀಗೆ ಟೋಟಲ್ ಆಗಿ ಒಟ್ಟು ನಮ್ಮ ಜಿಲ್ಲೆಯಲ್ಲಿ 7,900 ಮಿಕ್ಕಿದ ಅರ್ಜಿಗಳು PM ವಿಶ್ವಕರ್ಮ ಯೋಜನೆ ಅರ್ಜಿಗಳು ಸಲ್ಲಿಕೆಯಾಗಿದೆ.
1: PM ವಿಶ್ವಕರ್ಮ ಯೋಜನೆಯಡಿ ನಾವು ಟೂಲ್ ಕಿಟ್ಟುಗಳನ್ನು ನೀಡುವಂಥದ್ದು ಅಂತ ಹೇಳ್ತಾರೆ. ಈ ಟೂಲ್ ಕಿಟ್ಟುಗಳು ಮತ್ತು ಕೌಶಲ್ಯಗಳನ್ನು ಪಡ್ಕೊಂಡ ನಂತರ ಆ ಒಂದು ವೃತ್ತಿಗೆ ಸಂಬಂಧಪಟ್ಟಂತಹ ಪ್ರಾಡಕ್ಟ್ಗಳಿರ್ಬೋದು, ವಸ್ತುಗಳನ್ನು ಉತ್ಪಾದನೆ ಮಾಡಿದ ನಂತರ ಮಾರುಕಟ್ಟೆ ವ್ಯವಸ್ಥೆಗಳು ಹೇಗಿದೆ ಸರ್?
0: ನಮ್ಮ PM ವಿಶ್ವಕರ್ಮ ಯೋಜನೆಯ ಒಂದು ಇದರಲ್ಲಿ ಟ್ರೈನಿಂಗ್ ಆಗಿ ಅದ ನಂತರ ನೆಕ್ಸ್ಟ್ ಸ್ಟೆಪ್ ಇರುವುದಂದ್ರೆ ಟೂಲ್ ಕಿಟ್ ಬರುವಂಥ ಟೂಲ್ ಕಿಟ್ಟು ನಮ್ಮ ಕುಲಕಸಬು ಏನುಂಟು ಆ ಕುಲಕಸಬಿಗೆ ಬೇಕಾದಂಥ ಟೂಲ್ ಕಿಟ್ಗಳನ್ನು ಕೊಡ್ತಾರೆ. ಒಳ್ಳೆಯ ಕ್ವಾಲಿಟಿಯ ಒಳ್ಳೆಯ ಟೂಲ್ ಕಿಟ್ಗಳನ್ನೇ ಕೊಟ್ಟಿದ್ದಾರೆ. ಸ್ವಲ್ಪ ಪೋಸ್ಟಲ್ ಬರುವುದು ಸ್ವಲ್ಪ ಒಂಚೂರು ಪಾರು ಡಿಲೇ ಆಗಿದೆ, ಬಿಟ್ಟರೆ ಒಳ್ಳೆಯ ಕ್ವಾಲಿಟಿ ಇರತಕ್ಕಂಥ ಟೂಲ್ ಕಿಟ್ಗಳನ್ನು ಕೊಟ್ಟಿದ್ದಾರೆ. 15,000 ಟೂಲ್ ಕಿಟ್ ನಮ್ಮ ಅಕ್ಕಸಾಲಿಗರಿಗೆ 15,000 ಟೂಲ್ ಕಿಟ್ ಕೊಟ್ಟಿದ್ದಾರೆ. ಬೇರೆ ಬೇರೆ ವೃತ್ತಿಯಲ್ಲಿರೋರಿಗೂ ಬೇರೆ ಬೇರೆ ಒಳ್ಳೆಯ ರೀತಿಯ ಟೂಲ್ ಕಿಟ್ಗಳನ್ನು ಕೊಟ್ಟಿದ್ದಾರೆ. ಈ ಕೌಶಲ್ಯ ಅಭಿವೃದ್ಧಿಗೆ ನಾವು ಏನು ಟ್ರೈನಿಂಗ್ಗೆ ಅಟೆಂಡ್ ಆಗ್ತೇವೆ, 7 ದಿವಸ ಟ್ರೈನಿಂಗಿಗೆ ಅಟೆಂಡ್ ಆದಾಗ ಅಲ್ಲಿರಲ್ಲಿ ಎಲ್ಲ ಮಾಹಿತಿಗಳನ್ನು ಅವರು ಒದಗಿಸ್ತಾರೆ. ನಾವು ಯಾವ ರೀತಿ ನಮ್ಮ ಕೌಶಲ್ಯ ಅಭಿವೃದ್ಧಿ ಮಾಡ್ಬೋದು, ಯಾವ ರೀತಿ ಆನ್ಲೈನ್ ಮುಖಾಂತರ ನಾವು ನಮ್ಮ ಪ್ರಾಡಕ್ಟ್ಗಳನ್ನು ಯಾವ ರೀತಿ ಸೇಲ್ ಮಾಡಿಸ್ಬೋದು, ಈ ಆನ್ಲೈನಿಗೆ ನಾವು ಯಾವ ರೀತಿಯಲ್ಲಿ ಆನ್ಲೈನಿಗೆ ಹೋಗ್ಬೋದು, ಆ ಮಾಹಿತಿಗಳನ್ನು

0: ಅವರು ಪಿನ್ ಟು ಪಿನ್ ಸೆಂಟರ್ನವ್ರು ಕೊಡ್ತಾರೆ. ಆ ಮಾಹಿತಿಯನ್ನು ಆಧರಿಸಿ ನಾವು ಏನು ಒಂದು ಪ್ರಾಡಕ್ಟನ್ನು ತಯಾರು ಮಾಡಿದರೆ ಆ ಪ್ರಾಡಕ್ಟನ್ನು ಯಾವ ರೀತಿಯಲ್ಲಿ ನಾವು ಸೇಲ್ಸ್ ಮಾಡ್ಬೋದು ಅಥವಾ ಯಾವ ರೀತಿ ಆ ಆನ್ಲೈನ್ ಮುಖಾಂತರ ನಾವು ಕಸ್ಟಮರ್ಗಳನ್ನು ಸೆಳಿಬೋದು ಅನ್ನುವಂಥ ಮಾಹಿತಿಗಳೆಲ್ಲವೂ ಸಹ ನಮ್ಮ ಟ್ರೈನಿಂಗ್ನಲ್ಲಿ ಅತ್ಯುತ್ತಮವಾಗಿ ನೀಡಿರ್ತಾರೆ.
1: ಈ PM ವಿಶ್ವಕರ್ಮ ಯೋಜನೆಯ ಎಲ್ಲ ಮಾಹಿತಿಗಳನ್ನು ಕೇಳ್ತಿರುವಂತಹ ಕೇಳುಗರಿಗೆ ಈಗ ಅನಿಸ್ತದೆ, ನನಗೂ ಕೂಡ ಈ ಒಂದು ಯೋಜನೆಗೆ ಅರ್ಜಿ ಹಾಕ್ಬೋದಿತ್ತಲ್ವ ಅಂತೇಳಿ. ಹಾಗಾಗಿ ಈಗಲೂ ಕೂಡ ಈ ಒಂದು ಅರ್ಜಿ ಸಲ್ಲಿಕೆಗೆ ಅವಕಾಶಗಳು ಇದೆಯಾ ಸರ್? ಹಾಗಾದರೆ ಅವರು ಎಲ್ಲಿ ಭೇಟಿಯಾಗಬೇಕು?
0: ಅಲ್ಲಿ ಈಗಲೂ PM ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸೋರಿಗೆ ಅವಕಾಶ ಈಗಲೂ ಇದೆ. ಸೇಮ್ ಪ್ರೊಸೀಜರ್ CSE ಸೆಂಟರ್ಗಳು, ಅಲ್ಲಿಯೇ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥದ್ದು.
1: ಅಂದರೆ CSE ಸೆಂಟರ್ಗಳು ಅಂತೇಳಿದಾಗ ಈಗಿನ ಒಂದಿಷ್ಟು ಜನರಿಗೆ ಅದರ ಬಗ್ಗೆ ಮಾಹಿತಿಗಳಿಲ್ಲ.
0: CSE ಸೆಂಟರ್ಗಳು ಒಂದು ಗ್ರಾಮವನ್ನು ಅಂತ ಬರ್ತದೆ, ಸೇವಾ ಸಿಂಧು ಅಂತ ಬರ್ತದೆ. ಹಾಗೆಯೇ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ SKDRP ಅಂತೇಳಿ ಒಂದು ಘಟಕ ಇದೆ, ಅದು ಬರ್ತದೆ. ಅದು ಎಲ್ಲ ಸಾಧಾರಣ ಹಳ್ಳಿ ಹಳ್ಳಿಯಲ್ಲಿ ಸಹ ಆ ಘಟಕಗಳಿಂಟು, ಅಲ್ಲಿ ಸಹ ಸಲ್ಲಿಸಬಹುದು. ಹಾಗಾಗಿ ನಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲ. ಅಂದರೆ ನಮಗೆ ಸಿಟಿಗೆ ಬರಬೇಕು, ಹಳ್ಳಿಯಿಂದ ಸಿಟಿಗೆ ಬರಬೇಕು ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ಕೆಲಸದ ಸಂಘಟನೆಗಳಲ್ಲಿ ಸ್ವಲ್ಪ ಮಾಹಿತಿಯನ್ನು ವಿನಿಮಯ ಮಾಡಿಕೊಂಡ್ರೆ ಅದು ತುಂಬ ಸುಲಭ ಆಗ್ತದೆ.
1: ಒಬ್ಬ ಫಲಾನುಭವಿ ವರ್ಷದಲ್ಲಿ ಎಷ್ಟು ಒಂದೇ ಬಾರಿ ಆತನಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶಗಳಿದೆ, ಅಥವಾ ಒಂದು ಕುಟುಂಬದಲ್ಲಿ ಎಷ್ಟು ಜನರಿಗೆ PM ವಿಶ್ವಕರ್ಮ ಯೋಜನೆಯಡಿ ಅರ್ಜಿ ಸಲ್ಲಿಸುವಂಥ ಅವಕಾಶಗಳಿದೆ?
0: ಒಬ್ಬ ಅಭ್ಯರ್ಥಿಗೆ ಒಂದೇ ಸಾರಿ ವರ್ಷದಲ್ಲಿ ಅಂತಲ್ಲ, ಒಂದೇ ಸಾರಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರುವಂಥದ್ದು. ಆದರೆ ಒಂದು ಸಾರಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗೆ ಅವನಿಗೆ ಅವನಿಗೆ ಸಪೋರ್ಟಿಗೆ, ಫೈನಾನ್ಷಿಯಲ್ ಸಪೋರ್ಟಿಗೆ ಎರಡು ಸಾರಿ ಲೋನಿನ ಅವಕಾಶವನ್ನು ಕೊಟ್ಟಿದ್ದಾರೆ. ಪ್ರಥಮ ಹಂತದಲ್ಲಿ 1,00,000 ಸಾಲ ಸೌಲಭ್ಯ ಸಿಗ್ತದೆ. ಅದು 18 ತಿಂಗಳುಗಳಲ್ಲಿ ಮರುಪಾವತಿಯಾಗಬೇಕು. ಮರುಪಾವತಿಯಾದ ನಂತರದಲ್ಲಿ ಅವರಿಗೆ 2,00,000 ಸಾಲ ಸೌಲಭ್ಯವನ್ನು ನೀಡಿರ್ತಾರೆ. ಅದು 20 ತಿಂಗಳಿನಲ್ಲಿ ಮರುಪಾವತಿ ಆಗ್ತಕ್ಕಂಥದ್ದು. ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಅವಕಾಶ. ಅದು ಆ ಅರ್ಜಿ ಸಲ್ಲಿಸುವ ವ್ಯಕ್ತಿ ಇದಕ್ಕಿಂತ ಮೊದಲು ಯಾವುದೇ ಸಬ್ಸಿಡಿ ಸ್ಕೀಮ್ಗಳಲ್ಲಿ ಭಾಗಿಯಾಗಿರಬಾರ್ದು, ಸಬ್ಸಿಡಿ ಸ್ಕೀಮ್ಗಳ ಅಂಡರಲ್ಲಿ ಸಾಲ ಪಡೆದಿರಬಾರ್ದು. ಅವ್ರಿಗೆ ಸಾಲ ಪಡೆದು ಕ್ಲೋಸ್ ಮಾಡಿದರೂ ಸಹ ಸಾಲ ಪಡೆದಿದ್ದರೆ ಈ ಇದರಲ್ಲಿ ಅವರು ಆಯ್ಕೆ ಆಗುವುದಿಲ್ಲ.
1: ಕೊನೆಯದಾಗಿ PM ವಿಶ್ವಕರ್ಮ ಯೋಜನೆ ಇದರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ತಾವು ನೀಡಬೇಕು ಸರ್.
0: PM ನಾನು ಆವಾಗಲೇ ಹೇಳಿದಾಗ PM ವಿಶ್ವಕರ್ಮ ಯೋಜನೆ ಅಂತ ಹೇಳುವಂಥದ್ದು ನಮ್ಮಂಥ ಕುಲಕಸುಬುದಾರರಿಗೆ ಒಂದು ಬೂಸ್ಟರ್ ನೀಡ್ತಕ್ಕಂಥ ಯೋಜನೆ. ಯಾಕಂತೇಳಿದರೆ ನಮ್ಮಲ್ಲಿ ಕುಲಕಸುಬುಗಳಿಗೆ ಯಾರು ಸಹ ಈ ಆರ್ಥಿಕವಾದ ಸಹಾಯವನ್ನು ಮಾಡೋರು ಕಡಿಮೆ. ಕುಲಕಸುಬುಗಳೇ ಹಾಗೆ ನಮ್ಮ ಅದಕ್ಕೆ ಯಾವುದೇ ಸರ್ಟಿಫೈಡ್ ಕುಲಕಸುಬುಗಳು ಇರುವುದಿಲ್ಲ. ಕುಲಕಸುಬು ಅಂತೇಳಿದರೆ ನನ್ನ ತಂದೆ ಮಾಡಿದ್ದನ್ನು ನಾನು ಮಾಡೋದು, ಅವರ ತಂದೆ ಮಾಡಿದ್ದನ್ನು ಅವ್ರು ಮಾಡೋದು, ಆ ರೀತಿ ಕುಟುಂಬದಿಂದ ಬಂದಂಥ ಕೆಲಸಕ್ಕೆ ಕುಲಕಸುಬು ಅನ್ನುವಂಥ ಡೆಫಿನೇಷನ್ ನಮ್ಮದು. ಈಗ ನಾವು ಈ ಕುಲಕಸುಬುಗಳನ್ನು ತಗೊಂಡ್ರೆ ನಮ್ಮ ಹೂಮಾಲೆ ಕಟ್ಟುವವರು ಅವರದ್ದೇ ಒಂದು ವರ್ಗ ಉಂಟು. ಆ ಹೂಮಾಲೆ ಕಟ್ಟುವವರಿಗೆ ಬ್ಯಾಂಕಲ್ಲಿ ಹೋಗಿ ಹೂಮಾಲೆ ಕಟ್ತೇನೆ ಲೋನ್ ಕೊಡಿ ಹೇಳಿದರೆ ಕೆಲವು ಅವರ ಟ್ರಾನ್ಸಾಕ್ಷನ್ ಒಳ್ಳೆದಿದ್ದರೆ ಕೊಡ್ಬೋದು, ಇಲ್ಲ ಅಂತೇಳಿ ಹೇಳುವಂಥದ್ದಲ್ಲ, ಅದು ಕಷ್ಟ ಸಾಧ್ಯ. ಆದರೆ ಈ ಯೋಜನೆಯಲ್ಲಿ ಅವರಿಗೆ ಇಮಿಡಿಯೇಟಾಗಿ ಲೋನ್ ಸಿಗ್ತದೆ. ಮತ್ತು ಅವರ ಏನು ವರ್ಕಿಂಗ್ ಕ್ಯಾಪಿಟಲ್ ಅಥವಾ ಅವರು ಅದಕ್ಕೆ ಏನೊಂದು ಬಳಸ್ಕೊಳ್ಬೋದು ಅದನ್ನು ಬಳಸ್ಕೊಂಡು ಅವರ ಕೌಶಲ್ಯವನ್ನು ಅಭಿವೃದ್ಧಿಪಡಿಸ್ಲಿಕ್ಕೋ ಅಥವಾ ಅವರ ಅಂಗಡಿ ಅಥವಾ ಅವರ ಒಂದು ಮಾರ್ಕೆಟನ್ನು ಜಾಸ್ತಿ ಇಂಪ್ರೂವ್ ಮಾಡಿಕೊಳ್ಳಲಿಕ್ಕೂ ಅದು ಒಂದು ಒಳ್ಳೆಯ ಅವಕಾಶ. ನಮ್ಮ ಈ PM ವಿಶ್ವಕರ್ಮ ಯೋಜನೆ ನಮ್ಮ ಭಾರತ ಸರ್ಕಾರದ ಅಥವಾ ನಮ್ಮ ಪ್ರಧಾನಮಂತ್ರಿಯವರ ಮಹತ್ವಾಕಾಂಕ್ಷಿ ಯೋಜನೆ ಹೌದು. ಅದರಲ್ಲಿ ಒಂದು ಸಣ್ಣ ಸಮಸ್ಯೆ ಅಂತ ಕೇಳಿದರೆ ಎಲ್ಲ ಬ್ಯಾಂಕಿನವರು ಸಹಕಾರ ಒಳ್ಳೆ ಕೊಟ್ಟಿದ್ದರೆ ಇದು ಅತ್ಯಂತ ಸಕ್ಸಸ್ ಆಗ್ತಿತ್ತು. ಅಂದರೆ ಕೆಲವು ಬ್ಯಾಂಕಿನವರು ಒಳ್ಳೆಯ ರೀತಿ ಸಹಕಾರ ಕೊಟ್ಟಿದ್ದಾರೆ, ಅವರು ಯಾವುದೇ ರೀತಿಯ ಇದು ಇರಲಿಲ್ಲ. ನಮ್ಮಲ್ಲಿ ತುಂಬ ಜನ ನಮ್ಮ ಅಕ್ಕಸಾಲಿಗರ ವಿಭಾಗದಲ್ಲಿ ಟ್ರೈನಿಂಗ್ ಆಗಿ ಟೂಲ್ ಕಿಟ್ ಬಂದ ಮೇಲೆ ಲೋನ್ ಕೊಡಲಿಕ್ಕೆ ಬ್ಯಾಂಕಿನವರು ಸ್ವಲ್ಪ ಕಿರಿಕಿರಿ ಮಾಡಿದಾಗ ನಾವು ನಮ್ಮ MP ಮುಖಾಂತರ MP ಹತ್ರ ಮಾತಾಡಿಸಿ MP ಅದಕ್ಕೆ ಲೆಟರ್ ಮಾಡಿದರು. MLA ಅವರು ಯಶಪಾಲ್ ಸೋಣರು ಅದಕ್ಕೆ ಲೆಟರ್ ಮಾಡಿದರು. ಹೀಗೆಲ್ಲ ಮಾಡಿ ಕೆಲವು ಬ್ಯಾಂಕ್ಗಳಿಗೆ MLA ಹತ್ರ ನಾನು ಫೋನ್ ಮಾಡಿಸಿದ್ದೀನಿ, ಹೀಗೆ ಹೀಗೆ ಕೊಡ್ತಾ ಇಲ್ಲ ಅವರು ಅಂತೇಳಿ. ಮತ್ತು ಅವರು ಅದ್ರ ಬಗ್ಗೆ ಮಾಹಿತಿಯನ್ನು ತಗೊಂಡು JDO ಸಂಪರ್ಕ ಮಾಡಿ ಅಂತೇಳಿ ಎಲ್ಲ ಹೇಳಿದಾಗ ನಾವು ಆಲ್ಮೋಸ್ಟ್ ಹೆಚ್ಚಿನವರಿಗೆ ಸಾಲ ಸೌಲಭ್ಯ ಸಿಗುವಂಥ ವ್ಯವಸ್ಥೆಗೆ ನಾವು ಹೋಗಿದ್ದೇವೆ. ಅದೇ ಒಂದು ಸಣ್ಣ ಈ ಬ್ಯಾಂಕಿನವರ ಸಂಪೂರ್ಣ ಸಹಕಾರ ಇದ್ದಿದ್ದರೆ ಇದೊಂದು ಅಭೂತಪೂರ್ವವಾದಂಥ ಯೋಜನೆಯಾಗಿ ರೂಪುಗೊಳ್ತಾ ಇತ್ತು. ಈ ನಮ್ಮ PM ವಿಶ್ವಕರ್ಮ ಯೋಜನೆ ಉಡುಪಿ ಜಿಲ್ಲೆಯಲ್ಲಿ ನಮ್ಮ ಉಡುಪಿ ಜಿಲ್ಲಾ ಚಿನ್ನಬೆಳ್ಳಿ ಕೆಲಸಗಾರರ ಸಂಘದಿಂದ ಏನು ಆಯೋಜನೆಗೊಂಡು 400+ ಅಧಿಕ ಮಂದಿ ಟ್ರೈನಿಂಗನ್ನು ಪಡ್ಕೊಂಡು ಇನ್ನೂ ಸಹ ಅದಕ್ಕೆ ಆಯ್ಕೆ ಏನು ಅರ್ಜಿ ಸಲ್ಲಿಸಲಿಕ್ಕೆ ಬಾಕಿ ಇದ್ದವರಿದ್ದಾರೆ. ಆಯ್ಕೆಗೊಂಡ ನಂತರ ನಮ್ಮ ಸಂಘದ ಸದಸ್ಯರು ಆದಂಥ ಅರುಣಾಚಾರ್ಯರು ನಮ್ಮ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ MSME ವಿಭಾಗದಿಂದ ಆಯ್ಕೆಯಾಗಿರ್ತಾರೆ. ನಮ್ಮ ಇಡೀ ರಾಜ್ಯದಲ್ಲಿ 4 ಜನರಲ್ಲಿ ನಮ್ಮ ಉಡುಪಿ ಜಿಲ್ಲೆಯಿಂದ ಅರುಣಾಚಾರಿ ಪೊಳ್ಳೂರು ಅಂತೇಳುವರು ಈ MSME ವಿಭಾಗದಿಂದ ಆಯ್ಕೆಯಾಗಿರ್ತಾರೆ. ಮತ್ತು

0: ನಮ್ಮ ಪಿ ವಿ ನಾಗರಾಜ್ ಅಂತೇಳಿ ಡೆಲ್ಲಿಯಲ್ಲಿ ಎಮ್ ಎಸ್ ಎಮ್ ಇ ವತಿಯಿಂದ ಈ ನಮ್ಮ ಪಿ ಎಂ ವಿಶ್ವಕರ್ಮ ಯೋಜನೆಯ ಫಲಾನುಭವಿಗಳಿಂದ ಮಿನಿಸ್ಟ್ರಿಂದ ಒಂದು ಸರ್ಟಿಫೈಡನ್ನು ಸಹ ಪಡೆದಿರ್ತಾರೆ. ಮತ್ತು ಮೊನ್ನೆ ನಮ್ಮ ನಿರ್ಮಲಾ ಸೀತಾರಾಮನ್ ನಮ್ಮ ವಿತ್ತ ಮಂತ್ರಿಗಳು ನಮ್ಮ ಜೆ ಜೆ ಪಿ ಸಿಗೆ ಭೇಟಿ ಕೊಟ್ಟಾಗ ನಮ್ಮ ಪಿ ಎಂ ವಿಶ್ವಕರ್ಮ ಯೋಜನೆಯಿಂದ ಒಬ್ಬರು ಒಂದು 40 ವರ್ಷ ಆಸ್ಪಾಸಿನ ಮಹಿಳೆ ಬೆಳ್ಳಿಯ ಕೆಲಸವನ್ನು ಮಾಡಿ ಪಿ ಎಂ ವಿಶ್ವಕರ್ಮ ಯೋಜನೆಯ ಮುಖಾಂತರ ಅದರಿಂದ ಬಂದಂಥ ಹಣದಿಂದ ಬೆಳ್ಳಿಯನ್ನು ಕಂಟಿ ಇಂಥದ್ದನ್ನು ಮಾಡಿ ಅವರು ತನ್ನ ವ್ಯಾಪಾರವನ್ನು ಆರಂಭಿಸಿದರು. ಅದನ್ನು ನೋಡಿ ನಮ್ಮ ಸಚಿವಿಗೆ ಸಂತೋಷವಾಗಿ ಅವರಿಂದಲೇ ಆ ಒಂದು ಕರಿಮಣಿಯನ್ನು ಅವರು ಖರೀದಿ ಮಾಡಿರ್ತಾರೆ ಭೇಟಿ ನೀಡಿದಾಗ. ಇದೆಲ್ಲ ಪಿ ಎಂ ವಿಶ್ವಕರ್ಮ ಯೋಜನೆಯ ಯಶಸ್ಸಿನ ಮಜಲುಗಳು. ಇದು ಸ್ವಲ್ಪ ನಾನು ಇನ್ನೂ ಸಹ ಇದನ್ನೇ ಹೇಳ್ತೇನೆ, ಬ್ಯಾಂಕಿನವರ ಸಹಕಾರ ಸ್ವಲ್ಪ ಒಳ್ಳೆದಿದ್ದರೆ ಇದೊಂದು ಅಭೂತಪೂರ್ವವಾಗಿ ಮೂಡಿ ಬರ್ತಾ ಇತ್ತು. ಅಂದರೆ ಬೇರೆ ಕಡೆ ಬೇರೆ ಬೇರೆ ಇವರಿಗೆಲ್ಲ ಕೊಟ್ಟಿರ್ಬೋದು, ಕೆಲವು ನಮ್ಮಲ್ಲಿ ಈಗ ನಮ್ಮ ಅಕ್ಕ ಸಾಲಿಗೆ ವಿಭಾಗಕ್ಕೆ ಎಲ್ಲ ಬ್ಯಾಂಕಿನವರು ನೀವು ಮೆಷಿನರಿ ಕೊಟೇಷನ್ ಕೊಡಿ ಅಂತ ಕೇಳೋದು. ಅಂದರೆ ಒಂದು ಕೆಲವರೆಲ್ಲ ಅವರಿಗೆ ಏನು ಪಿ ಎಂ ವಿಶ್ವಕರ್ಮ ಯೋಜನೆಯ ಮಾಹಿತಿಗಳು ಹೋಗಿದೆ, ಅವರು ನೋಡಿದ್ದಾರೆ, ಅವರು ಅದಕ್ಕೆ ಸರಿಯಾದ ಸ್ಪಂದನೆಯನ್ನು ನೀಡಿರ್ತಾರೆ. ಬಟ್ ಕೆಲವು ಬ್ಯಾಂಕಿನವರು ನಮಗೆ ನಿಮಗೆ ಮೆಷಿನರಿ ಕೊಟೇಷನ್ ಕೊಡಿ, ಆದರೆ ಆ್ಯಕ್ಚುಲಿ ಆಗಿ ಇದೆ ಅಂತ ಕೇಳಿದರೆ ಮೆಷಿನರಿ ಬೇಸ್ಡ್ ಸ್ಕೀಮ್ ಅಲ್ಲ. ಅವರ ಕೌಶಲ್ಯವನ್ನು ಅಭಿವೃದ್ಧಿ ಮಾಡಲಿಕ್ಕೆ, ಅವರಿಗೆ ಬೇಕಾದಂಥ ಸಲಕರಣೆಗಳನ್ನು ತಗೊಳ್ಳಿಕ್ಕೆ, ಅವರಿಗೆ ಬೇಕಾದಂಥ ವರ್ಕಿಂಗ್ ಕ್ಯಾಪಿಟಲ್ಗೆ ಅದಕ್ಕೆ ಕೊಡ್ತಕ್ಕಂಥ ಒಂದು ಸ್ಕೀಮ್. ಆದ್ದರಿಂದ
1: ಪಿಎಂ ವಿಶ್ವಕರ್ಮ ಯೋಜನೆಯಡಿ ಫಲಾನುಭವಿಯಾಗಿ ಗುರುತಿಸಿಕೊಂಡವರು ಅರುಣಾಚಾರ್ಯ ಪೆರ್ಡೂರು. ಸರ್, ಈಗ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಭಾಗವಹಿಸುವಂಥ ಒಂದು ಅವಕಾಶಗಳ ಜೊತೆಗೆ ಪಿಎಂ ವಿಶ್ವಕರ್ಮ ಯೋಜನೆಯ ತಾವು ಫಲಾನುಭವಿ ಕೂಡ ಆಗಿದ್ದೀರಿ. ಈ ಒಂದು ಫಲಾನುಭವಿಗಳು ಆಗಬೇಕು ಅಂತ ಸಮಯದಲ್ಲಿ ತಾವು ಈ ಅರ್ಜಿ ಸಲ್ಲಿಸಿದಂತಹ ಪ್ರಕ್ರಿಯೆಗಳು ಹೇಗಿತ್ತು, ಮತ್ತು ಮೊದಲು ಯಾರನ್ನು ಭೇಟಿಯಾದ್ರಿ, ಮತ್ತು ಈ ಅರ್ಜಿ ಸಲ್ಲಿಸಿದ ನಂತರ ತಾವು ಯಾವ ರೀತಿಯಲ್ಲಿ ಈ ಒಂದು ಕೌಶಲ್ಯ ಅಭಿವೃದ್ಧಿಗಳನ್ನು ಪಡ್ಕೊಳ್ಳುವಂಥ ರೀತಿಯಲ್ಲಿ ಆರ್ಥಿಕ ನೆರವುಗಳಿರ್ಬೋದು, ಅಥವಾ ಟೂಲ್ ಕಿಟ್ಗಳಿರ್ಬೋದು, ತರಬೇತಿಗಳಿರ್ಬೋದು, ಅಥವಾ ಮಾರುಕಟ್ಟೆ ಇರ್ಬೋದು, ಇದೆಲ್ಲ ಹೇಗೆ ತಮಗೆ ಸಾಧ್ಯವಾಯಿತು ಅಂತೇಳಿ.
2: ನಮಸ್ಕಾರ, ನಾನು ಅರುಣಾಚಾರ್ಯ ಪೆರ್ಡೂರು ಅಂತೇಳಿ. ನಮಗೆ ಪಿ ಎಂ ವಿಶ್ವಕರ್ಮ ಯೋಜನೆಯ ಮಾಹಿತಿಯನ್ನು ಉಡುಪಿ ಜಿಲ್ಲಾ ಚಿನ್ನಬೆಳಗ್ಗೆ ಸಂಘದಿಂದ ಮಾಹಿತಿ ಸಿಕ್ಕಿತ್ತು. ಅದೇ ರೀತಿ ನಾವು ಉಡುಪಿಯಲ್ಲಿರುವಂಥ ಐ ಐ ಜಿ ಜೆ ಸೆಂಟರನ್ನು ಅವರು ಸಂಪರ್ಕಿಸಿ ಐ ಐ ಜಿ ಜಿ ಜೆ ವತಿಯಿಂದ ನಮಗೆ 7 ದಿನಗಳ ಒಂದು ಟ್ರೈನಿಂಗನ್ನು ಸಹ ನೀಡಿದರು. ಆ 7 ದಿನಗಳಲ್ಲಿ ನಮಗೆ ಉತ್ತಮ ರೀತಿಯ ಟ್ರೈನಿಂಗನ್ನು ನೀಡಿದರು. ಅದರ ಮುಖಾಂತರ ಪುನಃ 500 ರೂಪಾಯಿಗಳ ಸ್ಟೇಫಂಡನ್ನು ಸಹ ಕೊಟ್ಟರು. ಊಟ ವಸತಿ ಎಲ್ಲ ಕೊಟ್ಟು ಟ್ರೈನಿಂಗನ್ನು ಒಂದು ವಾರದ ಟ್ರೈನಿಂಗನ್ನು ಕೊಟ್ಟರು. ಮತ್ತು ಎಮ್ ಎಸ್ ಎಮ್ಇ ವತಿಯಿಂದ ನಮಗೆ 1 ಲಕ್ಷದ ಸಾಲ, 18 ತಿಂಗಳಿಗೆ 5% ಬಡ್ಡಿಯಲ್ಲಿ ಸಾಲ ಸಹ ಕೊಟ್ಟರು. ಅದು ನಮಗೆ ಒಂದು ಒಳ್ಳೆಯದಾಯಿತು. ಮತ್ತು 15,000 ಟೂಲ್ ಕಿಟ್ ಸಹ ನಮಗೆ ಕೊಟ್ಟರು. ಮತ್ತು ನಾವು ಈ ಯೋಜನೆಯಡಿಯಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮ ಭಾಗವಹಿಸುವಂಥ ಒಂದು ಸುವರ್ಣ ಅವಕಾಶ ಸಿಕ್ಕಿತ್ತು. ಅದೇ ರೀತಿ ಇತ್ತೀಚೆಗೆ ಒಪ್ಪಿಗೆ ಬಂದಿದ್ದಂಥ ಆರ್ಥಿಕ ಸಚಿವೆ ನಿರ್ಮಲಾ ಸೀತಾರಾಮ ಅವರಿಂದ ಉತ್ತಮ ಸಾಧನೆಗಾಗಿ ಪ್ರಶಸ್ತಿಯನ್ನು ಕೂಡ ಪಡೆಯುವಂಥ ಅವಕಾಶ ನಮಗೆ ಸಿಕ್ಕಿತ್ತು. ಇದರಿಂದ ನಮಗೆ ತುಂಬ ಸಂತೋಷವಾಯಿತು. ಈ ಯೋಜನೆಯನ್ನು ಎಲ್ಲರೂ ಪಡ್ಕೊಳ್ಳಿ ಅಂತೇಳಿ ನಾನು ಹಾರೈಸ್ತೇನೆ.
1: ಸರ್, ಈಗ ಪಿ ಎಂ ವಿಶ್ವಕರ್ಮ ಯೋಜನೆಯಲ್ಲಿ ತಾವು ಏನು ಫಲಾನುಭವಿ ಆಗಿದ್ದೀರಿ, ಜೊತೆಗೆ ರಾಷ್ಟ್ರ ಮಟ್ಟದಲ್ಲಿ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಭಾಗವಹಿಸುವಂಥ ಒಂದು ಸುವರ್ಣಾವಕಾಶಗಳು ಕೂಡ ಇಡೀ ರಾಜ್ಯದಲ್ಲಿ ತಮಗೂ ಕೂಡ ಒದಗಿ ಬಂದ ಅಭಿನಂದನೆಗಳು ಸರ್. ಈ ಸಮಯದಲ್ಲಿ ಈ ಒಂದು ಪಿ ಎಂ ವಿಶ್ವಕರ್ಮ ಯೋಜನೆಯ ಮುಖಾಂತರ ಈಗಿನ ಯುವಕರಿರ್ಬೋದು ಅಥವಾ ಯಾರೆಲ್ಲ ಅರ್ಜಿ ಸಲ್ಲಿಸಬೇಕಂತೇಳಿ ಇದ್ದಾರೆ, ಸೊ ಅವರಿಗೆ ತಮ್ಮ ಕಿವಿಮಾತುಗಳೇನು ಅಂತೇಳಿ.
2: ಈ ಯೋಜನೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಲಿಕ್ಕೆ ಇಚ್ಛೆ ಪಟ್ಟಿದೆ ಎಲ್ಲರೂ ಸಹ ಅರ್ಜಿಯನ್ನು ಸಲ್ಲಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಟ್ರೈನಿಂಗನ್ನು ಪಡ್ಕೊಳ್ಳಿ. ಮತ್ತು ನಮಗೆ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಹಾಗೂ ನಮ್ಮ ಹೆಂಡತಿ ಒಟ್ಟಿಗೆ ಹೋಗುವಂಥ ಒಂದು ಸುವರ್ಣ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಎಲ್ಲ ಖರ್ಚು ವೆಚ್ಚಗಳನ್ನು ಕೂಡ ಅವರೇ ನೀಡಿರುತ್ತಾರೆ.
1: ಪಿ ಎಂ ವಿಶ್ವಕರ್ಮ ಯೋಜನೆಯಡಿ ತಾವು ಫಲಾನುಭವಿ ಆಗಿದೆ ಅಂತೇಳಿ ಗೊತ್ತಾದಾಗ ತಮಗೆ ಏನು ಗುರುತಿನ ಚೀಟಿಗಳನ್ನು ಕೊಟ್ಟರು, ಜೊತೆಗೆ ಏನು ಕೌಶಲ್ಯ ತರಬೇತಿಗಳನ್ನು ಕೂಡ ಕೊಟ್ಟರು, ತಮಗೆ ಬೇಕಾದಂಥ ಆರ್ಥಿಕ ನೆರವುಗಳು ಸಿಗ್ತು ಅಂತ ಹೇಳಿದ್ರಿ. ಈಗ ಮಾರುಕಟ್ಟೆಗಳು ವ್ಯವಸ್ಥೆಗಳು ಹೇಗೆ ತಮಗೆ ಸಿಕ್ತು ಅಂತೇಳಿ.
2: ಮಾರುಕಟ್ಟೆ ವ್ಯವಸ್ಥೆಗಳು ನಮಗೆ ಅದು ಟ್ರೈನಿಂಗಲ್ಲೇ ಡಿಜಿಟಲ್ ಮಾರುಕಟ್ಟೆಯ ಬಗ್ಗೆ ಮತ್ತು ಅದು ಎಲ್ಲ ನಮಗೆ ಈ ಯೋಜನೆಯ ಬಗ್ಗೆ ಪೂರ್ಣ ಮಾಹಿತಿಯನ್ನು ಟ್ರೈನಿಂಗಲ್ಲಿ ನೀಡಿರ್ತಾರೆ. ಹಾಗಾಗಿ ನಮಗೆ ಅದು ಸಹಕಾರಿ ಆಯಿತು.
1: ತಾವು ಯಾವ ವಿಷಯದಲ್ಲಿ

0: ಕೌಶಲ್ಯ ತರಬೇತಿಯನ್ನು ಪಡ್ಕೊಂಡ್ರೆ ಅಂತೇಳಿ.
1: ಅಕ್ಕಸಾಲಿಗ ಇದರಲ್ಲಿ
0: ತಾವು ತರಬೇತಿಯ ಮೂಲಕ ಪಡ್ಕೊಂಡಂತ ತಮ್ಮ ಜ್ಞಾನವನ್ನು ಏನು ಮಾರುಕಟ್ಟೆ ಮೂಲಕ ಹೀಗೆ ತಾವೇ ಉತ್ಪಾದನೆ ಮಾಡಿದಂತ ವಸ್ತುಗಳನ್ನು ಹೇಗೆ ಮಾರಾಟ ಮಾಡ್ತಾ ಇದ್ದೀರಿ, ಸ್ವಂತವಾದಂತ ಉದ್ಯಮಗಳನ್ನು ಇಟ್ಕೊಂಡಿದ್ದೀರಾ ಅಥವಾ ಬೇರೆಯವರಿಗೆ ತಮ್ಮ ಪ್ರಾಡಕ್ಟ್ಗಳನ್ನು ಸೇಲ್ ಮಾಡಿ ಆ ಮೂಲಕ ತಾವು ಏನು ತಮ್ಮ ವ್ಯಾಪಾರವನ್ನು ಮಾಡ್ತಾ ಇದ್ದೀರಾ ಹೇಗೆ?
1: ನಾವು ಸ್ವಂತ ಉದ್ಯಮವನ್ನು ಮಾಡ್ತಿದ್ದೇವೆ, ಅದೇ ರೀತಿ ನಮ್ದು ಗ್ರಾಹಕರಿಗೆ ಸಹ ನಾವು ಈಗ ಮಾಡಿಕೊಡ್ತೇವೆ.
0: ಈ ಒಂದು ಪಿ ಎಂ ವಿಶ್ವಕರ್ಮ ಯೋಜನೆಯಡಿ ತಾವೊಂದು ಫಲಾನುಭವಿಯಾಗಿದ್ದೀರಿ, ಜೊತೆಗೆ ತಮ್ಮ ಜೀವನಕ್ಕೆ ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಆಧಾರ ಸ್ತಂಭ ಕೂಡ ಆಗಿದೆ, ಹಾಗೂ ಒಳ್ಳೆಯ ರೀತಿಯ ಬದುಕಿಗೆ ಇದೊಂದು ರೀತಿಯ ಒಂದು ಒಳ್ಳೆಯ ಯೋಜನೆ ಆಗಿದೆ. ಇದರ ಬಗ್ಗೆ ತಾವು ಮಾತನಾಡಬೇಕು.
1: ಇದೊಂದು ಉತ್ತಮ ರೀತಿಯ ಸ್ಕೀಮು, ಬಹಳಷ್ಟು ಕೌಶಲ ಕುಲಕುಸುಬಗಳ ಪುನರುಜ್ಜೀವನಕ್ಕೆ ತುಂಬ ಸಹಕಾರಿ ಆಯಿತು. ಇದು ಇನ್ನೂ ಕೂಡ ಯಾರಿಗೆಲ್ಲ ಯೋಜನೆಯನ್ನು ಪಡ್ಕೊಳ್ಬೇಕು ಅವರೆಲ್ಲರೂ ಪಡ್ಕೊಳ್ಳಿ ಅಂತೇಳಿ ಹೇಳ್ತೇನೆ.
0: ಒಳ್ಳೆಯದು ಸರ್. ಇದುವರೆಗೆ ಪಿ ಎಂ ವಿಶ್ವಕರ್ಮ ಯೋಜನೆಯಡಿ ಈ ಒಂದು ಯೋಜನೆಯ ಮುಖಾಂತರ ಅನೇಕ ರೀತಿಯ ಫಲಾನುಭವಿಗಳಿಗೆ ಆಧಾರ ಸ್ತಂಭವಾಗಿ ಮತ್ತು ಈ ಒಂದು ಕಾರ್ಯಕ್ರಮ ಏನು ಅನುಷ್ಠಾನಗೊಳಿಸುವಲ್ಲಿ ಏನು ಉತ್ತಮವಾದಂಥ ಪ್ರಯತ್ನಗಳನ್ನು ಮಾಡಿದವರು ರವಿಚಂದ್ರ ಆಚಾರ್ಯ ಮರಳಿಯವರು, ಉಡುಪಿ ಜಿಲ್ಲಾ ಚಿನ್ನ ಬೆಳ್ಳಿ ಕೆಲಸಗಾರರ ಸಂಘದ ಜಿಲ್ಲಾಧ್ಯಕ್ಷರು ಮತ್ತು ಪಿ ಎಂ ವಿಶ್ವಕರ್ಮ ಯೋಜನೆಯಡಿ ಫಲಾನುಭವಿಯಾಗಿ ಗುರುತಿಸಿಕೊಂಡವರು ಅರುಣ್ ಆಚಾರ್ಯ ಪೆರಡೂರು. ನಿಲಯದ ಪರವಾಗಿ ಮತ್ತು ಎಲ್ಲ ಕೇಳುಗರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಸರ್.
1: ಧನ್ಯವಾದಗಳು.

0: ಇದುವರೆಗೆ ಸಮೃದ್ಧಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಯೋಜನೆ ಅಭಿವೃದ್ಧಿ ಬಗೆಗಿನ ಮಾಹಿತಿ ಆಧಾರಿತ ಕಾರ್ಯಕ್ರಮ ಪ್ರಸಾರವಾಯಿತು. ಪಿಎಂ ವಿಶ್ವಕರ್ಮ ಯೋಜನೆ ಬಗ್ಗೆ ಮಾಹಿತಿ ನೀಡಿದವರು ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಜಿಲ್ಲಾಧ್ಯಕ್ಷರಾದ ರವಿಚಂದ್ರ ಆಚಾರ್ಯ ಮರೋಳ್ಳಿ ಉಡುಪಿ ಹಾಗೂ ಅರುಣ್ ಆಚಾರ್ ಪೆರ್ಡೂರು ಇವರು. ಕಾರ್ಯಕ್ರಮದ ಪ್ರಸ್ತುತಿ ಮತ್ತು ನಿರೂಪಣೆ ಪ್ರದೀಪ್ ಡಿಎಂ ಹಾವಂಜೆ. ಇದು ಇಂದಿನ ಸಮೃದ್ಧಿ ಕಾರ್ಯಕ್ರಮ. ನಮಸ್ಕಾರ.
1: ಆಕಾಶವಾಣಿ ಮಂಗಳೂರು

ಕೇಳುಗರೆ, ಇದೊಂದು ಪ್ರಕಟಣೆ. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮವು ದಿನಾಂಕ 28/6/2026 ಭಾನುವಾರ ನಡೆಯಲಿರುತ್ತದೆ. ಎಲ್ಲ ನಾಗರಿಕರು ಹತ್ತಿರದಲ್ಲಿರುವ ಪೋಲಿಯೋ ಬೂತುಗಳಿಗೆ ತಮ್ಮ ತಮ್ಮ 5 ವರ್ಷದ ಒಳಗಿನ ಮಕ್ಕಳನ್ನು ಕರೆದುಕೊಂಡು ಹೋಗಿ ತಪ್ಪದೇ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಯಾವುದೇ ಮಗುವು ಪೋಲಿಯೋ ಲಸಿಕೆಯಿಂದ ವಂಚಿತರಾಗದಂತೆ ಮಾಡುವುದು ನಾಗರಿಕ ಸಮಾಜದ ಜವಾಬ್ದಾರಿಯಾಗಿದೆ. ಪ್ರಕಟಣೆ ಕೇಳಿದಿರಿ.

ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ. ಈ ವಾರ ಪ್ರಸಾರವಾಗಲಿರುವ ಕಾರ್ಯಕ್ರಮದಲ್ಲಿ ದೀರ್ಘಕಾಲದ ಮೂತ್ರಪಿಂಡದ ತೊಂದರೆಗಳು ಮತ್ತು ಪರಿಹಾರ, ಈ ವಿಷಯದ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಡಾಕ್ಟರ್ ಸಂತೋಷ್ ಪೈ. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611, ಎಸ್ಟಿಡಿ ಸಂಖ್ಯೆ 0824, ಮೊಬೈಲ್ ಸಂಖ್ಯೆ 8277038000. ಕೇಳಿ ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.

0: ಉಡುಗೊರೆ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇದೇ ಶುಕ್ರವಾರ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಶಕಟಾಧಿ ವಧೆ ನಡೆಸಿಕೊಡುತ್ತಾರೆ ಯಕ್ಷ ಸಂಗೀತ ನಾದ ವೈಭವಂ ಪರಂಪಳ್ಳಿ ಉಡುಪಿ ಇಲ್ಲಿನ ಸದಸ್ಯರು.
1: ದೊರೆ ಕಂಸನಿಂದ ಅಪ್ಪಣೆಯನ್ನು ಪಡೆದು ಊರು ಊರು ಕೇರಿ ಕೇರಿ ಅಲೆದಾಡಿದೆ. ಎಲ್ಲೆಲ್ಲಿ ನೋಡಿದರೂ ಎಲ್ಲ ಹುಡುಗರು ಅವರು ಇವರು ನನ್ನನ್ನು ನೋಡಿದವರೆಲ್ಲ ದೂರ ಸರಿಯುತ್ತಿದ್ದಾರೆ, ಚಿಟ್ಟನೆ ಚೀರುತ್ತಿದ್ದಾರೆ. ಎಲ್ಲಿ ನೋಡಿದರಲ್ಲಿ ವೈರಿ ಶೇಷ ಕಾಣುವ ಹಾಗಿಲ್ಲ. ಹೀಗೆ ಧಾವಿಸಿದ್ದೆ ಆದ್ರೆ ಕಾರ್ಯದಲ್ಲಿ ಸಫಲತೆಯನ್ನು ಕಾಣುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇದೇ ಶುಕ್ರವಾರ ರಾತ್ರಿ 9:30.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ ಮಂಗಳೂರು. ಯುವವಾಣಿ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಯುವ ಪ್ರತಿಭೆ ರೇಖಾ ಅವರೊಂದಿಗೆ ಮಾತುಕತೆ ಕೇಳುವಿರಿ. ನಡೆಸಿಕೊಡುವವರು ಸಹನಾ ಅಕ್ಷಯ್.

0: ಕೇಳುಗರಿಗೆ ನಮಸ್ಕಾರ. ನಮ್ಮ ಹಿರಿಯರು ಕೆಲಸದ ಬಗ್ಗೆ ಹೀಗೆ ಹೇಳಿದ್ದು ನೀವು ಕೇಳಿಯೂ ಇರಬಹುದು, ಕೇಳದೆ ಇದ್ದದ್ದೂ ಇರಬಹುದು. ಆ ಮಾತು ಏನೆಂದರೆ, ಮನಸ್ಸಿಟ್ಟು ಕೆಲಸ ಮಾಡು ಅಂತ. ಆದರೆ ಇಂದಿನ ಯುಗದ ಯುವಜನತೆಯ ಥಿಯರಿ ಏನಪ್ಪಾ ಅಂದ್ರೆ, ಮನಸ್ಸಿಗೆ ಖುಷಿ ಕೊಡುವ, ನೆಮ್ಮದಿ ಕೊಡುವ ಕೆಲಸವನ್ನು ಮಾತ್ರ ಮನಸ್ಸಿಟ್ಟು ಮಾಡೋದಕ್ಕೆ ಸಾಧ್ಯ ಅಂತ. ಇಂದು ನಾವು ಮಾತನಾಡಿಸೋ ಅತಿಥಿಯು ಹೀಗೆ ಕಿವಿಯೋಲೆ ಎಂಬ ಬ್ರ್ಯಾಂಡ್ನ ಮೂಲಕ ಟೆರಾಕೋಟಾ ಜ್ಯುವೆಲ್ರಿಯ ತಯಾರಿ ಹಾಗೂ ಮಾರಾಟವನ್ನು ಕೈಗೆತ್ತಿಕೊಂಡ ಯುವ ಉದ್ಯಮಿ ರೇಖಾ. ಬನ್ನಿ, ಅವರನ್ನ ಮಾತನಾಡಿಸೋಣ. ನಮಸ್ತೆ ಮೇಡಮ್.
1: ನಮಸ್ತೆ.
0: ಇವಾಗ ತಮ್ಮ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ಹೇಳಿದೆ ಟೆರಾಕೋಟಾ ಜ್ಯುವೆಲ್ರಿ ಅಂತ ಹೇಳಿ. ಈ ಟೆರಾಕೋಟಾ ಜ್ಯುವೆಲ್ರಿ ಅಂತ ಹೇಳಿದ್ರೆ ಏನು, ಹಾಗೆ ಇದರ ಬಗ್ಗೆ ಹೆಚ್ಚಿನ ವಿವರ ನಮ್ಮ ಕೇಳುಗರಿಗೆ ನೀಡಬಹುದಾ ಅಂತ ಹೇಳಿ.
1: ಆಕ್ಚುಲಿ ಟೆರಾಕೋಟಾ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅದು ಮಣ್ಣು, ನ್ಯಾಚುರಲ್ ಮಣ್ಣು. ಸೊ ನಾವು ಕ್ಲೇ ಮಾಡ್ಲಿಂಗಿಗೆಲ್ಲ ಏನು ಮಣ್ಣನ್ನು ಯೂಸ್ ಮಾಡ್ತೇವಲ್ಲ, ಅದರಲ್ಲೇ ಉತ್ತಮ ಕ್ವಾಲಿಟಿಯ ಮಣ್ಣನ್ನು ನಾವು ಬಳಸಿ ಟೆರಾಕೋಟಾ ಜ್ಯುವೆಲ್ರಿಯನ್ನು ಮಾಡುವಂಥದ್ದು. ಈ ಟೆರಾಕೋಟಾ ಜ್ಯುವೆಲ್ರಿಯನ್ನು ಮಾಡಲಿಕ್ಕೆ ಪ್ರೊಸೆಸ್ ಎಲ್ಲ ತುಂಬ ಉಂಟು. ಮೇಯ್ನ್ ಆಗಿ ಅದಕ್ಕೆ ತುಂಬ ಪೇಷನ್ಸ್ ಬೇಕು, ತುಂಬ ಹಾರ್ಡ್ ವರ್ಕಿಂಗ್ ಕೂಡ. ನೋಡೋರಿಗೆ ತುಂಬ ಸಿಂಪಲ್ ಆಗಿ ಕಾಣ್ಬೋದು, ಯಾ ಏನೋ ಒಂದು ಡಿಸೈನ್ ಮಾಡ್ತಾರೆ, ಪೇಂಟ್ ಮಾಡಿ ಕೊಡ್ತಾರೆ ಅಂತ. ಬಟ್ ತುಂಬ ಹಾರ್ಡ್ ವರ್ಕ್ ಇರುವಂಥದ್ದು, ಮತ್ತೆ ತುಂಬ ಟೈಮ್ ತಗೊಳ್ತದೆ ನಿಮ್ಮಿಂದ, ಮತ್ತೆ ನಿಮ್ಮ ಪೇಷನ್ಸ್ ಅನ್ನೋದು ತುಂಬ ಕೇಳ್ತದೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಕೂತು ಬೇಡ ಬಿಟ್ಟು ಬಿಡು ಅಂತ ಅನಿಸಿದ್ದು ಇರಬಹುದು, ಬಟ್ ತುಂಬಾ ಟೈಮ್ ತಗೊಂಡ್ಮೇಲೆ ನಮಗೆ, ನೀವು ಫಸ್ಟಿಗೆ ಹೇಳಿದಾಗೆ ಮನಸ್ಸಿಗೆ ಖುಷಿ ಕೊಡ್ತದೆ ಅದು. ಒಂದ್ಸರಿ ಆ ವರ್ಕಿಗೆ ಕೂತ್ರೆ ಉಂಟಲ್ವಾ, ನಿಮಗೆ ಹಾ ಇದು ಓಕೆ ಮಾಡ್ಬೋದು ಅಂತ ಮನಸ್ಸಿಗೆ ತುಂಬಾ ರಿಲ್ಯಾಕ್ಸ್ ಫೀಲ್ ಕೊಡುವಂತ ವರ್ಕ್ ಇದು. ಮೇಯ್ನ್ ಆಗಿ ನಾವು ಟೆರಾಕೋಟಾ ಜ್ಯುವೆಲ್ರಿಯನ್ನ ಮಾಡುವಾಗ ನಮಗೆ ಮೇಯ್ನ್ ಆಗಿ ಬೇಕಿರುವಂತ ಇಂಗ್ರೀಡಿಯಂಟ್ ಅಂತ ಹೇಳಿದ್ರೆ ಅದರಲ್ಲಿ ಮಣ್ಣು. ಅದರಲ್ಲಿ ಒಳ್ಳೆ ಕ್ವಾಲಿಟಿ ಮಣ್ಣು ತಗೊಳ್ಬೇಕು. ನಾರ್ಮಲ್ ಮಣ್ಣೆಲ್ಲ ತಗೊಂಡ್ರೆ ನೀವು ಜ್ಯುವೆಲ್ರಿ ಡಿಸೈನ್ ಮಾಡುವಾಗೆಲ್ಲ ಹಾಳಾಗ್ತದೆ, ಮತ್ತೆ ಫೈನಲ್ ಪ್ರೊಸೆಸ್ ಬೇಕಿಂಗ್ ಅಲ್ಲಿ ಏನಿರ್ತದಲ್ಲ ಅದರಲ್ಲೆಲ್ಲ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇರ್ತದೆ. ಸೊ ಒಳ್ಳೆ ಕ್ವಾಲಿಟಿ ಮಣ್ಣನ್ನು ತಗೊಂಡು ಅದರಿಂದ ನಿಮಗೆ ಬೇಕಾದಂತ ಡಿಸೈನ್ ಅನ್ನ ಮಾಡ್ಕೊಳ್ಬೇಕು. ಡಿಸೈನ್ ಮಾಡಿದ ಕೂಡಲೇ ಆಯ್ತು ಅಂತಿಲ್ಲ, ಬಿಕಾಸ್ ಅದರ ಡ್ರೈಯಿಂಗ್ ಪ್ರೊಸೆಸ್ ತುಂಬಾ ದಿನ ಇರ್ತದೆ, ಲೈಕ್ ನಮ್ಮ ವೆದರ್ ಮೇಲೆ ಡಿಪೆಂಡ್ ಆಗ್ತದೆ. ಸೊ 10-15 ಡೇಸ್ ಒಳಗಡೆ ಬೇಕದು ಡ್ರೈಯಿಂಗಿಗೆ. ಲೈಕ್ ನಿಮಗೆ ತುಂಬಾ ಹೀಟ್ ಇದೆ ಅಂತ ಹೇಳಿದ್ರೆ ಬೇಗ ಡ್ರೈ ಆಗ್ತದೆ, ಹೊರಗಡೆಯಿಂದ ಡ್ರೈ ಆದಾಗೆ ಕಂಡ್ರೂ ಕೂಡ ಒಳಗಡೆ ಡ್ರೈ ಆಗಿರೋದಿಲ್ಲ ಅದು. ಸೊ ಅದು ತುಂಬಾ ಪ್ರೊಸೆಸ್ ತಗೊಳ್ತದೆ. ನೆಕ್ಸ್ಟ್ ಬೇಕಿಂಗ್. ಬೇಕಿಂಗ್ ಆದ್ಮೇಲೆ ನಾರ್ಮಲ್ ನಮಗೆ ಯಾವ್ದು ಕಲಸ್ಬೇಕು ಅದಕ್ಕೆ ಪೇಂಟ್ ಮಾಡಿ ಅದನ್ನ ಅರೇಂಜ್ ಮಾಡಿ ಕೊಡುವಂತದ್ದು. ಇದಿಷ್ಟ ಅದರ ಪ್ರೊಸೆಸ್ ಆಗಿರ್ತದೆ.
0: ಈಗ ಜ್ಯುವೆಲ್ರಿ ಅಂದ್ರೆ ಇದರಲ್ಲಿ ಕಿವಿಯೋಲೆಗಳು ಇರಬಹುದು ಅಥವಾ ಚೈನ್ ರೀತಿಯಲ್ಲೂ ಇರಬಹುದು.
1: ಹೌದು.
0: ಆದ್ರೆ ಇದಕ್ಕೆ ಹೆಸರು, ತಮ್ಮ ಬ್ರ್ಯಾಂಡಿಗೆ ಹೆಸರು ಕಿವಿಯೋಲೆ ಅಂತ ಹೇಳಿ ಇಡುವ ಉದ್ದೇಶ ಯಾಕೆ ಅಂತ ಹೇಳಿ.
1: ಆಕ್ಚುಲಿ ಒಂದು ಬ್ರ್ಯಾಂಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಫಸ್ಟ್ ಬಂದ ನಮಗೆ ಡೌಟ್ ಎಂತ ಹೆಸರಿಡುದು ಅಂತ. ತುಂಬಾ ತಲೆಗೆಟ್ಕೊಂಡಿದೆ ಎಂತ ಹೆಸರಿಡ್ಬೋದು, ಹೇಗೆ ಹೆಸರಿಡ್ಬೋದು. ಬಿಕಾಸ್ ಹೆಸರಿಟ್ಟು

0: ಮೇಲೆ ಅದು ನಾರ್ಮಲ್ ಆಗಿರಬಾರ್ದು, ಏನೋ ಒಂಥರ ಯುನಿಕ್ ಆಗಿರ್ಬೇಕಂತ ನಾವು ಡಿಸೈಡ್ ಮಾಡಿದ್ವಾ. ಸೊ ಎಂತ ಮಾಡುದು ಅಂತ, ಹೇಗೆ ಹೆಸರಿಡುದು ಅಂತ ಡಿಸ್ಕಸ್ ಮಾಡಿದಾಗ, ಆಕ್ಚುಲಿ ನನ್ನ ಹಸ್ಬೆಂಡ್ ಸಜೆಸ್ಟ್ ಮಾಡಿದ ಹೆಸರದು ಕಿವಿಯೋಲೆ ಅಂತ ಇಡುವ ಅಂತ. ಸೊ ಅದು ಇಡುವಾಗ್ಲೂ ಒಂಚೂರು ಲೈಕ್ ನಾರ್ಮಲ್ ಕಿವಿಯೋಲೆ ಮಾತ್ರ ಅಲ್ಲ, ನಾವು ಸರ ಕೂಡ ಮಾಡ್ತೇವೆ, ಹಾಗಿರುವಾಗ ಖಾಲಿ ಕಿವಿಯೋಲೆ ಹೆಸರಿಟ್ರೆ ಆಗ್ತದಾ, ಅದು ಡೌಟ್ ಬಂತು. ಬಟ್ ಇಲ್ಲ, ಅದು ಮಣ್ಣಿಂದು ಅಂತ ಹೇಳುವಾಗ ಮಣ್ಣಂತ ಮಣ್ಣಿನಿಂದ ಜುವೆಲ್ಸ್ ಮಾಡೋದೇ ಅದು ಯುನಿಕ್ನೆಸ್. ಸೊ ಹೆಸರು ಕೂಡ ಯುನಿಕ್ ಆಗಿರಲಿ ಅಂತ ಕಿವಿಯೋಲೆ ಅಂತಾನೆ ಡಿಸೈಡ್ ಮಾಡಿ ಇಟ್ಟಂತ ಹೆಸರು. ಆ ಹೆಸರು ಕೊಟ್ಟದ್ದು ಹೌದು ನನ್ನ ಹಸ್ಬೆಂಡ್ ಡಿಸೈಡ್ ಮಾಡಿದಂತ ಹೆಸರು.
1: ಈಗ ಅದೇ ಖಂಡಿತ ತಾವು ಹೇಳಿದ್ರಿ ಬೇಕಿಂಗ್, ಆಮೇಲೆ ಅದು ಇಷ್ಟು ಸಮಯ ಒಣಗ್ಬೇಕು ಅಂತ ಹೇಳಿ.
0: ಹೌದು,
1: ಇದನ್ನ ಈ ಜುವೆಲ್ರಿಯನ್ನ ಎಲ್ಲರೂ ಮಾಡಬಹುದಾ ಅಥವಾ ಈ ಆರ್ಟಿಸ್ಟ್ಗಳಿರ್ತಾರಲ್ಲ ಅವ್ರು ಮಾತ್ರ ಮಾಡೋದಕ್ಕೆ ಸಾಧ್ಯನಾ?
0: ಹಾಗೇನಿಲ್ಲ, ಆರ್ಟಿಸ್ಟ್ಗಳೇ ಮಾಡ್ಬೇಕಂತಿಲ್ಲ, ಎಲ್ಲರೂ ಮಾಡ್ಬೋದು. ಆಕ್ಚುಲಿ ನಾನು ನಾನ್ ಆರ್ಟಿಸ್ಟ್, ಆರ್ಟಿಸ್ಟ್ ಅಲ್ಲ ನಾನು. ನಾನು ಆಕ್ಚುಲಿ ಸ್ಟಾರ್ಟ್ ಮಾಡಿದ್ದು ಏನಾದ್ರು ಮಾಡ್ಬೇಕಂತಲೇ ಸ್ಟಾರ್ಟ್ ಮಾಡಿದ್ದು. ನಮಗೆ ಏನಂತ ಹೇಳಿದ್ರೆ ಮಾಡ್ಲಿಕ್ಕೆ ಮನಸ್ಸಿರ್ಬೇಕು ಮೊದಲನೇದಾಗಿ. ಏನಾದ್ರೂ ಮಾಡ್ಬೇಕಂತ ಡಿಸಿಷನ್ ಎಲ್ಲರೂ ತಗೊಳ್ತಾರೆ, ಬಟ್ ನಾವೇನ್ ಮಾಡ್ತೇವಲ್ಲ ಅದ್ರ ಮೇಲೆ ಶ್ರದ್ಧೆ ಇರಬೇಕು, ಮನಸ್ಸಿರ್ಬೇಕು ಮಾಡ್ಲಿಕ್ಕೆ. ಸೊ ಆತರ ಎಲ್ರು ನಾರ್ಮಲ್ ಡಿಸೈನ್ಸ್ ಅದೇನು ವರ್ಕ್ ಪೇಂಟ್ ಪೇಂಟ್ ಎಲ್ಲ ಬಂದ ಕೂಡ ಆರ್ಟಿಸ್ಟ್ಗಳೇ ಮಾಡುವಂತದ್ದಂತೆಲ್ಲ ಕಲ್ತು ಮಾಡ್ಬೋದು. ಕಲ್ತ್ರೆ ಎಲ್ರು ಕೂಡ ಮಾಡ್ಬೋದು ಅದನ್ನು.
1: ಇನ್ನು ಅದೇ ತಾವು ಡಿಸೈನ್ ಗಳನ್ನ ಹೇಳಿದ್ರೆ ನಮ್ಗೆ ಬೇಕಾದ ಡಿಸೈನ್ ಗಳನ್ನ ಮಾಡಬಹುದು ಅಂತ ಹೇಳಿ.
0: ಹೌದು,
1: ಇದಕ್ಕೆ ಆ ಮಣ್ಣು ಸಪೋರ್ಟ್ ಮಾಡ್ತದಾ ಹೇಗೆ?
0: ಹೌದು, ಖಂಡಿತವಾಗಿ ಸಪೋರ್ಟ್ ಮಾಡ್ತದೆ. ಯಾಕಂದ್ರೆ ನಾವು ತಗೊಳ್ಳುವಂತ ಮಣ್ಣು ಉತ್ತಮ ಕ್ವಾಲಿಟಿದಾಗಿದ್ರೆ, ಬೆಟರ್ ಕ್ವಾಲಿಟಿದಾಗಿದ್ರೆ ಖಂಡಿತವಾಗ್ಲೂ ಅದು ಒಳ್ಳೆ ಮಣ್ಣಾಗಿರ್ತದೆ. ಸೊ ಈಗ ಕೆಲವು ಕಡೆ ಏನಾಗಿದೆ ಅಂತ ಹೇಳಿದ್ರೆ ಜುವೆಲ್ರಿ ಮಾಡ್ಲಿಕ್ಕಂತಲೇ ಮಣ್ಣು ರೆಡಿ ಮಾಡಿ ಕೊಡ್ತಾರೆ. ಸೊ ನಾವು ನಾರ್ಮಲ್ ಕ್ಲೇ ಮಾಡ್ಲಿಂಗ್ ಆವೆ ಮಣ್ಣು ಏನಿರ್ತದಲ್ಲ ಅದನ್ನ ಮತ್ತೆ ಅವರು ಒಂದೆರಡು ಮೂರು ಸ್ಟೆಪ್ಸ್ ಕ್ಲೀನ್ ಮಾಡಿ ಅದರಲ್ಲಿರುವಂತ ಕಲ್ಲು ಮಣ್ಣನ್ನೆಲ್ಲ ತೆಗೆದು ಆ ಪ್ಯೂರ್ ಮಣ್ಣನ್ನ ಮತ್ತೆ ಒಂಚೂರು ಒಳ್ಳೆ ಕ್ವಾಲಿಟಿಗೆ ತಂದು ಸೇಲ್ ಮಾಡ್ತಾರೆ. ಸೊ ಈಗ ಜುವೆಲ್ರಿಗಂತಲೇ ಮಣ್ಣು ಅವೈಲೇಬಲ್ ಇರೋದ್ರಿಂದ ಆ ಮಣ್ಣು ನಿಮಗೆ ಯೂಸ್ ಆಗ್ತದೆ ಜುವೆಲ್ರಿ ಮಾಡ್ಲಿಕ್ಕೆ.
1: ಈಗಿನ ಯುವಜನತೆ ತಿನ್ನುವ ವಿಷಯದಲ್ಲಿ ಆಗ್ಲಿ ಅಥವಾ ತಾವೊಂದು ಉಡುವ ಉಡುಗೆ ತೊಡುಗೆ ಯಾವುದೇ ಆಗ್ಲಿ ಹ್ಯಾಂಡ್ ಮೇಡ್ ಇದ್ರೆ ಜಾಸ್ತಿ ಇಷ್ಟಪಡ್ತಾರೆ, ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು?
0: ಆಕ್ಚುಲಿ ನಿಮ್ಗೆ ಹ್ಯಾಂಡ್ ಮೇಡ್ ಅಂತ ಹೇಳಿದ್ರೆ, ಹೌದು, ಈಗ ನಾವು ಎರಡು ಪಾರ್ಟ್ ತಗೊಳ್ಳಿದ್ರೆ ಒಂದು ಹ್ಯಾಂಡ್ ಮೇಡ್ ಮತ್ತೊಂದು ಮೆಷಿನ್ ಮೇಡ್. ಮೆಷಿನ್ ಮೇಡ್ ಅಂತ ಹೇಳಿದ್ರೆ ನಿಮ್ಗೆ ಸೇಮ್ ಕಾಪೀಸ್ ಸಿಗ್ತದೆ. ಸೊ ಅದರದ್ದು ನೀವೀಗ ಬಟ್ಟೆ ಆಗಿರ್ಬೋದು ಅಥವಾ ಜುವೆಲ್ರೀಸ್ ಆಗಿರ್ಬೋದು, ಸೇಮ್ ಮೆಷಿನ್ ಮೇಡ್ ಆಗಿರೋದ್ರಿಂದ ಅದರ ಕಾಪೀಸ್ ತುಂಬಾ ಜನರ ಹತ್ರ ಸಿಗ್ತದೆ ನಿಮ್ಗೆ. ಬಟ್ ಹ್ಯಾಂಡ್ ಮೇಡ್ ಅಂತ ಹೇಳಿದ್ರೆ ಆಕ್ಚುಲಿ ನಾವು ಹೇಗೆ ಮಾಡ್ತೇವೆ ಅಂತ ಹೇಳಿದ್ರೆ, ನಿಮಗೆ ಹೇಳಿದ ಕಲರ್, ನೀವು ಹೇಳಿದ ಡಿಸೈನ್, ನಿಮಗೆ ಹೇಗೆ ಬೇಕಲ್ಲ, ನಿಮಗೆ ಹೇಗೆ ಇಷ್ಟ ಆಗ್ತದೆ, ಯಾವ ರೀತಿ ಬಂದ್ರೆ ಖುಷಿ ಆಗ್ತದೆ, ಅದನ್ನ ಹೇಳಿ ನೀವೇ ಹೇಳಿ ನಿಮಗೆ ಬೇಕಾದ ರೀತಿ ಮಾಡಿಸುವಂತದ್ದು ಹ್ಯಾಂಡ್ ಮೇಡ್. ಸೊ ಹ್ಯಾಂಡ್ ಮೇಡ್ ಮಾಡುವಾಗ ಕೂಡ ನಾವು ಕೂಡ ಅಷ್ಟೇ ಅದನ್ನ ತುಂಬಾ ಕೇರ್ ಮಾಡ್ತೇವೆ, ಬಿಕಾಸ್ ಅವರಿಗೆ ಬೇಕು ಅಂತ ಅವ್ರು ತುಂಬಾ ಆಸೆಯಿಂದ ಕೇಳ್ತಾರೆ ನಮಗೆ ಈ ತರ ಮಾಡಿಕೊಡಿ ಅಂತ. ಸೊ ಅವರಿಗೆ ಬೇಕಾದ ರೀತಿಯಲ್ಲಿ, ಅವರಿಗೆ ಇಷ್ಟವಾಗುವ ರೀತಿಯಲ್ಲಿ ನಾವು ಮಾಡಿಕೊಡ್ತೇವೆ. ಸೊ ಅದು ಡಿಫ್ರೆನ್ಶಿಯೇಟ್ ಆಗ್ತದೆ ಅಲ್ಲಿ ಮೇಯ್ನ್ ಆಗಿ.
1: ಇನ್ನು ಈ ಟೆರಕೋಟ ಜುವೆಲ್ರಿಗೆ ಬಳಸುವಂತಹ ಸಾಧನಗಳು ಯಾವುದು ಎಲ್ಲ ಅಂತ
0: ಹೇಳಿ? ಸಾಧನಗಳು ಅಂತ ಬಂದ್ರೆ ಆಕ್ಚುಲಿ ಮೇಯ್ನ್ ಆಗಿ ನಾವು ಟೆರಕೋಟದಲ್ಲಿ ಶೇಪ್ ಕಟ್ಟರ್ಸ್, ಲೈಕ್ ರೌಂಡ್ ಶೇಪ್ ಆಗಿರ್ಬೋದು, ಸ್ಕ್ವೇರ್ ಶೇಪ್ ಆಗಿರ್ಬೋದು, ಆ ಶೇಪ್ ಕಟ್ಟರ್ಸ್ ಅನ್ನ ಯೂಸ್ ಮಾಡ್ತೇವೆ. ಮತ್ತೆ ಟೂಲ್ಸ್ ಎಲ್ಲ ನಾರ್ಮಲ್ಸ್, ನೀವು ಅದಕ್ಕೆ ಸ್ಪೆಷಲೈಸ್ಡ್ ಟೂಲ್ಸ್ ಅಂತ ಇನ್ವೆಸ್ಟ್ ಮಾಡ್ಬೇಕಂತಿಲ್ಲ. ನಾರ್ಮಲ್ ಆಗಿ ನಿಮಗೆ ಒಂದು ರೌಂಡ್ ಪೆಂಡೆಂಟ್ ಮಾಡ್ತೀರಾ, ಆ ಪೆಂಡೆಂಟ್ ಅಲ್ಲಿ ಇನ್ನೊಂದು ಸಣ್ಣ ರೌಂಡ್ ಕೊಡ್ಬೇಕಂತ ಹೇಳಿದ್ರೆ ನೀವು ಪೆನ್ ಇದ್ದು ಟಾಪ್ ಯೂಸ್ ಮಾಡ್ಬೋದು. ಅದು ಬಿಟ್ಟರೆ ಅದನ್ನ ಕಟ್ಟಿಂಗ್ ಡಿಸೈನ್ ಏನಾದಿದ್ರೆ ಮನೇಲಿರುವ ಚಾಕು ಕತ್ತರಿ ಏನ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ಅದಕ್ಕಂತಲೇ ಸ್ಟಾರ್ಟಿಂಗ್ ಅಲ್ಲೆಲ್ಲ ಇನ್ವೆಸ್ಟ್ ಮಾಡ್ಬೇಕಂತಲೇ ಇಲ್ಲ, ನಿಮಗೆ ಹೊಸದಾಗಿ ಟೂಲ್ಸ್ ಬೇಕಂತ. ನಿಮ್ಮ ಹತ್ರ ಯಾವ ಟೂಲ್ಸ್ ಇದೆಯಲ್ಲ ಅದನ್ನ ಯೂಸ್ ಮಾಡ್ಕೊಂಡು ನಿಮಗೆ ಬೇಕಾದ ರೀತಿಯಲ್ಲಿ ಡಿಸೈನ್ ಮಾಡ್ಕೊಳ್ಬಹುದು.
1: ಇನ್ನು ಅದರ ಪೇಂಟಿಂಗ್ ಗೆ ಬರೋದಾದ್ರೆ ಇದೇ ರೀತಿಯ ಪೇಂಟ್ ಅನ್ನ ಯೂಸ್ ಮಾಡ್ಬೇಕು, ಕಂಪಲ್ಸರಿ ಆಗಿ ಇದನ್ನೇ ಯೂಸ್ ಮಾಡ್ಬೇಕು ಅಂತ ಹೇಳಿ ಯಾವ್ದಾದ್ರು ಇದೆಯಾ, ಅಲ್ಲ ಯಾವ್ದನ್ನ ಬೇಕಾದ್ರೂ ಯೂಸ್ ಮಾಡಬಹುದು?
0: ಇಲ್ಲ, ಆತರ ಯಾವ್ದು ಇಲ್ಲ, ಕಂಪಲ್ಸರಿ ಪೇಂಟ್ ಅಂತ ಯಾವುದಿಲ್ಲ. ನಾವು ಎಕ್ರೆಲಿಕ್ ಆಗಿರ್ಬೋದು, ಫೆವಿಕ್ರಿಲ್ ಆಗಿರ್ಬೋದು, ಯಾವ ಪೇಂಟ್ ಕೂಡ ಯೂಸ್ ಮಾಡ್ಬೋದು. ಬಟ್ ಅಷ್ಟೇ, ಯಾವುದು ನಿಮಗೆ ಒಳ್ಳೇದು ಅಂತ ಅನಿಸ್ತದೆ ಅದನ್ನ ನಾವು ಯೂಸ್ ಮಾಡ್ಬೋದು, ಮತ್ತೆ ಒಳ್ಳೆ ಕ್ವಾಲಿಟಿ ಯೂಸ್ ಮಾಡಿದ್ರೆ ಆಯ್ತು ಅಷ್ಟೇ.
1: ತಾವೀಗ ಹೇಳಿದ್ರಿ ಯಾವುದೇ ಪೇಂಟ್ ಅನ್ನು ಬೇಕಿದ್ರು ಯೂಸ್ ಮಾಡಬಹುದು ಅಂತೇಳಿ, ಹಾಗಿದ್ರೆ ಈ ಟೆರಕೋಟ ಜುವೆಲ್ರಿಯನ್ನು ಬಳಸುವ ವಿಧಾನ ಹೇಗೆ? ಅಂದ್ರೆ ನಾವು ಡೈಲಿ ವೇರ್ ಮಾಡಬಹುದಾ, ನೀರಿಗೆ ನಾವು ತಾಗಿಸಬಹುದಾ ಅಂತ ಹೇಳಿ.
0: ಆಕ್ಚುಲಿ ಎಲ್ಲರೂ ಹೆಚ್ಚಾಗಿ ಕೇಳುವಂತ ಒಂದೇ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ಟೆರಕೋಟ ಜುವೆಲ್ರಿಗೆ ನೀರು ಬಿದ್ರೆ ಅದು ಹಾಳಾಗುದಿಲ್ವಾ? ಯಾಕಂದ್ರೆ ಎಲ್ಲರ ಮೈಂಡ್ ಸೆಟ್ ಹೇಗಿರ್ತದೆ, ಮಣ್ಣು ಮಣ್ಣಿಗೆ ನೀರು ಬಿದ್ರೆ ಅದು ಹಾಳಾಗ್ತದೆ, ಅದು ಮೇಯ್ನ್ ಆಗಿರ್ತದೆ. ಬಟ್ ಆಕ್ಚುಲಿ ಈ ಟೆರಕೋಟ ಜುವೆಲ್ರಿ ಬೇಕಾಗಿರ್ತದೆ. ಸೊ ಜಸ್ಟ್ ಡಿಸೈನಿಂಗ್ ಮಾತ್ರ ಅಲ್ಲ, ಅದ್ರ ಮಿಡಲ್ ಅಲ್ಲಿ ಒಂದು ಪ್ರೊಸೆಸ್ ಇರ್ತದೆ ಬೇಕಿಂಗ್ ಅಂತ. ಆ ಪ್ರೊಸೆಸ್ ಆದ್ಮೇಲೆ ನಿಮಗೆ ಅದು ಪೇಂಟ್ ಆಗಿ ಬರುವಂತದ್ದು. ಸೊ ನೀವು ಅದನ್ನ ಡೈಲಿ ವೇರ್ ಮಾಡ್ಬೋದು, ಮತ್ತೆ ನಾರ್ಮಲ್ ಆಗಿ ನೀವು ಹೇಳಿದಾಗೆ ನೀರು ಬಿದ್ರೆ ಏನಾಗುದಿಲ್ಲ. ನೀವು ಬೇಕಿದ್ರೆ ನಾವು ಸ್ಯಾಂಪಲ್ ತೋರಿಸ್ತೇವೆ, ಹೇಗಂದ್ರೆ ಪೇಂಟಿಂಗ್ ಎಲ್ಲ ಫಿನಿಶ್ ಆದ್ಮೇಲೆ ಆ ಪೆಂಡೆಂಟ್ ಅನ್ನು ಬೇಕಿದ್ರೆ ನೀರಲ್ಲಿ ಹಾಕಿಡ್ಬೋದು, ಅದು ಚೂರು ಡ್ಯಾಮೇಜ್ ಆಗುದಿಲ್ಲ. ಸೊ ಹಾಗಿರ್ಬೇಕಾದ್ರೆ ಡೈಲಿ ವೇರ್ ಕೂಡ ಮಾಡ್ಬೋದು. ಬಟ್ ಒಂದು ಏನಂತ ಹೇಳಿದ್ರೆ, ನಿಮ್ಮ ನಾರ್ಮಲ್ ಆರ್ನಮೆಂಟ್ಸ್ ಏನುಂಟಲ್ಲ, ಲೈಕ್ ಮೆಷಿನ್ ಮೇಡ್ ಆರ್ನಮೆಂಟ್ಸ್ ಏನಿದೆ, ಅದಕ್ಕಿಂತ ಸಪ್ರೇಟ್ ಇಡ್ಬೇಕು. ಬಿಕಾಸ್ ಯಾಕಂತ ಹೇಳಿದ್ರೆ ಅದ್ರ ಎಡ್ಜಸ್ ಎಲ್ಲ ಶಾರ್ಪ್ ಆಗಿರ್ತದೆ, ಸೊ ಟೆರಕೋಟಕ್ಕೆ ಸ್ಕ್ರಾಚ್ ಆಗುವ ಚಾನ್ಸಸ್ ಇರ್ತದೆ. ಅಷ್ಟಕ್ಕೋಸ್ಕರ ಅದನ್ನೊಂದು ಸಪ್ರೇಟ್ ಆಗಿರ್ಬೇಕು, ಮತ್ತೆ ಅದನ್ನ ತುಂಬಾ ಕೇರ್ ಮಾಡ್ಬೇಕಾಗ್ತದೆ, ನೀವು ಮೇಂಟೈನ್ ಮಾಡ್ಬೇಕಾಗ್ತದೆ. ಅದು ಹಾಕುವಾಗೆಲ್ಲ ನಾರ್ಮಲ್ ಆಗಿ ಸೀದಾ ಹಾಕೊಂಡು ಹೋಗುದಲ್ಲ, ಒಂಚೂರು ಕೇರಿಂದ ಜಾಗ್ರತೆ ಮಾಡಿ ಹಾಕ್ಬೇಕಾಗ್ತದೆ.

0: ಬಿಕಾಸ್ ಟೆರಕಟ್ ಅಂತ ಹೇಳಿದ್ರೆ ಗೊತ್ತಿದೆ, ನಾರ್ಮಲ್ ನಾವು ಮಣ್ಣಿನ ಪಾತ್ರೆ ಏನು ಯೂಸ್ ಮಾಡ್ತೇವಲ್ಲ ಅದೇ, ಅದು ಹೇಗೆ ನಾವು ಕೆಳಗಡೆ ಬಿದ್ದರೆ ಒಡೆದೋಗ್ತದೆ, ಜ್ಯುವೆಲ್ರಿ ಕೂಡ ಹಾಗೆ ಕೆಳಗಡೆ ಬಿದ್ದರೆ ಒಡೆದೋಗ್ತದೆ. ಸೊ ಹಾಗಾಗಿ ತುಂಬ ಕೇರ್ ಮಾಡಬೇಕಾಗ್ತದೆ ಅಷ್ಟೇ.
1: ಈ ಒಂದು ಜ್ಯುವೆಲ್ರಿಯನ್ನು ಅಥವಾ ಈ ಟೆರಕೋಟ ಯಾವುದೇ ಜ್ಯುವೆಲ್ರಿ ಆಗಲಿ, ಒಲೆ ಅಥವಾ ಸರ, ಮಾಡುವಾಗ ಬರುವಂತಹ ಚಾಲೆಂಜ್ಗಳು ಏನೇನು?
0: ಚಾಲೆಂಜ್ ಏನಂತ ಹೇಳಿದ್ರೆ, ಒಂದು ನಿಮಗೆ ಫಸ್ಟಿಗೆ ಡಿಸೈನ್ ಮಾಡುವಾಗ ಓಕೆ ಒಳ್ಳೆ ರೀತಿಯಲ್ಲಿ ಡಿಸೈನ್ ಕಂಪ್ಲೀಟ್ ಆಗ್ತದೆ. ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ಒಂದು ಡ್ರೈಯಿಂಗ್ ಪ್ರೊಸೆಸ್ ಅಲ್ಲಿ ಸಮಟೈಮ್ಸ್ ಕೆಲವೊಂದು ಪೆಂಡೆಂಟ್ಸ್ ಎಲ್ಲ ಬೆಂಡ್ ಬರ್ತದೆ, ಬಿಕಾಸ್ ನಾವು ಆ ಥಿಕ್ನೆಸ್ ಅಂತ ಇರ್ತದೆ ಅದಕ್ಕೆ, ಅಷ್ಟು ಥಿಕ್ನೆಸ್ ಅನ್ನು ಯೂಸ್ ಮಾಡದಿದ್ರೆ ಅಲ್ಲಿ ಬೆಂಡ್ ಬರ್ತದೆ. ಮತ್ತೆ ಡ್ರೈ ಆದ್ಮೇಲೆ ನಾವು ಬೇಕಿ ಕೊಡ್ತೇವೆ ಹೇಳಿದ್ವಿ, ಸೊ ಅದು ಪೆಂಡೆಂಟ್ ಇರ್ಬೋದು. ಬೇಕಿಂಗ್ ಆದ್ಮೇಲೆ ನಿಮ್ಮ ಕೈಗೆ ಸರಿಯಾಗಿ ಸಿಕ್ಕಿದ್ರೆ ಅದು ತುಂಬಾ ಖುಷಿ. ಬಿಕಾಸ್ ನಾನು ಫಸ್ಟಿಗೆ ಬೇಕಿಂಗ್ ಮನೆಯಲ್ಲೇ ಮಾಡ್ತಾ ಇದ್ದೆ. ಆ ಪ್ರೊಸೆಸ್ ಅಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ, ಅದು ಅದಕ್ಕೆ ಸಹ ಹೀಟ್ ಹೆಚ್ಚು ಕಮ್ಮಿಯಾಗಿ ಹೋಗುವಾಗ ಅದು ಬ್ರೇಕ್ ಆಗ್ತಿತ್ತು. ಒಂದು ನಾನೊಂದು 10 pieces ಮಾಡಿದ್ರೆ ಒಂದು 4 to 5 pieces ಕಂಪ್ಲೀಟ್ ಡ್ಯಾಮೇಜ್ ಆಗ್ತಿತ್ತು. ಒಂದ್ಸಾರಿ ಡ್ಯಾಮೇಜ್ ಆದ ಪೀಸ್ ಅನ್ನು ನಿಮಗೆ ರೀಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ ಬೇಕಿಂಗ್ ಪ್ರೊಸೆಸ್ ಅಲ್ಲಿ. ಅದೇ ಡ್ರೈಯಿಂಗ್ ಪ್ರೊಸೆಸ್ ಅಲ್ಲಿ ಬ್ರೇಕ್ ಆದ ಪೀಸ್ ಅನ್ನು ನೀವು ಮತ್ತೆ ನೀರಿಗೆ ಹಾಕಿ ಕ್ಲೇ ಅನ್ನು ಯೂಸ್ ಮಾಡಬಹುದು, ಬಟ್ ಬೇಕಿಂಗ್ ಪ್ರೊಸೆಸ್ ಅಲ್ಲಿ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಅದೊಂದು ತುಂಬಾ ಕಾಂಪ್ಲಿಕೇಶನ್ ಅಂದ್ರೆ ಬೇಕಿಂಗ್ ಮಾಡುವಾಗ ಒಡೆದೋಗೋ ಚಾನ್ಸಸ್ ತುಂಬಾ ಇರ್ತದೆ. ಸೊ ಅದನ್ನು ಅವಾಯ್ಡ್ ಮಾಡ್ಲಿಕ್ಕೆ ನಾವು ಸ್ಟಾರ್ಟಿಂಗ್ ಅಲ್ಲಿ ನಾವು ಕ್ಲೇ ಏನು ಯೂಸ್ ಮಾಡ್ತೇವಲ್ಲ ಅದನ್ನು ತುಂಬಾ ಪ್ರೆಷರ್ ಕೊಟ್ಟು ನೀಡ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ, ಏರ್ ಬಬಲ್ಸ್ ಅನ್ನ ಅವಾಯ್ಡ್ ಮಾಡುವಂಥದ್ದು. ಸೊ ಆ ಪ್ರೊಸೆಸ್ ಅಲ್ಲಿ ಪಾಸ್ ಆದ್ರೆ ಮತ್ತೆ ನಿಮ್ಮ ಜ್ಯುವೆಲ್ರಿ ನಿಮಗೆ ಫೈನ್ ಆಗಿ ಸಿಗ್ತದೆ ಅಂತ.
1: ತಾವು ಹೇಳಿದ್ರೆ ತಾವು ನಾನ್ ಆರ್ಟಿಸ್ಟ್ ಅಂತ. ಸೊ ತಮಗೆ ಈ ಒಂದು ಟೆರಕೋಟ ಜ್ಯುವೆಲ್ರಿ ಐಡಿಯಾ ಬಂದದ್ದು ಹೇಗೆ, ಹಾಗೆ ತಾವು ಇದನ್ನು ಕಲ್ತದ್ದು ಎಲ್ಲಿ?
0: ಆಕ್ಚುಲಿ ನಂಗೆ ಇದು ಐಡಿಯಾ ಬಂದದ್ದು ಹೇಗಂತ ಹೇಳಿದ್ರೆ, ನನ್ನ ಹಸ್ಬೆಂಡ್ ಇಂದ. ಲೈಕ್ ನಾನು ಹಾಗೆ ನಾರ್ಮಲ್ ಆಗಿ ವರ್ಕ್ ಮಾಡ್ತಾ ಇದ್ದೆ, 9 to 5 ಜಾಬ್ ನಂದು ಕೂಡ. ಸೊ ಆ ಜಾಬ್ ನಡುವೆ ಸಾಕಷ್ಟು ಎಲ್ರಿಗೂ ಇರುವಂತ ಆಸೆ, ಲೈಫ್ ಅಲ್ಲಿ ಏನಾದ್ರೂ ಬೇರೆ ಏನಾದ್ರು ಮಾಡ್ಬೇಕು, ನಮ್ದೇ ಏನಾದ್ರೂ ಸ್ಪೆಷಲೈಸೇಷನ್ ಬೇಕು ಅಂತ, ಹಾಗೆ ನಂಗೂ ಇತ್ತು. ಸೊ ಹಾಗೆ ಡಿಸೈಡ್ ಮಾಡಿ ತುಂಬಾ ಟೈಮ್ ತಗೊಂಡೆ, ಎಂತ ಮಾಡುದು, ಹೇಗೆ ಮಾಡುದು, ಏನ್ ಮಾಡ್ಬೋದು, ಬಿಕಾಸ್ ಯುನಿಕ್ ಆಗಿರ್ಬೇಕು. ಎಲ್ರು ಮಾಡುವಂತದ್ದೇ ಮಾಡಿದ್ರೆ ನಾವು ಸಹ ನಾರ್ಮಲ್ ಆಗಿ ಹೋಗ್ತದೆ. ಸೊ ಯುನಿಕ್ ಆಗಿ ಏನಾದ್ರು ಮಾಡ್ಬೇಕು ಅಂತ ಹೇಳುವಾಗ, ನನ್ನ ಹಸ್ಬೆಂಡ್ ಒಂದು ಎಕ್ಸಿಬಿಷನ್ ಅಲ್ಲಿ ನೋಡಿ ಈ ಐಡಿಯಾ ಕೊಟ್ಟರು, ನೀನ್ ಯಾಕೆ ಟ್ರೈ ಮಾಡಬಾರ್ದು ಅಂತ. ಸೊ ಅಲ್ಲಿಂದ ನನ್ನ ಟೆರಕೋಟ ಜ್ಯುವೆಲ್ರಿ ಜರ್ನಿ ಸ್ಟಾರ್ಟ್ ಆದದ್ದು. ಆಕ್ಚುಲಿ ಅವರು ಕೊಟ್ಟ ಐಡಿಯಾದಿಂದ ನಾನು ಸ್ಟಾರ್ಟ್ ಮಾಡಿದೆ ಆ ಜ್ಯುವೆಲ್ರಿ ಮಾಡುವಂಥದ್ದು. ಸೊ ಅದು ಹೇಗೆ ಅಂತ ಹೇಳಿದ್ರೆ, ಇವಾಗ ಆಲ್ಮೋಸ್ಟ್ 2 years ಕಂಪ್ಲೀಟ್ ಮಾಡಿದ್ದೇನೆ. ಅದರಲ್ಲಿ ನನಗೆ ನಾನು ವರ್ಕಿಂಗ್ ಜೊತೆ ಅದಕ್ಕೆ ಟೈಮ್ ಕೊಟ್ಟು ಮಾಡ್ತಿದ್ರಿಂದ ಒಂಚೂರು ಕಷ್ಟ ಆಗ್ತಾ ಇತ್ತು, ಬಟ್ ಇವಾಗ ತೊಂದರೆ, ಇವಾಗ ಫುಲ್ ಟೈಮ್ ಆಗಿ ತಗೊಂಡು ಮಾಡಿರೋದ್ರಿಂದ ಪಾಸ್ ಆಗ್ತದೆ. ಮತ್ತೆ ಆಕ್ಚುಲಿ ನಾನು ಕೂಡ ನಾ ಹೇಳಿದಾಗೆ ನಾನು ಆರ್ಟಿಸ್ಟ್. ಸೊ ನನಗೆ ಅದಕ್ಕೆ ಪೇಂಟ್ ಕಲರ್ ಕಾಂಬಿನೇಷನ್ಸ್ ಆಗಿರ್ಬೋದು ಅಥವಾ ಡಿಸೈನ್ಸ್ ಆಲ್ಮೋಸ್ಟ್ ನಾನೇ ಮಾಡ್ತೇನೆ, ಬಟ್ ಕಲರ್ ಕಾಂಬಿನೇಷನ್ಸ್ ಪೇಂಟ್ ಅಲ್ಲಿ ಏನಾದ್ರೂ ಡೌಟ್ಸ್ ಎಲ್ಲ ಬಂದ್ರೆ ಸಜೆಸ್ಟ್ ಮಾಡುವಂಥದ್ದು ಹಸ್ಬೆಂಡ್, ಬಿಕಾಸ್ ಹಿ ಈಸ್ ಆನ್ ಆರ್ಟಿಸ್ಟ್. ಸೊ ಫುಲ್ ಆಫ್ ಹಿಸ್ ಸಪೋರ್ಟ್ ಇಂದ ಕಂಟಿನ್ಯೂ ಮಾಡ್ತಾ ಇದ್ದೇನೆ.
1: ಇದನ್ನು ಕಲ್ತದ್ದು ತಾವ್ ಯಾವ್ದಾದ್ರೂ ಸೋಷಿಯಲ್ ಮೀಡಿಯಾ ನೋಡಿಯಾ ಹೇಗೆ?
0: ಹಾ, ಆಕ್ಚುಲಿ ನಾನು ಕಲ್ತದ್ ಅಂತ ಹೇಳುವಾಗ ಸ್ಟಾರ್ಟಿಂಗ್ ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ ಎಲ್ಲ ನೋಡಿ ಕಲಿತೆ. ಬಟ್ ನನಗೆ ಅದರಲ್ಲಿ ವಿಡಿಯೋಸ್ ಎಲ್ಲ ನೋಡುವಾಗ ಎಂತಾಯ್ತು ಅಂತ ಹೇಳಿದ್ರೆ, ಓಕೆ ಇದೆಲ್ಲ ಬೇಸಿಕ್ ಆಯ್ತು, ಬಟ್ ಇನ್ನೂ ಡೀಟೇಲ್ ಆಗಿ ಕಲಿಬೇಕು ಅಂತಾಯ್ತು. ಬಿಕಾಸ್ ನಾವೊಂದು ಅದನ್ನ ಬಿಸ್ನೆಸ್ ಆಗಿ ತಗೊಂಡು ಹೋಗ್ಬೇಕಾದ್ರೆ ಜಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ ನೋಡಿ ಸಣ್ಣ ಸಣ್ಣ ಕ್ಲಿಪ್ ನೋಡಿ ಕಲೀಲಿಕ್ಕೆ ಆಗುದಿಲ್ಲ. ಸೊ ನಾನು ಒಬ್ಬರ ಹತ್ರ ಕ್ಲಾಸ್ ತಗೊಂಡೆ. ಕ್ಲಾಸ್ ಅಂದ್ರೆ ಆನ್ಲೈನ್ ಕ್ಲಾಸ್, ಅದು 1-to-1 ಅಲ್ಲ, ಲೈಕ್ ರೆಕಾರ್ಡೆಡ್ ವಿಡಿಯೋಸ್ ಕಳಿಸ್ತಾ ಇದ್ರು ಅವ್ರು ಕ್ಲಾಸ್ ತಗೊಳ್ಳೋದು ಹಾಗೆ ರೆಕಾರ್ಡೆಡ್ ವಿಡಿಯೋಸ್ ಕಳಿಸ್ತಾ ಇದ್ರು. ಅದ್ರ ಮೇಲೆ ನಮ್ಗೆ ಏನಾದ್ರು ಡೌಟ್ ಇದ್ರೆ ನಾವು ಅವ್ರ ಹತ್ರ ಕೇಳ್ಬೋದು. ಆ ತರ ಕಲ್ತು ಸ್ಟಾರ್ಟ್ ಮಾಡಿದ್ದು ಬಿಸ್ನೆಸ್ ಅನ್ನು.
1: ಈಗ ಪ್ರತಿಯೊಬ್ಬರ ಬಾಯಲ್ಲೂ ಬರುವಂತದ್ದು AI. ಸೊ ನಮ್ಮ ಹ್ಯಾಂಡ್ ಮೇಡ್ ಅಥವಾ ಒಬ್ಬ ಆರ್ಟಿಸ್ಟ್ ನ ಮುಂದಿನ ಒಂದು ಜೀವನ ಹೇಗಿರಬಹುದು ಅಂತ ಹೇಳಿ ತಮ್ಮ ಅನಿಸಿಕೆ?
0: AI ಇಂದ ನಾನು ಪರ್ಸನಲಿ ಹೇಳುದಂದ್ರೆ, ಆಸ್ ಎ ಟೆರಕೋಟ ಆರ್ಟಿಸ್ಟ್ ನನಗೆ ಯಾವ ತರ ಎಫೆಕ್ಟ್ ಆಗುದಿಲ್ಲ, ಬಿಕಾಸ್ ನಿಮಗೆ AI ಜ್ಯುವೆಲ್ರಿ ಮಾಡಿಕೊಡ್ಲಿಕ್ಕೆ ಆಗುದಿಲ್ಲ. ಸೊ ನಮಗೆ ಒಂದು ರೀತಿ ಹೆಲ್ಪ್ ಆಗ್ತದೆ, ಲೈಕ್ ಏನಾದ್ರೂ ಯುನಿಕ್ ಆಗಿ ಡಿಸೈನ್ ಬೇಕು ಅಂತ ಹೇಳಿದಾಗ ಅದು ಡಿಸೈನ್ ಅನ್ನು ಕೊಡ್ತದೆ. ಸೊ AI ಒಂದು ರೀತಿಯಲ್ಲಿ ಹೆಲ್ಪ್ ಆಗ್ತಾ ಉಂಟು. ಮತ್ತೆ ಓವರಾಲ್ ಆರ್ಟಿಸ್ಟ್ಗಳಿಗೂ ಅಷ್ಟೊಂದು ಎಫೆಕ್ಟ್ ಆಗುದಿಲ್ಲ ಅಂತ ಅನ್ಕೊಳ್ತೇನೆ. ಮೇ ಬಿ ಡಿಜಿಟಲ್ ಆರ್ಟಿಸ್ಟ್ಗಳಿಗೆ ಏನಾದರೂ ಒಂಚೂರು ಇಫೆಕ್ಟ್ ಆಗ್ಬೋದು, ಬಿಕಾಸ್ ನಾರ್ಮಲ್ ಪೇಂಟಿಂಗ್ಸ್ ಎಲ್ಲ ನಿಮಗೆ ಸಿಗ್ತದೆ, ಅದರಲ್ಲಿ ಕಾಪಿ ಸಿಗ್ಬೋದು, ಅದು ಬೇರೆ ವಿಷಯ. ಬಟ್ ನಿಮಗೆ ನ್ಯಾಚುರಲ್ ಆಗಿ ಅವರೇ ಕೈಯಿಂದ ಮಾಡಿಕೊಟ್ಟಂತ ಪೀಸಸ್ ಸಿಗುದಿಲ್ಲ. ನೀವು ಮನೆಯಲ್ಲಿ ಪ್ರಿಂಟ್ ತೆಗೆದು ಹಾಕ್ಬೋದು ಅಷ್ಟೇ AI ಇದು, ಬಟ್ ಒರಿಜಿನಲ್ ಆರ್ಟಿಸ್ಟ್ಗಳು ಏನ್ ಮಾಡಿರ್ತಾರಲ್ಲ ಅಂತ ಪೀಸಸ್ ಸಿಗುದಿಲ್ಲ. ಸೊ ಆದ ಕಾರಣ ನಾರ್ಮಲ್ ಪೇಂಟಿಂಗ್ ಆರ್ಟಿಸ್ಟ್ಗಳಿಗೆಲ್ಲ AI ಅಷ್ಟೊಂದು ಇಫೆಕ್ಟ್ ಆಗಿರ್ಲಿಕ್ಕಿಲ್ಲ.
1: ಯಾವುದೇ ವಿಷಯವನ್ನ ನಾವು ತಗೊಳ್ಳೋದಾದ್ರೆ ಅದರಲ್ಲಿ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಸೊ ತಾವು ತಮ್ಮ ಜೀವನದಲ್ಲಿ ತಾವು ಈ ನೆಗೆಟಿವ್ ಕಮೆಂಟ್ಸ್ ಅನ್ನೋದನ್ನ ಹೇಗೆ ತಗೊಳ್ತೀರಾ?
0: ನೆಗೆಟಿವ್ ಕಮೆಂಟ್ಸ್, ಹೌದು, ನೀವು ಹೇಳಿದಾಗೆ ನಾರ್ಮಲ್ ಆಗಿ ಪಾಸಿಟಿವ್ ಬರ್ತದೆ, ನೆಗೆಟಿವ್ ಬರ್ತದೆ. ಬಹುಶಃ ಪಾಸಿಟಿವ್ ಕೆಲವೊಂದ್ಸರಿ ಕಮ್ಮಿ ಇದ್ದು ನೆಗೆಟಿವೇ ಹೆಚ್ಚಿರ್ಬೋದು, ಎಲ್ಲ ಎಕ್ಸ್ಪೀರಿಯನ್ಸ್ ಆಗ್ತದೆ ಲೈಫಲ್ಲಿ ಹೋಗ್ತಾ ಇದ್ದಾಗೆ. ಬಟ್ ನಾನು ಅಷ್ಟೊಂದು ನೆಗೆಟಿವನ್ನು ಜಾಸ್ತಿ ಅವಾಯ್ಡ್ ಮಾಡೋದು ಜಾಸ್ತಿ, ಯಾಕಂದರೆ ಅದರ ಮೇಲೆ ಅಷ್ಟೊಂದು ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಹೋಗೋದಿಲ್ಲ. ಬಿಕಾಸ್ ನೆಗೆಟಿವಿಟಿ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿದರೆ ನಮಗೆ ಮೈಂಡ್ ಅಪ್ಸೆಟ್ ಆಗ್ತದೆ, ನಾವು ವರ್ಕ್ ಮಾಡುವ ಕಡೆ ನಮಗೆ ಫೋಕಸ್ ಮಾಡಲಿಕ್ಕೆ ಆಗೋದಿಲ್ಲ, ಫುಲ್ಲಿ ನಮ್ಮನ್ನೇ ಅದು ಕೊಲ್ಯಾಪ್ಸ್ ಮಾಡ್ತದೆ. ಸೊ ಅದ ಕಾರಣ ಒಂದು 3 negative ಇದ್ದು 1 positive ಇದ್ರೆ ಆ 1 positive ಏನಿದೆಯಲ್ಲ ಅದರ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತೇನೆ.
1: ತಮಗೆ ಗೊತ್ತಿರುವ ಹಾಗೆ ಎಲ್ಲಾ ಫೀಲ್ಡ್ ಅಲ್ಲೂ ಕಾಂಪಿಟೇಷನ್ ಅನ್ನೋದು ಇದ್ದೇ ಇದೆ. ಈ ಫೀಲ್ಡ್ ಅಲ್ಲಿ ಕಾಂಪಿಟೇಷನ್ ಹೇಗಿದೆ ಹಾಗೆ ಅದನ್ನ ತಾವು

0: ಅದನ್ನು ಹೇಗೆ ಎದುರಿಸ್ತಾ ಇದ್ದೀರಿ?
1: ಕಾಂಪಿಟೇಷನ್ ಹೌದು, ಆಕ್ಚುಲಿ ಇತ್ತೀಚೆಗೆ ಹೌದು ಎಲ್ಲರೂ ಟೆರಕೋಟಾ ಜ್ಯುವೆಲ್ಲರೀಸ್ ಮಾಡ್ತಾ ಇದ್ದಾರೆ, ಸ್ಟಾರ್ಟ್ ಮಾಡಿದ್ದಾರೆ. ಯಾಕಂದ್ರೆ ಒಂದು ಏನಾದರೂ ಯುನಿಕ್ ಆಗಿದೆ, ಹೊಸತಿದೆ, ಯಾರು ಮಾಡ್ತಾ ಇಲ್ಲ ಅಂತ ಗೊತ್ತಾದಾಗ ಅದ್ರ ಕಡೆ ಒಲವು ಜಾಸ್ತಿ ಆಗ್ತದೆ, ಮತ್ತೆ ಅದನ್ನೇ ಮಾಡುವಂತ ಡಿಸೈಡ್ ಮಾಡೋರು ತುಂಬಾ ಜನ ಇರ್ತಾರೆ. ಕಾಂಪಿಟೇಷನ್ಸ್ ಇದೆ ಇಲ್ಲ ಅಂತಲ್ಲ, ಬಿಕಾಸ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆರ್ಟಿಸ್ಟ್ಗಳು ಸಿಗ್ತಾರೆ. ಬಟ್ ನಾವು ಚೂಸ್ ಮಾಡಬೇಕಾಗಿರೋದು ಮೇಯ್ನ್ ಆಗಿ ನಿಮಗೆ ಟೆರಕೋಟಾದಲ್ಲಿ ಮೇಯ್ನ್ ಎಂತ ಅಂತ ಹೇಳಿದ್ರೆ, ಒಂದು ಪಾಯಿಂಟ್ ಹೇಳ್ತೇನೆ, ಅದು ತುಂಬಾ ಕಾಸ್ಟ್ಲಿ ಆಗಿರ್ತದೆ. ಬಿಕಾಸ್ ಯಾಕಂತ ಹೇಳಿದ್ರೆ ಅದು ವರ್ಕ್ ಮಾಡಬೇಕಾದ್ರೆ ನಾ ಹೇಳಿದಾಗೆ ಟೈಮ್ ಕನ್ಸ್ಯೂಮಿಂಗ್, ಪೇಷನ್ಸ್ ತಗೊಳ್ತದೆ, ಮತ್ತೆ ನಿಮಗೆ ಆ ಪ್ರೊಸೆಸ್ ತುಂಬಾ ಲಾಂಗ್. ಬಿಕಾಸ್ ಒಂದು ಡಿಸೈನ್ ಮಾಡಬೇಕಾದ್ರೂ ನೀವು ಅದಕ್ಕೆ ತುಂಬಾ ಟೈಮ್ ಕೊಡಬೇಕಾಗ್ತದೆ, ಮತ್ತೆ ನಿಮಗೆ ಬೇಕಾದ ಹಾಗೆ ನೀವು ಡಿಸೈನ್ ಮಾಡಿಸಿಕೊಳ್ಳುವಂಥದ್ದು ಆಗಿರುವಾಗ ಅದು ತುಂಬಾ ಕಾಸ್ಟ್ಲಿ ಅಂತ ಹೇಳ್ತಾರೆ. ಬಟ್ ನಿಮಗೆ ಹಾಗೆ ತುಂಬಾ ಕಮ್ಮಿ ಪ್ರೈಸ್ಗೆ ಕೊಡುವವರು ಇರ್ತಾರೆ. ಬಟ್ ನೀವೊಂದು ಮೇಯ್ನ್ ಆಗಿ ನೋಡಬೇಕಾಗಿರುವಂಥದ್ದು ಅದರ ಕ್ವಾಲಿಟಿ. ಬಿಕಾಸ್ ಒಬ್ರು ಕಮ್ಮಿ ಪ್ರೈಸ್ಗೆ ಕೊಡ್ತಾ ಇದಾರೆ ಅಂತ ಹೇಳುವಾಗ, ಇನ್ನೊಬ್ರು ಅದನ್ನ ಹೈ ಪ್ರೈಸ್ಗೆ ಕೊಡ್ತಾ ಇದಾರೆ ಅಂತ ಹೇಳುವಾಗ ಯಾಕೆ ಇರ್ಬೋದು ಅಂತ ನಾವು ಡಿಫ್ರೆನ್ಶಿಯೇಟ್ ಮಾಡಲೇಬೇಕಾಗ್ತದೆ. ಮತ್ತೆ ಹಾಗೆ ಕಾಂಪಿಟೇಷನ್ ಇದೆ, ಲೈಕ್ ಕಮ್ಮಿ ಪ್ರೈಸ್ಗೆ ಸಿಗ್ತಾ ಅಂತ ಅಲ್ಲಿ ಹೋಗೋರು ಇದ್ದಾರೆ, ನಿಮ್ಮ ತುಂಬಾ ಕಾಸ್ಟ್ಲಿ ಅಂತ ಬಿಟ್ಟು ಬಿಡೋರು ಇದ್ದಾರೆ. ಸೊ ಈಗ ಟೆರಕೋಟದಲ್ಲಿ ಮತ್ತೊಂದು ಮೇನ್ ಅಂತ ಹೇಳಿದ್ರೆ ನಾವು ಎರಡು ಯೂಸ್ ಮಾಡ್ತೇವೆ, ಅಂದ್ರೆ ಒಂದು ನಾವೇ ಓನಾಗಿ ಡಿಸೈನ್ ಮಾಡ್ತೇವೆ, ಮತ್ತೊಂದು ಮೌಲ್ಡ್ ತೆಗೆಯುದು ಅಂತ ಹೇಳ್ತೇವೆ. ಮೌಲ್ಡ್ ಅಂದ್ರೆ ಲೈಕ್ ಸಿಲಿಕಾನ್ ಮೌಲ್ಡ್ಸ್ ಬರ್ತದೆ, ಅದನ್ನ ನಾವು ಯೂಸ್ ಮಾಡಿ ಜ್ಯುವೆಲ್ರಿ ಮಾಡ್ತೇವೆ. ಸೊ ಕೆಲವರಿಗೆ ಅದು ತುಂಬಾ ಇಷ್ಟ ಆಗ್ತದೆ. ಸೊ ಅದನ್ನೇ ಮಾಡ್ತಾ ಇರೋರು ನಾವು, ನಾನು ಮಾಡುದೇ ಇಲ್ಲ ಅಂತಲ್ಲ, ಗೊತ್ತಿಲ್ಲ ಫ್ಯೂಚರ್ಲಿ ಕಸ್ಟಮರ್ ಯಾರಾದ್ರೂ ನನಗೆ ಇಂಥದ್ದೇ ಬೇಕಂತ ಹೇಳಿದ್ರೆ ನಾನು ಮೌಲ್ಡ್ ಅಲ್ಲಿ ಮಾಡ್ಲಿಕ್ಕೆ ಚಾನ್ಸಸ್ ಉಂಟು. ಸೊ ಹಾಗಿರುವಾಗ ಕೆಲವರಿಗೆ ಅದೇ ತುಂಬಾ ಇಷ್ಟ ಆಗ್ತದೆ. ಸೊ ಅದನ್ನೇ ಮಾಡ್ತಿರುವವರಿಗೆ ಅದು ಒಳ್ಳೆ ಬಿಸ್ನೆಸ್. ಮತ್ತೆ ನಾವು ಮೌಲ್ಡ್ ಅಲ್ಲಿ ಜ್ಯುವೆಲ್ಸ್ ಮಾಡುವಾಗ ನಾವು ಫಸ್ಟ್ ಮೌಲ್ಡ್ಗೆ ಇನ್ವೆಸ್ಟ್ ಮಾಡಬೇಕಾಗ್ತದೆ. ಸೊ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ಅದು ಪ್ರೈಸ್ ಇನ್ನೂ ಜಾಸ್ತಿ ಆಗ್ತದೆ. ಸೊ ಹಾಗಿರ್ಬೇಕಾದ್ರೆ ನಿಮಗೆ ಅಲ್ಲಿ ರೇಟ್ ಅಲ್ಲಿ ಹೆಚ್ಚು ಕಮ್ಮಿ ಆಗ್ತದೆ. ಹಾಗಾಗಿ ಕಾಂಪಿಟೇಷನ್ ಇದೆ ಇಲ್ಲ ಅಂತಿಲ್ಲ, ಹೆಲ್ದಿ ಕಾಂಪಿಟೇಷನ್ ಇದೆ. ಬಟ್ ಜನರು ನೋಡುವಾಗ ನೋಡ್ಬೇಕಷ್ಟೇ, ಯಾವ್ದು ಒಳ್ಳೆ ಕ್ವಾಲಿಟಿಯಲ್ಲಿ ಉಂಟು, ಯಾವ್ದು ಸ್ವಲ್ಪ ಪುವರ್ ಕ್ವಾಲಿಟಿಯಲ್ಲಿ ಉಂಟು. ಕಡಿಮೆ ಪ್ರೈಸ್ ಉಂಟು ಅಂತ ಹೇಳುವಾಗ ಎಲ್ಲರೂ ಪುವರ್ ಕ್ವಾಲಿಟಿಯಲ್ಲಿ ಕೊಡ್ತಾರಂತಲ್ಲ. ಬಿಕಾಸ್ ಕೆಲವರಿಗೆ ಹೇಗಿರ್ತ ಅಂತ ಹೇಳಿದ್ರೆ, ಓ ನಾನು ಇದು ಪ್ರೈಸ್ ಜಾಸ್ತಿ ಮಾಡಿದ್ರೆ ತುಂಬಾ ಹೈ ಆಗ್ತದಾ ಅಂತ ನನ್ನಿಂದ ತಗೊಳ್ತಾರ ಇಲ್ವಾ. ಆಕ್ಚುಲಿ ಡೌಟ್ಸ್ ನಂಗೂ ಇತ್ತು. ಫಸ್ಟಿಗೆ ನಾರ್ಮಲ್ ಆಗಿ ಇಯರಿಂಗ್ಸ್ ಇಡುವಾಗ ಬೇಸಿಕ್ ಪ್ರೈಸ್ 100 ಅಲ್ಲಿ ಇಟ್ಟರೆ, ಸೊ ಇದು 100 ರುಪೀಸ್ ಇವ್ರು ತಗೊಳ್ತಾರ ಇಲ್ವಾ, ಬಿಕಾಸ್ ಅವರಿಗೆ ನಾರ್ಮಲ್ ಆರ್ನಮೆಂಟ್ಸ್ ಹೊರಗಡೆ 50-30-10 ಇಂದ ಸ್ಟಾರ್ಟ್ ಆಗ್ತದೆ, ನಮ್ಮಿಂದ ತಗೊಳ್ತಾರ ಇಲ್ವಾ, ಎಂತ ಮಾಡ್ತಾರೆ. ಬಟ್ ಆವಾಗ ಇನ್ನೊಂದು ಕಡೆಯಿಂದ ನಮಗೆ ಏನ್ ಅನಿಸ್ತದೆ ಅಂತ ಹೇಳಿದ್ರೆ, ಇಲ್ಲ ತಗೊಳ್ತಾರೆ, ಬಿಕಾಸ್ ಅಷ್ಟು ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದ್ದೇವೆ ನಾವು. ಒಳ್ಳೆ ಕ್ವಾಲಿಟಿ ಕೊಟ್ಟಾಗ ಜನರು ಶೋರ್ ಸಪೋರ್ಟ್ ಮಾಡ್ತಾರೆ, ತಗೊಳ್ತಾರೆ ಅಂತ. ನಮ್ಮ ಕ್ವಾಲಿಟಿ ಮೇಲೆ ಕಾಂಪಿಟೇಷನ್ ಒಳ್ಳೆ ರೀತಿಯಲ್ಲಿ ಹೋಗ್ತದೆ.
2: ತಾವು ಇವಾಗ ತಾವು ಹೇಳಿದ್ರೆ ತಾವು ಸೋಷಿಯಲ್ ಮೀಡಿಯಾ ಆ್ಯಂಡ್ ಇನ್ನೊಬ್ಬರಿಂದ ನಾನು ಕಲಿತೆ ಅಂತ ಹೇಳಿ, ತಾವು ಇವಾಗ ಇನ್ನೊಬ್ಬರಿಗೆ ಕಲಿಸಿಕೊಡೋದಕ್ಕೆ ಓಪನ್ ಆಗಿದ್ದೀರಾ, ತಾವು ಕಲಿಸ್ಕೊಡ್ತಾ ಇದ್ದೀರಾ ಆಲ್ರೆಡಿ, ಹೇಗೆ?
1: ಹೌದು, ಆಕ್ಚುಲಿ ನಾನು ರೀಸೆಂಟ್ ಆಗಿ ಒಂದು ವರ್ಕ್ಶಾಪ್ ಮಾಡಿದ್ದೆ, 1-to-1. ಆನ್ಲೈನ್ ಸ್ಟಾರ್ಟ್ ಮಾಡಲಿಲ್ಲ, ಆನ್ಲೈನ್ ರಿಕ್ವೈರ್ಮೆಂಟ್ ಇದೆ, ಓಕೆ ಅಂತ ಹೇಳಿದ್ರೆ ಆನ್ಲೈನ್ ಅಲ್ಲೂ ಸ್ಟಾರ್ಟ್ ಮಾಡ್ತೇನೆ. ಬಟ್ ಈಗ 1-to-1 ವರ್ಕ್ಶಾಪ್ ಹೇಳಿಕೊಡ್ತಾ ಇದ್ದೇನೆ. ಲೈಕ್ ಒಬ್ರು ಸ್ಟೂಡೆಂಟ್ ಬಂದಿದ್ದು, ಅವ್ರಿಗೆ ಜುವೆಲ್ರಿ ಮಾಡೋದು ಹೇಗೆ ಅಂತ ಬೇಕು ಅಂತ, ಸೊ ರೀಸೆಂಟ್ ಆಗಿ ವರ್ಕ್ಶಾಪ್ ಮಾಡಿರುವಂತ ಸ್ಟಾರ್ಟ್ ಮಾಡಿದ್ದೇನೆ. ಸೊ ವರ್ಕ್ಶಾಪ್ ಮಾಡ್ತೇನೆ, ಆನ್ಲೈನ್ ಮಾಡ್ತೇನೆ, ಆಫ್ಲೈನ್. ಅವರಿಗೆ ಯಾವ ರೀತಿ ನೀಡ್ ಇದೆ ಅಲ್ಲ, ಬಿಕಾಸ್ ಕೆಲವರದ್ದು ಲೊಕೇಶನ್ ದೂರ ಇರ್ತದೆ, ಆಫ್ಲೈನ್ ಬಂದು ಇಲ್ಲಿ ಮನೆ ಹತ್ರ ಬಂದು ಮಾಡಿ ಅಂತ ಹೇಳಿದ್ರೆ ಆಗುದಿಲ್ಲ, ತುಂಬಾ ದೂರದಲ್ಲಿ ಇರ್ತದೆ. ಅವರಿಗೆ ಆನ್ಲೈನ್ ಮಾಡಲೇಬೇಕಾಗ್ತದೆ, ಹತ್ರ ಹತ್ರ ಇದ್ರೆ ಆಫ್ಲೈನ್ ಮಾಡ್ತೇನೆ.
2: ಈಗಿನ ಜಗತ್ತಿನಲ್ಲಿ ಪ್ರತಿಯೊಬ್ಬ ಪೇರೆಂಟ್ಸ್ ಕೂಡ ಎಂತ ಅಂತ ಹೇಳಿದ್ರೆ, ಅವರ ಮಕ್ಕಳನ್ನು ಖಾಲಿ ಶಾಲೆಗೆ ಕಳಿಸೋ ಮಾತ್ರ ಅಲ್ಲದೆ ಬಾಕಿರುವ, ಅಂದ್ರೆ ಇವಾಗ ಸ್ವಿಮ್ಮಿಂಗ್ ಕ್ಲಾಸ್ ಆಗಿರಬಹುದು, ಅಥವಾ ಕರಾಟೆ ಕ್ಲಾಸ್ ಆಗಿರಬಹುದು, ಅಥವಾ ಪೇಂಟಿಂಗ್ ಆರ್ಟಿಸ್ಟ್ ಆಗಿ ಪೇಂಟಿಂಗ್ ಕ್ಲಾಸಿಗೆ ಆಗಿರಬಹುದು, ಮ್ಯೂಸಿಕ್ಗೆ ಆಗಿರಬಹುದು, ಡ್ಯಾನ್ಸಿಗೆ ಆಗಿರಬಹುದು, ಹೀಗೆ ಕಳಿಸ್ತಾರೆ. ಅದೇ ರೀತಿ ಅವರಿಗೆ ರಜಾ ಬಂತು ಅಂತ ಹೇಳಿದರೆ ಸಮ್ಮರ್ ಕ್ಯಾಂಪ್ ಏನಿರ್ತದೆ ಇದಕ್ಕೂ ಕಳಿಸ್ತಾರೆ. ಸೊ ನಿಮ್ಮ ಪ್ರಕಾರ ಒಂದು ಮನುಷ್ಯನಿಗೆ ಸ್ಕಿಲ್ ಅಂತ ಹೇಳುವಂಥದ್ದು ಎಷ್ಟು ಅಗತ್ಯ ಅಂತ ಹೇಳಿ ತಮ್ಮ ಅನಿಸಿಕೆ?
1: ಆ್ಯಕ್ಚುಲಿ ಈಗ ನಾರ್ಮಲ್ ಎಜುಕೇಷನ್ ಹಿಡ್ಕೊಂಡು ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ನಾರ್ಮಲ್ ಎಜುಕೇಷನ್ ಹಿಡ್ಕೊಂಡ್ರೆ ನಾವೀಗ ಜಾಬಿಗೆ ಹೋಗ್ಲಿಕ್ಕೂ ಅಲ್ಲೂ ಸ್ಕಿಲ್ ಕೇಳ್ತಾರೆ. ಈಗ ಮೇಯ್ನ್ ಪ್ರೆಸೆಂಟ್ ಎಂತ ಕೇಳ್ತಿದ್ದಾರೆ ಅಂತ ಹೇಳಿದ್ರೆ, ಎಜುಕೇಷನ್ಗಿಂತ ಇಂಪಾರ್ಟೆಂಟ್ ಸ್ಕಿಲ್, ನಿಮ್ಗೆ ಏನು ಸ್ಕಿಲ್ ಇದೆ ಅಂತ ಕೇಳ್ತಾರೆ. ಅದು ನಾವು ಜಾಬಿಗೆ ಹೋದ್ರೂ ಅಷ್ಟೇ, ಅಲ್ಲಿ ನಿನ್ನ ಹತ್ರ ಸ್ಪೆಷಲೈಸೇಷನ್ ಎಂತ ಉಂಟು ಅಂತ ಕೇಳ್ತಾರೆ. ಸೊ ಹಾಗಿರುವಾಗ ಈಗಿನ ಟೈಮಲ್ಲಿ ಸ್ಕಿಲ್ ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಸೊ ಈಗ ಹೌದು, ಆ್ಯಕ್ಚುಲಿ ಈಗಿನ ಸಮ್ಮರ್ ಕ್ಯಾಂಪ್ಸ್ ಎಲ್ಲ ಮಕ್ಕಳಿಗೆ ತುಂಬ ಹೆಲ್ಪ್ ಆಗ್ತದೆ. ಬಿಕಾಸ್ ನಾವು ಸ್ಕೂಲಿಗೆ ಹೋದ ಟೈಮಲ್ಲೆಲ್ಲ ಸಮ್ಮರ್ ಕ್ಯಾಂಪ್ ಎಲ್ಲ ಏನು ಇರಲಿಲ್ಲ. ಆಗ ರಜೆ ಸಿಗ್ತಾ ಮನೆಯಲ್ಲಿರಿ, ಇಲ್ಲ ಅಜ್ಜಿ ಮನೆಗೆ ಹೋಗಿ, ಅಷ್ಟೇ ಇದ್ದದ್ದು. ಸೊ ಸ್ಕಿಲ್ ತುಂಬ ಇಂಪಾರ್ಟೆಂಟ್ ಈಗಿನ ಜನರೇಷನಲ್ಲಿ, ಮತ್ತೆ ಮುಂದೆ ಮುಂದೆ ಜೀವನಕ್ಕೆ ತುಂಬ ಇಂಪಾರ್ಟೆಂಟ್ ಆಗ್ತದೆ.
2: ಈ ಟೆರಕೋಟಾ ಜ್ಯುವೆಲ್ರಿಯನ್ನು ಹಾಕೋದ್ರಿಂದ ನಮಗೆ ಆಗುವಂತಹ ಬೆನಿಫಿಟ್ಸ್ಗಳು ಯಾವುದಾದ್ರೂ ಇದೆಯಾ? ಈಗ ಕೆಲವೊಬ್ರು ಹೇಳ್ತಾರೆ ಇದರಿಂದ ತಮಗೆ ಆರೋಗ್ಯ ಬೆನಿಫಿಟ್ಸ್ ಇದೆ ಈ ಥರ. ಸೊ ಅಥವಾ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಆರ್ಟಿಫಿಷಿಯಲ್ ಹಾಕೋದ್ರಿಂದ ಎಲರ್ಜಿಗಳ ಸಮಸ್ಯೆ ಇರುತ್ತೆ. ಸೊ ಟೆರಕೋಟ ಜುವೆಲ್ರಿಂದ ಯಾವ್ದಾದ್ರೂ ಬೆನಿಫಿಟ್ಸ್ಗಳು ಇದಾವೆ?
1: ಟೆರಕೋಟದಿಂದ ಬೆನಿಫಿಟ್ಸ್ ಅಂತ ಹೇಳಿದ್ರೆ ಅದು ನಿಮಗೆ, ನಾ ಮೊದಲೇ ಹೇಳಿದಾಗೆ ಅದು ನ್ಯಾಚುರಲ್ ಮಣ್ಣು. ಸೊ ನೀವು ಮಣ್ಣನ್ನ ಮೈ ಮೇಲೆ ಧರಿಸಿದಾಗ ಮಣ್ಣು ನಿಮಗೆ ತುಂಬಾ ಕೋಲ್ಡ್ ಆಗಿರ್ತದೆ. ಮೇಬಿ ನನಗೆ ಅಷ್ಟೊಂದು ಡೀಟೇಲ್ ಆಗಿ ಗೊತ್ತಿಲ್ಲ, ಬಟ್ ಸ್ಟಿಲ್ ಅದು ನಮ್ಮ ಬಾಡಿ ಹೀಟ್ ಏನಿರ್ತದಲ್ಲ ಅದನ್ನ ಕಂಟ್ರೋಲ್ ಮಾಡ್ತದೆ ಅಂತ ಆಗ್ತದೆ. ಮತ್ತೊಂದು ನೀವು ಹೇಳಿದಾಗೆ ಲೈಕ್ ಆರ್ಟಿಫಿಷಿಯಲ್ ಹಾಕಿದ ಕೆಲವರಿಗೆ ಅಲರ್ಜಿ

0: ಆಗ್ತದೆ. ಇದರಲ್ಲೂ ಕೆಲವರು ಕೇಳ್ತಾರೆ ಡೌಟ್ಸ್, ಲೈಕ್ ಅದು ಪೇಂಟ್ ಯೂಸ್ ಮಾಡ್ತಿರಲ್ಲ ನಿಮಗೆ ಸ್ಕಿನ್ ಅಲರ್ಜಿ ಆಗುದಿಲ್ವಾ, ಅದು ಡೌಟ್ಸ್ ಕೇಳಿದವರು ಇದ್ದಾರೆ. ಟೆರಕೋಟಾ ಜುವೆಲ್ರಿ ಆಕ್ಚುಲಿ ಅದು ನ್ಯಾಚುರಲ್ಲಿ, ಪೇಂಟ್ ಕೂಡ ಹಾಗೆ ನಾವೇನು ಯೂಸ್ ಮಾಡ್ತೇವಲ್ಲ ಅದರಿಂದ ಯಾವುದೇ ಸ್ಕಿನ್ ಅಲರ್ಜಿಸ್ ಆಗುದಿಲ್ಲ, ಜಾರಿಗೂ ಆಗುದಿಲ್ಲ. ಸೊ ನಾವು ಯೂಸ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿ ಯೂಸ್ ಮಾಡಬೇಕು ಅಷ್ಟೇ, ಮತ್ತೆ ಅದರಿಂದ ಅಲರ್ಜೀಸ್ ಅಂತ ಏನಿಲ್ಲ. ಟೆರಕೋಟಾನ ನೀವು ಟ್ರೆಡಿಷನಲ್ ವೇರ್ಗೆ ಕೂಡ ಸ್ಟೈಲ್ ಮಾಡ್ಬೋದು, ಈಗ ಅದು ವೆಸ್ಟರ್ನ್ ವೇರ್ ಏನು ಹಾಕ್ತಿರಲ್ಲ ಅದಕ್ಕೆ ಕೂಡ ಸ್ಟೈಲ್ ಮಾಡ್ಬೋದು. ಒಂದೇ ಅಂತ ಹೇಳಿದ್ರೆ ನೀವು ಯಾವ ರೀತಿಯ ಡಿಸೈನ್ ಅನ್ನ ಯಾವ ಬಟ್ಟೆಗೆ ಹಾಕ್ಬೇಕಂತ ನೀವು ಡಿಸೈಡ್ ಮಾಡ್ಕೊಳ್ಬೇಕು ಅಷ್ಟೇ. ಲೈಕ್ ಈಗ ಟ್ರೆಡಿಷನಲ್ ವೇರಿಗೆ ನೀವು ವೆಸ್ಟರ್ನ್ ವೇರಿಗೆ ಹಾಕುವಂತ ಜುವೆಲ್ಸ್ ಹಾಕಿದ್ರೆ ಅದು ಮಿಸ್ ಮ್ಯಾಚ್ ಖಂಡಿತ ಆಗ್ತದೆ. ಸೊ ಅಲ್ಲಿ ನೀವು ಡಿಸೈಡ್ ಮಾಡ್ಬೇಕಾಗಿರೋದಂತದ್ದು ಯಾವ್ದನ್ನ ಯಾವ್ದಕ್ಕೆ ಮ್ಯಾಚ್ ಮಾಡಿ ಹಾಕೊಳ್ಬೇಕು ಅಂತ. ನಿಮಗೆ ಈಗ ಟೆರಕೋಟದಲ್ಲಿ ಟ್ರೆಡಿಷನಲ್ ಡಿಸೈನ್ಸು ಅವೈಲೇಬಲ್ ಇದೆ, ಲೈಕ್ ನಾರ್ಮಲ್ ಯುನಿಕ್ ಡಿಸೈನ್ಸ್ ಕೂಡ ಇರ್ತದೆ, ಅಷ್ಟೆಲ್ಲ ನೀವು ವೆಸ್ಟರ್ನ್ ವೇರಿಗೆ ಯಾವುದೆಲ್ಲ ಬಟ್ಟೆ ಹಾಕ್ತಿರಲ್ಲ ಅದಕ್ಕೆ ಬೇಕಾಗಿರುವಂತಹ ಜುವೆಲ್ರಿ ಕೂಡ ಮಾಡಿಕೊಡ್ತಾರೆ. ಸೊ ಹಾಗಿರುವಾಗ ನಿಮಗೆ ಯಾವ ಬಟ್ಟೆ ಕೂಡ ವೇರ್ ಮಾಡಬಹುದು ಅದನ್ನ.
1: ಹೆವಿ ಇಯರ್ ರಿಂಗ್ಸ್ ಎಲ್ಲ ಕೆಲವರಿಗೆ ಎಂತ ಈ ತೂತು ದೊಡ್ಡದಾಗುದು ಆ ತರದ್ದು ಒಂದು ಇದು ಇರ್ತದಲ್ಲ, ಇದು ಈ ಇಯರ್ ರಿಂಗ್ಸ್ ಹೆವಿ ಇರ್ತದ ಅಂತ?
0: ಇದು ಅಷ್ಟೇ ಹೆಚ್ಚಾಗಿ ಕೇಳ್ತಾರೆ, ಲೈಕ್ ಜುಮ್ಕಾ ವೇರ್ ಮಾಡ್ತೇವಲ್ಲ ಇಯರ್ ರಿಂಗ್ ಸ್ಟಡ್ ಅಲ್ಲಿ ನಿಮಗೆ ಗೊತ್ತಾಗುದಿಲ್ಲ, ಬಟ್ ಜುಮ್ಕಾ ಮಾಡುವಾಗ ಡಬಲ್ ಲೇಯರ್ ತ್ರಿಬಲ್ ಲೇಯರ್ ಜುಮ್ಕಾ ಎಲ್ಲ ಮಾಡ್ತೇವೆ. ಸೊ ಆ ತರ ಮಾಡುವಾಗ ಅಥವಾ ಸಿಂಗಲ್ ಲೇಯರ್ ಮಾಡುವಾಗ ಕೂಡ ಕೇಳ್ತಾರೆ ಅದು ಮಣ್ಣಲ್ವಾ ತುಂಬಾ ಹೆವಿ ಇರುವುದಿಲ್ವಾ ಅಂತ. ಬಟ್ ನಾವು ಅದರಲ್ಲಿ ಒಂದು ಏನ್ ಕೇರ್ ಮಾಡ್ತೇವೆ ಅಂತ ಹೇಳಿದ್ರೆ, ಜುಮ್ಕಾ ಮಾಡ್ಬೇಕಾದ್ರೆ ಅದರ ಕೆಳಗಡೆ ಪೋರ್ಷನ್ ಇದ್ದು ಒಳಗಡೆದು ಎಕ್ಸ್ಟ್ರಾ ಕ್ಲೇ ಏನಿರ್ತದಲ್ಲ ಅದನ್ನ ರಿಮೂವ್ ಮಾಡ್ತೇವೆ. ಸೊ ಅದನ್ನ ರಿಮೂವ್ ಮಾಡಿದಾಗ ನಿಮಗೆ ಏನಾಗ್ತದೆ ಅಂತ ಹೇಳಿದ್ರೆ ಅದು ತುಂಬಾ ಲೈಟ್ ವೈಟ್ ಆಗ್ತದೆ ನಿಮಗೆ. ಅದು ನಾವು ಮೇಕಿಂಗ್ ಪ್ರೊಸೆಸ್ ಅಲ್ಲಿ ಹೆವಿ ಇರ್ತದೆ, ಬಟ್ ಅದು ಡ್ರೈ ಆದ್ಮೇಲೆ ಅದು ಅಷ್ಟೇ ಅಲ್ಲ ಬೇಕಾದ್ಮೇಲೆ ಅಂತ ಹೇಳಿದ್ರೆ ನಿಮ್ಮ ನಾರ್ಮಲ್ ಆರ್ಟಿಫಿಷಿಯಲ್ ಆರ್ನಮೆಂಟ್ಸ್ ಏನಿದೆಯಲ್ಲ ಅದಕ್ಕಿಂತಲೂ ತುಂಬಾ ಲೈಟ್ ವೈಟ್ ಬರ್ತದೆ ನಿಮಗೆ. ಅದು ಹೆವಿ ಅಂತ ಅನ್ನಿಸುದೇ ಇಲ್ಲ ಹಾಕುವಾಗ, ನೀವು ಹಾಕಿದೀರಾ ಇಲ್ವಾ ಅಂತ ಲೈಟ್ ಫೀಲ್ ಆಗ್ತದೆ. ಮತ್ತೆ ನಾರ್ಮಲ್ ಆರ್ನಮೆಂಟ್ಸ್ಗೆ ಕಂಪೇರ್ ಮಾಡಿದ್ರೆ ಟೆರಕೋಟಾ ನಿಮಗೆ ಆಲ್ಮೋಸ್ಟ್ ಸೇಮ್ ವೈಟ್ ಇರ್ತದೆ, ಇಲ್ಲದ್ರೆ ಅದಕ್ಕಿಂತ ಕಡಿಮೆನೆ ಇರ್ತದೆ, ಹೆಚ್ಚು ಹೆವಿ ಇರುವುದೇ ಇಲ್ಲ.
1: ಮುಂದಿನ ಯೋಜನೆ, ಈಗ ನಾವೊಂದು ಈ ಬಿಸ್ನೆಸ್ ಫೀಲ್ಡ್ಗೆ ಬರಬೇಕು ಅಂತ ಹೇಳಿದ್ರೆ ಅವರಿಗೆ ಒಂದು ಮನೆಯನ್ನ ನಡ್ಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಇದೆಯಾ ಈ ಬಿಸ್ನೆಸ್ ಅಲ್ಲಿ ಅಂತ?
0: ಈಗ ಬಿಸ್ನೆಸ್ ಅನ್ನ ಯಾರಾದ್ರೂ ಹೊಸತ್ತಾಗಿ ಸ್ಟಾರ್ಟ್ ಮಾಡಿದ್ದಾರೆ, ಇವತ್ತಷ್ಟೇ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಡನ್ ಆಗಿ ನಿಮಗೆ ಸಾಧ್ಯ ಇಲ್ಲ ಮನೆಯನ್ನ ನಡೆಸಲಿಕ್ಕೆ. ಬಿಕಾಸ್ ನೀವು ಅದರಲ್ಲಿ ಪ್ರೊಫೆಷನಲಿಸಂ ನಿಮಗೆ ಬರಬೇಕು, ಮತ್ತೆ ನಿಮ್ಮ ಮೇಲೆ ಜನರಿಗೆ ನಂಬಿಕೆ ಬರಬೇಕು, ಬಿಕಾಸ್ ಪರ್ಚೇಸ್ ಮಾಡುವವರು ಅವರು. ಸೊ ಅದಕ್ಕೋಸ್ಕರ ನೀವು ಅದಕ್ಕೆ ಟೈಮ್ ಕೊಡಬೇಕು, ಅಷ್ಟು ಒಳ್ಳೆ ರೀತಿಯಲ್ಲಿ ಕಲಿಬೇಕು, ಒಳ್ಳೊಳ್ಳೆ ಪ್ರಾಡಕ್ಟ್ ಅನ್ನ ಹೊರಗಡೆ ತರಬೇಕು, ಬೆಸ್ಟ್ ಕ್ವಾಲಿಟಿಯನ್ನ ತರಬೇಕು. ಸೊ ಹೀಗಿರ್ಬೇಕಾದ್ರೆ ಒಂಚೂರು ಟೈಮ್ ತಗೊಳ್ತದೆ. ಮತ್ತೆ ಈಗಿನ ಜನರೇಷನ್ ಅಲ್ಲಿ ಹೆಚ್ಚೆಂತ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ. ನಾವು ನಮ್ಮ ಬಿಸ್ನೆಸ್ ಅನ್ನ ಹೇಗೆ ಗ್ರೋ ಮಾಡಬಹುದು, ಲೈಕ್ ಹೇಗೆ ಎಲ್ರಿಗೂ ತಲುಪೋ ಹಾಗೆ ಮಾಡಬಹುದು ಅಂತ ಇರೋ ಒಂದೇ ಮೀಡಿಯಾ ಅಂತ ಹೇಳಿದ್ರೆ ಅದು ಸೋಷಿಯಲ್ ಮೀಡಿಯಾ. ಸೊ ಅದನ್ನ ನಾವು ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಬೇಕು. ಮತ್ತೆ ಮೇಯ್ನ್ ಆಗಿ ಸೋಷಿಯಲ್ ಮೀಡಿಯಾ ಬಿಟ್ಟರೆ ನಿಮಗೆ ಎಕ್ಸಿಬಿಷನ್ಸ್ ಇರ್ತದೆ. ಸೊ ಆ ಎಕ್ಸಿಬಿಷನ್ಸ್ ಅಲ್ಲಿ ಕೂಡ ಜುವೆಲ್ಲರಿ ಅನ್ನ ಸೇಲ್ ಮಾಡಿ, ಬೆಸ್ಟ್ ಕ್ವಾಲಿಟಿ ಇದ್ರೆ ಖಂಡಿತ ಜನರು ತಗೊಳ್ತಾರೆ, ನಮಗೆ ಒಳ್ಳೆ ರಿವ್ಯೂ ಸಿಗ್ತದೆ. ಒಂದ್ಸಾರಿ ಕಸ್ಟಮರ್ ನಮಗೆ ಸಿಕ್ಕಿದ್ರೆ, ನಮ್ಮ ಪ್ರಾಡಕ್ಟ್ ಒಳ್ಳೇದಿದ್ರೆ ಕಸ್ಟಮರ್ ರಿಪೀಟ್ ಆಗ್ತಾ ಹೋಗ್ತಾರೆ. ಸೊ ಆ ತರ ಆದಾಗ ಬಿಸ್ನೆಸ್ ಗ್ರೋ ಆದಾಗ ನಿಮಗೆ ಖಂಡಿತ ಮನೆ ನಡೆಸಲಿಕ್ಕೆ ಸಾಧ್ಯ ಉಂಟು. ಮನೆ ನಡೆಸಲಿಕ್ಕೆ ಅಂತಲ್ಲ, ನಾವು ನಾರ್ಮಲ್ ವರ್ಕಿಂಗ್ ಅಲ್ಲಿ ಎಷ್ಟು ಸ್ಯಾಲ್ರಿ ತೆಗಿತೇವಲ್ಲ ಅದಕ್ಕಿಂತ ಜಾಸ್ತಿ ತೆಗಿಲಿಕ್ಕೂ ಚಾನ್ಸಸ್ ಉಂಟು. ಡಿಪೆಂಡ್ಸ್ ಆನ್ ನಮ್ಮ ಮೇಲೆ, ನಾವು ಹೇಗೆ ಟೈಮ್ ಕೊಟ್ಟು ವರ್ಕ್ ಮಾಡ್ತೇವೆ ಅದರ ಮೇಲೆ ಇರ್ತದೆ.
1: ಕಿವಿಯೋಲೆಯ ಫ್ಯೂಚರ್ ಪ್ಲಾನ್ಸ್ಗಳೇ ಏನೇನು?
0: ಕಿವಿಯೋಲೆಯ ಫ್ಯೂಚರ್ ಪ್ಲಾನ್ ಅಂದರೆ, ನಾನು ಆಗಲೇ ಹೇಳಿದಾಗೆ ನಾನು ವರ್ಕಿಂಗ್ ಮಾಡ್ತಾ ಇದ್ದೆ, ಸೊ ಆಗ ಟೈಮ್ ಕೊಡ್ಲಿಕ್ಕೆ ಆಗ್ತಿರಲಿಲ್ಲ, ಈಗ ಫುಲ್ ಟೈಮ್ ಆಗಿ ತಗೊಂಡಿದ್ದೇನೆ. ಲೈಕ್ ಆಲ್ರೆಡಿ ಕಸ್ಟಮರ್ಸ್ ಇದ್ದಾರೆ, ಸೊ ಒಳ್ಳೆ ಸೆಲ್ಲಿಂಗ್ ಇದೆ ನನಗೆ. ಅದು ಬಿಟ್ಟರೆ ನೆಕ್ಸ್ಟ್ ಇವಾಗ ಇನ್ನೂ ಬೆಟರ್ ಆಗಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದೇನೆ. ಲೈಕ್ ಎಕ್ಸಿಬಿಷನ್ಸ್ ಅಂತ ಹೇಳಿದ್ರೆ ಮಂಗಳೂರಲ್ಲಿ ಎರಡು, ಬ್ಯಾಂಗ್ಳೂರಲ್ಲಿ ಎರಡು ಎಕ್ಸಿಬಿಷನ್ಸ್ ಇಟ್ಟಿದ್ದೇನೆ. ನಂದು ಸ್ಟಾಕ್ ಕ್ಲಿಯರೆನ್ಸ್ ಸೇಲ್, ಇಯರ್ಲಿ ಒಂದ್ಸಾರಿ ಸ್ಟಾಕ್ ಕ್ಲಿಯರೆನ್ಸ್ ಆಗಿ ಇರ್ತದೆ. ಸೊ ಫ್ಯೂಚರ್ ಪ್ಲಾನ್ಸ್ ಅಂದರೆ ಹಾ, ಇದನ್ನೇ ಮುಂದೆ ನಡೆಸಿಕೊಂಡು, ನನಗೇನಂತ ಹೇಳಿದ್ರೆ ಈಗ ವರ್ಕ್ ಬೇಡ, ಇದರಲ್ಲಿ ಫುಲ್ಲಿ ಫೋಕಸ್ಡ್ ಆಗಿ ಇದಕ್ಕೆ ಟೈಮ್ ಕೊಟ್ಟು ಇದರಲ್ಲೇ ಗ್ರೋ ಆಗಬೇಕು ಅನ್ನೋದು ನನ್ನ ಆಸೆ. ಸೊ ಕಿವಿಯೋಲೆಯನ್ನ ಒಂದು ಒಳ್ಳೆ ಬ್ರ್ಯಾಂಡ್ ಆಗಿ ಕಂಟಿನ್ಯೂ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೇನೆ. ಖಾಲಿ ದೇಶದಲ್ಲೆಲ್ಲ, ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಸೇಲ್ ಮಾಡೋರು ಇದ್ದಾರೆ, ಬಟ್ ನನಗೆ ಒಂದು ಆಸೆ ಇದೆ, ನನ್ನ ಪ್ರಾಡಕ್ಟ್ ಅನ್ನು ಕೂಡ ಆ ಲೆವೆಲ್ಗೆ ನಾನು ಸೇಲ್ ಮಾಡಬೇಕು, ಆ ಲೆವೆಲಲ್ಲಿ ಕಸ್ಟಮರ್ಸ್ ಅನ್ನ ಬೆಳೆಸ್ಕೊಳ್ಬೇಕು ಅಂತ ವರ್ಕ್ ಮಾಡ್ತೇನೆ ಅದರ ಮೇಲೆ.
1: ಒಂದು ಅಡ್ವೈಸ್ ಈಗಿನ ಯುವ ಜನರಿಗೆ ಕೊಡೋದಾದ್ರೆ ತಾವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ?
0: ಅಡ್ವೈಸ್ ಅಂತ ಹೇಳಿದ್ರೆ, ಲೈಕ್ ಈಗ ಎಲ್ಲರೂ ಮಾಡ್ತಾರೆ ನಾನು ಅದನ್ನೇ ಮಾಡ್ತೇನೆ ಅದು ಬೇಡ. ಲೈಕ್ ಯುನಿಕ್ನೆಸ್ ಆಗಿ ಏನುಂಟು, ಮತ್ತೆ ಜನರಿಗೆ ಏನು ಬೇಕು ಅದನ್ನು ನೋಡಿ. ಲೈಕ್ ಯುನಿಕ್ನೆಸ್ ಅಂತ ಹೋದಾಗ ಕೂಡ ತುಂಬಾ ಯುನಿಕ್ ಆಗಿ ಮಾಡ್ಲಿಕ್ಕೆ ಹೋಗಿ ಅದು ಜನರಿಗೆ ನೀಡೇ ಇಲ್ಲದಿದ್ರೆ ನಾವು ಮಾಡಿ ವೇಸ್ಟ್. ಸೊ ಅಲ್ಲಿ ನಮಗೆ ನೆಗೆಟಿವಿಟಿ ಬರ್ತದೆ, ಯುನಿಕ್ನೆಸ್ ಮಾಡಿ ಏನು ಪ್ರಯೋಜನ ಇಲ್ಲ, ಅವ್ರು ಅದನ್ನೇ ಮಾಡ್ತಿದ್ರು ನಾನು ಅದನ್ನೇ ಮಾಡ್ಬೋದಿತ್ತು. ಸೊ ಅಷ್ಟು ನೋಡೋದಕ್ಕಿಂತ ಜನರಿಗೆ ಏನು ಬೇಕು, ಆ ಯುನಿಕ್ ನೀವು ತಗೊಂಡು ಹೋಗುವಂತ ಯುನಿಕ್ನೆಸ್ ಜನರಿಗೆ ಯೂಸ್ ಇದೆಯಾ, ಕಸ್ಟಮರ್ಸ್ ಬರ್ತಾರಾ? ಈಗ ಫಾರ್ ಎಕ್ಸಾಂಪಲ್ ಜುವೆಲ್ರಿ ಸಾರಿ ಬಿಸ್ನೆಸ್, ಸಾರಿ ಬಿಸ್ನೆಸ್ ನೋಡ್ಬೋದು, ಜ್ಯುವೆಲ್ರಿ ಬಿಸ್ನೆಸ್ ನೋಡ್ಬೋದು. ನೀವು ತುಂಬಾ ಅಂದ್ರೆ ತುಂಬಾ ಜನ ಮಾಡ್ತಾರೆ. ಯಾಕೆ ಅದನ್ನೇ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಯಾವತ್ತೂ ಕಡಿಮೆ ಆಗುದಿಲ್ಲ ಅದರ ಮೇಲೆ ಇರುವಂತ ಇಂಟ್ರೆಸ್ಟ್. ಸೊ ಅದಕ್ಕೆ ಕಂಟಿನ್ಯೂಸ್ ಆಗಿ ಕಸ್ಟಮರ್ಸ್ ಇದ್ದೇ ಇರ್ತಾರೆ. ನೀವು ಎಷ್ಟು ಬೆಸ್ಟ್ ಕೊಡ್ತಿರಲ್ಲ ಅಷ್ಟು ಬೆಸ್ಟ್

0: ಇಟ್ಟು ಬರ್ತದೆ. ಸೊ ವರ್ಕಿಂಗ್ ಎಲ್ಲ ನಾರ್ಮಲ್, ಈಗ ನಾವು ನಮ್ಮ ಮನಸ್ಸಿಗೆ ಏನು ಖುಷಿ ಕೊಡ್ತದಲ್ಲ, ನಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಉಂಟು, ಯಾವುದು ಖುಷಿ ಕೊಡ್ತದೆ, ಯಾವುದರಲ್ಲಿ ನಿಮಗೆ ತುಂಬ ಮನಸ್ಸಿಗೆ ನೆಮ್ಮದಿ ಎಲ್ಲ ಸಿಗ್ತದಲ್ಲ, ಅದನ್ನು ಮಾಡ್ತಾ ಹೋಗೋದು ತುಂಬ ಒಳ್ಳೆಯದಂತ.
1: ಮುಂದೆ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿ ಅಂತ ಹೇಳಿ ತಿಳಿಸ್ತಾ, ಇನ್ನೂ ಎತ್ತರಕ್ಕೆ ಹೋಗಿ ಇಡೀ ದೇಶವೇ ತಮ್ಮ ಒಂದು ಬ್ರ್ಯಾಂಡನ್ನು ಉಪಯೋಗಿಸುವಂತಾಗಲಿ ಅಂತ ಹೇಳಿ ತಿಳಿಸ್ತಾ ಧನ್ಯವಾದಗಳು ತಮಗೆ. ಮುಂದೆ ರಾಜು ಅನಂತಸ್ವಾಮಿ ಅವರು ರಚಿಸಿರುವ, ಅಲಕಾ ಎಂಜಿ ಅವರು ಹಾಡಿರುವ ಕಲಿಸು ಗುರುವೇ ಕಲಿಸು ಎಂಬ ಭಾವಗೀತೆಯನ್ನು ಕೇಳುವಿರಿ.

0: ಇದುವರೆಗೆ ಯುವ ಪ್ರತಿಭೆ ರೇಖಾ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ನಡೆಸಿಕೊಟ್ಟವರು ಸಹನಾ ಅಕ್ಷಯ್. ಕೇಳುಗರೆ, ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.
1: ಆಕಾಶವಾಣಿ ಮಂಗಳೂರು.
2: ಪ್ರಿಯ ಕೇಳುಗರೆ,
3: ನನ್ನ ರಾಗತಾನ ಪಲ್ಲವಿ.
2: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
4: ಜೀವನದಲ್ಲಿ ಎಷ್ಟೇ ಏರಿಳಿತ ಬಂದರೂ ಈ ಮಧುರವಾದ ಸಂಗೀತ

ನೀವು ಕೇಳಿದರೆ ಸಾಕು, ನಮ್ಮ ನೋವೆಲ್ಲ ಮರೆತು ಒಂಥರ ಹೊಸ ಚೈತನ್ಯ ಬಂದ ಹಾಗೆ ಆಗುತ್ತೆ. ಪ್ರಕೃತಿಯ ಪ್ರತಿ ಕಣದಲ್ಲೂ ಸಂಗೀತ ಅಡಗಿದೆ ಎಂಬ ಸತ್ಯವನ್ನು ಈ ಹಾಡು ನಮ್ಮ ಮನಸ್ಸಿಗೆ ಮುಟ್ಟುವ ಹಾಗೆ

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30

ಇದೀಗ ನಮ್ಮ ನಿಲಯದಿಂದ ಇಂದು ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. 6:10 ಭಕ್ತಿಗೀತೆಗಳು, 6:30 ರಸವಾರ್ತೆ. ಈ ಸಂಜೆ 6:50 8:00 ಇಂಗ್ಲೆಂಡ್ನ ಲೀಡ್ಸ್ ಹೆಡಿಂಗ್ಸ್ನಲ್ಲಿ ನಡೆಯಲಿರುವ ಭಾರತ ಮತ್ತು ನೆದರ್ಲೆಂಡ್ ನಡುವಿನ ICC T20 ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2026 ಪಂದ್ಯದ ವೀಕ್ಷಕ ವಿವರಣೆಯನ್ನು ಕೇಳುವಿರಿ. 8:00 ಎನಪೋಯ ಆಸ್ಪತ್ರೆ ಆರೋಗ್ಯ ದೀಪ, ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ಪ್ರಾಯೋಜಕರು ಎನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕಟ್ಟೆ. ವಿಷಯ ದೀರ್ಘಕಾಲದ ಮೂತ್ರಪಿಂಡದ ತೊಂದರೆಗಳು ಮತ್ತು ಪರಿಹಾರ. ಭಾಗವಹಿಸುತ್ತಾರೆ ಡಾಕ್ಟರ್ ಸಂತೋಷ್ ಪೈ.

ಇಂದು ರಾತ್ರಿ 8:30 ಇಂಗ್ಲೆಂಡ್ನ ಲೀಡ್ಸ್ ಹೆಡಿಂಗ್ಸೆಯಲ್ಲಿ ನಡೆಯಲಿರುವ ಭಾರತ ಮತ್ತು ನೆದರ್ಲೆಂಡ್ ನಡುವಿನ ಐಸಿಸಿ T20 ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2026 ಪಂದ್ಯದ ವೀಕ್ಷಕ ವಿವರಣೆಯನ್ನು ವಾರ್ತಾ ಪ್ರಸಾರವನ್ನು ಹೊರತುಪಡಿಸಿ ಆಟದ ಮುಕ್ತಾಯದವರೆಗೂ ಕೇಳುವಿರಿ. 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಇನ್ನು ನಮ್ಮ ನಾಳಿನ ಪ್ರಸಾರದಲ್ಲಿ ನಾಳೆ ಬೆಳಗ್ಗೆ 6:10 ವಂದನ, 6:30 ಚಿಂತನ ಮಧುರು ಮೋಹನ ಕಲ್ಲೂರಾಯ ಅವರಿಂದ, 6:40 ತತ್ವಪದ, 6:45 ಆರೋಗ್ಯ ಮಂಥನ, 6:50 ರೈತರಿಗೆ ಸಲಹೆ, 7:15 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು, 7:45 ರಾಗರಂಜನೆ ಚಿತ್ರಗೀತೆಗಳ ಕಾರ್ಯಕ್ರಮ.

ನಾಳೆ ಬೆಳಗ್ಗೆ 8:30 ಮಕ್ಕಳ ಮತ್ತು ನವಜಾತ ಶಿಶು ತಜ್ಞರಾದ ಡಾಕ್ಟರ್ ಮಾರಿಯೋ ಜೋಸೆಫ್ ಬುಕೇಲೋ ಅವರೊಂದಿಗೆ ಸಂದರ್ಶನ. ವಿಷಯ: ಮಳೆಗಾಲದಲ್ಲಿ ಮಕ್ಕಳ ಆರೈಕೆ. ಸಂದರ್ಶಕರು ಲತೀಶ್ ಪಾಲ್ದಾನೆ. 9:00 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವೃಂದಗಾನದಲ್ಲಿ ಭಾವಗೀತೆಗಳು. 9:15 ಹಿಂದಿ ಚಿತ್ರಗೀತೆಗಳು. 10:00 ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಾಂಗ್. 10:30 ಹೃದಯ ರಾಗ, ಕೇಳುಗರ ನೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ. ಹನ್ನೊಂದು ಗಂಟೆ 30 ನಿಮಿಷಕ್ಕೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಮೀರ್ ರಾವ್ ಅವರ ಬಾನ್ಸುರಿ ವಾದನದಲ್ಲಿ ರಾಗ್ ನಟ ಭೈರವ್ ಕೇಳುವಿರಿ. 12:05 ವನಿತಾ ವಿಹಾರ. ಬಹುಮುಖ ಪ್ರತಿಭೆಯಾದಂತಹ ಶಿವಮೊಗ್ಗ ಜಿಲ್ಲೆಯ ಈಸೂರಿನ ರೇಣುಕಾ ಓಂಕಾರಪ್ಪ ಅವರೊಡನೆ ಸಂದರ್ಶನ. ಸಂದರ್ಶಕರು ಎಂಕೆ ಶಿವಕುಮಾರ್. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ ಕಾರ್ಯಕ್ರಮದಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಯೋಗೇಶ್ ಎಂಎನ್. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:20 ಸ್ವರ ಮಾಧುರ್ಯ ಕಾರ್ಯಕ್ರಮದಲ್ಲಿ

0: ರೇಣುಕಾ ನಾಕೋಡ್ ಹಾಡಿರುವ ವಚನಗಳು. 1:30 ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಚಿತ್ರಗೀತೆಗಳು. ಇನ್ನು ನಾಳೆ ಸಾಯಂಕಾಲದ ಪ್ರಸಾರದಲ್ಲಿ 5:00 ಜನಪದ ಸಂಗೀತ. ಕಡ್ತಲ ಚೆನ್ನಬೆಟ್ಟಿನ ರಘುಪರವ ಮತ್ತು ವಸಂತಿ ಅವರಿಂದ ರಕ್ತೇಶ್ವರಿ ದೈವದ ಸಂಧಿಯ ಮೊದಲ ದಾಟಿ. 5:30 ಚಿತ್ರಗೀತೆಗಳು. 6:00 ತುಳುಸುದ್ದಿ ಸಾರಾಂಶ. 6:30 ಜಿಲ್ಲಾ ವಾರ್ತಾಪತ್ರ. ನಾಳೆ ಸಂಜೆ 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಖೇತ್ ಬಚಾವೋ ಅಭಿಯಾನ್ ಕೃಷಿ ಉಳಿಸಿ ಅಭಿಯಾನ ಅಂಗವಾಗಿ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ ಇದರ ತೋಟಗಾರಿಕಾ ವಿಜ್ಞಾನ ವಿಭಾಗದ ವಿಜ್ಞಾನಿ ಡಾಕ್ಟರ್ ರಶ್ಮಿ ಆವರ್ ಅವರೊಂದಿಗೆ ತೋಟಗಾರಿಕಾ ಬೆಳೆಗಳಲ್ಲಿ ಸಾವಯವ ಕೃಷಿ ಈ ಕುರಿತು ಸಂದರ್ಶನ. ಸಂದರ್ಶಕರು ರಜನಿ ಭಟ್, ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ. 7:45 ಹಿಂದಿ ಚಿತ್ರಗೀತೆಗಳು. ನಾಳೆ ರಾತ್ರಿ 8:00 ಯುವವಾಣಿ. ಗೌತಮ್ ಭಟ್ ಪಿಜಿ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ, ಬಳಿಕ ಚಿತ್ಕಲಾ ಹೆಚ್ ಅವರಿಂದ ದೇವರ ನಾಮಗಳು. ನಾಳೆ ರಾತ್ರಿ 8:30 ಕೊಂಕಣಿ ಕಾರ್ಯಕ್ರಮ. ಲವಿ ಗಂಜಿಮಠ ಅವರಿಂದ ಸಣ್ಣ ಕತೆ ಉಜೋ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕನ್ನಡ ಭಾರತಿ. ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರವು 30 May ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ್ದ ಸ್ವರಸ್ಮೃತಿ ಸಾರಸ್ವತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. 10:30 ಕೇಂದ್ರ ಸರ್ಕಾರವು 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ. 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಇವು ನಮ್ಮ ನಿಲಯದಿಂದ ಇಂದು ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು, ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: Prime Minister Narendra Modi today addressed a crucial working session themed Promoting Balanced, Inclusive and Sustainable Economic Growth for the Benefit of All at the ongoing G7 summit in Avignon, France. Our correspondent covering the Prime Minister's visit has filed this report.
2: In his address at the session, the Prime Minister underscored the need for international financial institutions to develop mechanisms that impart economic resilience to developing countries. He also proposed connectivity projects linking Africa, Latin America, and the Pacific Island countries. He also suggested the creation of international mobilization partnership for accelerating connectivity and trade, in which G7 capital, India's talent, and Global South's ownership could be combined. During the session, Mr. Modi also highlighted that tangible growth leads to inclusion and well-being of the people. And spoke about India's growth story underpinned by Sabka Saath, Sabka Vikas, Sabka Vishwas, Sabka Prayas. Ankit Kumar, Akashwani News, Avignon, France.
1: The high-level session was attended by G7 member nations, partner countries and key representatives from the International Monetary Fund and the OECD. Mr. Modi also participated in a working lunch focused on ensuring safe, rapid and effective deployment of artificial intelligence. This meeting brought together G7 member countries, partner nations, and the CEOs of leading AI companies to discuss the future of digital innovation. Prime Minister Modi and German Chancellor Friedrich Merz exchanged views on regional and global developments, including the situation in West Asia and the Russia-Ukraine conflict. The two leaders also reviewed the progress in bilateral engagements and expressed satisfaction at the renewed momentum in the India-Germany strategic partnership, with the successful visit of Mr. Merz to India and the conclusion of the India-EU FTA negotiations earlier this year. Mr. Merz invited the Prime Minister for the 8th India-Germany intergovernmental consultations scheduled to be held later this year in Germany. Prime Minister Modi also held a meeting with President of the European Commission, Ursula von der Leyen, and President of the European Council, Antonio Costa, on the sidelines of the summit. Now, all eyes are firmly set on the Prime Minister, Mr. Modi's highly anticipated bilateral meeting with United States President Donald Trump, scheduled for this evening. Union Home Minister Amit Shah today reviewed the functioning of the National Cybercrime Helpline 1930 at a meeting in New Delhi and instructed the officials to revamp it. Mr. Shah also directed the officials to use artificial intelligence and multilingual support to facilitate ease of

0: अददात् यत्र दलनायकेन शुभमन गिलेन सार्धैक शताधिकानि ईशान किशनेन च सपाद शत धावनांकानि रचितानि। इतः प्राग अफगानिस्तान देशः पणकं विजित्य प्रथमतया क्षेत्ररक्षणं अचिनोत्। पुनः एकवारं मुख्याः वार्ताः। जी सेवन इत्यस्य नेतारः वैश्विक स्थिरतां सुरक्षा सहकारं बहुराष्ट्रीय संघटित अपराधस्य प्रतिकार प्रयत्नांच केंद्रीय मानाः घोषणानां श्रृंखलाः स्वीकृतवन्तः। फ्रांस देशस्य एवियान नगरे जी सेवन इति शिखर सम्मेलनेन समं प्रधानमंत्री नरेंद्र मोदी अमेरिका देशस्य राष्ट्रपतिना डोनाल्ड ट्रम्पेन सह मेलनं करिष्यति। रक्षा मंत्री राजनाथ सिंह भारतस्य सार्वभौमता निर्विवाद्यमिति कथयन आतंकवादं विरुद्ध्य सर्जिकल स्ट्राइक्स बालाकोट ऑपरेशन सिंदूर इत्येतानि च निर्णायकानि कार्याणि इति उदघोषयत्। भारतस्य रक्षोत्पादनं निवर्तमान वित्तीय वर्षे 10.78 लक्षं कोटि रूप्यकाणि अभिलेख्यं यावत् वर्धितम् इति वार्ताः।
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ರಸವಾರ್ತೆ, ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದುತ್ತಿರುವವರು ಸಹನ. ಪ್ರಿಯ ಶ್ರೋತೃಗಳೇ, ತೆಲಂಗಾಣದಲ್ಲಿ ಜತ್ರಾಲಿ ಅನ್ನೋ ಹಳ್ಳಿ ಇದೆ. ಈ ಹಳ್ಳಿಲಿ ಇರೋರೆಲ್ಲ ಬಹಳ ಆರೋಗ್ಯವಂತರಂತೆ. ಡಾಕ್ಟ್ರನ್ನ ಮನೆ ಮುಂದೆನೆ ಇಟ್ಕೊಂಡಿದ್ದಾರೆ. ಡಾಕ್ಟ್ರು ಅಂದ್ರೆ ಸ್ಟೆಥೋಸ್ಕೋಪ್ ಇಟ್ಕೊಂಡಿರೋರಲ್ಲ, ಡಾಕ್ಟ್ರು ಮರದ ರೂಪದಲ್ಲಿ ಇದ್ದಾರೆ. ಇಲ್ಲಿ ಇರೋ 200ಕ್ಕೂ ಹೆಚ್ಚು ಮನೆಗಳ ಮುಂದೆ ನೇರಳೆ ಹಣ್ಣಿನ ಮರಗಳಿವೆ. ನೇರಳೆ ಇವರ ನಿರೋಗದ ಗುಟ್ಟು. ಜೂನ್ ಜುಲೈ ತಿಂಗಳು ಬಂದ್ರೆ ಸಾಕು, ಜತ್ರಾಲಿ ನಿಜಕ್ಕೂ ನೀಲಿ ಬಣ್ಣಕ್ಕೆ ತಿರುಗಿರತ್ತೆ, ನಮ್ಮ ಲಾಲ್ಬಾಗ್ ಒಳಗಿರೋ ಗುಲ್ಮೊಹರ್ ರಸ್ತೆಗಳ ಹಾಗೆ. ಈ ನೇರಳೆ ಮರ ಹಳ್ಳಿನಲ್ಲಿ ಸಾಮರಸ್ಯ ಮೂಡಿಸಿದೆ. 2 ತಿಂಗಳುಗಳ ಕಾಲ ನಡೆಯೋ ನೇರಳೆ ಜಾತ್ರೆ ಸಂದರ್ಭದಲ್ಲಿ ಒಬ್ಬರ ಮನೆಯ ಮುಂದಿರೋ ನೇರಳೆ ಹಣ್ಣನ್ನ ಕೀಳೋದಕ್ಕೆ ಇನ್ನೊಬ್ರು ಮನೆಯವರು ನೆರವಾಗ್ತಾರೆ. ವಯಸ್ಸಾದವರು ಮನೆಯಲ್ಲಿದ್ರೆ ಅವರಿಗೆ ನೇರಳೆ ಕಿತ್ಕೊಡೋದೇ ಯುವಕರಿಗೆ ಹೆಮ್ಮೆ. ಇಡೀ ಹಳ್ಳಿಗೆ ಹಳ್ಳಿನೇ ಈ ರೀತಿ ಒಗ್ಗಟ್ಟಿನಿಂದ ನೇರಳೆ ಹಣ್ಣನ್ನ ಕೀಳ್ತಾರೆ. ಹೀಗೆ ಕಿತ್ತಿರುವಂತಹ ನೇರಳೆಯನ್ನ ಹಣಕ್ಕಾಗಿ ಮಾರೋದಿಲ್ಲ, ದೂರದ ಗೆಳೆಯರಿಗೆ, ನೆಂಟರಿಗೆ, ಆಫೀಸಿನ ಕೊಲೀಗ್ಗಳಿಗೆ ಕೊಟ್ಟು ಅವರಲ್ಲೂ ನೇರಳೆ ಸಂತಸ ಹುಟ್ಟಿಸಿ ತಾವು ಖುಷಿ ಪಡ್ತಾರೆ. ಹಾಗಾಗಿ ಜತ್ರಾಲಿ ನೇರಳೆ ಅಂದ್ರೆ ಎಲ್ಲರೂ ಕಣ್ಣು ಬಾಯಿ ಬಿಡ್ತಾರೆ. ವಾರ್ಷಿಕವಾಗಿ ಈ ಒಂದು ಹಳ್ಳಿಯಲ್ಲೇನೆ ಸುಮಾರು 50-60 ಟನ್ ನೇರಳೆ ಜಮೆಯಾಗುತ್ತೆ. ಅಂದ್ಹಾಗೆ ಈ ಹಳ್ಳಿಲಿ ನೇರಳೆ ಹಣ್ಣು ತಿಂದವರು ಬೀಜವನ್ನ ತುಪುಕ್ ಅಂತ ಉಗ್ಗಿಯಕ್ಕೆ ಬಿಡೋದಿಲ್ಲ. ಬೀಜಗಳನ್ನ ಜತನವಾಗಿ ಎತ್ತಿಟ್ಟು ಪುಡಿ ಮಾಡಿ ಸಕ್ಕರೆ ಕಾಯಿಲೆಗೆ ಮದ್ದು ಅರಿತಾರಂತೆ. ನೇರಳೆಯಲ್ಲಿ ಹೇರಳವಾಗಿ ವಿಟಮಿನ್ ಸಿ ಬಿ ಇದೆ. ಇದನ್ನ ತಿಂದ್ರೆ ರಂಜಕ ಅಂಶ ಮೂಳೆಗಳನ್ನ ಗಟ್ಟಿಮುಟ್ಟಾಗಿಸುತ್ತೆ. ಆಂಥೋಸಯಾನಿನ್ ಅಂಶದಿಂದಲೇ ನೇರಳೆಗೆ ವಗರುಗುಣ ಬಂದಿರೋದು. ಈ ಆಂಟಿ ಆಕ್ಸಿಡೆಂಟ್ನಿಂದ ಹೃದ್ರೋಗ, ಕ್ಯಾನ್ಸರ್ಗಳಂಥ ಹೆಮ್ಮಾರಿಗಳು ಜತ್ರಾಲಿ ಹಳ್ಳಿಗರ ಮನೆ ಹೊಸ್ತಿಲು ಕೂಡ ಮೆಟ್ಟಿಲ್ವಂತೆ. ನೋಡಿದ್ರ ನೇರಳೆ ಡಾಕ್ಟ್ರನ್ನ ಕೇಳುಗ್ರೆ. ಪುರಾತನ ನಮ್ಮ ಅರುಣಾಚಲದ ಹ್ಯಾಂಡ್ ಮೇಡ್ ಪೇಪರ್ ವಿಶ್ವದ ಬಹುತೇಕ ಬೌದ್ಧ ಧಾರ್ಮಿಕ ಗ್ರಂಥಗಳು ಪ್ರಾರ್ಥನಾ ಪತ್ರಗಳಾಗೋಗಿವೆ. ಏನಿದು ಹ್ಯಾಂಡ್ ಮೇಡ್ ಪೇಪರ್ ಅಂದ್ರೆ ಅಂತನಾ? ಹೌದು, ಈ ಪೇಪರ್ ಅನ್ನ ಬೆಳೀತಾರೆ. ಗಾಬರಿ ಆಗ್ಬೇಡಿ, ವಿಶ್ವದಲ್ಲೇ ಇಂಥದ್ದೊಂದು ಪ್ರಯೋಗಕ್ಕೆ ಇಳಿದಿದ್ದು ನಮ್ಮ ದೇಶ ಅನ್ನೋದು ನಮ್ಮ ನಿಮ್ಮೆಲ್ಲರ ಹೆಮ್ಮೆ. ಇದಕ್ಕೆ 1000 ವರ್ಷಗಳ ಇತಿಹಾಸ ಇದೆ. ತವಾಂಗ್ ಜಿಲ್ಲೆಯ ಮುಕ್ಟೋ ಗ್ರಾಮದಲ್ಲಿ ಮೊನ್ಸಾ ಬುಡಕಟ್ಟು ಜನಾಂಗ ಇದೇ ಕೆಲಸ ಮಾಡ್ತಿರೋದು. ಸ್ಥಳೀಯವಾಗಿ ಬೆಳೆಯುವಂತಹ ಶುಗು ಶೇಂಗ್ ಅನ್ನೋ ಮರದ ತೊಗಟೆಯಿಂದ ಪೇಪರ್ ಮಾಡ್ತಾರೆ. ಇದರ ವಿಶೇಷ ಏನಂದ್ರೆ ತೆಳುವಾದ ನಾರುಗಳಿಂದ ಕೂಡಿರುತ್ತೆ, ತೇವಾಂಶ ಹಿಡಿದುಕೊಳ್ಳೋ ಶಕ್ತಿ ಇದಕ್ಕಿದೆಯಂತೆ. ಟಿಬೆಟ್, ಥೈಲ್ಯಾಂಡ್, ಜಪಾನ್ಗಳ ಬೌದ್ಧ ಮಂದಿರಗಳಿಗೆ ಈಗಲೂ ಈ ಪೇಪರ್ ಬಳಸ್ತಾರಂತೆ. ಟಿಬೆಟ್ನ ಬಹುತೇಕ ಬೌದ್ಧ ಧರ್ಮ ಗ್ರಂಥಗಳಿಗೆ ಮೊನ್ಶುಕ್ ಕೊಡುಗೆ ಇದೆ. ಈಗ್ಲೂ ಕೂಡ ಮುಕ್ಟೋ ಗ್ರಾಮದಲ್ಲಿ ದಿನಕ್ಕೆ 500 ಪೇಪರ್ ತಯಾರಿಕೆ ಆಗ್ತಿದೆ. ಬುಡಕಟ್ಟು ಜನಾಂಗ ಬಿಟ್ಟು ಬಿಡದೆ 1000 ವರ್ಷಗಳ ಈ ಪೇಪರ್ ತಯಾರಿಕೆನ ರಕ್ಷಣೆ ಮಾಡ್ಕೊಂಡ್ ಬರ್ತಾ ಇದೆ. ಒಂದ್ ಕಾಲದಲ್ಲಿ ತವಾಂಗ್ ನಗರದ ಮನೆ ಮನೆನಲ್ಲೂ ಪೇಪರ್ ತಯಾರಿಕೆ ಮಾಡ್ತಾ ಇದ್ರು. ಬ್ರಿಟಿಷರು ಕಾಲಿಟ್ಟಿದ್ದೇ ಕಾಲಿಟ್ಟಿದ್ದು, ಪೈಪೋಟಿ ಜಾಸ್ತಿಯಾಗಿ ವಿನಾಶದ ಅಂಚಿಗೆ ಬಂದು ನಿಲ್ತು. ಆದ್ರೆ ಈಗ ಮತ್ತೆ ಶುಗು ಶೆಂಗ್ ಸೆದ್ದು ಮಾಡ್ತಾ ಇದೆ. ಪ್ರಿಯ ಶ್ರೋತೃಗಳೇ, ದೆಹಲಿಯಲ್ಲಿ ಮಟ್ಕಾ ಮ್ಯಾನ್ ಅಂತ ಇದ್ದಾರೆ. ಮಟ್ಕಾ ಅಂದ್ರೆ ಭಯ ಬೀಳ್ಬೇಡಿ, ಮಟ್ಕಾ ಅಂದ್ರೆ ಮಡಕೆ ಅಂತ.

0: ಇವರ ಹೆಸರು ನಟರಾಜನ್ ಅಂತ. ಎಂಜಿನಿಯರಿಂಗ್ನ ಅರ್ಧಕ್ಕೆ ಬಿಟ್ಟು ಲಂಡನ್ನಲ್ಲಿ ಬಿಸ್ನೆಸ್ ಮ್ಯಾನ್ ಆಗಿದ್ದವರು. ನಟರಾಜನ್ ಅವರ ವಯಸ್ಸು 70 ವರ್ಷ. ಬೆಳಿಗ್ಗೆ ಎದ್ದು ದೇವರು ಮುಖ ನೋಡ್ತಾರೋ ಇಲ್ವೋ, ಆದ್ರೆ ಮಡಕೆ ಮುಖಾನಂತೂ ನೋಡೇ ನೋಡ್ತಾರೆ. ಕಳೆದ 12 ವರ್ಷಗಳಿಂದ ನಟರಾಜನ್ ನೂರಾರು ಮಡಕೆಗಳಿಗೆ ಪರಿಶುದ್ಧ ನೀರ್ ತುಂಬಿಸಿ ಬಾಯಾರಿದ ಗಂಟಲುಗಳ ದಾಹ ನೀಗಿಸ್ತಾ ಇದ್ದಾರೆ. ಇಂದು ಪ್ರತಿದಿನ ಬೇರೆ ಊರು ಹಳ್ಳಿಗಳಿಂದ ದೆಹಲಿಗೆ ಬರುವ 8,000 ಮಂದಿಗೆ ನಟರಾಜನ್ರ ಮಡಿಕೆಗಳೇ ವಾಟರ್ ಫಿಲ್ಟರ್ಗಳಾಗಿವೆ. ಸಫ್ದಾರ್ ಜಂಗ್, ಮಾಳವೀಯ ನಗರ, ಪಂಚಶೀಲಾ ಪಾರ್ಕ್ ಸುತ್ತಮುತ್ತ, ಔಟರ್ ರಿಂಗ್ ರೋಡ್ ಬದಿ, ಹೀಗೆ ನೂರಾರು ಕಡೆ ಮಡಿಕೆಗಳಿವೆ. ನೀರು ಸಪ್ಲೈ ಮಾಡಕ್ಕೆ ಅಂತಾನೆ ನಟರಾಜನ್ ಅವರ ಬಳಿ ಸ್ಟೇನ್ಲೆಸ್ ಸ್ಟೀಲ್ ಮ್ಯಾಕ್ಸಿ ಟ್ರಕ್ ಇದೆ. ಮಡಿಕೆಗಳನ್ನ ಮಕ್ಕಳ ಥರ ನೋಡ್ಕೊಂತಾರೆ. ಗಾಳಿಗೆ ಅಲುಗಾಡದಂತೆ ಕಬ್ಬಿಣದ ಚೌಕಟ್ಟು ಮಾಡಿಸಿದ್ದಾರೆ. ಕೆಲವು ಕಡೆ ಹಸಿರು ನೆಟ್ ಹಾಕ್ಸಿ ಬಿಸಿಲು ತಾಗದಿರೋ ಹಾಗೆ ಸುಂಟರ್ ಗಾಳಿಗೆ ಬಿದ್ದು ಒಡೆದು ಹೋಗದಂತೆ ರಕ್ಷಣೆ ಮಾಡ್ತಾ ಇದ್ದಾರೆ. ನಟರಾಜನ್ ಕಾಳಜಿ ಎಷ್ಟಿದೆ ಅಂತಂದ್ರೆ, ಮಡಿಕೆಗಳ ಮೇಲೆ ಇವರ ನಂಬರ್ ಬರೆದಿದ್ದಾರೆ. ನೀರು ಖಾಲಿಯಾದ ತಕ್ಷಣ ಹತ್ತಿರದವರು ಕರೆ ಮಾಡ್ಲಿ ಅಂತ. ಸರಿ, ಇದು ಈ ವಾರದ ರಸವಾರ್ತೆ ಇಲ್ಲಿಗೆ ಮುಗಿಸೋಣ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಮಂಗಳೂರು.
2: ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಆಯುಷ್ ಇಲಾಖೆ, ಆಯುಷ್ ಕಾಲೇಜುಗಳು, ಸ್ಕೌಟ್ಸ್ ಮತ್ತು ಗೈಡ್ಸ್ ಹಾಗೂ ಯೋಗ ಸಂಘಟನೆಗಳ ಆಶ್ರಯದಲ್ಲಿ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದಡಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಜಿಲ್ಲಾದ್ಯಂತ ಆಚರಿಸಲಾಗುತ್ತಿದೆ. ಪ್ರಧಾನ ಕಾರ್ಯಕ್ರಮ ದಿನಾಂಕ 11/6/2026 ಮಂಗಳೂರು ಪುರಭವನದಲ್ಲಿ ಬೆಳಿಗ್ಗೆ 8:00 ನಡೆಯಲಿದೆ. ಸರ್ವರಿಗೂ ಆದರದ ಸ್ವಾಗತ.
3: ಭವಿಷ್ಯದ ಕನಸುಗಳಿಗೆ ಹೊಸ ದಾರಿ
4: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯೂಟಿಕಲ್ ಸೈನ್ಸಸ್.
3: ಅತ್ಯಾಧುನಿಕ ಲ್ಯಾಬ್ಗಳು, ಅನುಭವಿ ಉಪನ್ಯಾಸಕರು, ಉತ್ತಮ ಪ್ಲೇಸ್ಮೆಂಟ್ ಹಾಗೂ ಸಂಶೋಧನಾ ಅವಕಾಶಗಳು.
4: ಸಂಶೋಧನೆ, ಆಸ್ಪತ್ರೆಗಳು, ಫಾರ್ಮಸಿ ಕಂಪನಿಗಳು, ಮೆಡಿಕಲ್ ರೈಟಿಂಗ್, ಸರ್ಕಾರಿ ಕೆಲಸಗಳು, ಸಾವಿರಾರು ಉದ್ಯೋಗಾವಕಾಶಗಳು.
3: ದ್ವಿತೀಯ ಪಿಯುಸಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. ಬಿ ಫಾರ್ಮಾ 4 ವರ್ಷ 8 ಸೆಮಿಸ್ಟರ್ಗಳು. ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ 9448250305.
4: ವೆಬ್ ವಿಳಾಸ www.vips.puttur.org.
3: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯೂಟಿಕಲ್ ಸೈನ್ಸಸ್, ಪುತ್ತೂರು.
5: ಸುಂದರ ಭವಿಷ್ಯಕ್ಕೆ ವಿಶ್ವಾಸದ ಹೆಜ್ಜೆ.
6: ಎಜೆ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ಗೆ 25 ವರ್ಷಗಳ ಸಂಭ್ರಮ. ಜೂನ್ 27ರವರೆಗೂ ಎಕ್ಸ್ಟೆಂಡ್ ಆಗಿದೆ ದ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಕ್ಯಾಂಪ್. ಕಡಿಮೆ ಪೇನ್, ಪರ್ಸನಲೈಸ್ಡ್ ಕೇರ್ ಮತ್ತು ಹೆಚ್ಚು ಆಕ್ಯುರೇಟ್ ರಿಸಲ್ಟ್ಸ್. ಎಕ್ಸ್ಪರ್ಟ್ ಸರ್ಜನ್ಸ್ ಇಂದ ಫ್ರೀ ಕನ್ಸಲ್ಟೇಷನ್ಗೆ ಇಂದೇ ರಿಜಿಸ್ಟರ್ ಮಾಡಿ ಮತ್ತು 1,00,000 ಉಳಿಸಿ. ಕರೆ ಮಾಡಿ 9611819633ಗೆ ಅಥವಾ ಎಜೆ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ಗೆ ಭೇಟಿ ನೀಡಿ.
1: ಸಮಯ 6:37 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ ಕೇಳುವಿರಿ.
7: ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ.
8: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
9: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
8: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
10: यार कोई ऐसी लाइफ इंश्योरेंस पॉलिसी बताओ जिसमें कम प्रीमियम हो, बोनस भी अच्छा मिले और भरोसे वाला भी हो.
11: PLI है ना?
12: सरकारी कर्मचारी के साथ साथ सभी प्रोफेशनल, ग्रेजुएट और डिप्लोमा होल्डर्स ले सकते हैं PLI पॉलिसी का फायदा, और साथ में पोस्टल डिपार्टमेंट का भरोसा भी. अपने नजदीकी पोस्ट ऑफिस से आज ही संपर्क करें या लॉग इन करें indiapost.gov.in पर.
13: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
14: ಕೇಳುಗರೆ, ಇದೇ ಶುಕ್ರವಾರ June 19 ಸಾಯಂಕಾಲ 6:50 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮ.

0: ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವವರು ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿಟಿ ಪುತ್ರ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 0477, 2237 0488, ಎಸ್ಟಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ June 19 ಸಾಯಂಕಾಲ 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಹಲೋ ಕೃಷಿರಂಗ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ನಾಳೆ ವಿಧಾನಪರಿಷತ್ ಚುನಾವಣೆ, ಒಟ್ಟು 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿ, ಕಾಂಗ್ರೆಸ್ ಶಾಸಕರಿಗೆ ಮತದಾನ ತರಬೇತಿ. ಕಾವೇರಿ ಕೊಳದಲ್ಲಿ ಮುಂಗಾರು ಕ್ಷೀಣ, ಕೆಆರ್ಎಸ್ ಅಣೆಕಟ್ಟೆಯ ನೀರು ಕುಡಿಯಲು ಮಾತ್ರ ಲಭ್ಯ, ಮಂಡ್ಯ ಜಿಲ್ಲಾಧಿಕಾರಿ ಸ್ಪಷ್ಟನೆ. ರಾಜ್ಯದ ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸುವಂತೆ ಕೇಂದ್ರ ಕೃಷಿ ಸಚಿವರಿಗೆ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಪತ್ರ. 232 ಗ್ರೇಡ್ 2 ತಹಶೀಲ್ದಾರ್ಗಳಿಗೆ ಗ್ರೇಡ್ 1 ಹುದ್ದೆಗೆ ಬಡ್ತಿ ನೀಡಿ ಸರ್ಕಾರ ಆದೇಶ. ಬಿಡದಿ ಟೌನ್ಶಿಪ್ಗೆ ವಿರೋಧ, ರೈತರ ಹೋರಾಟಕ್ಕೆ ಬೆಂಬಲ ಘೋಷಿಸಿದ ಬಿಜೆಪಿ. ವಿಧಾನಪರಿಷತ್ನ 7 ಸ್ಥಾನಗಳಿಗೆ ನಾಳೆ ಚುನಾವಣೆ ನಡೆಯಲಿದೆ. ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ. ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಈ ನಡುವೆ ಕಾಂಗ್ರೆಸ್ ತಮ್ಮ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಕಾರ್ಯತಂತ್ರ ರೂಪಿಸಿದೆ. 8 ಅಭ್ಯರ್ಥಿಗಳು 7 ಸ್ಥಾನಗಳಿಗೆ ಸ್ಪರ್ಧಿಸುತ್ತಿರುವ ಈ ಚುನಾವಣೆಯಲ್ಲಿ ಪ್ರತಿಯೊಂದು ಮತವೂ ಮಹತ್ವದ್ದಾಗಿದೆ. ಕಾಂಗ್ರೆಸ್ನ 4 ಹಾಗೂ ಬಿಜೆಪಿಯ 2 ಅಭ್ಯರ್ಥಿಗಳು ಸರಾಗವಾಗಿ ಗೆಲುವು ಸಾಧಿಸಲಿದ್ದಾರೆ. 7ನೇ ಸ್ಥಾನಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಹಾಗೂ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ನಡುವೆ ಸ್ಪರ್ಧೆ ಏರ್ಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಅಡ್ಡ ಮತದಾನ ಆಗಬಾರದು ಹಾಗೂ ಮತ ಅಸಿಂದುಗೊಳ್ಳದಂತೆ ಕಾಂಗ್ರೆಸ್ ಎಚ್ಚರಿಕೆ ವಹಿಸಿದೆ. ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಅಣಕು ಮತದಾನ ಪ್ರಕ್ರಿಯೆ ನಡೆಸಲಾಗಿದೆ. ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ನಿಂದ ಬಿಕೆ ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರು, ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ, ವಿನಯ್ ಕಾರ್ತಿಕ್ ಕಣದಲ್ಲಿ ಇದ್ದಾರೆ. ಬಿಜೆಪಿಯಿಂದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ, ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಗೋವಿಂದರಾಜು ಕಣದಲ್ಲಿ ಇದ್ದಾರೆ. ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಅಣೆಕಟ್ಟೆಯಲ್ಲಿ ನೀರಿನ ಪ್ರಮಾಣ ಗಣನೀಯ ಮಟ್ಟದಲ್ಲಿ ಕುಸಿತ ಕಂಡಿದೆ. ಈ ಬಾರಿ ಕೃಷಿಗೆ ನೀರು ಸಿಗುವುದು ಬಹುತೇಕ ಅನುಮಾನವಾಗಿದ್ದು ಅಣೆಕಟ್ಟೆಯಲ್ಲಿ ಇರುವ ನೀರು ಕುಡಿಯಲು ಮಾತ್ರ ಬಳಕೆಗೆ ಲಭ್ಯವಾಗಲಿದೆ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. 124.80 ಅಡಿ ನೀರಿನ ಮಟ್ಟ ಹೊಂದಿರುವ ಕೆಆರ್ ಜಲಾಶಯದಲ್ಲಿ 81.35 ಅಡಿ ಮಾತ್ರ ನೀರಿದ್ದು 11.394 ಟಿಎಂಸಿ ನೀರು ಲಭ್ಯವಿದೆ. ಈ ಬಾರಿ ಮುಂಗಾರು ಕೈಕೊಟ್ಟಿದ್ದು ಇರುವ 11.394 ಟಿಎಂಸಿ ನೀರಿನಲ್ಲೇ ಮಂಡ್ಯ, ಬೆಂಗಳೂರು, ಮೈಸೂರು, ಬೆಂಗಳೂರು ದಕ್ಷಿಣ ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸಬೇಕಿದೆ. 4 ನಗರಗಳಿಗೆ ಕುಡಿಯುವ ನೀರಿಗಷ್ಟೇ ಪ್ರಸ್ತುತ ಅಣೆಕಟ್ಟೆಯಲ್ಲಿ ಇರುವ ನೀರು ಲಭ್ಯವಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷಿ ಚಟುವಟಿಕೆಗಳಿಗೆ ನೀರು ಸಿಗುವುದಿಲ್ಲ ಎಂದು ಜಿಲ್ಲಾಧಿಕಾರಿ ಸ್ಪಷ್ಟಪಡಿಸಿದ್ದಾರೆ.
1: ಈಗಾಗಲೇ ಜೂನ್ ಮುಂಗಾರು ವಾಡಿಕೆಯಂತೆ ಮಳೆ ಬರ್ತಾ ಇಲ್ಲ. ಕೆಆರ್ಎಸ್ ಅಣೆಕಟ್ಟಿನಲ್ಲಿ ಸುಮಾರು 10 ಟಿಎಂಸಿ ನೀರೇನಿದೆ, 4 ಟಿಎಂಸಿ ನೀರನ್ನ ಡೆಸ್ ಸ್ಟೋರೇಜ್ ಅನ್ನ ಕಳೆದ್ರೆ ಉಳಿತಕ್ಕಂತ 6 ಟಿಎಂಸಿ ನೀರನ್ನ ಓನ್ಲಿ ಕುಡಿಯುವ ನೀರು ಉದ್ದೇಶಕ್ಕೋಸ್ಕರ ಮಾತ್ರ ನಾವು ಮೀಸಲಿರಿಸಿಕೊಂಡಿದ್ದೇವೆ. ಮಂಡ್ಯ, ಬೆಂಗಳೂರು ದಕ್ಷಿಣ, ಬೆಂಗಳೂರು ನಗರ ಈ 3 ಜಿಲ್ಲೆಗಳಿಗೆ ಸೇರಿದಂತೆ ನಮಗೆ ಪ್ರತಿ ತಿಂಗಳು 2 ಟಿಎಂಸಿ ನೀರು ಬೇಕಾಗುತ್ತೆ. ಮುಂದಿನ ಆಗಸ್ಟ್ ತಿಂಗಳವರೆಗೂ ಕೂಡ ನಾವು ಅದನ್ನ ಯೋಜನೆ ರೂಪಿಸಿಕೊಂಡಿದ್ದೇವೆ. ಪ್ರಾಯಶಃ ಮಳೆ ಬಂದ್ರೆ ನಮಗೆ ಇನ್ಫ್ಲೋ ಜಾಸ್ತಿ ಆದ್ರೆ ಕೆಆರ್ಎಸ್ ನ ಮಟ್ಟ ಜಾಸ್ತಿ ಆಗುತ್ತೆ, ಕುಡಿಯುವ ನೀರಿಗೇನು ಸಮಸ್ಯೆ ಆಗೋದಿಲ್ಲ.
0: ರಾಜ್ಯದ ಮಾವು ಬೆಳೆಗಾರರ ಸಂಕಷ್ಟ ಕುರಿತಂತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಇಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್

0: ಅವರಿಗೆ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ 2026-27 ಋತುವಿನಲ್ಲಿ ರೈತರು ಎದುರಿಸುತ್ತಿರುವ ಸಂಕಷ್ಟವನ್ನು ತಗ್ಗಿಸಲು ಮಾರುಕಟ್ಟೆ ಮಧ್ಯಸ್ಥಿಕೆ ಯೋಜನೆ ಮೂಲಕ ಬೆಲೆ ಕೊರತೆ ಪಾವತಿ ಯೋಜನೆಯಡಿ ಬೆಂಬಲವನ್ನು ಪರಿಗಣಿಸುವಂತೆ ಕೋರಿದ್ದಾರೆ. ಕರ್ನಾಟಕವು ದೇಶದ ಪ್ರಮುಖ ಮಾವು ಉತ್ಪಾದಿಸುವ ರಾಜ್ಯಗಳಲ್ಲಿ ಒಂದಾಗಿದ್ದು ಸುಮಾರು 1.45 ಲಕ್ಷ ಹೆಕ್ಟೇರ್ಗಳಲ್ಲಿ ವಿಸ್ತರಿಸಿದೆ. ಪ್ರಸ್ತುತ ಋತುವಿನಲ್ಲಿ ಸುಮಾರು 10 ಲಕ್ಷ ಮೆಟ್ರಿಕ್ ಟನ್ ಮಾವು ಉತ್ಪಾದನೆಯಾಗಿದೆ ಎಂದು ಹೇಳಿದ್ದಾರೆ. ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಧಾರವಾಡ, ತುಮಕೂರು ಮತ್ತು ಹಾವೇರಿ ಜಿಲ್ಲೆಗಳ ರೈತರು ಸಂಕಷ್ಟ ಅನುಭವಿಸುತ್ತಿದ್ದು ಪಿಡಿಪಿಎಸ್ ಚೌಕಟ್ಟಿನಡಿಯಲ್ಲಿ ಮಾವು ಬೆಳೆಗಾರರಿಗೆ ಸೂಕ್ತ ಬೆಂಬಲ ನೀಡುವ ಬಗ್ಗೆ ಕೇಂದ್ರ ಕೃಷಿ ಸಚಿವಾಲಯ ಪರಿಗಣಿಸಬೇಕು ಮತ್ತು ಅಗತ್ಯ ಆಡಳಿತ ಪ್ರಕ್ರಿಯೆಯನ್ನು ಆದಷ್ಟು ಬೇಗ ಪ್ರಾರಂಭಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಸರ್ಕಾರ ಗ್ರೇಡ್ 2 ತಹಶೀಲ್ದಾರ್ ಹುದ್ದೆಯಿಂದ ಗ್ರೇಡ್ 1 ಹುದ್ದೆಗೆ ಆದ್ಯತೆಯ ಮೇರೆಗೆ ಪರಿಗಣಿಸಿ ಬಡ್ತಿ ನೀಡಿದೆ. ಈ ಕುರಿತಂತೆ ಕಂದಾಯ ಸಚಿವರು ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪತ್ರಿಕಾ ಪ್ರಕಟಣೆ ಮೂಲಕ ಮಾಹಿತಿ ನೀಡಿದ್ದಾರೆ. ಒಟ್ಟು 232 ಗ್ರೇಡ್ 2 ತಹಶೀಲ್ದಾರ್ಗಳಿಗೆ ಗ್ರೇಡ್ 1 ಹುದ್ದೆಗೆ ಬಡ್ತಿ ನೀಡಲಾಗಿದೆ. ಸ್ವಯಂ ಸ್ಫೂರ್ತಿಯಿಂದ ಕಾರ್ಯನಿರ್ವಹಿಸುವ ಅಧಿಕಾರಿ ವರ್ಗ ಯಾವುದೇ ಸರ್ಕಾರಕ್ಕೆ ಅತಿದೊಡ್ಡ ಆಸ್ತಿ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಮಹಾನಗರ ಪ್ರದೇಶವನ್ನು ಜಾಗತಿಕ ಆರ್ಥಿಕ ಬೆಳವಣಿಗೆಯ ಪ್ರಮುಖ ಕೇಂದ್ರವನ್ನಾಗಿ ಪರಿವರ್ತಿಸಲು ರಾಜ್ಯ ಸರ್ಕಾರ ಮಹತ್ತರ ಹೆಜ್ಜೆ ಇಟ್ಟಿದೆ. 2037 ವೇಳೆಗೆ ಬೆಂಗಳೂರನ್ನು ನಾವೀನ್ಯತೆ, ಕೃತಕ ಬುದ್ದಿಮತ್ತೆ, ಸುಧಾರಿತ ಉತ್ಪಾದನೆ ಮತ್ತು ಸುಸ್ಥಿರ ನಗರಾಭಿವೃದ್ದಿಯಲ್ಲಿ ವಿಶ್ವದ ಪ್ರಮುಖ ಹಬ್ಗಳಲ್ಲಿ ಒಂದಾಗಿ ರೂಪಿಸುವ ಬೃಹತ್ ಯೋಜನೆಯನ್ನು ಸರ್ಕಾರ ಹಮ್ಮಿಕೊಂಡಿದೆ. ಈ ಮಹತ್ವಾಕಾಂಕ್ಷಿ ಯೋಜನೆಯ ಪರಿಶೀಲನೆಗಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ವಿವಿಧ ವಲಯಗಳನ್ನು ಒಳಗೊಂಡ ಸಮಗ್ರ ಮಾರ್ಗಸೂಚಿ ಪ್ರಸ್ತುತಪಡಿಸಿದೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಆರ್ಥಿಕತೆಯನ್ನು ಸುಮಾರು 390-420 ಬಿಲಿಯನ್ ಅಮೆರಿಕನ್ ಡಾಲರ್ ಮಟ್ಟಕ್ಕೆ ವಿಸ್ತರಿಸುವ ಹಾಗೂ ಹೆಚ್ಚುವರಿಯಾಗಿ 25-30 ಲಕ್ಷ ಹೊಸ ಉದ್ಯೋಗಗಳನ್ನು ಸೃಷ್ಟಿಸುವ ಗುರಿ ಹೊಂದಲಾಗಿದೆ. ಭವಿಷ್ಯದ ಸವಾಲುಗಳನ್ನು ಎದುರಿಸಲು ಸಜ್ಜಾದ ಜಾಗತಿಕ ಮಟ್ಟದ ಸುಸ್ಥಿರ ಬೆಂಗಳೂರನ್ನು ನಿರ್ಮಿಸಲು ಸರ್ಕಾರ ಬದ್ದವಾಗಿದೆ ಎಂದು ಪ್ರಕಟಣೆ ಮೂಲಕ ತಿಳಿಸಿದೆ. ಟೌನ್ಶಿಪ್ ಯೋಜನೆಯನ್ನು ವಿರೋಧಿಸುತ್ತಿರುವ ರೈತರಿಗೆ ಬೆಂಬಲ ಸೂಚಿಸಲು ರಾಜ್ಯ ಬಿಜೆಪಿ ನಾಯಕರು ಇಂದು ಬಿಡದಿಯ ಹಲವು ಗ್ರಾಮಗಳಿಗೆ ಭೇಟಿ ನೀಡಿ ರೈತರ ಅಹವಾಲು ಸ್ವೀಕರಿಸಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದ ಬಿಜೆಪಿ ನಿಯೋಗ ರೈತರ ಅಹವಾಲು ಆಲಿಸಿದ್ದು ರೈತರ ಹೋರಾಟಕ್ಕೆ ಬೆಂಬಲ ನೀಡುವುದಾಗಿ ಘೋಷಿಸಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಸರ್ಕಾರದ ಪ್ರಸ್ತಾವಿತ ಟೌನ್ಶಿಪ್ ಯೋಜನೆಯಿಂದ ತಮ್ಮ ಕೃಷಿ ಭೂಮಿ, ಜೀವನೋಪಾಯ ಹಾಗೂ ಹೈನುಗಾರಿಕೆಗೆ ಎದುರಾಗುವ ಸಂಕಷ್ಟಗಳ ಕುರಿತು ರೈತರು ಆತಂಕ ವ್ಯಕ್ತಪಡಿಸಿದ್ದಾರೆ. ಅನ್ನದಾತರ ಬದುಕಿಗೆ ಧಕ್ಕೆ ತರುವ ಯಾವುದೇ ನಿರ್ಧಾರವನ್ನು ಬಿಜೆಪಿ ಬೆಂಬಲಿಸುವುದಿಲ್ಲ ಎಂದು ತಿಳಿಸಿದ್ದಾರೆ. ರೈತರ ಹಿತಾಸಕ್ತಿಯ ರಕ್ಷಣೆಯೇ ತಮ್ಮ ಮೊದಲ ಆದ್ಯತೆ ಎಂದು ಹೇಳಿದ್ದಾರೆ. ರೈತರ ನ್ಯಾಯಯುತ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ಘೋಷಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಆರಂಭವಾಗುತ್ತಿದ್ದಂತೆ ಕೃಷಿ ಚಟುವಟಿಕೆಗಳು ಬಿರುಸು ಪಡೆದಿವೆ. ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಭತ್ತ ಬೆಳೆ ವಿಸ್ತೀರ್ಣ 2025-2026 366 ಹೆಕ್ಟೇರ್ ಹೆಚ್ಚಳವಾಗಿದೆ. ಈ ಬಾರಿ ಒಟ್ಟು 10,000 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಬೆಳೆಯುವ ಗುರಿ ಹೊಂದಲಾಗಿದೆ ಎಂದು ಕೃಷಿ ಇಲಾಖೆಯ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಕೃಷಿ ಇಲಾಖೆ ವತಿಯಿಂದ ಈಗಾಗಲೇ ಕೃಷಿಕರಿಗೆ ಅಗತ್ಯವಾದ ಭತ್ತದ ಬೀಜ, ರಸಗೊಬ್ಬರ ಹಾಗೂ ರಾಸಾಯನಿಕಗಳ ವಿತರಣೆ ಆರಂಭಗೊಂಡಿದೆ. ಭತ್ತದ ತಳಿಗಳಾದ ಜಯ, ಜ್ಯೋತಿ ತಳಿ ಸೇರಿದಂತೆ ಒಟ್ಟು 498.5 ಕ್ವಿಂಟಾಲ್ ಭತ್ತದ ಬೀಜಗಳನ್ನು ಕೃಷಿ ಇಲಾಖೆ ವಿತರಣೆ ಮಾಡಿದೆ. ಇನ್ನು 219.5 ಕ್ವಿಂಟಾಲ್ ಭತ್ತದ ಬೀಜಗಳ ದಾಸ್ತಾನು ಇದ್ದು ಭತ್ತದ ಬೀಜ ಮತ್ತು ರಸಗೊಬ್ಬರಗಳ ಕೊರತೆಯಾಗದಂತೆ ಎಚ್ಚರಿಕೆ ವಹಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಯೂರಿಯಾ, ಡಿಎಪಿ, ಎಂಒಪಿ, ಎನ್ಪಿಕೆ, ಎಎಸ್ಪಿ ಸೇರಿದಂತೆ ಒಟ್ಟು 24,868.7 ಮೆಟ್ರಿಕ್ ಟನ್ ರಸಗೊಬ್ಬರ ಲಭ್ಯವಿದ್ದು ಕೃಷಿಕರ ಬೇಡಿಕೆಗೆ ಅನುಗುಣವಾಗಿ 9,609.9

0: 853 ಮೆಟ್ರಿಕ್ ಟನ್ ರಸಗೊಬ್ಬರವನ್ನು ಪೂರೈಸಲಾಗಿದೆ. ಪ್ರಸ್ತುತ 15,258.8 ಮೆಟ್ರಿಕ್ ಟನ್ ರಸಗೊಬ್ಬರ ದಾಸ್ತಾನು ಇದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ನಾಡಿದ್ದು ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ ಯೋಜನೆಯಡಿ ಸುಮಾರು 2,400 ಕೋಟಿ ರೂಪಾಯಿ ಮೌಲ್ಯದ ಪ್ರೋತ್ಸಾಹಧನ ವಿತರಿಸಲಿದ್ದಾರೆ. ಏಕಕಾಲದಲ್ಲಿ ದೇಶಾದ್ಯಂತ 200 ಸ್ಥಳಗಳಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಭಾರತದ ಕಟ್ಟಕಡೆಯ ನಾಗರಿಕನಿಗೂ ಆರ್ಥಿಕ ಸೇವೆ ಸಿಗುವಂತಾಗಲು ಹಾಗೂ ದೇಶದ ಆರ್ಥಿಕ ವಾಹಿನಿಯಲ್ಲಿ ಪಾಲ್ಗೊಳ್ಳುವಂತೆ ಮಾಡುವ ಸಲುವಾಗಿ ಭಾರತ ಸರ್ಕಾರವು ಮೆರಾ ಖಾತಾ ಭಾಗ್ಯವಿಧಾತ ಧ್ಯೇಯವಾಕ್ಯದೊಂದಿಗೆ ಆರಂಭಿಸಿರುವ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಹಾವೇರಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಜಾರಿಗೊಳ್ಳುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ವಿಧಾನ ಪರಿಷತ್ ಚುನಾವಣೆ, ಒಟ್ಟು 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿ, ಕಾಂಗ್ರೆಸ್ ಶಾಸಕರಿಗೆ ಮತದಾನ ತರಬೇತಿ. ಕಾವೇರಿಕೊಳದಲ್ಲಿ ಮುಂಗಾರು ಕ್ಷೀಣ, ಕೆಆರ್ಎಸ್ ಅಣೆಕಟ್ಟೆಯ ನೀರು ಕುಡಿಯಲು ಮಾತ್ರ ಲಭ್ಯ, ಮಂಡ್ಯ ಜಿಲ್ಲಾಧಿಕಾರಿ ಸ್ಪಷ್ಟನೆ. ರಾಜ್ಯದ ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸುವಂತೆ ಕೇಂದ್ರ ಕೃಷಿ ಸಚಿವರಿಗೆ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪತ್ರ. 232 ಗ್ರೇಡ್ 2 ತಹಶೀಲ್ದಾರ್ಗಳಿಗೆ ಗ್ರೇಡ್ 1 ಹುದ್ದೆಗೆ ಬಡ್ತಿ ನೀಡಿ ಸರ್ಕಾರ ಆದೇಶ. ಮತ್ತು ಬೆಳದಿ ಟೌನ್ಶಿಪ್ಗೆ ವಿರೋಧ, ರೈತರ ಹೋರಾಟಕ್ಕೆ ಬೆಂಬಲ ಘೋಷಿಸಿದ ಬಿಜೆಪಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಆಕಾಶವಾಣಿ

0: ಕೇಳುಗರೆ, ಇದೇ ಶುಕ್ರವಾರ ಜೂನ್ 19ರಂದು ಸಾಯಂಕಾಲ 6:50 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವವರು ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿಟಿ ಪುತ್ರ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, ಎಸ್ಡಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ ಜೂನ್ 19ರಂದು ಸಾಯಂಕಾಲ 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಹಲೋ ಕೃಷಿರಂಗ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
2: ಕೇಳುಗರೆ ಗಮನಿಸಿ, ಇನ್ನೀಗ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಭಾರತ ಮತ್ತು ನೆದರ್ಲ್ಯಾಂಡ್ಸ್ ತಂಡಗಳ ನಡುವೆ ಹೆಡ್ಡಿಂಗ್ ಲೀಡ್ಸ್ನಲ್ಲಿ ನಡೆಯಲಿರುವ ಐಸಿಸಿ T20 ಮಹಿಳಾ ವಿಶ್ವಕಪ್ ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆಯನ್ನು ಆಟ ಮುಕ್ತಾಯದವರೆಗೂ ಕೇಳುವಿರಿ. ಇನ್ನುಳಿದಂತೆ ಇತರ ಕಾರ್ಯಕ್ರಮಗಳು ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಪ್ರಸಾರವಾಗಲಿವೆ. ಆಕಾಶವಾಣಿ
3: ಎಲ್ಲ

0: ಕೃಷಿ ರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೇವಿನ ಬೆಳೆಗಳ ಬೇಸಾಯದ ಕ್ರಮಗಳ ಕುರಿತು ಡಾಕ್ಟರ್ ಲತಾ ಹೆಚ್ ಎಸ್ ಅವರೊಡನೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ.
1: ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೆ, ಇವತ್ತು ನಾವು ಹಸಿರು ಮೇವಿನ ಬೆಳೆಗಳ ವೈಜ್ಞಾನಿಕ ಬೇಸಾಯ ಈ ವಿಷಯ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯ ಜಿ ಕೆ ವಿಕದ ಖುಷ್ಕಿ ಬೇಸಾಯ ಪ್ರಾಯೋಜನೆ ವಿಭಾಗದ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಲತಾ ಎಚ್ ಎಸ್ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಲತಾ ಮೇಡಮ್ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
2: ನಮಸ್ತೆ ಸರ್.
1: ಇವತ್ತು ನಮಗೆ ಹಸಿರು ಮೇವಿನ ಬೆಳೆಗಳ ವೈಜ್ಞಾನಿಕ ಬೇಸಾಯದ ಕುರಿತು ಮಾಹಿತಿ ಮಾಡಿಕೊಡ್ಬೇಕು, ಒಂದೊಂದಾಗಿ ತಿಳಿಸ್ಕೊಡಿ. ಮೊದಲನೇದಾಗಿ ಮೇವಿನ ಬೆಳೆಗಳು ಅಂದ್ರೇನು, ಅವುಗಳಲ್ಲಿ ಎಷ್ಟು ವಿಧಾನ ಇವೆ, ಒಂದೊಂದಾಗಿ ಹೇಳಿ.
2: ಎಲ್ಲ ರೈತ ಬಾಂಧವರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಈ ಮೇವಿನ ಬೆಳೆಗಳು ಅಂತಂದ್ರೆ ಜಾನುವಾರುಗಳಿಗೆ ಆಹಾರವನ್ನ ನೀಡ್ತಕ್ಕಂತ, ಆಹಾರವಾಗಿ ಬೆಳೆಯ ತಕ್ಕಂಥ ಎಲ್ಲ ರೀತಿ

0: ಬೆಳೆಗಳನ್ನ ನಾವು ಮೇವಿನ ಬೆಳೆಗಳು ಅಂತ ಹೇಳ್ತೀವಿ. ಈ ಮೇವಿನ ಬೆಳೆಗಳಲ್ಲಿ ಬೇರೆ ಬೇರೆ ವಿಧಗಳನ್ನ ನಾವು ನೋಡ್ತೀವಿ. ಇಲ್ಲಿ ವಾರ್ಷಿಕ ಏಕದಳ ಮೇವಿನ ಬೆಳೆಗಳು ಅಂತ ಹೇಳಿದ್ರೆ ಮೇವಿನ ಮುಸ್ಕಿನ ಜೋಳ ಬರುತ್ತೆ, ಮೇವಿನ ಸಜ್ಜೆ ಬರುತ್ತೆ, ಮೇವಿನ ಜೋಳ, ಗೋವಿನ ಜೋಳ ಇತ್ಯಾದಿ ಬೆಳೆಗಳನ್ನ ನಾವು ಒಂದು ವರ್ಷ ಅಥವಾ ಒಂದು ಹಂಗಾಮ್ನಲ್ಲಿ ಬೆಳಿತೀವಿ. ಸೊ ಮತ್ತೆ ನಮಗೆ ಬೇಕು ಅಂತ ಹೇಳಿದ್ರೆ ಪುನಃ ಭೂಮಿ ಸಿದ್ಧತೆ ಮಾಡಿ ಬೀಜ ಬಿತ್ತನೆ ಮಾಡಿ ತಗೋಬೇಕಾಗತ್ತೆ. ಹಾಗೆ ಇನ್ನೊಂದು ಅಂತಂದ್ರೆ ವಾರ್ಷಿಕ ದ್ವಿದಳ ಮೇವಿನ ಬೆಳೆ ಅಂತ ಹೇಳ್ತೀವಿ. ಇದು ದ್ವಿದಳ ಜಾತಿಗೆ ಸೇರಿರ್ತಕ್ಕಂಥ ಮೇವಿನ ಬೆಳೆ. ಇಲ್ಲಿ ವಾರ್ಷಿಕವಾಗಿಯೇ ಇದನ್ನು ಕೂಡ ಬೆಳಿಬೇಕಾಗತ್ತೆ. ಮೇವಿನ ಹಲಸಂದೆ ಆಗಿರ್ಬೋದು, ಮೇವಿನ ಚೌಳೆಕಾಯಿ, ಮೇವಿನ ಅವರೆ ಮತ್ತೆ ಮೇವಿನ ಹುರುಳಿ, ಈ ಬೆಳೆಗಳು ವಾರ್ಷಿಕ ದ್ವಿದಳ ಜಾತಿಗೆ ಸೇರಿರ್ತಕ್ಕಂಥದ್ದು. ಹಾಗೆ ಬಹುವಾರ್ಷಿಕ ಏಕದಳ ಮೇವಿನ ಬೆಳೆನಲ್ಲಿ ನಮಗೆ ಮುಖ್ಯವಾಗಿ ನೇಪಿಯರ್ ಹುಲ್ಲು ಅಂತ ಬರುತ್ತೆ, ಗಿನಿ ಹುಲ್ಲು, ಅಂಜನ್ ಹುಲ್ಲು, ರೋಡ್ಸ್ ಹುಲ್ಲು, ಈ ಗ್ರೀನ್ ಪ್ಯಾನಿಕ್ ಹುಲ್ಲು, ಈ ರೀತಿ ಬೆಳೆಗಳನ್ನ ನಾವು ಬಹುವಾರ್ಷಿಕವಾಗಿ ಅವು ಏಕದಳ ಜಾತಿಗೆ ಸೇರಿರ್ತಕ್ಕಂಥ ಹುಲ್ಲು ಆಗಿರುತ್ತೆ. ಹಾಗೆ ಬಹುವಾರ್ಷಿಕ ದ್ವಿದಳ ಜಾತಿಗೆ ಸೇರಿರ್ತಕ್ಕಂಥ ಕೆಲವೊಂದು ಬೇಲಿ ಮೆಂತೆ, ಸ್ಟೈಲೋಸಾಂಥಸ್ ಅಂತ ಹೇಳ್ತೀವಿ, ಸೆಂಡ್ರೋಝೀಮಾ ಅಂತ ಹೇಳ್ತೀವಿ, ಹಾಗೆ ಕುದುರೆ ಮಸಾಲೆ ಸೊಪ್ಪು, ಇವು ದ್ವಿದಳ ಜಾತಿಗೆ ಸೇರಿರ್ತಕ್ಕಂಥ ಬಹುವಾರ್ಷಿಕ ಮೇವಿನ ಒಂದು ಬೆಳೆಗಳು. ಇವು ಪ್ರಮುಖವಾದ. ಅದ್ರ ಜೊತೆಗೆ ಕೆಲವೊಂದು ನಾನ್ ಕನ್ವೆನ್ಷನಲ್ ಮೇವಿನ ಬೆಳೆಗಳು ಅಂತ ಹೇಳ್ತೀವಿ. ಇದರಲ್ಲಿ ಪ್ರಮುಖವಾಗಿ ನಮಗೆ ಪಾಪಸ್ಕಳ್ಳಿ ಅಂತ ಬರುತ್ತೆ. ಹಾಗೆ ಮೇವಿನ ಗಿಡ ಮರಗಳಲ್ಲಿ ಕೆಲವೊಂದು ಎಬ್ಬೇವು, ಗ್ಲೈರಿಸಿಡಿಯಾ, ಕ್ಯಾಲಿಯಂಡ್ರ, ಸುಬಾಬುಲು, ಅಗಸೆ, ಈ ರೀತಿ ಬೆಳೆಗಳನ್ನು ಕೂಡ ನಾವು ಮೇವಾಗಿ ಒಂದು ಬೇಸಿಗೆ ಕಾಲದಲ್ಲಿ ಅಥವಾ ಮೇವಿನ ಅಭಾವ ಜಾಸ್ತಿ ಇದ್ದವಾಗ ಇವುಗಳ ಎಲೆಗಳ ಭಾಗ ಮತ್ತೆ ಸೊಪ್ಪಿನ ಭಾಗವನ್ನು ಮೇವಾಗಿ ದನಕರುಗಳಿಗೆ, ಜಾನುವಾರುಗಳಿಗೆ ನೀಡ್ತಕ್ಕಂಥದ್ದು ಸರ್.
1: ಇವತ್ತು ಏನಾಗಿದೆ ಅಂದ್ರೆ, ಇವತ್ತು ಬೆಳೆ ಬೆಳೆಯುವ ಪ್ರದೇಶ ಕಡಿಮೆ ಆಗಿದ್ರಿಂದ ನಮ್ಮ ಜಾನುವಾರುಗಳಿಗೆ ಮೇವಿನ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಇದೆ. ಹಂಗಾಗಿ ಏನಾಗಿದೆ ಅಂದ್ರೆ, ಈಗ ರೈತರು ಹೈನುಗಾರಿಕೆ ಕಡೆನೂ ಕೂಡ ಜಾಗೃತರಾಗ್ರಿ, ನಿಮ್ಮ ಆದಾಯವನ್ನು ಹೆಚ್ಚು ಮಾಡಿಕೊಳ್ಳ್ರಿ, ಈ ತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಸಾಕಷ್ಟು ಯೋಜನೆಯನ್ನು ತಂದಿದ್ದಾವೆ. ಹಂಗಾಗಿ ನಮ್ಮ ರೈತರು ಇವತ್ತು ಹೈನುಗಾರಿಕೆಯ ಕಡೆ ಲಕ್ಷ್ಯ ಹಾಕ್ತಾ ಇದ್ದಾರೆ. ಪ್ರತಿಯೊಬ್ಬ ರೈತರು ಹೈನುಗಾರಿಕೆ ಮೊದಲಿಂದ ಪರಂಪರಾಗತವಾಗಿ ಇತ್ತು, ಆದ್ರೆ ಇವತ್ತು ಇದ್ದ ಹಸುಗಳನ್ನೇ ಚೆನ್ನಾಗಿ ನೋಡ್ಕೊಂಡು ಹೋಗಿ ಇನ್ನು ಸ್ವಲ್ಪ ಹಾಲಿನ ಪ್ರಮಾಣನೋ ಅಥವಾ ತುಪ್ಪಿನ ಒಂದು ಆದಾಯನೋ ಮಾಡ್ಕೊಳ್ರಿ ಅಂತ ಹೇಳಿ ಬಂದಾಗ ಈ ನಮ್ಮ ಮೇವಿನ ಅವಶ್ಯಕತೆ ಬಹಳ ಉಂಟಾಗಿದೆ. ಹೌದಲ್ಲ, ಇವತ್ತು ರೈತರಿಗೆ ಬೆಳೆ ಬೆಳೀತಿದ್ರು ಮತ್ತೆ ಸ್ವಲ್ಪ ಅಲ್ಪ ಸ್ವಲ್ಪ ಒಂದು ಸ್ವಲ್ಪ ಹುಲ್ಲು ಅದು ಇದು ಬರ್ತಿತ್ತು, ಆದ್ರೆ ಈಗ ಹಾಗಲ್ಲ. ನಾವು ಒಂದು ಎರಡು ಹಸುಗಳು ಸಾಕಿದ್ದೇವೆ, ಆ ಹಸುಗಳ ನಿರ್ವಹಣೆ ಬೇಕೇ ಬೇಕು, ನಾವು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಂಗಿಲ್ಲ. ಹಂಗಾಗಿ ಮೇವಿನ ಅವಶ್ಯಕತೆ ಈಗ ಪ್ರತಿಯೊಬ್ಬ ರೈತರಿಗೂ ಅಂದ್ರೆ ಈ ಒಂದು ಹೈನುಗಾರಿಕೆ ಹಸು ಸಾಕುವವರಿಗೆ ಬೇಕೇ ಬೇಕು. ಹಂಗಾಗಿ ಈ ಮೇವಿನ ಮಹತ್ವ ಇವತ್ತು ನಾವು ಬೆಳೆಗಳಿಗೆ ಎಷ್ಟು ಕೊಡ್ತಾ ಇದೀವೋ ಅದಕ್ಕೂ ಅಷ್ಟು
0: ಕೊಡ್ಲೇಬೇಕಾಗುತ್ತೆ.
1: ಕೆಲವು ರೈತರು ಹೊಲಗಳಲ್ಲೇ ಜಾಸ್ತಿ ಮೇವನ್ನೇ ಬೆಳೆಯಲಿಕ್ಕೆ ಶುರು ಮಾಡಿದ್ದಾರೆ, ಹೈನುಗಾರಿಕೆನೇ ಮುಖ್ಯ ಉದ್ಯೋಗ ಆಯ್ಕೊಂಡಿದ್ದಾರೆ ನಮ್ಮ ರೈತರು. ವ್ಯವಸಾಯದ ಜೊತೆಗೆ ವ್ಯವಸಾಯ ಮರ್ತಿ ಇದನ್ನೇ ಮಾಡ್ತಾ ಇದ್ದಾರೆ, ಉಳಿದ ಒಂದು ಮೇವನ್ನ ಅಕ್ಕಪಕ್ಕದವರಿಗೆ ಕೊಡ್ತಾ ಇದ್ದಾರೆ, ಮತ್ತೆ ಎಲ್ಲಿ ಬೇಡಿಕೆ ಇದು ಮಾರ್ಕೆಟಿಗೆ ಒಯ್ದು ಕೊಡ್ತಾ ಇದ್ದಾರೆ. ಹಂಗಾಗಿ ಇವತ್ತು ಡಾಕ್ಟರ್ ಲತಾ ಮೇಡಮ್ ಅವರೇ, ಮೇವಿನ ಬೆಳೆಗಳ ಬಗ್ಗೆ ನಮ್ಗೆ ತೀರಾ ಮಹತ್ವವಾದ ಮಾಹಿತಿ ತಾವು ತಿಳಿಸ್ಕೊಡ್ತಾ ಇದ್ದೀರಿ. ಹೈನುಗಾರಿಕೆಯಲ್ಲಿ ಹಸಿರು ಮೇವಿನ ಬೆಳೆಗಳ ಪ್ರಾಮುಖ್ಯತೆ ತಿಳಿಸ್ಕೊಡಿ
0: ಸರ್. ಇದು ಬಹಳ ತಾವು ಇದುವರೆಗೂ ಹೇಳ್ತಾ ಇದ್ರಿ, ಬಹಳ ಪ್ರಾಮುಖ್ಯತೆ. ಅದರಲ್ಲಿ ನಮ್ಗೆ ಒಣ ಮೇವು, ಹಸಿರು ಮೇವು ಅಂತ ಎರಡನ್ನೂ ನಾವು ತಗೊಳ್ತೀವಿ. ಆದ್ರೆ ಹಸಿರು ಮೇವು ಒಂದು ದಿನಕ್ಕೆ 25-30 ಕೆಜಿ ಅಷ್ಟು ಒಂದು ಹಸುಗೆ, ಹಾಲು ಕೊಡ್ತಕ್ಕಂಥ ರಾಸುಗೆ ಕೊಡಬೇಕಾಗತ್ತೆ.
1: ಮೂವತ್ತು ಕೆಜಿ
0: ಅಷ್ಟು ಹಸಿರು ಮೇವು ಬೇಕಾಗತ್ತೆ. ಒಣ ಮೇವು 7-8 ಕೆಜಿ ಬೇಕಾಗತ್ತೆ. ಅಂದ್ರೆ ಹಸಿರು ಮೇವಿನ ಒಂದು ಪ್ರಮಾಣನೇ ಜಾಸ್ತಿ ಇರೋದ್ರಿಂದ, ಮತ್ತೆ ನಮ್ಮ ಕರ್ನಾಟಕದ ಒಂದು ಜಾನುವಾರುಗಳ ಅಂಕಿ ಅಂಶಗಳಲ್ಲಿ ಒಟ್ಟಾರೆ 30 ಮಿಲಿಯನ್ ಜಾನುವಾರುಗಳಿದ್ದಾವೆ. 30,000 ಮಿಲಿಯನ್ ಅಂತಂದ್ರೆ ನಮ್ಗೆ ಗೊತ್ತಾಗತ್ತೆ ಎಷ್ಟು ಕೋಟಿ ಅಂತ ಹೇಳಿ. ಅದರಲ್ಲಿ 85 ಮಿಲಿಯನ್ ಅಷ್ಟು ಹಸುಗಳೇ ಇದಾವೆ, ಎಮ್ಮೆಗಳು 3 ಮಿಲಿಯನ್ ಅಷ್ಟು ಇದಾವೆ, ಉಳಿದಂತೆ ಕುರಿಗಳು ಮತ್ತೆ ಮೇಕೆಗಳಿದ್ದಾವೆ. ಈ ಎಲ್ಲಾ ಜಾನುವಾರುಗಳಿಗೆ ಅವುಗಳ ಹೊಟ್ಟೆಯನ್ನು ತುಂಬಿಸ್ಲಿಕ್ಕೆ, ಅವುಗಳ ಆರೋಗ್ಯವನ್ನ ಕಾಪಾಡ್ಲಿಕ್ಕೆ ಈ ಹಸಿರು ಮೇವಿನ ಅವಶ್ಯಕತೆ ಬಹಳನೇ ಇದೆ. ಮತ್ತೆ ಒಟ್ಟಾರೆ ಒಂದು ಜಾನುವಾರು ನಿರ್ವಹಣೆಯ ಒಟ್ಟಾರೆ ಖರ್ಚಿನಲ್ಲಿ 70% ಬರೀ ಹಸಿರು ಮೇವಿಂದನೇ ಆಗತ್ತೆ. ಏನು ಆಹಾರಕ್ಕಾಗಿನೇ 70% ರೈತ ಖರ್ಚು ಮಾಡ್ತಾನೆ. ಸೊ ಅಂದವಾಗ ಹಸಿರು ಮೇವನ್ನ ನಾವು ನಮ್ಮ ಜಮೀನಿನಲ್ಲಿ, ಜಮೀನಿನ ಬದುಗಳ ಮೇಲೆ, ಜಮೀನಿನ ಸುತ್ತದಲ್ಲಿ, ಮತ್ತೆ ಇದನ್ನ ವ್ಯವಸ್ಥಿತವಾಗಿ ಹಂತ ಹಂತವಾಗಿ ಬೆಳೀತಾ ಹೋದ್ರೆ ಹಸಿರು ಮೇವು ಮತ್ತೆ ಒಣ ಮೇವನ್ನ ಒಟ್ಟಾರೆಯಾಗಿ ಕೊಟ್ಟು ಅದ್ರ ಜೊತೆ ಕಾನ್ಸಂಟ್ರೇಟ್ಸ್ ಅಂತ ಹೇಳ್ತೀವಿ ಹೊರಗಿಂದ ಕೊಡ್ತಕ್ಕಂಥದ್ದು, ಅದನ್ನ ಸೇರಿಸಿ ಕೊಡ್ಬೇಕು. ಬೇಕಾಗುತ್ತೆ. ಅವಾಗ ಆರೋಗ್ಯ ನಿರ್ವಹಣೆ

0: ಹಣೆ ಚೆನ್ನಾಗಾಗುತ್ತೆ. ಬರೀ ನಾವು ಹೊರಗಿನಿಂದ ಕೊಡ್ತಕ್ಕಂಥ ಪಶು ಆಹಾರದಿಂದ ಅಷ್ಟೊಂದು ಒಂದು ಉತ್ಕೃಷ್ಟವಾದ ಹಾಲು ಬರೋದಿಲ್ಲ,
1: ಜಾನುವಾರು
0: ಹಾಲು ಸಿಗೋದಿಲ್ಲ, ಗುಣಮಟ್ಟನು ಸಿಗೋದಿಲ್ಲ, ಮತ್ತೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ. ಆದ್ರಿಂದ ನಾವು ಹಸಿರು ಮೇವನ್ನ ವ್ಯವಸ್ಥಿತವಾಗಿ
1: ಜೀರ್ಣಕ್ರಿಯೆಗೂ ಅದು ಸುಲಭ ಆಗುತ್ತೆ.
0: ಸುಲಭ ಹಸಿರು ಮೇವು ಸುಲಭ, ಒಣ ಮೇವಿಗೆ ಜಾಸ್ತಿ ಎನರ್ಜಿ ಬೇಕಾಗುತ್ತೆ,
1: ಅದು ಜಾಸ್ತಿ ಅಗಿಯುತ್ತೆ,
0: ಎನರ್ಜಿ ಜಾಸ್ತಿ ಖರ್ಚಾಗುತ್ತೆ, ಇಳುವರಿಯಲ್ಲಿ ಕಡಿಮೆ ಆಗುತ್ತೆ, ಹಾಲಿನ ಇಳುವರಿಯಲ್ಲಿ ಕಡಿಮೆ ಆಗ್ಬಿಡುತ್ತೆ. ಆದ್ರೆ ಹಸಿರು ಮೇವು ಹಾಲಿನ ಉತ್ಪಾದಕತೆಯನ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ. ಸೊ ಆದ್ರಿಂದ ಹಸಿರು ಮೇವಿನ ಪಾತ್ರ ನಮ್ಮ ಹೈನುಗಾರಿಕೆಯಲ್ಲಿ ಬಹಳನೇ ಇದೆ ಅಂತ ಹೇಳ್ತೀವಿ.
1: ಈಗ ಡಾಕ್ಟರ್ ಲತಾ ಮೇಡಮ್ ಅವರೇ, ಹಸಿರು ಮೇವನ್ನು ಉತ್ಪಾದಿಸಲು ಇರುವಂತ ತೊಡಕುಗಳು ಯಾವ್ದಾದ್ರು ಇದಾವ, ಮತ್ತೆ ಆ ತೊಡಕಿದ್ರೆ ಅವುಗಳನ್ನ ಬಗೆಹರಿಸಿಕೊಳ್ಳೋದು ಹೆಂಗೆ?
0: ಇದು ತುಂಬಾ ಉತ್ತಮವಾದ ಪ್ರಶ್ನೆ ಸರ್. ಸೊ ನಮ್ಮಲ್ಲಿ ಹಸಿರು ಮೇವನ್ನ ಉತ್ಪಾದನೆ ಮಾಡ್ಲಿಕ್ಕೆ ಅನೇಕ ತೊಡಕುಗಳು ಇದಾವೆ, ಆದ್ರೆ ಅವನ್ನ ಪರಿಹರಿಸಲೂಬಹುದು, ಅದೇನ್ ತೊಂದರೆ ಆಗಲ್ಲ. ಮುಖ್ಯವಾದ ತೊಡಕು ಅಂತ ಅಂದ್ರೆ ಈ ಹಸಿರು ಮೇವನ್ನ ಬೆಳಿಲಿಕ್ಕೆ ಅತಿ ಕಡಿಮೆ ಜಾಗವನ್ನ ಮೀಸಲಾಗಿಟ್ಟಿರ್ತಾರೆ, ಅಂದ್ರೆ ನಿಗದಿಪಡಿಸಿರ್ತಕ್ಕಂಥ ಜಾಗನೇ ಬಹಳ ಕಡಿಮೆ ಇರುತ್ತೆ. ಅದರಲ್ಲಿ ನೀರಾವರಿ ಸೌಲಭ್ಯ ಅಂತೂ ಬಹಳ ವಿರಳ. ಈಗ ಕುಷ್ಕಿ ಬೇಸಾಯದಲ್ಲಿ ಇರ್ತಕ್ಕಂಥ ರೈತರಿಗೆ ನೀರಾವರಿ ಬೆಳೆ ಬೆಳೆಯಕ್ಕೆ ಇರೋದಿಲ್ಲ, ಇನ್ನ ಮೇವು ಬೆಳೆಯಕ್ಕೆ ಕಷ್ಟ ಸಾಧ್ಯ, ನೀರಾವರಿ ತರೋಕೆನೆ ಆಗೋದಿಲ್ಲ. ಅದು ಒಂದು ಮುಖ್ಯವಾದಂತಂದ್ರೆ
1: ಇಲ್ಲಿ ನೀವು ಹೇಳುದು ಈಗ ನಾವು ಬೆಳೆಗಳಿಗೆ ಹೇಗೆ ತುಂಬಾ ಕಾಳಜಿಯನ್ನು ವಹಿಸ್ತೇವೆ, ಸಮಯಕ್ಕೆ ತಕ್ಕ ಹಾಗೆ ಅದು ಗೊಬ್ಬರ ಹಾಕೋದಿರ್ಬೋದು, ನೀರು ಕೊಡೋದಿರ್ಬೋದು, ಮತ್ತೆ ಭೇಟಿ ಕೊಟ್ಟು ಅಲ್ಲಿ ಏನು ರೋಗ ಬಂದಿದೆಯೋ ಕೀಟ ಬಂದಿದೆಯೋ ಈಗ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತೇವೆ. ಆದ್ರೆ ಇಲ್ಲಿ ನಾವು ಹುಲ್ಲು ಬೆಳೆಯಕ್ಕೆ ಕಡಿಮೆ ಜಾಗ ಇಟ್ಕೊಂಡಿರ್ತೇವೆ, ಅದನ್ನ ನಾವು ನಿರ್ವಹಣೆ ಏನು ಮಾಡಲ್ಲ,
0: ಒಂದ್ಸರಿ
1: ಬಂದು ಹುಲ್ಲು ಬಂದ್ರೆ ನಾವು ಕಟ್ ಮಾಡ್ಕೊಳ್ತೇವೆ, ಹಾಗಾಗಬಾರ್ದು
0: ಹಾಗಾಗಬಾರ್ದು. ಆದ್ರಿಂದ ರೈತ ಮೇವು ಬೆಳೆಯೋಕೆ ಅದರದೇ ಒಂದು ನಿಗದಿತ ಒಂದು ಜಾಗವನ್ನ ಇಟ್ಟಿರ್ಬೇಕಾಗತ್ತೆ, ನೀರಾವರಿ ಸೌಲಭ್ಯ ಇದ್ರೆ ಅದನ್ನ ನೀರಾವರಿ ಕಲ್ಪಿಸ್ಕೊಳ್ಬೇಕಾಗತ್ತೆ. ಹಾಗೆ ಗುಣಮಟ್ಟದ ಬೀಜದ ತೊಂದರೆ ಕೂಡ ತೊಡಕು ಇದೆ,
1: ಭೂಮಿನೂ ಕೂಡ ಅದಕ್ಕೆ ಸಿದ್ಧ
0: ಮಾಡ್ಕೋಬೇಕು,
1: ಉಳುಮೆ ಮಾಡಬೇಕು, ಹೌದು ಸಾಲ ಮಾಡಬೇಕು,
0: ಹೌದು
1: ಮತ್ತೆ
0: ಅದವಾಗಿ ನಾವು ಸಮಯಕ್ಕೆ ಸರಿಯಾಗಿ ರಾಸಾಯನಿಕ ಗೊಬ್ಬರದ ಜೊತೆ ಕೊಟ್ಟಿಗೆ ಗೊಬ್ಬರನು ಕೂಡ ಮೇವಿನ ಬೆಳೆಗಳಿಗೆ ಹಾಕಬೇಕು.
1: ಮತ್ತೆ ಅದು ನೀವು ಹೇಗೆ ನೀವು ಬೆಳೆಗಳನ್ನು ಬದಲಾವಣೆ ಮಾಡ್ತೀರಲ್ಲ,
0: ಹೌದು
1: ಹುಲ್ಲುಗಳನ್ನು ಕೂಡ ಬದಲಾವಣೆ
0: ಮಾಡಬೇಕು, ಹುಲ್ಲುಗಳ ಪರಿವರ್ತನೆ ಮಾಡ್ಬೇಕು. ಹೇಗೆ ಅಂತಂದ್ರೆ, ಸೊ ಏಕದಳ ಹುಲ್ಲುನ ನಾನು ಹೇಳಿದೆ, ಈಗ ನೇಪಿಯರ್ ಹುಲ್ಲು, ಮೇವಿನ ಮುಸ್ಕಿನ ಜೋಳ, ಇವುಗಳನ್ನ ನಾವು ರೊಟೇಷನ್ ಅಂತ ಹೇಳ್ತೇವೆ, ಪರಿವರ್ತನೆ ಜೊತೆ ಮೇವಿನ ಹಲಸಂದೆ ಬೆಳೆಯೋದಾಗ್ಲಿ ಅಥವಾ ಕುದುರೆ ಮಸಾಲೆ ಸೊಪ್ಪು ಬೆಳೆಯೋದಾಗ್ಲಿ, ಈ ರೀತಿ ರೊಟೇಷನ್ ಬೆಳೆ ಪರಿವರ್ತನೆ ಮಾಡಿಕೊಂಡ್ರೆ ಆ ಭೂಮಿಯ ಒಂದು ಆರೋಗ್ಯ ಚೆನ್ನಾಗಿರುತ್ತೆ, ಮೇವಿನ ಆರೋಗ್ಯನು ಗುಣಮಟ್ಟನೂ ಕೂಡ ಉತ್ತಮವಾಗುತ್ತೆ ಅಂತ ಹೇಳ್ಬೋದಾಗತ್ತೆ. ಮತ್ತೆ ಇನ್ನೊಂದು ಮುಖ್ಯವಾದ ಅಂಶ ಅಂತಂದ್ರೆ ಇಲ್ಲಿ ತೊಡಕ್ನಲ್ಲಿ, ಸೊ ಉತ್ತಮ ಗುಣಮಟ್ಟದ ಬೀಜದ ಲಭ್ಯತೆ ಎಲ್ಲಾ ರೈತರಿಗೂ ಎಲ್ಲಾ ಕಡೆನೂ
1: ಸಿಗೋದಿಲ್ಲ.
0: ಮತ್ತೆ ಬೇರಿನ ತುಂಡುಗಳು ಇಷ್ಟು ಬೇಕಾ ಅಥವಾ ಬೇರೆ ಕಡೆಯಿಂದ ತರೋ ಅಷ್ಟೊತ್ತಿಗೆ ಅವಾಗ್ಲೇ ಒಣಗೋಗಿರ್ತವೆ, ಅರ್ಧ ಲಾಸೆ ಆಗೋಗುತ್ತೆ. ಸೊ ಅದು ಒಂದು ಹಸಿರು ಮೇವನ್ನ ರಸಮಯವಾಗಿ ಸಂಸ್ಕರಣೆ ಮಾಡ್ಲಿಕ್ಕೆ ರೈತರ ಹತ್ರ ಯಾವುದೇ ರೀತಿಯ ಅನುಕೂಲತೆಗಳು ಇಲ್ಲದೆ ಇರೋದು, ಅದ್ರ ಬಗ್ಗೆ ನಾಲೆಡ್ಜ್ ಕೂಡ ಇಲ್ಲದೆ ಇರೋದು, ಹಾಗೆ ಹೆಚ್ಚು ಖರ್ಚು ಬರುತ್ತೆ. ನಾವು ವೈಜ್ಞಾನಿಕವಾಗಿ ತುಂಬಾ ಎಲ್ಲಾ ನೋಡಕ್ ಹೋದ್ರೆ ಖರ್ಚುನು ಜಾಸ್ತಿ ಆಗ್ತಾ ಹೋಗುತ್ತೆ ಮೇವು. ಆಮೇಲೆ ವೈಜ್ಞಾನಿಕ ಮೇವಿನ ಬೇಸಾಯ ಕ್ರಮಗಳನ್ನ ನಾವು ರೈತರು ಎಷ್ಟೇ ನಾವು ಹೇಳಿದ್ರು ಅಳವಡಿಸ್ಕೊಳ್ಳೋದಿಲ್ಲ. ಸೊ ಅವರಿಗೆ ಇನ್ನೂ ಜಾಸ್ತಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ಸಿಗ್ಬೇಕಾಗತ್ತೆ. ಈ ಒಂದು ಆಕಾಶವಾಣಿ ಕಾರ್ಯಕ್ರಮ ಈ ತರದ್ದು ಇನ್ನೂ ಜಾಸ್ತಿ ಬಂದ್ರೆ ಇನ್ನೂ ಚೆನ್ನಾಗುತ್ತೆ. ಹಾಗೆ ಇವುಗಳನ್ನ ನಿವಾರಿಸ್ಕೊಳ್ಳಕ್ಕೆ ಕೆಲವೊಂದು ಮಾರ್ಗೋಪಾಯಗಳು ಕೂಡ ಇದಾವೆ. ಅಂದ್ರೆ ಗೌರ್ಮೆಂಟ್ ಇಂದ ತಾವೇ ಹೇಳ್ದಂಗೆ ಸರ್ಕಾರದಿಂದ ಅನೇಕ ಯೋಜನೆಗಳನ್ನ ಹಮ್ಮಿಕೊಂಡಿದ್ದಾರೆ. ಹಾಲಿನ ಇಳುವರಿಯನ್ನ ಜಾಸ್ತಿ ಮಾಡಬೇಕು, ಹೈನುಗಾರಿಕೆಯಲ್ಲಿ ಹೆಚ್ಚು ಲಾಭದಾಯಕ ಆಗ್ಬೇಕು ಅಂತ ಹೇಳಿ ಸಬ್ಸಿಡಿನಲ್ಲಿ ಈ ಬೀಜಗಳು ಸಿಗ್ತವೆ. ಹಾಗೆ ಚಾಪ್ ಕಟ್ಟರ್ ಅಂತ ಹೇಳ್ತೀವಿ, ಮೇವನ್ನ ಕಟಾವ್ ಮಾಡೋ ಯಂತ್ರ ಕೂಡ ಸಬ್ಸಿಡಿನಲ್ಲಿ ಸಿಗುತ್ತೆ, ಅದನ್ನ ಸದುಪಯೋಗ ಮಾಡ್ಕೋಬೇಕು. ಹಾಗೆ ರೈತ ಆಯಾ ಒಂದು ಪ್ರದೇಶಕ್ಕೆ ಸೂಕ್ತವಾದಂತಹ ಏನು ಮೇವಿನ ಬೆಳೆಗಳನ್ನ ಮತ್ತೆ ಅಧಿಕ ಇಳುವರಿ ಕೊಡ್ತಕ್ಕಂತ ತಳಿಗಳನ್ನ ಆಯ್ಕೆ ಮಾಡಿಕೊಂಡ್ರೆ ಅಲ್ಲಿಗೆ ಆ ಒಂದು ಪರಿಸರಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಅದು ಚೆನ್ನಾಗಿ ಉತ್ಕೃಷ್ಟವಾಗಿ ಉಲ್ಸಾಗಿ ಬೆಳೆಯುತ್ತೆ ಅಂತ ಹೇಳ್ಬೋದು. ಈ ಮಾರ್ಗೋಪಾಯಗಳನ್ನ ಅವನು ಸ್ವಲ್ಪ ಅನುಸರಿಸ್ಕೋಬೇಕು. ಹಾಗೆ ನಿಗದಿತವಾಗಿ ಅಂತಂತವಾಗಿ ಯಾವಾಗ್ಲೂ ಹಸಿರು ಮೇವು ಬೇಕು ಅಂತ ಹೇಳಿದ್ರೆ, ಸೊ ಅವನ ಹತ್ರ ಒಂದು ಅರ್ಧ ಎಕರೆ ಇದ್ರೆ ಕಾಲ್ ಎಕರೆಗೆ ಒಂದ್ಸರಿ ಮೇವು ಬಿತ್ತನೆ ಮಾಡ್ಬೇಕು, ಇದು ಕಟಾವ್ ಆಗ್ತಿದ್ದಂಕಲ್ಲಿ ಇನ್ನೊಂದು ಕಾಲ್ ಎಕರೆಗೆ ಮತ್ತೆ ಇನ್ನೊಂದು ಮೇವಿನ ಬಿತ್ತನೆ ಮಾಡ್ಬೇಕು, ಹೀಗೆ ಮಾಡ್ಕೊಂಡಾಗ ಸ್ಟಾಗರ್ಡ್ ಸೋಯಿಂಗ್ ಅಂತ ಹೇಳ್ತೀವಿ, ಅವಾಗ ಸದಾ ಕಾಲ ಹಸಿರು ಮೇವನ್ನ ಪಡೆಯೋಕೆ ಸಾಧ್ಯ ಆಗುತ್ತೆ.
1: ನಿಮ್ಮ ಜಾನುವಾರುಗಳಿಗೆ ನಿರಂತರ ಪೂರೈಕೆ ಮಾಡ್ಲಿಕ್ಕೆ ಸಾಧ್ಯ
0: ಆಗುತ್ತೆ. ಆಗುತ್ತೆ.
1: ಇನ್ನೊಂದು ಈ ಏಕದಳ ವಾರ್ಷಿಕ ಮೇವಿನ ಬೆಳೆಗಳ ಬೇಸಾಯದ ಕ್ರಮದ ಬಗ್ಗೆ ತಿಳಿಸ್ಕೊಡಿ.
0: ಹೌದು ಸರ್, ಇಲ್ಲಿ ಏಕದಳ ಅಂತ ನಾನು ಮೊದಲೇ ಹೇಳಿದವಾಗ ಇದು ಒಂದು ವರ್ಷಕ್ಕಷ್ಟೇ ಏಕವಾರ್ಷಿಕ ಏಕ

0: ದಳ ಬೆಳೆ ಅಂತ ಹೇಳ್ತೀವಿ. ಇದರಲ್ಲಿ ಮೇವಿನ ಮುಸ್ಕಿನ ಜೋಳ, ಮೇವಿನ ಜೋಳ, ಗೋವಿನ ಜೋಳ ಈ ರೀತಿ ಬೆಳೆಗಳನ್ನ ನಾವು ನೋಡಬಹುದಾಗತ್ತೆ. ಅದರಲ್ಲಿ ಮೇವಿನ ಮುಸ್ಕಿನ ಜೋಳ ತುಂಬಾ ಉತ್ಕೃಷ್ಟವಾದ ಗುಣಮಟ್ಟದ ಮೇವನ್ನ ಕೊಡುತ್ತೆ ಸರ್. ಸೊ ಇದನ್ನ ನಾವು ಬಿತ್ತನೆ ಮಾಡಿ 60-75 ದಿನದೊಳಗಡೆ ಕಟಾವಿಗೆ ಇದು ಬರುತ್ತೆ. ಆ ಸಮಯದಲ್ಲಿ ಕಟಾವು ಮಾಡಿದ್ರೆ ಸೊ ತೆನೆಗಳಲ್ಲಿ ಕಾಳುಗಳು ಹಾಲಿನ ಹಂತದಲ್ಲಿ ಇರ್ತವೆ. ಆ ಸಮಯದಲ್ಲಿ ನಾವು ಕಟಾವು ಮಾಡಿ ಹಾಕಿದ್ರೆ ಹಾಲಿನ ಇಳುವರಿ ಬಹಳ ಚೆನ್ನಾಗಾಗುತ್ತೆ ಮೇವಿನ ಮುಸ್ಕಿನ ಜೋಳದಲ್ಲಿ. ಇದರಲ್ಲಿ ಮುಖ್ಯವಾದ ಎರಡು ತಳಿಗಳನ್ನ ನಾವು ನೋಡಬಹುದು, ಸೌತ್ ಆಫ್ರಿಕನ್ ಟಾಲ್ ಮತ್ತೆ ಕ್ಷೀರಾಮೃತ ಅಂತ ಎರಡು ತಳಿಗಳು ಮುಖ್ಯವಾಗಿದ್ದಾವೆ. ಇದು ಒಂದು ಎಕರೆಗೆ ಬಿತ್ತನೆ ಬೀಜ 40 ಕೆಜಿ ಅಷ್ಟು ಇದ್ರದ್ದು ಬೀಜ ಬೇಕಾಗತ್ತೆ. ಸಾವಯವ ಗೊಬ್ಬರ ಕೂಡ ನಾನು ಅವಾಗಲೇ ಹೇಳಿದೆ 4 ಟನ್ ಅಷ್ಟು ಹಾಕ್ಬೇಕು ಇದಕ್ಕೆ, ಪ್ರತಿ ಮೇವಿನ ಬೆಳೆಗೂ ಹಾಕ್ಬೇಕಾಗತ್ತೆ. ಇದಕ್ಕೆ 4 ಟನ್ ಅಷ್ಟು ಪ್ರತಿ ಎಕರೆಗೆ ಬೇಕಾದ್ರೆ ರಾಸಾಯನಿಕ ಗೊಬ್ಬರ ಪ್ರತಿ ಎಕರೆಗೆ 60 ಕೆಜಿ ಸಾರಜನಕ, 30 ಕೆಜಿ ರಂಜಕ, ಹಾಗೆ 20 ಕೆಜಿ ಪೊಟಾಶ್ ಪೋಷಕಾಂಶಗಳನ್ನ ಕೊಡ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳನ್ನ ನಾವು ಹಾಕ್ಬೇಕಾಗತ್ತೆ. ಇದನ್ನ ಕಟಾವು ನಾನು ಅವಾಗಲೇ ಹೇಳ್ದಂಗೆ 70-75 ದಿನಗಳಿಗೆ ಕಟಾವು ಸಿದ್ಧ ಆಗತ್ತೆ. ಸೊ ಇದ್ರದ್ದು ಇಳುವರಿ, ಮೇವಿನ ಮುಸುಕಿನ ಜೋಳದ ಇಳುವರಿ ನೀರಾವರಿಯಲ್ಲಿ ಜಾಸ್ತಿ ಇರುತ್ತೆ. 30-35 ಟನ್ ಅಷ್ಟು ಒಂದು ಎಕರೆಗೆ ಬಂದ್ರೆ ಮಳೆ ಆಶ್ರಿತದಲ್ಲಿ 20-25 ಟನ್ ಅಷ್ಟು ಬರುತ್ತೆ. ಸೊ ಇದನ್ನ ನಾವು ಬೆಳ್ಕೋಬಹುದು ಸರ್.
1: ಇನ್ನೊಂದು ಈ ಬಹುಕಟಾವು ಜೋಳದ ಬಗ್ಗೆ ಕೂಡ ತಿಳಿಸ್ಕೊಡಿ.
0: ಇದರಲ್ಲಿ ಇದು ಮೇವಿನ ಏಕದಳ ಬೆಳೆನೇ ಇದು ಕೂಡ. ಸೊ ಮೇವಿನ ಜೋಳ ಅಂತ ಹೇಳ್ತೀವಿ ಅದನ್ನ. ಇತ್ತೀಚಿನ ಒಂದು ತಳಿಗಳು ಏನ್ ಡೆವಲಪ್ ಮಾಡಿದರೆ COFS 29 ಮತ್ತೆ 31, ಇವು ವರ್ಷದಲ್ಲಿ 3-4 ಅಥವಾ ಕನಿಷ್ಠ ಅಂದ್ರೆ 3-4 ಸರಿ ಕಟಾವು ಮಾಡಬಹುದು. ಬಹು ಕಟಾವು ಅಂತಾನೆ ಹೇಳ್ತೀವಿ. ಸೊ ಇದನ್ನ ಬಿತ್ತನೆ ಮಾಡ್ಲಿಕ್ಕೆ ನಮ್ಗೆ 4 ಕೆಜಿ ಒಂದು ಎಕರೆಗೆ ಬೇಕಾಗತ್ತೆ ಬಿತ್ತನೆ ಬೀಜ. ಸೊ ಇವು ಬೀಜ ಗಾತ್ರ ಕೂಡ ಚಿಕ್ಕವಾಗಿರ್ತವೆ, 4 ಕೆಜಿ ಸಾಕಾಗತ್ತೆ. ಕೊಟ್ಟಿಗೆ ಗೊಬ್ಬರ 4 ಟನ್ ಅಷ್ಟು ಬೇಕಾಗತ್ತೆ. ಹಾಗೆ ರಾಸಾಯನಿಕ ಗೊಬ್ಬರಗಳು ಅಂತ ಬಂದಾವಾಗ ಇದಕ್ಕೆ 36 ಕೆಜಿ ಅಷ್ಟು ಸಾರಜನಕ, 20 ಕೆಜಿ ಅಷ್ಟು ರಂಜಕ, ಹಾಗೆ 16 ಕೆಜಿ ಅಷ್ಟು ಪೊಟಾಶ್ ಗೊಬ್ಬರವನ್ನ ಕೊಡ್ಬೇಕಾಗತ್ತೆ. ಸೊ ಇದ್ರ ಜೊತೆಗೆ ಹಳೆ ತಳಿಗಳು ಕೆಲವೊಂದಿದಾವೆ, MP4 ಅಂತ, ಪೂಸಾಚಾರಿ ಅಂತ, JZ3 ಅಂತ, SHG 59-3. ಈ ತಳಿಗಳ ಬಿತ್ತನೆ ಬೀಜ ನಮಗೆ 20 ಕೆಜಿ ಅಷ್ಟು ಒಂದ್ ಎಕರೆಗೆ ಬೇಕಾಗತ್ತೆ. ಆದ್ರೆ ನಾನು ಮೊದಲೇ ತಿಳಿಸಿದ್ನಲ್ಲ, COFS 29 ಮತ್ತೆ 31 ತಳಿಗಳಿಗೆ ಬರೀ 4 ಕೆಜಿ ಅಷ್ಟೇ ಬಿತ್ತನೆ ಬೀಜ ಬೇಕಾಗತ್ತೆ ಸರ್. ಸೊ ಇದನ್ನ ಬಿತ್ತನೆ ಅಂತರ ನಾವು 1 ಅಡಿ ಸಾಲಿನಲ್ಲಿ ಗಿಡದಿಂದ ಗಿಡಕ್ಕೆ 10 ಸೆಂಟಿಮೀಟರ್ 4 ಅಂಗುಲ ಇರಂತೆ ಬಿತ್ತನೆ ಮಾಡ್ಕೋಬೇಕಾಗತ್ತೆ. ಇದು ಸಹಿತ ಕಟಾವಿಗೆ ನಮ್ಗೆ 65 ದಿನಕ್ಕೆ ಕಟಾವು ಮಾಡಬಹುದು. ಸೊ ಏನಿಲ್ಲ ಅಂದ್ರೆ ಇಳುವರಿನಲ್ಲಿ 30-35 ಟನ್ ಅಷ್ಟು ನಾವು ನೀರಾವರಿಯಲ್ಲಿ ಗಳಿಸಿದ್ರೆ, ಸೊ ಮಳೆ ಆಶ್ರಿತದಲ್ಲಿ 15-20 ಟನ್ ಅಷ್ಟು ಇಳುವರಿಯನ್ನ ಪಡಿಬಹುದಾಗತ್ತೆ. ಸೊ ಇದು ನಾನು ಮೊದಲೇ ಹೇಳಿದೆ ಬಹು ಕಟಾವು ಅಂತ ಹೇಳಿ. ಬಹು ಕಟಾವು ಒಂದು ಕಟಾವು ಆದ ನಂತರ ಸೊ 40-45 ದಿನಗಳ ನಂತರ ಎರಡನೇ ಕಟಾವು ಮಾಡಬಹುದು. ಅದಾದ್ಮೇಲೆ ಮತ್ತೆ 40 ದಿನ ಕಾದು ಇನ್ನೊಂದು ಕಟಾವು ಮಾಡಬಹುದು. ಹಾಗೆ ಪ್ರತಿ ಕಟಾವಿಗೂ ನಾವು ರಾಸಾಯನಿಕ ಗೊಬ್ಬರವನ್ನ ಕೊಟ್ಟು ನೀರಿನ ಅನುಕೂಲ ಮಾಡಿಕೊಟ್ರೆ ಇನ್ನು ಉತ್ತಮ ಇಳುವರಿ.
1: ಅಂದ್ರೆ ಇಲ್ಲಿ ಮೇಡಮ್ ಅವರೇ ಹೆಂಗಂದ್ರೆ ಈ 1 ಎಕರೆಯಲ್ಲಿ ಹಾಕಿದ್ರೆ ಈ ಮೊದಲೇ 10 ಗುಂಟೆನ ಒಂದು 2.5 ತಿಂಗಳಿಗೆ ಬಳಸ್ಕೊಳ್ಳೋದು, 3 ತಿಂಗಳಿಗೆ
0: ಹೌದು,
1: ಮತ್ತೆ ನೆಕ್ಸ್ಟ್ ಮುಂದಿನ ಮತ್ತೆ 3 ತಿಂಗಳ
0: ಹೌದು,
1: ಅಷ್ಟೊತ್ತಿಗೆ ಮೊದಲೇದನ್ನ ಶುರು ಮಾಡ್ಬಿಡ್ಬೋದು, ನಾಟಿ ಮಾಡ್ಬಿಡ್ಬೋದು.
0: ಹೌದು ಸರ್.
1: ಮತ್ತೆ 2ನೇದು 3ನೇದು ಹೀಗೆ ಮತ್ತೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ.
0: ಇದು
1: ಅಂದ್ರೆ ನಿರಂತರ ನೀವು ಏನು ನಾಟಿನು ಮಾಡೋದು, ನಿರ್ವಹಣೆನು ಮಾಡೋದು, ಮತ್ತೆ ಮೇವನ್ನು ಹಾರ್ವೆಸ್ಟ್
0: ಮಾಡಬಹುದು. ಅಂದ್ರೆ ಇದು ಹಂತ ಹಂತವಾಗಿ ಸ್ಟಾಗರ್ಡ್ ಸೋಯಿಂಗ್ ಅಂತ ಹೇಳ್ತೀವಿ. ಈ ಮೇವನ್ನ ಎಲ್ಲ 1 ಎಕರೆಗೆ ಪೂರ್ತಿ ಒಟ್ಟಿಗೆ ಬಿತ್ತನೆ ಮಾಡಿದ್ರೆ ಅಷ್ಟು ಮೇವು ಒಟ್ಟಿಗೆ ಬರುತ್ತೆ ಕಟಾವಿಗೆ, ಅದು ವೇಸ್ಟ್ ಆಗುತ್ತೆ.
1: ಹೌದು.
0: ಸೊ ಅದಕ್ಕೆ ಅವರು ಜಾಗವನ್ನ ಡಿವೈಡ್ ಮಾಡ್ಕೋಬೇಕು. ಫಸ್ಟ್ ಪಾರ್ಟ್ ಅಲ್ಲಿ ಈ ತಿಂಗಳಲ್ಲಿ ಬಿತ್ತನೆ ಮಾಡ್ತೀನಿ, ಒಂದೊಂದು ತಿಂಗಳು ಅಥವಾ 1.5 ತಿಂಗಳು ಅಂತರವನ್ನ ಇಟ್ಕೊಂಡು ಬಿತ್ತನೆ ಮಾಡಿದ್ದೆ ಆದ್ರೆ ನಿರಂತರವಾಗಿ
1: ನಿಮ್ಗೆ ಇಡೀ ವರ್ಷನೇ ಸಿಗುತ್ತೆ.
0: ಹೌದು.
1: ಮತ್ತೆ ನಿಮ್ಮ ಏನು ಜಾನುವಾರಿಗೆ ನೀವು ನಿರಂತರ ಕೊಟ್ಟಂಗಾಗುತ್ತೆ.
0: ಹೌದು ಸರ್.
1: ಹಾಗಾಗಿ ಇಳುವರಿನೂ ಕೂಡ ಜಾಸ್ತಿ ಆಗುತ್ತೆ, ಎಲ್ಲ ತರದಿಂದಾನು ಒಳ್ಳೇದಾಗುತ್ತೆ,
0: ಅನುಕೂಲ ಆಗುತ್ತೆ.
1: ಈಗ ಬಹುವಾರ್ಷಿಕ ಮೇವಿನ ಬೆಳೆಗಳ ಬಗ್ಗೆ ತಿಳಿಸ್ರಿ.
0: ಇದು ಬಹುವಾರ್ಷಿಕ ಅಂದ್ರೆ ಇದು ಪದೇ ಪದೇ ಖರ್ಚು ಬರಲ್ಲ ಸರ್. ಒಂದ್ಸರಿ ನಾವು ನಾಟಿ ಮಾಡಿದ್ರೆ ಮಿನಿಮಮ್ 4-5 ವರ್ಷ ಒಂದು ಸತತ ಇಳುವರಿಯನ್ನ, ಗುಣಮಟ್ಟದ ಇಳುವರಿ ಮೇವನ್ನ ನಾವು ಗಳಿಸಬಹುದಾಗತ್ತೆ. ಸೊ ಇದರಲ್ಲಿ ಮುಖ್ಯವಾಗಿ ಬಾಜ್ರಾ ನೇಪಿಯರ್ ಸಂಕರಣ ತಳಿ, ಈ ಒಂದು ಮೇವು ಹೆಚ್ಚು ಜನಪ್ರಿಯ ಅಂತ ಹೇಳ್ಬೋದು. ಸೊ ಹಾಗೆ ಅಧಿಕ ಇಳುವರಿಯನ್ನ ಕೊಡ್ತಕ್ಕಂಥದ್ದು. ಇದನ್ನ ಬಿತ್ತನೆ ಮಾಡಲಿಕ್ಕೆ ನಮಗೆ 8,000 ಬೇರಿನ ತುಂಡುಗಳು, ಗುಣಮಟ್ಟದ ಬೇರಿನ ತುಂಡುಗಳು, ಕಟ್ಟಿಂಗ್ಸ್ ಬೇಕಾಗುತ್ತೆ. ರೂಟೆಡ್ ಸ್ಲಿಪ್ಸ್ ಅಂತ ಹೇಳ್ತೀವಿ, ಬೇರಿನ ತುಂಡುಗಳು ಬೇಕಾಗುತ್ತೆ. 8,000 ಬೇಕಾಗುತ್ತೆ.

ಆಗುತ್ತೆ ಒಂದು ಎಕರೆಗೆ. ಸೊ ಕೊಟ್ಟಿಗೆ ಗೊಬ್ಬರ ಇಲ್ಲಿ 8 ಟನ್ ಬೇಕಾಗುತ್ತೆ ಒಂದು ಎಕರೆಗೆ. ರಾಸಾಯನಿಕ ಗೊಬ್ಬರಗಳು ಹೆಚ್ಚಿನದಾಗಿ ಬೇಕಾಗುತ್ತೆ, ಯಾಕೆಂದ್ರೆ ಇದು ಬಹು ವಾರ್ಷಿಕ ಆಗಿರೋದ್ರಿಂದ ನಾವು ಪ್ರತಿ ಕಟಾವಿನ ಜೊತೆ ನಾವು ಸಾರಜನಕ ಗೊಬ್ಬರವನ್ನ ಕೊಡ್ಬೇಕಾಗತ್ತೆ. ಅದಕ್ಕೆ 72 ಕೆಜಿಯಷ್ಟು ಸಾರಜನಕ, 48 ಕೆಜಿಯಷ್ಟು ರಂಜಕ, ಹಾಗೆ 32 ಕೆಜಿಯಷ್ಟು ಪೊಟಾಷ್ ಗೊಬ್ಬರವನ್ನ ಕೊಡ್ತಕ್ಕಂತ ಗೊಬ್ಬರಗಳನ್ನ ಹಾಕ್ಬೇಕಾಗತ್ತೆ. ಹಾಗೆ ಪ್ರಮುಖ ತಳಿಗಳು ಅಂದ್ರೆ CO3 ಅಂತ ಹೇಳ್ತೀವಿ, CO3 4, 5 ಮತ್ತೆ DH

0: ಗೊಬ್ಬರಗಳನ್ನ ಹಾಕಬೇಕಾಗತ್ತೆ. ಹಾಗೆ ಪ್ರಮುಖ ತಳಿಗಳು ಅಂದ್ರೆ CO3 ಅಂತ ಹೇಳ್ತೀವಿ, CO3, 4, 5 ಮತ್ತೆ DHN6 ಅಂತ, DHN6 ಅಂತ ತಳಿ ಬರುತ್ತೆ. ಸೊ ಇವು ಅಧಿಕ ಇಳುವರಿ ಕೊಡ್ತಕ್ಕಂತ ತಳಿಗಳು, ಮತ್ತೆ ಇವನ್ನ ನೆರಳಲ್ಲೂ ಸಹಿತ ಬೆಳಿಬಹುದು ಸರ್. ಅಂದ್ರೆ ತೋಟಗಳಲ್ಲಿ, ಬಹುವಾರ್ಷಿಕ ತೋಟಗಳಲ್ಲಿ ಕೂಡ ಸ್ವಲ್ಪ ಪ್ರಮಾಣದ ಇಳುವರಿ ನಷ್ಟ ಆದ್ರೂ ಕೂಡ ಭೂಮಿಯನ್ನ ನಾವು ಸದುಪಯೋಗ ಪಡ್ಕೋಬಹುದು. ಹಾಗೆ ಇದನ್ನ ಬಿತ್ತನೆ ಮಾಡ್ಲಿಕ್ಕೆ 3 ಅಡಿ ಸಾಲಲ್ಲಿ ಸಾಲ ತೆಗೆದು ಬಿಟ್ಟು, ಸೊ ಒಂದು ಸಸಿಗೂ, ಒಂದು ಬೇರಿನ ತುಂಡಿಗೂ ಇನ್ನೊಂದಕ್ಕೂ 60 ಸೆಂಟಿಮೀಟರ್, 2 ಅಡಿ ತರ ಇಟ್ಟು ಬಿತ್ತನೆ ಮಾಡ್ಬೇಕು, ನಾಟಿ ಮಾಡ್ಬೇಕಾಗತ್ತೆ. ನಾಟಿ ಮಾಡಿದ ಒಂದು 60-65 ದಿನಗಳಲ್ಲಿ ಮೊದಲನ ಕಟಾವನ್ನ ನಾವು ತಗೋಬಹುದಾಗತ್ತೆ. ಸೊ ತದನಂತರದಲ್ಲಿ 1.5 ತಿಂಗಳ ನಂತರ 2ನೇ ಕಟಾವು, 3ನೇ ಕಟಾವು, ಈ ರೀತಿ ನಿರಂತರವಾಗಿ ವರ್ಷ ಪೂರ್ತಿ ಈ ನೇಪಿಯರ್ ಹುಲ್ಲು ನಮಗೆ ಸಿಗುತ್ತೆ,
1: ಬೆಳ್ಕೊಂತ ಹೋಗ್ಬಹುದು.
0: ಹೌದು ಸರ್, ಹೌದು.
1: ಈಗ ಮೇವಿನ ಬೆಳೆಗಳ ಬಿತ್ತನೆ ಬೀಜ ಎಲ್ಲೆಲ್ಲಿ ಸಿಗಬಹುದು ಇದು? ಯಾಕಂದ್ರೆ ಬೀಜ ಸಿಗದೆ ಇದ್ರೆ ಕೆಲವು ರೈತರು ಬೆಳೆಯಕ್ಕೆ ಹೋಗಲ್ಲ,
0: ಹೌದು,
1: ಪ್ರಯತ್ನನೇ ಮಾಡಲ್ಲ.
0: ಹೌದು,
1: ಇದಾಗಲ್ಲ, ಬೀಜ ತಂದು ಮನೆಯಲ್ಲಿ ಇಟ್ಕೊಂಡ್ಬಿಡ್ತಾರೆ, ತಮ್ಮ ಸಮಯ ಬಂದಾಗ ಬಿತ್ಕೋಬಹುದು.
0: ಹೌದು, ಇದರಲ್ಲಿ ಮುಖ್ಯವಾಗಿ ಅಂತಂದ್ರೆ ನಮ್ಮ ಮೇವಿನ ಬೀಜಗಳು ಏಕವಾರ್ಷಿಕ ಬೆಳೆಗಳಲ್ಲಿ ಮೇವಿನ ಬೀಜಗಳನ್ನೇ ಬಳಸ್ತೇವೆ. ಸೊ ಇಲ್ಲಿ ಎಲ್ಲಾ ಕೃಷಿ ವಿಶ್ವವಿದ್ಯಾನಿಲಯ, ನಮ್ಮ ರಾಜ್ಯದಲ್ಲಿ ಒಟ್ಟಾರೆಯಾಗಿ 4 ಕೃಷಿ ವಿಶ್ವವಿದ್ಯಾನಿಲಯಗಳಿದಾವೆ. ಸೊ ಅವುಗಳ ಅಂಗಸಂಸ್ಥೆ ಕೃಷಿ ಮಹಾವಿದ್ಯಾಲಯಗಳಾಗಿರ್ಬೋದು, ಹಾಗೆ KVK ಅಂತ ಕೃಷಿ ವಿಜ್ಞಾನ ಕೇಂದ್ರಗಳಿರ್ತವೆ. ಸೊ ಈ ಎಲ್ಲಾ ಸಂಸ್ಥೆಗಳಲ್ಲಿ ನಮಗೆ ಉತ್ಕೃಷ್ಟವಾದ ಮೇವಿನ ಬೀಜಗಳನ್ನ ಹತ್ರ ಇರ್ತಕ್ಕಂತ ಸಂಸ್ಥೆಗಳಿಗೆ ಭೇಟಿ ಕೊಟ್ರೆ ಅವ್ರ ಹತ್ರ ಆ ಟೈಮಲ್ಲಿ ಆ ಸಮಯದಲ್ಲಿ ಇದ್ರೆ ಕೊಡ್ತಾರೆ, ಇಲ್ಲ ಅಂತ ಅಂದ್ರೆ ಯಾವಾಗ ಸಿಗ್ತವೆ ಅಂತ ಲಭ್ಯತೆಯನ್ನು ಕೂಡ ಹೇಳ್ತಾರೆ, ಅಥವಾ ಎಲ್ಲಿ ದೊರಕ್ತವೆ ಅವು ಅಂತಾನು ಕೂಡ ಹೇಳ್ತಾರೆ. ಒಂದೇದಾದ್ರೆ ಎರಡನೇ, ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ನ್ಯಾಷನಲ್ ಸೀಡ್ ಪ್ರಾಜೆಕ್ಟ್ ಅಂತ, ರಾಷ್ಟ್ರೀಯ ಬೀಜ ಯೋಜನೆ ಅಂತ ಇದೆ, ಇಲ್ಲಿಯೂ ಕೂಡ ಈ ಮೇವಿನ ಬೀಜಗಳು ನಮಗೆ ಸಿಗ್ತವೆ. ರೈತರು ಏಪ್ರಿಲ್ ಮೇ ತಿಂಗಳಲ್ಲಿ ಕಾಂಟ್ಯಾಕ್ಟ್ ಮಾಡಿ ಮೇವಿನ ಬೀಜವನ್ನ ತಗೊಳ್ಳೋದು ಒಳ್ಳೇದು. ಹಾಗೆ ನೇಪಿಯರ್ ಹುಲ್ಲು, ಗಿನಿಯ ಹುಲ್ಲಿಂದ ಏನು ನಮಗೆ ಇದು ಸಿಗತ್ತೆ ಬೇರಿನ ತುಂಡುಗಳು, ಅವು ಸಹಿತ ಯಾವಾಗ ಅವರು ನಾಟಿಗೆ ಭೂಮಿ ಸಿದ್ಧತೆ ಮಾಡ್ಕೊಳ್ತಾರೋ ಆ ಸಮಯದಲ್ಲಿ ಒಂದೆರಡು-ಮೂರು ದಿನಕ್ಕೆ ಮುಂಚೆ ಬಂದು ಕಾಂಟ್ಯಾಕ್ಟ್ ಮಾಡಿ ಸೊ ತಗೊಂಡು ಹೋದ್ರೆ ಒಳ್ಳೇದಾಗತ್ತೆ. ಹಾಗೆ ಈ ಧಾರವಾಡದಲ್ಲಿ ನಮಗೆ ಭಾರತೀಯ ಮೇವಿನ ಸಂಶೋಧನಾ ಸಂಸ್ಥೆ ಅಂತ ಹೇಳಿ ಧಾರವಾಡದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಏನಿದೆ ಅದರ ಆಪೋಸಿಟ್ ಅಲ್ಲೇ ಇದೆ, ಅಲ್ಲೂ ಕೂಡ ಬೇರೆ ಬೇರೆ ಸುಧಾರಿತ ತಳಿಗಳ ಬೀಜಗಳು, ಮೇವಿನ ಬೀಜಗಳು ದೊರಕ್ತವೆ ಸರ್ ಧಾರವಾಡದಲ್ಲಿ ಕೂಡ. ಹಾಗೆ ಎಲ್ಲ ಈಗ ಏನು ನ್ಯಾಷನಲ್ ಲೆವೆಲ್ ಇನ್ಸ್ಟಿಟ್ಯೂಟ್ಸ್ ಮತ್ತೆ ರಾಜ್ಯದ ಏನು ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಮೇವಿನ ಬೀಜಗಳನ್ನ ಪಡಿಬಹುದಾಗುತ್ತೆ.
1: ಅಂದ್ರೆ ರೈತರು ಎಲ್ಲೆಲ್ಲಿ ಸಿಗ್ತದೆ ಅಂತ ಮೊದಲೇನೆ ತಿಳ್ಕೊಂಡಿದ್ರು.
0: ಉತ್ತಮ ಸರ್, ಹೌದು ಹೌದು.
1: ಈಗ ಮೇವಿನ ಬೆಳೆಗಳಲ್ಲಿರುವ ಪ್ರಮುಖ ಪೋಷಕಾಂಶಗಳ ಬಗ್ಗೆ ತಿಳಿಸ್ಕೊಡಿ.
0: ಇದರಲ್ಲಿ ಮುಖ್ಯವಾಗಿ ನಾವು ನೋಡಬೇಕು ಅಂದ್ರೆ ಏಕದಳ ಮೇವಿನಲ್ಲಿ ಕಚ್ಚಾ ನಾರಿನ ಅಂಶ ಜಾಸ್ತಿ ಇರುತ್ತೆ, 30-35% ಇರುತ್ತೆ. ಹಾಗೆ ಕಚ್ಚಾ ಸಸಾರಜನಕ ಅಂದ್ರೆ ಕ್ರೂಡ್ ಪ್ರೋಟೀನ್ ಅಂತ ಹೇಳ್ತೀವಿ, ಇದು ಕೂಡ ಬಹಳ ಮುಖ್ಯ. ಆಳಿನ ಇಳುವರಿ ಜಾಸ್ತಿ ಆಗ್ಬೇಕು ಅಂತಂದ್ರೆ ಈ ಕ್ರೂಡ್ ಪ್ರೋಟೀನ್ ಜಾಸ್ತಿ ಬೇಕಾಗತ್ತೆ. ಅದು ನಮಗೆ ಹೆಚ್ಚು ಕಡಿಮೆ ಈ ಒಂದು ಇದರಲ್ಲಿ 7.5-8% ಅಷ್ಟು ನಮಗೆ ಸಿಗತ್ತೆ. ಹಾಗೆ ಏನು ಕರಗಬಲ್ಲಂತ ಪಿಸ್ತ ಅಂತ ಹೇಳ್ತೀವಿ, ಇದು 1-2.5% ಅಷ್ಟು ಇರುತ್ತೆ. ಹಾಗೆ ದ್ವಿದಳ ಜಾತಿಯ ಮೇವಿನಲ್ಲಿ ಕಚ್ಚಾ ನಾರಿನ ಅಂಶ ಕೂಡ ಇಲ್ಲಿ 30-35% ಇರುತ್ತೆ. ಕಚ್ಚಾ ಸಾರಜನಕ 18-20% ಇರುತ್ತೆ, ಇಲ್ಲಿ ಜಾಸ್ತಿ ಇರುತ್ತೆ ದ್ವಿದಳ ಜಾತಿಗೆ ಸೇರಿರ್ತಕ್ಕಂತ ಒಂದು ಮೇವುಗಳಲ್ಲಿ. ಇಲ್ಲಿ ನಾನು ಅವಾಗಲೇ ಹೇಳ್ತಾ ಇದ್ದೆ ಬಹುವಾರ್ಷಿಕ ಏಕದಳ ಮೇವು ಅಂತ, ನೇಪಿಯರ್ ಹುಲ್ಲು, ಗಿನಿ ಹುಲ್ಲು ಅಂತ ಹೇಳಿ. ಇಲ್ಲಿ ದ್ವಿದಳ ಜಾತಿಗೆ ಸೇರಿರ್ತಕ್ಕಂತ ನಮಗೆ ಲೂಸರ್ನ್ ಅಂತ ಹೇಳ್ತೀವಿ, ಕುದುರೆ ಮಸಾಲೆ ಸೊಪ್ಪು, ಕುದುರೆ ಮೆಂತೆ ಅಂತ ಹೇಳ್ತೀವಿ. ಸೊ ಇದು ಬಹಳ ಪ್ರಮುಖವಾದ ಒಂದು ದ್ವಿದಳ ಜಾತಿಗೆ ಸೇರಿರ್ತಕ್ಕಂಥದ್ದು, ಇದನ್ನ ಮೇವುಗಳ ರಾಣಿ ಅಂತಾನು ಕೂಡ ಇಲ್ಲಿ ಹೇಳ್ಬಹುದಾಗತ್ತೆ. ಇದು ಉಷ್ಣವಲಯ, ಸಮಶೀತೋಷ್ಣವಲಯ, ತಂಪಾದ ಪ್ರದೇಶದಲ್ಲಿ ಚೆನ್ನಾಗಿ ಬರುತ್ತೆ. ಇದನ್ನ ಬಿತ್ತನೆ ಮಾಡ್ಲಿಕ್ಕೆ 4 ಕೆಜಿಯಷ್ಟು ಬೀಜ ಬೇಕಾಗತ್ತೆ ಲೂಸರ್ನ ಅಂತ, 1 ಎಕರೆಗೆ FIM ಅಂತ ಏನು ಕಂಪೋಸ್ಟ್ ಗೊಬ್ಬರ 4 ತನ್ ಬೇಕಾಗತ್ತೆ. NPK ಗೊಬ್ಬರ ಕಡಿಮೆ ಬೇಕು ಸರ್. ಸೊ 10 ಕೆಜಿ ಸಾರಜನಕ, 20 ಕೆಜಿ ರಂಜಕ, 10 ಕೆಜಿ ಪೊಟಾಶ್ ಇವು ಬೇಕಾಗತ್ತೆ. ತಳಿಗಳು ಕೆಲವೊಂದು ತಳಿಗಳು ಚೆನ್ನಾಗಿದ್ದಾವೆ, T9, ಆನಂದ್ 2, ಸೀಸಾ, RL 88, ಈ ತಳಿಗಳು ಲೂಸರ್ನ್ಗೆ ಸೀಮಿತ ಆಗಿರ್ತಕ್ಕಂಥ ತಳಿಗಳು ಹಾಕೋಬಹುದಾಗತ್ತೆ. ಇಲ್ಲಿ 1 ಅಡಿ ಸಾಲಿನಲ್ಲಿ ಬಿತ್ತನೆ ಮಾಡ್ಕೋಬೇಕು. ಕಟಾವಿನ ಒಂದು ಹಂತ ಅಂದವಾಗ ಒಂದು ಈ ಬೆಳೆ 60 75 ಸೆಂಟಿಮೀಟರ್ ಎತ್ತರಕ್ಕೆ ಬರುತ್ತೆ. ಸೊ ಕಟಾವಿಗೆ 50-60 ದಿನಕ್ಕೆ ಬರುತ್ತೆ. ಕಟಾವು ಮಾಡಿಬಿಟ್ಟು ನಾವು ಇದನ್ನ ಹಸಿ ಮೇವಾಗಿ ಕೊಡ್ಬೋದು. ಒಂದು ಕಟಾವು ಆದ ನಂತರ ಎರಡನೇ ಕಟಾವಿಗೆ 20-25 ದಿನ

0: ಕಾಯ್ಬೇಕಾಗತ್ತೆ. ಈ ರೀತಿ ಮಿನಿಮಮ್ 4-5 ಕಟಾವ್ಗಳನ್ನ ನಾವು ತಗೋಬಹುದು ಒಂದು ವರ್ಷದಲ್ಲಿ. ಈ ಒಂದು ಮೇವನ್ನ ನಾವು ಹಸಿ ಮೇವಾಗಲ್ದೇನು ಒಣ ಮೇವಾಗಿನೂ ಕೂಡ ಇದನ್ನ ಒಣಗಿಸ್ಬಿಟ್ಟು ಜಾನುವಾರುಗಳಿಗೆ ಕೊಡಬಹುದಾಗತ್ತೆ ಸರ್. ಇದು ಅದೇ ರೀತಿ ಸ್ಟೈಲೋಜಾಂಥಸ್ ಅಂತ ಇನ್ನೊಂದು ದ್ವಿದಳ ಜಾತಿಗೆ ಸೇರಿರ್ತಕ್ಕಂಥ ಮೇವಿದೆ. ಸೊ ಈ ಮೇವು ಏನು ವೇಸ್ಟ್ ಲ್ಯಾಂಡ್ ಅಲ್ಲಿ ಎಲ್ಲಿ ಇರ್ತವೆ ಅಂತ ಕಡೆ ಮಣ್ಣನ್ನ ನಾವು ಸಂರಕ್ಷಣೆ ಮಾಡಲಿಕ್ಕೆ, ಬದುಗಳನ್ನ ಸಂರಕ್ಷಣೆ ಮಾಡಲಿಕ್ಕೆ, ವೇಸ್ಟ್ ಲ್ಯಾಂಡ್ ನ ಅಭಿವೃದ್ಧಿಪಡಿಸ್ಲಿಕ್ಕೆ ಅಂತ ಜಾಗದಲ್ಲಿ ಈ ಸ್ಟೈಲೋಜಾಂಥಸ್ ಅಂತ ಮೇವಿನ ದ್ವಿದಳ ಜಾತಿಗೆ ಸೇರಿರ್ತಕ್ಕಂಥ ಮೇವಿನ ಬೆಳೆಯನ್ನ ಬೆಳಿಬಹುದಾಗತ್ತೆ. ಇದನ್ನ ನಾವು ಜೂನ್ ಜುಲೈಯಲ್ಲಿ ಬಿತ್ತನೆ ಮಾಡಬೇಕು. ಇಲ್ಲೂ ಕೂಡ ನಮಗೆ 4-5 kg ಬೀಜ ಬೇಕಾಗುತ್ತೆ ಬಿತ್ತನೆಗೆ, 1 ಎಕರೆಗೆ. ಸೊ ಇದನ್ನ ನಾವು ಇದು ಏನು ಬಹುವಾರ್ಷಿಕ ಪ್ಲಾಂಟೇಷನ್ ಅಂತ ಏನು ಹೇಳ್ತೀವಿ, ಸೊ ಮಾವು, ತೆಂಗು, ಸಪೋಟ, ಸೀಬೆ ಇಂಥ ತೋಟಗಳಲ್ಲಿ ಕೂಡ ಸೊ ನಾವು ನೆರಳಿನಲ್ಲಿ ಚೆನ್ನಾಗಿ ಬೆಳೆಯುತ್ತೆ. ಇದು ಪ್ರತಿ ಸಾರಿ ಕಟಾವು ಆದ್ಮೇಲೂ ಕೂಡ ಮತ್ತೆ ಮತ್ತೆ ಚಿಗರಿ ಬೆಳೀತಾ ಹೋಗ್ತಕ್ಕಂಥ ಒಂದು ಸ್ಟೈಲೋಜಾಂಥಸ್ ಅಂತ ಹುಲ್ಲು. ಒಂದ್ಸರಿ ನಾಟಿ ಮಾಡಿದ್ರೆ ಸತತವಾಗಿ 3-4 ವರ್ಷ ಇದ್ದೇ ಇರುತ್ತೆ ಜಮೀನಿನಲ್ಲಿ. ಇದು ಕೂಡ ರೈತರು ಇದು ಒಂದು ನೋಡಬಹುದಾಗತ್ತೆ ಬಹುವಾರ್ಷಿಕ ಮೇವಿನ ಬೆಳೆ ಅಂತ ಹೇಳ್ಬಿಟ್ಟು. ಸೊ ಇವನ್ನ ನಾವು ತಗೋಬಹುದು ಸರ್.
1: ಇನ್ನೊಂದು ಈಗ ರಸಮೇವು ಅಂತಾರೆ, ಮತ್ತೆ ಅದರ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ.
0: ರಸಮೇವು ಅಂತಂದ್ರೆ ಹೆಚ್ಚಿನದಾಗಿ ಏನ್ ಹೇಳ್ಬೇಕು ಅಂದ್ರೆ ಮೇವು ರೈತರು ಜಮೀನ್ ಕಡಿಮೆ ಇರುತ್ತೆ, ನೀರಿನ ಲಭ್ಯತೆ ಇರೋದಿಲ್ಲ. ಬರೀ ಕೃಷಿ ರೈತರು ಅಂದ್ರೆ ಮಳೆಗಾಲದಲ್ಲೇನೆ ಮೇವಿನ ಬೆಳೆಗಳನ್ನ ಬೆಳ್ಕೊಳಕ್ ಸಾಧ್ಯ. ಬಟ್ ಏನಾಗುತ್ತೆ ರಸಮೇವು ಅಂತ ಅಂದವಾಗ ನಮ್ಗೆ ಮೇವಿನ ಸಂಸ್ಕರಣೆ, ಒಂದು ಸಂಸ್ಕರಿತ ಮೇವು ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಏನು ಜೀವಾಣುಗಳಿಂದ ಸಂಸ್ಕಾರಗೊಂಡು ಅದರದ್ದು ಯಾವುದೇ ಗುಣಲಕ್ಷಣಗಳಲ್ಲಿ ಬದಲಾವಣೆ ಆಗದಂಗೆ ಸಂಸ್ಕರಿಸತಕ್ಕಂಥ ಶೇಖರಣೆಗೊಂಡಂತ ಮೇವನ್ನ ನಾವು ರಸ ಮೇವು ಅಂತ ಹೇಳ್ತೀವಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಮುಂಗಾರಿನಲ್ಲಿ ಜಾಸ್ತಿ ಮೇವು ಹುಲ್ಲು ಜಾಸ್ತಿ ಸಿಗ್ತಾ ಇರುತ್ತೆ. ಅವನಿಗೆ 2 ಹಸು ಇರುತ್ತೆ, ರೈತರಿಗೆ 3 ಹಸು ಇರುತ್ತೆ, ಅಷ್ಟೊಂದು ಬೇಕಾಗಲ್ಲ ಮೇವು. ಅದನ್ನ ನಾವು ವ್ಯವಸ್ಥಿತವಾಗಿ ಸಂಸ್ಕರಣೆ ಮಾಡಿದ್ರೆ ಅದನ್ನ ಸೈಲೇಜ್ ಅಥವಾ ರಸ ಮೇವು ಸಿದ್ಧ ಮಾಡೋದು ಅಂತ ಹೇಳ್ತೀವಿ. ಸೊ ಅದನ್ನ ನಾವು ಸಂಸ್ಕರಣೆ ಮಾಡಿ ಮುಂದೆ ನಾವು ಮುಂದೆ ಯಾವಾಗ ಬೇಸಿಗೆನಲ್ಲಿ ಮೇವಿನ ಅಭಾವ ಇದ್ದವಾಗ ಕೊಡಬಹುದಾಗುತ್ತೆ ಸರ್. ಸೊ ಇದನ್ನ ರಸಮೇವು ಮುಖ್ಯವಾದದ್ದು ಇದೆ. ಆಕ್ಚುಲಿ ಇಲ್ಲಿ ಜಮೀನ್ ಇಲ್ಲದೆ ಇರುವಂತ ರೈತ ಕೂಡ ಹೈನುಗಾರಿಕೆಯನ್ನ ಲಾಭದಾಯಕವಾಗಿ ಮಾಡಬಹುದಾಗತ್ತೆ. ಹಾಗೆ ಬೇಸಿಗೆನಲ್ಲಿ ಹಾಲಿನ ಇಳುವರಿ ಕಡಿಮೆ ಆಗುತ್ತೆ, ಹಸಿಮೇವು ದೊರಕೋದಿಲ್ಲ. ಆದ್ರೆ ಈ ರಸಮೇವನ್ನ ರೈತರು ನೀಡಿದ್ರೆ ದನ ಕರುಗಳಿಗೆ ಅಥವಾ ಹಿಂಡುವ ರಾಸುಗಳಿಗೆ ಹಾಲಿನ ಇಳುವರಿ ಮತ್ತೆ ಗುಣಮಟ್ಟ ಚೆನ್ನಾಗುತ್ತೆ.
1: ಆದ್ರಿಂದ ಈಗ ಒಂದೇ ಬೆಳೆ ಬೆಳೆಯವರು ಬಹಳ ದಿನ ತನಕ ಅವ್ರಿಗೆ ಹಸಿಮೇವು ಸಿಗೋದಿಲ್ಲ.
0: ಹೌದು,
1: ನೀವು ಈ ತರ ಮಾಡ್ಕೊಂಡು ಹೋದ್ರೆ ಜಾನುವಾರುಗಳಿಗೂ ಕೂಡ ಒಳ್ಳೆ ಮೇವನ್ನು ಕೊಟ್ಟಂಗೆ ಮತ್ತೆ ಅವರ ಆರೋಗ್ಯನೂ ಹಾಲಿನ ವೃದ್ಧಿನೂ ಕೂಡ ಜಾಸ್ತಿ
0: ಆಗುತ್ತೆ. ಹೌದು,
1: ಈಗ ಕಡಿಮೆ ಜಾಗದಲ್ಲಿ ಹಸಿರು ಮೇವನ್ನ ಹೆಂಗ್ ಬೆಳಿಬೇಕು?
0: ಇಲ್ಲಿ ಜಾಗ ಇಟ್ಟಿರೋದೇ ಕಡಿಮೆ ಇರುತ್ತೆ, ಅದ್ರಲ್ಲೂ ಇನ್ನ ರೈತನಿಗೆ ಜಾಗನೇ ಇಲ್ಲ, ಇನ್ನ ಬೇರೆ ಏನೋ ಬೆಳೆ ಹಾಕ್ತಾ ಇದ್ದೀನಿ, ತರಕಾರಿ ಹಾಕ್ತಾ ಇದ್ದೀನಿ ಅಂದವಾಗ ಒಂದು ಅವರಿಗೆ ಒಂದು ತಂತ್ರಜ್ಞಾನ ಹೈಡ್ರೋಪೋನಿಕ್ಸ್ ಅಂತ ಬಂದಿದೆ, ಜಲಕೃಷಿ, ಮಣ್ಣು ರಹಿತ ಮೇವನ್ನ ತಯಾರು ಮಾಡ್ತಕ್ಕಂಥದ್ದು ಹಸಿ ಮೇವನ್ನ ಪಾಂಡಲ್ಲಿ ಅಂದ್ರೆ ಅದು ಅಜೋಲಾ ಕಲ್ಟಿವೇಷನ್ ಅಂತ ಹೇಳ್ತೀವಿ ಸರ್. ಆದ್ರೆ ಇಲ್ಲಿ ಏನು ಜಲಕೃಷಿಯಲ್ಲಿ ಹಸಿರು ಮೇವನ್ನೇ ನಾವು ಬೆಳಿಬಹುದು. ಅಂದ್ರೆ ಮುಸುಕಿನ ಜೋಳವನ್ನ ಸಣ್ಣ ಸಣ್ಣ ಚಿಗುರು ಅಂತ ಹೇಳಿ ಹಸಿರು ಮೇವನ್ನ ಬೆಳಿಬಹುದು. ಇಲ್ಲಿ ಬರೀ ನೀರು ಅಷ್ಟೇ ಬೇಕು, ಪೋಷಕಾಂಶಗಳು ಅಷ್ಟೇ ಬೇಕು. ಈ ತಂತ್ರಜ್ಞಾನವನ್ನ ನಾವು ನಮ್ಮ ರೈತರು ಹೈಡ್ರೋಪೋನಿಕ್ಸ್ ಅಲ್ಲಿ ಹಸಿರು ಮೇವನ್ನ ಬೆಳ್ಕೊಳ್ಳೋ ತಂತ್ರಜ್ಞಾನವನ್ನ ಹೆಚ್ಚು ಹೆಚ್ಚಿನದಾಗಿ ಅಳವಡಿಸ್ಕೋಬೇಕಾಗತ್ತೆ. ಯಾಕೆಂದ್ರೆ ವರ್ಷ ಪೂರ್ತಿ ಇದನ್ನ ಬೆಳಿಬಹುದು, ಮನೆಯ ಹಿತ್ತಲಿನಲ್ಲಿ ಅಥವಾ ಮನೆಯ ಮುಂಭಾಗದಲ್ಲಿ ಈ ಒಂದು ಹಸಿರು ಮೇವಿನ ಜಲಕೃಷಿಯ ಒಂದು ಯೂನಿಟ್ ಇಟ್ಕೊಂಡ್ರೆ ಸೊ ಪ್ರತಿದಿನ ನಮಗೆ 20-30 kg ಅಷ್ಟು ಜಲಕೃಷಿಯಿಂದ ಹಸಿರು ಮೇವನ್ನ ಪಡಿಬಹುದಾಗತ್ತೆ. ಅದು ಬರೀ 1,400 ರೂಪಾಯಿ ಒಂದು ಬಿದಿರಿನ ಒಂದು ಯೂನಿಟ್ 1,400 ರೂಪಾಯಿ ಖರ್ಚಾಗತ್ತೆ. 1 kg ಬೀಜಕ್ಕೆ 15 ರೂಪಾಯಿ ಇರುತ್ತೆ. ಎಲ್ಲಾ ಸೇರಿ 1 kg ಹಸಿರು ಮೇವನ್ನ ನಾವು ಜಲಕೃಷಿಯಲ್ಲಿ ಮಾಡ್ತು ಅಂತಂದ್ರೆ 3-4 ರೂಪಾಯಿ ಖರ್ಚಾಗತ್ತೆ ಅಷ್ಟೇನೆ. ಅಂದ್ರೆ ಲ್ಯಾಂಡ್ಲೆಸ್ ಲೇಬರ್, ಏನು ಜಮೀನಿಲ್ಲ, ನೀರಿಲ್ಲ ಅಂತಲೂ ಕೂಡ ಹಸಿರು ಮೇವನ್ನ ದನ ಕರುಗಳಿಗೆ ಒದಗಿಸಬಹುದು ಈ ಜಲಕೃಷಿ ತಂತ್ರಜ್ಞಾನದಿಂದ.
1: ಈಗ ಸಾಕಷ್ಟು ಹೊಸ ಹೊಸ ಆವಿಷ್ಕಾರಗಳು ಕೂಡ ಆಗಿದಾವೆ.
0: ಹೌದು,
1: ಈಗ ವಿದೇಶ, ಇಸ್ರೇಲ್, ಚೈನಾ, ಇಲ್ಲೆಲ್ಲ ಗುಣಮಟ್ಟದ ಒಂದು ಆವಿಷ್ಕಾರ ಆಗಿದಾವೆ.
0: ಹೌದು,
1: ನಮ್ಮ ರೈತರಿಗೆ ಇನ್ನೂ ಹೆಚ್ಚು ಅಲ್ಲಿನ ಒಂದು ವಿಷಯಗಳು ಕೂಡ ಈಗ ಗೊತ್ತಾಗ್ತಾ ಇದೆ. ತಮ್ಮ ವಿಜ್ಞಾನಿಗಳು, ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಎಲ್ಲರೂ ಸಾಕಷ್ಟು ಈ ಕಡೆ ಶ್ರಮಿಸ್ತಾ ಇದ್ದಾರೆ. ಸರ್ಕಾರ ಕೂಡ ಈ ಕಡೆ ಸಾಕಷ್ಟು ಗಮನ ಹರಿಸ್ತಾ ಇದೆ. ರೈತರ ಆದಾಯ ದ್ವಿಗುಣ ಆಗಬೇಕು ಅಂದ್ರೆ ಮೇವಿನ ಉತ್ಪಾದನೆ ಕೂಡ ಬೆಳೆಗಳಷ್ಟೇ ಮಹತ್ವ ಇದೆ ಅನ್ನೋದು ಹೌದಲ್ಲ. ಪ್ರಸ್ತುತ ಮೇಡಮ್ ಆಕಾಶವಾಣಿ ಬೆಂಗಳೂರಿಗೆ ಬಂದು ನಮ್ಮ ರೈತ ಬಾಂಧವರಿಗೆ ಅತಿ ಮಹತ್ವವಾದ

0: ಬೇವಿನ ಬೆಳೆ ಉತ್ಪಾದನೆ ಮಾಡಬೇಕು, ಇದನ್ನು ಯಾವ ಥರ ಮಾಡಬೇಕು, ಏನೇನು ಇದರಲ್ಲಿ ಬರ್ತದೆ, ಎಲ್ಲ ವಿಷಯಗಳ ಕುರಿತು ಮಾಹಿತಿ ಮಾಡಿಕೊಟ್ರಿ. ಕೆಲವು ರೈತರು ಇರ್ತಾರೆ, ಡಾಕ್ಟರ್ ಲತಾ ಮೇಡಮ್ ಅವ್ರ ಜೊತೆಗೆ ಮಾತಾಡಬೇಕಂತಿರ್ತಾರೆ, ಮೇವಿನ ಬೆಳೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಕೊಡಿ.
1: ಎಲ್ಲ ರೈತ ಬಾಂಧವರಿಗೂ ಮತ್ತೊಮ್ಮೆ ಶುಭ ಹಾರೈಸ್ತಾ, ಎಲ್ಲರೂ ವೈಜ್ಞಾನಿಕವಾಗಿ ಮೇವನ್ನು ಬೆಳ್ಕೊಂಡು ಒಂದು ಉತ್ತಮವಾದ ಲಾಭದಾಯಕವಾದ ಹೈನುಗಾರಿಕೆಯನ್ನು ಮಾಡಬೇಕು ಅಂತ ಉದ್ದೇಶದಿಂದ ನಾವೆಲ್ಲರೂ ಶ್ರಮಿಸ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಕಾಂಟ್ಯಾಕ್ಟ್ ನಂಬರ್ 8197995325 ಈ ಒಂದು ದೂರವಾಣಿ ಕರೆಗೆ ತಾವು ಸಂಪರ್ಕಿಸಬಹುದು. ಏನಾದರೂ ಅಧಿಕ ಮಾಹಿತಿ ಬೇಕಾದಲ್ಲಿ ನಾನು ಬೆಳಿಗ್ಗೆ 9-4 ಗಂಟೆವರೆಗೂ ಫೋನ್ ಮಾಡಬಹುದು. ತಾವು
0: ನಮಸ್ಕಾರ.
1: ನಮಸ್ತೆ ಸರ್.
2: ಇದುವರೆಗೂ ಮೇವಿನ ಬೆಳೆಗಳ ಬೇಸಾಯದ ಕ್ರಮಗಳ ಕುರಿತು ಡಾಕ್ಟರ್ ಲತಾ ಹೆಚ್ಎಸ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ಗೌಡ. ಇನ್ನೀಗ ಕೇಳಿ ಜನಪದ ಸಂಗೀತ. ಕನಕಪುರ ತಾಲೂಕು ದೊಡ್ಡಕಬ್ಬಳ್ಳಿಯ ಗುರುಮಾದಪ್ಪ ಮತ್ತು ಸಂಗಡಿಗರಿಂದ ಕಂಸಾಳೆ ಪದ.
3: ಹೇಮಂತ್ ಮಲೆಯ

0: ಇದುವರೆಗೂ ಕನಕಪುರ ತಾಲೂಕು ದೊಡ್ಡಕಬ್ಬಳ್ಳಿಯ ಗುರುಮಾದಪ್ಪ ಮತ್ತು ಸಂಗಡಿಗರಿಂದ ಕಂಸಾಳೆ ಪದ ಕೇಳಿದಿರಿ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದೀಗ ಒಂದು ಜಾಹೀರಾತು.
1: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಕೇಳುಗರೆ, ಇದೇ ಶುಕ್ರವಾರ ಜೂನ್ 19ರಂದು ಸಾಯಂಕಾಲ 6:50 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವವರು ಕೃಷಿ ನಿರ್ದೇಶಕರಾದ ಡಾ ಜಿಟಿ ಪುತ್ರ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, ಎಸ್ಡಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ ಜೂನ್ 19ರಂದು ಸಾಯಂಕಾಲ 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಹಲೋ ಕೃಷಿರಂಗ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
0: ಇನ್ನು ಇದೇ ಸಮಯಕ್ಕೆ ನಾಳೆ ಪ್ರಸಾರವಾಗುವ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬೆಂಗಳೂರು ಹಾಪ್ಕಾಮ್ಸ್ನಲ್ಲಿ ರೈತರಿಗೆ ಇರುವ ಅವಕಾಶಗಳ ಕುರಿತು ಹಾಪ್ಕಾಮ್ಸ್ ಸಂಸ್ಥೆಯ ಅಧ್ಯಕ್ಷ ಚಂದ್ರೇಗೌಡ ಮತ್ತು ಹಾಪ್ಕಾಮ್ಸ್ ಸಂಸ್ಥೆಯ ಮಾರುಕಟ್ಟೆ ಅಧಿಕಾರಿಗಳಾದ ವಿನಾಯಕ ರೆಡ್ಡಿ ಅವರೊಡನೆ ಸಂದರ್ಶನ ಕೇಳುವಿರಿ. ನಂತರದಲ್ಲಿ ಜನಪದ ಸಂಗೀತ ಕಾರ್ಯಕ್ರಮ ಮೂಡಿಬರುವುದು. ಇದರಲ್ಲಿ ಬೆಂಗಳೂರು ಗೀತಾಂಜಲಿ ಲೇಔಟ್ನ ವೇಮಗಲ್ ಡಿ ನಾರಾಯಣ ಮತ್ತು ಸಂಗಡಿಗರಿಂದ ಜನಪದ ಹಾಡು ಕೇಳುವಿರಿ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಪ್ರಕಟಣೆ, ನಂತರ ರಾಷ್ಟ್ರೀಯ ವಾರ್ತೆಗಳು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
1: ಕೇಳುಗರೆ, ಇದೇ ಶುಕ್ರವಾರ June 19 ಸಾಯಂಕಾಲ 6:50 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವವರು ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿಟಿ ಪುತ್ರ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, ಎಸ್ಡಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ June 19 ಸಾಯಂಕಾಲ 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಹಲೋ ಕೃಷಿರಂಗ.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಜಿ7 ಶೃಂಗಸಭೆಯಲ್ಲಿ ಸಮತೋಲಿತ ಸುಸ್ಥಿರ ಆರ್ಥಿಕ ಬೆಳವಣಿಗೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಫ್ರಾನ್ಸ್ನ ಎವಿಯನ್ನಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವೆ ಮಹತ್ವದ ದ್ವಿಪಕ್ಷೀಯ ಮಾತುಕತೆ. ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆಗೆ ಒತ್ತು, ಸಶಸ್ತ್ರ ಪಡೆಗಳ ಆಧುನೀಕರಣ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಮುಂದಿನ ಕೆಲ ವರ್ಷಗಳಲ್ಲಿ ಭಾರತ ವಿಶ್ವದ 2ನೇ ಅತಿದೊಡ್ಡ ವಿದ್ಯುನ್ಮಾನ ರಫ್ತುದಾರ ರಾಷ್ಟವಾಗುವ ಗುರಿ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ವಾರ್ತೆಗಳ ವಿವರ. ಫ್ರಾನ್ಸ್ನ ಎವಿಯನ್ನಲ್ಲಿ ನಡೆಯುತ್ತಿರುವ ಜಿ7 ಶೃಂಗಸಭೆಯಲ್ಲಿ ಎಲ್ಲರ ಪ್ರಯೋಜನಕ್ಕಾಗಿ ಸಮತೋಲಿತ, ಸಮಗ್ರ ಮತ್ತು ಸುಸ್ಥಿರ ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸುವುದು ಎಂಬ ವಿಷಯ ಕುರಿತ ಕಾರ್ಯಕಾರಿ ಅಧಿವೇಶನವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಇಂದು ಮಾತನಾಡಿದರು. ಅಭಿವೃದ್ಧಿಶೀಲ ರಾಷ್ಟಗಳಿಗೆ ಆರ್ಥಿಕ ಸ್ಥಿತಿಸ್ಥಾಪಕತ್ವವನ್ನು ನೀಡುವ ಕಾರ್ಯವಿಧಾನಗಳನ್ನು ಅಭಿವೃದ್ಧಿಪಡಿಸಲು ಅಂತಾರಾಷ್ಟೀಯ ಹಣಕಾಸು ಸಂಸ್ಥೆಗಳ ಅಗತ್ಯವನ್ನು ಪ್ರಧಾನಿ ತಮ್ಮ ಭಾಷಣದಲ್ಲಿ ಪ್ರತಿಪಾದಿಸಿದ್ದಾರೆ. ಆಫ್ರಿಕಾ, ದಕ್ಷಿಣ ಅಮೆರಿಕ ಮತ್ತು ಪೆಸಿಫಿಕ್ ದ್ವೀಪ ದೇಶಗಳನ್ನು ಸಂಪರ್ಕಿಸುವ ಸಂಪರ್ಕ ಯೋಜನೆಗಳನ್ನು ಸಹ ಅವರು ಪ್ರಸ್ತಾಪಿಸಿದರು. ಜಿ7ರ ಬಂಡವಾಳ ಭಾರತದ ಪ್ರತಿಭೆ ಮತ್ತು ಜಾಗತಿಕ ದಕ್ಷಿಣದ ಮಾಲೀಕತ್ವವನ್ನು ಸಂಯೋಜಿಸಬಹುದಾದ ಸಂಪರ್ಕ ಮತ್ತು ವಾಣಿಜ್ಯ ವಹಿವಾಟು ವೇಗಗೊಳಿಸಲು ಅಂತಾರಾಷ್ಟೀಯ ಪಾಲುದಾರಿಕೆ ರಚಿಸುವಂತೆಯೂ ಅವರು ಸೂಚಿಸಿದ್ದಾರೆ. ಸ್ಪಷ್ಟವಾದ ಬೆಳವಣಿಗೆಯು ಜನರ ಒಳಗೊಳ್ಳುವಿಕೆ ಮತ್ತು ಯೋಗಕ್ಷೇಮಕ್ಕೆ ಕಾರಣವಾಗುತ್ತದೆ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಸಬ್ ಕಾ ಪ್ರಯಾಸ್ನೊಂದಿಗೆ ಭಾರತ ಬೆಳವಣಿಗೆ ಕಾಣುತ್ತಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಉನ್ನತ ಮಟ್ಟದ ಅಧಿವೇಶನದಲ್ಲಿ ಜಿ7 ಸದಸ್ಯ ರಾಷ್ಟಗಳು, ಪಾಲುದಾರ ರಾಷ್ಟಗಳು ಮತ್ತು ಅಂತಾರಾಷ್ಟೀಯ ವಿತ್ತೀಯ ನಿಧಿಯ ಪ್ರಮುಖ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಇಂದು ನಡೆಯಲಿರುವ ಪ್ರಧಾನಮಂತ್ರಿಯವರ ಬಹುನಿರೀಕ್ಷಿತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗಿನ ದ್ವಿಪಕ್ಷೀಯ ಸಭೆಯ ಮೇಲೆ ಜಾಗತಿಕ ದೃಷ್ಟಿ ಕೇಂದ್ರೀಕೃತವಾಗಿದೆ. ಜಿ7 ರಾಷ್ಟಗಳ ನಾಯಕರು ಜಾಗತಿಕ ಸ್ಥಿರತೆ, ಭದ್ರತಾ ಸಹಕಾರ ಹಾಗೂ ಗಡಿಗಳ ಮೂಲಕ ನಡೆಯುವ ಸಂಘಟಿತ ಅಪರಾಧ ನಿಯಂತ್ರಣಕ್ಕೆ ಸಂಬಂಧಿಸಿದ ಹಲವು ನಿರ್ಣಯಗಳನ್ನು ಅಂಗೀಕರಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನೇತೃತ್ವದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವಿನ ಒಪ್ಪಂದವನ್ನು ಜಿ7 ರಾಷ್ಟಗಳ ನಾಯಕರು ಸ್ವಾಗತಿಸಿದ್ದು, ಈ ಒಪ್ಪಂದವು ಪ್ರಾದೇಶಿಕ ಉದ್ವಿಗ್ನತೆಯನ್ನು ತಗ್ಗಿಸಲು ಹಾಗೂ ಇರಾನ್ ಪರಮಾಣು ಶಸ್ತಾಸ್ತ ಹೊಂದುವುದನ್ನು ತಡೆಯಲು ಒಂದು ಅವಕಾಶವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಹಾರ್ಮೋಜ್ ಜಲಸಂಧಿಯ ಮೂಲಕ ಸುರಕ್ಷಿತ ಸಮುದ್ರ ಸಂಚಾರದ ಮಹತ್ವವನ್ನು ಪ್ರತಿಪಾದಿಸಿರುವ ನಾಯಕರು ಪ್ರಾದೇಶಿಕ ಭದ್ರತೆಯನ್ನು ಬಲಪಡಿಸುವ ಕ್ರಮಗಳಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ನಿರ್ಣಯದಲ್ಲಿ ಮಾದಕ ವಸ್ತು ಕಳ್ಳಸಾಗಣೆಯ ವಿರುದ್ಧದ ಕ್ರಮಗಳನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಜಿ7 ರಾಷ್ಟಗಳು ಸಂಕಲ್ಪ ಮಾಡಿವೆ. ರಾಷ್ಟೀಯ ಭದ್ರತೆ, ಸಾರ್ವಜನಿಕ ಆರೋಗ್ಯ ಹಾಗೂ ಆರ್ಥಿಕ ಸ್ಥಿರತೆಗೆ ಮಾದಕ ವಸ್ತು ಕಳ್ಳಸಾಗಣೆ ಬೆದರಿಕೆಯಾಗಿದೆ. ಪಾಲುದಾರ ರಾಷ್ಟಗಳಾದ ಬ್ರೆಜಿಲ್ ಮತ್ತು ದಕ್ಷಿಣ ಕೊರಿಯಾ ಕೂಡ ಈ ಉಪಕ್ರಮಕ್ಕೆ ಬೆಂಬಲ ಸೂಚಿಸಿವೆ. ಮಾದಕ ವಸ್ತು ಜಾಲಗಳು ದಿನದಿಂದ ದಿನಕ್ಕೆ ಹೆಚ್ಚು ಸಂಘಟಿತ ಹಾಗೂ ತಾಂತ್ರಿಕವಾಗಿ ಸುಧಾರಿಸುತ್ತಿರುವುದು ಅಪಾಯಕಾರಿ ಬೆಳವಣಿಗೆಯಾಗಿದೆ. ಭ್ರಷ್ಟಾಚಾರ, ಹಿಂಸಾಚಾರ ಹಾಗೂ ಹಣ ಅಕ್ರಮ ಹರಿವಿಗೆ ಇವು ಕಾರಣವಾಗುತ್ತಿವೆ. ಇದನ್ನು ತಡೆಗಟ್ಟಲು ಪೂರೈಕೆ ಮತ್ತು ಬೇಡಿಕೆ ಎರಡನ್ನೂ

0: ಗುರಿಯಾಗಿಸಿಕೊಂಡ ಸಾಕ್ಷ್ಯಾಧಾರಿತ ಹಾಗೂ ಸಮನ್ವಯಿತ ಕಾರ್ಯತಂತ್ರವನ್ನು ಅನುಸರಿಸಲು ನಾಯಕರು ಒಪ್ಪಿಗೆ ಸೂಚಿಸಿದ್ದಾರೆ. ಫ್ರಾನ್ಸ್ನ ಎವಿಯನ್ನಲ್ಲಿ ನಡೆಯುತ್ತಿರುವ G7 ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಜರ್ಮನ್ ಚಾನ್ಸಲರ್ ಫ್ರೆಡ್ರಿಕ್ ಮೆರ್ಜ್ ಅವರೊಂದಿಗೆ ಮಹತ್ವದ ದ್ವಿಪಕ್ಷೀಯ ಸಭೆ ನಡೆಸಿದರು. ಈ ಕುರಿತಂತೆ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿರುವ ಪ್ರಧಾನಿ ಅವರು, ಜರ್ಮನ್ ಚಾನ್ಸಲರ್ ಅವರೊಂದಿಗಿನ ಮಾತುಕತೆ ತುಂಬಾ ಫಲಪ್ರದವಾಗಿದೆ. ವ್ಯಾಪಾರ, ಹೂಡಿಕೆಗಳು, ಆರ್ಥಿಕತೆ, ರಕ್ಷಣೆ, ಐಟಿ ಮತ್ತು ಇತರ ಕ್ಷೇತ್ರಗಳಲ್ಲಿ ಒಟ್ಟಾಗಿ ಕೆಲಸ ಮಾಡುವ ಮೂಲಕ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಮಾರ್ಗಗಳನ್ನು ಚರ್ಚಿಸಲಾಗಿದೆ. ಅಲ್ಲದೆ ಎರಡೂ ರಾಷ್ಟಗಳ ನಡುವಿನ ಸಾಂಸ್ಕೃತಿಕ ಸಂಪರ್ಕಗಳನ್ನು ಹೆಚ್ಚಿಸುವ ಬಗ್ಗೆ ಚರ್ಚಿಸಲಾಯಿತು ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಫ್ರಾನ್ಸ್ನ ನೀಸ್ನಲ್ಲಿ ಮೊನಾಕೋದ ರಾಜ ಆಲ್ಬರ್ಟ್ ಅವರೊಂದಿಗಿನ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಈ ಕುರಿತು ಪೋಸ್ಟ್ ಮಾಡಿರುವ ಪಿಯೂಷ್ ಗೋಯಲ್ ಅವರು, ಸುಸ್ಥಿರತೆ, ಸಾಗರ ಆರ್ಥಿಕತೆ, ನಾವೀನ್ಯತೆ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳಂತಹ ಕ್ಷೇತ್ರಗಳಲ್ಲಿ ಭಾರತ ಮೊನಾಕೋ ಪಾಲುದಾರಿಕೆಯನ್ನು ವಿಸ್ತರಿಸುವ ಬಗ್ಗೆ ಚರ್ಚಿಸಲಾಯಿತು ಎಂದು ತಿಳಿಸಿದ್ದಾರೆ. ಫ್ರಾನ್ಸ್ನ ನೀಸ್ನಲ್ಲಿ ನಿನ್ನೆ ಮುಕ್ತಾಯಗೊಂಡ ಭಾರತದ ಪ್ರಮುಖ ಭಾರತ್ ಇನ್ನೋವೇಟ್ಸ್ 2026 ಕಾರ್ಯಕ್ರಮದ ಬಗ್ಗೆ ರಾಜ ಆಲ್ಬರ್ಟ್ ಅವರಿಗೆ ವಿವರಿಸಲಾಯಿತು. ಈ ಕಾರ್ಯಕ್ರಮ ಭಾರತದ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಪರಿಸರ ವ್ಯವಸ್ಥೆಯನ್ನು ಪ್ರದರ್ಶಿಸಲಿದ್ದು ಜಾಗತಿಕ ಸಹಯೋಗವನ್ನು ಬಲಪಡಿಸಲಿದೆ. ಭಾರತ ಮೊನಾಕೋ ಸಂಬಂಧಗಳು ಮುಂದಿನ ವರ್ಷಗಳಲ್ಲಿ ಹೊಸ ಎತ್ತರವನ್ನು ಮುಟ್ಟಲಿವೆ ಎಂದು ಪಿಯೂಷ್ ಗೋಯಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಳೆದ ದಶಕದಲ್ಲಿ ಭಾರತದ ರಕ್ಷಣಾ ಸಾಮರ್ಥ್ಯಗಳು ಸ್ವಾವಲಂಬನೆಯ ದೃಷ್ಟಿಕೋನದಿಂದ ಮಾರ್ಗದರ್ಶಿಸಲ್ಪಟ್ಟು ನಾವೀನ್ಯತೆ, ತಂತ್ರಜ್ಞಾನ ಮತ್ತು ಸ್ಥಳೀಯ ಉತ್ಪಾದನೆಯಿಂದ ಗಮನಾರ್ಹ ಪರಿವರ್ತನೆಯನ್ನು ಕಂಡಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಪ್ರಧಾನಿಯವರು, ವಾಯು, ಭೂಮಿ ಮತ್ತು ಸಮುದ್ರದಾದ್ಯಂತ ದೇಶ ತನ್ನ ರಕ್ಷಣಾ ಸಾಮರ್ಥ್ಯಗಳನ್ನು ಹೇಗೆ ಬಲಪಡಿಸಿದೆ ಹಾಗೂ ಸುಧಾರಿತ ಸ್ಥಳೀಯ ತಂತ್ರಜ್ಞಾನಗಳು ಮತ್ತು ಸ್ವಾವಲಂಬನೆ ಮತ್ತು ರಾಷ್ಟೀಯ ಭದ್ರತೆಗೆ ಬಲವಾದ ಅಡಿಪಾಯವನ್ನು ಹೇಗೆ ನಿರ್ಮಿಸಿವೆ ಎಂಬುದನ್ನು ವಿವರಿಸಿದ್ದಾರೆ. ಇದು ಕಳೆದ 12 ವರ್ಷಗಳಲ್ಲಿ ಭಾರತ ರಕ್ಷಣಾ ಕ್ಷೇತ್ರದಲ್ಲಿ ಮಾಡಿರುವ ಪ್ರಗತಿಯ ಒಂದು ನೋಟವನ್ನು ನೀಡುತ್ತವೆ ಎಂದು ಅವರು ಹೇಳಿದ್ದಾರೆ. ಭಯೋತ್ಪಾದನೆ ವಿರುದ್ದ ಶೂನ್ಯ ಸಹಿಷ್ಣುತೆಯ ನೀತಿಯಿಂದ ಹಿಡಿದು ನಿರ್ದಿಷ್ಟ ದಾಳಿ, ಬಾಲಾಕೋಟ್ ಮತ್ತು ಆಪರೇಷನ್ ಸಿಂಧೂರ್ನಂತಹ ನಿರ್ಣಾಯಕ ಕ್ರಮಗಳವರೆಗೆ ತನ್ನ ಸಾರ್ವಭೌಮತ್ವ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ಭಾರತ ರವಾನಿಸಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಈ ವಿಷಯ ತಿಳಿಸಿರುವ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ತನ್ನ ರಾಷ್ಟೀಯ ರಕ್ಷಣಾ ವಲಯದಲ್ಲಿ ಐತಿಹಾಸಿಕ ರೂಪಾಂತರವನ್ನು ಕಂಡಿದೆ. ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರತೆಗಾಗಿ ದೇಶೀಯ ಸಾಮರ್ಥ್ಯಗಳು ಬಲಗೊಂಡಿದ್ದು ಸಶಸ್ತ್ರ ಪಡೆಗಳು ಆಧುನೀಕರಣಗೊಂಡಿವೆ. ಅಲ್ಲದೆ ಭೂಮಿ, ಸಮುದ್ರ, ವಾಯು, ಸೈಬರ್ ಮತ್ತು ಬಾಹ್ಯಾಕಾಶ ಕ್ಷೇತ್ರಗಳಲ್ಲಿ ಸನ್ನದ್ಧತೆಯನ್ನು ಹೆಚ್ಚಿಸಿವೆ ಎಂದು ಹೇಳಿದ್ದಾರೆ. ಕಳೆದ 12 ವರ್ಷಗಳ ಪಯಣವು ಬಲಿಷ್ಠ, ಸುರಕ್ಷಿತ, ಸ್ವಾವಲಂಬಿ ಮತ್ತು ಹೆಚ್ಚು ಆತ್ಮವಿಶ್ವಾಸದ ಭಾರತವನ್ನು ಪ್ರತಿಬಿಂಬಿಸುತ್ತದೆ. ರಾಷ್ಟೀಯ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳಲು ಮತ್ತು ಪ್ರಮುಖ ಜಾಗತಿಕ ಶಕ್ತಿಯಾಗಿ ಹೊರಹೊಮ್ಮಲು ಭಾರತ ಸಿದ್ಧವಾಗಿದೆ ಎಂದು ರಕ್ಷಣಾ ಸಚಿವರು ಪ್ರತಿಪಾದಿಸಿದ್ದಾರೆ. ಭಾರತ ಪ್ರಮುಖ ವಿದ್ಯುನ್ಮಾನ ಉತ್ಪಾದನಾ ಕೇಂದ್ರವಾಗಿ ಹೊರಹೊಮ್ಮಿದ್ದು ವಿಶ್ವದ 6ನೇ ಅತಿದೊಡ್ಡ ವಿದ್ಯುನ್ಮಾನ ರಫ್ತು ರಾಷ್ಟವಾಗಿದೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಅವರಿಂದು ಪುಣೆಯ ರಂಜನಗಾಂವ್ MITCಯಲ್ಲಿ ಅಮೆರಿಕ ಮೂಲದ ಜಾಬಿಲ್ ಕಂಪನಿಯ ಹೊಸ ಉತ್ಪಾದನಾ ಘಟಕ ಉದ್ಘಾಟಿಸಿ ಮಾತನಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತವು ಜಾಗತಿಕ ವಿದ್ಯುನ್ಮಾನ ಉತ್ಪಾದನಾ ತಾಣವಾಗಿ ರೂಪುಗೊಂಡಿದ್ದು ವಿಶ್ವದ ವಿವಿಧ ಮಾರುಕಟ್ಟೆಗಳಿಗೆ ಉತ್ಪನ್ನಗಳನ್ನು ರಫ್ತು ಮಾಡುತ್ತಿದೆ. ಮುಂದಿನ ಕೆಲ ವರ್ಷಗಳಲ್ಲಿ ವಿಶ್ವದ 2ನೇ ಅತಿದೊಡ್ಡ ವಿದ್ಯುನ್ಮಾನ ರಫ್ತುದಾರ ರಾಷ್ಟವಾಗುವ ಗುರಿಯನ್ನು ಹೊಂದಿದೆ ಎಂದು ತಿಳಿಸಿದರು. ದೇಶದಲ್ಲಿ ಪ್ರಸ್ತುತ 2 ಸೆಮಿಕಂಡಕ್ಟರ್ ಘಟಕಗಳು ಅಭಿವೃದ್ಧಿ ಹಂತದಲ್ಲಿ ಇದ್ದು ಈ ವರ್ಷದ ಅಂತ್ಯದ ವೇಳೆಗೆ ಅವುಗಳ ಸಂಖ್ಯೆ 4ಕ್ಕೆ ಏರಿಕೆಯಾಗಲಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ನಾಳೆಯಿಂದ 5 ದಿನ ಮಧ್ಯಪ್ರದೇಶ ಪ್ರವಾಸ ಆರಂಭಿಸಲಿದ್ದಾರೆ. ಇಂದೋರ್ಗೆ ಆಗಮಿಸಿದ

ಬಳಿಕ ಬೇತುಲ್ಗೆ ತೆರಳಲಿರುವ ರಾಷ್ಟಪತಿಯವರು ಬ್ರಹ್ಮಕುಮಾರಿ ಸಂಸ್ಥೆ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನಂತರ ಓಂಕಾರೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಸಂಜೆ ಆರತಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. 19ರಂದು ರಾಷ್ಟಪತಿಯವರು ಅಂತಾರಾಷ್ಟೀಯ ರಕ್ತಹೀನತೆ ದಿನದ ಅಂಗವಾಗಿ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು, ಬಳಿಕ ಪಶ್ಚಿಮ ಬಂಗಾಳದ ಕಲೈಕುಂಡಾಗೆ ತೆರಳಲಿದ್ದಾರೆ. ಜೂನ್ 20ರಂದು ಅವರು ಮತ್ತೆ ಮಧ್ಯಪ್ರದೇಶಕ್ಕೆ ಮರಳಲಿದ್ದು, ಸಂಜೆ ಜಬಲ್ಪುರ್ಗೆ ಆಗಮಿಸಲಿದ್ದಾರೆ. ಜೂನ್ 21ರಂದು ಜಬಲ್ಪುರ್ನಲ್ಲಿ ನಡೆಯಲಿರುವ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ರಾಷ್ಟಪತಿ ಭಾಗವಹಿಸಲಿದ್ದಾರೆ. ನಂತರ ರಾಣಿ ದುರ್ಗಾವತಿ ವಿಶ್ವವಿದ್ಯಾಲಯದ 36ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಬಳಿಕ ಅವರು ಕೊನೋ ರಾಷ್ಟೀಯ ಉದ್ಯಾನವನಕ್ಕೆ ಭೇಟಿ ನೀಡಲಿದ್ದು, ಜೂನ್ 22ರಂದು ದೆಹಲಿಗೆ ಮರಳಲಿದ್ದಾರೆ. ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಅವರು ದೆಹಲಿಯಲ್ಲಿ ನಾಳೆ ಆಹಾರ ಧಾನ್ಯಗಳ ಸಂಗ್ರಹಣೆಗಾಗಿ ರೂಪಿಸಲಾಗಿರುವ ಸ್ಮಾರ್ಟ್ ಉಗ್ರಾಣ ವ್ಯವಸ್ಥೆಯನ್ನು ಉದ್ಘಾಟಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. G7 ಶೃಂಗಸಭೆಯಲ್ಲಿ ಸಮತೋಲಿತ ಸುಸ್ಥಿರ ಆರ್ಥಿಕ ಬೆಳವಣಿಗೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಫ್ರಾನ್ಸ್ನ ಎವಿಯನ್ನಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವೆ ಮಹತ್ವದ ದ್ವಿಪಕ್ಷೀಯ ಮಾತುಕತೆ. ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆಗೆ ಒತ್ತು, ಸಶಸ್ತ್ರ ಪಡೆಗಳ ಆಧುನೀಕರಣ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಮತ್ತು ಮುಂದಿನ ಕೆಲ ವರ್ಷಗಳಲ್ಲಿ ಭಾರತ ವಿಶ್ವದ 2ನೇ ಅತಿದೊಡ್ಡ ವಿದ್ಯುನ್ಮಾನ ರಫ್ತುದಾರ ರಾಷ್ಟವಾಗುವ ಗುರಿ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ಎಲ್ಲರಿಗೂ ಸುಂದರ ಸಂಜೆಯ ಪ್ರೀತಿಯ ಶುಭಾಶಯಗಳು. ಸಿರಿಗಂಧ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಪ್ರತಿದಿನ ಯಾವುದಾದರೂ ಒಂದು ವಿಷಯದ ಬಗ್ಗೆ ಮಾತನಾಡ್ತಾ ಹಾಡುಗಳನ್ನು ಕೇಳ್ತಾ ಸಾಕ್ತೇವೆ. ಹಾಗಾದರೆ ಇವತ್ತು ಯಾವ ವಿಷಯದ ಬಗ್ಗೆ ಮಾತು ಅಂತೀರಾ? ಪ್ರತಿ ವರ್ಷ ಜೂನ್ 17 ಬಂತಂದರೆ ಸಾಕು, ಜಗತ್ತಿನಾದ್ಯಂತ ವಿಶ್ವ ಮರುಭೂಮೀಕರಣ ಮತ್ತು ಬರತಡೆ ದಿನ ಅಂತ ಆಚರಿಸ್ತಾರೆ. ಹೆಸರೇನೋ ದೊಡ್ಡದಾಗಿದೆ ಅಲ್ವಾ? ಆದರೆ ವಿಷಯ ಸಿಂಪಲ್. ನಮ್ಮ ಕಣ್ಣೆದುರಿಗೆ ಹಸಿರಾಗಿ ಕಂಗೊಳಿಸುತ್ತಿದ್ದಂತಹ ಭೂಮಿ ನಿಧಾನವಾಗಿ ತನ್ನ ಶಕ್ತಿಯನ್ನು ಕಳೆದುಕೊಂಡು ಬಂಜರಾಗೋದು, ಹಸಿರು ಪ್ರದೇಶಗಳೆಲ್ಲ ಕಡಿಮೆ ಆಗ್ತಾ ಹೋಗೋದು, ಕುಡಿಯೋಕ್ಕೆ ಒಂದು ಬೊಗಸೆ ನೀರಿಲ್ಲದೆ ಪರದಾಡುವಂತಹ ಸ್ಥಿತಿ ಬರೋದು, ಇವೆಲ್ಲ ಮರುಭೂಮೀಕರಣದ ಲಕ್ಷಣಗಳು. ಸ್ನೇಹಿತರೆ, ಇದು ಎಲ್ಲೋ ಇರೋ ಮರಳುಗಾಡಿನ ಕಥೆ ಅಲ್ಲ, ನಮ್ಮ ನಿಮ್ಮ ಮನೆಯ ಮುಂದಿನ ಮಣ್ಣಿನ ಕಥೆ. ಇದು ಬರೀ ಪರಿಸರ ಪ್ರೇಮಿಗಳು ಚರ್ಚೆ ಮಾಡುವ ವಿಷಯ ಅಲ್ಲ, ಬದಲಾಗಿ ಇದು ಎಲ್ಲರಿಗೂ ಅನ್ವಯಿಸುವಂತಹ ವಿಷಯ. ಮುಂದಿನ ಒಂದು ಗಂಟೆಗಳ ಕಾಲ ಈ ವಿಷಯದ ಬಗ್ಗೆ ಮಾತನಾಡ್ತಾ ಹಾಡುಗಳನ್ನು ಕೇಳ್ತಾ ಸಾಗೋಣ. ನಿಮ್ಮ ಜೊತೆಯಾಗಿರುವುದು ನಾನು, ನಿಮ್ಮ ರೇಡಿಯೋ ಮಿತ್ರ ಕಿರಣ್ GMS.

ಸ್ನೇಹಿತರೆ, ಸಾಮಾನ್ಯವಾಗಿ ನಮಗೆ ಮರುಭೂಮಿ ಅಂದ ತಕ್ಷಣ ಕಣ್ಣು ಮುಂದೆ ಬರೋದು ಒಣಗಿದ ಒಂಟೆಗಳು, ಹರಡಿಕೊಂಡಿರತಕ್ಕಂತಹ ಮರಳುಗಾಡು. ಆದರೆ ಈ ಮರುಭೂಮೀಕರಣ ಅನ್ನೋದು ಅದಕ್ಕಿಂತ ಭೀಕರವಾದದ್ದು. ನಮ್ಮ ತಾತ ಮುತ್ತಾತಂದಿರ ಕಾಲದಲ್ಲಿ ದಟ್ಟವಾಗಿ ಕಾಡಿದ್ದಂತಹ ಜಾಗ, ಜೀವರಾಶಿಗಳಿಂದ ತುಂಬಿದ್ದಂತಹ ಹಸಿರು ಭೂಮಿ ಇವತ್ತು ನಿಧಾನವಾಗಿ ತನ್ನ ಫಲವತ್ತತೆಯನ್ನು ಕಳೆದುಕೊಂಡು ಕಣ್ಣು ಮುಂದೆ ಒಣಗಿ ಹೋಗ್ತಾ ಇದೆಯಲ್ವಾ? ಅದೇ ಮರುಭೂಮೀಕರಣ. ಇದಕ್ಕೆ ಮುಖ್ಯ ಕಾರಣ ಯಾರು ಗೊತ್ತಾ? ಯಾರೂ ಅಲ್ಲ, ನಾವೇ. ನಮ್ಮ ಸ್ವಾರ್ಥಕ್ಕಾಗಿ ಅತಿಯಾಗಿ ಮರಗಳನ್ನು ಕಡಿತಾ ಇರೋದು, ಭೂಮಿಗೆ ವಿಶ್ರಾಂತಿನೇ ಕೊಡದೆ ರಾಸಾಯನಿಕ ಹಾಕಿ ಅಸಮರ್ಪಕವಾಗಿ ಕೃಷಿ ಮಾಡ್ತಾ ಇರೋದು, ಮತ್ತು ನೀರನ್ನು ಬೇಕಾಬಿಟ್ಟಿ ಪೋಲು ಮಾಡ್ತಾ ಇರೋದು, ಇವೆಲ್ಲ ನಮ್ಮಿಂದ ಆಗ್ತಾ ಇರತಕ್ಕಂತಹ ಕಾರಣಗಳಾದರೆ, ಇನ್ನು ಹವಾಮಾನ ಏರುಪೇರು ಕೂಡ ಇದಕ್ಕೆ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಥರ ಆಗ್ತಿದೆ. ಒಂದ್ಸರಿ ಯೋಚನೆ ಮಾಡಿ, ಭೂಮಿ ತಾಯಿ ತನ್ನ ಜೀವಂತಿಕೆಯನ್ನೇ ಕಳೆದುಕೊಂಡ್ರೆ ನಮ್ಮ ಅನ್ನದಾತರ ಬದುಕು ಏನಾಗಬೇಕು? ನಮ್ಮ ತಟ್ಟೆಗೆ ಅನ್ನ ಎಲ್ಲಿಂದ ಬರಬೇಕು? ಪರಿಸರದ ಸಮತೋಲನವೇ ತಪ್ಪಿ ಹೋಗುತ್ತೆ ಅಲ್ವಾ?

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಮಂಗಳೂರು.
1: ಇದೀಗ ಯನಪೋಯ ಆಸ್ಪತ್ರೆ ಆರೋಗ್ಯ ದೀಪ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ಇಂದಿನ ವಿಷಯ ದೀರ್ಘಕಾಲದ ಮೂತ್ರಪಿಂಡದ ತೊಂದರೆಗಳು ಮತ್ತು ಪರಿಹಾರ. ಭಾಗವಹಿಸುವ ವೈದ್ಯರು ಡಾಕ್ಟರ್ ಸಂತೋಷ್ ಪೈ. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2211999, 2222611. ನಮ್ಮ STD ಸಂಖ್ಯೆ 0824, ಮೊಬೈಲ್ ಸಂಖ್ಯೆ 8277038000. ಕಾರ್ಯಕ್ರಮ ನಡೆಸಿಕೊಳ್ಳುವವರು ಕದ್ರಿ ಮನೋಹರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಯನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.
2: ನಿಮ್ಮ ಆರೋಗ್ಯ ನಮ್ಮ ಹೊಣೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕಳೆದ ಹಲವು ದಶಕಗಳಿಂದ ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ಕರಾವಳಿ ಕರ್ನಾಟಕದ ಪ್ರಸಿದ್ಧ ಆಸ್ಪತ್ರೆ ಮಂಗಳೂರು ದೇರಳಕಟ್ಟೆಯ ಯನಪೋಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಎಲ್ಲಾ ವಿಭಾಗಗಳಲ್ಲಿ ಪರಿಣಿತ ತಜ್ಞ ವೈದ್ಯರುಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಮಲ್ಟಿ ಸ್ಪೆಷಾಲಿಟಿ ಚಿಕಿತ್ಸಾ ಸೌಲಭ್ಯ ಹೊಂದಿರುವ ಆಸ್ಪತ್ರೆ. ಈ ಆಸ್ಪತ್ರೆಯಲ್ಲಿ 3T, MRI, 128 Slice CT Scan, ಪೆಟ್ ಸ್ಕ್ಯಾನ್, ಸ್ಪೆಕ್ಟ್ ಫೆಸಿಲಿಟಿ, ರೇಡಿಯೋಥೆರಪಿ, ಕೀಮೋಥೆರಪಿ ಮತ್ತು IVF ಸೆಂಟರ್, ಸ್ಲೀಪ್ ಲ್ಯಾಬ್ ಹಾಗೂ ಆಧುನಿಕ ತಂತ್ರಜ್ಞಾನ ಹೊಂದಿರುವ ರೋಬೋಟಿಕ್ ಶಸ್ತ್ರಚಿಕಿತ್ಸಾ ಸೌಲಭ್ಯ, ಸಿಮ್ಯುಲೇಷನ್ ಲ್ಯಾಬ್, ಸರ್ಕಾರಿ ಮತ್ತು ಖಾಸಗಿ ವಿಮಾ ಯೋಜನೆಗಳೊಂದಿಗೆ ಯನಪೋಯ ಆಸ್ಪತ್ರೆಯ ಎನ್ ಆರೋಗ್ಯ ಕಾರ್ಡ್, ವೈದ್ಯರೊಂದಿಗೆ ಟೆಲಿಮೆಡಿಸಿನ್ ಅಥವಾ ಆನ್ಲೈನ್ ಕನ್ಸಲ್ಟೇಷನ್ ಮತ್ತು ಹೋಮ್ ಕೇರ್ ಸೇವೆಗಳು ಲಭ್ಯ. ಗುಣಮಟ್ಟದ ಮತ್ತು ಮಿತ ದರದ ಆರೋಗ್ಯ ಚಿಕಿತ್ಸೆ ಸೇವೆಗಳಿಗಾಗಿ ಕರ್ನಾಟಕ ಮತ್ತು ಕೇರಳದಾದ್ಯಂತ ಮನೆ ಮಾತಾಗಿರುವ ಏಕೈಕ ಆಸ್ಪತ್ರೆ ನಮ್ಮ ನಿಮ್ಮೆಲ್ಲರ ಯನಪೋಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ. ಸಂಪರ್ಕಿಸಿರಿ 9686985555.
1: ಈಗ ನೇರವಾಗಿ ಸ್ಟುಡಿಯೋದತ್ತ.
3: ನಮ್ಮೆಲ್ಲ ಆತ್ಮೀಯ ಬಾನುಲಿ ಕೆಳಗರಿಗೆ ಯನಪೋಯ ಆಸ್ಪತ್ರೆ ಆರೋಗ್ಯ ದೀಪ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗ್ರೆ, ನಮ್ಮ ದೇಹದ ಅನೇಕ ಪ್ರಮುಖ ಅಂಗಗಳಲ್ಲಿ ಮೂತ್ರಪಿಂಡ ಅಥವಾ ಕಿಡ್ನಿ ಕೂಡ ಒಂದು. ಈ ಮೂತ್ರಪಿಂಡ ನಿರಂತರವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಕೆಲವರಿಗೆ ತೊಂದರೆ ಕಾಣಿಸಿಕೊಳ್ಳುವುದು ಉಂಟು. ಹಾಗಾಗಿ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಹಲವು ಸಮಯದಿಂದ ಉಂಟಾಗಿರುವ ಮೂತ್ರಪಿಂಡದ ತೊಂದರೆಗಳು ಮತ್ತು ಸೂಕ್ತ ಚಿಕಿತ್ಸೆ, ಈ ವಿಚಾರಕ್ಕೆ ಸಂಬಂಧಪಟ್ಟ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಯನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು ಇಲ್ಲಿಯ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಡಾಕ್ಟರ್ ಸಂತೋಷ್ ಪೈ ಅವರು. ಶ್ರೋತೃಗಳೇ, ನೇರ ಡಯಲ್ ಮಾಡಿ ಮಾತನಾಡಿ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ಕಾರ
3: ಡಾಕ್ಟರ್. ಮೊದಲೇ ಪ್ರಶ್ನೆ, ಈ ಮೂತ್ರಪಿಂಡಗಳು ಅಂದರೆ ಏನು, ಇದರ ಕಾರ್ಯಚಟುವಟಿಕೆಗಳು ಏನೇನು ಡಾಕ್ಟ್ರೆ?
4: ಮೂತ್ರಪಿಂಡಗಳು ಅಂತಂದರೆ ಸಾಮಾನ್ಯವಾಗಿ ಎಲ್ರಿಗೂ ಎರಡು ಮೂತ್ರಪಿಂಡ ಇರ್ತದೆ. ನಮ್ಮ ದೇಹದಲ್ಲಿ ರಕ್ತವನ್ನು ಫಿಲ್ಟರ್ ಮಾಡಲಿಕ್ಕೆ ಅಂದರೆ ಶುದ್ಧೀಕರಿಸಲಿಕ್ಕೆ ಈ ವಾಟರ್ ಫಿಲ್ಟರ್ಗಳಿರ್ತಾವಲ್ಲ ಅದೇ ಥರ ಮೂತ್ರಪಿಂಡಗಳು ಕೆಲಸ ಮಾಡ್ತದೆ. ಅಷ್ಟು ಮಾತ್ರ ಅಲ್ಲ, ದೇಹದಲ್ಲಿ ರಕ್ತ ಜಾಸ್ತಿ ಆಗಲಿಕ್ಕೆ, ಮೂಳೆಗಳು ಸ್ವಲ್ಪ ಗಟ್ಟಿಯಾಗಲಿಕ್ಕೆ, ಅದಾದ ನಂತರ ಲವಣಾಂಶಗಳು, ನೀರಿನಾಂಶಗಳು ಇದು ಲೆವೆಲ್ ಸರಿಯಾಗಿರಲಿಕ್ಕೆ ಮೂತ್ರಪಿಂಡಗಳು ಸಹಾಯ ಮಾಡ್ತದೆ.
3: ಡಾಕ್ಟರ್, ಒಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ
5: ಹಲೋ, ನಾನು ಜಯರಾಜ್ ಗರಡ ಬಾರ್ ನಿವಾಸ ಬಳಿ ತಡಂಬಲ್ಲಿ ಸುರತ್ಕಲ್.
3: ಪ್ರಶ್ನೆ ಕೇಳಿ.
5: ಎಂತ ಗೊತ್ತುಂಟ, ನಮ್ಮ ಅಣ್ಣ 30 ವರ್ಷ ಗಲ್ಫಲ್ಲಿ ಇದ್ರು, ಅವ್ರು ಊರಿಗೆ ಬಂದ ಮೇಲೆ ಮೇಲೆ ಹೊಟ್ಟೆ ನೋವು ಶುರು ಆಯ್ತು ಅವ್ರಿಗೆ. ಬಸ್ಸಲ್ಲಿ ಕೂಡ ಅಪ್ಲೈ ಆಗಲಿಲ್ಲ, ತುಂಬಾ ನೋವು. ಮತ್ತೆ ಮಂಗಳ ಕಿಡ್ನಿ ಬಂದ್ಸ್ ಅಲ್ಲಿ ಹೋದ್ರು, ಅವರು ಹೊಟ್ಟೆ ತುಂಬಾ ಕಿಡ್ನಿದ ಪ್ರಾಬ್ಲಮ್ ಇತ್ತು ಅವರಿಗೆ.
4: ಓಕೆ,
5: ಅದೇನಂತ ಕೇಳಲಿಕ್ಕೆ.
4: ಅಲ್ಲ, ಈಗ ಹೊಟ್ಟೆ ನೋವು ಬಂದು ಕಿಡ್ನಿ ಪ್ರಾಬ್ಲಮ್ ಅಂತ ಹೇಳಿದ್ರೆ ಮೂತ್ರದಲ್ಲಿ ಉರಿ, ರಕ್ತ, ಕಲ್ಲು ಈ ಥರ ಇದ್ದರೆ ನಾವು ಸ್ಕ್ಯಾನ್ ಮತ್ತು ಮೂತ್ರ ಪರೀಕ್ಷೆ ಮಾಡಿ ನೋಡ್ತೇವೆ, ಮತ್ತು ರಕ್ತ

0: ಪರೀಕ್ಷೆ ಮಾಡಿ ನೋಡ್ತೇವೆ. ಸೊ ಅದರಲ್ಲಿ ಕಲ್ಲುಗಳಿದ್ದರೆ ಅಥವಾ ಬೇರೆ ಏನಾದ್ರು ತೊಂದರೆ ಇದ್ದರೆ ಅದಕ್ಕೆ ಸೂಕ್ತವಾಗಿ ಮದ್ದು ಕೊಡ್ಬೋದು.
1: ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಡಾಕ್ಟ್ರಿ. ಕಿಡ್ನಿ ಫೇಲ್ಯೂರ್ ಅಂತಾರಲ್ಲ, ಅದು ಏನು ಡಾಕ್ಟ್ರಿ? ಅದರಲ್ಲಿ ವಿಧಗಳೇನಾದ್ರು ಇದೆಯಾ? ಹೇಗೆ?
0: ಹೌದು, ಕಿಡ್ನಿ ಫೇಲ್ಯೂರ್ ಅಂತೇಳಿ ನಾವು ಸಾಮಾನ್ಯವಾಗಿ ಕೇಳಿರ್ಬೋದು. ಎರಡು ಥರದ್ದು ಇರ್ತದೆ, ಒಂದು ಎಕ್ಯೂಟ್ ಕಿಡ್ನಿ ಇಂಜುರಿ ಅಂತ ಹೇಳ್ತೇವೆ, ಮತ್ತೊಂದು ಕ್ರಾನಿಕ್ ಅಂತೇಳಿ. ಎಕ್ಯೂಟ್ ಕಿಡ್ನಿ ಅಂತಂದರೆ ಸಡನ್ನಾಗಿ ಈಗ ಜ್ವರ ಬಂದು ಅಥವಾ ಮಲೇರಿಯಾ, ಡೆಂಗು, ಕೋವಿಡ್ ಇಂಥವೆಲ್ಲ ಬಂದು ಸಡನ್ನಾಗಿ ನಮ್ಮ ಎರಡೂ ಮೂತ್ರಪಿಂಡಗಳು ವೈಫಲ್ಯ ಆಗ್ತವೆ. ಅವ್ರಿಗೆ ನಾವು ಕರೆಕ್ಟಾಗಿ ಕರೆಕ್ಟ್ ಟೈಮಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ಕಂಪ್ಲೀಟ್ ರಿಕವರಿ ಆಗ್ತದೆ. ಕೆಲವರಿಗೆ ಡಯಾಲಿಸಿಸ್ ಕೂಡ ಬೇಕಾಗ್ಬೋದು, ಬಟ್ ಕಂಪ್ಲೀಟ್ ರಿಕವರಿ ಆಗ್ತದೆ. ಬಟ್ ಈ ಥರದ್ದು ಮೂತ್ರಪಿಂಡದ ವೈಫಲ್ಯ 3 ತಿಂಗಳಿಗಿಂತ ಜಾಸ್ತಿ ಇದ್ದರೆ ಅದನ್ನು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಥವಾ ದೀರ್ಘಕಾಲದ ಕಿಡ್ನಿ ವೈಫಲ್ಯ ಅಂತ ಹೇಳ್ತೇವೆ. ಹ್ಞೂ ಹ್ಞೂ
1: ಹ್ಞೂ, ಅಂದರೆ ಎರಡು ಟೈಪ್ ಇರುತ್ತೆ ಅಂತ ಹೇಳ್ತಾರೆ, ಅಕ್ಯೂಟ್ ಮತ್ತು
0: ಕ್ರಾನಿಕ್ ದೀರ್ಘಕಾಲ.
1: ಹ್ಞೂ ಹ್ಞೂ, ಅಂದರೆ ಹೆದರು ಭಯ ಇಲ್ಲ. ಅಂದರೆ ನೀವು ಹೇಳಿ ಅಕ್ಯೂಟ್ ಅಂತ ಹೇಳಿದ್ರೆ ಅದು ಕೆಲವು ತೊಂದರೆಗಳಿಂದ ಬರುವಂಥದ್ದು.
0: ಹೌದು, ಈಗ ತೊಂದರೆ ಅಂತಂದರೆ ಜಾಸ್ತಿ ಭೇದಿ ಆದರೆ ಅಥವಾ ಮಲೇರಿಯಾ, ಡೆಂಗು ಇಂಥವೆಲ್ಲ ಜ್ವರಗಳು ಬರಬೇಕಾದ್ರೆ ಅಥವಾ ಸಡನ್ನಾಗಿ ಏನೋ ಮಾತ್ರೆಗಳು ತೊಗೊಳೋದ್ರಲ್ಲಿ ಇಂಥ ಹಲವಾರು ರೀಸನಿಂದ ಸಡನ್ನಾಗಿ ಇದಾಗ್ತದೆ. ಅಂದರೆ ಒಂದು 2-3 ದಿನದಲ್ಲೇ ಮೂತ್ರ ಬಂದಾಗೋದು, ನಾವು ರಕ್ತ ಪರೀಕ್ಷೆ ಮಾಡಬೇಕಾದ್ರೆ ಅವಾಗ ಗೊತ್ತಾಗ್ತದೆ. ಸೊ ಅದಕ್ಕೆ ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತ ಹೇಳ್ತೇವೆ ನಾವು.
1: ಡಾಕ್ಟ್ರ್, ಈಗ ಮೂತ್ರಪಿಂಡದ ತೊಂದರೆಗಳು ಬರಲಿಕ್ಕೆ ಪ್ರಮುಖ ಕಾರಣಗಳೇನೇ ಡಾಕ್ಟ್ರೆ?
0: ಮೂತ್ರಪಿಂಡ ನಾವು ಯೂಶಲಿ ಎಕ್ಯೂಟ್ ಅಂತ ಹೇಳಿದ್ರೆ ನಾನು ಹೇಳಿದ್ದೇನೆ ಇವೆಲ್ಲ ಅಂತೇಳಿ. ಕ್ರಾನಿಕ್ ಅಂತೇಳಿ ಈಗ ಸಾಮಾನ್ಯವಾಗಿ ಸೊಸೈಟಿಯಲ್ಲಿ ನಾವು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಥವಾ ದೀರ್ಘಕಾಲದ ಕಿಡ್ನಿ ಡಿಸೀಸನ್ನು ಜಾಸ್ತಿ ನೋಡ್ತೇವೆ. ಸೊ ಇದಕ್ಕೋಸ್ಕರ ಇದರದ ಕಾರಣಗಳೇನಂತಂದರೆ ಈಗಿನ ಫುಡ್ ಪ್ಯಾಟ್ರನ್, ಅದಾದ ನಂತರ ಈಗ ನಾವು ಬಳಸುವ ನೀರು ಎಲ್ಲ ಕಶ್ಮಲಗಳ ಜಾಸ್ತಿ ಇದ್ದರೆ ನಮಗೆ ಲಾಂಗ್ ಟರ್ಮಲ್ಲಿ ಕಿಡ್ನಿ ವೈಫಲ್ಯ ಆಗ್ತದೆ. ಕೆಲವರಿಗೆ ಜೆನೆಟಿಕಲಿ ಈಗ ADPKD ಅಂತ ಹೇಳ್ತೀವಿ, ಸಿಸ್ಟ್ ಡಿಸೀಸ್ ಅಥವಾ ಕಲ್ಲಿನ ಡಿಸೀಸ್, ಇದರಲ್ಲಿ ಕೂಡ ಕಿಡ್ನಿ ವೈಫಲ್ಯ ಆಗ್ತದೆ. ಇನ್ನು ಕೆಲವರಿಗೆ ಮೂತ್ರದಲ್ಲಿ ಪದೇ ಪದೇ ಕೀಟಾಣುಗಳು ಅಂದರೆ ಇನ್ಫೆಕ್ಷನ್ ಅಂತ ಹೇಳ್ತೇವೆ ನಾವು ಬಂದು ಅದರಲ್ಲಿ ಕೂಡ ಕಿಡ್ನಿ ವೈಫಲ್ಯ ಆಗ್ಬೋದು. ಕೆಲವರಿಗೆ ಗ್ಲೋಮರುಲೋ ನೆಫ್ರೈಟಿಸ್ ಅಂತ ಹೇಳ್ತೀವಿ, ಅಂದರೆ ಒಂಥರ ಎಲರ್ಜಿ ಥರ ಆಗಿ ಮೂತ್ರದಲ್ಲಿ ಪ್ರೋಟೀನ್ ಹೋಗೋದು ಅಥವಾ ರಕ್ತ ಹೋಗೋದು, ಈ ಥರ ಕಾಲು ಬಾವು ಬರೋದು, BP ಜಾಸ್ತಿ ಆಗೋದು. ಬಟ್ ಈಗ ಸಾಮಾನ್ಯವಾಗಿ ನಾವು ಮಧುಮೇಹ ಅಂದರೆ ಡಯಾಬಿಟೀಸಿಂದಲೇ 40% ಜನರು ಕಿಡ್ನಿ ವೈಫಲ್ಯ ಆಗಿ ಡಯಾಲಿಸಿಸ್ ಮೇಲೆ ಹೋಗ್ತಾರೆ. ಸೊ ಇವು ಕೆಲವೊಂದು ರೀಸನ್ಸ್ ದೀರ್ಘಕಾಲದ ಕಿಡ್ನಿ ವೈಫಲ್ಯಕ್ಕೆ.
1: ಡಾಕ್ಟ್ರೇ, ನೀವು ಹೇಳಿದ್ರಿ ಬಹಳ ಮುಖ್ಯವಾಗಿ ನೀರು ಕೂಡ ಒಂದು ಕಾರಣ ಅಂತೇಳಿ.
0: ಹೌದು,
1: ಅಂದರೆ ಕಲುಷಿತ ನೀರು ಅಥವಾ ಕೆಮಿಕಲ್ ಕಂಟೆಂಟ್ ಇರುವಂಥ ನೀರು ಅಂತೇಳಿ, ಇದನ್ನು ಹೇಗೆ ನಿಭಾಯಿಸ್ಬೋದು ನಾವು?
0: ಸ್ಪೆಸಿಫಿಕಲಿ ಈಗ ನಾವು ನೀರು ಅಥವಾ ಡ್ರಗ್ಸ್ ಅಂದರೆ ಮಾತ್ರೆಗಳು ಅಥವಾ ಕಶ್ಮಲ ಭರಿತವಾದ ಪಾನೀಯಗಳು ಅಂದರೆ ನಾವು ಸಾಫ್ಟ್ ಡ್ರಿಂಕ್ಸ್ ಅವು ಇವಂತ ಇವೆಲ್ಲ ಸೇರಿ ನಾವು ನೀರು ಅಂತ ಹೇಳ್ತೇವೆ ಯೂಶ್ವಲಿ. ಇದನ್ನು ಆದಷ್ಟು ಈಗ ಮಾತ್ರೆಗಳಲ್ಲಿ ನಾವು ಹೇಳಬೇಕಾದ್ರೆ ವಿದೌಟ್ ಪ್ರಿಸ್ಕ್ರಿಪ್ಷನ್ ಯಾವುದೇ ಮಾತ್ರೆಗಳು ತೊಗೊಳ್ಳಿಕ್ಕೆ ಹೋಗಬೇಡಿ. ಒಂದು, ನೀರಲ್ಲಿ ಕೂಡ ಕಲುಷಿತ ನೀರು ಅಂತ ಹೇಳಿದ ಕೂಡಲೇ ಅದನ್ನು ಫಿಲ್ಟರೈಸ್ಡ್ ಅಥವಾ ಕರೆಕ್ಟಾಗಿ ಫಿಲ್ಟರ್ ಆಗುವಂಥ ನೀರನ್ನು ಕುಡಿದ್ರೆ ಒಳ್ಳೆಯದು. ಅದಾದ ನಂತರ ಲವಣಾಂಶಗಳು ಜಾಸ್ತಿ ಇರುವಂಥದ್ದು, ಕ್ಯಾಲ್ಶಿಯಂ, ಫಾಸ್ಫರಸ್ ಇವೆಲ್ಲ ಜಾಸ್ತಿ ಇರೋ ನೀರನ್ನ ನಾವು DSaline ಅಥವಾ RO ಇದರಲ್ಲಿ ಇದು ಮಾಡಿ ತೊಗೊಳ್ಬೋದು. ಅದಾದ ನಂತರ ನಮ್ಮ ಇದು ಫಾಸ್ಟ್ ಫುಡ್ ಅಥವಾ ಇದು ಯಾವುದು ಹೇಳ್ತೀವಿ ಪಾನೀಯಗಳನ್ನೆಲ್ಲ ಆದಷ್ಟು ಕಡಿಮೆ ಅಥವಾ ತೊಗೊಳ್ಳದೇ ಇದ್ರೇ ಒಳ್ಳೆಯದು. ಸೊ ಇದರಿಂದಲೇ ನಾವು ಕಿಡ್ನಿ ವೈಫಲ್ಯವನ್ನು ಪ್ರಿವೆಂಟ್ ಮಾಡ್ಬೋದು.
1: ಅದರ ಪ್ರೊಡಕ್ಟಿವ್ ಏಜಲ್ಲಿ ನಮ್ಮ ಯಂಗ್ಸ್ಟರ್ಸ್ ಇದ್ದಾರೆ, ನಮ್ಮ ದೇಶದಲ್ಲಿ ಯಂಗ್ಸ್ಟರ್ಸ್ ಜಾಸ್ತಿ ಪರ್ಸೆಂಟೇಜ್ ತೊಗೊಂಡ್ರೆ, ನೀವು ಹೇಳಿದ 100ರಲ್ಲಿ 40% ಜನಗಳಿಗೆ ಡಯಾಲಿಸಿಸ್ ಅಥವಾ ಕಿಡ್ನಿ ಪ್ರಾಬ್ಲಮ್ ಬಂದೇ ಬರುತ್ತೆ ಅಂತ, ಅದಕ್ಕೆ ಇದೆಲ್ಲ ಕಾರಣ ಅಂತ ಹೇಳಿದ್ರಿ ಡಾಕ್ಟ್ರಿ. ಬಹಳ ಮುಖ್ಯವಾಗಿ ಮೂತ್ರಪಿಂಡದ ತೊಂದರೆಗಳ ಲಕ್ಷಣಗಳು ಏನೇನು ಕಂಡುಬರುತ್ತೆ? ಒಂದು ಕರೆ ಇದೆ, ಸ್ವೀಕರಿಸಿ ಮತ್ತೆ ನಮ್ಮ ಚರ್ಚೆ ಮುಂದುವರಿಸೋಣ. ಹಲೋ, ನಮಸ್ಕಾರ ಹೇಳಿ. ಹಲೋ,
2: ನಮಸ್ತೆ.
1: ನಮಸ್ತೆ
2: ಡಾಕ್ಟರ್. ನಮಸ್ಕಾರ.
0: ನಮಸ್ಕಾರ.
2: ನೀವು ಮಾತಾಡೋದೆಲ್ಲ ಕೇಳಿಕೊಂಡೆ ಡಾಕ್ಟರ್. ಆದರೆ ಕಿಡ್ನಿಗೆ ರೋಗ ಬಂದರೆ ಅದೇ ಮೆಡಿಸಿನ್ ನಲ್ಲಿ ಗುಣವಾದದ್ದು ಇದೆಯಾ ಸರ್? ಮತ್ತೊಂದು ಡಯಾಲಿಸಿಸ್ ಮಾಡಿಸ್ತಾರಲ್ಲ, ಅದು ಯಾಕೆ ಅಂತ?
0: ಸೊ ಈಗ ಹಲವಾರು ರೀಸನ್ ನಾವು ಹೇಳಿದ್ವಿ ಕಿಡ್ನಿ ವೈಫಲ್ಯ ಯಾವುದರಿಂದ ಆಗ್ಬೋದು ಅಂತೇಳಿ. ಸೊ ಫಸ್ಟಾಗಿ ನಾವು ನೋಡಬೇಕಾದ್ರೆ ಕೆಲವೊಮ್ಮೆ ರಿಕವರೇಬಲ್ ಸ್ಟೇಜಲ್ಲೇ ಬರ್ತಾರೆ, ಅರ್ಲಿ ಸ್ಟೇಜಲ್ಲಿ ಬಂದಾಗ ಕೆಲವೊಮ್ಮೆ ಕಿಡ್ನಿ ಬಯೋಪ್ಸಿ ಅಂತ ಮಾಡಿ ಯಾವ ರೀಸನಿಂದ ಕಿಡ್ನಿ ವೈಫಲ್ಯ ಆಗಿದೆ ಅಂತ ಹೇಳಿ ನೋಡಿದ್ರೆ ಎಷ್ಟೋ ಸಲ ಕಂಪ್ಲೀಟ್ ಗುಣ ಆಗುವ ಲಕ್ಷಣಗಳಿರ್ತದೆ. ಇಲ್ಲ, ಅಟ್ಲೀಸ್ಟ್ ನಾವು ಮದ್ದು ಕೊಡಬೇಕಾದ್ರೆ ಮುಂದೆ ಪ್ರೋಗ್ರೆಸ್ ಆಗೋದಾಗ ಅಂದರೆ ಮುಂದೆ ಜಾಸ್ತಿ ಆಗೋದಾಗಿ ತಡೆಗಟ್ಟಿ ರಿವರ್ಸಿಬಲ್.

0: ಬಲ್ ಕಂಡೀಷನ್ ಕೂಡ ಮಾಡ್ಬೋದು. ಅಥವಾ ನಾವು ಅದು ಮಾತ್ರಗಳಲ್ಲ, ಮತ್ತು ಡಯಟ್ ಅಂದರೆ ನಾವು ಹೇಗೆ ಊಟ ಮಾಡಬೇಕು, ಪ್ರೋಟೀನ್ ಸ್ವಲ್ಪ ಕಡಿಮೆ ತೊಗೊಳ್ಬೇಕು, ನೀರಿನ ಅಂಶ ಕಡಿಮೆ ತೊಗೊಳ್ಬೇಕು, ಆ ಥರದ್ದು ಹಲವಾರು ಏನು ಹೇಳ್ತೀರ ವಿಷಯಗಳನ್ನ ನಾವು ಹೇಳ್ತೇವೆ. ಅದರಿಂದ ಮೂತ್ರಪಿಂಡದ ಕೆಲಸ ಮತ್ತೆ ಕಂಪ್ಲೀಟ್ ನಾರ್ಮಲ್ ಆಗಿ ಬರೆಸ್ಬೋದು. ಅದು ಒಂದು.
1: ಇಲ್ಲಿ ಒಬ್ಬರು ಎಲ್ಲ ಇದ್ದಾರೆ ಅಂದ್ರೆ ದಿವಸ ಮೂಡೆ ಬಿದ್ದರೆಗೆ ಹೋಗ್ತಾರೆ ಬಸ್ ಅಲ್ಲಿ, ಡಯಾಲಿಸಿಸ್ ಮಾಡಿಸೋದು ಅಂತ ಹೇಳ್ತಾರೆ. ಅದಕ್ಕೆ ಕೇಳಿದ್ದೆ ನಾನು.
0: ಮೂತ್ರಪಿಂಡದ ಕೆಲಸ 15%ಗಿಂತ ಕಡಿಮೆ ಆದಾಗ ನಾವು ಎಂಡ್ ಸ್ಟೇಜ್ ರೀನಲ್ ಡಿಸೀಸ್ ಅಂತ ಹೇಳ್ತೀವಿ. ಅಂದರೆ ಬದುಕಬೇಕಂತ ಹೇಳಿದ್ರೆ ಇನ್ನು ನಾವು ಡಯಾಲಿಸಿಸ್ ಮಾಡದೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ, ಆವಾಗ ನಾವು ಡಯಾಲಿಸಿಸ್ ಅಂತ ಹೇಳ್ತೇವೆ. ಇದು ನಾವು 15% ಅಂದರೆ ರಫ್ ಆಗಿ ಹೇಳೋದು, 15%ಗಿಂತ ಕಡಿಮೆ ಇದ್ದಾಗ ನಮಗೆ ಎಲ್ಲ ಲಕ್ಷಣಗಳು ಕಾಣಿಸ್ತವೆ. ಈಗ ನೀವು ಅದೇ ಕೇಳಿದ್ರೆ ಏನು ಲಕ್ಷಣ ಇರ್ಬೋದು ಅಂತೇಳಿ, ಎಷ್ಟೋ ಜನರಿಗೆ ಲಕ್ಷಣನೇ ಬರೋದಿಲ್ಲ, ಎಲ್ಲ ನಾರ್ಮಲ್ ಆಗಿರುತ್ತೆ, ನಾವು ರಕ್ತ ಪರೀಕ್ಷೆಯಲ್ಲೇ ಗೊತ್ತಾಗುತ್ತೆ.

0: ಆವಾಗ ನಾವು ಡಯಾಲಿಸಿಸ್ ಅಂತ ಹೇಳ್ತೇವೆ. ಇದು ನಾವು 15% ಅಂದರೆ ರಫ್ ಆಗಿ ಹೇಳೋದು, ರೀ 15%ಕ್ಕಿಂತ ಕಡಿಮೆ ಇದ್ದಾಗ ನಮಗೆ ಎಲ್ಲ ಲಕ್ಷಣಗಳು ಕಾಣಿಸ್ತವೆ. ಈಗ ನೀವು ಅದೇ ಕೇಳಿದ್ರೆ ಏನು ಲಕ್ಷಣ ಇರ್ಬೋದು ಅಂತೇಳಿ, ಎಷ್ಟೋ ಜನರಿಗೆ ಲಕ್ಷಣವೇ ಬರೋದಿಲ್ಲ, ಎಲ್ಲ ನಾರ್ಮಲ್ ಆಗಿರುತ್ತೆ, ನಾವು ರಕ್ತ ಪರೀಕ್ಷೆಯಲ್ಲೇ ಗೊತ್ತಾಗೋದು. ಬಟ್ ಹಲವರಿಗೆ ಲಕ್ಷಣಗಳು ಬರ್ತವೆ, ಮೂತ್ರದಲ್ಲಿ ಉರಿ, ಮೂತ್ರದಲ್ಲಿ ರಕ್ತ ಹೋಗೋದು, ಕೆಲವೊಮ್ಮೆ ತುಂಬ ಜಾಸ್ತಿ ಮೂತ್ರ ಹೋಗ್ತದೆ, ರಾತ್ರಿ ಪದೇ ಪದೇ ಮೂತ್ರ ಹೋಗೋದು, ಅದು ಕೂಡ ಮೂತ್ರ ವೈಫಲ್ಯದ ರೀಸನ್ ಇರ್ಬೋದು ಅಥವಾ ಸಿಂಪ್ಟಮ್ ಇರ್ಬೋದು. ಕೆಲವರು ಮೂತ್ರನೇ ಹೋಗೋದಿಲ್ಲ, ಕಾಲು ಬಾವು ಬರೋದು, ದಮ್ ಕಟ್ಟೋದು, ತುರಿಕೆ, ಊಟ ಮಾಡಲಿಕ್ಕೆ ಆಗದೆ ಇರೋದು, ವಾಂತಿ, ಬೆಳಗ್ಗೆ ಎದ್ದ ಕೂಡಲೇ ವಾಂತಿ, ಊಟ ನೋಡಿದ್ರೆ ವಾಂತಿ, ಅದಾದ ನಂತರ ಶ್ವಾಸಕ್ಕೆ ಸಿಗದೇ ಇರೋದು, ಕೆಲವರಿಗೆ ಫಿಟ್ಸ್ ಕೂಡ ಬರ್ತದೆ, ಕೆಲವರಿಗೆ ಇಷ್ಟು ದೂರ ಎಲ್ಲ ಬರೋಕ್ಕಾದ್ರೆ ವಾಸನೆ ಬರ್ತದೆ ಬೇರೆಯವರಿಗೆ, ಮೂತ್ರದ ವಾಸನೆ ಅಂತ ಹೇಳ್ತೇನೆ, ಯುರಿಮಿಕ್ ಇದು, ಸ್ಕಿನ್ ಚೇಂಜಸ್. ಸೊ ನಮಗೆ ನೋಡಿ ನೋಡಿ ಇಷ್ಟು ದೂರದಿಂದ ನೋಡಬೇಕಾದ್ರೆ ಗೊತ್ತಾಗ್ತೀವಿ ಇವರಿಗೆ ಕಿಡ್ನಿ ವೈಫಲ್ಯ ಇದೆ ಅಂತೇಳಿ. ಬಟ್ ಕೆಲವರಿಗೆ ಗೊತ್ತೇ ಆಗೋದಿಲ್ಲ, ನಾರ್ಮಲ್ ಆಗಿ ಕೂಡ ಇರ್ತಾರೆ. ಅವಾಗ ನಾವು ರಕ್ತ ಪರೀಕ್ಷೆ ಮಾಡಿ ನೋಡ್ತೀವಿ, ಸ್ಕ್ಯಾನ್ ಮಾಡಿ ನೋಡ್ತೀವಿ. ಸೊ ಈ ಥರ ರಕ್ತ ವೈಫ್ ಐ ಮೀನ್ಸ್ ರಕ್ತದಲ್ಲಿ ಸ್ಕ್ಯಾನಲ್ಲಿ ಕಿಡ್ನಿ ವೈಫಲ್ಯ ಎರಡೂ ಕಂಪ್ಲೀಟ್ 15%ಕ್ಕಿಂತ ಕಡಿಮೆ ಇದೆ ಅಂತ ಹೇಳಿದಾಗ ಡಯಾಲಿಸಿಸ್ಗೆ ಹೋಗ್ತಾರೆ. ಡಯಾಲಿಸಿಸ್ ಮಾಡಿಸ್ಲಿಲ್ಲ ಅಂತಂದ್ರೆ
1: ಅಲ್ಲ ಬಂದವ ಹೇಳುದು ಆಯುಷ್ಮಾನ್ ಅಲ್ಲಿ ಆಗ್ತದೆ ಸರ್.
0: ಈಗ ಗೌರ್ಮೆಂಟ್ ಇದರಲ್ಲಿ ನಾವು ಒಮ್ಮೆ ಡಯಾಲಿಸಿಸ್ ಸ್ಟಾರ್ಟ್ ಮಾಡಿದ ನಂತರ ದಕ್ಷಿಣ ಕನ್ನಡದಲ್ಲೇ ಆಲ್ಮೋಸ್ಟ್ 8-9 ಸೆಂಟ್ರ್ಗಳಿದ್ದಾವೆ, ಫ್ರೀಯಾಗಿ ನಿಮಗೆ ಡಯಾಲಿಸಿಸ್ ಆಗ್ತದೆ ಆಯುಷ್ಮಾನಲ್ಲಿ. ಸೊ ದಕ್ಷಿಣ ಕನ್ನಡದಲ್ಲಿ ನೀವು ಇದು ಮಾಡಿದ್ರೆ ಬಂಟ್ವಾಳ, ಬೆಳ್ತಂಗಡಿ, ಕಡಬ, ಪುತ್ತೂರು, ಸುಳ್ಯ, ವೆನ್ಲಾಕ್ ಆಸ್ಪತ್ರೆ, ಮೂಡುಬಿದ್ರೆ, ಮುಲ್ಕಿ, ಇಷ್ಟು ಕಡೆ ಡಯಾಲಿಸಿಸ್ ಸೆಂಟ್ರ್ಗಳಿದ್ದಾವೆ. ಸೊ ಧರ್ಮ ಎಲ್ಲ ಆಗ್ತದೆ. ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಕೂಡ ಎಷ್ಟೋ, ಈಗ ನಮ್ಮ ಹಾಸ್ಪಿಟ್ಲಲ್ಲೇ ಎರಡು ಕಡೆ ನಾವು ಫ್ರೀಯಾಗಿ ಮಾಡ್ತಾ ಇದ್ದೀವಿ.
2: ಬಹುಶಃ ಅವರ ಕರೆಗೆ ಉತ್ತರ ಸಿಕ್ಕಿದೆ ಅಂತ ತಿಳ್ಕೊಳ್ತೀವಿ. ನಮಸ್ಕಾರ ಫೋನ್ ಮಾಡಿದ್ದಕ್ಕೆ. ಮುಂದಿನ ಕರೆ ಇದೆ. ಹಲೋ
3: ಹಲೋ, ಇದು ಕೊಕ್ಕೆವನ ರಾಮಪ್ಪ.
2: ರಾಮಪ್ಪ ಅವರು ಹೇಳಿ, ಪ್ರಶ್ನೆ ಕೇಳಿ.
3: ಸರ್ ನಮಸ್ತೆ, ನಮಸ್ತೆ ಆಕಾಶವಾಣಿಗೂ ಡಾಕ್ಟರ್ಗೂ ನಮಸ್ಕಾರಗಳು.
0: ನಮಸ್ಕಾರ.
3: ಈಗ ದಿನ ಒಂದಕ್ಕೆ ಒಬ್ಬ ಮನುಷ್ಯ ನೀರು ಎಷ್ಟು ಕುಡಿಯಬೇಕು, ಒಂದು. ಎರಡನೇ, ಒಂದು ಕಿಡ್ನಿ ಬೇರೆಯವರಿಗೆ ದಾನ ಮಾಡಿದರೆ ಆ ಒಂದು ಕಿಡ್ನಿಯಲ್ಲಿ ಅವನಿಗೆ ಏನಾದರೂ ಸಮಸ್ಯೆ ಉಂಟಾ? ಮತ್ತೆ ಮಕ್ಕಳಿಗೆ ಕೂಡ ಇದು ಮೂತ್ರದ ಇದು ಸಮಸ್ಯೆ ಬಾರದ ಹಾಗೆ ಏನು ಕಾರಣ ಅಂತ ನಾನು ರೇಡಿಯೋದಲ್ಲಿ ಕೇಳ್ತೇನೆ.
0: ಓಕೆ, ಈಗ ಫಸ್ಟ್ ಕ್ವಶನ್, ನಾವು ದಿನಕ್ಕೆ ಎಷ್ಟು ನೀರು ಕುಡಿಬೇಕು ಅಂತೇಳಿ. ಈಗ ಕಿಡ್ನಿ ವೈಫಲ್ಯ ಬರುವ ಮೊದಲು ನಾವು ತುಂಬ ಜಾಸ್ತಿ ನೀರು ಕುಡೀರಿ ಅಂತ ಹೇಳ್ತೇವೆ. ಜಾಸ್ತಿ ಅಂದರೆ 5 ಲೀಟ್ರ್ 10 ಲೀಟ್ರ್ ಹಾಗೆ ಕುಡಿಬೇಕಂತೆಲ್ಲ, ನಿಮ್ಗೆ ಎಷ್ಟು ಆಗ್ತದೋ ಅಷ್ಟು. ನಾ ಸಾಮಾನ್ಯವಾಗಿ 2-3 ಲೀಟ್ರ್ವರೆಗೆ ನಾರ್ಮಲಾಗಿ ಎಲ್ಲರೂ ನೀರು ಕುಡಿಬೋದು, ಅಷ್ಟೇ ಮೂತ್ರ ಕೂಡ ಹೋಗ್ತದೆ. ಸೊ ಕಿಡ್ನಿ ಫ್ಲಶ್ ಆದಾಗ ಆಗ್ತದೆ, ಅದು ನಾರ್ಮಲ್ ಇದ್ದವರಿಗೆ. ಪ್ರಾಬ್ಲಮ್ ಇದ್ದವರಿಗೆ ನಾವು 1 ಲೀಟ್ರ್ಕ್ಕಿಂತ ಕಡಿಮೆ ಕುಡೀರಿ ಅಂತ, ಯಾಕಂದರೆ ಕಿಡ್ನಿ ಕೆಲಸ ಮಾಡೋದಿಲ್ಲ, ಅದಕ್ಕೆ ಜಾಸ್ತಿ ಕೆಲಸ ಕೊಡಲಿಕ್ಕೆ ಆಗೋದಿಲ್ಲ, ಅದು ಒಂದು. ಎರಡನೇದು, ಮಕ್ಕಳಿಗೆ ಕಿಡ್ನಿ ವೈಫಲ್ಯ ಬರೋದು ಹೇಗೆ ತಡೆಗಟ್ಬೋದು ಅಂತೇಳಿ. ಸಣ್ಣದರಲ್ಲೇ ಮೂತ್ರದಲ್ಲಿ ಇನ್ಫೆಕ್ಷನ್, ಮೂತ್ರದಲ್ಲಿ ಕಲ್ಲು ಅಥವಾ ಕಾಲ್ಬಾವು ಇದೆಲ್ಲ ಇರಬೇಕಾದ್ರೆ ಕರೆಕ್ಟಾಗಿ ಬಂದು ತೋರಿಸಿದ್ರೆ ಕಂಪ್ಲೀಟ್ ನಾವು ಗುಣಪಡಿಸ್ಬೋದು. ಅಥವಾ ಈ ಇಂಥದ್ದು ನಾನು ಆಲ್ರೆಡಿ ಹೇಳಿದೆ, ಫುಡ್ಡಲ್ಲಿ, ಡಯಟಲ್ಲಿ, ನೀರಲ್ಲಿ ಎಲ್ಲ ಕರೆಕ್ಟಾಗಿ ಇದು ಡಿಸಿಪ್ಲಿನ್ಡ್ ಆಗಿ ಇದು ಮಾಡಿದ್ರೆ ಕಿಡ್ನಿ ವೈಫಲ್ಯನ ತಡೆಗಟ್ಬೋದು. ಮೂರನೇದು ಕ್ವಶನ್ ಏನಂತದ್ದು?
2: ಅದೇ, ಅದು ತಡೆಗಟ್ಟುವ, ಮಕ್ಕಳಲ್ಲಿ ಬರುವಂಥ ತಡೆಗಟ್ಟಲಿಕ್ಕೆ ಏನು ಮಾಡಬೇಕು?
0: ಸೊ ಅದನ್ನು ನಾವು ಅದೇ ನಾನು ಹೇಳಿದ್ನಲ್ಲ, ಮೂತ್ರ ಮೀನ್ಸ್ ಏನೇ ಸಣ್ಣ ಪ್ರಾಬ್ಲಮ್ ಇದ್ದರೂ ಕೂಡ ಬೇಗ ಟೆಸ್ಟ್ ಮಾಡಿಸಿ ಕರೆಕ್ಟಾಗಿ ತೋರಿಸಿದ್ರೆ ಕಂಪ್ಲೀಟ್ ನಾರ್ಮಲ್ ಆಗುವ ಚಾನ್ಸಸ್ ಇರ್ತದೆ.
2: ಬಹುಶಃ ಅವರಿಗೆ ಕೂಡ ಧನ್ಯವಾದಗಳು ಕರೆ ಮಾಡೋದಕ್ಕೆ. ಮುಂದಿನ ಕರೆ ಇದೆ. ಹಲೋ ಹಲೋ, ಮತ್ತೊಂದು ಕರೆ ಇದೆ.
4: ಹಲೋ
2: ನಮಸ್ಕಾರ, ಹೇಳಿ.
4: ನಮಸ್ಕಾರ, ನಾನು ಸದಾನಂದ ನಾಯ್ಕ್, ಬಂಟಗಲ್ಲ.
2: ಸದಾನಂದ ನಾಯ್ಕ್ರೆ, ನಮಸ್ತೆ, ಪ್ರಶ್ನೆ ಕೇಳಿ.
4: ನಮಸ್ಕಾರ ಡಾಕ್ಟರ್. ನೀವು ಕಿಡ್ನಿ ಟೆಸ್ಟ್ಗೆ ಕಿಡ್ನಿ ಹೇಗೆ ಫಂಕ್ಷನ್ ನೋಡ್ಲಿಕ್ಕೆ ರಕ್ತ ಪರೀಕ್ಷೆ ಮಾಡ್ಬೇಕಂತ ಹೇಳಿ, ಮೂತ್ರ ಪರೀಕ್ಷೆ ಮಾಡ್ತಾರೆ, ಅದು ಯಾವ್ದಕ್ಕೆ ಅಂತ ಹೇಳ್ತೀರಾ?
0: ನೋಡಿ, ಕಿಡ್ನಿ ವೈ ನಿಮ್ಗೆ ಕರೆಕ್ಟಾಗಿ ನೋಡ್ಬೇಕಂತ ಹೇಳಿದ್ರೆ ಬಹಳ ಕಡಿಮೆ ದರದಲ್ಲಿ ಈಗ 3-4 ಟೆಸ್ಟ್ಗಳಿರೋದು. ಒಂದು, ನಾವು ಮೂತ್ರದಲ್ಲಿ ಯೂರಿನ್ ಅನಾಲಿಸಿಸ್ ಅಂತ ಹೇಳ್ತೀವಿ, ಅದು ಅದಾದ ನಂತರ ಅದಕ್ಕೆ ಪೂರಕವಾಗಿ ಮೂತ್ರ ಅನಾಲಿಸಿಸಲ್ಲಿ ಏನೋ ನಮಗೆ ಪ್ರಾಬ್ಲಮ್ ಬಂದಿದೆ ಅಂತ ಗೊತ್ತಾದರೆ ಪೂರಕವಾಗಿ ರಕ್ತ ಪರೀಕ್ಷೆ ಮಾಡ್ತೇವೆ, ಹಿಮೋಗ್ಲೋಬಿನ್ ಮತ್ತು ರೀನಲ್ ಫಂಕ್ಷನ್ ಟೆಸ್ಟ್ ಅಂತ ಹೇಳ್ತೀವಿ, ಬ್ಲಡ್ ಯೂರಿಯಾ ಮತ್ತು ಸೀರಮ್ ಕ್ರಿಯಾಟಿನಿನ್, ಮತ್ತು ಕೆಲವೊಮ್ಮೆ ಇನ್ನೂ ಜಾಸ್ತಿ ಅಂತಂದರೆ ಲವಣಾಂಶಗಳು ಕೂಡ ನೋಡ್ಬೋದು, ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಫಾಸ್ಫರಸ್, ಇದು 4 ರಕ್ತದಲ್ಲಿ. ಅದಕ್ಕೆ ಪೂರಕವಾಗಿ ಅಲ್ಟ್ರಾಸೌಂಡ್ ಅಂದರೆ ಕಿಡ್ನಿ ಹೇಗಿದೆ ಅಂತ ನೋಡಲಿಕ್ಕೆ. ಈ 3 ಟೆಸ್ಟ್ಗಳಲ್ಲಿ ನಮಗೆ ಆಲ್ಮೋಸ್ಟ್ 99

0: ಶತಮಾನ ಪ್ರಾಬ್ಲಮ್ ಏನಿದೆ ಅಂತ ಗೊತ್ತಾಗ್ತದೆ. ಸೊ ಬರೀ ಮೂತ್ರ ಪರೀಕ್ಷೆ ಬರೀ ರಕ್ತ ಪರೀಕ್ಷೆ ಅಂತಲ್ಲ, ಒಂದಕ್ಕೊಂದು ಪೂರಕವಾಗಿರ್ತದೆ ಅದು.
1: ಜಾಸ್ತಿ ಮೂತ್ರ ಬರೋದು ಕಿಡ್ನಿ ವೈಫಲ್ಯ ಅಂತ ಹೇಳಿದಾಗ ವೈಫಲ್ಯದ್ದು ಕಾರಣ ಇರ್ಬೋದು ಅಂತೇಳಿ.
0: ಹೌದು,
1: ಜಾಸ್ತಿ ಮೂತ್ರ ಅಂದ್ರೆ ನೀರು ಕುಡಿದಷ್ಟು ನಿಮ್ಮ ಮೂತ್ರ ಆಗಿ ಹೋಗ್ತದಲ್ಲ?
0: ಅಲ್ಲ ಹಾಗಲ್ಲ, ಮೂತ್ರ ಜಾಸ್ತಿ ಹೋಗುದಂತ ಅಂದ್ರೆ ಯೂಶಲಿ ನಾವು ರಾತ್ರಿ ಯಾವಾಗ್ಲೂ ಜಾಸ್ತಿ ನೀರು ಕುಡಿಲಿಕ್ಕೆ ಹೋಗುದಿಲ್ಲ, ಒಮ್ಮೆ ಮಲಗಿದ ನಂತರ ಜಾಸ್ತಿ ನೀರು ಕುಡಿಲಿಕ್ಕೆ ಹೋಗುದಿಲ್ಲ. ರಾತ್ರಿ ಯೂಶಲಿ ನಾಕ್ಟೂರಿಯಾ ಅಥವಾ ಪಾಲಿಯೂರಿಯಾ ಅಂತ ಹೇಳ್ತೀವಿ. ನಾಕ್ಟೂರಿಯಾ ಅಂತಂದ್ರೆ ರಾತ್ರಿ ಪದೇ ಪದೇ ಮೂತ್ರಕ್ಕೆ ಹೋಗುದು, ಅದು ಮೂತ್ರ ಮೀನ್ಸ್ ಕಿಡ್ನಿ ವೈಫಲ್ಯದ ಒಂದು ಲಕ್ಷಣ. ನಿಮಗೆ ನಿದ್ದೆ ಸರಿಯಾಗಿ ಮಾಡಲಿಕ್ಕಾಗದೆ ಮೂರು ಸಲ ನಾಲ್ಕು ಸಲ ಹೀಗೆ ಎದ್ದು ಜಾಸ್ತಿ ಮೂತ್ರ ಹೋಗ್ತಾ ಇದ್ರೆ ಅದಕ್ಕೆ ನಾಕ್ಟೀರಿಯಾ, ಅದು ಒಂದು ಲಕ್ಷಣ.
2: ಓಕೆ, ಸದಾನಂದ ನಾಯ್ಕರಿ, ಧನ್ಯವಾದ ಕರೆ ಮಾಡೋದಕ್ಕೆ. ಮುಂದಿನ ಕರೆ. ಹಲೋ ಹಲೋ
3: ಹಲೋ ಸರ್, ನಮಸ್ತೆ.
2: ನಮಸ್ತೆ, ನಮಸ್ತೆ.
3: ಶೇಖರ್ ಮಾತಾಡೋದು.
2: ಜಯಪ್ರಕಾಶ್ ಶೇಖರ್ ಅವರೇ, ಪ್ರಶ್ನೆ ಕೇಳಿ ಡಾಕ್ಟರ್.
3: ಡಾಕ್ಟರ್ ನಮಸ್ತೆ.
0: ನಮಸ್ಕಾರ
3: ಡಾಕ್ಟರ್. ನಮಸ್ತೆ. ಈಗಾಗಲೇ ನೀವು ಹೇಳಿದ್ದೀವಿ, ಯುವಕರ ದೇಶ ನಮ್ಮದು, ಹೆಚ್ಚಿನ ಪ್ರಮಾಣದಲ್ಲಿ, ಶೇಕಡ ಹೆಚ್ಚು ಪ್ರಮಾಣದಲ್ಲಿ ಯುವಕರಿರುವಂತದ್ದು. ನಮ್ಮಿವತ್ತು ವಿದ್ಯಾರ್ಥಿಗಳು ಯುವಕರು ತಂಪು ಪಾನೀಯ ಯಾವುದು ಕುಡಿಬಾರ್ದಂತಹ ತಂಪು ಪಾನೀಯ ಮತ್ತು ಜಂಕ್ ಫುಡ್ ಇದನ್ನೇ ತಿನ್ನುವುದನ್ನು ಸುತ್ತಮುತ್ತಲು ನೋಡ್ತಾ ಇರ್ತೇವೆ. ಒಂದು ದಿವಸ ರೋಗಿಗಳೇ ತುಂಬಿದ ಭಾರತ ಆಗುವ ಸಾಧ್ಯತೆ ಇದೆ ಡಾಕ್ಟ್ರೆ. ನೀವು ಇಷ್ಟೊಂದು ಕಾಳಜಿಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಇದೊಂದು ಗಂಭೀರ ವಿಚಾರ. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಎನ್ನುವಂತೆ, ಹೇಗೆ ಜಾಗೃತಿ ಮೂಡಿಸಬಹುದು ಇಂಥದನ್ನೆಲ್ಲ ದೂರ ಇಡ್ಲಿಕ್ಕೆ? ಮನೆಗೆ ಬಂದವರು ಅತಿಥಿಗಳಿಗೆ ಅದನ್ನೇ ಕೊಡುದು ರೆಫ್ರಿಜರೇಟರ್ ಇಂದ ತೆಗೆದು, ಇದು ಹೇಗೆ ಜಾಗೃತಿ ಮೂಡಿಸಬಹುದು ಅಂತ ಹೇಳಿ.
0: ಹಾಗೆ ಸೇ ನೋಡಿ, ಎಲ್ಲ ವಿಪರೀತ ಆಗ್ಬೇಕಾದ್ರೆ ಎಲ್ಲ ವಿಷನೇ. ನಾವು ಕೆಲವೊಮ್ಮೆ ಏನು ಹೇಳ್ತೀರ, ಭಾಳ ಕಡಿಮೆ ಇದರಲ್ಲಿ ತೊಗೊಂಡ್ರು ಏನು ತೊಂದರೆ ಆಗಲಿಕ್ಕಿಲ್ಲ. ಸಿ ನಾವು ಅದರಿಂದಲೇ ಅಂತೇಳಿ 100% ಹೇಳೋದು ಕೂಡ ಕಷ್ಟ. ಬಟ್ ದಿನಾಲು ಮೂರು ಸಲ, ಸಿ ಈಗ ನೀವು ಈ ಜಂಕ್ ಫುಡ್ ಅಂತ ಹೇಳಿದ್ರಿ, ಅವರ ಅಡ್ವರ್ಟೈಸ್ಮೆಂಟಲ್ಲೇ ಬರೆದಿರ್ತಾರೆ ಇದು ಮಕ್ಕಳಿಗೆ ಸರಿಯಲ್ಲ, ಗರ್ಭಿಣಿಯವರಿಗೆ ಸರಿ ಇಲ್ಲ. ನೀವು ಯಾವುದೇ ಜಂಕ್ ಫುಡ್ ಸ್ಟೋರಿಗೆ ಹೋಗಿ ನೀವು ಕರೆಕ್ಟಾಗಿ ಆ ಸಣ್ಣ ಅಕ್ಷರದಲ್ಲಿ ಬರೆದಿರೋದು ನೋಡಿದರೆ ಅವರೇ ಅದರಲ್ಲೇ ಕೊಡ್ತಾರೆ, ಅಡ್ವರ್ಟೈಸ್ಮೆಂಟಲ್ಲೇ ಕೊಡ್ತಾರೆ. ತಂಪು ಪಾನೀಯಗಳಲ್ಲಿ ಕೂಡ ಇದೆ, ಮಕ್ಕಳು ಇಷ್ಟು ಸಣ್ಣ ಮಕ್ಕಳು ಕುಡಿಬಾರ್ದು ಅಥವಾ ಇವರಿಗೆ ಕುಡಿಬಾರ್ದು, ಪ್ರೆಗ್ನೆಂಟ್ ಲೇಡೀಸ್ ಕುಡಿಬಾರ್ದು ಅಂತೇಳಿ. ಅದೇ ನಮಗೆ ಒಂದು ಲೆಸನ್ ಅಂದರೆ ಪಾಠ. ಪ್ಲಸ್ ನಾವು ಸಣ್ಣ ಮಕ್ಕಳು ಇರಬೇಕಾದ್ರೆ ಪಾಠದಲ್ಲಿ ಅಥವಾ ಇದರಲ್ಲಿ ಹೇಳ್ತಾ ಹೋದರೆ ಅಥವಾ ಮನೆಯಲ್ಲಿ ಪದೇ ಪದೇ ಹೇಳ್ತಾ ಹೋದರೆ ಪ್ರಾಬಬ್ಲಿ ಅವರು ಜಾಗೃತೆ ಆಗ್ತಾರೆ.
2: ಅವರು ಹೇಳೋ ಪ್ರಕಾರ ಶಿಕ್ಷಣದಲ್ಲಿ ಇದು ಬರಬೇಕು ಅಂತ, ಮಕ್ಕಳಿಗೆ ಶಿಕ್ಷಣದಲ್ಲಿ ಕೂಡ ಈ ಆರೋಗ್ಯ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ಪ್ರಶ್ನೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಓಕೆ ಡಾಕ್ಟ್ರೆ, ಆಗ ಮಾತಾಡ್ತಿದ್ದೆವು ನಾವು ಈ ಲಕ್ಷಣಗಳ ಬಗ್ಗೆ ಹೇಳ್ತಾ ಇದ್ರಿ. ಇದು ವಿಶೇಷ ಲಕ್ಷಣಗಳು ಏನು ಕಂಡು ಬರುತ್ತೆ ತೊಂದರೆ ಇದ್ದಾಗ ಮೂತ್ರಪಿಂಡದ?
0: ಅದೇ ನಾವು ಆಲ್ರೆಡಿ ಹೇಳಿದಾಗೆ ಕೆಲವರಿಗೆ ಲಕ್ಷಣನೇ ಇಲ್ಲದೇ ಇದ್ದರೂ ಇರಬಹುದು. ನಾರ್ಮಲ್ ಆಗಿ ನಮ್ಗೆ ಜಾಸ್ತಿ ಜನ ಏನಂತಂದ್ರೆ ಕಾಲಲ್ಲಿ ನೀರು ನೋಡಿ ಬರ್ತಾರೆ, ಕಾಲು ದಪ್ಪ ಆಗಿದೆ ಅಂತೇಳಿ. ಕಾಲು ದಪ್ಪ ಆಗ್ಲಿಕ್ಕೆ ಹಲವಾರು ರೀಸನ್ ಇರ್ಬೋದು, ಬಟ್ ಮೇಯ್ನ್ಲಿ ಕಿಡ್ನಿ ವೈಫಲ್ಯದಿಂದಲೇ ಬರೋದು. ಸೊ ಅದು ಬಿಟ್ಟು ಮೈಯಲ್ಲಿ ತುರಿಕೆ, ಊಟ ಮಾಡೋದಾಗೆ ಮುನ್ಸ್ ಊಟ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ವಾಂತಿ ವಾಕರಿಕೆ, ಅದಾದ ನಂತರ ಆಲಸ್ಯ, ಆಮೇಲೆ ಗಂಡಸರಲ್ಲಿ ಹೆಂಗಸರಲ್ಲಿ ಮುಟ್ಟು ಇದು ಪ್ರಾಬ್ಲಮ್ ಬರೋದು, ಗಂಡಸರಲ್ಲಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳ್ತೇವೆ. ಸೊ ಹಲವಾರು ನಾನ್ ಸ್ಪೆಸಿಫಿಕ್ ಸಿಂಪ್ಟಮ್ಸ್ ಕೂಡ ಇರಬರುತ್ತೆ.
2: ಓಕೆ, ಒಂದು ದೂರವಾಣಿ ಕರೆ ಇದೆ. ಹಲೋ
4: ಹಲೋ ನಮಸ್ತೆ
2: ಸರ್. ನಮಸ್ತೆ ಅಮ್ಮಣಿ ಅವರೇ, ಪ್ರಶ್ನೆ ಕೇಳಿ ಡಾಕ್ಟರ್ ಹತ್ರ.
4: ನಮಸ್ತೆ, ನನ್ನ ಪ್ರಶ್ನೆ ಇದೆ ಡಾಕ್ಟರ್. ಇವಾಗ 2 ಲೀಟರ್ 3 ಲೀಟರ್ ನೀರು ಕುಡಿತಾರಲ್ಲ, ಈಗ 3 ಲೀಟರ್ ಒಬ್ಬ ವ್ಯಕ್ತಿ 2 ಲೀಟರ್ 3 ಲೀಟರ್ ನೀರು ಕುಡಿದ್ರು ಅವರ ವರ್ಕಿಂಗ್ ಏನಿರಲ್ಲ, ಆದ್ರೂ ಕ್ಲಿಯರ್ ಆಗಿ ಅವರಿಗೆ ಪ್ರಾಬ್ಲಮ್ ಆಗಲ್ವಾ? ಯಾಕಂದ್ರೆ ಅಷ್ಟು ತಡೆದುಕೊಳ್ಳುವಷ್ಟು ಶಕ್ತಿ ಇರ್ತದ ಅವರಿಗೆ ಒಂದು ಕಡೆಯಿಂದ. ಇನ್ನೊಂದು ಏನಂದ್ರೆ, ಇವಾಗ 2-3 ಲೀಟರ್ ನೀರು ಕುಡಿದು ಅದು ಡಾಕ್ಟರ್ ಹೇಳ್ತಾರೆ ಅಲ್ಲ ಉಪ್ಪಿನಂಶ ಎಲ್ಲ ಹೊರಗಡೆ ಹೋಗ್ತದೆ ಅಂತ, ಇದರಿಂದ ಏನು ಸಮಸ್ಯೆ ಬರಲ್ಲ? ಇವಾಗಿನ ಸ್ಟೂಡೆಂಟ್ಸ್ ಅಥವಾ ಇವಾಗಿನ ಯುವಕರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಯುವಕ ಯುವತಿಯರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ವಾಟರ್ ಡಯಟ್ ಅಂತ ಮಾಡ್ತಾರೆ, ಇದರಿಂದ ಏನು ಸಮಸ್ಯೆ ಬರಲ್ವಾ, ಪ್ರಾಬ್ಲಮ್ ಬರಲ್ವಾ?
0: ಯಾವ ಡಯಟ್ ಅಂದ್ರೆ
4: ಅದು ವಾಟರ್ ಡಯಟ್ ಅಂದ್ರೆ ಈಗ
0: ಇಲ್ಲ ಇಲ್ಲ ಸಿ ನಮ್ಮ ದೇಹ ದೇವರು ನಂಬೋರು, ದೇವರು ಹೇಗೆ ಮಾಡಿದ್ದಾರೆ ಅಂತಂದ್ರೆ ಅತಿಯಾದದ್ದು ಯಾವುದೇ ಇದ್ರೆ ಮೂತ್ರದಿಂದ ಹೊರಗಾಗ್ತದೆ. ಈಗ ನಾವು ನೀರು ಕೂಡ ಅತಿಯಾಗೋದಂತಂದರೆ ಲೀಟ್ರ್ಗಟ್ಟಲೆ ಕುಡೀರಿ ಅಂತ ನಾನು ಹೇಳಲಿಲ್ಲ, ನಿಮಗೆ ಎಷ್ಟು ಆಗ್ತದೋ ಅಷ್ಟು. ಬಟ್ ಸಾಮಾನ್ಯವಾಗಿ 1.5-2 ಲೀಟ್ರ್, 2.5-3 ವರೆಗೂ

0: ಏನು ಯೂಶಲಿ ತೊಂದರೆ ಆಗೋದಿಲ್ಲ, ಹಾಗೆ ಅದು ಫ್ಲಶ್ ಆಗಿ ಹೋಗ್ತದೆ. ಸೊ ನಮ್ಮ ದೇಹದಲ್ಲಿ ಅತಿಯಾಗಿ ಜಾಸ್ತಿ ಏನಾದರೂ ಇದ್ದರೆ ಅದು ಡಿಹೈಡ್ರೇಷನ್ ಇಲ್ಲದೆ ನಾರ್ಮಲ್ ಹೈಡ್ರೇಷನ್ ಲೆವೆಲಿಗೆ ಬರ್ತದೆ. ಸೊ ಉಪ್ಪಿನ ಅಂಶ ಎಲ್ಲ ಕಡಿಮೆ ಆಗೋದಿಲ್ಲ. ಅದೇ ಕಿಡ್ನಿ ವೈಫಲ್ಯ ಇದ್ದವರಿಗೆ ನಾವು ಅಷ್ಟು ನಾವು ಇದು ಹೇಳಲಿಕ್ಕೆ ಹೋಗೋದಿಲ್ಲ, 1 ಲೀಟ್ರಕ್ಕಿಂತ ಕಡಿಮೆನೇ ಕುಡೀರಿ ಅಂತ. ಯಾಕಂದರೆ ಕಿಡ್ನಿ ಕೆಲಸ ಮಾಡೋದಿಲ್ಲ, ನೀರು ಕಾಲಲ್ಲಿ ಲಂಗ್ಸಲ್ಲಿ ಎಲ್ಲ ತುಂಬ ಚಾನ್ಸಸ್ ಇರ್ತದೆ. ಸೊ ಅಂಥವರಿಗೆ ನಾವು ನೀರು ಕಡಿಮೆನೇ ಕುಡಿಬೇಕು ಅಂತ ಹೇಳ್ತೀವಮ್ಮ.
1: ಈಗ ನಾವು ಇದು ನೀರು ಕುಡಿಯುವುದು ಅಂತ ಹೇಳುವಾಗ ಆ ರೀತಿ ತಕೊಂಡಾಗ ಈಗ ನಾವು ಫ್ರೂಟ್ಸ್ ಅಲ್ಲೆಲ್ಲ ನೀರು ಹೋಗಿರ್ತದೆ,
0: ಹೌದು
1: ಕೂಡ ಪ್ಲಸ್ ಆಗ್ತದಲ್ಲ, ಅದರಿಂದ ಏನು ಕಡಿಮೆ
2: ಅದ್ರಲ್ಲಿ?
0: ಒಟ್ಟಾರೆಯಾಗಿ ಬರೀ ನೀರು ಅಂತಂದ್ರೆ ನೀರಿನ ಅಂಶ ಅಂತ ಅನ್ಕೊಳ್ಳಿ. ಈಗ ಹಾಲು, ಮೊಸರು, ಮಜ್ಜಿಗೆ, ಗಂಜಿ ಇವೆಲ್ಲ ನೀರಿನ ಅಂಶನೇ.
2: ಸೊ
0: ಟೋಟಲ್ ಸೇರಿ ಅಷ್ಟು ತಗೊಂಡ್ರೆ ಸಾಕು ಅಂತ ಹೇಳ್ತೀವಿ ನಾವು. ಹೌದು,
2: ಧನ್ಯವಾದಗಳು ಕರೆ ಮಾಡೋದಕ್ಕೆ ನಿಮಗೆ. ಥ್ಯಾಂಕ್ ಯು. ಓಕೆ ಡಾಕ್ಟರ್, ಈಗ ಮೂತ್ರಪಿಂಡದ ವೈಫಲ್ಯ ಅಥವಾ ಕಿಡ್ನಿ ಫೇಲ್ಯೂರ್ ಅಂತ ಹೇಳ್ತಾರಲ್ಲ, ಇದಕ್ಕೆ ಚಿಕಿತ್ಸೆಗಳು ಯಾವುದಿಲ್ಲ?
0: ಹೌದು, ನಾವು ಯೂಶಲಿ ನಮಗೆ ಎಲ್ರಿಗೂ ಗೊತ್ತಿರುವ ಹಾಗೆ ಡಯಾಲಿಸಿಸ್ ಅಂತೇಳಿ ಫಸ್ಟ್ ಮಾಡ್ತೇವೆ. ಡಯಾಲಿಸಿಸಲ್ಲಿ 2 ವಿಧ, 1 ಹಿಮೋಡಯಾಲಿಸಿಸ್, 2ನೇದು ಪೆರಿಟೋನಿಯಲ್ ಡಯಾಲಿಸಿಸ್ ಅಂತೇಳಿ. ಪ್ರಚಲಿತವಾಗಿರುವಂಥದ್ದು ಹಿಮೋಡಯಾಲಿಸಿಸ್, ಅಂದರೆ ರಕ್ತದ ಡಯಾಲಿಸಿಸ್ ಅಂತೇಳಿ. ನಾವು ಟ್ಯೂಬ್ ಹಾಕ್ತೇವೆ ಅಥವಾ ಕೈಗೆ ಫಿಸ್ಟುಲ ಅಂತೇಳಿ ಮಾಡಿ ವಾರಕ್ಕೆ 3 ಸಲ ಅಥವಾ 2 ಸಲ ಅವರ ಹೆಲ್ತ್ ಮೇಲೆ ಡಿಪೆಂಡ್ ಆದಾಗೆ ಹಾಸ್ಪಿಟ್ಲಿಗೆ ಬಂದು ಡಯಾಲಿಸಿಸ್ ಮೆಷಿನ್ ಅಂತ ಇರ್ತದೆ, 4 ಗಂಟೆ ರಕ್ತ ಕ್ಲೀನ್ ಮಾಡಿ ನಾವು ವಾಪಸ್ ಮನೆಗೆ ಕಳಿಸ್ತೇವೆ. ಇದು ಹಿಮೋಡಯಾಲಿಸಿಸ್ ಅಂತೇಳಿ. ಪೆರಿಟೋನಿಯಲ್ ಡಯಾಲಿಸಿಸ್ ಅಂದರೆ ಹೊಟ್ಟೆಗೆ ಒಂದು ಟ್ಯೂಬ್ ಹಾಕಿ ಅದಕ್ಕೆ ಸ್ಪೆಸಿಫಿಕ್ ನೀರು ಕೊಡ್ತೇವೆ, ಫ್ಲೂಯಿಡ್ಸ್ ಅಂತ ಹೇಳ್ತೇವೆ ನಾವು, ಪೆರಿಟೋನಿಯಲ್ ಫ್ಲೂಯಿಡ್ಸ್. ಅದು ನೀವು ಮನೆಯಲ್ಲೇ ಮಾಡುವಂಥದ್ದು, ದಿನಕ್ಕೆ 2 ಸಲ ಅಥವಾ 3 ಸಲ ಡಾಕ್ಟರ್ ಹೇಳಿದಾಗೆ 10-15 ನಿಮಿಷದಲ್ಲೇ ಮಾಡಿರ್ಬೋದು. ಇದು ಆ್ಯಕ್ಟಿವ್ ಆಗಿದ್ದವರಿಗೆ, ಕೆಲಸ ಮಾಡೋರಿಗೆ ಅಥವಾ ಸಣ್ಣ ಮಕ್ಕಳಿಗೆ ಇದನ್ನು ನಾವು ಪೆರಿಟೋನಿಯಲ್ ಡಯಾಲಿಸಿಸ್ ಅಡ್ವೈಸ್ ಮಾಡ್ತೇವೆ. ಸೊ ಇದು 2 ರೀತಿಯ ಡಯಾಲಿಸಿಸ್, ಹಿಮೋಡಯಾಲಿಸಿಸ್ ಅಥವಾ ಪೆರಿಟೋನಿಯಲ್ ಡಯಾಲಿಸಿಸ್.
2: ಒಳ್ಳೆ ಡಾಕ್ಟರ್, ಒಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ
3: ಹಲೋ, ನಮಸ್ತೆ.
2: ನಮಸ್ತೆ, ತಾವು ಯಾರು ಮಾತಾಡ್ತಿದ್ರಿ, ಎಲ್ಲಿಂದ?
3: ಶ್ರೀಪಾದ್ ಕಾಸರಗೋಡಿಂದ
2: ಮಾತಾಡಿ
3: ಸರ್. ಇದು ಪದೇ ಪದೇ ಮೂತ್ರ ಹೋಗುವುದು ಅಂತ ಹೇಳಿದಿರಿ, ಅದು ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತದಲ್ವಾ, ಹಾಗೆ ಮತ್ತೆ ಅದು ತನ್ನಷ್ಟಕ್ಕೆ ನಿಂತ್ರೆ ಏನಾದ್ರೂ ಅದು ಕಿಡ್ನಿ ವೈಫಲ್ಯವ ಅಂತ ಗೊತ್ತಾಗುತ್ತಲ್ಲ? ಇಲ್ಲ
0: ಸಿ, ಪದೇ ಪದೇ ಮೂತ್ರಕ್ಕೆ ಹೋಗೋದಂತ ಹೇಳಿದ್ರೆ ಯೂಶಲಿ ಈಗ ಮಳೆಗಾಲದಲ್ಲಿ ಇರ್ಬೋದು ಅಥವಾ ಜಾಸ್ತಿ ನೀರು ಕುಡಿದಾಗ ಸ್ವಲ್ಪ ಜಾಸ್ತಿ ಹೋದರೂ ಹೋಗ್ಬೋದು. ಏನೇ ಡೌಟ್ ಇದ್ದರೂ ಈಗ ನಾನು ಹೇಳಿದ್ನಲ್ಲ, ಮೂತ್ರದ ಪರೀಕ್ಷೆ, ರಕ್ತದ ಪರೀಕ್ಷೆ ಮತ್ತು ಸ್ಕ್ಯಾನ್, ಇದು ಒಟ್ಟಿಗೆ ಮಾಡಿದ್ರೆ ನಿಮ್ದೆಲ್ಲ ಡೌಟ್ ಕ್ಲಿಯರ್ ಆಗ್ತದೆ.
3: ಹಾಗೆ ಅದು RFT ಅದೆಲ್ಲ ನೋಡಿ ಹೇಳ್ತಾರೆ ಡಾಕ್ಟರ್.
0: ತೊಂದರೆ ಇಲ್ಲ ಅಂತಂದ್ರೆ ನೀವು ಅದು ಸ್ವಾಭಾವಿಕವಾಗಿದ್ದಂತೇಳಿ ಇದು ಮಾಡಬಹುದು, ಏನ್ ತೊಂದರೆ ಇಲ್ಲ.
3: ಮತ್ತೆ ಇದು ಕಣ್ಣಿನ ಅಡಿಯಲ್ಲಿ ಸ್ವಲ್ಪ ಇದಾಗುದು, ಊತ ಬರುದು, ಅದು ಸಹ ಒಂದು ಲಕ್ಷಣ?
0: ಹೌದು, ಬರೀ ಕಣ್ಣಿನಡಿ ಅಂತ ಇರ್ಲಿಕ್ಕಿಲ್ಲ, ಇಡೀ ಮೈಯಲ್ಲಿ ನೀರು ತುಂಬಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಬರೀ ಕಣ್ಣಿನಡಿ ನಾವು ಕಿಡ್ನಿದ ವೈಫಲ್ಯ ಅಂತ ಹೇಳಲಿಕ್ಕೆ ಕಷ್ಟ. ಬಟ್ ಆದರೂ ಕೂಡ ಏನೇ ಡೌಟ್, ಅದೇ ನಾನು ಹೇಳಿದ್ನಲ್ಲ, ಸ್ಪೆಸಿಫಿಕ್ ಆಗಿ ಅಂದರೆ ಇದೇ ಲಕ್ಷಣ ಕಿಡ್ನಿ ವೈಫಲ್ಯ ಅಂತ ಹೇಳೋದು ಭಾಳ ಕಷ್ಟ. ಯಾವುದೇ ಲಕ್ಷಣಗಳು ಕೂಡ ಡೌಟ್ ಇದ್ದರೆ ಎಲ್ಲ ಡಾಕ್ಟರ್ಗಳು ಈಗ ಕಿಡ್ನಿ ಟೆಸ್ಟ್ ಅಂತ ಹೇಳ್ತೀವಿ ನಾನು ಹೇಳಿದ್ದು, ಅದು ಭಾಳ ಕಡಿಮೆ ದರದಲ್ಲೇ ಆಗ್ತದೆ, ಕೂಡಲೇ ಗೊತ್ತಾಗ್ತದೆ ನಮಗೆ. ಸೊ ನಮ್ಗೆ ಎಷ್ಟೋ ಸಲ ಎಕ್ಸ್ಪೀರಿಯೆನ್ಸ್ ಆಗಿದೆ, ಹೆಲ್ತ್ ಚೆಕಪ್ಪಿಗೆ ಅಂತೇಳಿ ಬರ್ತಾರೆ, ಗೊತ್ತೇ ಇರೋದಿಲ್ಲ, ಎಲ್ಲ ಹೆಲ್ತ್ ಚೆಕಪ್ ಆಗಿ ಬ್ಲಡ್ ಟೆಸ್ಟ್ ನೋಡ್ಬೇಕಾದ್ರೆ ನಮ್ಗೆ ಗೊತ್ತಾಗ್ತದೆ, ಅವ್ರಿಗೆ ನಂಬಲಿಕ್ಕೆ ಆಗೋದಿಲ್ಲ ನಮಗೆ ಕಿಡ್ನಿ ವೈಫಲ್ಯ ಇದೆ ಅಂತೇಳಿ. ಸೊ ವಿದೌಟ್ ಎನಿ ಸಿಂಪ್ಟಮ್ಸಿಂದ ಯಾವುದೇ ಸಿಂಪ್ಟಮ್ಸ್ ಕೂಡ ಕಿಡ್ನಿ ವೈಫಲ್ಯ ಆಗಿರ್ಬೋದು.
2: ಓಕೆ,
3: ಇನ್ನೊಂದು ಪ್ರಶ್ನೆ ಸರ್, ಇನ್ನೊಂದು ಪ್ರಶ್ನೆ.
0: ಹಲೋ, ಹಾಂ ಹೇಳಿ.
3: ಅದು ಕಿಡ್ನಿದು ಸೈಜ್ ಸ್ವಲ್ಪ ದೊಡ್ಡದಾಗಿದ್ರೆ ಸಹ ಅದು ಮತ್ತೆ ಏನಾದರೂ ಇನ್ಫೆಕ್ಷನ್ ಆಗಿ ದೊಡ್ಡದಾಗಿದ್ರೆ ಅದು ತಾತ್ಕಾಲಿಕವಾಗಿರುತ್ತದೆ ಇಲ್ಲ ಅದು ಕ್ರಾನಿಕ್ ಅಂತ ಹೇಳ್ಬೋದು?
0: ಅಲ್ಲ, ಇದು ಕಿಡ್ನಿ ದೊಡ್ಡದು ಅಂತ ಹೇಳಿದ್ರೆ ಅದು ಹಲವಾರು ರೀತಿ ಇದೆ ಕಿಡ್ನಿ ದೊಡ್ಡದು ಅಂತೇಳಿ. ನಾರ್ಮಲ್ ಸೈಜ್ಗಿಂತ ಸ್ವಲ್ಪ ದೊಡ್ಡದಿದ್ರೆ ಅದೇನು ಅಷ್ಟು ತೊಂದರೆ ಆಗ್ಲಿಕ್ಕಿಲ್ಲ, ಬಟ್ ಸಿಸ್ಟ್ಗಳು ಅಂತ ಇರ್ತದೆ, ನೀರು ತುಂಬಿದ ಸಿಸ್ಟ್ಸ್ ಅಂತೇಳಿ, ಅದರಲ್ಲಿ ಕೂಡ ಕಿಡ್ನಿ ದೊಡ್ಡದಾಗಿ ಕಾಣಿಸ್ತದೆ. ಅದು ಸ್ವಲ್ಪ ಜೆನೆಟಿಕ್ ಆಗಿ ಅಂದರೆ ವಂಶಪಾರಂಪರವಾಗಿ ಬರುವಂಥದ್ದು ಇರ್ಬೋದು, ಅಥವಾ ಕೆಲವರಿಗೆ ಚಟಗಳು ಅಂದರೆ ಸ್ಮೋಕಿಂಗ್, ಆಲ್ಕೋಹಾಲ್ ಇದ್ದವ್ರಿಗೆ ಕೂಡ ಕೆಲವೊಮ್ಮೆ ಸಿಸ್ಟ್ಗಳು ಕಾಣಿಸ್ತವೆ, ಅದು ಸ್ವಲ್ಪ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂಡ್ರಲ್ಲೇ ಬರ್ತದೆ.
2: ಓಕೆ,
3: 16.4 ಅಂತ ಬಂದರೆ ಅದು ಸಾಧಾರಣ MRI ಸ್ಕ್ಯಾನಲ್ಲಿ ಎಲ್ಲ,
0: ಅದು ಸ್ವಲ್ಪ ನೀವು ಮತ್ತೆ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಅಥವಾ ಕನ್ಸಲ್ಟ್ ಮಾಡೋದು ಒಳ್ಳೇದಿರ, 16.1 ಸ್ವಲ್ಪ ದೊಡ್ಡದೆ.
2: ಓಕೆ, ಧನ್ಯವಾದ ಕರೆ ಮಾಡೋದಕ್ಕೆ ಡಾಕ್ಟರ್. ಈ ಪ್ರಕಾರ ಒಂದು ವ್ಯಕ್ತಿ ಒಂದು ವರ್ಷ ಒಂದು 40-45 ವರ್ಷ ಆದ ನಂತರ

0: ನಾರ್ಮಲ್ ಸ್ಕ್ರೀನಿಂಗ್ ಟೆಸ್ಟ್ ಮಾಡ್ತಾ ಇರಬೇಕು ಹೇಗೆ?
1: ಸಿ, ಈಗ ನಮ್ಮ ದೇಶದಲ್ಲಿ ಈಗ ಹೇಗೆ ಅಂತೇಳಿದ್ರೆ 45 ಈಗ 40 ಅಥವಾ 35 ಸ್ಟಾರ್ಟ್ ಮಾಡ್ತಾ ಇದೆ. ಯಾಕಂದರೆ ರೋಗಗಳು ಮೊದಲಿನ ಥರ ಪ್ರಿಡಿಕ್ಟೇಬಲ್ ಅಂತ ಬರೋದಿಲ್ಲ. ಈಗ ನಾವು ಎಷ್ಟೋ ಜನರಿಗೆ ನೋಡಬೇಕಾದ್ರೆ ನಮಗೆ ಅನಿಸ್ತದೆ, ಆದರೂ ಕೂಡ 40 ನಂತರ ಅಟ್ಲೀಸ್ಟ್ ವರ್ಷಕ್ಕೊಮ್ಮೆ ಅಥವಾ 2 50 ನಂತರ ಪ್ರತಿ ವರ್ಷಕ್ಕೆ ಕೆಲವೊಂದು ಟೆಸ್ಟ್ಗಳಂತ ಇರ್ತವೆ. ಜಾಸ್ತಿ ಖರ್ಚು ಕೂಡ ಆಗೋದಿಲ್ಲ. ಕೆಲವೊಮ್ಮೆ ಮೆಡಿಕಲ್ ಕಾಲೇಜ್ ಅಥವಾ ಕ್ಯಾಂಪ್ ಅಂತೇಳಿ ಫ್ರೀಯಾಗೇ ಮಾಡ್ತಾರೆ. ಕೆಲವೊಮ್ಮೆ ರಕ್ತ ಮತ್ತು ಮೂತ್ರ ಪರೀಕ್ಷೆನೂ ಬೇಡ, ನಿಮ್ಮದು ಜಸ್ಟ್ ಬಿ ಪಿ ನೋಡಿ ಅಥವಾ ಡಾಕ್ಟ್ರ್ ಹತ್ರ ಒಮ್ಮೆ ಹೋಗಿ ಹೀಗೆ ನೋಡಿದ ಕೂಡಲೇ ಗೊತ್ತಾಗ್ತದೆ, ಮಾಡೋದು ಒಳ್ಳೆಯದು.
0: ಮತ್ತೊಂದು ಕರೆ ಕಾಯ್ತಾ ಇದೆ. ಹಲೋ ಹಲೋ
2: ಹಲೋ,
0: ಮಾತಾಡಿ.
2: ಹಲೋ, ಶ್ರೀ ಶ್ರೀ ಗುರು ಗೌರಂಗ ಗದಧಾರ ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ ರಾಧೆ ರಾಧೆ ವೈದ್ಯೋ ನಾರಾಯಣ ಹರಿ ಓಂ ಧನ್ವಂತರಾಯ ನಮಃ. ನಮಸ್ಕಾರ, ನಾನು ಪ್ರೇಮ್ ಪ್ರಸಾದ್ ದಾಸ್ ಮಾತಾಡ್ತಿರೋದು, ಶ್ರೀ ಕೃಷ್ಣ ಚೈತನ್ಯ ಜಗನ್ನಾಥ ಪರಶುರಾಮ ಕ್ಷೇತ್ರ ನಿಮಗೆ ಮಂಗಳೂರಿಂದ. ನನ್ನ ಪ್ರಶ್ನೆ ಏನಂದ್ರೆ ವೈದ್ಯರೇ, ಅಂದ್ರೆ ಈಗ ಹಾಲು ಅನ್ನ ಪರಿಪೂರ್ಣ ಆಹಾರ ಅಂತ ಹೇಳ್ತಾರೆ, ಅದು ದೇವರ ಕೊಡುಗೆ ಅಂತ ಹೇಳ್ತಾರೆ, ಫುಲ್ ನರಿಶ್ಮೆಂಟ್ ಸಿಗ್ತದೆ ಅಂತ. ಅದೇ ಅದರಲ್ಲಿ ಕ್ಯಾಲ್ಸಿಯಂ ಬಗ್ಗೆ ಪ್ರಶ್ನೆ ಹೇಳ್ತಾರೆ ಅದು ಜಾಸ್ತಿ ಆಗ್ಬಾರ್ದು, ಎಷ್ಟು ಪರ್ಮಿಸಿಬಲ್ ಲಿಮಿಟ್ ಒಂದು ವಾರಕ್ಕೆ ಇಷ್ಟು ಗ್ರಾಮ್ಸ್ ಅಂತ ಒಂದು ರಫ್ಲಿ ಹೇಳಿದ್ರೆ ತುಂಬಾ ಒಳ್ಳೇದಾಗ್ತದೆ. ಮತ್ತೆ ಇನ್ನೊಂದೇನಂದ್ರೆ ಅದರಲ್ಲಿ ಕ್ಯಾಲ್ಸಿಯಂ ಇರುದಲ್ಲ ಹಾಲಲ್ಲಿ, ಅದು ಕ್ಯಾಲ್ಸಿಯಂ ಆಕ್ಸಲೇಟ್ ಈಸ್ ನಾಟ್ ರೆಕಮೆಂಡೆಡ್, ಕಿಡ್ನಿಗೆ ಎಫೆಕ್ಟ್ ಆಗ್ತದೆ ಅಂತ ಹೇಳ್ತಾರಲ್ಲ, ಅದು ಅದರ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡ್ಬೋದಾ ಅಂತ.
1: ನೋಡಿ, ಈಗ ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ಬೇಕಾದ್ರೆ ನಾವು ಆಲ್ಮೋಸ್ಟ್ 60% ಕಾರ್ಬೋಹೈಡ್ರೇಟ್, ಅರೌಂಡ್ 30% ಪ್ರೋಟೀನ್, ಮತ್ತೆ 7-8% ಫ್ಯಾಟ್ ಮತ್ತು ಮಿನರಲ್ಸ್ ಅಂತ ಹೇಳ್ತೇವೆ ಯೂಶಲಿ. ಈಗ ಅನ್ನ ಮತ್ತು ನೀವು ಇದು ಹೇಳಿದ್ದು ಕೂಡ ಒಂದು ರೀತಿಯಲ್ಲಿ ಪರಿಪೂರ್ಣ, ಬಿಕಾಸ್ ಹಾಲಲ್ಲಿ ಕೂಡ ನಮಗೆ ಪ್ರೋಟೀನ್ ಸಿಗ್ತದೆ. ಈಗ ಕ್ಯಾಲ್ಶಿಯಮ್ ಅಂತ ಹೇಳಿದ್ದು ನಾರ್ಮಲ್ ಇದ್ದ ಜನರಿಗೆ ಯೂಶಲಿ ಏನು ತೊಂದರೆ ಆಗೋದಿಲ್ಲ. ನೀವು ದಿನಾಲೂ ಹಾಲು ಕುಡಿದ್ರೂ ಕೂಡ ಕ್ಯಾಲ್ಶಿಯಮ್ನ ಬ್ಲಡ್ಡಲ್ಲಿ ಮೇಂಟೈನ್ ಆಗ್ತಾ ಇರ್ತದೆ, 8.5-10.5, ಅದು ಒಂದೊಂದು ಲ್ಯಾಬಲ್ಲಿ ಒಂದು ಪಾಯಿಂಟ್ ಆ ಕಡೆ ಈ ಕಡೆ ಆಗ್ಬೋದು. ಸೊ ಅಂತ
2: ಈಗ ಕೋವಾ ಅಂತ ಎಲ್ಲ ನಾವು ತಿನ್ನೋದಾದ್ರೆ ಒಂದು ಎಷ್ಟು ಗ್ರಾಮ್ ವರೆಗೆ ಈಗ ಕೋವಾ ಹಾಲಿಂದ
1: ಮಾಡ್ತಾರಲ್ಲ? ಅದಕ್ಕೆ ಸ್ಪೆಸಿಫಿಕ್ ಆಗಿ ನಾವು ಇದು ಹೇಳೋದಿಲ್ಲ. ಕೋವದ ಕ್ಯಾಲ್ಶಿಯಂಕ್ಕಿಂತ ಕೋವದಲ್ಲಿರೋ ಶುಗರ್ ನಿಮಗೆ ಪ್ರಾಬ್ಲಮ್ ಕೊಡ್ಬೋದು, ಅರ್ಥ ಆಯ್ತಾ? ಸೊ ಕೋವದಲ್ಲಿ ಶುಗರ್ ಇರುವುದು ಸ್ವಲ್ಪ ಲಿಮಿಟ್ ಜಾಸ್ತಿ ಇದಾದರೆ ಪ್ರಾಬ್ಲಮ್ ಆಗ್ತದೆ ಕ್ಯಾಲ್ರೀಸಲ್ಲಿ ಅಥವಾ ಇದರಲ್ಲಿ. ಕೋವದ ಕ್ಯಾಲ್ಶಿಯಂ ಬಗ್ಗೆ ನೀವು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಜಾಸ್ತಿ ಕ್ಯಾಲ್ಶಿಯಂ ಇದ್ದಿದ್ದು ಮೂತ್ರದಲ್ಲೇ ಹೋಗ್ತದೆ. ಹಲವಾರು ಬರೀ ಇಂಟೇಕಿಂದ ಕ್ಯಾಲ್ಶಿಯಂ ಮತ್ತು ಆಕ್ಸಲೇಟ್ ಅಲ್ಲ, ನಮ್ಮದು ಜೆನೆಟಿಕ್ ಇದರಲ್ಲಿ ಅಥವಾ ಎನ್ಝೈಮ್ ಡೆಫಿಷಿಯನ್ಸಿಯಲ್ಲಿ ಬ್ಯಾಕ್ಗ್ರೌಂಡ್ ಇದ್ರೆ ಮಾತ್ರ ಕಲ್ಲುಗಳು ಅಥವಾ ಇದಾಗ್ತದೆ.
0: ಓಕೆ,
2: ಆಕ್ಸಲೇಟ್
1: ಆಕ್ಚುಲಿ ಜಾಸ್ತಿ ಪ್ರಾಬ್ಲಮ್ ಕೊಡೋದು, ಬಟ್ ಕ್ಯಾಲ್ಶಿಯಂ ಜೊತೆ ಸೇರುವಾಗ ಕ್ಯಾಲ್ಶಿಯಂ ಆಕ್ಸಲೇಟ್ ಇಟ್ಸ್ ಅ ಕಾಂಪೌಂಡ್ ದಟ್ ಗಿವ್ಸ್ ಮೋರ್ ಪ್ರಾಬ್ಲಮ್.
0: ಓಕೆ, ಧನ್ಯವಾದಗಳು. ಡಾಕ್ಟರ್, ಎರಡು ಪ್ರಶ್ನೆ. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಥವಾ ಮೂತ್ರಪಿಂಡದ ಕಸಿ ಅಂತಾರಲ್ಲ, ಅಂದರೆ ಏನು, ಯಾಕೆ, ಯಾವಾಗ, ಇದರ ವಿವರ ಕೊಡಿ. ಕೊನೆಯದಾಗಿ ಇನ್ನೊಂದು, ಕಿಡ್ನಿ ದಾನ ಅಂತ ಹೇಳ್ತಾರೆ, ಕಿಡ್ನಿ ಡೊನೇಷನ್ ಅಂತ ಹೇಳ್ತಾರೆ, ಯಾರೆಲ್ಲ ಈ ಕಿಡ್ನಿ ದಾನ ಮಾಡ್ಬೋದು?
1: ಎಸ್, ಸಿ ನೋಡಿ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳಿದ್ರೆ ನಾವೀಗ ಯಾರು ಕಿಡ್ನಿ ವೈಫಲ್ಯದಿಂದ ಬಳಲ್ತಾರೋ ಅವರಿಗೆ ಕಿಡ್ನಿ ಕೊಡ್ಬೋದು, ಅಂದರೆ ಕಿಡ್ನಿ ಕಸಿ ಮಾಡ್ಬೋದು. ಇದು ಡೋನರ್ಸ್ ಅಂದರೆ ಯಾರು ಡೋನರ್ ಆಗ್ಬೋದು ಅಂತೇಳಿ. ನಾವು ನಾರ್ಮಲಾಗಿ ಹೇಳೋದಂತಂದರೆ ಲೈವ್ ರಿಲೇಟೆಡ್ ಅಂತ ಹೇಳಿದ್ರೆ ನಮಗೆ ಸಂಬಂಧ ಇದ್ದವರು, ಅಜ್ಜ ಅಜ್ಜಿ ತಂದೆ ತಾಯಿ ಅಣ್ಣ ತಮ್ಮಂದಿರು ಅಕ್ಕ ತಂಗಿಂದಿರು ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಇಷ್ಟು ಮಾತ್ರ ಫ್ಯಾಮಿಲಿ ಅಂತ ಹೇಳ್ತೀವಿ. ಇವರಲ್ಲಿ ಯಾರು ಮ್ಯಾಚ್ ಆಗ್ತಾರೋ ಅವ್ರು ಕೊಡ್ಬೋದು. ಇದನ್ನು ಬಿಟ್ಟು ಬೇರೆ ಯಾರೇ ಇದ್ದರೂ ಕೂಡ ಅನ್ರಿಲೇಟೆಡ್ ಅಂತ ಹೇಳ್ತೀವಿ ನಾವು. ಅದಕ್ಕೆ ಕೆಲವೊಂದು ಕಮಿಟಿ ಇದಾವೆ, ಸ್ಟೇಟ್ ಲೆವೆಲ್ ಕಮಿಟಿ, ಅವರು ಒಪ್ಪಿಗೆ ಕೊಟ್ಟರೆ ದುಡ್ಡಿನ ಆ ಕಡೆ ಈ ಕಡೆ ಏನು ಆಗದೆ ಅವರು ಕೂಡ ಕೊಡ್ಬೋದು. ಇದು ಲೈವ್ ರಿಲೇಟೆಡ್ ಅಂತೇಳಿ. ಇಂಥವ್ರು ಯಾರೂ ಇಲ್ಲ ಅಂತೇಳಿದ್ರೆ ನಾವು ಕೆಡವರ್ ಡೊನೇಷನ್ ಅಂತ ಹೇಳ್ತೇವೆ. ಕೆಡವರ್ ಅಂತೇಳಿದ್ರೆ ನಾವು ಸತ್ತಾಗ, ಅಂದರೆ ಬ್ರೈನ್ ಡೆಡ್ ಅಂತ ಹೇಳ್ತೇವೆ ನಾವು. ಮೆದುಳು ವೈಫಲ್ಯ ಆಗಿ ಎಷ್ಟೋ ಜನ ರೋಡ್ ಟ್ರಾಫಿಕ್ ಆಕ್ಸಿಡೆಂಟಲ್ಲಿ ಸಾಯ್ತಾರೆ ಅಥವಾ ಬ್ರೈನ್ ಹೆಮರೇಜ್ ಆಗಿ ಸಾಯ್ತಾರೆ. ಅಂಥವ್ರು ಬೇರೆ ಆರ್ಗನ್ಸ್ ನಾರ್ಮಲ್ ಇರ್ತದೆ, ಹಾರ್ಟ್ ಲಂಗ್ಸ್ ಕಿಡ್ನಿ, ಅದು ಅವರು ದಾನಿ ಇದ್ದರೆ ನಾ ದಾನಿ ಮಾಡ್ಬೋದು.
0: ಕೊನೆಯದಾಗಿ ಡಾಕ್ಟರ್, ಮೂತ್ರಪಿಂಡ ತೊಂದರೆಗಳನ್ನು ಹೇಗೆ ತಡೆಗಟ್ಟಬಹುದು, ಸಂಕ್ಷಿಪ್ತವಾಗಿ ಹೇಳ್ತೀರಾ?
1: ಎಸ್, ನಾವು ಈಗ ಆಲ್ರೆಡಿ ಹೇಳಿದೆ, ನಾವು ನಮ್ಮ ಡಯಟ್ ಫಸ್ಟ್ ಡಯಟ್ ಮತ್ತು ನೀರಿನ ಪ್ರಮಾಣ ಕರೆಕ್ಟಾಗಿದ್ದರೆ ಅರ್ಧಕ್ಕರ್ಧ ಅಲ್ಲೇ ಇದಾಗ್ತದೆ. ಶುಗರ್ ಇದ್ದವರು ಕರೆಕ್ಟಾಗಿ ಶುಗರ್ ಕಂಟ್ರೋಲ್ ಇರಬೇಕು, ಕರೆಕ್ಟಾಗಿ ಡಾಕ್ಟರ್ ಹತ್ರ ಹೋಗಿ ನೀವು ಇದು ಮಾಡಬೇಕು. ಬಿ ಪಿ ಇದ್ದವರು ಬಿ ಪಿ ಬಗ್ಗೆ ಜೆನೆಟಿಕ್ ಆಗಿ ಬಂದಿರುವಂಥವರಿಗೆ ಅದು ಕೂಡ ಕರೆಕ್ಟಾಗಿ ಫಾಲೋ ಅಪ್ ಮಾಡಿದ್ರೆ ಆಗ್ತದೆ. ಕಲ್ಲಿನ ಸಮಸ್ಯೆ ಇದ್ದವರು ಕಿಡ್ನಿ ವೈಫಲ್ಯ ಇನ್ನೂ ಆಗಲಿಲ್ಲ ಅಂದರೆ ಚೆನ್ನಾಗಿ ನೀರು ಕುಡಿದು

0: ಚೆನ್ನಾಗಿ ಫ್ಲಶ್ ಆಗೋ ಹಾಗೆ ನೋಡಬೇಕು. ಅದಾದ ನಂತರ ವ್ಯಸನಿಗಳು, ಫಸ್ಟ್ ಸ್ಮೋಕಿಂಗ್ ಆಲ್ಕೋಹಾಲ್ ಇವತ್ತಿಂದಲೇ ಬಿಡಬೇಕು. ನಾನು ಯಾವಾಗಲೂ ನಮ್ಮ ಪೇಷಂಟ್ ಬರಬೇಕು ಹೇಳ್ತೀನಿ, ಫಸ್ಟ್ ಅದನ್ನು ಮಾಡಿ ಆಮೇಲೆ ಮತ್ತೆ ಮುಂದೆ ಮಾತಾಡುವ ಅಂತೇಳಿ. ಓವರ್ ದ ಕೌಂಟರ್ ಡ್ರಗ್ಸ್ ನಾವು ಎಷ್ಟೋ ಸಲ ನೋಡ್ತೀವಿ, ಇದು ಭಾಳ ಇಂಪಾರ್ಟೆಂಟು. ನೀವು ಯಾವುದೇ ಫಾರ್ಮಸಿಗೆ ಹೋಗಿ ಅರ್ಧಕ್ಕರ್ಧ ಜನ ಬೇನೆಗೆ ಮರ್ದು ಕೊರಲೆ ಇಲ್ಲ ಅದರ ಜ್ವರಕ್ಕೆ ಮದ್ದು ಕೊಡಿ, ಸಣ್ಣ ಮಕ್ಕಳಿಗೆ ಸಮೇತ ಸಿರಪ್ ಕೊಡಿ ಅದು ಕೊಡಿ ಅಂತೇಳಿ ವಿದೌಟ್ ಪ್ರಿಸ್ಕ್ರಿಪ್ಷನ್ ತೊಗೊಳ್ತಾರೆ. ಅದು ಭಾಳ ಕೇರ್ಫುಲ್ ಆಗಿರ್ಬೇಕು. ನೋವಿನ ಮಾತ್ರೆಗಳು ಅವೆಲ್ಲ ತೊಗೊಳ್ಳೋದೇ ಇದ್ದರೆ ಕರೆಕ್ಟಾಗಿ ಕಿಡ್ನಿ ಇದನ್ನು ಪ್ರಿವೆಂಟ್.
1: ಓಕೆ ಡಾಕ್ಟ್ರೆ, ಇದುವರೆಗೆ ಮೂತ್ರಪಿಂಡದ ತೊಂದರೆಗಳು ಮತ್ತು ಚಿಕಿತ್ಸೆ ತಡೆಗಟ್ಟುವ ವಿಧಾನಗಳ ಬಗ್ಗೆ ಶ್ರೋತೃಗಳ ದೂರವಾಣಿ ಪ್ರಶ್ನೆಗಳಿಗೆ ಉತ್ತರಿಸಿ ಮಾಹಿತಿಗಳನ್ನು ನೀಡಿದವರು ಏನಪ್ಪಾಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು ಇಲ್ಲಿನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಡಾಕ್ಟರ್ ಸಂತೋಷ್ ಪೈ ಅವರು. ಡಾಕ್ಟರ್, ನಿಮಗೆ ನಮ್ಮೆಲ್ಲ ಶ್ರೋತೃಗಳ ಪರವಾಗಿ ಹಾಗೂ ಆಕಾಶವಾಣಿ ಪರವಾಗಿ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.
2: ಇದುವರೆಗೆ ಯನಪೋಯ ಆಸ್ಪತ್ರೆ ಆರೋಗ್ಯ ದೀಪ ಪ್ರಾಯೋಜಿತ ನೇರ ಫೋನ್ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ ವೈದ್ಯರು ಡಾಕ್ಟರ್ ಸಂತೋಷ್ ಪೈ, ಕಾರ್ಯಕ್ರಮ ನಡೆಸಿಕೊಟ್ಟವರು ಕದ್ರಿ ಮನೋಹರ್.
3: ನಿಮ್ಮ ಆರೋಗ್ಯ ನಮ್ಮ ಹೊಣೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕಳೆದ ಹಲವು ದಶಕಗಳಿಂದ ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ಕರಾವಳಿ ಕರ್ನಾಟಕದ ಪ್ರಸಿದ್ಧ ಆಸ್ಪತ್ರೆ ಮಂಗಳೂರು ದೇರಳಕಟ್ಟೆಯ ಏನಪೋಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಎಲ್ಲಾ ವಿಭಾಗಗಳಲ್ಲಿ ಪರಿಣಿತ ತಜ್ಞ ವೈದ್ಯರುಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಮಲ್ಟಿ ಸ್ಪೆಷಾಲಿಟಿ ಚಿಕಿತ್ಸಾ ಸೌಲಭ್ಯ ಹೊಂದಿರುವ ಆಸ್ಪತ್ರೆ. ಈ ಆಸ್ಪತ್ರೆಯಲ್ಲಿ 3T, MRI, 128 ಸ್ಲೈಸ್ ಸಿಟಿ ಸ್ಕ್ಯಾನ್, ಪೆಟ್ ಸ್ಕ್ಯಾನ್, ಸ್ಪೆಕ್ಟ್ ಫೆಸಿಲಿಟಿ, ರೇಡಿಯೋಥೆರಪಿ, ಕೀಮೋಥೆರಪಿ ಮತ್ತು IVF ಸೆಂಟರ್, ಸ್ಲೀಪ್ ಲ್ಯಾಬ್ ಹಾಗೂ ಆಧುನಿಕ ತಂತ್ರಜ್ಞಾನ ಹೊಂದಿರುವ ರೋಬೋಟಿಕ್ ಶಸ್ತ್ರಚಿಕಿತ್ಸಾ ಸೌಲಭ್ಯ, ಸಿಮ್ಯುಲೇಷನ್ ಲ್ಯಾಬ್, ಸರ್ಕಾರಿ ಮತ್ತು ಖಾಸಗಿ ವಿಮಾ ಯೋಜನೆಗಳೊಂದಿಗೆ ಏನಪೋಯ ಆಸ್ಪತ್ರೆಯ ಎನ್ ಆರೋಗ್ಯ ಕಾರ್ಡ್, ವೈದ್ಯರೊಂದಿಗೆ ಟೆಲಿಮೆಡಿಸಿನ್ ಅಥವಾ ಆನ್ಲೈನ್ ಕನ್ಸಲ್ಟೇಷನ್ ಮತ್ತು ಹೋಮ್ ಕೇರ್ ಸೇವೆಗಳು ಲಭ್ಯ. ಗುಣಮಟ್ಟದ ಮತ್ತು ಮಿತ ದರದ ಆರೋಗ್ಯ ಚಿಕಿತ್ಸೆ ಸೇವೆಗಳಿಗಾಗಿ ಕರ್ನಾಟಕ ಮತ್ತು ಕೇರಳದಾದ್ಯಂತ ಮನೆ ಮಾತಾಗಿರುವ ಏಕೈಕ ಆಸ್ಪತ್ರೆ ನಮ್ಮ ನಿಮ್ಮೆಲ್ಲರ ಏನಪೋಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ. ಸಂಪರ್ಕಿಸಿರಿ 9686985555.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಯನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು. ಕಾರ್ಯಕ್ರಮಕ್ಕೆ ತಾಂತ್ರಿಕ ನೆರವು ನೀಡಿದವರು ಚಂದ್ರಶೇಖರ ಪಾಣಾಜೆ ಮತ್ತು ಅನಿಲ್ ರೈ. ಆಕಾಶವಾಣಿ ಮಂಗಳೂರು.
4: ಕ್ಷಯರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ನಿಕ್ಷಯ್ ಮಿತ್ರ ಯೋಜನೆ ಅಡಿ ಸಹಾಯ ಮಾಡಿ ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ. ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ. ನಿಕ್ಷಯ್ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ. ಬನ್ನಿ, ಕ್ಷಯಮುಕ್ತ ಕರ್ನಾಟಕ ನಿರ್ಮಿಸೋಣ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕೇಳುಗರೆ, ಇನ್ನು ಮುಂದೆ ಕೇಳಿ ಇಂಗ್ಲೆಂಡ್ನ

ಸ್ನೇಹಿತರೆ, ಈ ದೇಶದ ಭವಿಷ್ಯ ಇರೋದೇ ಯುವ ಜನರ ಕೈಯಲ್ಲಿ. ಪರಿಸರವನ್ನು ಕಾಪಾಡೋದು ಅಂದರೆ ಬರೀ ಸರ್ಕಾರದ ಕೆಲಸ, ಅಧಿಕಾರಿಗಳ ಜವಾಬ್ದಾರಿ ಅಂದುಕೊಂಡ್ರೆ ಅದು ನಮ್ಮ ತಪ್ಪು ತಿಳುವಳಿಕೆ ಅಲ್ವಾ? ದೇಶದ ಯುವಜನರು, ಕಾಲೇಜು ವಿದ್ಯಾರ್ಥಿಗಳು ಮತ್ತು ಪ್ರತಿಯೊಬ್ಬ ನಾಗರಿಕನೂ ಇದರಲ್ಲಿ ಕೈಜೋಡಿಸಬೇಕು. ನಮ್ಮ ದಿನನಿತ್ಯದ ಬದುಕಿನಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ಎಲ್ಲೆಲ್ಲಿ ಕಡಿಮೆ ಮಾಡಬಹುದು ಅಲ್ಲೆಲ್ಲ ಕಡಿಮೆ ಮಾಡಬೇಕು. ಹಾಗೆ ನೀರನ್ನು ಎಲ್ಲೆಲ್ಲಿ ಉಳಿಸಬಹುದು ಅಲ್ಲೆಲ್ಲ ಉಳಿಸಬೇಕು. ನಮ್ಮೆಲ್ರಿಗೂ ನಮ್ಮದೇ ಆದಂತಹ ಗೆಳೆಯರ ಬಳಗ ಇರುತ್ತೆ ಅಲ್ವಾ? ಇಂತಹ ಗೆಳೆಯರ ಬಳಗದ ಜೊತೆ ಬಿಡುವಾದ ಸಮಯದಲ್ಲಿ ಖಾಲಿ ಇರುವಂತಹ ಜಾಗಗಳಲ್ಲಿ ಮರಗಳನ್ನು ಬೆಳೆಸೋಣ. ಇನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಬರೀ ರೀಲ್ಸ್ ಮಾಡದೆ ಪರಿಸರ ಜಾಗೃತಿ ಸಂದೇಶಗಳನ್ನು ಹರಡೋಣ. ಇವೆಲ್ಲ ನಾವು ನೀವು ಮನಸ್ಸು ಮಾಡಿದರೆ ಸುಲಭವಾಗಿ ಮಾಡಬಹುದಾದಂತಹ ಸತ್ಕಾರ್ಯಗಳು, ಹೌದಲ್ವಾ?

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಮರುಭೂಮೀಕರಣ ಮತ್ತು ಭೀಕರ ಬರಗಾಲವನ್ನು ತಡೆಯುವಂತಹ ಶಕ್ತಿ ಪ್ರತಿಯೊಬ್ಬರ ಕೈಯಲ್ಲಿ ಇದೆ. ನಾವು ಪ್ರಕೃತಿಯನ್ನು ಪ್ರೀತಿಸಿ ಕಾಪಾಡಿದರೆ ಆ ಪ್ರಕೃತಿ ಮಾತೆ ನಮ್ಮನ್ನು ಹೆತ್ತ ತಾಯಿಗಿಂತ ಹೆಚ್ಚಾಗಿ ಸಾಕ್ತಾಳೆ. ಬನ್ನಿ, ಈ ವಿಶ್ವ ಮರುಭೂಮೀಕರಣ ಮತ್ತು ಬರತಡೆ ದಿನ ಸವಿ ನೆನಪಿನಲ್ಲಿ ನಾವೆಲ್ಲರೂ ಒಂದು ಗಟ್ಟಿ ಶಬ್ದ ಮಾಡೋಣ. ನೀರನ್ನ ಹನಿ ಹನಿಯಾಗಿ ಉಳಿಸಿ ಹೊಸ ಇತಿಹಾಸ ಬರೆಯೋಣ. ಮಣ್ಣಿನ ಗುಣ ಕಾಯ್ದು ಈ ಭೂಮಿಗೆ ಜೀವ ತುಂಬೋಣ. ಹಸಿರನ್ನ ಅಲಿಯಾಗಿ ಹರಡಿ ಇಡೀ ಜಗತ್ತನ್ನೇ ಗೆಲ್ಲೋಣ. ಏಳಲಿ ಕೈಗಳು, ಶುರುವಾಗಲಿ ಬದಲಾವಣೆ. ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ. ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನನ್ನ ಈ ಮಾತುಗಳು ನಿಮ್ಮ ಮನಸ್ಸಿಗೆ ಕನೆಕ್ಟ್ ಆಗಿದ್ರೆ ಇವತ್ತೇ ಪರಿಸರ ಉಳಿಸುವ ಕಡೆ ಒಂದು ಹೆಜ್ಜೆ ಇಡಿ. ನಾಳೆ ಇದೇ ಸಮಯಕ್ಕೆ ಮತ್ತೊಂದು ವಿಷಯದೊಂದಿಗೆ ಸಿರಿಗಂಧ ಕಾರ್ಯಕ್ರಮ ಮೂಡಿಬರುತ್ತೆ. ಕೇಳ್ತಾ ಇರಿ, ಇದು ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್. ಇದುವರೆಗೂ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಇದ್ದದ್ದು ನಾನು, ನಿಮ್ಮ ರೇಡಿಯೋ ಗೆಳೆಯ ಕಿರಣ್ ಜಿ ಎಂ ಎಸ್. ಸದಾ ಆರೋಗ್ಯವಾಗಿರಿ, ಆನಂದವಾಗಿರಿ. ನಮಸ್ಕಾರ.

ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಇಂದಿನ ವಿಷಯ ಸಾರ್ವಜನಿಕ ಆರೋಗ್ಯ ಮತ್ತು ಆಹಾರ ಭದ್ರತಾ ವ್ಯವಸ್ಥೆಗಳ ಬಲವರ್ಧನೆ. ಕಳೆದ ದಶಕದಲ್ಲಿ ಭಾರತವು ಆರೋಗ್ಯ ಸೇವೆಗಳ ಲಭ್ಯತೆ, ಕೈಗೆಟುಕುವ ದರ ಮತ್ತು ಸೇವಾ ವಿತರಣೆಯನ್ನು ಬಲಪಡಿಸಲು ಗಮನಾರ್ಹ ಸುಧಾರಣೆಗಳನ್ನು ಕೈಗೊಂಡಿದೆ. ವಿಸ್ತರಿಸಲಾದ ಪ್ರಮುಖ ಯೋಜನೆಗಳು ಲಕ್ಷಾಂತರ ಜನರಿಗೆ ದೃಢವಾದ ಪೋಷಣೆ ಮತ್ತು ಸಮಗ್ರ ಸಾಮಾಜಿಕ ಭದ್ರತೆಯನ್ನು ಖಚಿತಪಡಿಸುತ್ತವೆ. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯನ್ನು ಭಾರತದಲ್ಲಿ ಸಾರ್ವತ್ರಿಕ ಆರೋಗ್ಯ ರಕ್ಷಣೆಯನ್ನು ಸಾಧಿಸಲು ಸೆಪ್ಟೆಂಬರ್ 2018 ಪ್ರಾರಂಭಿಸಲಾಯಿತು. ವಿಶ್ವದ ಅತಿದೊಡ್ಡ ಸಾರ್ವಜನಿಕ ಧನ ಸಹಾಯದ ಆರೋಗ್ಯ ಯೋಜನೆಗಾಗಿ ಗುರುತಿಸಲ್ಪಟ್ಟರುವಂತಹ ಇದು ಪ್ರತಿ ಕುಟುಂಬಕ್ಕೆ ವಾರ್ಷಿಕ 5 ಲಕ್ಷ ರೂಪಾಯಿ ಆರೋಗ್ಯ ವಿಮಾ ರಕ್ಷಣೆಯನ್ನು ಒದಗಿಸುತ್ತದೆ. ಇದು ಜನಸಂಖ್ಯೆಯ ಕೆಳಸ್ತರದ 40%, ಅಂದರೆ ಸುಮಾರು 12.37 ಕೋಟಿ ಆರ್ಥಿಕವಾಗಿ ದುರ್ಬಲ ಕುಟುಂಬಗಳನ್ನು ಒಳಗೊಂಡಿದೆ. ಮಾರ್ಚ್ 2004 ಈ ಯೋಜನೆಯ ವ್ಯಾಪ್ತಿಯನ್ನು ಸುಮಾರು 37 ಲಕ್ಷ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಸಹಾಯಕರು ಮತ್ತು ಅವರ ಕುಟುಂಬಗಳಿಗೆ ವಿಸ್ತರಿಸಲಾಯಿತು. ಮೇ 2026 ಹೊತ್ತಿಗೆ ಈ ಯೋಜನೆಯಡಿ 43.93 ಕೋಟಿ ಹೆಚ್ಚು ಆಯುಷ್ಮಾನ್ ಕಾರ್ಡ್ಗಳನ್ನು ವಿತರಿಸಲಾಗಿದೆ. ಆಸ್ಪತ್ರೆಗೆ ದಾಖಲಾತಿಯು ಜೂನ್ 2019 29,96,000 ಮೇ 2026 ವೇಳೆಗೆ 12.03 ಕೋಟಿಗೆ ಗಣನೀಯವಾಗಿ ಹೆಚ್ಚಳವಾಗಿದೆ. ಇದು ಒಟ್ಟು ಚಿಕಿತ್ಸಾ ವೆಚ್ಚ 1.80 ಕೋಟಿ ಆಗಿದೆ. ಅದೇ ಸಮಯದಲ್ಲಿ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಡಿಜಿಟಲ್ ಆರೋಗ್ಯ ಆಡಳಿತವನ್ನು ಸಾಂಸ್ಥಿಕಗೊಳಿಸಿದೆ. ಇದು ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆಗಳನ್ನು ಪರಿಚಯಿಸಿದೆ. ಇದು 14 ಅಂಕಿಯ ವಿಶಿಷ್ಟ ಡಿಜಿಟಲ್ ಆರೋಗ್ಯ ಗುರುತಿನ ಸಂಖ್ಯೆಯಾಗಿದ್ದು ಇದು ಆರೋಗ್ಯ ದಾಖಲೆಗಳ ಸುಗಮ ನಿರ್ವಹಣೆಗೆ ಅವಕಾಶವನ್ನು ನೀಡುತ್ತದೆ. ಮೇ 2026 ಹೊತ್ತಿಗೆ 88.33 ಕೋಟಿ ಆಭಾ ಖಾತೆಗಳನ್ನು ರಚಿಸಲಾಗಿದೆ. ಕಾಗದರಹಿತ ಆರೋಗ್ಯ ಪರಿಸರ ವ್ಯವಸ್ಥೆಯನ್ನು ಸಕ್ರಿಯಗೊಳಿಸುವ ಮೂಲಕ ಸುಮಾರು 97.81 ಕೋಟಿ ಆರೋಗ್ಯ ದಾಖಲೆಗಳನ್ನು ಇವುಗಳೊಂದಿಗೆ ಜೋಡಿಸಲಾಗಿದೆ. ತಳಮಟ್ಟದ ಮೂಲ ಸೌಕರ್ಯವು ಇದೇ ರೀತಿ ವಿಸ್ತರಣೆಯಾಗಿದ್ದು 1.85 ಕೋಟಿ ಹೆಚ್ಚು ಆಯುಷ್ಮಾನ್ ಆರೋಗ್ಯ ಮಂದಿರಗಳು 540 ಕೋಟಿ ವೈದ್ಯಕೀಯ ಭೇಟಿಗಳನ್ನು ಸುಗಮಗೊಳಿಸಿವೆ. ಕೈಗೆಟುಕುವ ಬೆಲೆಯ ಔಷಧಿಗಳ ಲಭ್ಯತೆಯು ಗಣನೀಯವಾಗಿ ವಿಸ್ತರಿಸಿದೆ. 7.41 ಕೋಟಿ ನಾಗರಿಕರು ಕೈಗೆಟುಕುವ ಬೆಲೆಯ ಅಮೃತ್ ಮಳಿಗೆಗಳಿಂದ ಪ್ರಯೋಜನ ಪಡೆದಿದ್ದಾರೆ. ಇದಲ್ಲದೆ ಆಯುಷ್ಮಾನ್ ಭಾರತ್ ವಯೋವಂದನಾ ಯೋಜನೆಯಡಿ 1.20 ಲಕ್ಷಕ್ಕೂ ಹೆಚ್ಚು ಹಿರಿಯ ನಾಗರಿಕರನ್ನು ನೋಂದಾಯಿಸಲಾಗಿದೆ. 3,000 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದಲ್ಲಿ ಸುಮಾರು 13,84,000 ಜನರಿಗೆ ಚಿಕಿತ್ಸೆಗಳನ್ನು ಒದಗಿಸಲಾಗಿದೆ. ಸುರಕ್ಷಿತ ಮತ್ತು ಕೈಗೆಟುಕುವ ದರದ ಮುಟ್ಟಿನ ನೈರ್ಮಲ್ಯ ಉತ್ಪನ್ನಗಳ ಲಭ್ಯತೆಯು ಕೇವಲ ಆರೋಗ್ಯದ ವಿಷಯವಲ್ಲ, ಅದು ಘನತೆಯ ವಿಷಯವೂ ಹೌದು. ಭಾರತ ಸರ್ಕಾರದ ಪ್ರಮುಖ ಯೋಜನೆಯಾದ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನಾ ಅಡಿಯಲ್ಲಿ ದೇಶದಾದ್ಯಂತ ಇರುವ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳ ಮೂಲಕ ಸ್ಯಾನಿಟರಿ ಪ್ಯಾಡ್ಗಳು ಕೇವಲ 1 ರೂಪಾಯಿಗೆ 1 ಲಭ್ಯವಿದೆ. ಅನೇಕ ಮಹಿಳೆಯರು ಮತ್ತು ಹದಿಹರೆಯದ ಹುಡುಗಿಯರಿಗೆ ಈ ಚಿಕ್ಕ ಗುಲಾಬಿ ಪ್ಯಾಕೆಟ್ ಹಿಂಜರಿಕೆ, ಆರ್ಥಿಕ ಹೊರೆ ಮತ್ತು ಅಸುರಕ್ಷಿತ ಮತ್ತು ಕಿರಿಕಿರಿ ಉಂಟು ಮಾಡುವ ಪರ್ಯಾಯ ಮಾರ್ಗಗಳಿಂದ ಮುಕ್ತಿಯನ್ನು ನೀಡಿದೆ. ಒಂದು ಕಾಲದಲ್ಲಿ ಪ್ರತಿ ತಿಂಗಳ ಅನಿವಾರ್ಯ ಹೊಂದಾಣಿಕೆಯಾಗಿದ್ದ ಈ ವಿಷಯವು ಇಂದು ಕೈಗೆಟುಕುವ ಮತ್ತು ಸುಲಭವಾಗಿ ಲಭ್ಯವಿರುವ ಆಯ್ಕೆಯಾಗಿ ಬದಲಾಗಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು 2017 ಆರಂಭಿಸಿದ ಮಹತ್ವಾಕಾಂಕ್ಷೆಯ ಮಾತೃತ್ವ ಪ್ರಯೋಜನ ಯೋಜನೆಯಾದ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಮೂಲಕ ತಾಯಿಯ ಆರೋಗ್ಯ ಮತ್ತು ಬಾಲ್ಯದ ಆರೈಕೆಗೆ ತನ್ನ ಬದ್ಧತೆಯನ್ನು ಮುಂದುವರಿಸುತ್ತಿದೆ. ಈ ಯೋಜನೆಯು ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದಿರಿಗೆ ಆರ್ಥಿಕ ನೆರವು ನೀಡುವ ಗುರಿಯನ್ನು ಹೊಂದಿದೆ. ಇದು ಸಕಾರಾತ್ಮಕ ಆರೋಗ್ಯ ಬಯಸುವ ನಡವಳಿಕೆ ಮತ್ತು ಸುಧಾರಿತ ಪೋಷಣೆಯನ್ನು ಉತ್ತೇಜಿಸುತ್ತದೆ. 2022 ಏಪ್ರಿಲ್ 1 ಮಿಷನ್ ಶಕ್ತಿ ಅಡಿಯಲ್ಲಿ ಇದರ ಸಂಯೋಜನೆಯ ನಂತರ PMMVY ಅನ್ನು 3 ಕಂತುಗಳಿಂದ 2ಕ್ಕೆ ಸುವ್ಯವಸ್ಥಿತಗೊಳಿಸಲಾಗಿದೆ. ಹೆಚ್ಚುವರಿಯಾಗಿ ಹೆಣ್ಣು ಮಗುವಿಗೆ 2 ಕಂತುಗಳಲ್ಲಿ 5,000 ರೂಪಾಯಿ ಮತ್ತು 2ನೇ ಮಗುವಿಗೆ ಮಗು ಹೆಣ್ಣಾಗಿದ್ದರೆ 6,000 ರೂಪಾಯಿ ಪ್ರಯೋಜನ ದೊರೆಯುತ್ತದೆ. ಈ ಪ್ರಯೋಜನಗಳು ಆರಂಭಿಕ ಗರ್ಭಧಾರಣೆಯ ನೋಂದಣಿ, ಪ್ರಸವ ಪೂರ್ವ ಆರೈಕೆ ಮತ್ತು ರೋಗ ನಿರೋಧಕ ಚುಚ್ಚುಮದ್ದು ನೀಡುವುದು ಮುಂತಾದ ನಿರ್ಣಾಯಕ ತಾಯಿ ಮತ್ತು ಮಗುವಿನ ಆರೋಗ್ಯ ಮೈಲುಗಲ್ಲುಗಳಿಗೆ ಸಂಬಂಧಿಸಿವೆ. ಈ ಅವಧಿಯಲ್ಲಿ ಆರೋಗ್ಯ ಮೂಲ ಸೌಕರ್ಯವು ಗಮನಾರ್ಹವಾಗಿ ವಿಸ್ತರಣೆಗೊಂಡಿತು. ಅನುಮೋದನೆಗೊಂಡ ಮತ್ತು ಕಾರ್ಯನಿರ್ವಹಿಸುತ್ತಿರುವಂತಹ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳ ಸಂಖ್ಯೆಯು 1947 2004 ಇದ್ದ 8 ಕಳೆದ 12 15ಕ್ಕೆ ಏರಿಕೆಯಾಗಿದೆ. ಹೀಗೆ 2014 ಏಮ್ಸ್ ಸಂಸ್ಥೆಗಳ ಕಾರ್ಯಾಚರಣೆಯ ವ್ಯಾಪ್ತಿಯು ದ್ವಿಗುಣಗೊಂಡಿದೆ. ಇದು ಆರೋಗ್ಯ ಮೂಲ ಸೌಕರ್ಯಕ್ಕೆ ಮತ್ತು ಆರ್ಥಿಕವಾಗಿ ದುರ್ಬಲ ಕುಟುಂಬಗಳಿಗೆ ಕೈಗೆಟುಕುವ ಆರೋಗ್ಯ ಸೇವೆಗಳನ್ನು ಒದಗಿಸುವ ಬಲವಾದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಸರ್ಕಾರವು ಕಾರ್ಯತಂತ್ರದ ಮಧ್ಯಸ್ಥಿಕೆಗಳ ಮೂಲಕ ತಾಯಿಯ ಆರೋಗ್ಯ ರಕ್ಷಣೆಯನ್ನು ಬಲಪಡಿಸಿದೆ. ಜನನಿ ಸುರಕ್ಷಾ ಯೋಜನೆ, ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮ ಮತ್ತು ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಈ ಉಪಕ್ರಮಗಳಲ್ಲಿ ಸೇರಿವೆ.

ಪಿಎಂಎಸ್ಎಂಎ ಅಡಿಯಲ್ಲಿ 7 ಕೋಟಿಗೂ ಹೆಚ್ಚು ಗರ್ಭಪೂರ್ವ ತಪಾಸಣೆಗಳನ್ನು ನಡೆಸಲಾಗಿದ್ದು ಇದು ಹೆಚ್ಚಿನ ಅಪಾಯದ ಗರ್ಭಧಾರಣೆಯ ಆರಂಭಿಕ ಗುರುತಿಸುವಿಕೆ ಮತ್ತು ನಿರ್ವಹಣೆಗೆ ಸಹಕಾರಿಯಾಗಿದೆ. ಇದಲ್ಲದೆ ಮಿಷನ್ ಇಂದ್ರಧನುಷ್ ಅಡಿಯಲ್ಲಿ 5 ಕೋಟಿ 46 ಲಕ್ಷ ಮಕ್ಕಳು ಮತ್ತು 1 ಕೋಟಿ 32 ಲಕ್ಷ ಗರ್ಭಿಣಿಯರಿಗೆ ಲಸಿಕೆ ಹಾಕುವ ಮೂಲಕ ಆರೋಗ್ಯ ಪರಿಸ್ಥಿತಿಗಳನ್ನು ಗಮನಾರ್ಹವಾಗಿ ಸುಧಾರಿಸಿದೆ. ಈ ಉಪಕ್ರಮಗಳು ಅಳೆಯಬಹುದಾದಂತಹ ಸುದೀರ್ಘ ಪ್ರಗತಿಯನ್ನು ನೀಡಿವೆ. ತಾಯಿಯ ಮರಣ ಪ್ರಮಾಣವು ಪ್ರತಿ 1 ಲಕ್ಷ ಜೀವಂತ ಜನನಗಳಿಗೆ 130 ಇದ್ದುದು 2021-23 88ಕ್ಕೆ ಇಳಿಕೆಯಾಗಿದೆ. ಎನ್ಎಫ್ಎಚ್ಎಸ್ 6 ದತ್ತಾಂಶವು 2015-16 ಮತ್ತು 2023-24 ನಡುವೆ ಮೊದಲ ತ್ರೈಮಾಸಿಕದ ಗರ್ಭಪೂರ್ವ ಆರೈಕೆ ಭೇಟಿಗಳು ಶೇಕಡಾ 79 ರಿಂದ ಶೇಕಡಾ 76.2 ಏರಿಕೆಯಾಗಿದೆ ಎಂದು ತೋರಿಸುತ್ತದೆ. ಅದೇ ರೀತಿ ಕನಿಷ್ಠ 4 ಎಎಸ್ಸಿ ಭೇಟಿಗಳ ಲಭ್ಯತೆಯು ಶೇಕಡಾ 51 ರಿಂದ ಶೇಕಡಾ 65.2 ವಿಸ್ತರಿಸಿದ್ದು ಇದು ಸಾಂಸ್ಥಿಕ ತಾಯಿಯ ಆರೋಗ್ಯ ಸೇವೆಗಳ ಹೆಚ್ಚಿದ ಬಳಕೆಯನ್ನು ಸೂಚಿಸುತ್ತದೆ. ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿಯು ಬಿಡುಗಡೆ ಮಾಡಿದ ಕುಟುಂಬ ಸಾಮಾಜಿಕ ಬಳಕೆಯ 80ನೇ ಸುತ್ತಿನ ಸಮೀಕ್ಷೆಯ ಪ್ರಕಾರ ಗ್ರಾಮೀಣ ಪ್ರದೇಶದ ಸಾಂಸ್ಥಿಕ ಹೆರಿಗೆಗಳಲ್ಲಿ ಸುಮಾರು 1/2 ಸರ್ಕಾರಿ ಆರೋಗ್ಯ ಸೌಲಭ್ಯಗಳಲ್ಲಿ ನಡೆಯುತ್ತವೆ. ನಗರ ಪ್ರದೇಶಗಳಲ್ಲಿ ಈ ಪ್ರಮಾಣವು 47%. ಸುದೀರ್ಘ ವಿಶ್ಲೇಷಣೆಯು ಹೊರರೋಗಿ ಸೇವೆಗಳಿಗಾಗಿ ಸಾರ್ವಜನಿಕ ಸೌಲಭ್ಯಗಳ ಬಳಕೆಯಲ್ಲಿ ಹೆಚ್ಚಳವನ್ನು ತೋರಿಸುತ್ತದೆ. ಗ್ರಾಮೀಣ ಭಾಗವಹಿಸುವಿಕೆಯು 2014 ಶೇಕಡಾ 28 ಇದ್ದದ್ದು 2025 ವೇಳೆಗೆ ಶೇಕಡಾ 35 ಏರಿಕೆಯಾಗಿದೆ. ಈ ಮಾನದಂಡಗಳು ಆರೋಗ್ಯ ಸೇವಾ ವಿತರಣಾ ಮಾದರಿಯು ಕ್ರಿಯಾತ್ಮಕವಲ್ಲದ ಬಿಕ್ಕಟ್ಟಿನ ನಿರ್ವಹಣೆಯಿಂದ ಸಕ್ರಿಯ ಸಮಾನ ಮತ್ತು ತಡೆಗಟ್ಟುವ ಮಾದರಿಯತ್ತ ಯಶಸ್ವಿಯಾಗಿ ಬದಲಾಗಿರುವುದನ್ನು ಪ್ರತಿಬಿಂಬಿಸುತ್ತವೆ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ PMGKAY 2020 ಪ್ರಾರಂಭಿಸಲ್ಪಟ್ಟಿದ್ದು ಇದು ಒಂದು ಪ್ರಮುಖ ಸಾಮಾಜಿಕ ಸುರಕ್ಷತಾ ಜಾಲವಾಗಿ ಕಾರ್ಯನಿರ್ವಹಿಸುತ್ತಿದೆ. ಸಾಂಕ್ರಾಮಿಕ ರೋಗದಿಂದ ಉಂಟಾದ ಆರ್ಥಿಕ ಅಡಚಣೆಗಳನ್ನು ತಗ್ಗಿಸಲು ಈ ಯೋಜನೆಯನ್ನು ಪರಿಚಯಿಸಲಾಯಿತು. ಇದು 81 ಕೋಟಿಗೂ ಹೆಚ್ಚು ಫಲಾನುಭವಿಗಳಿಗೆ ಉಚಿತ ಆಹಾರ ಧಾನ್ಯಗಳನ್ನು ಒದಗಿಸುತ್ತದೆ. ಇದಲ್ಲದೆ ಈ ಯೋಜನೆಯನ್ನು ಜನವರಿ 2024 5 ವರ್ಷಗಳ ಅವಧಿಗೆ ವಿಸ್ತರಿಸಲಾಯಿತು. PMGKAY ಅಸ್ತಿತ್ವದಲ್ಲಿರುವಂತಹ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಮೂಲ ಸೌಕರ್ಯವನ್ನು ಬಳಸಿಕೊಳ್ಳುತ್ತದೆ. ಪಿಡಿಎಸ್ನ ಸಾಂಸ್ಥಿಕ ಚೌಕಟ್ಟು ಸ್ವತಃ ಗಮನಾರ್ಹ ಆಧುನೀಕರಣಕ್ಕೆ ಒಳಗಾಗಿದೆ. ಪಿಡಿಎಸ್ ಅಡಿಯಲ್ಲಿನ 551,000 ನ್ಯಾಯಬೆಲೆ ಅಂಗಡಿಗಳಲ್ಲಿ 550,000 ಹೆಚ್ಚು ಅಂಗಡಿಗಳನ್ನು ಸಂಬಂಧಿತ ಗುರುತಿನ ಚೀಟಿ ಆಧಾರಿತ ವಿತರಣೆಗಾಗಿ ಸ್ವಯಂ ಚಾಲಿತಗೊಳಿಸಲಾಗಿದೆ. ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪಡಿತರ ಚೀಟಿಗಳು ಶೇಕಡಾ 100ರಷ್ಟು ಡಿಜಿಟಲೀಕರಣಗೊಂಡಿವೆ. ಆಹಾರ ಧಾನ್ಯ ವಿತರಣಾ ಮೂಲಸೌಕರ್ಯವನ್ನು ಮತ್ತಷ್ಟು ಬಲಪಡಿಸಲು ಸರ್ಕಾರವು May 2026 25,530 ಕೋಟಿ ರೂಪಾಯಿ ಬಜೆಟ್ ಹಂಚಿಕೆಯೊಂದಿಗೆ ಸಾರ್ಥಕ್ ಪಿಡಿಎಸ್ ಯೋಜನೆಯನ್ನು ಅನುಮೋದಿಸಿತು. ರಾಷ್ಟೀಯ ಆಹಾರ ಭದ್ರತಾ ಕಾಯ್ದೆಯ ಅಡಿ ಸುಧಾರಿತ ತಾಂತ್ರಿಕ ಏಕೀಕರಣದ ಮೂಲಕ ಈ ಯೋಜನೆಯು ಲಾಜಿಸ್ಟಿಕ್ಸ್ ಮತ್ತು ಕೊನೆಯ ಹಂತದ ವಿತರಣೆಯನ್ನು ಮತ್ತಷ್ಟು ಉತ್ತಮಗೊಳಿಸುತ್ತದೆ. ಇದಲ್ಲದೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ರಾಷ್ಟ್ರವ್ಯಾಪಿ ಪೋರ್ಟೆಬಿಲಿಟಿಯನ್ನು ಸಾಂಸ್ಥಿಕಗೊಳಿಸಿದೆ. ಇದು 207 ಕೋಟಿಗೂ ಹೆಚ್ಚು ವಹಿವಾಟುಗಳಿಗೆ ಅನುಕೂಲ ಮಾಡಿಕೊಟ್ಟಿದೆ. ಇದು PMGKAY ಎಲ್ಲಾ ಫಲಾನುಭವಿಗಳನ್ನು ಒಳಗೊಳ್ಳುತ್ತದೆ ಮತ್ತು ವಲಸೆ ಹಾಗೂ ಚಲನಶೀಲ ಜನಸಂಖ್ಯೆಗೆ ಸಬ್ಸಿಡಿ ದರದ ಆಹಾರ ಧಾನ್ಯಗಳ ಲಭ್ಯತೆಯನ್ನು ಗಣನೀಯವಾಗಿ ಹೆಚ್ಚಿಸಿದೆ. ಈ ಮಧ್ಯಸ್ಥಿಕೆಗಳ ಜೊತೆಗೆ ಪೌಷ್ಟಿಕಾಂಶದ ಫಲಿತಾಂಶಗಳಲ್ಲಿ ಅಳೆಯಬಹುದಾದಂತಹ ಸುಧಾರಣೆಗಳು ಕಂಡುಬಂದಿವೆ. ಎನ್ಎಫ್ಎಚ್ಎಸ್ 2023-24 ಪ್ರಕಾರ ಮಕ್ಕಳಲ್ಲಿ ಕುಂಠಿತ ಬೆಳವಣಿಗೆಯ ಪ್ರಮಾಣವು 2015-16 ಎನ್ಎಫ್ಎಚ್ಎಸ್ 4 ಶೇಕಡಾ 38.4 ರಿಂದ ಶೇಕಡಾ 29.3 ಇಳಿದಿದೆ. ಕೃಶ ದೇಹಸ್ಥಿತಿ ಶೇಕಡಾ 21 ರಿಂದ ಶೇಕಡಾ 19 ಕಡಿಮೆಯಾಗಿದೆ ಮತ್ತು ಕಡಿಮೆ ತೂಕವಿರುವಂತಹ ಮಕ್ಕಳ ಪ್ರಮಾಣವು ಶೇಕಡಾ 35.8 ರಿಂದ ಶೇಕಡಾ 31.8 ಇಳಿದಿದೆ. ಇದು ಮಕ್ಕಳ ಪೌಷ್ಟಿಕಾಂಶದ ಫಲಿತಾಂಶಗಳಲ್ಲಿನ ಕ್ರಮೇಣ ಸುಧಾರಣೆ ಸೂಚಿಸುತ್ತದೆ. ಹೆಚ್ಚುವರಿಯಾಗಿ ರಾಷ್ಟೀಯ ಸಾಂಖ್ಯಿಕ ಕಚೇರಿಯು ಬಿಡುಗಡೆ ಮಾಡಿದ ಕುಟುಂಬ ಸಾಮಾಜಿಕ ಬಳಕೆಯ 80ನೇ ಸುತ್ತಿನ ಸಮೀಕ್ಷೆಯ ಪ್ರಕಾರ ಗ್ರಾಮೀಣ ಪ್ರದೇಶದ ಸಾಂಸ್ಥಿಕ ಹೆರಿಗೆಗಳಲ್ಲಿ ಸುಮಾರು 1/2 ಸರ್ಕಾರಿ ಆರೋಗ್ಯ ಸೌಲಭ್ಯಗಳಲ್ಲಿ ನಡೆಯುತ್ತವೆ. ನಗರ ಪ್ರದೇಶಗಳಲ್ಲಿ ಈ ಪ್ರಮಾಣವು 47%. ಹೊರರೋಗಿ ಸೇವೆಗಳಿಗಾಗಿ ಸಾರ್ವಜನಿಕ ಸೌಲಭ್ಯಗಳ ಬಳಕೆಯಲ್ಲಿ ಹೆಚ್ಚಳವನ್ನು ತೋರಿಸುತ್ತದೆ. ಗ್ರಾಮೀಣ ಭಾಗವಹಿಸುವಿಕೆಯು 2014 ಶೇಕಡಾ 28 ಇದ್ದದ್ದು 2025 ವೇಳೆಗೆ ಶೇಕಡಾ 35 ಏರಿಕೆಯಾಗಿದೆ. ಈ ಮಾನದಂಡಗಳು ಆರೋಗ್ಯ ಸೇವಾ ವಿತರಣಾ ಮಾದರಿಯು ಕ್ರಿಯಾತ್ಮಕವಲ್ಲದ ಬಿಕ್ಕಟ್ಟಿನ ನಿರ್ವಹಣೆಯಿಂದ ಸಕ್ರಿಯ ಸಮಾನ ಮತ್ತು
ತಡೆಗಟ್ಟುವ ಮಾದರಿಯತ್ತ ಯಶಸ್ವಿಯಾಗಿ ಬದಲಾಗಿರುವುದನ್ನು ಪ್ರತಿಬಿಂಬಿಸುತ್ತವೆ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ 2020ರಲ್ಲಿ ಪ್ರಾರಂಭಿಸಲ್ಪಟ್ಟಿದ್ದು, ಇದು ಒಂದು ಪ್ರಮುಖ ಸಾಮಾಜಿಕ ಸುರಕ್ಷತಾ ಜಾಲವಾಗಿ ಕಾರ್ಯನಿರ್ವಹಿಸುತ್ತಿದೆ. ಸಾಂಕ್ರಾಮಿಕ ರೋಗದಿಂದ ಉಂಟಾದ ಆರ್ಥಿಕ ಅಡಚಣೆಗಳನ್ನು ತಗ್ಗಿಸಲು ಈ ಯೋಜನೆಯನ್ನು

0: ಪ್ರಕಟಿಸಲಾಯಿತು. ಇದು 81 ಕೋಟಿಗೂ ಹೆಚ್ಚು ಫಲಾನುಭವಿಗಳಿಗೆ ಉಚಿತ ಆಹಾರ ಧಾನ್ಯಗಳನ್ನು ಒದಗಿಸುತ್ತದೆ. ಇದಲ್ಲದೆ ಈ ಯೋಜನೆಯನ್ನು ಜನವರಿ 2024ರಲ್ಲಿ 5 ವರ್ಷಗಳ ಅವಧಿಗೆ ವಿಸ್ತರಿಸಲಾಯಿತು. 2015ರಲ್ಲಿ ಪ್ರಾರಂಭವಾದಂತಹ ಬೇಟಿ ಬಚಾವೋ ಬೇಟಿ ಪಡಾವೋ ಉಪಕ್ರಮವು ಸಮಗ್ರ ಮತ್ತು ಬಹುವಲಯದ ಮಧ್ಯಸ್ಥಿಕೆಯನ್ನು ಪ್ರತಿನಿಧಿಸುತ್ತದೆ. ಇದು ಮಕ್ಕಳ ಲಿಂಗಾನುಪಾತದ ಇಳಿಕೆಯನ್ನು ನಿವಾರಿಸಲು ಮತ್ತು ಲಿಂಗ ಪಕ್ಷಪಾತಿ ಲಿಂಗ ಆಯ್ಕೆಯ ಪದ್ಧತಿಗಳ ವಿರುದ್ಧ ಹೋರಾಡಲು ವಿನ್ಯಾಸಗೊಳಿಸಲಾಗಿದೆ. ಆರೋಗ್ಯ, ಶಿಕ್ಷಣ ಮತ್ತು ಸಾಮಾಜಿಕ ಅಭಿವೃದ್ಧಿ ಚೌಕಟ್ಟುಗಳನ್ನು ಸಂಯೋಜಿಸುವ ಮೂಲಕ ಈ ಕಾರ್ಯಕ್ರಮವು ಬಾಲಕಿಯರ ಬದುಕುಳಿಯುವಿಕೆ, ರಕ್ಷಣೆ ಮತ್ತು ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡುತ್ತದೆ. ಈ ಯೋಜನೆಯ ನಿರಂತರ ಅನುಷ್ಠಾನವು ಲಿಂಗ ಸಂಬಂಧಿತ ಸೂಚಕಗಳಲ್ಲಿ ಗಮನಾರ್ಹ ಸುಧಾರಣೆಗಳಿಗೆ ಕೊಡುಗೆ ನೀಡಿದೆ. ಲಿಂಗಾನುಪಾತವು 2011ರ ಜನಗಣತಿಯ ಪ್ರಕಾರ 1,000 ಪುರುಷರಿಗೆ 943 ಮಹಿಳೆಯರಿದ್ದು 2021ರ ವೇಳೆಗೆ 1,020ಕ್ಕೆ ಸುಧಾರಿಸಿದೆ. ಇದಲ್ಲದೆ ಬಾಲಕಿಯರ ಪ್ರೌಢಶಾಲಾ ದಾಖಲಾತಿಯು 2014-15ರಲ್ಲಿ ಇದ್ದಂತಹ ಶೇಕಡ 75.51ರಿಂದ 2024-25ರ ವೇಳೆಗೆ ಶೇಕಡ 80.2ಕ್ಕೆ ಹೆಚ್ಚಿದೆ. ಇದು ಶಿಕ್ಷಣದಲ್ಲಿ ಲಿಂಗ ಸಮಾನತೆಯತ್ತ ಬದಲಾವಣೆಯನ್ನು ಪ್ರತಿಬಿಂಬಿಸುತ್ತದೆ. ಭಾರತದ ಕಲ್ಯಾಣ ಸ್ವರೂಪವು ಹಕ್ಕು ಆಧಾರಿತ ವಿತರಣೆಯಿಂದ ಸ್ಯಾಚುರೇಷನ್ ಚಾಲಿತ ವ್ಯಾಪ್ತಿಯತ್ತ ವಿಕಸನಗೊಂಡಿದೆ. ಸುಸ್ಥಿರ ಸಾರ್ವಜನಿಕ ಹೂಡಿಕೆ, ಉದ್ದೇಶಿತ ಕಲ್ಯಾಣ ಮಧ್ಯಸ್ಥಿಕೆಗಳು ಮತ್ತು ತಂತ್ರಜ್ಞಾನ ಸಕ್ರಿಯ ಆಡಳಿತವು ಮೂಲಭೂತ ಸೌಕರ್ಯಗಳು ಮತ್ತು ಉತ್ತಮ ಜೀವನೋಪಾಯದ ಅವಕಾಶಗಳಿಗೆ ಪ್ರವೇಶವನ್ನು ವಿಸ್ತರಿಸಿವೆ. ಮಹಿಳಾ ನೇತೃತ್ವದ ಅಭಿವೃದ್ಧಿ, ತಳಮಟ್ಟದ ಉದ್ಯಮಶೀಲತೆ ಮತ್ತು ಸ್ವಸಹಾಯ ಸಂಘ ಚಾಲಿತ ಆರ್ಥಿಕ ಭಾಗವಹಿಸುವಿಕೆಯು ಈ ಪರಿವರ್ತನೆಯ ಪ್ರಮುಖ ಸ್ತಂಭಗಳಾಗಿ ಹೊರಹೊಮ್ಮಿವೆ. ಡಿಜಿಟಲ್ ಮೂಲಸೌಕರ್ಯ ಮತ್ತು ನೇರ ಲಾಭ ವರ್ಗಾವಣೆ ಕಾರ್ಯವಿಧಾನಗಳ ವಿಸ್ತರಣೆಯು ಸಾರ್ವಜನಿಕ ಸೇವಾ ವಿತರಣೆಯಲ್ಲಿ ಪಾರದರ್ಶಕತೆ, ದಕ್ಷತೆ ಮತ್ತು ಜವಾಬ್ದಾರಿಯನ್ನು ಹೆಚ್ಚಿಸಿದೆ. ಭಾರತವು ತನ್ನ ದೀರ್ಘಾವಧಿಯ ಅಭಿವೃದ್ಧಿಯ ಆಕಾಂಕ್ಷೆಗಳತ್ತ ಮುನ್ನಡೆಯುತ್ತಿರುವಾಗ ಈ ಉಪಕ್ರಮವು ಹೆಚ್ಚು ಸ್ಥಿತಿಸ್ಥಾಪಕ, ಸಮಾನ ಮತ್ತು ಸಮೃದ್ಧ ಸಮಾಜವನ್ನು ನಿರ್ಮಿಸುತ್ತಿವೆ. ಒಟ್ಟಾರೆಯಾಗಿ ಈ ಮಧ್ಯಸ್ಥಿಕೆಗಳು ಅಂತ್ಯೋದಯದಿಂದ ಸರ್ವೋದಯದವರೆಗೆ ಎಂಬ ವಿಶಾಲ ಚಳುವಳಿಯನ್ನು ಪ್ರತಿಬಿಂಬಿಸುತ್ತವೆ. ಇದು ರಾಷ್ಟೀಯ ಬೆಳವಣಿಗೆಯನ್ನು ಉತ್ತೇಜಿಸುವಾಗ ಅತ್ಯಂತ ದುರ್ಬಲ ವರ್ಗಗಳನ್ನು ಸಬಲೀಕರಣಗೊಳಿಸುತ್ತದೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಇಂದಿನ ವಿಷಯ ಸಾರ್ವಜನಿಕ ಆರೋಗ್ಯ ಮತ್ತು ಆಹಾರ ಭದ್ರತಾ ವ್ಯವಸ್ಥೆಗಳ ಬಲವರ್ಧನೆ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನ್ಗಂತೂ ನಿನ್ ಇಡ್ಲಿ, ದೋಸೆ, ಅವಲಕ್ಕಿ, ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
3: ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
5: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
6: ಕನ್ನಡದ ಅಕ್ಷರ ಮಾಲೆ,
7: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
8: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
7: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ. ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
8: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
7: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ

0: ಕರಾಟೆಯಾಗಿ ಯೋಗ ವಿಷಯದ ಕುರಿತು ಅಂತಾರಾಷ್ಟ್ರೀಯ ಕರಾಟೆ ಪಟು ಹಾಗೂ ಯೋಗ ತಜ್ಞರಾದ ಡಾಕ್ಟರ್ ಪಿ ರಾಘವೇಂದ್ರ ಜೊತೆಗೆ ಸಂವಾದ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪಿ ರಾಘವೇಂದ್ರ ಅವರು. ಇವರು ತತ್ವಶಾಸ್ತ್ರದಲ್ಲಿ PhD ಪಡೆದಿದ್ದಾರೆ, ಹಾಗೆ ಅಂತಾರಾಷ್ಟ್ರೀಯ ಕರಾಟೆ ಕ್ರೀಡಾಪಟು ಕೂಡ ಹೌದು, ಯೋಗ ಪಟು ಕೂಡ ಹೌದು. ಕ್ರೀಡೆಯಾಗಿ ಯೋಗ ವಿಷಯದ ಕುರಿತು ಇವರ ಜೊತೆ ಮಾತನಾಡೋಣ. ನಮಸ್ಕಾರ ರಾಘವೇಂದ್ರ ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ನಮಸ್ಕಾರ ಮೇಡಮ್.
0: ರಾಘವೇಂದ್ರ ಅವರೇ, ನಿಮ್ಮ ಪರಿಚಯ ನಮ್ಮ ಕೇಳುಗರಿಗೆ ಆಗಬೇಕು, ಹೇಳಿ ನಿಮ್ಮ ಹಿನ್ನೆಲೆಯ ಕುರಿತಾಗಿ.
1: ನಾನು ಡಾಕ್ಟರ್ ಪಿ ರಾಘವೇಂದ್ರ ಅಂತ, ನನ್ನ ಊರು ಹುಬ್ಬಳ್ಳಿ, ವಿದ್ಯಾಭ್ಯಾಸ ಎಲ್ಲ ಆಗಿರೋದು ಹುಬ್ಬಳ್ಳಿಯಲ್ಲಿ, ಆನಂತರ ಪೋಸ್ಟ್ ಗ್ರಾಜುಯೇಷನ್ PhD ಆಗಿರೋದು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ, ಈಗ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಪ್ರಾಧ್ಯಾಪಕನಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ.
0: ತತ್ವಶಾಸ್ತ್ರದಲ್ಲಿ ನೀವು ಅಗಾಧವಾದ ಪಾಂಡಿತ್ಯವನ್ನ ಹೊಂದಿದ್ದೀರಿ, ಭಾರತೀಯ ತತ್ವಶಾಸ್ತ್ರದಲ್ಲಿ ನಿಮಗೆ ಆಸಕ್ತಿ ಮೂಡಲಿಕ್ಕೆ ಕಾರಣ ಏನು?
1: ನಮ್ಮ ಅಜ್ಜ ಅವರು ಒಂದು ಶ್ರೀರಾಮ ದೇವಸ್ಥಾನ ಸ್ಥಾಪನೆ ಮಾಡಿದ್ದಾರೆ, ಮತ್ತೆ ನಮ್ಮ ಅಜ್ಜಿಯವರು ಶಕ್ತಿ ಮಾತೆ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗಾಗಿ ಇದು ಜೀನ್ಸ್ ನಲ್ಲೇ ಇತ್ತು. ಬಟ್ ಈ ತತ್ವಶಾಸ್ತ್ರ ಫೀಲ್ಡ್ ಅನ್ನ ಆರಿಸಿಕೊಳ್ಳಿಕ್ಕೆ ಮುಖ್ಯವಾದ ಪರ್ಸನಾಲಿಟೀಸ್ ಯಾರಂದ್ರೆ ಪ್ರೊಫೆಸರ್ KA ಪ್ರಸಾದ್ ಅಂತ, ಅವರು ವೇಲಾಂಗಿನಿ ಎಜುಕೇಶನ್ ಟ್ರಸ್ಟ್ ಸೊಸೈಟಿಯ ಚೇರ್ಮನ್. ಆನಂತರ ಈ ತತ್ವಶಾಸ್ತ್ರ ಸಬ್ಜೆಕ್ಟ್ ನಲ್ಲಿ ನನಗೆ ಇಂಟ್ರೆಸ್ಟ್, ಮತ್ತೆ ಈಗ ನಾನು ಪ್ರಾಧ್ಯಾಪಕನಾಗಿರ್ಲಿಕ್ಕೆ ಕಾರಣ ಪ್ರೊಫೆಸರ್ BP ಸಿದ್ದಾಶರ್ಮ ಅವರೇ.
0: ಸರ್, ಹಾಗೆ ಕರಾಟೆ ಕ್ರೀಡೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಯನ್ನ ಮಾಡಿದ್ರೆ ಈ ಕುರಿತಾಗಿ ಹಂಚಿಕೊಳ್ಳಿ.
1: ಈ ಆಸಕ್ತಿ ನನ್ನಲ್ಲಿ ಮೂಡಿಸಿದ್ದು ನಮ್ಮ ಅಜ್ಜ ಅವರೇ, ಶ್ರೀ ವೆಂಕಟಸ್ವಾಮಿ ಅಂತ, ಅವರ ಅನುಗ್ರಹದಿಂದನೇ ಈ ಸ್ಫೂರ್ತಿ ನನ್ನಲ್ಲಿ ಬಂತು. ನಾನು ವಿದ್ಯಾಭ್ಯಾಸ ಮಾಡಿದ್ದು ಸೆನ್ಸೈ ಜಾರ್ಜ್ PM ಅಂತ, ಕೇರಳದವರು, ಅವರ ಅಂಡರ್ನಲ್ಲಿ ನಾನು ನನ್ನ ಬೇಸಿಕ್ ಟ್ರೈನಿಂಗ್ ಅನ್ನ ಅಲ್ಲಿ ಮುಗಿಸಿದೆ. ಆ ನಂತರ ಜಪನೀಸ್ ಮಾಸ್ಟರ್ ತದಾಶಿ ಇಶಿಕಾವಾ ಅಂತ, ಅವರ ಅಂಡರ್ನಲ್ಲಿ ಮುಗಿಸಿದೆ. ಹೀಗೆ ನನ್ನ ಜರ್ನಿ ಮಾರ್ಷಲ್ ಆರ್ಟ್ಸ್ ನಲ್ಲಿ ಪ್ರಾರಂಭವಾಯಿತು.
0: ಸರ್, ಅನೇಕ ಕರಾಟೆ ಚಾಂಪಿಯನ್ಶಿಪ್ ಅಲ್ಲಿ ಭಾಗವಹಿಸಿದ್ದೀರಿ, ಹಾಗೆ ಅನೇಕ ಪದಕಗಳನ್ನು ಕೂಡ ನಮ್ಮ ದೇಶಕ್ಕೆ ತಂದಿದ್ದೀರಿ, ಕರ್ನಾಟಕವನ್ನ ಪ್ರತಿನಿಧಿಸಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ನೀವು ಸಾಧನೆ ಮಾಡಿದ್ದೀರಿ, ಆ ಕುರಿತಾಗಿ ಹೇಳಿ.
1: ಪ್ರತಿಯೊಂದು ಸ್ಪೋರ್ಟ್ ನಲ್ಲಿ ಏನಂದ್ರೆ ಅದಕ್ಕೆ ಆದಂತ ಒಂದು ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ, ಆದ್ರೆ ಮಾರ್ಷಲ್ ಆರ್ಟ್ಸ್ ಏನಂತಂದ್ರೆ ಇಟ್ ಇಸ್ ಅ ಕಂಪ್ಲೀಟ್ ಪ್ಯಾಕೇಜ್. ಅದು ಅದರಲ್ಲಿ ನಿಮ್ಗೆ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಸಿಗುತ್ತೆ, ಹಾಗಾಗಿ ಸೆಲ್ಫ್ ಡಿಫೆನ್ಸ್ ಅನ್ನೋದೇನು ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇದೆಯೋ ಅದು ಇದೆ. ಸೊ ಹಾಗಾಗಿ ನನಗೆ ಅನಿಸಿಕೆ ಏನಂತಂದ್ರೆ ಪ್ರತಿಯೊಬ್ಬರು ಯಾರು ಯೋಗ ಮಾಡಲಿ ಅಥವಾ ಯಾವುದೋ ಸ್ಪೋರ್ಟ್ ಮಾಡಲಿ, ಸೆಲ್ಫ್ ಡಿಫೆನ್ಸ್ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಈಗಿನ ಸರ್ಕಮ್ಸ್ಟಾನ್ಸಸ್ ಸಿಚುವೇಶನ್ಸ್ ಎಲ್ಲ ನೋಡಿದಾಗ ಮಾರ್ಷಲ್ ಆರ್ಟ್ಸ್ ಇಸ್ ಅ ಮಸ್ಟ್ ಪ್ರತಿಯೊಬ್ಬರಿಗೆ, ಅದು ಯಾವುದೋ ಸ್ಟೈಲ್ ಇರಲಿ, ಇರ್ರೆಸ್ಪೆಕ್ಟಿವ್ ಆಫ್ ದ ಸ್ಟೈಲ್, ಪ್ರತಿಯೊಬ್ಬರು ಮಾರ್ಷಲ್ ಆರ್ಟ್ಸ್ ಕಲಿಲೇಬೇಕು.
0: ಅಂತಾರಾಷ್ಟ್ರೀಯ ಮಟ್ಟದ ಚಾಂಪಿಯನ್ಶಿಪ್ ಗಳಲ್ಲೂ ಭಾಗವಹಿಸಿದ್ರಿ, ಅದರಲ್ಲಿ ಪ್ರಮುಖವಾಗಿ ಕರಾಟೆ ಚಾಂಪಿಯನ್ಶಿಪ್ ನಿಮಗೆ ನೆನಪುಳಿಯೋದಾದರೆ ಯಾವುದು?
1: ನನಗೆ ನೆನಪುಳಿಯೋದಾದ್ರೆ ನನ್ನ ಫಸ್ಟ್ ಚಾಂಪಿಯನ್ಶಿಪ್ ಅದು ಬಂದು ರಾಣೆಬೆನ್ನೂರಿನಲ್ಲಿ ನಡೆಯಿತು. ಯಾವಾಗ್ಲೂ ಪ್ರಥಮ ಚಾಂಪಿಯನ್ಶಿಪ್ ಯಾವಾಗ್ಲೂ ನೆನಪಲ್ಲಿ ಉಳಿಯುತ್ತೆ. ಸೊ ಇದು ಒಂದು ನೆನಪಿದೆ. ಆನಂತರ ವರ್ಲ್ಡ್ ಚಾಂಪಿಯನ್ಶಿಪ್ ಒಂದು ಆಗಿರೋದು ಮುಂಬೈನಲ್ಲಿ, ಇವು ಎರಡು ನನಗೆ ನೆನಪಿದೆ. ಏನಂತಂದ್ರೆ ತುಂಬಾ ಕಂಟ್ರೀಸ್ಲಿಂದ ಎಲ್ಲ ಬರ್ತಿದ್ರು, ಐ ಮೀನ್ ನೈಜೀರಿಯಾ ಆಗ್ಲಿ, ಸೌತ್ ಆಫ್ರಿಕಾ, ಡಿಫ್ರೆಂಟ್ ಡಿಫ್ರೆಂಟ್ ಪ್ಲೇಸಸ್ ಎಲ್ಲ ಬರ್ತಿದ್ರು. ಹಾಗಾಗಿ ಅವ್ರಿಗೆ ಏನಂತಂದ್ರೆ ಹೈಟ್ ವೇಟ್ ಅನ್ನೋದು ಸ್ವಲ್ಪ ಅವ್ರಿಗೆ ಅಡ್ವಾಂಟೇಜ್ ಆಗಿರ್ತಿತ್ತು. ಬಟ್ ಟೆಕ್ನಿಕ್ ಈಸ್ ವೆರಿ ಇಂಪಾರ್ಟೆಂಟ್, ಟೆಕ್ನಿಕು, ಸ್ಪೀಡ್, ಅಕ್ಯುರಸಿ ಅನ್ನೋದು ಇದು ತುಂಬಾ ಇಂಪಾರ್ಟೆಂಟ್. ಸೊ ಅದರಲ್ಲಿಂದ ಇನ್ನೊಂದು ಏನಂದ್ರೆ ತುಂಬಾ ಇಂಪಾರ್ಟೆಂಟ್, ಫಿಸಿಕಲ್ ಟ್ರೈನಿಂಗ್ ಕಿಂತ ಮೆಂಟಲ್ ಟ್ರೈನಿಂಗ್ ಅನ್ನೋದು ಏನಿದೆ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಿಸಿಕಲ್ ಟ್ರೈನಿಂಗ್ ಎಷ್ಟೋ ಇರಲಿ, ಮೆಂಟಲ್ ಟ್ರೈನಿಂಗ್, ಮೆಂಟಲ್ ಕಂಡೀಷನಿಂಗ್ ಇರಲಿಲ್ಲ ಅಂತಂದ್ರೆ ಆ ವ್ಯಕ್ತಿ ಟೂರ್ನಮೆಂಟ್ ನಲ್ಲೇ ಅಷ್ಟೇ ಅಲ್ಲ, ಜೀವನದಲ್ಲಿನೂ ಸಕ್ಸೀಡ್ ಆಗಲಿಕ್ಕೆ ಕಷ್ಟನೇ.
0: ಸರಿ, ಈ ಕರಾಟೆಯಲ್ಲಿ ಪ್ರಮುಖವಾಗಿ ಎಷ್ಟು ಭಾಗಗಳಿದೆ? ನಮಗೆ ಕರಾಟೆ ಅನ್ನೋದು ಗೊತ್ತು, ಬಟ್ ಅದರಲ್ಲೂ ವಿಭಾಗಗಳಿದೆ, ಬೇರೆ ಬೇರೆ ಇವೆಂಟ್ಸ್ ಇದೆ ಅಂತ ಗೊತ್ತು. ಸೊ ನೀವೊಬ್ಬರು ಕೋಚ್ ಆಗಿನೂ ಕೂಡ ಕರಾಟೆಯನ್ನ ಕಲಿಸಿದ್ದೀರಿ, ಇದ್ರ ಕುರಿತಾಗಿ ಏನ್ ಹೇಳ್ತೀರಿ?
1: ಪ್ರತಿಯೊಂದು ರೀಜನ್ ನಲ್ಲಿ ಸೆಲ್ಫ್ ಡಿಫೆನ್ಸ್ ಆರ್ಟ್ ಅನ್ನೋದು ಒಂದು ಡೆವಲಪ್ ಆಗಿದೆ. ಹಾಗಾಗಿ ಒಂದೇ ಜಿಯೋಗ್ರಫಿಕಲ್ ಬೌಂಡರಿಗೆ ಸೀಮಿತವಾಗಿ ಇಲ್ಲಿಂದೇ ಹುಟ್ಟಿತು,

0: ಹಿಂದೆ ಬಂತು ಅನ್ನೋದು ದಟ್ಸ್ ಅ ನ್ಯಾರೋ ಮೆಂಟಾಲಿಟಿ. ನಮ್ಮ ಟ್ರೆಡಿಷನ್ ಏನಿದೆಯಲ್ಲ ಮಾರ್ಷಲ್ ಆರ್ಟ್ಸ್ ಸೆಲ್ಫ್ ಡಿಫೆನ್ಸ್ ವಿದ್ಯೆ, ಇದು ಉದ್ಭವ ಆಗಿದ್ದು ಶಿವನಿಂದನೇ. ಹಾಗಾಗಿ ನಾವು ಸಿಲಂಬವನ್ನು ನೋಡಿದ್ರೆ ಅದು ಕುಮಾರಸ್ವಾಮಿಯಿಂದ ಆಗಿರ್ಬೋದು, ಆ ನಂತರ ಪರಶುರಾಮರಿಂದ ಆಗಿರ್ಬೋದು, ಆ ನಂತರ ಲೇಟರ್ ಸ್ಟೇಜ್ ನಲ್ಲಿ ನಾವು ನೋಡ್ತೀವಿ ಬೋಧಿ ಧರ್ಮ ಅಂತ. ಸೊ ಹಾಗಾಗಿ ಪ್ರತಿಯೊಂದು ಕಡೆ ಸ್ಪ್ರೆಡ್ ಆಗಿದೆ. ಫಾರ್ ಎಕ್ಸಾಂಪಲ್ ಟೈಕೊಂಡು ಅಂತಂದ್ರೆ ಅವರು ತುಂಬಾ ಲೆಗ್ಸ್ ಮೇಲೆ ಅವರು ಫೋಕಸ್ ಮಾಡ್ತಾರೆ, ಈಗ ಜೂಡೋ ಅಂತಂದ್ರೆ ಗ್ರಾಪ್ಲಿಂಗ್ ನಲ್ಲಿರುತ್ತೆ, ಈಗ ಜುಜುಟ್ಸು ಅಂತಂದ್ರೆ ಅದು ಕರಾಟೆ ಅಂಡ್ ಜೂಡೋ ಎರಡು ಫ್ಯೂಷನ್ ಆಗಿ ಅದು ಬರುತ್ತೆ, ಈಗ ಮ್ಯೂಯಾಯ್ ಥಾಯ್ ಅಂತಂದ್ರೆ ಎಲ್ಬೋಸ್ ನೀಸ್ ಇದನ್ನ ಯೂಸ್ ಮಾಡ್ತಾರೆ. ಒಂದೊಂದು ಸ್ಪೆಷಲೈಸೇಷನ್ ಅನ್ನ ಅವರು ಮಾಡ್ಕೊಂಡ್ಬಿಟ್ಟು ಹಾಗೆ ಅದು ಒಂದೊಂದು ಹೆಸರಾಗಿ ಉಳಿತು. ಬಟ್ ಆಸ್ ಎ ಮಾರ್ಷಲ್ ಆರ್ಟಿಸ್ಟ್ ನಮಗೆ ಪ್ರತಿಯೊಂದು ಮಾರ್ಷಲ್ ಆರ್ಟ್ ಮೇಲೆ ಆ ರೆಸ್ಪೆಕ್ಟ್ ಇರಬೇಕು. ಹಾಗಾಗಿ ನಾನು ಪ್ರಾಕ್ಟೀಸ್ ಮಾಡುವಂತಹ ಸ್ಟೈಲೇ ಉತ್ತಮವಾದದ್ದು, ಶ್ರೇಷ್ಠವಾದದ್ದು, ಉಳಿದಿದ್ದೆಲ್ಲ ಕನಿಷ್ಠ ಅನ್ನೋ ಮನೋಭಾವ ಒಂದು ನಿಜವಾದ ಮಾರ್ಷಲ್ ಆರ್ಟಿಸ್ಟ್ ನಲ್ಲಿ ಬರಲೇಬಾರದು. ಆ ಭಾವನೆ ಬಂತು ಅಂದ್ರೆ ಅವನ ಮಾರ್ಷಲ್ ಆರ್ಟ್ ಜರ್ನಿ ಅಲ್ಲಿ ನಿಂತೋಗುತ್ತೆ. ಅದೊಂದು ಕಲೆ ಬೆಳಿಬೇಕಾದ್ರೆ ಅದು ಸ್ಪೋರ್ಟ್ ಕ್ಯಾಟಗರಿನಲ್ಲಿ ತಂದ್ರೆ ಮಾತ್ರ ಅದು ಬೆಳಿಲಿಕ್ಕೆ ಸಾಧ್ಯ. ಈಗ ಮಾರ್ಷಲ್ ಆರ್ಟ್ಸ್ ಅನ್ನೋದು ಏನಂತಂದ್ರೆ ಅದು ಒಂದು ಸ್ಪೋರ್ಟ್, ಅದೊಂದು ಗೇಮ್ ಅಲ್ಲ. ಆಕ್ಚುಲಿ ಇಟ್ಸ್ ಅಟ್ಸ್ ಅ ಕಾಂಬ್ಯಾಟ್ ಆರ್ಟ್. ಮಾರ್ಷಲ್ ಆರ್ಟ್ಸ್ ನಲ್ಲಿ ಬಹಳಷ್ಟು ಡಿವಿಷನ್ಸ್ ಆಗಿದೆ. ಈಗ ನಾನು ಹೇಳಿದೆ, ಈಗ ಶೋಟೋಕಾನ್ ಆಗಿರ್ಬೋದು, ಗುಜುರಿವ್ ಆಗಿರ್ಬೋದು, ಒಕಿನವ ಆಗಿರ್ಬೋದು, ಅಕಿಡೋ ಆಗಿರ್ಬೋದು, ಈ ಪ್ರಕಾರ ಬಹಳಷ್ಟು ಡಿವಿಷನ್ಸ್ ಆಗಿಬಿಟ್ಟಿದೆ. ಸೊ ಇಷ್ಟೆಲ್ಲ ಡಿವಿಷನ್ಸ್ ನಲ್ಲಿನು ಅವರ ಕಾಟಾಸ್ ಇರ್ಬೋದು, ಅದರಲ್ಲಿ ಕೂಡ ಡಿಫ್ರೆನ್ಸಸ್ ಬರುತ್ತೆ. ಪ್ರಾಕ್ಟಿಸಿಂಗ್ ಸ್ಟೈಲು, ಸ್ಟ್ಯಾನ್ಸ್ ನಲ್ಲಿ ಸ್ಟೈಲು, ಇದೆಲ್ಲ ಡಿಫ್ರೆನ್ಸಸ್ ಬರುತ್ತೆ. ಸೊ ಹಾಗಾಗಿ ಆ ಒಂದು ಅಂಬ್ರೆಲಾನಲ್ಲಿ ತರೋದು ಸ್ವಲ್ಪ ಕಷ್ಟನೇ.
1: ಬಟ್ ಒಬ್ಬ ಕ್ರೀಡಾಪಟುವಾಗಿ ಬೆಳಿಲಿಕ್ಕೆ ಸ್ಪರ್ಧಾತ್ಮಕ ಒಂದು ಮನೋಭಾವ ಇರಲೇಬೇಕು, ಹಾಗಾಗಿ ಚಾಂಪಿಯನ್ಶಿಪ್ ಗಳು ಆಗ್ಲೇಬೇಕು.
0: ಒಳ್ಳೇದೇ. ಹಾಗಾಗಿ ಏನಂದ್ರೆ ಪ್ರೊಟೆಕ್ಟಿವ್ ಗೇರ್ ನ ಯೂಸ್ ಮಾಡಿ ಮಾಡಬಹುದು.
1: ಅಂದ್ರೆ ಭವಿಷ್ಯದ ಕುರಿತಾಗಿ ಒಂದು ಭದ್ರತೆ ಬೇಕಂತಂದ್ರೆ, ಕ್ರೀಡೆ ಬೆಳವಣಿಗೆ ಹೊಂದ್ಬೇಕಂತಂದ್ರೆ ವರ್ಲ್ಡ್ ಚಾಂಪಿಯನ್ಶಿಪ್ ಅಥವಾ ಒಲಿಂಪಿಕ್ಸ್ ಇದರಲ್ಲೆಲ್ಲ ಅಳವಡಿಸಿಕೊಂಡ್ರೆ ಒಳ್ಳೇದು.
0: ಒಳ್ಳೇದು, ಒಳ್ಳೇದು. ಈಗ ನೋಡಿ ಟೈಕೊಂಡು ಇದೆಯಲ್ವಾ, ಸೊ ಆ ಪ್ರಕಾರ ಮಾಡಬಹುದು. ಅಂದ್ರೆ ಆರ್ಟ್ ಬೆಳಿಬೇಕು ಅಂತಂದ್ರೆ ಈಗ ಸ್ಟೂಡೆಂಟ್ಸ್ ಕೂಡ ಆಗ್ಲಿ ಆ ಪರ್ಟಿಕ್ಯುಲರ್ ಸ್ಪೋರ್ಟ್ ಅನ್ನ ಪ್ರೊಫೆಷನ್ ಆಗಿ ಆರಿಸಬೇಕು ಅಥವಾ ಕಂಪ್ಲೀಟ್ ಲೈಫ್ ಅನ್ನ ಆ ಸ್ಪೋರ್ಟ್ ಗೆ ಡೆಡಿಕೇಟ್ ಮಾಡಬೇಕಂದ್ರೆ ಡೆಫಿನೆಟ್ಲಿ ಅದರಲ್ಲಿಂದ ಏನಾದರೂ ಕರಿಯರ್ ಬೆನಿಫಿಟ್ಸ್ ಅಥವಾ ಬೇರೆ ಬೆನಿಫಿಟ್ಸ್ ಇದ್ರೆ ತಾನೇ ದೇ ಕ್ಯಾನ್ ಡೆಡಿಕೇಟೆಡ್.
1: ಸರ್, ನೀವು ತತ್ವಜ್ಞಾನಿ ಹಾಗೆ ಕರಾಟೆ ಕ್ರೀಡಾಪಟು, ಯೋಗದಲ್ಲಿ ಆಸಕ್ತಿ ಬೆಳಿಲಿಕ್ಕೆ ಕಾರಣ ಏನು? ಅಂದ್ರೆ ನಿಮ್ಮನ್ನು ಯೋಗದಲ್ಲಿ ತೊಡಗಿಸಿಕೊಳ್ಳಲು ಕಾರಣ ಏನು?
0: ಇದಕ್ಕೆ ಕಾರಣ ಪ್ರೊಫೆಸರ್ ಬಿ ಪಿ ಸಿದ್ದಾಶ್ರಮ ಅವರೇ. ಅವರು ನನ್ನ ಪ್ರೊಫೆಸರ್, PhD ಇನ್ ಫಿಲಾಸಫಿ ಮತ್ತೆ PhD ಇನ್ ಸಂಸ್ಕೃತ್ ಕೂಡ, ದೊಡ್ಡ ವಿದ್ವಾಂಸರು. ನಾನು ಯೋಗ ಕಲೀಲಿಕ್ಕೆ ಅವರೇ ಕಾರಣ. ಯೋಗ ಮತ್ತೆ ಮಾರ್ಷಲ್ ಆರ್ಟ್ಸ್ ಇದೆಲ್ಲ ಸಾಮಾನ್ಯ ಜನರಿಗೆ ನೋಡ್ಲಿಕ್ಕೆ ಎರಡು ಏನೋ ಕಾಂಟ್ರಾಸ್ಟಿಂಗ್ ವಿಚಾರ ಅನಿಸ್ಬೋದು. ಒಂದು ಶ್ಲೋಕ ಇರುತ್ತೆ, ಏನ್ ಹೇಳ್ತೇವೆ ಅಂದ್ರೆ, ವಿದ್ಯಾ ಶಸ್ತ್ರಸ್ಥ ಶಾಸ್ತ್ರಸ್ಥದೇ ವಿದ್ಯಾ ಪ್ರತಿಪತ್ತತೆ ಅಂತ ಹೇಳ್ತಾರೆ. ಅಂದ್ರೆ ವಿದ್ಯಾ ಅನ್ನೋದೇನಿದೆ ಅದು ಶಾಸ್ತ್ರವೂ ಆಗಿರ್ಬೇಕು, ಶಸ್ತ್ರವೂ ಆಗಿರ್ಬೇಕು, ಇದು ಎರಡೂ ಬೇಕು. ಹಾಗಾಗಿ ಒಂದು ಹೋಲಿಸ್ಟಿಕ್ ಪರ್ಸನಾಲಿಟಿ ಇವಾಲ್ವ್ ಆಗಬೇಕು ಅಂತಂದ್ರೆ ಅದು ಶಸ್ತ್ರವಿದ್ಯಾನೂ ಬೇಕು, ಶಾಸ್ತ್ರವಿದ್ಯಾನೂ ಬೇಕು.
1: ಆ ರೀತಿ ಯೋಗವನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅಂತ ಹೇಳ್ಬೋದು. ಯೋಗದಲ್ಲಿ ಏನಾದ್ರೂ ಅಧ್ಯಯನ ಮಾಡಿದ್ದೀರಾ?
0: ಹೌದು, ಮಾಡಿದ್ದೀನಿ. ಅದ್ರ ಕುರಿತು ಸಾಕಷ್ಟು ಲೇಖನಗಳು ಕೂಡ ಬರೆದಿದ್ದೇನೆ. ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಯೋಗ ಮಾಡಿದ್ದೇನೆ. ಹಾಗಾಗಿ ಯೋಗಾಸನದಲ್ಲಿ ಪ್ರಥಮ ಶ್ರೇಣಿ ಪಡೆದಿದ್ದೆ ಯೂನಿವರ್ಸಿಟಿನಲ್ಲಿ. ಇಂಟರ್ನ್ಯಾಷನಲ್ ಕಾಂಗ್ರೆಸ್ ಆಫ್ ಯೋಗ ಅಂಡ್ ಸ್ಪಿರಿಚುವಲ್ ಸೈನ್ಸ್ ಗೆ ಕೂಡ ಟ್ರೆಜರರ್ ಆಗಿದ್ದೇನೆ, ಅದೊಂದು ಇಂಟರ್ನ್ಯಾಷನಲ್ ಬಾಡಿ. ಮತ್ತೆ ಇಂಟರ್ನ್ಯಾಷನಲ್ ಕಾಂಗ್ರೆಸ್ ಆಫ್ ಸೋಷಿಯಲ್ ಫಿಲಾಸಫಿಗೆ ಕೂಡ ನಾನು ಜನರಲ್ ಸೆಕ್ರೆಟರಿ ಆಗಿದ್ದೇನೆ. ಅದು ಏನಂತಂದ್ರೆ, ಫಿಲಾಸಫಿ ಯೋಗ ಅದು ಎರಡೂ ಬೇರೆ ಅಲ್ಲ, ಸೇಮ್.
1: ತತ್ವಜ್ಞಾನದ ಒಂದು ಭಾಗವಾಗಿ ಯೋಗವನ್ನ ಪರಿಗಣಿಸ್ತಾರೆ.
0: ಅದಕ್ಕೆ ಹೇಳ್ತಾರೆ ಸಾಂಖ್ಯ ಯೋಗ ಪ್ರತಿಜ್ಞಾಲ ಪ್ರವದಂತಿನ ಪಂಡಿತ ಅಂತ ಹೇಳ್ತಾರೆ. ಸಾಂಖ್ಯ ಮತ್ತೆ ಯೋಗ ಎರಡೂ ಬೇರೆ ಅಲ್ಲ, ಅದು ಒಂದೇ. ಈಗ ಷಡ್ ದರ್ಶನಗಳಲ್ಲಿ ಕೂಡ ನಾವು ನೋಡಿದಾಗ ಯೋಗ ಈಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಫಿಲಾಸಫಿ. ಬಹಳಷ್ಟು ಜನ ಏನ್ ತಿಳಿತಾರೆ ಅಂತಂದ್ರೆ, ದಿ ಫೌಂಡರ್ ಆಫ್ ಯೋಗ ಇಸ್ ಮಹರ್ಷಿ ಪತಂಜಲಿ ಅಂತ ಹೇಳ್ತಾರೆ. ಮಹರ್ಷಿ ಪತಂಜಲಿ ಕಂಪೈಲ್ ಮಾಡಿದ್ದು ಯೋಗ ಸೂತ್ರಗಳನ್ನ. ಮತ್ತೆ ಇನ್ನೊಂದೇನಂತಂದ್ರೆ, ಯೋಗ ಚಿತ್ತಿವೃತ್ತಿ ನಿರೋಧ ಅಂತಾರೆ, ಇದು ಪತಂಜಲಿ ಯೋಗ ಸೂತ್ರದ ಶ್ಲೋಕ. ಬಟ್ ಯೋಗಕ್ಕೆ ಸಾಕಷ್ಟು ಡೆಫಿನಿಷನ್ಸ್ ಇದೆ. ಈಗ ಎಲ್ರು ಏನು ಅಂತಂದ್ರೆ, ಇದು ಇಲ್ಲಿಗೆ ನಿಲ್ಲಿಸಿದ್ದಾರೆ. ಯೋಗಶಾಸ್ತ್ರದಲ್ಲಿ ಯೋಗದ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಕೈವಲ್ಯ. ಫಿಸಿಕಲ್ ಎಕ್ಸಸೈಸಸ್, ಬ್ರೀದಿಂಗು, ದೀಸ್ ಆರ್ ಮೀನ್ಸ್. ಆಕ್ಚುಲಿ ಇವತ್ತು ಆ ಐರನಿ ಏನಂತಂದ್ರೆ, ಯೋಗ ಅನ್ನೋ ಶಬ್ದಕ್ಕೆ ಸಿನಾನಿಮ ಅಥವಾ ಪರ್ಯಾಯ ವಾಚಕ ಏನು ಅಂತಂದ್ರೆ ಬರೀ ಆಸನ ಪ್ರಾಣಾಯಾಮ ಅಂತ ಅಷ್ಟೇ ಆಗಿಬಿಟ್ಟಿದೆ.
1: ಅಷ್ಟಾಂಗ ಯೋಗದಲ್ಲಿ ಇನ್ನೂ ಬಹಳಷ್ಟು ಇದೆ.
0: ಇದೆ ಇದೆ. ಪ್ರಥಮ ಬರೋದೇ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಅದರಲ್ಲಿ ಇಂಪಾರ್ಟೆಂಟ್ ಬಹಳ ಪ್ರಮುಖವಾಗಿರೋದು ಅಂತಂದ್ರೆ ಏನು, ಯಮ ನಿಯಮಗಳು. ಅದರಲ್ಲಿ ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಅಂತಿದೆ. ಇದ್ರ ಮೇಲೆ ಯಾರು ಗಮನ ಕೊಡೋದೇ ಇಲ್ಲ.
1: ಅಂದ್ರೆ ಸಾಮಾನ್ಯ ಜನರಿಗೆ ಇದೆಲ್ಲ ಅರ್ಥ ಆಗಲ್ಲ, ಯಾಕಂದ್ರೆ ಈಗ ನೋಡಿ ನಮ್ಮ ಆರೋಗ್ಯಕ್ಕೆ

0: ಏನ್ ಬೇಕು, ಯೋಗಾಸನಗಳು ಬೇಕು, ಧ್ಯಾನ ಬೇಕು, ಧಾರಣ ಬೇಕು, ಸೊ ಇಷ್ಟೇ ನಮ್ಗೆ ಸಾಕು ಅನ್ನೋ ಒಂದು ಮನೋಭಾವ ಕೂಡ ಇರಬಹುದೇನೋ.
1: ಆದ್ರೆ ಅದರ ಮುಖ್ಯ ಉದ್ದೇಶ ಏನು ಅಂತ ತಿಳಿದ ನಂತರ ಈ ನಮ್ಮ ವಿಚಾರ ಇದ್ರೆ ಒಳ್ಳೇದು. ಅಂದ್ರೆ ಬಹಳಷ್ಟು ಜನಕ್ಕೆ ಯೋಗದ ಮುಖ್ಯ ಗುರಿ, ಮುಖ್ಯ ಉದ್ದೇಶ ಏನು ಅನ್ನೋದು ಗೊತ್ತೇ ಇಲ್ಲ. ಯೋಗ ಪ್ರದರ್ಶನ ಅಂತ ಹೇಳ್ತೇವೆ. ಯೋಗವನ್ನ ಪ್ರದರ್ಶನ ಹೇಗ್ ಮಾಡೋದು?
0: ಯೋಗಾಸನ
1: ಪ್ರದರ್ಶನ ಅಂತ ಇರಬೇಕು. ನಮ್ಮ ಆದರಣೀಯ ಪ್ರಧಾನಮಂತ್ರಿಗಳ ಶ್ರಮದಿಂದ ಈಗ ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಆಯ್ತು. ಈಗ 2015 ಹಿಡಿದು ಈಗವರೆಗೂ ನೀವೇನಾದ್ರೂ ಆ ಥೀಮ್ಸ್ ಅನ್ನ ಸ್ವಲ್ಪ ನೀವು ಗಮನ ಕೊಟ್ರೆ, ಫಸ್ಟ್ ಏನಂತ ಹೇಳಿದ್ರು, ಯೋಗ ಫಾರ್ ಹಾರ್ಮೋನಿ ಅಂತ ಪೀಸ್ ಅಂತ ಹೇಳಿದ್ರು ಫಸ್ಟ್. ಸೆಕೆಂಡ್, ಯೋಗ ಫಾರ್ ಸಸ್ಟೈನೇಬಲ್ ಡೆವಲಪ್ಮೆಂಟಲ್ ಗೋಲ್ಸ್ ಅಂತ ಹೇಳಿದ್ರು. ಆ ನಂತರ ಯೋಗ ಫಾರ್ ವೆಲ್ನೆಸ್ ಅಂತ ಹೇಳಿದ್ರು. ಆ ನಂತರ ಯೋಗ ಫಾರ್ ಪೀಸ್ ಅಂತ ಹೇಳಿದ್ರು. ಆ ನಂತರ ಯೋಗ ಫಾರ್ ಹೆಲ್ದಿ ಹಾರ್ಟ್ ಅಂತ ಹೇಳಿದ್ರು. ಆ ನಂತರ ಯೋಗ ವಿತ್ ಫ್ಯಾಮಿಲಿ ಅಂದ್ರು. ಯೋಗ ವಿತ್ ವೆಲ್ನೆಸ್ ಅಂತ ಹೇಳಿದ್ರು. ಯೋಗ ಫಾರ್ ಹ್ಯುಮ್ಯಾನಿಟಿ ಅಂತ ಹೇಳಿದ್ರು. ಯೋಗ ಫಾರ್ ವಸುದೈವ ಕುಟುಂಬಕಂ ಅಂತ ಹೇಳಿದ್ರು. ಯೋಗ ಫಾರ್ ಸೆಲ್ಫ್ ಅಂಡ್ ಸೊಸೈಟಿ ಅಂತ ಹೇಳಿದ್ರು. ಆ ನಂತರ ಯೋಗ ಒನ್ ವರ್ಲ್ಡ್ ಒನ್ ಹ್ಯುಮ್ಯಾನಿಟಿ ಅನ್ನೋ ಕಾನ್ಸೆಪ್ಟ್ ಆ ನಂತರ ಬಂತು. ಈಗ ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ ಹೀಗೆ ಬಂತು. ಸೊ ಈ ಎಲ್ಲದರಲ್ಲೂ ನಾವು ನೋಡಿದ ಕೂಡ ಪ್ರಾಮುಖ್ಯತೆ ಕೊಟ್ಟಿರೋದು ಹೆಲ್ತ್ಗೆ, ಪೀಸ್ಗೆ, ಹಾರ್ಮೋನಿಗೆ. ಬಟ್ ಇಲ್ಲಿ ಎಲ್ಲಿ ಕೂಡ ಯೋಗದ ಮುಖ್ಯ ಉದ್ದೇಶ ಎಲ್ಲೂ ರಿಫ್ಲೆಕ್ಟ್ ಆಗ್ತಾನೆ ಇಲ್ಲ.
0: ಅಂದ್ರೆ ಸಾಮಾನ್ಯ ಜನರಿಗೆ ಏನು ಅರ್ಥ ಮಾಡಿಸ್ಬೇಕು ಅದನ್ನಷ್ಟೇ ಹೇಳ್ತಾ ಇದ್ದಾರೆ ಅಂತ.
1: ಇಲ್ಲ, ಎರಡು ಬೇಕು ಅಂತ ಹೇಳ್ತಾರೆ.
0: ನೀವು ಹೇಳೋ ಯಮ ನಿಯಮ ಇವೆಲ್ಲ ನೋಡಿದ್ರೆ, ಅಂದ್ರೆ ಆಚರಿಸೋದು ಸ್ವಲ್ಪ ಸಾಮಾನ್ಯ ಜನರಿಗೆ ಕಠಿಣವಾಗಿರುತ್ತದೆ. ಹಾಗಾಗಿ ನಿಮ್ಮ ಆರೋಗ್ಯ ಸ್ವಸ್ಥವಾಗಿರಬೇಕು ಅಂತಂದ್ರೆ ನೀವು ಆಸನ ಮಾಡಿ, ಧ್ಯಾನ ಮಾಡಿ, ಮಾನಸಿಕ ಆರೋಗ್ಯಕ್ಕಾಗಿ ಧ್ಯಾನ ಮಾಡಿ ಅಂತ ಹೇಳ್ತಾ ಇದ್ದಾರೇನೋ ಅಂತ.
1: ಇನ್ನೊಂದೇನಂದ್ರೆ, ಯಾರು ಯೋಗ ಸಾಧನೆ ಮಾಡ್ತಾರೆ ಅವ್ರು ಎಲ್ಲರೂ ಶ್ಲೋಕಗಳ ಸ್ಪಷ್ಟ ಉಚ್ಚಾರಣೆ ಮಾಡ್ಬೇಕು ಅನ್ನೋದು, ಅದರ ಅರ್ಥ ತಿಳ್ಕೊಂಡ್ರೆ ಸಾಕು. ಏಮ್ಸ್ ಡೆಲ್ಲಿನಲ್ಲಿ ಅವ್ರ ಒಂದು ಮೋಟೋ ಇದೆ, ಶರೀರ ಮಧ್ಯ ಕಲುಧರ್ಮ ಸಾಧನಂ ಅಂತ ಹೇಳಿದೆ. ಇದು ಕಾಳಿದಾಸ ಬರೆದ್ರು ಅಂತ ಕುಮಾರ ಸಂಭವದಿಂದ ಬಂದಿದೆ. ಅಲ್ಲಿ ಶಿವ ಪಾರ್ವತಿ ಅವ್ರಿಗೆ ಹೇಳ್ತಾರೆ, ಏನ್ ಹೇಳ್ತಾರೆ ಅಂದ್ರೆ, ಶರೀರ ಮಧ್ಯ ಕಲುಧರ್ಮ ಸಾಧನಂ ಅಂದ್ರೆ, ನೀವು ಆರೋಗ್ಯವಾಗಿ ಇದ್ರೇನೆ ಎಲ್ಲಾ ಧರ್ಮಗಳನ್ನ ನೀವು ಪಾಲನೆ ಮಾಡುವುದು, ಸಾಧನೆ ಮಾಡುವುದು ಅಂತ. ಹಾಗಾಗಿ ಹೆಲ್ದಿ ಬಾಡಿ, ಹೆಲ್ದಿ ಮೈಂಡ್ ಅನ್ನೋದು ಏನಿದೆ, ಇದು ಒಂದು ಮಾಧ್ಯಮ, ಇದು ಅಂತಿಮ ಗುರಿಯಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
0: ಸರಿ, ಯೋಗ ಮತ್ತು ತತ್ವಶಾಸ್ತ್ರದಲ್ಲಿ ಅನೇಕ ಪುಸ್ತಕಗಳನ್ನ ಬರೆದಿರಿ, ಆ ಕುರಿತಾಗಿ ಹೇಳಿ.
1: ವೇದಾಂತ ಫಾರ್ ವರ್ಲ್ಡ್ ಪೀಸ್ ಅಂತ ಈಗ ರೀಸೆಂಟ್ಲಿ ಬರೆದಿರುವಂತ ಬುಕ್, ಅದರಲ್ಲಿ ವಿಶ್ವಶಾಂತಿಗೆ ವೇದಾಂತದ ಕೊಡುಗೆ ಏನು ಅನ್ನೋದು ಇದನ್ನ ಬರೆದಿದ್ದೇನೆ. ಬಹಳಷ್ಟು ಫಿಲಾಸಫಿ ರಿಲೇಟೆಡ್, ಈಗ ಧರ್ಮ ಅಂದ್ರೆ ಏನು, ನನ್ನ ಸ್ಪೆಷಲೈಸೇಷನ್ ಬಂದು ಭಾರತೀಯ ತತ್ವಶಾಸ್ತ್ರದಲ್ಲೇ ನನ್ನ ಸ್ಪೆಷಲೈಸೇಷನ್ ಇರೋ, ಹೀಗಾಗಿ ಬಹಳಷ್ಟು ರಿಸರ್ಚ್ ಆರ್ಟಿಕಲ್ಸ್, ಜರ್ನಲ್ಸ್, ಬುಕ್ಸ್ ಎಲ್ಲ ಪಡೆದಿದ್ದೇನೆ.
0: ಯೋಗದಲ್ಲಿ?
1: ಯೋಗದಲ್ಲಿ ಕೂಡ. ಈಗ ರೀಸೆಂಟ್ಲಿ ಈ ಇಂಟರ್ನ್ಯಾಷನಲ್ ಯೋಗ ಡೇಗೆ ಒಂದು ಆರ್ಟಿಕಲ್ ಅನ್ನು ಬರೆದಿದ್ದೇನೆ. ಅದರಲ್ಲಿ ಏನ್ ಮಾಡಿದ್ದೇನೆ ಅಂತಂದ್ರೆ, ಎಲ್ಲಾ ಗ್ರಂಥಗಳನ್ನು ಬರೇ ಪತಂಜಲಿ ಯೋಗ ಸೂತ್ರವಷ್ಟೇ ಅಲ್ಲ, ಅದರಲ್ಲಿ ಭಗವದ್ಗೀತ ಆಗಿರ್ಬೋದು, ಹಠಯೋಗ ಪ್ರದೀಪಿಕ ಆಗಿರ್ಬೋದು, ಗ್ರಂಥ ಸಂಹಿತ ಆಗಿರ್ಬೋದು, ಶಿವ ಸಂಹಿತ ಆಗಿರ್ಬೋದು, ಅಥವಾ 20 ಯೋಗ ಉಪನಿಷತ್ಗಳಾಗಿರ್ಬೋದು, ಇದನ್ನ ಎಲ್ಲವನ್ನ ಅಧ್ಯಯನ ಮಾಡಿ ಅದೊಂದು ಲೇಖನ ಬರೆದಿದ್ದೇನೆ.
0: ಸಾಮಾನ್ಯವಾಗಿ ನಾವು ಪತಂಜಲಿ ಮಹರ್ಷಿಯನ್ನ ಯೋಗದ ಪಿತಾಮಹ ಅಂತ ಹೇಳ್ತೀವಿ, ಆದ್ರೆ ಆದಿ ಯೋಗಿ ಅಂತ ಶಿವನಿಗೆ ಮೊದಲಿಂದ ಇದೆ.
1: ಹೌದು
0: ಸರ್. ಜೂನ್ ಅಂತಂದ್ರೆ ಈಗ ಯೋಗ ಮಂತ್ ಅಂತ ಹೇಳ್ತಾರೆ. ಈ ಸಲದ ಅಧಿಕೃತ ಘೋಷವಾಕ್ಯ ಏನು ಯೋಗ ದಿನದ್ದು, ಹಾಗೆ ಅದರ ಉದ್ದೇಶ ಏನು?
1: ಈ ವರ್ಷದ ಇಂಟರ್ನ್ಯಾಷನಲ್ ಯೋಗ ಡೇ ಥೀಮ್ ಏನಂತಂದ್ರೆ, ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ ಅವರು ಕೊಟ್ಟಿದ್ದಾರೆ. ಏಜ್ ಅನ್ನೋದು ಏನಿದೆ, ಯಾಕಂದ್ರೆ ಮೆಟಬಾಲಿಕ್ ಮತ್ತೆ ಕೆಟಬಾಲಿಕ್ ಆಕ್ಟಿವಿಟೀಸ್ ಏನಿದೆ ಅದು ನಾವು ನಿಲ್ಲಿಸಲಿಕ್ಕೆ ಸಾಧ್ಯವೇ ಇಲ್ಲ. ಬಟ್ ಹೆಲ್ದಿ ಏಜಿಂಗ್ ಏನಂತಂದ್ರೆ, ಆ ಏಜಿಂಗ್ ಪ್ರೊಸೆಸ್ ಅನ್ನ ಏನಿದೆ ಅದನ್ನ ನಾವು ಥ್ರೂ ಯೋಗ ಪ್ರಾಕ್ಟೀಸ್ ದಿಂದ ನಾವು ಅದನ್ನ ಸ್ಲೋ ಡೌನ್ ಮಾಡಬಹುದು. ಯಾಕಂದ್ರೆ ಈಗ ನೋಡಿ, ಎರಡು ಪ್ರಕಾರದ ಏಜ್ ಇರುತ್ತೆ, ಒಂದು ಕ್ರೊನೊಲಾಜಿಕಲ್ ಏಜ್ ಇರುತ್ತೆ, ಇನ್ನೊಂದು ಮೆಟಬಾಲಿಕ್ ಏಜ್ ಇರುತ್ತೆ. ಕ್ರೊನೊಲಾಜಿಕ್ ಏಜ್ ಅಂದ್ರೆ ನಮ್ಮ ಬರ್ತ್ ಸರ್ಟಿಫಿಕೇಟ್ ಮೇಲೆ ನಿರ್ಧಾರವಾಗಿರುತ್ತೆ, ಆದ್ರೆ ಮೆಟಬಾಲಿಕ್ ಏಜ್ ಅಂದ್ರೆ ದಟ್ ಈಸ್ ದಿ ಏಜ್ ಆಫ್ ಯುವರ್ ಬಾಡಿ. ಸೊ ನಮ್ಮ ಕ್ರೊನೊಲಾಜಿ ಏಜ್ ಕ್ಕಿಂತ ನಮ್ಮ ಮೆಟಬಾಲಿಕ್ ಏಜ್ ಏನಾದರೂ ಕಮ್ಮಿ ಇತ್ತಂತಂದ್ರೆ, ದೆನ್ ದಟ್ ಪರ್ಸನ್ ಈಸ್ ಹೆಲ್ದಿ, ಆರೋಗ್ಯವಾಗಿದ್ದಾನೆ ಅಂತ ಅರ್ಥ. ಯೋಗದಿಂದ ಇದನ್ನ ನಾವು ಸಾಧನೆ ಮಾಡಬಹುದು. ಮತ್ತೆ ಇನ್ನೊಂದು ಏನಂತಂದ್ರೆ, ನಾವು ಯೋಗ ಅಂತ ಈ ಶಬ್ದ ಬಳಸುವಾಗ ನಾವು ಆಸನಗಳ ಅಂತ ಇಂಪ್ಲೈ ಮಾಡ್ತಾ ಇದೀವ, ಪ್ರಾಣಾಯಾಮ ಅಂತ ಇಂಪ್ಲೈ ಮಾಡ್ತಾ ಇದೀವ, ಯಮ ನಿಯಮಗಳಂತ ಇಂಪ್ಲೈ ಮಾಡ್ತಾ ಇದೀವ. ಇದು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಎಷ್ಟೋ ಏಜ್ ಆಗಿರಲಿ, ಪ್ರಾಣಾಯಾಮ ಯಾರು ಬೇಕಾದರೂ ಮಾಡಬಹುದು. ಈವನ್ ದ ಪರ್ಸನ್ ಇಸ್ ರೆಸ್ಟಿಂಗ್ ಆನ್ ಬೆಡ್ ಆಲ್ಸೋ ಕ್ಯಾನ್ ಡೂ ಪ್ರಾಣಾಯಾಮ. ಆಸನಗಳು ಕೂಡ ಅಷ್ಟೇ, ಸಿಂಪಲ್ ಆಸನಗಳನ್ನು ಮಾಡಬಹುದು ವಿತ್ ಮಿನಿಮಲ್ ಸ್ಟ್ರೆಂತ್. ಇಲ್ಲಿ ಏನಂತಂದ್ರೆ, ಇಟ್ಸ್ ಮೋರ್ ಅಬೌಟ್ ಬೀಯಿಂಗ್ ಇನ್ ದಟ್ ಪೋಶ್ಚರ್.
0: ಎಷ್ಟೊತ್ತು ನಿಲ್ತೀವಿ ಆ ಒಂದು ಆಸನದಲ್ಲಿ ಅನ್ನೋದು
1: ಪೂರ್ಣ ಸ್ಥಿತಿ ಬಂದಾಗ. ಹೌದು, ಅದು ತುಂಬಾ ಇಂಪಾರ್ಟೆಂಟ್. ಅಷ್ಟೇ ಅಲ್ಲ, ಆ ಆಸನ ಮಾಡುವಾಗ ನಮ್ಮ ಧ್ಯಾನ ಎಲ್ಲಿದೆ, ಬ್ರೀದಿಂಗ್ ಪ್ಯಾಟರ್ನ್ ಹೇಗಿದೆ ಅನ್ನೋದು ಅದು ತುಂಬಾ ಮುಖ್ಯ. ಅಂದ್ರೆ ಬೆಂಡ್ ಆಗುವಾಗ ಎಕ್ಸೆಲ್ ಆಗುತ್ತೆ, ಆ ಸ್ಟ್ರೆಚ್ ಆಗುವಾಗ ಇನ್ಹೇಲ್ ಆಗುತ್ತೆ, ಆ ಪೂರ್ಣ ಸ್ಥಿತಿ ಬಂದಾಗ ಇನ್ ದಿ ಬಿಗಿನಿಂಗ್ ಸ್ಟೇಜಸ್.

0: ನಮ್ಮ ಬ್ರೀದಿಂಗ್ ಪ್ಯಾಟರ್ನ್ ಅನ್ನು ನಾರ್ಮಲ್ ಆಗಿ ಇಡಬಹುದು.
1: ಸರ್, ಇತ್ತೀಚೆಗೆ ಗುಜರಾತ್ನಲ್ಲಿ ನಡೆದ ವರ್ಲ್ಡ್ ಯೋಗಾಸನ ಚಾಂಪಿಯನ್ಶಿಪ್ ನಲ್ಲಿ ಸುಮಾರು 79 ರಾಷ್ಟಗಳು ಭಾಗವಹಿಸಿದ್ದು, ಅದರಲ್ಲಿ ಭಾರತ 114 ಮೆಡಲ್ ಪಡೆದು ಚಾಂಪಿಯನ್ ಆಗಿತ್ತು. ರಾಘವೇಂದ್ರ ಅವರೇ ಹೇಳಿ, ಯೋಗ ಮೊದಲು ಅಧ್ಯಾತ್ಮ, ನಂತರ ಆರೋಗ್ಯ, ಈಗ ಕ್ರೀಡೆಯಾಗಿ ಬದಲಾಗ್ತಾ ಇದೆ. ಈ ಕುರಿತು ನಿಮ್ಮ ಅಭಿಪ್ರಾಯವೇನು? ಇತ್ತೀಚೆಗಂತೂ ಅದು ಕ್ರೀಡೆಯಾಗಿ ಬದಲಾವಣೆ ಆಗ್ತಾ ಇದೆ, ಅನೇಕ ಸ್ಪರ್ಧೆಗಳು ನಡೀತಾ ಇದೆ ಅಲ್ಲಲ್ಲಿ. ಏನ್ ಹೇಳ್ತೀರಿ ಇದಕ್ಕೆ?
0: ಈ ಸ್ವರ್ಣ ಪದಕಗಳನ್ನು ಪಡೆದಿದ್ದಾರೋ ಅಥವಾ ಯಾರು ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ನಮ್ಮ ಭಾರತವನ್ನ ರಿಪ್ರೆಸೆಂಟ್ ಮಾಡಿದಾರೋ ಅವ್ರಿಗೆಲ್ಲರಿಗೂ ಕಂಗ್ರಾಚುಲೇಷನ್ಸ್. ತುಂಬಾ ಹೆಮ್ಮೆ ಪಡುವಂತ ವಿಷಯ ಇದು, ಒಳ್ಳೇದೇ. ಆಕ್ಚುಲಿ ಈಗ ಸ್ಪೋರ್ಟ್ ಅಂತ ಬಂದಿದ ನಂತರ ಅದು ಏನಾಗುತ್ತೆ, ಇಡೀ ವರ್ಲ್ಡ್ ನಲ್ಲಿ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಜ್ಞಾನ ಪರಂಪರೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ವಿಶ್ವಗುರು ಅಂತ ನಾವೇನು ಹೇಳ್ತಾ ಇದೀವಿ ಅದು ಈಗ ನಿಜ ಆಗ್ತಾ ಇದೆ ಅನ್ನೋ ಇದು ಒಂದು ಸೂಚಕ.
1: ಸೊ ಈಗ ಸ್ಪರ್ಧೆಯಾಗಿ ಯೋಗ ನಡೆದ್ರೆ ಅನೇಕ ಕಾಂಪಿಟೇಷನ್ಗಳು ನಡೀತದೆ. ಸೊ ಹಾಗಾಗಿ ದೇಶ ವಿದೇಶದಲ್ಲಿ ಎಲ್ಲರೂ ಭಾಗವಹಿಸಲಿಕ್ಕೆ ಇಷ್ಟಪಡ್ತಾರೆ.
0: ಹೌದು,
1: ನೀವೀಗ ಯೋಗ ಮಾಡ್ರಿ, ದಿನ ಮನೆಯಲ್ಲಿ ಆರೋಗ್ಯವಂತರಾಗಿರ್ತೀರಿ ಅಂತಂದ್ರೆ ಯಾರು ಮಾಡಲ್ಲ. ಸೊ ಅದೇ ಸ್ಪರ್ಧೆಯಾಗಿ ತೆಗೆದುಕೊಂಡು ನಿನ್ನ ಭವಿಷ್ಯ ಇದರಲ್ಲಿ ಭದ್ರವಾಗಿದೆ ಅಂತ ಹೇಳಿದಾಗೆ ಮಾಡ್ತಾರೆ. ಆ ರೀತಿ ಬದಲಾವಣೆ ಆಗ್ಬೋದೇನೋ ಯೋಗವನ್ನು ಕ್ರೀಡೆಯಲ್ಲಿ ಅಳವಡಿಸಿಕೊಂಡ್ರೆ?
0: ಇಲ್ಲ, ಒಳ್ಳೇದೇ. ಸ್ಪೋರ್ಟ್ಸ್ ಮ್ಯಾನ್ ಅಷ್ಟೇ, ಇದನ್ನ ಏನಾದರೂ ಅವರು ಫಾಲೋ ಮಾಡಿದ್ರೆ ಸೊಸೈಟಿ ಇಂಪ್ರೂವ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ದಿ ಎಂಟೈರ್ ಸೊಸೈಟಿ ಶುಡ್ ಫಾಲೋ ಇಟ್. ಅದಕ್ಕೆ ಈಗ ನಾವು ಫಾರ್ ಎಕ್ಸಾಂಪಲ್ ನಮ್ಮ ಆಯುರ್ವೇದಿಕ್ ಗ್ರಂಥಗಳಲ್ಲೆಲ್ಲ ನಾವು ನೋಡಿದ್ರೆ ಅಷ್ಟಾಂಗ ಹೃದಯಂ ಆಗ್ಲಿ, ಅಷ್ಟಾಂಗ ಸಂಗ್ರಹ ಆಗ್ಲಿ, ಎರಡು ತುಂಬಾ ಪ್ರಮುಖವಾದ ಕಾನ್ಸೆಪ್ಟ್ಸ್ ಇರುತ್ತೆ. ಒಂದು ದಿನಚರ್ಯ, ಒಂದು ಋತುಚರ್ಯ ಅಂತ. ಸೊ ಇಂಥ ಕಾನ್ಸೆಪ್ಟ್ಸ್ ಸ್ಕೂಲ್ನಲ್ಲಿ ಪ್ರೈಮರಿ ಸ್ಟೇಜ್ಲಿಂದ ನಾವೇನಾದ್ರು ಇಂಟ್ರೊಡ್ಯೂಸ್ ಮಾಡಿದ್ರೆ ಅವಾಗ ಏನಾಗುತ್ತೆ, ಆ ಹೆಲ್ತ್ ಅವೇರ್ನೆಸ್, ಹೇಗ್ ತಿನ್ಬೇಕು, ಹೇಗಿರ್ಬೇಕು, ದಿನಚರ್ಯ ಹೇಗಿರ್ಬೇಕು, ಋತುಚರ್ಯ ಹೇಗಿರ್ಬೇಕು ಅನ್ನೋದು, ದಿಸ್ ಇಸ್ ವಾಟ್ ಐ ಮೀನ್ ಹೆಲ್ದಿ ಲಿವಿಂಗ್. ದಿಸ್ ಇಸ್ ವೆರಿ ನ್ಯೂಟ್ರಲ್, ದಿಸ್ ಇಸ್ ಹೆಲ್ತ್ ರಿಲೇಟೆಡ್. ಅದನ್ನಾಗಿ ಯಾವುದೋ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿಗೆ ಅದನ್ನ ಹೋಲಿಸಿ ನೋಡುವಂತ ಅವಶ್ಯಕತೆನೇ ಬೇಕಾಗಿಲ್ಲ.
1: ಒಬ್ಬ ಕ್ರೀಡಾಪಟು ಆಗುವ ಪೂರ್ವದಲ್ಲಿ ಯೋಗಪಟು ಆದ್ರೆ ಏನೆಲ್ಲ ಲಾಭವಿದೆ?
0: ಯಾವುದೋ ಒಂದು ಸ್ಪೋರ್ಟ್ಸ್ ಮ್ಯಾನ್ ಯೋಗ ಮಾಡಿ ಆನಂತರ ಬೇರೆ ಕ್ರೀಡೆಗೆ ಹೋಗ್ಲಿ ಅಥವಾ ಬೇರೆ ಕ್ರೀಡೆ ಮಾಡಿ ಆನಂತರ ಯೋಗಕ್ಕೆ ಬರಲಿ, ತುಂಬಾ ಪ್ರಾಮುಖ್ಯ ಅಂತಂದ್ರೆ ಅವನೇನಾದ್ರೂ ಒಂದು ಸ್ಪೋರ್ಟ್ ನಲ್ಲಿ ಅವನೇನಾದ್ರೂ ಅವನ ಡೆಡಿಕೇಶನ್, ಅವನ ಡಿಸಿಪ್ಲಿನ್ ಇತ್ತು ಅಂದ್ರೆ ಅವನ ಯಾವ ಸ್ಪೋರ್ಟ್ ಬೇಕಾದ್ರೂ ಅವನು ಮಾಡಬಹುದು. ಹಾಗಾಗಿ ಈಗ ನೋಡಿ, ನಾನು ಬೇಸಿಕಲಿ ಐ ಕೇಮ್ ಫ್ರಮ್ ಮಾರ್ಷಲ್ ಆರ್ಟ್ಸ್ ಬ್ಯಾಕ್ ಗ್ರೌಂಡ್, ಆನಂತರ ಐ ಕೇಮ್ ಟು ಯೋಗ, ಹಾಗಾಗಿ ನನಗೆ ಯೋಗ ಏನು ಕಷ್ಟ ಆಗ್ಲಿಲ್ಲ. ಆನಂತರ ದೆನ್ ಐ ಸ್ಟಾರ್ಟೆಡ್ ಡೂಯಿಂಗ್ ಸ್ಟ್ರೆಂತ್ ಟ್ರೈನಿಂಗ್, ಬಾಡಿ ಬಿಲ್ಡಿಂಗ್, ಅದು ಕೂಡ ನನ್ಗೆ ಕಷ್ಟ ಆಗ್ಲಿಲ್ಲ. ಸೊ ದಿಸ್ ಇಸ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಅಂದ್ರೆ ಆ ವ್ಯಕ್ತಿ ಯಾವುದೋ ಒಂದು ಸ್ಪೋರ್ಟ್ ಇರಲಿ, ಬಟ್ ಇಫ್ ಈಸ್ ಅ ಸ್ಪೋರ್ಟ್ಸ್ ಮ್ಯಾನ್, ಡಿಸಿಪ್ಲಿನ್ ಸ್ಪೋರ್ಟ್ಸ್ ಮ್ಯಾನ್, ಅವನು ಯಾವ ಫೀಲ್ಡ್ ಬೇಕಾದ್ರೂ ಅವನು ಆರಿಸ್ಕೋಬಹುದು. ಆ ಸಬ್ಸ್ಟ್ರಾಕ್ಟಮ್, ಆ ಬೇಸ್ ಏನಿದೆಯಲ್ಲ, ದಟ್ ದ ಸ್ಪೋರ್ಟ್ಸ್ ವಿಲ್ ಗಿವ್ ಹಿಮ್.
1: ಅಂದ್ರೆ ಈಗ ಯಾವುದೇ ಒಂದು ಕ್ರೀಡೆಗೆ ಯೋಗ ಒಂದು ಬುನಾದಿ ಆಗ್ಬೋದಾ ಅಂತ?
0: 100%. ಈಗ ನೋಡಿ, ಯೋಗ ಅಂತಂದ್ರೆ ಒಂದು ಸ್ಪೋರ್ಟ್ಸ್ ಮ್ಯಾನ್ ಗೆ ಮೆಂಟಲ್ ಕಂಡೀಷನಿಂಗ್ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಆ ಮೆಂಟಲ್ ಕಂಡೀಷನಿಂಗ್ ಇಲ್ಲ ಅಂತಂದ್ರೆ ಹಿ ಕೆನಾಟ್ ಬಿ ಅ ಸಕ್ಸಸ್ಫುಲ್ ಸ್ಪೋರ್ಟ್ಸ್ ಮ್ಯಾನ್. ಯಾಕಂದ್ರೆ ಸ್ಪೋರ್ಟ್ಸ್ ಅಂತಂದ್ರೆ ಗೆಲುವು ಮತ್ತೆ ಸೋಲು ಏನಿದೆಯೋ, ದಿಸ್ ಇಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಎ ಸ್ಪೋರ್ಟ್ಸ್ ಮ್ಯಾನ್ ಲೈಫ್. ಯೋಗ ಶಾಸ್ತ್ರದಲ್ಲಿ ಪ್ರಮುಖವಾದ ಇನ್ನೊಂದು ಗ್ರಂಥ ಏನು ಅಂತಂದ್ರೆ ಅದು ಶ್ರೀಮದ್ ಭಗವದ್ಗೀತೆ. ಶ್ರೀಮದ್ ಭಗವದ್ಗೀತೆ ಏನು ಹೇಳುತ್ತೆ ಅಂತಂದ್ರೆ, ಸ್ಥಿತಪ್ರಜ್ಞಾ ಅಂತ ಹೇಳುತ್ತೆ. ಜಯದಲ್ಲಿನೂ ಅಪರಜಯದಲ್ಲಿನೂ, ಗೆಲುವಿನಲ್ಲಿನೂ ಸೋಲಿನಲ್ಲೂ ಯಾವಾಗ್ಲೂ ಸಮಾನ ಸ್ಥಿತಿಯಲ್ಲಿ ಇರಬೇಕು ಅಂತ ಹೇಳುತ್ತೆ.
1: ಅಂದ್ರೆ ಸಮಚಿತ್ತತೆ.
0: ಹೌದು ಹೌದು ಹೌದು. ಅದೇ ಪ್ರಕಾರ ಇನ್ನೊಂದು ಕಾನ್ಸೆಪ್ಟ್ ಕೂಡ ಶ್ರೀಮದ್ ಭಗವದ್ಗೀತೆ ಹೇಳುತ್ತೆ, ತಿತಿಕ್ಷಾ ಅಂತ. ಅಂದ್ರೆ ಎಂತ ಎಕ್ಸ್ಟರ್ನಲ್ ಸರ್ಕಮ್ಸ್ಟೆನ್ಸಸ್ ನಲ್ಲಿ ಇದ್ರೂ ಕೂಡ, ಅದು ಸಮ್ಮರ್ ಆಗಿರ್ಬೋದು, ಅದು ವಿಂಟರ್ ಆಗಿರ್ಬೋದು, ಅದು ಕಂಫರ್ಟ್ ಆಗಿರ್ಬೋದು, ಅದು ಕಷ್ಟದಾಯಕವಾಗಿರ್ಬೋದು, ಎಲ್ಲದರಲ್ಲಿ ಕೂಡ ಆ ಸಮಸ್ಥಿತಿಯನ್ನ ಹೊಂದಿರಬೇಕು ಅನ್ನೋ ಹೇಳುವಂತ ಅದು, ಈ ಎರಡು ಕಾನ್ಸೆಪ್ಟ್ಸ್ ಏನಿದೆಯಲ್ಲ ಅದು ನಾವು ತಗೋಬಹುದು.
1: ಇದೇ ವಿಷಯಕ್ಕೆ ಸ್ವಲ್ಪ ಮುಂದೆ ಹೋಗೋದಾದ್ರೆ, ಸೋಲು ಗೆಲುವು ಅನ್ನೋದು ಸಾಮಾನ್ಯ ವ್ಯಕ್ತಿಯನ್ನು ಕಾಡುತ್ತೆ, ಧೃತಿಗೆಡಿಸ್ಬಿಡ್ತದೆ.
0: ಹೌದು.
1: ಇನ್ನು ಕ್ರೀಡಾಪಟುಗಳಿಗಂತೂ ಬಹಳ ಒತ್ತಡವನ್ನ ತರ್ತದೆ.
0: ಹೌದು.
1: ಕ್ರೀಡಾಪಟುಗಳು ಯೋಗವನ್ನ ಜೀವನದ ಭಾಗವಾಗಿಸಿಕೊಂಡ್ರೆ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬಹುದಾ?
0: ಹೌದು ಹೌದು, 100%.
1: ಯಾವ ರೀತಿ ಹೇಳ್ತೀರಾ ಅದನ್ನ?
0: ಈಗ ಅಪರಿಗ್ರಹ ಅಂತ ಬರುತ್ತೆ, ಅಂದ್ರೆ ಕಂಪ್ಲೀಟ್ ಡಿಟ್ಯಾಚ್ಮೆಂಟ್. ಹಾಗಾಗಿ ಫಾರ್ ಸ್ಪೋರ್ಟ್ಸ್ ಮ್ಯಾನ್ ಏನಂತಂದ್ರೆ, ಅದು ಗೆಲುವು ಮತ್ತೆ ಸೋಲು ಅನ್ನೋದು ಏನಿದೆ, ಅದು ಎರಡು ಸೇಮ್ ಲೆವೆಲ್ ನಲ್ಲಿ ತಗೊಳ್ಳುವಂತಹ ಒಂದು ಮನೋಭಾವ ಅವನಲ್ಲಿ ಡೆವಲಪ್ ಆಗಬಹುದು. ದಟ್ ವಿಲ್ ಕಮ್ ಥ್ರೂ ಪ್ರಾಕ್ಟಿಸ್ ಆಫ್ ಯೋಗ. ಇನ್ನೊಂದು ಏನಂತಂದ್ರೆ, ನಾವು ಯೋಗ ಅನ್ನುವಾಗ ಬರೇ ನಾವು ಪತಂಜಲಿ ಯೋಗ ಸೂತ್ರವನ್ನು ಅಷ್ಟೇ ಆಧಾರವಾಗಿ ಇಟ್ಟು ನಾವು ಚರ್ಚೆಯನ್ನ ಮುಂದುವರಿಸಬಾರದು. ಯಾಕಂದ್ರೆ ನಾನು ಹೇಳಿದೆ, 20 ಯೋಗ ಉಪನಿಷತ್ಗಳಿವೆ, ಶ್ರೀಮದ್ ಭಗವದ್ಗೀತೆ ಇದೆ, ಗ್ರಂಥ ಸಂಹಿತಾ ಇದೆ, ಹಠಯೋಗ ಪ್ರದೀಪಿಕಾ ಇದೆ, ಶಿವ ಸಂಹಿತಾ ಇದೆ, ಇದು ಎಲ್ಲವೂ ಯೋಗಿಕ್ ಗ್ರಂಥಗಳೇ. ನಮ್ಮ ಅಪ್ರೋಚ್ ಅನ್ನೋದು ಏನಿದೆ ಅದು ಬರೇ ಒಂದು ಗ್ರಂಥಕ್ಕೆ ಸೀಮಿತವಾಗಿರಬಾರದು ಅಂತ ಹೇಳೋದು.
1: ಸೋತಾಗ ಕುಗ್ಗೋದು, ಗೆದ್ದಾಗ ಹಿಗ್ಗೋದು, ಈ ಮನಸ್ಥಿತಿಯಿಂದ ನಾವು ಹೊರಗಡೆ

0: ಬರಬೇಕಂತಂದ್ರೆ ಯೋಗವನ್ನ ನಮ್ಮ ಜೀವನದ ಭಾಗವಾಗಿಸ್ಕೋಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ?
1: ಹೌದು, ಯಾಕಂದ್ರೆ ಈಗ ನೋಡಿ, ನಾವು ಪ್ರಾಣಾಯಾಮ ಮಾಡುವಾಗ ಅದರಲ್ಲಿ ರೇಷಿಯೋಸ್ ಇರುತ್ತೆ, ಯೋಗ ಚಿತ್ತವೃತ್ತಿ ನಿರೋಧ ಅಂತ. ಆ ಚಿತ್ತವನ್ನ, ಆ ಮಾಡಿಫಿಕೇಶನ್ಸ್ ಅನ್ನ ಕಂಟ್ರೋಲ್ ಮಾಡದೇ ಯೋಗ ತಾನೆ. ಸೊ ಮೆಂಟಲ್ ಕಂಡೀಷನಿಂಗ್ ಬರೋದೇ ಅಲ್ಲಿಂದ.
0: ಇತ್ತೀಚೆಗೆ ಅದೇ ಮಾನಸಿಕ ಒತ್ತಡ ಅನ್ನೋದು ಜಾಸ್ತಿ ಆಗಿದೆ. ಸಾಮಾನ್ಯ ಜನರಲ್ಲೂ ಕೂಡ ಸಣ್ಣ ಸಣ್ಣ ವಿಷಯಕ್ಕೆ ಸಿಟ್ಟು ಬರೋದು, ಒತ್ತಡಕ್ಕೊಳಗಾಗೋದು, ಇವೆಲ್ಲ ನೋಡ್ತಾ ಇರ್ತೀವಿ ನಾವು. ಅನೇಕ ಕಾಯಿಲೆಗಳು ಬರ್ತಾ ಇದೆ. ಸೊ ಇದನ್ನೆಲ್ಲ ನಿಯಂತ್ರಣದಲ್ಲಿ ಇಟ್ಕೋಬೇಕಂದ್ರೆ ಯೋಗ ನಮ್ಗೆ ಬಹಳ ಉಪಯೋಗ ಅಂತ ಹೇಳಬಹುದು.
1: ಹೌದೌದು, ಅಷ್ಟೇ ಅಲ್ಲ, ಅದರಲ್ಲಿ ಯಾವ ಪ್ರಕಾರ ನಾವು ಭೋಜನವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಅದ್ರ ಕುರಿತ ಕೂಡ ತುಂಬಾ ವಿವರಣೆ ಇದೆ. ಈಗ ಆಸ್ ಎ ಸ್ಪೋರ್ಟ್ಸ್ ಮ್ಯಾನ್, ಒಳ್ಳೆ ಟಾಪಿಕ್ ಅನ್ನ ನೀವು ರೇಸ್ ಮಾಡಿದ್ರಿ. ಫಾರ್ ಸ್ಪೋರ್ಟ್ಸ್ ಮ್ಯಾನ್ ಬರೀ ಎಕ್ಸಸೈಸಸ್, ಕಂಡೀಷನಿಂಗ್ ಇದೆ ಅಷ್ಟೇ ಅಲ್ಲ, ಡಯಟ್ ಅನ್ನೋದು ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ.
0: ಯೋಗಾಸನ ಮಾಡುವ ಪೂರ್ವದಲ್ಲಿನೂ ಕೂಡ ಸಿದ್ಧತೆಯನ್ನ ಮಾಡ್ಕೋಬೇಕು ಅಂತ ಹೇಳ್ತೀರಿ. ಅಂದ್ರೆ ಊಟ ಹೇಗ್ ಮಾಡ್ಬೇಕು, ನಿದ್ದೆ ಹೇಗ್ ಮಾಡ್ಬೇಕು, ಅವರ ದಿನಚರಿ ಹೇಗಿರ್ಬೇಕು ಅನ್ನೋದ್ರ ಕುರಿತಾಗಿನೂ ಕೂಡ ಯೋಗದ ಪೂರ್ವದಲ್ಲಿ ಇದೆ. ಅಂದ್ರೆ ಯೋಗಾಸನ ಮಾಡುವ ಪೂರ್ವದಲ್ಲಿ ಅದೇ ಯಮ ನಿಯಮ ಅಂತ ನೀವ್ ಹೇಳಿದ್ರಲ್ಲ,
1: ಅದೇ ಪ್ರಕಾರ ನಾವು ಹಠಯೋಗ ಪ್ರದೀಪಿಕದಲ್ಲಿ ನಾವು ನೋಡಿದ್ರು ಕೂಡ ಅವರು ಯೋಗಾಸನಕ್ಕಿಂತ ಮುಂಚೆ ಷಟ್ಕ್ರಿಯೆಗಳು ಅಂತ ಹೇಳ್ತಾರೆ, ಪ್ಯೂರಿಫಿಕೇಶನ್ ಟೆಕ್ನಿಕ್ಸ್, ಅದನ್ನೆಲ್ಲ ಪ್ಯೂರಿಫೈ ಮಾಡಿ ಆನಂತರ ನಮ್ಮ ಶರೀರವನ್ನ ಆ ಸ್ಟೇಜ್ಗೆ ಅವರು ತಗೊಂಬಂದಿದ ನಂತರ ಆನಂತರ ಯೋಗಾಭ್ಯಾಸ ಪ್ರಾರಂಭವಾಗುತ್ತದೆ. ಷಟ್ಕ್ರಿಯೆಗಳು ಇದು ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಯೋಗ.
0: ಸರ್, ಇತ್ತೀಚೆಗೆ ಕ್ರೀಡಾಪಟುಗಳು ಚಿಕ್ಕ ವಯಸ್ಸಿನಲ್ಲಿ ಕ್ರೀಡಾಂಗಣದಲ್ಲಿ ಕುಸಿದು ಬೀಳುವ ಸನ್ನಿವೇಶವನ್ನ ನಾವು ಆಗಾಗ ಕಾಣ್ತಾ ಇರ್ತೀವಿ. ಇದಕ್ಕೆ ಯೋಗದಲ್ಲಿ ಪರಿಹಾರ ಇದೇನಾ ಅಂತ?
1: ಅಲ್ಲ, ಡೆಫಿನೆಟ್ಲಿ. ಏನಂತಂದ್ರೆ, ಒಂದು ನಾನು ಏನ್ ಹೇಳಿದೆ ಅಂದ್ರೆ ಡೈಟರಿ ಹ್ಯಾಬಿಟ್ಸ್, ಮತ್ತೆ ಇನ್ನೊಂದು ಏನಂತಂದ್ರೆ ಸ್ಟ್ರೆಸ್, ಯೋ ಕಾರ್ಟಿಸೋಲ್ ಲೆವೆಲ್ಸ್. ಹಾಗಾಗಿ ಪ್ರತಿಯೊಂದು ಇನ್ನೊಂದು ಏನಂತಂದ್ರೆ, ಪ್ರತಿಯೊಂದು ಸ್ಪೋರ್ಟ್ಸ್ ಮ್ಯಾನ್ ರೆಗ್ಯುಲರ್ ಇಂಟರ್ವಲ್ಸ್ ನಲ್ಲಿ ಅವನು ಬ್ಲಡ್ ವರ್ಕ್ ಅನ್ನು ಅವನು ಮಾಡಿಸಲೇ ಇರಬೇಕು. ಯಾಕಂದ್ರೆ ಎಕ್ಸ್ಟರ್ನಲ್ಲಿ ನೋಡ್ಲಿಕ್ಕೆ ಹೆಲ್ದಿ ಆಗಿದ್ರು ಕೂಡ ಇಂಟರ್ನಲ್ಲಿ ಅವ್ರ ಬಾಡಿ ಕಂಡೀಷನ್ ಏನಿದೆ ಅಂತ ಗೊತ್ತಾಗಲ್ಲ. ಫಾರ್ ಎಕ್ಸಾಂಪಲ್, ನಾವು ಒಬೆಸಿಟಿ ಅಂತ ಹೇಳ್ತೇವೆ. ಈಗ ಸಬ್ಕ್ಯೂಟಿನಸ್ ಫ್ಯಾಟ್ ಗಿಂತ ತುಂಬಾ ಡೇಂಜರಸ್ ಇರೋದು ವಿಸರಲ್ ಫ್ಯಾಟ್. ಹಾಗಾಗಿ ಎಕ್ಸ್ಟರ್ನಲ್ಲಿ ನೋಡಿದ್ರೆ ಹಿ ಮೇ ಬಿ ಸ್ಲಿಮ್ ಅಂಡ್ ಫೈನ್, ಬಟ್ ಇಂಟರ್ನಲ್ಲಿ ಆ ವಿಸರಲ್ ಫ್ಯಾಟ್ ಲೆವೆಲ್ ಏನಿದೆ ಅನ್ನೋದು ತುಂಬಾ ಕಷ್ಟ. ಅಟ್ ರೆಗ್ಯುಲರ್ ಇಂಟರ್ವೆಲ್ಸ್ ಬ್ಲಡ್ ವರ್ಕ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಫಾರ್ ಅ ಸ್ಪೋರ್ಟ್ಸ್ ಮ್ಯಾನ್. ಪ್ಯಾರಾಮೀಟರ್ಸ್ ನಲ್ಲಿ ಏನಾದ್ರೂ ಸ್ವಲ್ಪ ಡಿಫರೆನ್ಸಸ್ ಏನಾದ್ರು ಕಂಡು ಬಂದ್ರೆ ಅದನ್ನ ಇಮಿಡಿಯೇಟ್ಲಿ ನಾವು ರೆಕ್ಟಿಫೈ ಮಾಡ್ಕೋಬಹುದು.
0: ಎಕ್ಸಸೈಸ್ ಇವೆಲ್ಲ ಬಹಳ ಫಾಸ್ಟ್ ಆಗಿ ಮಾಡ್ತೀವಿ, ಬ್ರೀದಿಂಗ್ ಫಾಸ್ಟ್ ಆಗಿರ್ತದೆ.
1: ಹೌದು,
0: ಅದೇ ಯೋಗ ಮಾಡುವಾಗ ನಿಧಾನವೇ ಪ್ರಧಾನ.
1: ಹೌದು,
0: ಹಾಗಾಗಿ ನಿಧಾನತೆಯನ್ನ ಅಳವಡಿಸಿಕೊಂಡ್ರೆ ಯೋಗದಿಂದ ಉಪಯೋಗ ಆಗ್ಬೋದಾ ಅಂತ?
1: 100% ಡೆಫಿನೆಟ್ಲಿ. ಈ ಸ್ಲೋ ಬ್ರೀದಿಂಗ್ ಪ್ಯಾಟರ್ನ್ ಏನಿದೆ, ಅಥವಾ ನಾವು ಡಯಾಫ್ರಮ್ ಅಬ್ಡೋಮಿನಲ್ ಬ್ರೀದಿಂಗ್ ಅಂತ ಅಂತೀವಿ, ಇದು ಕೂಡ ಇಂಪಾರ್ಟೆಂಟ್. ಬಟ್ ಏನಂತಂದ್ರೆ, ಅಟ್ ರೈಟ್ ಪ್ರಪೋರ್ಷನ್ಸ್ ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್. ನಮ್ಮ ಮೆಂಟಲ್ ವೆಲ್ ಬೀಯಿಂಗ್, ನಮ್ಮ ಆರ್ಗನ್ಸ್ ಹೆಲ್ತ್, ನಮ್ಮ ಎಂಡೋಕ್ರೈನ್ ಸಿಸ್ಟಮ್. ಈಗ ಫಾರ್ ಇನ್ಸ್ಟೆನ್ಸ್, ಈಗ ನೋಡಿ ನಮ್ಮಲ್ಲಿ ಮೇಜರ್ ಅರೌಂಡ್ ಒಂದು 12 ಆರ್ಗನ್ ಸಿಸ್ಟಮ್ಸ್ ಇದೆ. ಆ ಪ್ರತಿಯೊಂದು ಆರ್ಗನ್ ಸಿಸ್ಟಮ್ ಪ್ರತಿಯೊಂದು ಆಕ್ಟಿವಿಟಿಗೆ ರಿಲೇಟ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಸ್ಕೆಲೆಟಲ್ ಸಿಸ್ಟಮ್, ಅದು ಜಿಮ್ನಲ್ಲೇನೆ ಡೆವಲಪ್ ಆಗೋದು. ಅದು ಅದೇ ಪ್ರಕಾರ ರೆಸ್ಪಿರೇಟರಿ ನಾವು ನೋಡ್ತೀವಿ, ಅದು ಪ್ರಾಣಾಯಾಮದಿಂದ ಅಥವಾ ಕಾರ್ಡಿಯೋ ಆಕ್ಟಿವಿಟಿಯಿಂದ ಅದಾಗುತ್ತೆ. ಪ್ರತಿಯೊಂದು ಸಿಸ್ಟಮ್ ನೋಡಿದಾಗ ಅದನ್ನ ಕಾಪಾಡಿಕೊಳ್ಳಿಕ್ಕೆ, ಅದನ್ನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಇದರ ಡಿಫ್ರೆಂಟ್ ಡಿಫ್ರೆಂಟ್ ಆಕ್ಟಿವಿಟೀಸ್. ಸೊ ಹಾಗಾಗಿ ಆ ರೈಟ್ ಬ್ಯಾಲೆನ್ಸ್ ಬೇಕು.
0: ಅಂದ್ರೆ ಮೊದಲಿಗೆ ಅರ್ಥ ಮಾಡ್ಕೋಬೇಕು ನಾವು.
1: ಹೌದೌದು, ಈವನ್ ಯೋಗ ಪ್ರಾಕ್ಟೀಷನ್ ಮಾಡೋರಿಗೂ ಕೂಡ ದೇ ನೀಡ್ ಸ್ಟ್ರೆಂತ್. ಸೊ ಹಾಗಾಗಿ ದೇ ಶುಡ್ ಡೂ ದಿಸ್. ಅಂಡ್ ಯಾರು ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾರೋ ಆ ಯೋಗ ಇಸ್ ಅನ್ ಇಂಡಿಸ್ಪೆನ್ಸಿಬಲ್ ಪಾರ್ಟ್, ಅವರು ಇದನ್ನು ಕೂಡ ಮಾಡಲೇಬೇಕು. ಯೋಗ ವಿಲ್ ಗಿವ್ ಯು ಇಂಟರ್ನಲ್ ಹೆಲ್ತ್, ಪೀಸ್ ಆಫ್ ಮೈಂಡ್, ಟ್ರಾಂಕ್ಯುಲಿಟಿ. ಇಟ್ ಇಸ್ ಅ ಸ್ಟೆಪ್ ಟುವರ್ಡ್ಸ್ ಯುವರ್ ಕೈವಲ್ಯ. ಸರಿ, ಈಗ ಇಂಟರ್ನಲ್ ಹೆಲ್ತ್ ಆಯ್ತು, ಎಕ್ಸ್ಟರ್ನಲ್ ಅಪಿಯರೆನ್ಸ್ ಕೂಡ ಆಯ್ತು. ನಿಮ್ಮವನ್ನ ನೀವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ನಿಮ್ಮಲ್ಲಿ ಆ ವಿದ್ಯೆ ಇಲ್ಲ ಅಂತಂದ್ರೆ ವಾಟ್ ವಿಲ್ ಹ್ಯಾಪನ್ ಟು ಯು? ಸೊ ಹಾಗಾಗಿ ಸೆಲ್ಫ್ ಡಿಫೆನ್ಸ್ ಕೂಡ ಬೇಕು. ಇದು ಎಲ್ಲವೂ ಬೇಕು ಇನ್ ರೈಟ್ ಪ್ರಪೋರ್ಷನ್ಸ್.
0: ಯೋಗ, ಕ್ರೀಡೆ ಮತ್ತು ತತ್ವಶಾಸ್ತ್ರ ಒಂದಕ್ಕೊಂದು ಬೆಸೆದುಕೊಂಡಿದೆ ಇದು.
1: ಹೌದು,
0: ನಿಮ್ಮ ದೃಷ್ಟಿಯಲ್ಲಿ ಯಾವ ರೀತಿ ನೋಡ್ತೀರಾ ಇದನ್ನ?
1: ಮೂರು ಅವರು ಇಂಡಿಸ್ಪೆನ್ಸಿಬಲ್ ಅಂತ ಹೇಳ್ತೇನೆ. ಯಾಕಂದ್ರೆ ನನ್ನ ದಿನಚರ್ಯದಲ್ಲಿ ಸ್ಟಾರ್ಟ್ ಆಗೋದೇ ಯೋಗದಿಂದ. ಯೋಗದಿಂದ ಆ ನಂತರ, ಯೋಗ ಎಲ್ಲ ಮುಗಿಸಿದ ನಂತರ, ದೆನ್ ಐ ಸ್ಟಾರ್ಟ್ ಡೂಯಿಂಗ್ ಸ್ಟ್ರೆಂತ್ ಟ್ರೈನಿಂಗ್ ಆಗಿರ್ಬೋದು ಅಥವಾ ಮಾರ್ಷಲ್ ಆರ್ಟ್ಸ್ ಆಗಿರ್ಬೋದು. ಅಗೇನ್ ವೆನ್ ಐ ಎಮ್ ಗೋಯಿಂಗ್ ಟು ಬೆಡ್, ಅಗೇನ್ ಇಟ್ ಇಸ್ ಯೋಗ ನಿದ್ರ ಅಂಡ್ ದೆನ್ ಐ ಗೋ ಟು ಬೆಡ್. ಈ ನಮ್ಮ ಬ್ಯುಸಿ ಶೆಡ್ಯೂಲ್ ನಲ್ಲಿ ನಾವು ಅಷ್ಟೊಂದು ಅನ್ಇಂಟ್ರಪ್ಟೆಡ್ ಟೈಮ್ ಕೊಡ್ಲಿಕ್ಕೆ ಕಷ್ಟನೆ. ಈಗ ಫಾರ್ ಎಕ್ಸಾಂಪಲ್, ತಾವೆಲ್ಲರೂ ಟ್ರಾವೆಲ್ ಮಾಡ್ತಾ ಇದ್ರ ಅಂತ ತಿಳ್ಕೊಳ್ಳಿ, ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರ ಅಂತಂದ್ರೆ ದೇರ್ ಯು ಕ್ಯಾನ್ ಡೂ ಯುವರ್ ಪ್ರಾಣಾಯಾಮ, ಅಥವಾ ಬಹಳಷ್ಟು ಕ್ರಿಯೆಗಳಿವೆ. ಅಥವಾ ಟ್ರಾವೆಲಿಂಗ್ ಮಾಡೋದ್ರಲ್ಲಿನ ಟೈಮ್ನಲ್ಲಿನೇ ನಾವು ವಜ್ರೋಲಿ ಅಥವಾ ಸಹಜೋಲಿ ಅಥವಾ ಅಶ್ವಿನಿ ಮುದ್ರಾ ಇಲ್ಲಾಂದ್ರೆ ಮುದ್ರಾ ಮಾಡಬಹುದು. ಐ ಮೀನ್ ಇಟ್ ಸ್ಪ್ರೆಡ್ ಔಟ್. ಆಕ್ಚುಲಿ ಫಸ್ಟ್ ಏನಂತಂದ್ರೆ, ನಮಗೆ ಯಾವ್ದು ಬೇಕು ಅನ್ನೋದನ್ನ ನಾವು ಫಸ್ಟ್ ಅದನ್ನ ನಾವು ಡಿಟರ್ಮೈನ್ ಮಾಡ್ಕೋಬೇಕು, ಅಥವಾ ನಮ್ಮಲ್ಲಿ ಯಾವ್ದು ಶಾರ್ಟ್ ಕಮಿಂಗ್ ಇದೆ ಅನ್ನೋದನ್ನ ನೋಡ್ಕೊಂಡ್ಬಿಟ್ಟು, ದಟ್ ಇಸ್ ಹೌ ಯು ನೀಡ್ ಟು ಪ್ಲಾನ್.
0: ನಮ್ಮ ಆರೋಗ್ಯದಲ್ಲಿ ಏನ್ ತೊಂದರೆ ಇದೆ ಅದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೊಂಡು
1: ಒಂದು.
0: ಆಮೇಲೆ ಯೋಗಾಸನ ಅಥವಾ ಧ್ಯಾನ, ಧಾರಣ, ಮುದ್ರಾ ಇವೆಲ್ಲ ಮಾಡ್ಬೇಕು ಅಂತ.
1: ಅದಕ್ಕೆ ಈ ಪ್ಲಾನ್ ಅನ್ನೋದು.

0: ಏನಿದೆ ಇಟ್ ಇಸ್ ಪ್ಯೂರ್ಲಿ ಸಬ್ಜೆಕ್ಟಿವ್.
1: ಕೊನೆಯದಾಗಿ ಒಂದು ಪ್ರಶ್ನೆ ರಾಘವೇಂದ್ರ ಅವರೇ, ಈ ಧಾವಂತದ ಜೀವನದಲ್ಲಿ ಯೋಗಕ್ಕೆ ಸಮಯನೇ ಇಲ್ಲ ಅಂತ ಬಹಳ ಜನ ಹೇಳ್ತಾರೆ, ಅವರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ? ಹಾಗೆ ಶಾರ್ಟ್ ಟರ್ಮ್ ಅಲ್ಲಿ ಯೋಗ ಮಾಡಬಹುದಾ ಅಂತ, ಒಂದು 15 ನಿಮಿಷ ಇದೆ ನಮಗೆ ಟೈಮ್, ಅಷ್ಟರಲ್ಲಿಯೂ ಕೂಡ ಯೋಗ ಮಾಡಬಹುದಾ?
0: ಇಟ್ಸ್ ಅ ಮ್ಯಾಟರ್ ಆಫ್ ಪ್ರಯಾರಿಟಿ ಅಂಡ್ ಚಾಯ್ಸ್. ಈಗ ನೋಡಿ, ಯಾರು ನಮ್ಮಲ್ಲಿ ಟೈಮೇ ಇಲ್ಲ ಅಂತ ಹೇಳ್ತಾರೋ ಅವರು ರೀಲ್ಸ್ ನೋಡ್ತಾ ಒಂದೆರಡು ತಾಸು ವೇಸ್ಟ್ ಮಾಡ್ತಾರೆ. ಸೊ ಇಟ್ಸ್ ಬೇಸಿಕಲಿ ಎ ಚಾಯ್ಸ್. ಈಗ ನೋಡಿ, ಇಟ್ ಇಸ್ ಆಲ್ ಅಬೌಟ್ ಟೈಮ್ ಮ್ಯಾನೇಜ್ಮೆಂಟ್. ಹಾಗಾಗಿ ಯಾರಿಗೂ ಮಾಡಬೇಕು ಅಂತ ಪ್ರಬಲವಾದ ಇಚ್ಛೆ ಯಾರಲ್ಲಿ ಇದೆಯೋ ಅವರು ಕುಕಿಂಗ್ ಮಾಡ್ದಾಗ ಕೂಡ ಮಾಡಬಹುದು. ಒಂದ್ ಕೈನಲ್ಲಿ ಮುದ್ರ ಹಾಕೊಂಡ್ಬಿಟ್ಟು ಇನ್ನೊಂದು ಕೈನಲ್ಲಿ ಕುಕಿಂಗ್ ಮಾಡಬಹುದು. ಸೊ ಇಟ್ಸ್ ಅ ಮ್ಯಾಟರ್ ಆಫ್ ಚಾಯ್ಸ್. ಇದರಲ್ಲಿ ನಾವು ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ನಾವು ಏನಾದರೂ ಸರಿಯಾಗಿ ಮಾಡ್ಕೊಂಡ್ಬಿಟ್ರೆ ವಿ ಕ್ಯಾನ್ ಅಕಂಪ್ಲಿಷ್. ಇದರಲ್ಲಿ ಪರ್ಫೆಕ್ಷನ್ ಅನ್ನೋ ಸ್ಟೇಜ್ ಅನ್ನೋದು ಯಾವುದೂ ಇಲ್ಲ. ಇಟ್ಸ್ ಪ್ರೋಗ್ರೆಸಿವ್. ಯು ಕೀಪ್ ಮೂವಿಂಗ್, ಯು ಕೀಪ್ ಮೂವಿಂಗ್, ಯು ಕೀಪ್ ಡೂಯಿಂಗ್. ಇಟ್ಸ್ ಅ ಮ್ಯಾಟರ್ ಆಫ್ ಪರ್ಸನಲ್ ಚಾಯ್ಸ್. ಮಾಡಬೇಕನ್ನೋ ಅಂತ ಪ್ರಬಲವಾದ ಇಚ್ಛೆ ಇದ್ರೆ ನಾವು ಏನ್ ಬೇಕಾದ್ರೂ ಮಾಡಬಹುದು. ಅಗೇನ್, ಈಗ ನಾವು ಟ್ರೆಡಿಷನಲ್ ಪರ್ಸ್ಪೆಕ್ಟಿವ್ ಇಂದ ನೋಡಿದ್ರೆ ದಟ್ ಇಸ್ ನಾಟ್ ದಿ ವೇ. ಯಾಕಂದ್ರೆ ಪ್ರತಿಯೊಂದು ಸ್ಥಿತಿನಲ್ಲಿ ಕೂಡ ಯು ಹ್ಯಾವ್ ಟು ಮೇಂಟೈನ್ ದಟ್ ಪೋಸ್ಚರ್, ಯು ಹ್ಯಾವ್ ಟು ಮೇಂಟೈನ್ ದಟ್ ಬ್ರೀದಿಂಗ್, ಇನ್ಹೇಲಿಂಗ್, ಎಕ್ಸೇಲಿಂಗ್ ಮತ್ತೆ ಹೋಲ್ಡಿಂಗ್ ದ ಬ್ರೆತ್ ಅನ್ನೋದು ಇದು ತುಂಬಾ ಇಂಪಾರ್ಟೆಂಟ್. ಫಿಸಿಕಲ್ ಸ್ಟ್ರೇನ್ ಬರಬೇಕು ಅಂತಂದ್ರೆ ನಾವು ಫಾಸ್ಟ್ ಫಾಸ್ಟ್ ಆಗಿ ಮಾಡೋದು ಅಂತಂದ್ರೆ ದಟ್ ಇಸ್ ನಾಟ್ ದಿ ಟ್ರೆಡಿಷನಲ್ ವೇ. ಬಟ್ ಇದನ್ನ ಒಂದು ಎಕ್ಸಸೈಸ್ ರೂಪದಲ್ಲಿ ನಾವು ಏನಾದರೂ ನೋಡಿ ನಾವು ಮಾಡಲಿಕ್ಕೆ ಮಾಡಿದ್ರೆ ಯು ಕ್ಯಾನ್ ಡೂ ಇಟ್, ಬಟ್ ದಟ್ ಇಸ್ ನಾಟ್ ದಿ ಟ್ರೆಡಿಷನಲ್ ವೇ. ಹಾಗೆ ನಿಮಗೆ ಸ್ವೆಟಿಂಗೇ ಆಗಬೇಕು ಅಂತಂದ್ರೆ ಬೆಟರ್ ಯೂಸ್ ಅ ಸ್ಟೇರ್ ಕ್ಲೈಂಬರ್ ಅಥವಾ ಒಂದು ಎಲೆಪ್ಟಿಕಲ್ ಕ್ರಾಸ್ ಟ್ರೈನರ್ ಅಥವಾ ಯೂಸ್ ಅ ಟ್ರೆಡ್ಮಿಲ್ ಅಥವಾ ಸೈಕ್ಲಿಂಗ್ ಆಗಲಿ, ಅದು ಕುಂತಿದ್ದ ಪ್ಲೇಸ್ ನಲ್ಲೇ ಮಾಡಬಹುದು ತಾನೇ. ಸೊ ನಾನೇನ್ ಹೇಳ್ತೀನಿ ಅಂದ್ರೆ ಯು ಡೋಂಟ್ ಮಿಕ್ಸ್ಅಪ್. ನಿಮ್ಗೆ ಏನ್ ಬೇಕು ಅನ್ನೋದು ಅದು ಮುಖ್ಯ ಉದ್ದೇಶ. ಈಗ ಫಾರ್ ಎಕ್ಸಾಂಪಲ್ ಫ್ಯಾಟ್ ಲಾಸ್ ಅನ್ನೋದು ಒಂದು ಮುಖ್ಯ ಉದ್ದೇಶವಾಗಿದ್ರೆ ಫ್ಯಾಟ್ ಲಾಸ್ ಎದರಲಿಂದ ಆಗುತ್ತೆ, ಆ ಆಕ್ಟಿವಿಟಿ ಮಾಡಿ. ಮನಃಶಾಂತಿ ಬೇಕು ಅಂತಂದ್ರೆ ಯಾವ ಆಕ್ಟಿವಿಟಿ ಮಾಡೋದ್ರಿಂದ ಮನಃಶಾಂತಿ ಸಿಗುತ್ತೋ ಅದನ್ನ ಮಾಡಿ, ಮಿಕ್ಸ್ಅಪ್ ಮಾಡಬೇಡಿ ಅಂತ ಹೇಳೋದು ನಾನು. ಆಕ್ಚುಲಿ ಯೋಗ ಶಾಸ್ತ್ರದಲ್ಲಿ ಆ ಈಶ್ವರನಿಗೆ ಇನ್ನೊಂದು ಶಬ್ದ ಏನಂದ್ರೆ ಓಂಕಾರ. ಬ್ರಹ್ಮಸೂತ್ರಗಳಲ್ಲಿ ಕೂಡ ಆ ಪರಬ್ರಹ್ಮನಿಗೆ ಒಂದು ಐಡೆಂಟಿಫೈ ಆಗಿರುವಂತಹ ಸಿಂಬಲ್ ಯಾವುದು ಅಂತಂದ್ರೆ ಓಂಕಾರ. ಈ ಓಂಕಾರ ಏನಂತಂದ್ರೆ ಇದು ಜಾಗರಣ, ಸ್ವಪ್ನ, ಸುಸುಪ್ತಿ ಅನ್ನೋ ಈ ಮೂರು ಸ್ಟೇಜ್ಗೆ ರಿಪ್ರೆಸೆಂಟ್ ಮಾಡುತ್ತೆ. ಈ ಮೂರನ್ನು ಸೇರಿದ್ರೆ ಅದೇ ತುರಿಯಾವಸ್ಥೆ. ಈಗ ಓಂಕಾರ ಮಾಡುವಾಗ ಕೂಡ ಅದು ಕೂಡ ಒಂದು ಪ್ಯಾಟರ್ನ್ ಇದೆ. ಅಂದ್ರೆ ಓ ಅನ್ನೋ ಶಬ್ದ ಎಲ್ಲಿಂದ ಬರಬೇಕು, ಮ ಅನ್ನೋ ಶಬ್ದ, ಹ್ಮ್ ಅನ್ನೋ ಶಬ್ದ ಎಲ್ಲಿಂದ ಬರಬೇಕು ಅನ್ನೋದು ಇದೆ. ಸೊ ಇದು
1: ಮಾಡುವಾಗ
0: ಓಂಕಾರ ಓಂಕಾರ ಅದು ನಾಭಿಲಿಂದ ಪ್ರಾರಂಭವಾಗಿ ಹೋಗುತ್ತೆ. ಈ ಮೆಥಡ್ ಅನ್ನ ಫಾಲೋ ಮಾಡಿ ಅವ್ರೇನಾದ್ರೂ ಓಂಕಾರ ಉಚ್ಚಾರಣೆ ಮಾಡಿದ್ರೆ ಅದರಿಂದ ಲಾಭ ಆಗುತ್ತೆ. ಯಾಕಂದ್ರೆ ಆ ಫ್ರೀಕ್ವೆನ್ಸಿ ವಿಲ್ ವೇರಿ. ಮ್ಯೂಸಿಕ್ ಥೆರಪಿ ಅಂತ ಹೇಳ್ತೀವಲ್ಲ, ಸೊ ಮ್ಯೂಸಿಕ್ ಥೆರಪಿನಲ್ಲಿ ಏನಂತಂದ್ರೆ ಇಟ್ ಬೇಸಿಕಲಿ ವಿತ್ ದಿ ಫ್ರೀಕ್ವೆನ್ಸಿ ಲೆವೆಲ್. ಸೊ ಈ ಪ್ರಕಾರ ಉಚ್ಚಾರ ಮಾಡಿದರೆ ಅದು ಲಾಭದಾಯಕ. ಪ್ಲೇನ್ ಆಗಿ ಬರೇ ಓಂ ಓಂ ಅಂದ್ರೆ ದಟ್ ವಿಲ್ ನಾಟ್ ಗಿವ್ ಯು ದಟ್ ಕೈಂಡ್ ಆಫ್ ರಿಸಲ್ಟ್.
1: ಅಂದ್ರೆ ಯಾವುದೇ ಆಗ್ಲಿ ಗುರು ಮುಖೇನ ಕಲಿಬೇಕು.
0: ಹೌದು, ಇದ್ರೆ ಉತ್ತಮ.
1: ಒಂದು ಪದ್ಧತಿಯನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಂದ್ರೆ ಗುರುಗಳು ಇರಲೇಬೇಕು ಮಾರ್ಗದರ್ಶನಕ್ಕೆ ಅಂತ.
0: ಗುರುಗಳು ಬೇಕೇ ಬೇಕು.
1: ಒಳ್ಳೇದು ರಾಘವೇಂದ್ರ ಅವರೇ, ಕ್ರೀಡೆಯಾಗಿ ಯೋಗ ವಿಷಯದ ಕುರಿತು ಒಳ್ಳೆಯ ಮಾಹಿತಿಯನ್ನ ಇಲ್ಲಿವರೆಗೆ ನೀವು ನಮ್ಮ ಕೇಳುಗರಿಗೆ ಕೊಟ್ರಿ. ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಕ್ರೀಡೆಯಾಗಿ ಯೋಗ ವಿಷಯದ ಕುರಿತು ಅಂತಾರಾಷ್ಟ್ರೀಯ ಕರಾಟೆ ಪಟು ಹಾಗೂ ಯೋಗ ತಜ್ಞರಾದ ಡಾಕ್ಟರ್ ಪಿ ರಾಘವೇಂದ್ರ ಅವರೊಂದಿಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತೀ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್.
3: ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಮಾನವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಶಬ್ದೋಮುಹಿ ಎಂದೆನ್ ನಾನಾ ಎಂದೆನ್ ನಾನಾ ತೆಂತೆನ್ ನಾಟಕದೆ ಡಗತ್ತಕಡ ಡಗತ್ತಕಡ ಡಗತ್ತಕಡ ಕತಕತಿ ತೀ ತೀ ನಾನಾ ನಗತೆ ಡಗತ್ತಕಡ ದೇಗೆ ನಾನಾಗೆ ಇನ್ನ ಕತಗದ್ದಿ ಗಿನ್ನದತ್ತ.

0: ಇದುವರೆಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಪಂಡಿತ್ ರವೀಂದ್ರ ಯಾವಗಲ್ ಅವರಿಂದ ತಬಲವಾದನ ಹಾಗೂ ವೈಲಿನ್ ಸಹಕಾರ ಸಿಎನ್ ಚಂದ್ರಶೇಖರ್ ಅವರದಾಗಿತ್ತು.
1: ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ, ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.